ಆಕಾಶವಾಣಿ ಮಡಿಕೇರಿ ನಮ್ಮ ನಿಲಯದ ಇಂದಿನ ಪ್ರಸಾರ ಕಾರ್ಯವನ್ನು ಆರಂಭಿಸುತ್ತಿದ್ದೇವೆ. ಕಂಪನಾಂಕ ಎಫ್ಎಂ 103.1 ಮೆಗಾಹರ್ಟ್ಸ್. ರಾಷ್ಟ್ರೀಯ ಪಂಚಾಂಗದಂತೆ ಇಂದು 1948 ಶಕವರ್ಷ ಶ್ರಾವಣ ಮಾಸದ 7ನೇ ದಿನ, ಅಂದರೆ 2026 ಇಸವಿ ಜುಲೈ ತಿಂಗಳ 29ನೇ ತಾರೀಕು ಬುಧವಾರ, ಸಮಯ 5:56:47. ಕೇಳುಗರಿಗೆಲ್ಲ ನಿಲಯದ ಪರವಾಗಿ ವಿನಿತಾ ಮಾದಪ್ಪ ಹಾರೈಸುವ ಶುಭೋದಯ. ಶುಭ ನುಡಿ. ತನ್ನ ಪ್ರಯತ್ನದಿಂದಲೇ ಮನುಷ್ಯ ತಾನು ಉದ್ಧಾರವಾಗಬೇಕು. ತನ್ನನ್ನು ತಾನು ಕೀಳು ಮಾಡಿಕೊಳ್ಳಬಾರದು. ತನಗೆ ತಾನೇ ಬಂಧು, ತನಗೆ ತಾನೇ ಶತ್ರು, ಹೀಗೆಂದಿದೆ ಭಗವದ್ಗೀತೆ.

ಆಕಾಶವಾಣಿ ಮಡಿಕೇರಿ. ನಮ್ಮ ನಿಲಯದಿಂದ ಇಂದು ಪ್ರಸಾರವಾಗುವ ಕಾರ್ಯಕ್ರಮಗಳ ಪರಿಚಯ. ಇದೀಗ 6:10 ಉದಯರಾಗ ಭಕ್ತಿಗೀತೆಗಳ ಕಾರ್ಯಕ್ರಮ, 6:30 ಬೆಂಗಳೂರು ಕೇಂದ್ರದಿಂದ ಚಿಂತನ ಪ್ರಸ್ತುತಿ ಡ್ಯಾಮೇಶ್ ಹೆಚ್ಎಸ್, ಇದು ಚಿತ್ರದುರ್ಗ ಕೇಂದ್ರದ ಕೊಡುಗೆ. 6:35 ರೈತರಿಗೆ ಸಲಹೆ, 6:45 ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ ನ್ಯಾಯವಾಣಿ ಸಹಯೋಗ ನ್ಯಾಯ ಸಂಸ್ಥೆ ನಿರ್ಮಾಣ ಜಾಂಪಣ್ಣ ಆಶಿಹಾಳ್, ಸಮಗ್ರ ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರನಾರಾಯಣ. 7:15 ಬೆಂಗಳೂರು ಕೇಂದ್ರದಿಂದ ಪ್ರಾಯೋಜಿತ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಡಿಎಸಿ ಜೊತೆ, ಪ್ರಾಯೋಜಕರು ಉನ್ನತ ಗಣಕೀಕರಣ ಅಭಿವೃದ್ಧಿ ಕೇಂದ್ರ ಬೆಂಗಳೂರು. 7:47 ಸುದ್ದಿ ಸಮಾಚಾರ, ಪ್ರಾಯೋಜಕರು ಅದ್ವೈತ್ ಹುಂಡೈ. 8:35 ಕನ್ನಡ ಚಿತ್ರಗೀತೆಗಳು. 8:50 ಬೆಂಗಳೂರು ಕೇಂದ್ರದಿಂದ ಕಗ್ಗದ ಸಿರಿ, ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ನಿರ್ಮಾಣ ಎಂ ಶಿವರಾಮ್. 9:05 ವಿಶ್ವ ಹುಲಿ ದಿನ ಕುರಿತು ಕದ್ರಾ ವನ್ಯಜೀವಿ ವಿಭಾಗದ ವಲಯ ಅರಣ್ಯಾಧಿಕಾರಿ ಹರಿಕಿರಣ್ ಭಟ್ ಅವರೊಂದಿಗೆ ಸಂದರ್ಶನ, ಸಂದರ್ಶಕರು ಶ್ಯಾಮ್ ಪ್ರಸಾದ್, ಇದು ಕಾರವಾರ ಕೇಂದ್ರದ ಕೊಡುಗೆ. 9:30 ಚಿತ್ರಚಿತ್ತಾರ, 10:00 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ. ಇಂದು ಅರೇಕುಡಿ ರಾಮಾನುಜ ಅಯ್ಯಂಗಾರ್ ಅವರ ಹಾಡುಗಾರಿಕೆ. 10:30 ಗಾನ ಭಜನ, 11:00 ನನ್ನದೇ ಹಾಡು ನೇರ ಫೋನ್ ಇನ್ ಕಾರ್ಯಕ್ರಮ. ಸಂಪರ್ಕಿಸಲು ದೂರವಾಣಿ ಸಂಖ್ಯೆ 0827222258 ಹಾಗೂ 2281219, ನಿರ್ವಹಣೆ ಎಂ ಶಕುಂತಲಾ. 12:05 ಬೆಂಗಳೂರು ಕೇಂದ್ರದಿಂದ ವನಿತಾ ವಿಹಾರ, ಹಿರಿಯ ವೃತ್ತಿ ರಂಗಭೂಮಿ ಕಲಾವಿದೆ ಡಾಕ್ಟರ್ ಕೆ ನಾಗರತ್ನಮ್ಮ ಅವರೊಂದಿಗೆ ಸಂದರ್ಶನ, ಸಂದರ್ಶಕರು ಸೋಮೇಶ್ ಎಸ್ ಉಪ್ಪಾರ್, ಇದು ಹೊಸಪೇಟೆ ಕೇಂದ್ರದ ಕೊಡುಗೆ. 12:35 ಆರೋಗ್ಯ ಕಾರ್ಯಕ್ರಮದಲ್ಲಿ ಮಾದಕ ವಸ್ತುಗಳ ಸೇವನೆಯಿಂದ ಮನಸ್ಸಿನ ಮೇಲೆ ಆಗುವ ಪರಿಣಾಮ ಕುರಿತು ಡಾಕ್ಟರ್ ಶಮಾ ಬಿಆರ್ ಅವರೊಂದಿಗೆ ಸಂದರ್ಶನ. 1:00 ಕೇಂದ್ರ ಸರ್ಕಾರದ ಯೋಜನೆಗಳನ್ನು ಕುರಿತ ಕಾರ್ಯಕ್ರಮ ಪ್ರಗತಿ ಪಥ, ಮಾತನಾಡುತ್ತಾರೆ ಸುಮಿತ್ ಕುಲಕರ್ಣಿ, ಇದು

0: ഭദ്രാവതി കേന്ദ്രത കൊടുക്കെ. ಒಂದು ಗಂಟೆ ಮೂವತ್ತು ನಿಮಿಷಕ್ಕೆ ಪ್ರಚಲಿತ, ಎರಡು ಗಂಟೆ ನಲವತ್ತು ನಿಮಿಷಕ್ಕೆ ಬೆಂಗಳೂರು ಕೇಂದ್ರದಿಂದ ಹಿಂದಿ ಪಾಠ, ಮೂರು ಗಂಟೆಗೆ ಮುಂಬೈ ವಿವಿಧ ಭಾರತಿ ಕಾರ್ಯಕ್ರಮ, ನಾಲ್ಕು ಗಂಟೆಗೆ ನಿಲಯದಿಂದ ಭಾವಗೀತೆಗಳು, ನಾಲ್ಕು ಗಂಟೆ ಹದಿನೈದು ನಿಮಿಷಕ್ಕೆ ಯುವವಾಣಿ, ಇದರಲ್ಲಿ ದಿಕ್ಸೂಚಿ, ಉದ್ಯೋಗ ವ್ಯಾಸಂಗದ ವಿವರಗಳನ್ನು ನೀಡುವ ಕಾರ್ಯಕ್ರಮ, ಪ್ರಸ್ತುತಿ ಸಂತೋಷ್ ಕೆಎನ್, ನಾಲ್ಕು ಗಂಟೆ ಮೂವತ್ತು ನಿಮಿಷಕ್ಕೆ ನೆನಪು ನಿನಾದ, ಐದು ಗಂಟೆಗೆ ಸೇನಾ ಸ್ಮರಣೆ, ಸೇನೆಯಲ್ಲಿ ಸೇವೆ ಸಲ್ಲಿಸಿದವರ ಅನುಭವ ಕಥನ, ಇದರಲ್ಲಿ ಹೊಸ್ಕೇರಿ ಗ್ರಾಮದ ಗಿರಿಜೀಶ್ ಅವರೊಂದಿಗೆ ಮಾತುಕತೆ, ಸಂದರ್ಶಕರು ಪಿಎಂ ಜಗದೀಶ್. ಐದು ಗಂಟೆ ಮೂವತ್ತು ನಿಮಿಷಕ್ಕೆ ರಸಪ್ರಶ್ನೆಗಳನ್ನಾಧರಿಸಿದ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಚಿತ್ರಕಾವೇರಿ. ಆರು ಗಂಟೆ ಮೂವತ್ತು ನಿಮಿಷಕ್ಕೆ ಬೆಂಗಳೂರು ಕೇಂದ್ರದಿಂದ ರಸವಾರ್ತೆ, ಆರು ಗಂಟೆ ಐವತ್ತು ನಿಮಿಷಕ್ಕೆ ಕೃಷಿರಂಗ, ಕೃಷಿ ಮತ್ತು ಪರಿಸರ ಸಂಬಂಧಿ ರಸಪ್ರಶ್ನೆ ಹಾಗೂ ನೇರ ಸಂವಾದದ ಕಾರ್ಯಕ್ರಮ ಕೃಷಿ ಸಿರಿ. ಸಂಪರ್ಕಿಸಲು ದೂರವಾಣಿ ಸಂಖ್ಯೆ 08272228558. ಏಳು ಗಂಟೆ ಇಪ್ಪತ್ತು ನಿಮಿಷಕ್ಕೆ ಸುದ್ದಿ ಜೊಂಪೆ, ಪ್ರಾಯೋಜಕರು SGRMS ಟ್ರಾವೆಲ್ಸ್ ಕುಶಾಲನಗರ. ಏಳು ಗಂಟೆ ಇಪ್ಪತ್ತೊಂಬತ್ತು ನಿಮಿಷಕ್ಕೆ ಸುದ್ದಿ ಸಮಾಚಾರ, ಪ್ರಾಯೋಜಕರು ಸೈನ್ಸ್ ಸಿಟಿ, ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್. ರಾತ್ರಿ ಎಂಟು ಗಂಟೆಗೆ ಬೆಂಗಳೂರು ಕೇಂದ್ರದಿಂದ ಸಿರಿಗಂಧ ಚಿತ್ರಗೀತೆಗಳನ್ನಾಧರಿಸಿದ ಕಾರ್ಯಕ್ರಮ, ಎಂಟು ಗಂಟೆ ಹದಿನೈದು ನಿಮಿಷಕ್ಕೆ ಪಾರ್ಲಿಮೆಂಟ್ ವಿಮರ್ಶೆ, ಒಂಬತ್ತು ಗಂಟೆ ಹದಿನೈದು ನಿಮಿಷಕ್ಕೆ ಪ್ರಚಲಿತ ವಿದ್ಯಮಾನ, ಒಂಬತ್ತು ಗಂಟೆ ಮೂವತ್ತು ನಿಮಿಷಕ್ಕೆ ಯುವವಾಣಿ, ಕರ್ನಾಟಕ ಶಾಸ್ತ್ರೀಯ ಸಂಗೀತ ಭರತನಾಟ್ಯ ಕಲಾವಿದೆ ನವೋದ್ಯಮಿ ಬಹುಮುಖ ಪ್ರತಿಭೆ ಸಮುದ್ಯತ ಅವರೊಂದಿಗೆ ಸಂದರ್ಶನ. ಹತ್ತು ಗಂಟೆಗೆ ಸಂಸತ್ತಿನ ಉಭಯ ಸದನಗಳ ಕಾರ್ಯಕಲಾಪದ ಪ್ರಶ್ನೋತ್ತರ ಅವಧಿಯ ಧ್ವನಿ ಮುದ್ರಣ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ. ಇವಿಷ್ಟು ನಮ್ಮ ನಿಲಯದಿಂದ ಇಂದು ಪ್ರಸಾರವಾಗುವ ಕಾರ್ಯಕ್ರಮಗಳು. ಆಕಾಶವಾಣಿ ಮಡಿಕೇರಿ, ಸಮಯ ಆರು ಗಂಟೆ ಐದು ನಿಮಿಷ. ಇನ್ನು ಮುಂದೆ ಇಂಗ್ಲಿಷ್ನಲ್ಲಿ ವಾರ್ತೆ ದೆಹಲಿ ಕೇಂದ್ರದಿಂದ.
1: This is Akashvani, the news read by Subhadra Ramachandran. The Lok Sabha will resume the discussion on the Public Examinations Prevention of Unfair Means Amendment Bill 2026 today. Union Minister Dr. Jitendra Singh moved the bill for consideration and passing in the House yesterday. The bill seeks to amend the Public Examinations Prevention of Unfair Means Act 2024. The legislation incorporates several significant provisions, including stringent penalties such as imprisonment for up to 10 years, fines of up to 10 crore rupees, and the seizure of the properties of convicted offenders. To ensure the expeditious disposal of cases, the legislation mandates that every state government and union territory administration establish special fast-track courts for the day-to-day trial. It further provides that investigations into offences must be completed within 2 months from the date the information is recorded at the police station. The trials must be concluded within 3 months from the filing of the charge sheet. Moving the bill, Union Minister Dr. Jitendra Singh said the new legislation reaffirms the government's deep commitment to safeguard the welfare of the students of the and the youth of the of this country. He said at the same time it is also a reiteration of Prime Minister Narendra Modi's resolve not to allow anyone to compromise with the future of the youth of the country. Dr. Singh claimed that it is a milestone legislation in the history of Indian Parliament. Listing a series of paper leaks that occurred during the Congress and UPA era, Mr. Singh said there was no comprehensive law to tackle the cases and the Modi government brought the Public Examinations Prevention of Unfair Means Act 2024 to ensure speedy justice.
2: You must compliment Prime Minister Modi and this government. It has finished an unfinished task which you should have accomplished. In 2024, this bill was brought in to reassure the students that their future is safe. So we learn from the experience.

0: of the 2024 Act and the subsequent sequence of events, like any responsible government should do. And therefore, this amendment is being brought in to make the law more stringent, A, and to ensure speedy justice, so that the credibility of all these exams gets enhanced and gets reinstated.
1: Prime Minister Narendra Modi chaired the second high-level meeting with secretaries to the government at his residence yesterday. During the meeting, the Prime Minister reviewed the future action agenda of ministries and departments dealing with finance and economy, commerce and industry, and technology sectors. The meeting focused on accelerating progress towards the goals of Viksit Bharat. During the meeting, Mr. Modi called for a strong focus on team building across ministries and departments, urging officers to work with a shared sense of purpose. He emphasized the need to break both horizontal and vertical silos within the government so that departments function in close coordination and deliver integrated outcomes. Highlighting the importance of citizen-centric governance, the Prime Minister said that the people of India must remain at the center of governance. He reminded that every decision and policy should be guided by the interests and aspirations of the common citizen. Delhi government has approved the Delhi Lakshmi Yojana DLY, marking a significant step towards the economic empowerment and social security of women. Under the scheme, eligible women will receive financial assistance of 2,500 rupees every month. The scheme's guidelines were approved at the cabinet meeting chaired by Delhi Chief Minister Rekha Gupta. A provision of 5,110 crore rupees has been made for the scheme in the 2026-2027 budget. West Bengal government has decided not to take coercive measures against students who participated in the NEET protest. The state government, however, said that necessary actions would be taken against those with criminal records. In a press release, it is said that so far 16 persons have been arrested in connection with the NEET protest in the state. At the ongoing Commonwealth Games CWG 2026 in Glasgow, Gulveer Singh scripted history by becoming the first Indian athlete to win a medal in the men's 10,000-meter race after claiming a silver. The reigning Asian champion clocked 27:49.78 at the Scotstoun Stadium to finish behind Australia's Keith Robinson. Moreover, Harjinder Kaur also added a silver to India's medal tally in women's 69 kg weightlifting event. And that's the end of this news bulletin.
2: Akashvani, Madikeri.
3: ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು. ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
4: ಅದಕ್ಕೆ ತಾನೇ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250 ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ಲದೆ ಮಾರ್ಬಲ್ಸ್, ಗ್ರಾನೈಟ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
3: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ.
5: ಗೋಣಿಕೊಪ್ಪಲಿನ ಲಿಯೋರಾ ಗೋಲ್ಡ್ ನ ಫಿಫ್ತ್ ಇಯರ್ ಆನಿವರ್ಸರಿ ಆಫರ್. ಡೈಮಂಡ್ ಆಭರಣಗಳನ್ನು ಖರೀದಿಸುವಾಗ ಡೈಮಂಡ್ ವ್ಯಾಲ್ಯೂ ಮೇಲೆ 17,777 ರೂಪಾಯಿಗಳ ಡಿಸ್ಕೌಂಟ್. ಲಿಯೋರಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಗೋಣಿಕೊಪ್ಪಲು.
6: ರೀ, ನಾನಿನ್ ಯಾವ ಫಂಕ್ಷನ್ ಗೂ ಬರಲ್ಲ ರೀ. ಈ ಹಳೆ ಚಿನ್ನಾಭರಣ ಹಾಕಿ ಹಾಕಿ ಸಾಕಾಯ್ತು.
7: ಬೇಜಾರ್ ಮಾಡ್ಕೋಬಿಡ ಕಣೆ, ಇವಾಗ ವಿಲ್ಕೋದಲ್ಲಿ ಎಕ್ಸ್ಚೇಂಜ್ ಆಫರ್ ಇದೆ. ಈ ಹಳೆ ಚಿನ್ನಾಭರಣ ಎಕ್ಸ್ಚೇಂಜ್ ಮಾಡುವಾಗ ಯಾವುದೇ ಕಡಿತ ಇಲ್ಲದೆ 100% ವ್ಯಾಲ್ಯೂ ಕೊಡ್ತಾರೆ. ಪ್ರತಿ ಖರೀದಿಗೂ ಗಿಫ್ಟ್ ಕೂಡ ಇದೆ.
6: ಹಾಗಾದ್ರೆ ಇವತ್ತೇ ಹೋಗೋಣ.
8: ವಿಲ್ಕೋ ಗೋಲ್ಡ್, ಬೈಚನಹಳ್ಳಿ, ಕುಶಾಲನಗರ.
9: ಮಾನ್ಸೂನ್ ಮೆಗಾ ಡಿಸ್ಕೌಂಟ್ ಸೇಲ್ ಇರಿಟಿಯ ಸುನಿತಾ ಫರ್ನಿಚರ್ ನಲ್ಲಿ ಎಲ್ಲಾ ಫರ್ನಿಚರ್ ಗಳ ಮೇಲೆ ಅಚ್ಚರಿ ಮೂಡಿಸುವ ಅತಿ ಕಡಿಮೆ ಬೆಲೆ. ಪ್ರೀಮಿಯಂ ಫರ್ನಿಚರ್ ಗಳ ಸ್ಪೆಷಲ್ ಕಲೆಕ್ಷನ್ಸ್, ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ, ಸುಲಭ ಕಂತಿನ ಇಎಂಐ ಫೆಸಿಲಿಟಿ. ಸುನಿತಾ ಫರ್ನಿಚರ್, ಉಳಿಯಿಲ್, ಇರಿಟಿ ಹಾಗೂ ತವಕ್ಕರ, ಕಣ್ಣೂರ್.
3: ರೀ, ಇವತ್ತಿನ ನ್ಯೂಸ್ ಪೇಪರ್ ನೋಡಿದ್ರಾ?
7: ಇಲ್ಲ, ಏನಿದೆ ಅಂತದ್ದು?
3: ಮೈಸೂರಿನ NH-275 ಹೊಂದಿಕೊಂಡಿರೋ ವಿಸಿ ಗ್ಯಾಲಕ್ಸಿ ಕಮರ್ಷಿಯಲ್ ಹಾಗೂ ಮನಿ ಸೈಟ್ ಒಳ್ಳೆ ಫೆಸಿಲಿಟಿ ಒಂದಿಗೆ ಸೇಲ್ ಮಾಡ್ತಾ ಇದಾರೆ.
7: ಹೌದಾ? ಇಲ್ಲಿ ಪೇಪರ್ ಕೂಡ? ಹಾ ಹೌದು, ನಮಗೂ ತಗೊಳ್ಳೋಣ. ವಿಸಿ ಕನ್ವರ್ಟೆಡ್, DTCP ಅಪ್ರೂವ್ಡ್, ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದೆ ಅಲ್ವಾ?
3: ಹೌದು, 50 ft ಕಾಂಕ್ರೀಟ್ ರೋಡ್, ಅಂಡರ್ ಗ್ರೌಂಡ್ ಎಲೆಕ್ಟ್ರಿಸಿಟಿ, ಚಿಲ್ಡ್ರನ್ಸ್ ಪ್ಲೇ ಏರಿಯಾ, ದೇವಸ್ಥಾನ, ಸ್ವಿಮ್ಮಿಂಗ್ ಪೂಲ್, ಜಾಗಿಂಗ್ ಟ್ರ್ಯಾಕ್.
7: ಅಬ್ಬಬ್ಬಾ, ಇಲ್ಲಿ ನೋಡಿ, ಮೈಸೂರು ಹಾಗೂ ಪಿರಿಯಾಪಟ್ಟಣ ಮಧ್ಯಭಾಗದಲ್ಲಿ ವಿಸಿ ಗ್ಯಾಲಕ್ಸಿ ಮಾಲ್, 4 ಥಿಯೇಟರ್ ಸ್ಕ್ರೀನ್, ಬೌಲಿಂಗ್ ಗೇಮ್, ಶೂಟಿಂಗ್ ರೇಂಜ್, ಶಾಪ್ಸ್,
3: ಈ ಎಲ್ಲ ಸೌಕರ್ಯದೊಂದಿಗೆ ಕಮ್ಯುನಿಟಿ ಹಾಲ್, ಕ್ಲಬ್ ಹೌಸ್.
7: ಆಗ ಮೈಸೂರು ಜಿಲ್ಲೆಯ ಪಿರಿಯಾಪಟ್ಟಣದಲ್ಲಿ ಮೊಟ್ಟ ಮೊದಲ ಮಾಲ್ ಹಾಗೂ ಮಲ್ಟಿಪ್ಲೆಕ್ಸ್ ಥಿಯೇಟರ್ ಆರಂಭ ಆಗ್ತಾ ಇದೆ.
3: 450 ಪ್ರೀಮಿಯಂ ಪ್ಲಾಟ್ಸ್, ಸ್ಕ್ವೇರ್ ಫೀಟ್ ಗೆ 2,999 ರೂಪಾಯಿ. ಆರ್ಮಿ, ಏರ್ ಫೋರ್ಸ್, ನೇವಿ ಇವರಿಗೆ ಫ್ರೀ ರಿಜಿಸ್ಟ್ರೇಷನ್, ಟೀಚರ್ಸ್ ಗಳಿಗೆ ಸ್ಪೆಷಲ್ ಡಿಸ್ಕೌಂಟ್ ಕೂಡ ಇದೆ.
7: 80% ಸಾಲ ಸೌಲಭ್ಯನೂ ಸಿಗುತ್ತೆ.
3: ಫ್ರೀ ಆಗಿ ಸೈಟ್ ವಿಸಿಟ್ ಮಾಡಲು ಸಂಪರ್ಕಿಸಿ
7: 9900091282
3: ಆರ್ 960

0: 6084066. Sweet Home Reality, your trusted partner in real estate.
1: ആകാശവാണി മടിക്കേരി. ഉദയരാഗ ഭക്തിഗീതകള കാര്യക്രമ. ಮೊದಲಿಗೆ ಜೇಡರ ದಾಸಿಮಯ್ಯ ಅವರ ವಚನ ಹಾಡಿದ್ದಾರೆ ಪರಮೇಶ್ವರ ಹೆಗಡೆ.

0: ಆಕಾಶವಾಣಿ ಈಗ ಚಿಂತನ ದ್ಯಾಮೇಶ್ ಅವರಿಂದ.
1: ಸರಳತೆಯ ವ್ಯಾಖ್ಯಾನ ಸಾಮಾನ್ಯವಾಗಿ ಎಲ್ಲರೂ ಭಾವಿಸಿರುವಷ್ಟು ಸರಳವಲ್ಲ. ಸರಳವಾಗಿ ಬದುಕುವುದು, ಸರಳವಾಗಿ ಹೇಳುವುದು ಹೇಳುವಷ್ಟು ಸರಳವಾಗಿರುವುದಿಲ್ಲ. ಹೆಚ್ಚಿನ ಜನರು ಬಾಹ್ಯದಲ್ಲಿ ಕಾಣುವಂತಹ ವೇಷಭೂಷಣಗಳಿಗಷ್ಟೇ ಸರಳತೆಯನ್ನು ಸೀಮಿತಗೊಳಿಸಿದ್ದಾರೆ. ಹೊರಗಿನ ಜಗತ್ತಿಗೆ ಕಾಣುವಂತೆ ಬೆಲೆ ಬಾಳುವ ಬಟ್ಟೆ ಬರೆಗಳನ್ನು ತೊಡದಿರುವುದನ್ನು, ಚಿನ್ನಾಭರಣಗಳನ್ನು ಧರಿಸದಿರುವುದನ್ನು, ದುಬಾರಿ ವಾಹನಗಳಲ್ಲಿ ಓಡಾಡದಿರುವುದನ್ನಷ್ಟೇ ಸರಳತೆಯಲ್ಲ. ಇನ್ನೂ ಕೆಲವರು ಒಂದೆರಡು ಹೆಜ್ಜೆ ಮುಂದೆ ಹೋಗಿ ಆಸ್ತಿ ಪಾಸ್ತಿ ಇಲ್ಲದೆ, ಮನೆ ಮಠ ಇಲ್ಲದೆ, ಕೌಪೀನಧಾರಿಯಾಗಿ ಕೆಲವೇ ಅತ್ಯಗತ್ಯ ವಸ್ತುಗಳೊಂದಿಗೆ ಸಾಧು ಸಂತರಂತೆ ಬದುಕುವುದೇ ಸರಳತೆ ಎಂದು ತಿಳಿದುಕೊಂಡಿದ್ದಾರೆ. ಇವೆಲ್ಲ ಸರಳತೆಯ ಅಂಶಗಳಾದರೂ ಇವೇ ನಿಜವಾದ ಸರಳತೆ ಅಲ್ಲ. ನಿಜವಾದ ಸರಳತೆ ಆಂತರಿಕವಾಗಿ ಬರಬೇಕು. ಆಂತರಿಕವಾಗಿದ್ದರೆ ಮಾತ್ರ ಅದು ಸಹಜವಾಗಿ ಬಾಹ್ಯ ಕ್ರಿಯೆಗಳಲ್ಲೂ ವ್ಯಕ್ತವಾಗುತ್ತದೆ. ಮಂಡೆ ಬೋಳಾದರೇನು ಮನ ಬೋಳಾಗದನ್ನಕ್ಕರ ಎಂದು ವಚನಕಾರರು ಹೇಳುವಂತೆ, ಮನಸ್ಸಿನ ಹೊರಗೆ ತುಂಬಾ ಸರಳವಾಗಿ ಕಂಡರೂ ಆಂತರ್ಯದಲ್ಲಿ ನಾವು ಅನೇಕ ಆಸೆ, ಆಮಿಷ, ಮೋಹ, ಮದ, ಮತ್ಸರ, ಆದರ್ಶ, ಕನಸು, ಗುರಿ, ಭಯ, ಆತಂಕ, ಪ್ರೀತಿ, ಪ್ರೇಮ ಇತ್ಯಾದಿಗಳಿಂದ ಬಂಧಿಗಳೇ ಆಗಿರುತ್ತೇವೆ. ಇವುಗಳಿಂದ ಬಿಡುಗಡೆ ಪಡೆಯುವುದೇ ಸರಳತೆ. ತನ್ನ ತಾನರಿತರೆ ತಾನೇ ದೇವನೋಡ ಎನ್ನುವಂತೆ, ತನ್ನನ್ನು ತಾನು ಅರಿತುಕೊಳ್ಳುವುದರ ಅರ್ಥವಂತಿಕೆಯನ್ನು ಪ್ರತಿಯೊಬ್ಬರೂ ಸ್ವತಃ ಕಂಡುಕೊಳ್ಳುವುದೇ ಸರಳತೆಯ ಮೊದಲ ಸೋಪಾನ. ಸರಳತೆಗೆ ವಿರುದ್ಧವಾದುದು ಸಂಕೀರ್ಣತೆ. ಇದು ಅನೇಕ ಗೊಂದಲಗಳಿಗೆ, ಅನುಮಾನಗಳಿಗೆ, ದ್ವಂದ್ವಕ್ಕೆ ಎಡೆಮಾಡಿಕೊಡುವುದು. ಒಂದರೊಳಗೊಂದು ಸೇರಿಕೊಂಡಂತೆ ತುದಿ ಯಾವುದೋ, ಬುಡ ಯಾವುದೋ, ಎಲ್ಲವೂ ಕಲಸು ಮೇಲೋಗರ ಬಿದ್ದಂತೆ. ಯಾರಿಗೂ ಯಾವುದಕ್ಕೂ ಸುಲಭವಾಗಿ ದಕ್ಕಬಾರದು ಎನ್ನುವುದೇ ಸಂಕೀರ್ಣತೆಯ ಮೂಲ ನಿಲುವು. ವ್ಯಕ್ತಿಯೊಬ್ಬನ ಆಚಾರ, ವಿಚಾರ, ಆಲೋಚನೆ, ಆದರ್ಶಗಳು ಎಷ್ಟೇ ಜನಪರವಾಗಿದ್ದರೂ ಸರಳವಾಗಿರದಿದ್ದರೆ ಆ ವ್ಯಕ್ತಿ ಜನಸಾಮಾನ್ಯರಿಂದ ದೂರವಾಗುತ್ತಾ ಹೋಗುತ್ತಾನೆ. ಇದನ್ನೇ ಸರಳತೆ ಎಂದು ಪ್ರತಿಪಾದಿಸುವ

0: ಪ್ರಯತ್ನವನ್ನೂ ಮಾಡುತ್ತಾರೆ. ಆದರೆ ಅದು ಅವರ ನಿಜವಾದ ಸರಳತೆಯಲ್ಲ, ತೋರ್ಪಡಿಕೆ ಮಾತ್ರ. ಸರಳತೆ ಪಡೆಯಲು ಅಂತರಂಗದಲ್ಲಿ ಯಾವುದೇ ನಿರ್ಬಂಧ ಅಡ್ಡಿ ಇರಕೂಡದು. ಅಂತಿಮವಾಗಿ ಒಬ್ಬಾತ ಆಂತರ್ಯದಲ್ಲಿ ಹೇಗಿದ್ದಾನೆ ಎನ್ನುವುದನ್ನು ಸುತ್ತಲಿನ ಸಮಾಜವನ್ನು ಪ್ರಭಾವಿತಗೊಳಿಸುತ್ತದೆ. ಜನಪ್ರಿಯ ಅರ್ಥದಲ್ಲಿ ಸರಳವಾಗಿ ಬದುಕುವುದು ಎಂದರೆ ಸನ್ಯಾಸಿಯಂತೆ ಬದುಕುವುದು ಎನ್ನುವಂತಾಗಿದೆ. ಸರಳತೆಗೂ ಸನ್ಯಾಸತ್ವಕ್ಕೂ ಒಂದು ನೆಲೆಯಲ್ಲಿ ಸಮಾನತೆಯನ್ನು ಗುರುತಿಸಬಹುದು. ಅದು ಸನ್ಯಾಸಿಯಾಗಲಿ ಸರಳತೆಯ ವ್ರತ ತೊಟ್ಟವರೇ ಆಗಲಿ ಅಗತ್ಯವಿರುವುದನ್ನು ಅಗತ್ಯಕ್ಕಿಂತ ಹೆಚ್ಚಾಗಿ ಬಯಸುವುದಿಲ್ಲ. ಸರಳ ಬದುಕು ಎಂದಾಕ್ಷಣ ನಾವು ಆರಿಸಿಕೊಳ್ಳುವುದು ಗಾಂಧೀಜಿಯ ಉದಾಹರಣೆಯನ್ನು. ಗಾಂಧೀಜಿ ಸರಳವಾಗಿ ಬದುಕುವುದಕ್ಕೆ ಅನೇಕ ಪ್ರಯೋಗಗಳನ್ನು ಮಾಡಿದ್ದಾರೆಂಬುದು ನಿಜ. ಆದರೆ ಇವೆಲ್ಲವೂ ಸರಳ ಬದುಕು ಬದುಕುವವರಿಗೆ ಮಾರ್ಗದರ್ಶಿ ಎನ್ನಲು ಸಾಧ್ಯವಿಲ್ಲ. ಕೆಲವು ಪ್ರಯೋಗಗಳ ಮಿತಿಗಳು ಗಾಂಧೀಜಿಯವರಿಗೆ ಅರಿವಾಗಿತ್ತು. ಆದರೆ ಗಾಂಧೀಜಿ ಪ್ರತಿಪಾದಿಸುವ ಸರಳತೆಯನ್ನು, ತಾತ್ವಿಕತೆಯನ್ನು ನಾವೆಲ್ಲರೂ ಅನುಸರಿಸಬಹುದು. ಯಾವ ಉತ್ಪ್ರೇಕ್ಷೆಯೂ ಇಲ್ಲದೆ ಇದ್ದುದನ್ನು ಇದ್ದಂತೆಯೇ ಒಪ್ಪಿಕೊಳ್ಳುವುದು, ಸ್ವೀಕರಿಸುವುದು, ಅನುಸರಿಸುವುದು, ಅನುಭವಿಸುವುದೇ ಸರಳತೆ. ಸರಳತೆಯ ಪ್ರತಿರೂಪವೇ ಪ್ರಕೃತಿ. ಅದು ಇದ್ದಂತೆಯೇ ನಮಗೆ ತೋರುತ್ತದೆ. ಒಂದು ವೇಳೆ ಒಂದೇ ಪ್ರಕೃತಿ ಒಬ್ಬೊಬ್ಬರಿಗೆ ಒಂದೊಂದು ರೀತಿ ಕಾಣುತ್ತದೆ ಎಂದರೆ ಅದು ನಾವು ನೋಡುವ ನೋಟದಲ್ಲಿನ ವ್ಯತ್ಯಾಸವೇ ಹೊರತು ಪ್ರಕೃತಿಯದ್ದಲ್ಲ. ಪ್ರಕೃತಿ ತೋರಿಕೆಗಾಗಿ ಏನನ್ನೂ ಮಾಡುವುದಿಲ್ಲ, ಮುಚ್ಚಿಡುವುದಿಲ್ಲ, ಉತ್ಪ್ರೇಕ್ಷಿಸಿ ತೋರಿಸುವುದೂ ಇಲ್ಲ. ಬೇಸಿಗೆ ಕಾಲದಲ್ಲಿ ನೆಲ ಬಿಸಿಲಿನ ಝಳಕ್ಕೆ ದಗೆಯೇರಿ ಬಾಯ್ಬಿಟ್ಟು ಮುಳ್ಳಿನಂತಾದರೆ ಮಳೆಗಾಲದಲ್ಲಿ ನೆಲ ತೋಯಿದ ಹೂವಿನಂತೆ ಮೃದುವಾಗುತ್ತದೆ. ಚಳಿಗಾಲದಲ್ಲಿ ಮರ ಗಿಡಗಳು ತಮ್ಮ ಎಲೆಗಳನ್ನೆಲ್ಲ ಉದುರಿಸಿಕೊಂಡು ನಗ್ನವಾಗಿ ನಿಂತರೆ ವಸಂತ ಕಾಲದಲ್ಲಿ ಚಿಗುರಿ ಸಮೃದ್ಧ ಹೂವು ಹಣ್ಣು ಹಸಿರಿನಿಂದ ಕಂಗೊಳಿಸುತ್ತವೆ. ನಗ್ನವಾಗಿದ್ದಾಗ ಮುದುಡಿ ಸಂಕುಚಿತಗೊಳ್ಳುವುದಾಗಲಿ, ಸಮೃದ್ಧಿ ಇದ್ದಾಗ ಹರಡಿ ಹೆಮ್ಮೆ ಪಟ್ಟುಕೊಳ್ಳುವುದಾಗಲಿ ಪ್ರಕೃತಿ ಮಾಡುವುದಿಲ್ಲ. ಇದೇ ರೀತಿ ನಾವಿದ್ದಂತೆ ಇರುವುದೇ ಸರಳತೆ. ಚುರುಕುತನ, ಸಂವೇದನಾಶೀಲತೆ, ಅರಿವಿನೆಚ್ಚರ ಇರದಂತಹ ಮನಸ್ಸು ಏನನ್ನೂ ಸೃಜಿಸಲಾರದ ಅಸಹಾಯಕ ಸ್ಥಿತಿಗೆ ನಮ್ಮನ್ನು ತಳ್ಳುತ್ತದೆ. ಇದು ಸರಳತೆಯಿಂದ ದೂರ ಸರಿಯುವವರ ತಲುಪುವ ಕೊನೆಯ ಹಂತ. ನಾವು ಸರಳವಾಗಿರದೆ ನಮ್ಮ ಸುತ್ತಲಿನ ಜನರ ಮನಸ್ಸನ್ನಾಗಲಿ, ಮರ ಗಿಡ ಹಕ್ಕಿ ಪಕ್ಷಿ ಬೆಟ್ಟ ಗುಡ್ಡ ನದಿ ನಾಲೆ ಗಾಳಿ ಬೆಳಕು ಮುಂತಾದವುಗಳ ಗುಣಲಕ್ಷಣಗಳನ್ನು ಅರ್ಥ ಮಾಡಿಕೊಳ್ಳಲಾಗಲಿ, ಅವುಗಳ ಆಂತರ್ಯದ ಧ್ವನಿಯನ್ನು ಆಲಿಸಲಾಗಲಿ, ಅವುಗಳಿಗೆ ಸೂಕ್ತವಾಗಿ ಪ್ರತಿಕ್ರಿಯಿಸಲಾಗಲಿ ಸಾಧ್ಯವಿಲ್ಲ. ಇಂಥ ಸರಳತೆಯನ್ನು ಮೈಗೂಡಿಸಿಕೊಂಡ ವ್ಯಕ್ತಿಯೇ ನಿಜವಾದ ಧಾರ್ಮಿಕ ವ್ಯಕ್ತಿ. ಭಯ ನಿರ್ಬಂಧ ಏನೋ ಆಗಬೇಕು ಎಂಬ ತಹತಹ ಯತ್ನ ಯಾವುದೂ ಇರದ ಕಾರಣ ಇದು ಸತ್ಯ ಅಥವಾ ದೇವರು ಅಥವಾ ಆನಂದ ಎನ್ನುವಂಥದ್ದನ್ನು ಗುರುತಿಸಲು ಅಥವಾ ಸ್ವೀಕರಿಸಲು ಸಾಧ್ಯವಾಗುತ್ತದೆ. ಇಂಥ ಸ್ಥಿತಿಯೇ ಮನುಷ್ಯನ ಬದುಕಿನ ಸಾರ್ಥಕ ಕ್ಷಣ.
1: ಇದುವರೆಗೆ ದ್ಯಾಮೇಶ್ ಅವರಿಂದ ಚಿಂತನ ಕೇಳುತ್ತಿದ್ದೀರಿ. ಕಾರ್ಯಕ್ರಮ ಆಕಾಶವಾಣಿ ಚಿತ್ರದುರ್ಗ ಕೇಂದ್ರದ ಕೊಡುಗೆ.
2: ಆಕಾಶವಾಣಿ ಮಡಿಕೇರಿ. ಈಗ ಕೇಳಿ ರೈತರಿಗೆ ಸಲಹೆ.
3: ಚೆನ್ನಾಗಿ ಸ್ಥಾಪಿತವಾಗಿರುವಂತಹ ಕಾಫಿ ತೋಟಗಳಲ್ಲಿ ಈ ಸಂದರ್ಭದಲ್ಲಿ ನಾವು ಕೆಲವು ಕ್ರಮಗಳನ್ನು ಕೈಗೊಳ್ಳಬೇಕಾಗತ್ತೆ. ಚಿಗುರನ್ನು ತೆಗೆಯಬೇಕಾಗತ್ತೆ, ನೆತ್ತಿ ಬಿಡಿಸಬೇಕಾಗತ್ತೆ, ಮತ್ತು ಕಂಬ ಚಿಗುರನ್ನು ತೆಗೆಯೋದು ಬಹಳ ಮುಖ್ಯ. ದಬ್ಬೆ ಕಳೆಯನ್ನು ಕೈಗೊಳ್ಳಬೇಕಾಗತ್ತೆ, ಅಂದರೆ ಕತ್ತಿಯಿಂದ ಕಳೆಗಳನ್ನು ಕೊಚ್ಚಬೇಕಾಗತ್ತೆ. ಎಲ್ಲೆಲ್ಲಿ ಜಾಗ ಖಾಲಿ ಇರುತ್ತೆ, ಗಿಡಗಳು ಹೋಗಿರ್ತವೆ, ಅಂತಹ ಕಡೆಗಳಲ್ಲಿ ನಾವು ಸಸಿಗಳನ್ನು ನೆಡಬೇಕಾಗತ್ತೆ, ಇದನ್ನು ಮಾಡಿ ಮುಗಿಸ್ಬೇಕಾಗತ್ತೆ. ಅದೇ ರೀತಿ ತಾತ್ಕಾಲಿಕ ಮತ್ತು ಶಾಶ್ವತ ನೆರಳಿನ ಮರಗಳ ಸಸಿಗಳನ್ನು ನಾವು ಖಾಲಿ ಜಾಗದಲ್ಲಿ ನೆಡಬೇಕಾಗತ್ತೆ. ಹಾಗೆಯೇ ಈ ಹಾಲ್ವಾಣದ ರೆಂಬೆಗಳನ್ನು ಕೂಡ ನೆಡಬಹುದು. ಹಾಲ್ವಾಣ ಅಂದರೆ ಈ ಡಡಾಪ್ ಅಂತೀವಲ್ಲ, ಆ ಗಿಡಗಳ ಕಸಿಯನ್ನು ಕೂಡ ನಾವು ಮಾಡಬೇಕಾಗತ್ತೆ. ಗಿಡಗಳ ಚಿಗುರು ತೆಗೆಯಲು ಬಹಳ ಮುಖ್ಯ. ಈ ಕಾಫಿ ಗಿಡಗಳ ಬೆಳವಣಿಗೆ ಅಭ್ಯಾಸವನ್ನು ನಾವು ನೋಡಿಕೊಂಡು ಗಿಡ ಕಪಾತಿನ ನಂತರ ಈ ಹೊಸ ಚಿಗುರನ್ನು ನಾವು ಅಪೇಕ್ಷಿತ ಮಟ್ಟಕ್ಕೆ ನಿರ್ವಹಣೆ ಮಾಡಬೇಕಾಗತ್ತೆ, ಅದನ್ನು ತೆಳುವುಗೊಳಿಸಬೇಕಾಗತ್ತೆ. ಚಿಗುರು ತೆಗೆಯುವಂಥ ಸಮಯದಲ್ಲಿ ಮುಖ್ಯವಾಗಿ ನಾವು ಅಡ್ಡಲಾಗಿ ಬೆಳೆಯುವಂತಹ ಮತ್ತು ಒಳಮುಖವಾಗಿ ಬೆಳೆಯುವಂತಹ ರೆಂಬೆಗಳು, ಹಾಗೆಯೇ ಅರನೆಟ್ಟಿಗೆ ಬೆಳೆಯುವಂತಹ ರೆಕ್ಕೆಗಳನ್ನು ಅವು ಚೆನ್ನಾಗಿ ಬೆಳೀತಾ ಇದ್ದರೂ ಕೂಡ ಯಾವುದೇ ಮುಜುಗರ ಇಲ್ಲದೆ ಅವುಗಳನ್ನು ತೆಗೆದುಹಾಕಬೇಕಾಗತ್ತೆ. ಕಂಬ ಚಿಗುರು ತೆಗೆಯೋದು ಬಹಳ ಮುಖ್ಯ. ಈ ಮುಖ್ಯ ಕಾಂಡದ ಮೇಲೆ ಕಂಬ ಚಿಗುರು ಬರ್ತಾ ಇರುತ್ತೆ, ಅದನ್ನು ನಾವು ಆಗಿಂದಾಗ್ಗೆ ನೋಡಿ ತೋಟದಲ್ಲಿ ಅಡ್ಡಾಡಿ ತೆಗೆಯಬೇಕಾಗತ್ತೆ. ಇನ್ನು ರೋಬಸ್ಟ ಕಾಫಿ ಗಿಡಗಳಲ್ಲಿ ಈ ರೆಕ್ಕೆ ಬೋರರ್ ಬಾಧಿತ ರೆಕ್ಕೆಗಳನ್ನು ತೆಗೆದುಹಾಕೋದು ಬಹಳ ಮುಖ್ಯ. ಇನ್ನು ನೆತ್ತಿ ಬಿಡಿಸೋದು ಕೂಡ ಈ ಬೆಳೆದಂಥ ಕಾಫಿ ಗಿಡಗಳಲ್ಲಿ ಬಹಳ ಮುಖ್ಯವಾದಂಥ ಕ್ರಮ. ಈ ಗಿಡಗಳನ್ನು ನಾವು ತೆಳುಗೊಳಿಸುವಾಗ ಮುಖ್ಯ ಕಾಂಡದಿಂದ 10-15 ಸೆಂಟಿಮೀಟ್ರ್ ದೂರಕ್ಕೆ ಹೊಸ ಚಿಗುರೇನೋ ಬರ್ತಾ ಇರುತ್ತೆ, ಅದನ್ನು ತೆಗೆದುಹಾಕಬೇಕಾಗತ್ತೆ.

0: ಇದರಿಂದ ಆ ಕಾಫಿ ಗಿಡದ ಒಂದು ನೆತ್ತಿ ಅಥವಾ ಮೇಲ್ಭಾಗವನ್ನು ನಾವು ಸೂರ್ಯನ ಬೆಳಕಿಗೆ ಒಡ್ಡಿದಂತಾಗತ್ತೆ. ಆದರೆ ಇದು ಹೆಚ್ಚಿನ ಪ್ರಮಾಣದಲ್ಲಿ ಆಗಬಾರ್ದು, ಸುಮಾರು 30 ಸೆಂಟಿಮೀಟರ್ ಮಾತ್ರ ಇರಬೇಕಾಗತ್ತೆ. ನೆತ್ತಿ ಬಿಡಿಸೋದು ಕೂಡ ಕಾಫಿ ಬೆಳೆಯಲ್ಲಿ ಬಹಳ ಮುಖ್ಯವಾದಂಥ ಕ್ರಮ. ಗಿಡಗಳನ್ನು ನಾವು ತೆಳುಗೊಳಿಸುವಂತಹ ಸಮಯದಲ್ಲೇ ಮುಖ್ಯ ಕಾಂಡದಿಂದ 10-15 ಸೆಂಟಿಮೀಟರ್ ವ್ಯಾಪ್ತಿಯಲ್ಲಿ ಬರುವಂತಹ ಹೊಸ ಚಿಗುರನ್ನು ತೆಗೆದಾಕಬೇಕಾಗತ್ತೆ. ಇದರಿಂದ ಮೇಲ್ಗಡೆ ಇರುವಂತಹ ಸೂರ್ಯನ ಬೆಳಕು ಮತ್ತು ಗಾಳಿ ಗಿಡದ ಕೆಳಗಿನವರೆಗೂ ಕೂಡ ತಲುಪೋದಕ್ಕೆ ಅನುಕೂಲವಾಗುತ್ತೆ. ಇದರಿಂದ ಮುಂದಿನ ತಿಂಗಳುಗಳಲ್ಲಿ ಏನು ಹೂವಿನ ಮೊಗ್ಗುಗಳು ಪ್ರಾರಂಭವಾಗ್ತವೆ ಅದಕ್ಕೆ ಉತ್ತೇಜನವನ್ನು ಕೊಟ್ಟಂತಾಗತ್ತೆ. ಗಾಳಿ ಬೆಳಕು ಚೆನ್ನಾಗಿ ಆಡೋದರಿಂದ ಈ ಕಾಫಿ ಬೆಳೆಯಲ್ಲಿ ಕಂಡುಬರುವಂತಹ ಕೊಳೆ ರೋಗಗಳ ಹಾವಳಿಯನ್ನು ಕೂಡ ನಾವು ಕಡಿಮೆ ಮಾಡಬಹುದು. ಆದರೆ ಎಲ್ಲೆಲ್ಲಿ ಬಿಳಿ ಕಾಂಡ ಕೊರಕ ಕೀಟದ ಹಾವಳಿ ಹೆಚ್ಚಾಗಿರುತ್ತೆ ಅಂತಹ ಕಡೆಗಳಲ್ಲಿ ನಾವು ನೆತ್ತಿ ಹೆಚ್ಚು ಸೂರ್ಯನ ಬೆಳಕಿಗೆ ಶಾಖಕ್ಕೆ ಒಡ್ಡದಂತೆ ನಾವು ನೋಡ್ಕೋಬೇಕಾಗತ್ತೆ. ಒಂದು ವೇಳೆ ಹೆಚ್ಚು ಸೂರ್ಯನ ಬೆಳಕು ಏನಾದರೂ ಬಿದ್ದರೆ ಪ್ರಖರವಾದಂಥ ಬೆಳಕು ಬಿಳಿ ಕಾಂಡ ಕೊರಕ ಕೀಟದ ಹಾವಳಿ ಹೆಚ್ಚಾಗುವಂಥ ಸಾಧ್ಯತೆ ಇರುತ್ತೆ. ಆದ್ದರಿಂದ ಆ ಮುಖ್ಯ ರೆಂಬೆಯ ಸುತ್ತ 15 ಸೆಂಟಿಮೀಟ್ರು, ಒಟ್ಟಾರೆ ಆ ನೆತ್ತಿ ಭಾಗ 30 ಸೆಂಟಿಮೀಟ್ರಿಗಿಂತ ಜಾಸ್ತಿ ಇರದಂತೆ ನಾವು ನೋಡ್ಕೋಬೇಕಾಗತ್ತೆ. ಎಲ್ಲೆಲ್ಲಿ ಗಿಡಗಳು ಹೋಗಿರ್ತವೆ ಅಂತಹ ಕಡೆಗಳಲ್ಲಿ ನಾವು ಹೊಸ ಸಸಿಗಳನ್ನು ನೆಡೋದನ್ನು ಮಾಡಿ ಮುಗಿಸ್ಬೇಕಾಗತ್ತೆ. ಇದಕ್ಕೋಸ್ಕರ ನಾವು 1.5 ಅಡಿ ಉದ್ದ, 1.5 ಅಡಿ ಅಗಲ, 1.5 ಅಡಿ ಆಳದ ಗುಂಡಿಗಳನ್ನು ತಕ್ಕೋಬೇಕಾಗತ್ತೆ. ಪ್ರತಿ ಗುಂಡಿಗೆ 2-3 ಕಿಲೋಗ್ರಾಮ್ನಷ್ಟು ಕಾಂಪೋಸ್ಟ್ ಗೊಬ್ಬರ ಅಥವಾ ಕೊಟ್ಟಿಗೆ ಗೊಬ್ಬರ, ಜೊತೆಗೆ 20-30 ಗ್ರಾಮ್ನಷ್ಟು ರಾಕ್ ಫಾಸ್ಫೇಟನ್ನು ಹಾಕಬೇಕಾಗತ್ತೆ. ಕೆಲವು ಸಂದರ್ಭದಲ್ಲಿ ವಿಶೇಷವಾಗಿ ಹೆಚ್ಚು ಮಳೆಯಾದಂತಹ ಸಂದರ್ಭದಲ್ಲಿ ವಿಶೇಷವಾಗಿ ರೋಬಸ್ಟ ಗಿಡಗಳ ಸುತ್ತ ಈ ಮಣ್ಣಿನ ತೇವಾಂಶ ಏನಾದರೂ ಹೆಚ್ಚಾಗಿದ್ದರೆ, ಹಾಗೆಯೇ ಬೇರುಗಳ ಗಾಳಿ ಆಡುವಿಕೆ ಏನಾದರೂ ಕಡಿಮೆ ಆಗಿದ್ದರೆ, ನಾವು ಗಿಡಗಳ ಸುತ್ತಲೂ ಹಾಕಿರುವಂತಹ ಈ ಸೆತ್ತೆಯನ್ನು ಅಥವಾ ತರಗನ್ನು ತೆಗಿಬೇಕಾಗತ್ತೆ. ಇದು ಬಹಳ ಮುಖ್ಯ, ಇದರಿಂದ ಅಲ್ಲಿ ತೇವಾಂಶ ಕಡಿಮೆ ಆಗುತ್ತೆ, ಆ ಗಿಡಗಳ ಬೇರುಗಳಿಗೆ ಗಾಳಿ ಆಡೋದಕ್ಕೂ ಕೂಡ ಅನುಕೂಲವಾಗುತ್ತೆ, ಮಣ್ಣಿನ ತೇವಾಂಶ ಸಮತೋಲನ ಪ್ರಮಾಣಕ್ಕೆ ಬರುತ್ತೆ. ಒಂದು ವೇಳೆ ತೇವಾಂಶ ಏನಾದರೂ ಕಡಿಮೆ ಇದ್ದರೆ ನಾವು ಆ ಮುಚ್ಚಿಗೆಯನ್ನು ಮುಂದುವರಿಸಬಹುದು. ಈ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ರೈತ ಬಂಧುವರು ತಮ್ಮ ಸಮೀಪದ ಕಾಫಿ ಮಂಡಳಿಯ ಅಧಿಕಾರಿಗಳನ್ನು ಸಂಪರ್ಕಿಸಬಹುದು.
1: ಇದುವರೆಗೆ ರೈತರಿಗೆ ಸಲಹೆ ಕೇಳಿದಿರಿ.
2: ಏನು ರಂಗ ಕೈಗೆ ಬ್ಯಾಂಡೇಜು?
3: ಬಿದ್ಬಿಟ್ಟಾಕ, ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
2: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ. ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
1: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೇ KSU WSSP.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
4: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
5: PM ಜಯ್, ಅಬ್ ಗರೀಬೋ ಕಿ ಜಯ್ ಬನ್ ಗಯಿ ಹೈ.

0: ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಡಿ ದೇಶದ ಸುಮಾರು 60 ಕೋಟಿ ಜನರು 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸೌಲಭ್ಯಕ್ಕೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 12 ಕೋಟಿಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನು ಈ ಯೋಜನೆಯಡಿ ನೀಡಲಾಗಿದ್ದು, ಇದರಿಂದ ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 1455555 ಕರೆ ಮಾಡಿ. ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
1: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
0: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಇಂದೇ KSUWSSB.karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
2: ಕೂರ್ಗ್ ಹೈಲೈಟ್ ಫರ್ನಿಚರ್ನ 7ನೇ ವಾರ್ಷಿಕೋತ್ಸವದ ಬಂಪರ್ ಕೊಡುಗೆ 3+1+1 ವುಡನ್ ಸೋಫಾ ಸೆಟ್ ಕೇವಲ 13,900 ರೂಪಾಯಿಗೆ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ.
3: ಇಮ್ಯಾನುವಲ್ ಸಿಲ್ಕ್ಸ್ ನಲ್ಲಿ ವೆಡ್ಡಿಂಗ್ ಕಾರ್ನಿವಲ್, ಮದುವೆ ಬಟ್ಟೆಗಳ ಖರೀದಿಗೆ ಉಚಿತ ಕೂಪನ್. ಆಯ್ಕೆಯಾದ ದಂಪತಿ

0: ಮಲೇಷ್ಯಾಕ್ಕೆ ಹೋಗುವ ಅವಕಾಶ. ಆಕರ್ಷಕ ಡಿಸ್ಕೌಂಟ್ಗಳು, ಬಹುಮಾನಗಳು ಕೂಡ ಲಭ್ಯ. ಇಮ್ಯಾನುವೆಲ್ ಸಿಲ್ಕ್ಸ್ ಇರಿಟ್ಟಿ.
1: ನಿಮ್ಮ ಬೆಡ್ರೂಮ್ ಅನ್ನು ಅಲಂಕರಿಸಲು ವಿವಿಧ ವಿನ್ಯಾಸಗಳ ಬೆಡ್ರೂಮ್ ಸೆಟ್ಸ್, ಮನಮೋಹಕ ಕೆತ್ತನೆಯ ಮರದ ಪೀಠೋಪಕರಣಗಳು, ಸೋಫಾ ಸೆಟ್ಗಳಿಗಾಗಿ
2: ಹೈಟೆಕ್ ಫರ್ನಿಚರ್, ಮೂರ್ನಾಡು ಮತ್ತು ಗೋಣಿಕೊಪ್ಪಲು.
3: ಸುಮಧುರ ಕ್ಷಣಗಳನ್ನು ಅವಿಸ್ಮರಣೀಯಗೊಳಿಸಲು 100% BIS 916 ಹಾಲ್ಮಾರ್ಕ್ ಪರಿಶುದ್ಧತೆಯ ಚಿನ್ನಾಭರಣಗಳಿಗಾಗಿ
4: ಸ್ಕೈ ಗೋಲ್ಡನ್ ಡೈಮಂಡ್ಸ್, ಮಡಿಕೇರಿ ಮತ್ತು ವಿರಾಜಪೇಟೆ.
5: ಮಡಿಕೇರಿಯ ಡಿ ಟ್ವಿನ್ ಟೆಕ್ ನಲ್ಲಿ ಕಂಪ್ಯೂಟರ್, ಲ್ಯಾಪ್ಟಾಪ್, ಸಿಸಿಟಿವಿ, ಯುಪಿಎಸ್ ಬ್ಯಾಟರಿ ಇದೀಗ ಸುಲಭ ಕಂತಿನ ಇಎಂಐ ಮೂಲಕ 0% ಇಂಟ್ರೆಸ್ಟ್ ನಲ್ಲಿ ಲಭ್ಯ. ಟ್ಯಾಬ್ ಪ್ರಿಂಟರ್ಸ್ ಗಳು ಡಿಸ್ಕೌಂಟ್ ರೇಟ್ ನಲ್ಲಿ. ಡಿ ಟ್ವಿನ್ ಟೆಕ್ ಪತ್ರಿಕಾ ಭವನದ ಹತ್ತಿರ ಮಡಿಕೇರಿ. ಕಾಲ್ ಬೈರೆಟ್ಟಿ ರಾಮದನ್ 9844-8199.
6: ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು, ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
7: ಅದಕ್ಕೆ ತಾನೇ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250 ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ಲದೆ ಮಾರ್ಬಲ್ಸ್, ಗ್ರಾನೈಟ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
6: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ.
8: ಸ್ವಿಸ್ ಗೋಲ್ಡ್ ನಲ್ಲಿ ನಿಮ್ಮ ಹಳೆಯ ಚಿನ್ನಾಭರಣಗಳನ್ನು ಎಕ್ಸ್ಚೇಂಜ್ ಮಾಡಿ 101 ರೂಪಾಯಿ ಅಧಿಕ ಪಡೆಯಿರಿ. ಈ ಆಫರ್ ಜುಲೈ 30ರವರೆಗೆ ಮಾತ್ರ. ಸ್ವಿಸ್ ಗೋಲ್ಡ್ ಅಂಡ್ ಡೈಮಂಡ್ಸ್, ವಿರಾಜಪೇಟೆ.
9: ಹೊಸ ಕಾರ್ ತಗೊಳ್ಳೋಣ ಅಂತ ಯೋಚಿಸ್ತಾ ಇದ್ದೀನಿ, ಯಾವ ಬ್ರ್ಯಾಂಡ್ ಸಜೆಸ್ಟ್ ಮಾಡ್ತೀಯಾ?
7: ನಾನ್ ಡ್ರೈವ್ ಮಾಡೋದು ನನ್ನ ಫೇವರಿಟ್ ಹ್ಯುಂಡೈ ಕಾರ್ ಅನ್ನ, ನಿನಗೂ ಅದನ್ನೇ ಸಜೆಸ್ಟ್ ಮಾಡ್ತೀನಿ.
9: ಹ್ಯುಂಡೈ ಎಕ್ಸ್ ಶೋರೂಮ್ 5.55 ಲಕ್ಷದಿಂದ 46 ಲಕ್ಷದವರೆಗಿನ ಕಾರುಗಳ ಅದ್ಭುತ ಶ್ರೇಣಿಯನ್ನೇ ಹೊಂದಿದೆ. ನೀವು ಯಾವುದೇ ಕಾರನ್ನು ಡಿಸೈಡ್ ಮಾಡೋಕೆ ಮುಂಚೆ ಮೊದಲು ನಿಮ್ಮ ಹತ್ತಿರದ ಅದ್ವೈತ್ ಹ್ಯುಂಡೈ ಶೋರೂಮ್ ನಲ್ಲಿ ಹ್ಯುಂಡೈ ಕಾರನ್ನು ಟೆಸ್ಟ್ ಡ್ರೈವ್ ಮಾಡಿ. ಅದ್ವೈತ್ ಹ್ಯುಂಡೈ, ಮಡಿಕೇರಿ, ಗೋಣಿಕೊಪ್ಪಲ್ ಹಾಗೂ ಕುಶಾಲ್ ನಗರ.
10: ವೃದ್ಧಾಪ್ಯವನ್ನು ಗೌರವದಿಂದ ಬದುಕಲು ಮೈಸೂರಿನಲ್ಲಿದೆ ತಾಮರ ರಿಟೈರ್ಮೆಂಟ್ ಹೋಮ್. 100 ಹಾಸಿಗೆ ಸಾಮರ್ಥ್ಯದ ಈ ಸಂಸ್ಥೆಯಲ್ಲಿ ವೈದ್ಯಕೀಯ ಸೇವೆ, ವೈಯಕ್ತಿಕ ಗಮನ, ಎಲ್ಲಾ ಮೂಲಭೂತ ವ್ಯವಸ್ಥೆಗಳೊಂದಿಗೆ ವಯೋಸಹಜ ಆರೋಗ್ಯ ಸಮಸ್ಯೆ ಸೇರಿದಂತೆ ಯಾವುದೇ ಆರೋಗ್ಯ ಸಮಸ್ಯೆ ಇರುವವರನ್ನು ನೋಡಿಕೊಳ್ಳಲಾಗುವುದು. ಮೈಸೂರಿಗೆ ಟ್ರೀಟ್ಮೆಂಟ್ಗಾಗಿ ಬರುವವರಿಗೆ ಉಳಿದುಕೊಳ್ಳುವ ವ್ಯವಸ್ಥೆ ಇದೆ. ಸಂಪರ್ಕಿಸಿ ತಾಮರ ರಿಟೈರ್ಮೆಂಟ್ ಹೋಮ್, ಹೆಬ್ಬಾಳ್, KIADB ಲೇಔಟ್, ಇಂಡಸ್ಟ್ರಿಯಲ್ ಏರಿಯಾ, ಮೈಸೂರು. ಕಾಲ್ 6364-51-8657.
11: ಲಿಯೋರಾ ಗೋಲ್ಡ್ ನಲ್ಲಿ ನಿಮ್ಮ ಹಳೆಯ ಚಿನ್ನಾಭರಣಗಳನ್ನು ಎಕ್ಸ್ಚೇಂಜ್ ಮಾಡುವಾಗ ಪ್ರತಿ ಗ್ರಾಮ್ ಮೇಲೆ 117 ರೂಪಾಯಿ ಅಧಿಕ ಪಡೆಯಿರಿ. ಲಿಯೋರಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಗೋಣಿಕೊಪ್ಪಲು ಹಾಗೂ ಪಿರಿಯಾಪಟ್ಟಣ.
12: ಗೋಣಿಕೊಪ್ಪಲಿನಲ್ಲಿ ಶುಭಾರಂಭಗೊಂಡಿರುವ P2 ಎಲೆಕ್ಟ್ರಾನಿಕ್ಸ್ ನಲ್ಲಿ ಫ್ರಂಟ್ ಲೋಡ್ ವಾಷಿಂಗ್ ಮಿಷಿನ್ ಖರೀದಿಸುವಾಗ 3,000 ರೂಪಾಯಿ ಬರ್ತ್ನ ಇಂಡಕ್ಷನ್ ಸ್ಟೌವ್ ಉಚಿತವಾಗಿ ಪಡೆಯಿರಿ. P2 ಎಲೆಕ್ಟ್ರಾನಿಕ್ಸ್, ಹರಿಶ್ಚಂದ್ರಪುರ, ಗೋಣಿಕೊಪ್ಪ.
13: ಸಂಬಂಧಗಳ ಮೌಲ್ಯ ವೃದ್ಧಿಯಾಗುವುದು ಮದುವೆಯ ಮೂಲಕ. ವಿವಾಹ ಸಮಾರಂಭಗಳಿಗೆ ಮೆರುಗು ನೀಡುತ್ತಿದೆ ಸೆಂಚುರಿಯ ವಸ್ತ್ರ ವೈವಿಧ್ಯತೆಗಳು. ಸೆಂಚುರಿ ಫ್ಯಾಷನ್ ಸಿಟಿ, ಪಯಂಚೇರಿ ಮೋಕ್, ಇರಿಟ್ಟಿ.
14: ಆಕಾಶವಾಣಿ ಮಡಿಕೇರಿ, ಸಮಯ 6:45. ಇದೀಗ ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ ನ್ಯಾಯವಾಣಿ ಬೆಂಗಳೂರು ಕೇಂದ್ರದಿಂದ.
15: ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ನ್ಯಾಯವಾಣಿ, ಸಹಯೋಗ ನ್ಯಾಯ ಸಂಸ್ಥೆ.
16: ನ್ಯಾಯವಾಣಿ ಕಾರ್ಯಕ್ರಮದ ಕೇಳುಗರಿಗೆ ನಮಸ್ಕಾರ. ನಮ್ಮ ಜೊತೆಗಿದ್ದಾರೆ ವಕೀಲರು, ನ್ಯಾಯ ಸಂವಿಧಾನ ಫೆಲೋ ಆಗಿರುವ ಪ್ರತಿಮಾ ಜೋಶಿ ಅವರು. ಮೇಡಮ್ ನಮಸ್ಕಾರ.
17: ನಮಸ್ತೆ ಸರ್.
16: ಈಗ ಯಾವುದೋ ಒಂದು ಕಚೇರಿನಲ್ಲಿ ಪೆಟರ್ನಿಟಿ ಲೀವ್ ತಗೊಂಡು ಒಬ್ಬ ಮಹಿಳೆ ಹೋಗಿರ್ತಾರೆ, ವಾಪಸ್ ಬಂದಾಗ ಅಲ್ಲಿರುವಂತಹ ಬಾಸ್ ಏನೋ ಒಂದು ವರ್ತನೆಯಲ್ಲಿ ಸ್ವಲ್ಪ ಬದಲಾವಣೆ ಆಗಬಹುದು, ಕೆಲಸ ಅವರು ನೀಡಕ್ಕೆ ಒಪ್ಪಲಿಕ್ಕಿಲ್ಲ, ಆ ಕೆಲಸದಿಂದ ನಾವು ಅವರನ್ನು ತೆಗಿಬಹುದು ಅಂತೇಳಿ ಆ ಭಾವನೆ ಅವರಲ್ಲಿ ಇರುತ್ತೆ. ಅವಾಗ ಇವರು ಏನ್ ಮಾಡಬೇಕು, ಯಾವ ಕಾನೂನಿನ ಅಡಿಯಲ್ಲಿ ಹೋರಾಟ ಮಾಡಿ ಇಲ್ಲಿ ನಿರಂತರವಾಗಿ ಕೆಲಸ ಮಾಡ್ತಾ ಇದೆ, ನನಗೆ ಈ ಕೆಲಸ ಮತ್ತೆ ಸಿಗಬೇಕು ಅಂತ ಹೇಳಿ ಮುಂದುವರಿಬೇಕಾಗತ್ತೆ, ಏನ್ ಹಕ್ಕ ಇದೆ ಅವರಿಗೆ?
17: ಓಕೆ, ಮ್ಯಾಟರ್ನಿಟಿ ಬೆನಿಫಿಟ್ ಆಕ್ಟ್ 1961 ಅಂತ ಹೇಳ್ತೀವಿ. ಅದರ ಅಡಿಯಲ್ಲಿ ತಾಯಿತನದ ರಜೆಯಿಂದ ವಾಪಸ್ ಬಂದ್ಮೇಲೆ ಅವರು ರಜೆ ಹೋಗೋಕಿನ ಮುಂಚೆ ಯಾವ ಹುದ್ದೆಯಲ್ಲಿ ಕೆಲಸ ಮಾಡ್ತಿರ್ತಾರೋ ವಾಪಸ್ ಬಂದ ಮೇಲೆ ಅದೇ ಹುದ್ದೆಯಲ್ಲೇ ಮುಂದುವರಿಸಿಕೊಂಡು ಹೋಗ್ಬೇಕಾದಂತದ್ದು ಆ ಮಹಿಳೆಯರ ಹಕ್ಕು. ಅಲ್ಲಿ ಆಫೀಸ್ ನಲ್ಲಿ ಇರುವಂತ ಬಾಸ್ ಆ ರೀತಿ ಏನಾದ್ರೂ ಯಾವ್ದೋ ಒಂದು ತಾಯ್ತನದ ರಜೆಯಿಂದ ಬಂದ ಮೇಲೆ ಯಾವ್ದೋ ಒಂದು ಕಾರಣದಿಂದ ನಿಮ್ಮನ್ನ ದಂಡಿಸ್ತಿದ್ರೆ ಅದು ಕಾನೂನಿನ ವಿರುದ್ಧವಾಗಿ, ಅದು ಕೆಲಸ ನೀಡದೆ ಇರಬಹುದು, ಅಥವಾ ನಿಮ್ಮ ಹುದ್ದೆ ಬದಲಾಸ್ಬಹುದು, ಅಥವಾ ನಿಮ್ಮ ಕೂಡೋ ಸ್ಥಳವನ್ನ ಬದಲಾಸ್ಬಹುದು, ನಿಮಗೆ ಆ ಆಫೀಸಿನ ವಾತಾವರಣದಲ್ಲಿ ಕಷ್ಟ ಮಾಡಿಕೊಡೋದು, ಇವೆಲ್ಲವೂ ಮ್ಯಾಟರ್ನಿಟಿ ಬೆನಿಫಿಟ್ ಆಕ್ಟ್ ಮತ್ತು ಪಾಶ್ ಆಕ್ಟ್ ಅಡಿಯಲ್ಲಿ ಶಿಕ್ಷೆಯನ್ನ ಕೊಡಬಹುದು.
16: ತಕ್ಷಣ ನಾವು ಏನ್ ಮಾಡ್ಬೇಕಂಗಾರೆ ಅವಾಗ
17: ಸರ್? ನಾವು ಈ ರೀತಿ ಇನ್ಫ್ರಿಂಜ್ಮೆಂಟ್ ಆದಾಗ ತಕ್ಷಣ ನಾವು ದಾಖಲೆಗಳನ್ನ ಜೋಡಿಸ್ಕೋಬೇಕು. ನಿಮ್ ಜೊತೆ ಬಾಸ್ ಏನಾದ್ರೂ ವ್ಯವಹಾರ ಬೇರೆ ರೀತಿಯಿಂದ

0: ಮಾಡಿದ್ರೆ ಅದು ಇಮೇಲ್ ಮುಖಾಂತರ ಮೆಸೇಜ್ ಮುಖಾಂತರ ಏನಾದ್ರೂ ನಿಮಗೆ ಮೆಸೇಜ್ ಕಳಿಸಿದ್ರೆ ಅವುಗಳನ್ನೆಲ್ಲ ದಾಖಲೆಯಾಗಿ ಇಟ್ಕೋಬೇಕು. ಅಥವಾ ಕೆಲಸ ನೀಡದೆ ಇರೋ ಅಂತ ಯಾವ್ದಾದ್ರೂ ನಿಮ್ಮ ಹತ್ರ ದಾಖಲಾತಿಗಳಿದ್ರೆ ಉದಾಹರಣೆಗಳಿದ್ರೆ ಅದನ್ನ ನೀವು ಸಂಗ್ರಹಿಸಬಹುದು, ದೂರನ್ನ ನೀಡಬಹುದು.
1: ಎಲ್ಲಿ ಎಲ್ಲಿ ನೀಡಬೇಕು? ಆದರೆ
0: ಅದೇ ಕಚೇರಿಯಲ್ಲಿ HR ಅಂತ ಇರ್ತಾರೆ, ಅವರಿಗೆ ನಾವು ಲಿಖಿತವಾಗಿ ದೂರನ್ನ ನೀಡಬಹುದು ಸರ್. ಆಮೇಲೆ ಯಾವುದೇ ಕಚೇರಿ ಆಗ್ಲಿ, ಮಹಿಳೆಯರು 10 ಜನಕ್ಕಿಂತ ಜಾಸ್ತಿ ಮಹಿಳೆಯರು ಅಲ್ಲಿ ಕೆಲಸ ಮಾಡ್ತಿದ್ರೆ ಇಂಟರ್ನಲ್ ಕಂಪ್ಲೇಂಟ್ ಕಮಿಟಿ ಅಂತ ಹೇಳ್ತೀವಿ ನಾವು, ಅದು ಪಾಶ್ ಆಕ್ಟ್ ಅಡಿಯಲ್ಲಿ ಬರುತ್ತೆ. ಅಲ್ಲಿ ನಾವು ಕಂಪ್ಲೇಂಟ್ ಅನ್ನ ದಾಖಲಿಸಬಹುದು. ಅಥವಾ HR ಸ್ಪಂದಿಸದೇ ಇದ್ರೆ ನಾವು ಲೇಬರ್ ಕಮಿಷನರ್ಗೆ ದೂರನ್ನ ನೀಡಬಹುದು. ಅಥವಾ ಇನ್ನೂ ತೀವ್ರವಾದ ಸಮಸ್ಯೆ ಆದ್ರೆ ರಾಷ್ಟ್ರೀಯ ಮಹಿಳಾ ಆಯೋಗ ಅಂತ ಹೇಳ್ತೀವಿ, NCW.NIC.IN ಅಲ್ಲಿ ನಾವು ಆನ್ಲೈನ್ ಮುಖಾಂತರ ದೂರನ್ನ ನಾವು ನೀಡಬಹುದು ಸರ್.
1: ಇಷ್ಟೆಲ್ಲ ಬಹಳಷ್ಟು ಕಾನೂನು ಮಾತಾಡ್ತಾರೆ ಇವರು ಅಂತ ಹೇಳಿ, ವಜಾ ಮಾಡಿದ್ರೆ?
0: ವಜಾ ಮಾಡಕ್ಕೆ ಆಗೋದಿಲ್ಲ ಸರ್. ಯಾಕಂತಂದ್ರೆ ಮ್ಯಾಟರ್ನಿಟಿ ಬೆನಿಫಿಟ್ ಆಕ್ಟ್ Section 12 ಪ್ರಕಾರ ತಾಯ್ತನದ ರಜೆ ಕಾರಣಕ್ಕೆ ವಜಾ ಮಾಡುವುದು ಕಾನೂನಿನ ವಿರುದ್ಧ. 1 ವರ್ಷ ಜೈಲು ಮತ್ತು ದಂಡವನ್ನ ಕೂಡ ವಿಧಿಸಬಹುದು. ಆಮೇಲೆ ಲೇಬರ್ ಕೋರ್ಟ್ ಮುಖಾಂತರ ನಿಮಗೆ ಮರು ನೇಮಕವನ್ನ ನಾವು ಮಾಡ್ಕೋಬಹುದು. ಅದು ಗವರ್ಮೆಂಟ್ ಆಫೀಸ್ ಅಂತ ಇದ್ರೆ ನೀವು ಅದು ಸಸ್ಪೆನ್ಷನ್ ನ ನೀವು ಕ್ಯಾನ್ಸಲ್ ಕೋರ್ಟ್ ಮುಖಾಂತರ ಕೂಡ ನೀವು ಸಸ್ಪೆನ್ಷನ್ ಅನ್ನ ಕ್ಯಾನ್ಸಲ್ ಮಾಡ್ಕೋಬಹುದು ಸರ್.
1: ಅಂದ್ರೆ ವಜಾ ಮಾಡೋ ಲಕ್ಷಣಗಳು ಏನಾದ್ರೂ ಕಾಣ್ತಾ ಇದ್ರೆ ಅಥವಾ ಅವ್ರು ಹೇಳ್ತಾರೆ ನಿಮ್ಮನ್ನು ವಜಾ ಮಾಡ್ಬಿಡ್ತೀವಿ ಅಂತ ಹೇಳಿ, ಆ ಸೂಕ್ಷ್ಮತೆಗಳನ್ನು ಅರ್ಥ ಮಾಡಿಕೊಂಡು ನಾವು ಬೇಕಾರ ಮುಂದುವರೆದು ದೂರನ್ನ ನೀಡಬಹುದು ಮತ್ತು ನಮ್ಮ ಆ ಕೆಲಸವನ್ನು ವಾಪಸ್ ಪಡೆಯಬಹುದು. ನಮ್ಮ ಹಕ್ಕು ಇರುತ್ತೆ, ಅದಕ್ಕೆ ಕಾನೂನಿನ ರಕ್ಷಣೆ ಕೂಡ ಇದೆ ಅಂತ ಅನ್ನೋದನ್ನ ನಾವು ತಿಳ್ಕೊಂಡಂಗಾಯ್ತು. ವಕೀಲರು ನ್ಯಾಯ ಸಂವಿಧಾನ ಫೆಲೋ ಆಗಿರುವ ಪ್ರತಿಮಾ ಜೋಶಿ ಅವರೇ ನಮಗೆ ಈ ಮಾಹಿತಿ ಮಾಡಿಕೊಟ್ಟಿದ್ದಕ್ಕೆ ಕೇಳುಗರ ಪರವಾಗಿ ನಿಮಗೆ ಧನ್ಯವಾದ. ನಮಸ್ಕಾರ.
0: ನಮಸ್ಕಾರ ಸರ್.
2: ಇದುವರೆಗೆ ನ್ಯಾಯವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ಕೇಳಿದಿರಿ. ಸಹಯೋಗ ನ್ಯಾಯ ಸಂಸ್ಥೆ. ಕಾನೂನು ಮಾಹಿತಿಗಾಗಿ kannada.nyaya.org ವೆಬ್ಸೈಟ್ ಅನ್ನು ಅಥವಾ 9650108107 ವಾಟ್ಸ್ಆಪ್ ಸಂಖ್ಯೆಯನ್ನು ಸಂಪರ್ಕಿಸಬಹುದು. ನಿರ್ಮಾಣ ಜಾಂಪಣ್ಣ ಆಶಿಹಾಳ್, ಸಮಗ್ರ ನಿರ್ವಹಣೆ ಡಾಕ್ಟರ್ AS ಶಂಕರನಾರಾಯಣ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.
3: ಆಕಾಶವಾಣಿ ಮಡಿಕೇರಿ.
4: ಏನು ರಂಗ, ಕೈಗೆ ಬ್ಯಾಂಡೇಜು?
5: ಬಿದ್ದ್ಬಿಟ್ಟಾಕ, ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
4: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ. ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
6: 15-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೇ KSU WSSP.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
7: ಮನೆಯಂತೂ ಸೂಪರ್ ಆಗಿ ಕಟ್ಸಿದ್ಯಾ, ಆದ್ರೆ ಇಲ್ಲಿರೋ ಫರ್ನಿಚರ್, ಟಿವಿ, ರೆಫ್ರಿಜರೇಟರ್, ವಾಷಿಂಗ್ ಮಿಷಿನ್ ಮಾತ್ರ ಹಳೇದು. ಎಕ್ಸ್ಚೇಂಜ್ ಮಾಡಿ ಹೊಸ ತಗೊಳ್ಬೋದಲ್ವಾ?
8: ಅದಕ್ಕೆ ಈ ಹಳೇದು ಯಾರು ತಗೋತಾರೆ?
7: ವಿರಾಜಪೇಟೆಯ ಪೂತಾಸ್ ಅಂಡ್ ಆಫರ್ಸ್ ನಲ್ಲಿ ಇವಾಗ ಎಲ್ಲಾ ಫರ್ನಿಚರ್ ಹಾಗೂ ಹೋಮ್ ಅಪ್ಲೈನ್ಸಸ್ ನ ಎಕ್ಸ್ಚೇಂಜ್ ಆಫರ್ ಇದೆ. ಅಲ್ಲೇ ಎಕ್ಸ್ಚೇಂಜ್ ಮಾಡಿ ಹೊಸದನ್ನ ತಗೊಳ್ಳಿ.
9: ಪೂತಾಸ್ ಅಂಡ್ ಆಫರ್ಸ್, ಫರ್ನಿಚರ್ ಅಂಡ್ ಹೋಮ್ ಅಪ್ಲೈನ್ಸಸ್, ವಿರಾಜಪೇಟೆ.
10: ನೋಡು, ಇದೇ ನಮ್ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
11: ಮಾನ್ಸೂನ್ ಮೆಗಾ ಡಿಸ್ಕೌಂಟ್ ಸೇಲ್ ಇರಿಟಿಯ ಸುನಿತಾ ಫರ್ನಿಚರ್ ನಲ್ಲಿ ಎಲ್ಲಾ ಫರ್ನಿಚರ್ ಗಳ ಮೇಲೆ ಅಚ್ಚರಿ ಮೂಡಿಸುವ ಅತಿ ಕಡಿಮೆ ಬೆಲೆ. ಪ್ರೀಮಿಯಂ ಫರ್ನಿಚರ್ ಗಳ ಸ್ಪೆಷಲ್ ಕಲೆಕ್ಷನ್ಸ್, ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ, ಸುಲಭ ಕಂತಿನ EMI ಫೆಸಿಲಿಟಿ. ಸುನಿತಾ ಫರ್ನಿಚರ್, ಉಳಿಯಿಲ್ ಇರಿಟಿ ಹಾಗೂ ತವಕ್ಕರ ಕಣ್ಣೂರ್.
12: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
13: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
12: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಇಂದೇ KSU WSSB.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
14: ಕೂರ್ಗ್ ಹೈಲೈಟ್ ಫರ್ನಿಚರ್ ನಲ್ಲಿ ಕಾರ್ನರ್ ಸೋಫಾ ಸೆಟ್ ಕೇವಲ 16,990 ರೂಪಾಯಿಗೆ. ಕೂರ್ಗ್ ಹೈಲೈಟ್ ಫರ್ನಿಚರ್, ಗೋಣಿಕೊಪ್ಪಲ್ ರೋಡ್, ವಿರಾಜಪೇಟೆ.
15: ಶ್ರೀ ವಿಷ್ಣು ಎಂಟರ್ಪ್ರೈಸಸ್ ಬೈಪಾಸ್ ರೋಡ್ ಗುಣಿಗೊಬ್ಬಲು. ನಮ್ಮಲ್ಲಿ ಸ್ಟಿಲ್ ವೀಡ್ ಕಟರ್, ಹಸ್ಕೋವನ್ನ, ಇಮಾಸ್, ವಿರಾಟ್ ಸ್ಟಿಲ್ ಚೈನ್ಸಾ, ಡಿಜಿಟಲ್ ತೂಕದ ಯಂತ್ರ, ಎಸ್ಪಿ ಬ್ಯಾಟರಿ ಸ್ಪ್ರೇಯರ್, ಹೋಂಡಾ ಮತ್ತು ಕಿಸಾನ್ ಕ್ರಾಫ್ಟ್ ಸ್ಪ್ರೇಯರ್ಗಳು, ಕೀಟನಾಶಕಗಳು, ಸ್ಕಿಪ್ಪರ್ ಹಾಗೂ ಜೆಟ್ಸ್.

0: 3KV ಇಂದ 100KV ವರೆಗಿನ ಜನರೇಟರ್ಗಳು, ಆಯಿಲ್, ಅಲ್ಯೂಮಿನಿಯಂ ಮತ್ತು HDPE ಪೈಪ್ಗಳು ಹಾಗೂ ಇರಿಗೇಷನ್ ಮೋಟಾರ್ಗಳು ದೊರೆಯುತ್ತವೆ. ವುಡ್ ಚಿಪ್ಪರ್, ಬ್ಲೋವರ್, ಕಾಫಿ ಹಲ್ಲರ್ ಮಷೀನ್, ಮಾಯಿಶ್ಚರ್ ಮೀಟರ್, ಪೆಪ್ಪರ್ ಡಿ ಕಾರ್ನರ್ಗಳು ಲಭ್ಯವಿದೆ. ಕಾಫಿ ಬೋರ್ಡ್ನ ಸಬ್ಸಿಡಿಯಲ್ಲಿ ಸಂಪರ್ಕಿಸಿ 08274298705, ಮೊಬೈಲ್ 9108752744 ಅಥವಾ 9448448744.
1: ARM ಕಿಯಾ ಮೋಟರ್ಸ್ ಇದೀಗ ಕೊಡಗಿನ ಕುಶಾಲನಗರ ಹಾಗೂ ಗೋಣಿಕೊಪ್ಪಲುವಿನಲ್ಲಿ ಹೊಸ ಕಿಯಾ ವಾಹನ ಖರೀದಿ ಮತ್ತು ಸರ್ವಿಸ್ ಲಭ್ಯವಿದೆ. ಪಿಕಪ್ ಹಾಗೂ ಡ್ರಾಪ್ ಸರ್ವಿಸ್ ಕೂಡ ಇದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ತರ್ತಮಾಡ ಪುನೀತ್, ಕಾಲ್ 9606048734. ಮಡಿಕೇರಿಯ ಪ್ರಶಾಂತ್ ಫರ್ನಿಚರ್ನಲ್ಲಿ ಸ್ಟಾಕ್ ಕ್ಲಿಯರೆನ್ಸ್, ಮೆಗಾ ಡಿಸ್ಕೌಂಟ್ ಸೇಲ್. ಕರ್ಟನ್ಸ್, ಬೆಡ್ ಸ್ಪ್ರೆಡ್, ಮ್ಯಾಟ್ರೆಸ್, ಡೋರ್ ಮ್ಯಾಟ್, ಬಾತ್ರೂಮ್ ಮ್ಯಾಟ್ಸ್ ಇವೆಲ್ಲವೂ ಅಪ್ ಟು 50% ಡಿಸ್ಕೌಂಟ್ ನಲ್ಲಿ. ಅತ್ಯುತ್ತಮ ಕ್ವಾಲಿಟಿಯ ಎಲ್ಲಾ ರೀತಿಯ ಮರದ ಫರ್ನಿಚರ್ ಗಳನ್ನು ನಿಮಗೆ ಬೇಕಾದ ಡಿಸೈನ್ಸ್ ನಲ್ಲಿ, ನಿಮಗೆ ಬೇಕಾದ ಅಳತೆಯಲ್ಲಿ ರೆಡಿ ಮಾಡಿಕೊಡಲಾಗುವುದು. ರೋಸ್ ವುಡ್, ಟೀಕ್ ವುಡ್, ಅಕೇಶಿಯಾ ಮುಂತಾದ ಮರದ ಫರ್ನಿಚರ್ ಗಳಿಗಾಗಿ ಬನ್ನಿ ಪ್ರಶಾಂತ್ ಫರ್ನಿಚರ್, ಇಂಡಸ್ಟ್ರಿಯಲ್ ಏರಿಯಾ, ಮಡಿಕೇರಿ.
2: ಮಂಗಲತರ ಊಟೋಪಚಾರ, ಆಳುಕಾಳು, ಶಾಸ್ತ್ರ ಪದ್ಧತಿ, ಫರ್ನಿಚರ್ ಇನ್ನತ್ತ ಎಲ್ಲ ಏರ್ಪಾಡು ಮಾಡುವಂತಹ ಪ್ಯಾಕೇಜ್ ವೆಡ್ಡಿಂಗ್ ವ್ಯವಸ್ಥೆಯ ಏಕೈಕ ಸಂಸ್ಥೆ ಆಂಟೂರಾ ಕೂಗ್ ವೆಡ್ಡಿಂಗ್ ಪ್ಲಾನರ್ಸ್, ಬೈಪಾಸ್ ರೋಡ್, ಗೋಣಿಕೊಪ್ಪ. ಕಾಂಟ್ಯಾಕ್ಟ್ ನೆಲ್ಲಿರ ಮಧು ತಿಮ್ಮಯ್ಯ 9591803656, ಕಾಳಿಮಾಡ ಶರತ್ 8762050292.
1: ಭೀಮಾ ಫರ್ನಿಚರ್ ನಲ್ಲಿ ಮಾನ್ಸೂನ್ ಮೆಗಾ ಸೇಲ್. ಫರ್ನಿಚರ್ ಗಳನ್ನು ಖರೀದಿಸಿ ಅಪ್ ಟು 50% ಡಿಸ್ಕೌಂಟ್ ನಿಮ್ಮದಾಗಿಸಿ. 0% ಡೌನ್ ಪೇಮೆಂಟ್ ಹಾಗೂ 0% ಇಂಟ್ರೆಸ್ಟ್ ನಲ್ಲಿ ಸುಲಭ ಕಂತಿನ ಇಎಂಐ ಮೂಲಕ ಫರ್ನಿಚರ್ ಗಳನ್ನು ಖರೀದಿಸುವ ಸುವರ್ಣಾವಕಾಶ. ಭೀಮಾ ಫರ್ನಿಚರ್, ಬಾಳುಗೋಡು ಜಂಕ್ಷನ್, ಬಿಟ್ಟಂಗಾಲ, ವಿರಾಜಪೇಟೆ.
3: ಮೈಸೂರಿನ ತನಿಷ್ಕ್ ನಲ್ಲಿ ಫೆಸ್ಟಿವಲ್ ಆಫ್ ಡೈಮಂಡ್ಸ್. ಆ ಪ್ರಯುಕ್ತ ನೀವು ಖರೀದಿಸುವ ಡೈಮಂಡ್ ಆಭರಣಗಳ ವ್ಯಾಲ್ಯೂ ಮೇಲೆ ಫ್ಲಾಟ್ 20% ಆಫ್. ನಿಮ್ಮ ಹಳೆಯ ಚಿನ್ನಾಭರಣಗಳನ್ನು ಎಕ್ಸ್ಚೇಂಜ್ ಮಾಡಿ 0% ಕಡಿತದೊಂದಿಗೆ. ಈ ಆಫರ್ ಗಾಗಿ ಬನ್ನಿ ಮೈಸೂರಿನ ಸಬ್ ಅರ್ಬನ್ ಬಸ್ ಸ್ಟ್ಯಾಂಡ್, ಬಿಎನ್ ರೋಡ್ ಹಾಗೂ ಕಾಳಿದಾಸ ರೋಡ್ ನಲ್ಲಿರುವ ತನಿಷ್ಕ್ ಶೋರೂಮ್ ಗೆ. ಕಂಡೀಷನ್ಸ್ ಅಪ್ಲೈ. ಸಂಭ್ರಮಗಳನ್ನು ಆಚರಿಸಿ ತನಿಷ್ಕ್ ನ ಟ್ರೆಂಡಿ ಆರ್ನಮೆಂಟ್ಸ್ ನೊಂದಿಗೆ.
4: ರೀ, ನಾನಿನ್ ಯಾವ ಫಂಕ್ಷನ್ ಗೂ ಬರಲ್ಲ ರೀ, ಈ ಹಳೆ ಚಿನ್ನಾಭರಣ ಹಾಕಿ ಹಾಕಿ ಸಾಕಾಯ್ತು.
5: ಬೇಜಾರ್ ಮಾಡ್ಕೋಬಿಡ ಕಣೆ, ಇವಾಗ ವಿಲ್ಕೋದಲ್ಲಿ ಎಕ್ಸ್ಚೇಂಜ್ ಆಫರ್ ಇದೆ. ಈ ಹಳೆ ಚಿನ್ನಾಭರಣ ಎಕ್ಸ್ಚೇಂಜ್ ಮಾಡುವಾಗ ಯಾವುದೇ ಕಡಿತ ಇಲ್ಲದೆ 100% ವ್ಯಾಲ್ಯೂ ಕೊಡ್ತಾರೆ. ಪ್ರತಿ ಖರೀದಿಗೂ ಗಿಫ್ಟ್ ಕೂಡ ಇದೆ.
4: ಹಾಗಾದ್ರೆ ಇವತ್ತೇ ಹೋಗೋಣ.
1: ವಿಲ್ಕೋ ಗೋಲ್ಡ್, ಬೈಚನಹಳ್ಳಿ, ಕುಶಾಲನಗರ.
6: ಕೇಳುಗರೆ, ಸರ್ಕಾರಿ ಆಯುರ್ವೇದ ಚಿಕಿತ್ಸಾಲಯ ನಲ್ಲೂರಿನಲ್ಲಿ ಖಾಯಂ ವೈದ್ಯರು ನೇಮಕಾತಿ ಹೊಂದಿದ್ದು ಸಾರ್ವಜನಿಕರ ತಪಾಸಣೆಗೆ ವಾರದಲ್ಲಿ ಸೋಮವಾರ, ಮಂಗಳವಾರ, ಗುರುವಾರ ಮತ್ತು ಶನಿವಾರ ಲಭ್ಯರಿರುತ್ತಾರೆ. ಸಾರ್ವಜನಿಕರು ಇದರ ಪ್ರಯೋಜನ ಪಡೆಯುವಂತೆ ಪ್ರಕಟಣೆ ತಿಳಿಸಿದೆ. ಸಮಯ 6:55. ಇನ್ನು ಮುಂದೆ ಸಂಸ್ಕೃತದಲ್ಲಿ ವಾರ್ತೆ ದೆಹಲಿ ಕೇಂದ್ರದಿಂದ.

0: ಆಕಾಶವಾಣಿ ಮಡಿಕೇರಿ. ಸಮಯ 7:02. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಬೆಂಗಳೂರು ಕೇಂದ್ರದಿಂದ.
1: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಗುರುವಾರ ಬೆಳಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೆ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ.

0: ಸಿರಿ, ಆಗಿಂದ ಒಂದೇ ಸಮ ನಲ್ಲಿಲ್ ನೀರ್ ಸುರಿತಾ ಇದೆ, ಏನ್ ಮಾಡ್ತಾ ಇದೀಯಾ?
1: ಹಲ್ಲುಜ್ತಾ ಇದೀನಿ ಕಣಮ್ಮ.
0: ಹಲ್ಲುಜ್ಜಿ ಬಾಯಿ ತೊಳಿಬೇಕಾದ್ರೆ ನೀರ್ ಬಿಟ್ಕೋ, ಯಾಕ್ ವೇಸ್ಟ್ ಮಾಡ್ತಾ ಇದ್ಯಾ?
1: ಸರಿ ನಿಲ್ಸಿದೀನಿ ಬಿಡು.
0: ತಾಯಮ್ಮ ನೀನು ಅಷ್ಟೇ, ಪಾತ್ರೆ ಉಜ್ಜಿದ ಮೇಲೆ ನಲ್ಲಿಯಿಂದ ನೀರ್ ಬಿಟ್ಕೋ, ಸುಮ್ನೆ ನೀರ್ ಸುರಿಸ್ಬೇಡ.
2: ಆಯ್ತ್ ಕಣಕ. ಕೈ ಮುಸಿರಾಗಿತ್ತಾ, ಹಂಗೆ ಬಿಟ್ಬಿಟ್ಟೆ.
0: ಹಂಗೇನೆ, ಎರಡೇ ಬಟ್ಟೆ ಇರೋದು, ಬಕೆಟ್ ತುಂಬಾ ನೀರ್ ಬಿಟ್ಕೊಂಡು ಜಾಲಿಸ್ತಾ ಇರ್ಬೇಡ. ಬಟ್ಟೆ ಮುಳುಗೋದಕ್ಕೆ ಎಷ್ಟ್ ಬೇಕೋ ಅಷ್ಟು ನೀರ್ ಹಾಕೊಂಡು ಜಾಲ್ಸು.
2: ಹೂ ಕಣಕ, ಹಂಗೆ ಮಾಡ್ತೀನಿ ತಗ.
1: ಅಮ್ಮ ಗಾಡಿ ತೊಳಿಬೇಕು, ಪೈಪ್ ತಗೊಂಡು ಹೋಗ್ತೀನಿ.
3: ಹೇ ಸಿರಿ, ಅಮ್ಮ ಹೇಳ್ತಾ ಇರೋದು ಕೇಳಿಸ್ತು ತಾನೆ, ಸುಮ್ನೆ ನೀರನ್ನ ವೇಸ್ಟ್ ಮಾಡ್ಬೇಡ, ಪೈಪ್ ನಲ್ಲಿ ನೀರ್ ಬಿಡ್ತಾ, ಗೊತ್ತಾಯ್ತಾ?
4: ಇಂದು ಉಳಿಸುವ ಒಂದು ಹನಿ ನೀರು ನಾಳಿನ ಜೀವಕ್ಕೆ ಆಧಾರ, ಮುಂದಿನ ಪೀಳಿಗೆಯ ಆಸ್ತಿ.
5: ಜಲ ಜಲ ಜಲ ಧಾರೆಯಾಗಿ ಭೂಮಿಯ ಅಂತರಾಳದಿಂದ ಸುರಿದ ಜೀವದ ಹೊಗೆ.
6: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
7: ಸಂಗೀತ ನಿರ್ದೇಶಕರು,
6: ಹಿನ್ನೆಲೆ ಗಾಯಕರು,
7: ಚಿತ್ರ ಸಾಹಿತಿಗಳು,
6: ವಾದ್ಯ ಸಂಗೀತಗಾರರು,
7: ಹೀಗೆ ಹತ್ತು ಹಲವು ಮಹಾನ್ ಸಾಧಕರ ಕಾರ್ಯಕ್ರಮಗಳನ್ನು
6: ಹೊತ್ತು ಪ್ರಪಂಚದಾದ್ಯಂತ ಬಿತ್ತರಿಸುವ
7: ನಮ್ಮ ವಾಣಿ ಆಕಾಶವಾಣಿ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಆರತಿ ದೇವಶಿಖಾಮಣಿ. ಮುಖ್ಯಾಂಶಗಳು. ಪಕ್ಷ ಭೇದ ಮರೆತು ರಾಜ್ಯದ ಬರ ಪರಿಸ್ಥಿತಿ ಎದುರಿಸಲು ತುರ್ತು ಕ್ರಮ ಕೈಗೊಳ್ಳುವಂತೆ ಸಚಿವ ಡಾ ಜಿ ಪರಮೇಶ್ವರ್ ಕರೆ. ನಾಗರಿಕ ಸೇವೆಗಳಲ್ಲಿ ಮಧ್ಯವರ್ತಿಗಳ ಹಸ್ತಕ್ಷೇಪಕ್ಕೆ ಅವಕಾಶ ನೀಡದಂತೆ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ ಅಧಿಕಾರಿಗಳಿಗೆ ಸೂಚನೆ. ಆತ್ಮನಿರ್ಭರ್ ಭಾರತ್ ಮೂಲಕ ದೇಶೀಯ ಉತ್ಪಾದನೆ ಹೆಚ್ಚಿಸಲು ಕೇಂದ್ರ ಸರ್ಕಾರದ ಮಹತ್ವದ ಹೆಜ್ಜೆ. ಇಂದು ವಿಶ್ವ ಹುಲಿ ದಿನ. ಈಗ ವಾರ್ತೆಗಳ ವಿವರ. ರಾಜ್ಯದಲ್ಲಿ ಬರ ಪರಿಸ್ಥಿತಿ ದಿನದಿಂದ ದಿನಕ್ಕೆ ಗಂಭೀರವಾಗುತ್ತಿದ್ದು, ಇದನ್ನು ಎದುರಿಸಲು ತುರ್ತು ಮತ್ತು ಒಗ್ಗಟ್ಟಿನ ಕ್ರಮ ಅಗತ್ಯವಾಗಿದೆ ಎಂದು ಕಂದಾಯ ಖಾತೆ ಸಚಿವ ಡಾ ಜಿ ಪರಮೇಶ್ವರ್ ಹೇಳಿದ್ದಾರೆ. ರಾಜ್ಯದ 169 ತಾಲೂಕುಗಳು ಬರ ಪರಿಸ್ಥಿತಿಯನ್ನು ಎದುರಿಸುತ್ತಿದ್ದು, ಪರಿಹಾರಕ್ಕಾಗಿ ಕೇಂದ್ರ ಸರ್ಕಾರಕ್ಕೆ ಮನವಿ ಸಲ್ಲಿಸಲಾಗಿದೆ. ಇದರಲ್ಲಿ ಸುಮಾರು 90% ಜಿಲ್ಲೆಗಳು ಹಾಗೂ 630 ಹೋಬಳಿಗಳಲ್ಲಿ ತೀವ್ರ ಮಳೆ ಕೊರತೆ ದಾಖಲಾಗಿದೆ. ಇಂತಹ ಸಂದರ್ಭದಲ್ಲಿ ರಾಜ್ಯದ ಎಲ್ಲ ಜನಪ್ರತಿನಿಧಿಗಳು ಪಕ್ಷಪಾತ ಮಾಡದೆ ರಾಜ್ಯದ ಹಿತಕ್ಕಾಗಿ ಕಾರ್ಯನಿರ್ವಹಿಸಬೇಕು ಎಂದು ಸಾಮಾಜಿಕ ಮಾಧ್ಯಮ ಫೇಸ್ಬುಕ್ ಮೂಲಕ ಹೇಳಿದ್ದಾರೆ. ಬರ ಪರಿಹಾರ ನಿಧಿ ಬಿಡುಗಡೆಯಲ್ಲಿ ಆಗುತ್ತಿರುವ ವಿಳಂಬ, ಜಲ್ಜೀವನ್ ಮಿಷನ್ ಅನುದಾನದ ಬಾಕಿ, ನೀರಾವರಿ ಯೋಜನೆಗಳಿಗೆ ಅನುಮತಿ ಹಾಗೂ ಅಗತ್ಯ ಅನುದಾನದ ವಿಳಂಬ ಸೇರಿದಂತೆ ಕರ್ನಾಟಕದ ನ್ಯಾಯಸಮ್ಮತ ಬೇಡಿಕೆಗಳನ್ನು ಕೇಂದ್ರ ಸರ್ಕಾರ ನಿರ್ಲಕ್ಷಿಸದೆ ತಕ್ಷಣವೇ ರಾಜ್ಯಕ್ಕೆ ಸಲ್ಲಬೇಕಾದ ನೆರವನ್ನು ಒದಗಿಸಬೇಕು ಎಂದು ಆಗ್ರಹಿಸಿದ್ದಾರೆ. ಬೆಳಗಾವಿ ನಗರ ವ್ಯಾಪ್ತಿಯಲ್ಲಿ ಹಲವು ಮನೆಗಳು ಸೂಕ್ತ ದಾಖಲೆಗಳಿಲ್ಲದೆ ಸಮಸ್ಯೆ ಎದುರಿಸುತ್ತಿವೆ. ಈ ಕುರಿತು ಕಾನೂನು ತಜ್ಞರ ಅಭಿಪ್ರಾಯ ಪಡೆದು ನಿಯಮಗಳ ಚೌಕಟ್ಟಿನಲ್ಲಿ ಕ್ರಮ ಕೈಗೊಳ್ಳಲಾಗುವುದು ಎಂದು ನಗರಾಭಿವೃದ್ಧಿ ಖಾತೆ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ ತಿಳಿಸಿದ್ದಾರೆ. ಬೆಳಗಾವಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ

0: ಅವರು ನಗರದ ಸ್ವಚ್ಛತೆ ಕಾಪಾಡಲು ಪೌರ ಕಾರ್ಮಿಕರ ಕೊರತೆ ನಿವಾರಿಸುವಂತೆ, ಕುಡಿಯುವ ನೀರಿನ ಪೂರೈಕೆಯಲ್ಲಿ ಯಾವುದೇ ವ್ಯತ್ಯಯ ಉಂಟಾಗದಂತೆ, ಈ ಖಾತಾ ಸೇರಿದಂತೆ ವಿವಿಧ ನಾಗರಿಕ ಸೇವೆಗಳಲ್ಲಿ ಮಧ್ಯವರ್ತಿಗಳ ಹಸ್ತಕ್ಷೇಪಕ್ಕೆ ಅವಕಾಶ ನೀಡದಂತೆ ಕ್ರಮ ಕೈಗೊಳ್ಳಲು ಅಧಿಕಾರಿಗಳಿಗೆ ಸೂಚಿಸಲಾಗಿದೆ ಎಂದು ತಿಳಿಸಿದರು. ಮನೆ ಮನೆಗೆ ತ್ಯಾಜ್ಯ ಸಂಗ್ರಹಣೆ, ಘನ ತ್ಯಾಜ್ಯ ವಿಲೇವಾರಿ ವ್ಯವಸ್ಥೆಯನ್ನು ಸಮರ್ಪಕವಾಗಿ ನಿರ್ವಹಿಸಿ ವೈಜ್ಞಾನಿಕ ವಿಲೇವಾರಿಗೆ ಹೆಚ್ಚಿನ ಆದ್ಯತೆ ನೀಡುವಂತೆ ಸಲಹೆ ನೀಡಿದರು. ಮೇಕ್ ಇನ್ ಇಂಡಿಯಾ ಹಾಗೂ ಆತ್ಮ ನಿರ್ಭರ್ ಭಾರತ್ ಯೋಜನೆಗಳ ಮೂಲಕ ದೇಶೀಯ ಉತ್ಪಾದನಾ ಸಾಮರ್ಥ್ಯವನ್ನು ಬಲಪಡಿಸಲು ಕೇಂದ್ರ ಸರ್ಕಾರ ಹಲವು ಮಹತ್ವದ ಯೋಜನೆಗಳನ್ನು ಜಾರಿಗೊಳಿಸಿದೆ ಎಂದು ಕೇಂದ್ರ ಭಾರಿ ಕೈಗಾರಿಕೆಗಳ ಸಚಿವಾಲಯ ತಿಳಿಸಿದೆ. ದಾವಣಗೆರೆ ಸಂಸದೆ ಡಾ ಪ್ರಭಾ ಮಲ್ಲಿಕಾರ್ಜುನ್ ಅವರು ದೇಶದ ಭಾರಿ ಕೈಗಾರಿಕಾ ಕ್ಷೇತ್ರದ ಸ್ಪರ್ಧಾತ್ಮಕತೆ, ತಾಂತ್ರಿಕ ಉನ್ನತೀಕರಣ ಹಾಗೂ ಕರ್ನಾಟಕ ಸೇರಿದಂತೆ ದಾವಣಗೆರೆಯಲ್ಲಿ ಸುಧಾರಿತ ಉತ್ಪಾದನಾ ಕ್ಲಸ್ಟರ್ಗಳ ಸ್ಥಾಪನೆ ಕುರಿತು ಸಂಸತ್ತಿನಲ್ಲಿ ಕೇಳಿದ ಪ್ರಶ್ನೆಗೆ ಸಚಿವಾಲಯ ಈ ಲಿಖಿತ ಉತ್ತರ ನೀಡಿದೆ. ಆಟೋಮೊಬೈಲ್ ಮತ್ತು ಎಲೆಕ್ಟ್ರಿಕ್ ವಾಹನ ವಲಯವನ್ನು ಪ್ರೋತ್ಸಾಹಿಸಲು 25,938 ಕೋಟಿ ವೆಚ್ಚದ ಪಿಎಲ್ಒ ಆಟೋ ಯೋಜನೆ ಜಾರಿಯಲ್ಲಿದ್ದು, ಇದರಿಂದ ಈಗಾಗಲೇ 44,326 ಕೋಟಿ ಹೂಡಿಕೆ ಹರಿದು ಬಂದಿದೆ. ಅಷ್ಟೇ ಅಲ್ಲದೆ 67,820 ಹೊಸ ಉದ್ಯೋಗಗಳು ಸೃಷ್ಟಿಯಾಗಿವೆ. 18,100 ಕೋಟಿಯ ಎಸಿಸಿ ಬ್ಯಾಟರಿ ಯೋಜನೆಯಲ್ಲಿ 50 ಗಿಗಾವ್ಯಾಟ್ ಬ್ಯಾಟರಿ ಉತ್ಪಾದನಾ ಸಾಮರ್ಥ್ಯ ಹೊಂದುವ ಗುರಿ ಇದ್ದು 5,180 ಕೋಟಿ ಹೂಡಿಕೆಯಾಗಿದೆ. ಸ್ವಾವಲಂಬನೆ ಕಾಯ್ದುಕೊಳ್ಳಲು 7,280 ಕೋಟಿ ವೆಚ್ಚದಲ್ಲಿ ಅಪರೂಪದ ಭೂ ಶಾಶ್ವತ ಆಯಸ್ಕಾಂತ್ ಉತ್ಪಾದನೆ ಹೆಚ್ಚಿಸಲು ಯೋಜನೆ ರೂಪಿಸಲಾಗಿದೆ ಎಂದು ಕೇಂದ್ರ ತಿಳಿಸಿದೆ. ಇಂದು ವ್ಯಾಸಪೂರ್ಣಿಮೆ, ತನ್ನಿಮಿತ್ತ ಗುರು ಪೂರ್ಣಿಮೆಯನ್ನು ನಾಡಿನಾದ್ಯಂತ ಶ್ರದ್ಧಾಭಕ್ತಿಯಿಂದ ಆಚರಿಸಲಾಗುತ್ತಿದೆ. ಆಷಾಢ ಮಾಸದ ಹುಣ್ಣಿಮೆಯ ದಿನ ಗುರು ಪೂರ್ಣಿಮೆ ಆಚರಿಸುವ ಮೂಲಕ ಗುರು ರೂಪಿ ಶಿಕ್ಷಕರು ಹಾಗೂ ಶ್ರೀರಾಮನನ್ನು ಆಚಾರ್ಯ ಪುರುಷನನ್ನಾಗಿ ಪೂಜಿಸಲಾಗುತ್ತದೆ. ಧಾರವಾಡದ ಬ್ರಹ್ಮ ಜ್ಞಾನ ಸಮಾಜದ ತತ್ವಾನ್ವೇಷಣ ಮಂದಿರದಲ್ಲಿ ಗುರು ಪೂರ್ಣಿಮೆ ಅಂಗವಾಗಿ ಇಂದು ಬೆಳಗ್ಗೆ 11:30 ಪತಂಜಲಿ ಯೋಗ ಶಿಕ್ಷಕ ಕೈಲಾಸ್ ಹಿರೇಮಠ್ ವಿಪಶನ ಧ್ಯಾನ ಹಾಗೂ ಚಕ್ರ ಧ್ಯಾನ ಹೇಳಿಕೊಡುತ್ತಾರೆ. ಮಧ್ಯಾಹ್ನ 3:30 ಗುರು ವಂದನೆ ಹಾಗೂ ಉಪನ್ಯಾಸ ಕಾರ್ಯಕ್ರಮ ಆಯೋಜಿಸಲಾಗಿದೆ. ಇಂದು ಶಿವಶರಣ ಹಡಪದ ಅಪ್ಪಣ್ಣನವರ ಜಯಂತಿ. ಕ್ರಿಸ್ತಶಕ 1134 ವಿಜಯಪುರ ಜಿಲ್ಲೆ ಬಸವನ ಬಾಗೇವಾಡಿ ತಾಲೂಕು ಮಸವಿನಾಳ ಗ್ರಾಮದಲ್ಲಿ ಜನಿಸಿದ ಅವರು ತಮ್ಮ ಕಾಯಕವನ್ನೇ ಶಿವನ ಸೇವೆ ಎಂದು ಪರಿಭಾವಿಸಿ ಬಸವಣ್ಣನವರ ಕಾಯಕವೇ ಕೈಲಾಸ ಎಂಬ ತತ್ವವನ್ನು ತಮ್ಮ ಬದುಕಿನಲ್ಲಿ ಅಳವಡಿಸಿಕೊಂಡವರು. ಶ್ರಮ ಸಂಸ್ಕೃತಿಯ ಪ್ರತಿನಿಧಿಯಾದ ಶರಣ ಹಡಪದ ಅಪ್ಪಣ್ಣನವರು ಪ್ರತಿಯೊಂದು ಕಾಯಕವೂ ಪವಿತ್ರ ಎಂಬ ಸಂದೇಶವನ್ನು ಸಮಾಜಕ್ಕೆ ನೀಡಿದರು. ಹಡಪದ ಅಪ್ಪಣ್ಣನವರು ಸುಮಾರು 242 ವಚನಗಳನ್ನು ರಚಿಸಿದ್ದಾರೆ ಎಂಬ ಮಾಹಿತಿ ಇದೆ. ಧಾರವಾಡದಲ್ಲಿ ಇಂದು ಮಧ್ಯಾಹ್ನ 2:00 ಕರ್ನಾಟಕ ಕುಲಪುರೋಹಿತ ಆಲೂರು ವೆಂಕಟರಾವ್ ಸಾಂಸ್ಕೃತಿಕ ಭವನದಲ್ಲಿ ಜಿಲ್ಲಾಡಳಿತ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಂಯುಕ್ತ ಆಶ್ರಯದಲ್ಲಿ ಶಿವಶರಣ ಶ್ರೀ ಹಡಪದ ಅಪ್ಪಣ್ಣ ಜಯಂತಿ ಕಾರ್ಯಕ್ರಮ ಆಯೋಜಿಸಲಾಗಿದೆ. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ವನವಾಸಿಗಳು ಹಾಗೂ ಸ್ಥಳೀಯ ಬುಡಕಟ್ಟು ಸಮುದಾಯಗಳನ್ನು ಕೇಂದ್ರದಲ್ಲಿಟ್ಟು ಹುಲಿಗಳ ಭವಿಷ್ಯವನ್ನು ಸುದೃಢಗೊಳಿಸುವುದು ಎಂಬ ಧ್ಯೇಯದೊಂದಿಗೆ ಇಂದು ವಿಶ್ವ ಹುಲಿ ದಿನವನ್ನು ಆಚರಿಸಲಾಗುತ್ತಿದೆ. ಹುಲಿಗಳ ಸಂರಕ್ಷಣೆ, ಜಾಗೃತಿ ಮತ್ತು ಆವಾಸ ಸ್ಥಾನ ರಕ್ಷಣೆ ಈ ದಿನಾಚರಣೆಯ ಮುಖ್ಯ ಗುರಿಯಾಗಿದೆ. 2010 ರಷ್ಯಾದ ಸೆಂಟ್ ಪೀಟರ್ಸ್ಬರ್ಗ್ ಶೃಂಗಸಭೆಯಲ್ಲಿ ವಿಶ್ವ ಹುಲಿ ದಿನಾಚರಣೆಗೆ ಮುನ್ನುಡಿ ಬರೆಯಲಾಯಿತು. ಅಳಿವಿನಂಚಿನಲ್ಲಿರುವ ಹುಲಿ ಸಂತತಿ ಕಾಪಾಡುವುದು ಹಾಗೂ ಹುಲಿಗಳ ಬಗ್ಗೆ ಜನಜಾಗೃತಿ ಮೂಡಿಸುವುದು ಈ ದಿನದ ವಿಶೇಷ. ರಾಷ್ಟೀಯ ಹುಲಿ ಸಂರಕ್ಷಣಾ ಪ್ರಾಧಿಕಾರ ಕೇಂದ್ರ ಪರಿಸರ ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಸಚಿವಾಲಯದ ಅಡಿ ಒಂದು ಶಾಸನಬದ್ದ ಸಂಸ್ಥೆಯಾಗಿದೆ. ಭಾರತ ಸರ್ಕಾರ ಪ್ರಾಜೆಕ್ಟ್ ಟೈಗರ್ ಯೋಜನೆಯನ್ನು 1973 ಪ್ರಾರಂಭಿಸಿತು. ದಕ್ಷಿಣ ಕೊರಿಯಾದ ಚಂಗ್ವಾನ್ ಸಿಟಿಯಲ್ಲಿ 7-16 ಜರುಗಲಿರುವ ಪ್ರತಿಷ್ಠಿತ ವಿಶ್ವ ಪ್ಯಾರಾ ಶೂಟಿಂಗ್ ಚಾಂಪಿಯನ್ಶಿಪ್ಗೆ ಕಲಘಟಗಿ ತಾಲೂಕಿನ ಕುರುವಿನಕೊಪ್ಪ ಗ್ರಾಮದ ಹೆಮ್ಮೆಯ ಶೂಟರ್ ರಾಕೇಶ್ ನಿರ್ಗುಂದಿ

0: ಆಯ್ಕೆಯಾಗಿದ್ದಾರೆ. ಮುಂಬರುವ ಒಲಿಂಪಿಕ್ಸ್ಗೆ ಅರ್ಹತೆ ಪಡೆಯುವ ನಿಟ್ಟಿನಲ್ಲಿ ರಾಕೇಶ್ ಪಾಲ್ಗೆ ಈ ಸ್ಪರ್ಧೆಯು ಅತ್ಯಂತ ನಿರ್ಣಾಯಕ ಹಾಗೂ ವಿಶೇಷವೆನಿಸಿದೆ. ರಾಷ್ಟೀಯ ತಂಡದ ತರಬೇತುದಾರ ಜೀವನ್ ರಾಯ್ ಅವರ ವಿಶೇಷ ದರಡಿಯಲ್ಲಿ ಪಳಗಿದ ರಾಕೇಶ್ ದೈಹಿಕ ಸವಾಲುಗಳನ್ನು ಎದುರಿಸಿದರೂ ಶೂಟಿಂಗ್ನಲ್ಲಿ ಹೆಚ್ಚಿನ ಸಾಧನೆ ಮಾಡಿದ್ದಾರೆ. ಪ್ರದೇಶ ಸಮಾಚಾರಕ್ಕಾಗಿ ರಾಕೇಶ್ ತಮ್ಮ ಅನಿಸಿಕೆ ಹಂಚಿಕೊಂಡಿದ್ದಾರೆ.
1: ನಾನು ಹುಬ್ಬಳ್ಳಿ ಸ್ಪೋರ್ಟ್ಸ್ ಶೂಟಿಂಗ್ ಅಕಾಡೆಮಿಯಲ್ಲಿ ರವಿಚಂದ್ರ ಬಾಲೆಹೊಸೂರ್ ಅವರ ಹತ್ತಿರ ತರಬೇತಿಯನ್ನು ಪಡೆದಿದ್ದೇನೆ. ಇಂದು ನಾನು ಕ್ರೀಡಾ ಪ್ರಪಂಚದಲ್ಲಿ ಅತ್ಯಂತ ಪ್ರತಿಷ್ಠಿತ ಕ್ರೀಡಾಕೂಟವಾದ ವಿಶ್ವ ಚಾಂಪಿಯನ್ಶಿಪ್ಗೆ ಭಾರತ ತಂಡದಲ್ಲಿ ಆಯ್ಕೆಯಾಗಿದ್ದೇನೆ ಎಂದು ಹೇಳಲು ಹೆಮ್ಮೆ ಪಡುತ್ತೇನೆ. ದಕ್ಷಿಣ ಕೊರಿಯಾದ ಶಾಂಗ್ವಾನ್ನಲ್ಲಿ ನಡೆಯಲಿರುವ ವಿಶ್ವ ಚಾಂಪಿಯನ್ಶಿಪ್ ಇಡೀ ಜಗತ್ತಿನ ಕ್ರೀಡಾ ಪ್ರೇಮಿಗಳ ಗಮನ ಸೆಳೆದಿದೆ. ಏಕೆಂದರೆ 2028ರಲ್ಲಿ ನಡೆಯಲಿರುವ ಲಾಸ್ ಏಂಜಲಸ್ ಪ್ಯಾರಾಒಲಿಂಪಿಕ್ ಕ್ರೀಡಾಕೂಟಕ್ಕೆ ನೇರ ಅರ್ಹತೆ ಪಡೆಯಲು ಇರುವ ಸುವರ್ಣ ಅವಕಾಶವಾಗಿದೆ. ನಮ್ಮ ಭಾರತೀಯ ಪ್ಯಾರಾಲಿಂಪಿಕ್ ಸಮಿತಿ ಈಗಾಗಲೇ ದೇಶದ ಅತ್ಯುತ್ತಮ ಶೂಟರ್ಗಳ ಪ್ರಬಲ ತಂಡವನ್ನು ಸಿದ್ಧಪಡಿಸಿದೆ. ಆ ಪ್ರಬಲ ತಂಡದಲ್ಲಿ ನಾನು ಒಬ್ಬ ಎಂದು ಹೇಳಿಕೊಳ್ಳಲು ತುಂಬಾ ಹೆಮ್ಮೆಯ ವಿಷಯವಾಗಿದೆ. ವಿಶ್ವ ಭೂಪಟದಲ್ಲಿ ಭಾರತದ ತ್ರಿವರ್ಣ ಧ್ವಜವನ್ನು ಎತ್ತಿ ಹಿಡಿಯಲು ನನ್ನ ಸಂಪೂರ್ಣ ಪ್ರಯತ್ನ ನಡೆಯುತ್ತಲಿದೆ. ನನಗೆ ಇಲ್ಲಿಯವರೆಗೂ ಸಹಕರಿಸಿದಂತ ಎಲ್ಲ ಕೋಚಸ್, ಎಲ್ಲ ಫ್ರೆಂಡ್ಸ್, ಎಲ್ಲ ಎಸ್ಕಾಟ್ಸ್ ಹಾಗೂ ಕುಟುಂಬದವರು, ಹಾಗೆ ನನ್ನ ಮಡದಿ ಇಂಟರ್ನ್ಯಾಷನಲ್ ರೈಫಲ್ ಶೂಟರ್ ಜ್ಯೋತಿ ನಿಡುಗುಂದಿ ಅವರ ಸಹಕಾರ ನನ್ನ ಇಲ್ಲಿಗೆ ತಂದು ನಿಲ್ಲಿಸಿದೆ. ಕೊನೆಯದಾಗಿ ಎಲ್ಲ ಮೀಡಿಯಾ ವರ್ಗಕ್ಕೂ ಕೂಡ ನನ್ನ ಧನ್ಯವಾದಗಳು.
0: ಶಿವಮೊಗ್ಗ ಜಿಲ್ಲೆ ಸಾಗರ ತಾಲೂಕು ಖಂಡಿಕಾ ಗ್ರಾಮದ ಗ್ರಾಮೀಣ ಅಂಚೆ ಪಾಲಕರಾಗಿದ್ದ ಕೆ ಮಂಜಪ್ಪ ಲಕ್ಷ್ಮೀನಾರಾಯಣಪ್ಪ ತಮ್ಮ ಸೇವಾ ನಿವೃತ್ತಿಯ ಸಮಯದಲ್ಲಿ ಲಭಿಸಿದ ಸ್ವಂತ ಹಣದಲ್ಲಿ ಕಂದಾಯ ಇಲಾಖೆ ಅನುಮತಿಯೊಂದಿಗೆ ಅಂಚೆ ಇಲಾಖೆ ಕಟ್ಟಡ ನಿರ್ಮಿಸಿ ಇಲಾಖೆಗೆ ಹಸ್ತಾಂತರಿಸಿದ್ದಾರೆ. 35 ವರ್ಷಗಳ ಕಾಲ ಅಂಚೆ ಇಲಾಖೆಯಲ್ಲಿ ಸೇವೆ ಸಲ್ಲಿಸಿದ ಮಂಜಪ್ಪ ತಮ್ಮ ಮನೆಯನ್ನೇ ಅಂಚೆ ಕಚೇರಿಯಾಗಿ ಬಳಸುತ್ತಿದ್ದರು. ಹಿರಿಯ ಅಧಿಕಾರಿಗಳು ಅಭಿನಂದಿಸಿದ್ದು ಪ್ರದೇಶ ಸಮಾಚಾರಕ್ಕಾಗಿ ಮಂಜಪ್ಪ ತಮ್ಮ ಅನಿಸಿಕೆ ಹಂಚಿಕೊಂಡಿದ್ದಾರೆ.
2: ಗ್ರಾಮ ಪಂಚಾಯತಿ ಒಂದು ಅರ್ಜಿ ಕೊಟ್ಟೆ, ಇಲ್ಲ ನನ್ನ ಖರ್ಚಲ್ಲಿ ನಾನು ಒಂದು ಬಿಲ್ಡಿಂಗ್ ಕಟ್ಸಿಕೊಡ್ತೇನೆ, ನನಗೆ ಆ ಜಾಗ ಮಂಜೂರು ಮಾಡಿಕೊಡಿ, ಪೋಸ್ಟ್ ಆಫೀಸ್ ಉದ್ದೇಶಕ್ಕಾಗಿ ಮಾತ್ರ ಪೋಸ್ಟ್ ಆಫೀಸ್ಗೆ ಅದು ಕೊಡ್ತೇನೆ ಅಂತ ಅವರು ತುಂಬಾ ಖುಷಿ ಪಟ್ಟು ಸರ್ವಾನುಮತದಿಂದ ಒಂದು ತೀರ್ಮಾನ ಮಾಡಿ ತಕ್ಷಣ ಅದನ್ನ ಕಂದಾಯ ಇಲಾಖೆ ಕಳಿಸಿದ್ರು. ಅಲ್ಲೂ ಆಯ್ತು. ಅದು April 1 ನಾನು ಆ ಕಟ್ಟಡವನ್ನ ಪ್ರಾರಂಭ ಮಾಡಿದೆ. ಮೇದಿಂದ ಒಂದು ಕೆಲಸ ಶುರು ಮಾಡಿದೆ. 18x12 ಆಕ್ಚುಲಿ ನಮ್ಮ ಅಂಚೆ ಇಲಾಖೆ ಸಾಕಾಗತ್ತೆ ಅಂತ ಆದ್ಮೇಲೆ ಆ ಪ್ಲಾನ್ ಪ್ರಕಾರನೇ ನಾನು ಮಾಡಿದೆ. July 11 ರಿಟೈರ್ಮೆಂಟ್ ಅವತ್ತು ನಂದು. ಅದೇ ದಿವಸ ಉದ್ಘಾಟನೆ ಮಾಡ್ಬೇಕು ಅಂತ ಅವತ್ತೇ ನನ್ನ ಸಂಕಲ್ಪ ಇತ್ತು, ಯಾವತ್ ಬಿಲ್ಡಿಂಗ್ ಮಾಡ್ಬೇಕು ಅವತ್ತು. ಹಾಗಾಗಿ ರಿಟೈರ್ಮೆಂಟ್ ಫಂಕ್ಷನ್ ನಮ್ದಾಯ್ತು, ಉದ್ಘಾಟನೆನು ಅವರೇ ದಿವಸ ಆಗಿದೆ. ಶಿವಮೊಗ್ಗ ಡಿವಿಷನ್ ಹೆಡ್ ಆಗಿರ್ತಕ್ಕಂತ ಕುಮಾರಸ್ವಾಮಿ ಅವರು ಸೂಪರಿಂಟೆಂಡೆಂಟ್ ಅವರು ಉದ್ಘಾಟನೆ ಮಾಡಿದ್ರು. ಹಾಗೆ ಮಂಡಲ ಪಂಚಾಯತಿ ಅಧ್ಯಕ್ಷರು, ಮಾಜಿ ಅಧ್ಯಕ್ಷರು, ಮಂಡಲ ಪಂಚಾಯತಿ PDO ಎಲ್ಲ ಹಾಜರಿದ್ರು ಅವತ್ತು.
0: ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪಕ್ಷ ಭೇದ ಮರೆತು ರಾಜ್ಯದ ಬರ ಪರಿಸ್ಥಿತಿ ಎದುರಿಸಲು ತುರ್ತು ಕ್ರಮ ಕೈಗೊಳ್ಳುವಂತೆ ಸಚಿವ ಡಾ ಜಿ ಪರಮೇಶ್ವರ್ ಕರೆ. ನಾಗರಿಕ ಸೇವೆಗಳಲ್ಲಿ ಮಧ್ಯವರ್ತಿಗಳ ಹಸ್ತಕ್ಷೇಪಕ್ಕೆ ಅವಕಾಶ ನೀಡದಂತೆ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ ಅಧಿಕಾರಿಗಳಿಗೆ ಸೂಚನೆ. ಆತ್ಮನಿರ್ಭರ್ ಭಾರತ ಮೂಲಕ ದೇಶೀಯ ಉತ್ಪಾದನೆ ಹೆಚ್ಚಿಸಲು ಕೇಂದ್ರ ಸರ್ಕಾರದ ಮಹತ್ವದ ಹೆಜ್ಜೆ. ಇಂದು ವಿಶ್ವ ಹುಲಿ ದಿನ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 7:35.
3: ಆಕಾಶವಾಣಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ. ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು.
4: ಸಿಡ್ಯಾಕ್ ಸೆಂಟರ್ ಫಾರ್ ಡೆವಲಪ್ಮೆಂಟ್ ಆಫ್ ಅಡ್ವಾನ್ಸ್ಡ್ ಕಂಪ್ಯೂಟಿಂಗ್ ಭಾರತ ಸರ್ಕಾರದ ಮಿನಿಸ್ಟ್ರಿ ಆಫ್ ಎಲೆಕ್ಟ್ರಾನಿಕ್ಸ್ ಅಂಡ್ ಇನ್ಫಾರ್ಮೇಶನ್ ಟೆಕ್ನಾಲಜಿ ಅಡಿಯಲ್ಲಿ ಕಾರ್ಯನಿರ್ವಹಿಸುವ ದೇಶದ ಪ್ರಮುಖ ಸಂಶೋಧನೆ ಮತ್ತು ತಂತ್ರಜ್ಞಾನ ಅಭಿವೃದ್ಧಿ ಸಂಸ್ಥೆ. 3 ದಶಕಗಳಿಗಿಂತ ಹೆಚ್ಚು ಕಾಲದಿಂದ ಸೂಪರ್ ಕಂಪ್ಯೂಟಿಂಗ್, ಸೈಬರ್ ಸೆಕ್ಯೂರಿಟಿ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಕ್ವಾಂಟಮ್ ಕಂಪ್ಯೂಟಿಂಗ್ ಹಾಗೂ ಹೈ ಪರ್ಫಾರ್ಮೆನ್ಸ್ ಕಂಪ್ಯೂಟಿಂಗ್, VLSI ಡಿಸೈನ್, ಇಂಟರ್ನೆಟ್ ಆಫ್ ಥಿಂಗ್ಸ್, AI ಸಿಸ್ಟಮ್ಸ್ ಹಾಗೂ ಕ್ವಾಂಟಮ್ ಟೆಕ್ನಾಲಜೀಸ್ ಕ್ಷೇತ್ರಗಳಲ್ಲಿ ಸಿಡ್ಯಾಕ್ ಬೆಂಗಳೂರು ಮಹತ್ವದ ಸಾಧನೆ ಮಾಡುತ್ತಿದೆ. ಭಾರತದ ಹೆಮ್ಮೆಯ ಪರಂ ಸೂಪರ್ ಕಂಪ್ಯೂಟರ್ಸ್ ಅಭಿವೃದ್ಧಿಯಲ್ಲಿ ಸಿಡ್ಯಾಕ್ ಬೆಂಗಳೂರು ಪ್ರಮುಖ ಪಾತ್ರ ವಹಿಸಿದೆ. ತಂತ್ರಜ್ಞಾನ ನಿರ್ಮಾಣದಿಂದ ಪ್ರತಿಭೆಗಳ ರೂಪಿಸುವವರೆಗೆ ಸಿಡ್ಯಾಕ್ ಬೆಂಗಳೂರು ಭಾರತದ ಡಿಜಿಟಲ್ ಭವಿಷ್ಯಕ್ಕೆ ಬಲವಾದ ಹೆಜ್ಜೆ ಇಡುತ್ತಿದೆ. ಇದು ಸಿಡ್ಯಾಕ್ ಬೆಂಗಳೂರಿನ ವಿಶೇಷ ಕಾರ್ಯಕ್ರಮ. ತಂತ್ರಜ್ಞಾನಕ್ಕೆ ದಿಕ್ಕು ನೀಡುತ್ತಾ ಪ್ರತಿಭೆಗಳಿಗೆ ಶಕ್ತಿ ತುಂಬುತ್ತಿರುವ ಸಂಸ್ಥೆ.
3: ಭಾರತದ ಸೂಪರ್ ಕಂಪ್ಯೂಟರ್ಸ್ ಅಭಿವೃದ್ಧಿಯ ಹಿನ್ನೆಲೆ ಕುರಿತು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ದೀಪಿಕಾ HV, ಸೈಂಟಿಸ್ಟ್ F, ಅಸೋಸಿಯೇಟ್ ಪ್ರಾಜೆಕ್ಟ್ ಡೈರೆಕ್ಟರ್ ಸಿಡ್ಯಾಕ್ ಬೆಂಗಳೂರು. ಆತ್ಮೀಯ ಕೇಳುಗರಿಗೆಲ್ಲ ನಮಸ್ಕಾರ. ಪ್ರತಿದಿನ ಬೆಳಗ್ಗೆ ನಮ್ಮಲ್ಲಿ ಹಲವರು ತಮ್ಮ ಮೊಬೈಲ್ ಫೋನ್ನಲ್ಲಿ ನಾಳೆಯ ಹವಾಮಾನವನ್ನ ನೋಡ್ತೇವೆ. ರೈತರು ಮಳೆಯ ಮುನ್ಸೂಚನೆಯ ಆಧಾರದ

0: ಮೇಲೆ ಬಿತ್ತನೆಗೆ ಯೋಜನೆ ರೂಪಿಸ್ತಾ ಇರ್ತಾರೆ. ಇಂಜಿನಿಯರ್ಗಳು ಹೆಚ್ಚು ಸುರಕ್ಷಿತ ವಿಮಾನಗಳು ಮತ್ತು ಕಾರುಗಳನ್ನ ವಿನ್ಯಾಸಗೊಳಿಸ್ತಾ ಇದ್ದಾರೆ. ಕೃತಕ ಬುದ್ಧಿಮತ್ತೆ ನಮ್ಮ ದೈನಂದಿನ ಜೀವನದ ಭಾಗವಾಗ್ತಾ ಇದೆ. ಆದ್ರೆ ನೀವು ಯಾವಾಗ್ಲಾದ್ರೂ ಯೋಚನೆ ಮಾಡಿದೀರಾ, ಇಷ್ಟೊಂದು ದೊಡ್ಡ ಸಮಸ್ಯೆಗಳನ್ನ ಯಾವ ರೀತಿ ಕಂಪ್ಯೂಟರ್ ಪರಿಹರಿಸ್ತಾ ಇದೆ ಅಂತ? ಖಂಡಿತವಾಗಿಯೂ ಅದು ನಮ್ಮ ಮೇಜಿನ ಮೇಲಿರುವ ಕಂಪ್ಯೂಟರ್ ಅಲ್ಲ, ನಮ್ಮ ತೊಡೆಯ ಮೇಲಿರುವ ಲ್ಯಾಪ್ಟಾಪ್ ಅಲ್ಲ. ಈ ಅನೇಕ ಸಾಧನೆಗಳ ಹಿಂದೆ ಸೂಪರ್ ಕಂಪ್ಯೂಟರ್ ಅನ್ನೋ ಅಸಾಧಾರಣ ಯಂತ್ರ ಇದೆ. ಇಂದು ಭಾರತ ಈ ಅದ್ಭುತ ಯಂತ್ರಗಳನ್ನ ಹೇಗ್ ನಿರ್ಮಿಸ್ತು ಮತ್ತು ಸಿಜಾಕ್ ಬೆಂಗಳೂರು ಈ ಪಯಣಕ್ಕೆ ಹೇಗೆ ಕೊಡುಗೆ ನೀಡ್ತಾ ಇದೆ ಅನ್ನೋದನ್ನ ಈಗ ಕಾರ್ಯಕ್ರಮದಲ್ಲಿ ತಿಳ್ಕೊಳ್ಳೋಣ. ಈ ಎಲ್ಲ ವಿಷಯವನ್ನ ತಿಳಿಸೋದಕ್ಕೆ ನಮ್ಮ ಜೊತೆಯಾಗಿದ್ದಾರೆ ದೀಪಿಕಾ ಹೆಚ್ ವಿ, ಸೈಂಟಿಸ್ಟ್ ಎಫ್, ಅಸೋಸಿಯೇಟ್ ಪ್ರಾಜೆಕ್ಟ್ ಡೈರೆಕ್ಟರ್, ಸಿಡ್ಯಾಕ್ ಬೆಂಗಳೂರು. ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ.
1: ನಮಸ್ಕಾರ ಮೇಡಮ್.
0: ಕಂಪ್ಯೂಟರ್ ಅಂದ್ರೆ ನಮ್ಮೆಲ್ಲರಿಗೂ ಗೊತ್ತಿದೆ, ಆದ್ರೆ ಈ ಸೂಪರ್ ಕಂಪ್ಯೂಟರ್ ಅಥವಾ ನೀವು ಹೇಳ್ತಿರಲ್ಲ ಹೆಚ್ ಪಿ ಸಿ, ಹೀಗಂದ್ರೆ ಏನು?
1: ಸರಳವಾದ ಉದಾಹರಣೆಯೊಂದಿಗೆ ವಿವರಿಸ್ತೀನಿ. ಒಬ್ಬ ವ್ಯಕ್ತಿಗೆ ಅಕ್ಕಿ ಕಾಳುಗಳನ್ನು

0: ಈ ಅನೇಕ ಸಾಧನೆಗಳ ಹಿಂದೆ ಸೂಪರ್ ಕಂಪ್ಯೂಟರ್ ಅನ್ನೋ ಅಸಾಧಾರಣ ಯಂತ್ರ ಇದೆ. ಇಂದು ಭಾರತ ಈ ಅದ್ಭುತ ಯಂತ್ರಗಳನ್ನ ಹೇಗ್ ನಿರ್ಮಿಸ್ತು ಮತ್ತು ಸಿಜಾಕ್ ಬೆಂಗಳೂರು ಈ ಪಯಣಕ್ಕೆ ಹೇಗೆ ಕೊಡುಗೆ ನೀಡ್ತಾ ಇದೆ ಅನ್ನೋದನ್ನ ಈಗ ಕಾರ್ಯಕ್ರಮದಲ್ಲಿ ತಿಳ್ಕೊಳ್ಳೋಣ. ಈ ಎಲ್ಲ ವಿಷಯವನ್ನ ತಿಳಿಸೋದಕ್ಕೆ ನಮ್ಮ ಜೊತೆಯಾಗಿದ್ದಾರೆ ದೀಪಿಕಾ ಹೆಚ್ ವಿ, ಸೈಂಟಿಸ್ಟ್ ಎಫ್, ಅಸೋಸಿಯೇಟ್ ಪ್ರಾಜೆಕ್ಟ್ ಡೈರೆಕ್ಟರ್, ಸಿಡ್ಯಾಕ್ ಬೆಂಗಳೂರು. ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ.
1: ನಮಸ್ಕಾರ ಮೇಡಮ್.
0: ಕಂಪ್ಯೂಟರ್ ಅಂದ್ರೆ ನಮ್ಮೆಲ್ಲರಿಗೂ ಗೊತ್ತಿದೆ, ಆದ್ರೆ ಈ ಸೂಪರ್ ಕಂಪ್ಯೂಟರ್ ಅಥವಾ ನೀವು ಹೇಳ್ತಿರಲ್ಲ ಹೆಚ್ ಪಿ ಸಿ, ಹೀಗಂದ್ರೆ ಏನು?
1: ಸರಳವಾದ ಉದಾಹರಣೆಯೊಂದಿಗೆ ವಿವರಿಸ್ತೀನಿ. ಒಬ್ಬ ವ್ಯಕ್ತಿಗೆ ಅಕ್ಕಿ ಕಾಳುಗಳನ್ನು ಲೆಕ್ಕ ಮಾಡಲು ಕೊಟ್ರೆ ತಿಂಗಳುಗಳೇ ಬೇಕಾಗುತ್ತೆ. ಇದೇ ಕೆಲಸವನ್ನು ನೂರಾರು ಜನರು ಒಂದೊಂದು ಸಣ್ಣ ಭಾಗವನ್ನಷ್ಟೇ ಎಣಿಸಿ ಅದನ್ನು ಒಟ್ಟಾಗಿ ಕೂಡಿದರೆ, ಅಂದ್ರೆ ಅಡಿಷನ್ ಮಾಡಿದ್ರೆ, ಅದೇ ಕೆಲಸ ಬಹಳ ವೇಗವಾಗಿ ಮುಗಿಯುತ್ತೆ. ಸೂಪರ್ ಕಂಪ್ಯೂಟರ್ ಕೂಡ ಇದೇ ರೀತಿಯಲ್ಲಿ ಕೆಲಸ ಮಾಡುತ್ತದೆ. ಒಂದು ಸರ್ವರ್ ಅಥವಾ ಕಂಪ್ಯೂಟರ್ ಈ ಸಮಸ್ಯೆಯನ್ನು ಪರಿಹರಿಸಲು ಪ್ರಯತ್ನಿಸುವ ಬದಲು ಈ ನೂರಾರು ಸರ್ವರ್ಗಳು ಒಂದೇ ಸಮಯದಲ್ಲಿ ಒಟ್ಟಾಗಿ ಕೆಲಸ ಮಾಡಿ ಒಂದು ದೊಡ್ಡ ಸಮಸ್ಯೆಯನ್ನು ಪರಿಹರಿಸುತ್ತೆ. ನೂರಾರು ಕಂಪ್ಯೂಟರ್ಗಳು ಒಟ್ಟಾಗಿ ಕೆಲಸ ಮಾಡುವಂತೆ ಮಾಡುವ ತಂತ್ರಜ್ಞಾನವನ್ನು ಹೈ ಪರ್ಫಾರ್ಮೆನ್ಸ್ ಕಂಪ್ಯೂಟಿಂಗ್ ಅಥವಾ ಹೆಚ್ ಪಿ ಸಿ ಎಂದು ಕರೆಯುತ್ತೇವೆ ನಾವು. ಸರಳವಾಗಿ ಹೇಳೋದಿದ್ರೆ ಹೆಚ್ ಪಿ ಸಿ ಎಂಬುದು ತಂತ್ರಜ್ಞಾನ. ಈ ಹೆಚ್ ಪಿ ಸಿ ತಂತ್ರಜ್ಞಾನವನ್ನು ಬಳಸಿ ನಿರ್ಮಿಸಲಾದ ಯಂತ್ರವೇ ಸೂಪರ್ ಕಂಪ್ಯೂಟರ್.
0: ಆದ್ರೆ ಸಾಮಾನ್ಯ ಜನರು ಈ ಸೂಪರ್ ಕಂಪ್ಯೂಟರ್ಗಳ ಬಗ್ಗೆ ತಿಳ್ಕೋಬೇಕು ಅನ್ನೋದು ಯಾಕೆ ಮುಖ್ಯ ಆಗತ್ತೆ?
1: ಒಂದು ಉತ್ತಮ ಪ್ರಶ್ನೆ. ಬಹಳ ಜನರು ಯಾವಾಗ್ಲೂ ಅಂದ್ಕೊಂಡು ಸೂಪರ್ ಕಂಪ್ಯೂಟರ್ ನಾವೇನ್ ಬಳಸೋದಿಲ್ಲ, ನಮ್ಗೆ ಅದಕ್ಕೂ ಸಂಬಂಧ ಇಲ್ಲ ಅಂತ. ಆದರೆ ವಾಸ್ತವದಲ್ಲಿ ಸೂಪರ್ ಕಂಪ್ಯೂಟರ್ ನಲ್ಲಿ ನಡೆಯುವ ಗಣನೆಗಳಿಂದ ದೊರೆಯುವ ಫಲಿತಾಂಶಗಳನ್ನು ನಾವು ಬಹುತೇಕ ಪ್ರತಿ ದಿನ ಉಪಯೋಗಿಸ್ತಾ ಇದ್ದೀವಿ. ಉದಾಹರಣೆ, ನಾಳೆಯ ಹವಾಮಾನ ತಿಳಿದುಕೊಳ್ಳಲು, ಪ್ರವಾಹ ಅಥವಾ ಚಂಡಮಾರುತದ ಮುನ್ಸೂಚನೆ ಪಡೆಯಲು ಗೂಗಲ್ ಮ್ಯಾಪ್ ಬಳಸಿ ಪ್ರಯಾಣ ಮಾಡಿದಾಗ, ಆನ್ಲೈನ್ ನಲ್ಲಿ ವಸ್ತುಗಳನ್ನು ಖರೀದಿಸಿದಾಗ, ಯುಪಿಐ ಅಥವಾ ಆನ್ಲೈನ್ ಬ್ಯಾಂಕಿಂಗ್ ಮಾಡಿದಾಗ, ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದಾಗ ಬಳಸುವ ಮಾತ್ರೆ ಮತ್ತು ಇಂಜೆಕ್ಷನ್ ಅನ್ವೇಷಣೆಯಲ್ಲಿ, ಮೊಬೈಲ್ ನೆಟ್ವರ್ಕ್ ಬಳಸಿದಾಗ ದೊರೆಯುವ ಅನ್ಇಂಟ್ರಪ್ಟೆಡ್ ಸರ್ವಿಸ್, ನಾವು ಉಪಯೋಗಿಸುವ ಕಾರು ಅಥವಾ ಬೈಕಿನ ವಿನ್ಯಾಸ ಮಾಡಲು, ಸಿನಿಮಾದಲ್ಲಿ ವಿಎಫ್ಎಕ್ಸ್ ತಂತ್ರಜ್ಞಾನದಲ್ಲಿ, ಪೆಟ್ರೋಲ್ ಹಾಗೂ ನೈಸರ್ಗಿಕ ಅನಿಲ ಸಂಶೋಧನೆ ಮಾಡಲು ಸೂಪರ್ ಕಂಪ್ಯೂಟರ್ಗಳನ್ನು ಬಳಸಲಾಗುತ್ತೆ.
0: ಕಂಪ್ಯೂಟರ್ ಬಗ್ಗೆ ತಿಳ್ಕೊಂಡ್ವಿ, ಸೂಪರ್ ಕಂಪ್ಯೂಟರ್ ಬಗ್ಗೆ ಹೇಳ್ತಾ ಇದ್ದೀರಾ, ಆದ್ರೆ ನಮ್ಮ ಭಾರತದಲ್ಲಿ ಸೂಪರ್ ಕಂಪ್ಯೂಟಿಂಗ್ ಪಯಣ ಹೇಗೆ ಆರಂಭ ಆಯ್ತು?
1: ಇದು ಭಾರತದ ಒಂದು ಪ್ರೇರಣಾದಾಯಕ ತಂತ್ರಜ್ಞಾನ ಕಥೆಗಳಲ್ಲಿ ಒಂದು. 80ರ ದಶಕದ ಕೊನೆಯಲ್ಲಿ ಭಾರತವು ವಿಶ್ವದ ಅತ್ಯಂತ ವೇಗದ ಸೂಪರ್ ಕಂಪ್ಯೂಟರ್ ಒಂದನ್ನು ಖರೀದಿಸಲು ಬಯಸಿತ್ತು. ತಂತ್ರಜ್ಞಾನ ನಿಷೇಧದ ಕಾಯ್ದೆ ಅಡಿಯಲ್ಲಿ ಈ ಸೂಪರ್ ಕಂಪ್ಯೂಟರ್ ಅನ್ನು ಭಾರತಕ್ಕೆ ಮಾರಲು ನಿರಾಕರಿಸಲಾಯಿತು. ಇದನ್ನು ಒಂದು ಹಿನ್ನಡೆಯಾಗಿ ನೋಡುವ ಬದಲು ಭಾರತ ಅದನ್ನು ಒಂದು ಅವಕಾಶವಾಗಿ ಕಂಡಿತು. ಸರ್ಕಾರವು, ನಾವು ಸೂಪರ್ ಕಂಪ್ಯೂಟರ್ ಅನ್ನು ಖರೀದಿಸಲು ಸಾಧ್ಯವಾಗದಿದ್ದರೆ ನಾವೇ ಅದನ್ನು ನಿರ್ಮಿಸೋಣ ಎನ್ನುವ ನಿರ್ಧಾರಕ್ಕೆ ಬಂತು. ಈ ರಾಷ್ಟ್ರೀಯ ಮಿಷನ್ಗೆ ನೇತೃತ್ವ ವಹಿಸಿದ್ದ ಮತ್ತು ನಂತರ ಸಿಡ್ಯಾಕ್ನ ಮೊದಲ ಮಹಾನಿರ್ದೇಶಕರಾದ ಡಾಕ್ಟರ್ ವಿಜಯ್ ಪಿ ಭಟ್ಕರ್ ಅವರು ಆ ದಿನಗಳ ಒಂದು ಸ್ವಾರಸ್ಯಕರ ಘಟನೆಯನ್ನು ಒಂದು ಸಂದರ್ಶನದಲ್ಲಿ ಹಂಚಿಕೊಂಡಿದ್ದಾರೆ. ಅದನ್ನು ನಿಮ್ಮೊಂದಿಗೆ ನಾನು ಹಂಚಿಕೊಳ್ಳಲು ಇಷ್ಟಪಡ್ತೇನೆ. ಆಗಿನ ಪ್ರಧಾನಮಂತ್ರಿ ಶ್ರೀ ರಾಜೀವ್ ಗಾಂಧಿ ಅವರು ಮೂರು ಮಹತ್ವದ ಪ್ರಶ್ನೆಗಳನ್ನು ಕೇಳಿದ್ರಂತೆ. ಮೊದಲನೇದು, ಭಾರತವು ತನ್ನದೇ ಆದ ಸೂಪರ್ ಕಂಪ್ಯೂಟರ್ ಅನ್ನು ನಿರ್ಮಿಸಬಹುದೇ ಅಂತ. ಅದಕ್ಕೆ ಡಾಕ್ಟರ್ ಭಟ್ಕರ್ ಅವರು ಉತ್ತರಿಸಿದ್ದು, ಹೌದು, ನಮಗೆ ಸಾಧ್ಯ. ನಂತರದ ಪ್ರಶ್ನೆ, ಇದಕ್ಕೆ ಎಷ್ಟು ವೆಚ್ಚವಾಗುತ್ತದೆ ಅಂತ ಕೇಳಿದ್ರಂತೆ. ಅದಕ್ಕೆ ಉತ್ತರವಾಗಿ, ಒಂದು ಸೂಪರ್ ಕಂಪ್ಯೂಟರ್ ಆಮದು ಮಾಡಿಕೊಳ್ಳಲು ಆಗುವ ವೆಚ್ಚದಲ್ಲಿ ನಾವು ಸೂಪರ್ ಕಂಪ್ಯೂಟರ್ ನ ಇಲ್ಲೇ ನಿರ್ಮಾಣ ಮಾಡ್ತೀವಿ ಅಂತ. ಅದು ಸರಿ ಸುಮಾರು 30 ಕೋಟಿಗಳ ಕಾಸ್ಟ್ ಬೀಳ್ತಾ ಇತ್ತು ಆ ಸಮಯದಲ್ಲಿ. ಕೊನೆಯದಾಗಿ ಅವರು ಕೇಳಿದ್ದು, ಇದಕ್ಕೆ ಎಷ್ಟು ಸಮಯ ಬೇಕಾಗುತ್ತದೆ ಅಂತ. ಅದಕ್ಕೆ ಡಾಕ್ಟರ್ ಭಟ್ಕರ್ ಅವರು ಹೇಳಿದ್ದು, ಒಂದನ್ನು ಖರೀದಿಸಿ ಆಮದು ಮಾಡಿಕೊಳ್ಳಲು ಎಷ್ಟು ಸಮಯ ಬೇಕಾಗುತ್ತದೋ ಅಷ್ಟೇ ಸಮಯದಲ್ಲಿ ನಾವು ಇಲ್ಲಿ ನಿರ್ಮಿಸಿ ತೋರಿಸ್ತೀವಿ ಅಂತ. ಅದು ಸರಿ ಸುಮಾರು ಕಾಲ ಸಮಯದಲ್ಲಿ 3 ವರ್ಷಗಳು ತೆಗೆದುಕೊಳ್ತಿತ್ತು. ಇದರೊಂದಿಗೆ 1988ರಲ್ಲಿ ಸಿಡ್ಯಾಕ್ ಸ್ಥಾಪನೆಯಾಯಿತು. 2 ವರ್ಷಗಳ ನಂತರ ಭಾರತ ತನ್ನ ಮೊದಲ ಸ್ವದೇಶಿ ಸೂಪರ್ ಕಂಪ್ಯೂಟರ್ ಪರಂ 8000 ಅನ್ನು ಅಭಿವೃದ್ಧಿಪಡಿಸಿತ್ತು. 1990ರ ಜ್ಯೂರಿಕ್ ಸೂಪರ್ ಕಂಪ್ಯೂಟಿಂಗ್ ಪ್ರದರ್ಶನದಲ್ಲಿ ಭಾಗವಹಿಸಿ ಅಲ್ಲಿನ ಎಲ್ಲಾ ಯಂತ್ರಗಳ ಮಧ್ಯದಲ್ಲಿ ವೇಗದ ವಿಚಾರದಲ್ಲಿ 2ನೇ ಸ್ಥಾನವನ್ನು ಪಡೆಯಿತು. ಈ ವಿಶೇಷ ಬಳಕೆಯ ತಂತ್ರಜ್ಞಾನ ನಿರ್ಮಿಸಿ ಭಾರತ ವಿಶ್ವ ಮಟ್ಟದಲ್ಲಿ ತನ್ನ ಸಾಮರ್ಥ್ಯ

0: ವನ್ನು ಸಾಬೀತುಪಡಿಸಿತ್ತು.
1: ನಿಜಕ್ಕೂ ರೋಚಕವಾದ ಕಥೆ, ನಮ್ಮ ಶ್ರೋತೃಗಳಿಗೆ ತುಂಬಾ ಖುಷಿಯಾಗುತ್ತೆ ಅನ್ಸುತ್ತೆ. ಯಾಕೆಂದ್ರೆ ಸಿಡಾಕ್ ಯಾವಾಗ ಸ್ಥಾಪನೆ ಆಯ್ತು ಅನ್ನೋದು ಈ ಕಾರ್ಯಕ್ರಮದ ಮೂಲಕ ತಿಳ್ಕೊಂಡ್ರು. 1988 ಸಿಡಾಕ್ ತನ್ನ ಕೆಲಸವನ್ನ ಮಾಡ್ತಾ ಇದೆ. ಹಾಗಾದ್ರೆ ಸೂಪರ್ ಕಂಪ್ಯೂಟರ್ ಉತ್ಪಾದನೆಯಂತೂ ಆರಂಭ ಆಯ್ತು ಅನ್ನೋದು ಗೊತ್ತಾಯ್ತು. ಆಗಿನಿಂದ ಇಲ್ಲಿವರೆಗೆ ಭಾರತ ಹೇಗೆ ತನ್ನ ಪ್ರಗತಿಯನ್ನ ಸಾಧಿಸಿದೆ?
0: ಪರಂ 8000 ಕೇವಲ ಆರಂಭವಾಗಿತ್ತು ಅಷ್ಟೇ. ಅದು ಪ್ರತಿ ಸೆಕೆಂಡಿಗೆ 1 ಬಿಲಿಯನ್ ಲೆಕ್ಕಾಚಾರಗಳನ್ನು ಮಾಡಬಲ್ಲ ಸಾಮರ್ಥ್ಯ ಹೊಂದಿತ್ತು. ಹೀಗೆ ಪ್ರತಿಯೊಂದು ಸೂಪರ್ ಕಂಪ್ಯೂಟರ್ ಅದರ ಹಿಂದಿನ ಸೂಪರ್ ಕಂಪ್ಯೂಟರ್ಗಿಂತ ಹೆಚ್ಚು ವೇಗವಾಗಿ ಲೆಕ್ಕಾಚಾರಗಳನ್ನು ಮಾಡುವ ಸಾಮರ್ಥ್ಯ ಬೆಳೆಸಿಕೊಳ್ತಾ ಬಂತು. ಪರಂ 8000 ಆದ್ಮೇಲೆ ಪರಂ 10000 ಬಂತು. ಅದಾದ್ಮೇಲೆ ಪರಂ ಪದ್ಮ. ಈ ಪರಂ ಪದ್ಮ 1 ಸೆಕೆಂಡಿಗೆ 1 ಟ್ರಿಲಿಯನ್ ಲೆಕ್ಕಾಚಾರಗಳನ್ನು ಮಾಡುವ ಸಾಮರ್ಥ್ಯ ಇತ್ತು. ಹೀಗೆ ಮುಂದುವರೆದು ಪರಂ ಯುವ 2 ಬಂತು. ಈಗ ಇಂದು ನ್ಯಾಷನಲ್ ಸೂಪರ್ ಕಂಪ್ಯೂಟಿಂಗ್ ಮಿಷನ್ ಅಡಿಯಲ್ಲಿ ಪರಂ ರುದ್ರ ಸೂಪರ್ ಕಂಪ್ಯೂಟರ್ನ 1 ಅವತರಣಿಕೆ ಪ್ರತಿ ಸೆಕೆಂಡಿಗೆ 30,000 ಟ್ರಿಲಿಯನ್ ಲೆಕ್ಕಾಚಾರಗಳನ್ನು ಮಾಡಬಲ್ಲ ಸಾಮರ್ಥ್ಯ ಹೊಂದಿದೆ. ಈ ಪಯಣವು ದೇಶದೊಳಗೆ ಅತ್ಯಾಧುನಿಕ ತಂತ್ರಜ್ಞಾನಗಳನ್ನು ಅಭಿವೃದ್ಧಿಪಡಿಸುವಲ್ಲಿ ಭಾರತದ ಹೆಚ್ಚುತ್ತಿರುವ ಆತ್ಮವಿಶ್ವಾಸವನ್ನು ಪ್ರತಿಬಿಂಬಿಸುತ್ತೆ.
1: ಖಂಡಿತ ನಿಜ, ತುಂಬಾ ಹೆಮ್ಮೆ ಅನ್ಸತ್ತೆ ಇದನ್ನೆಲ್ಲ ಕೇಳುವಾಗ. ಇನ್ನು ಸಿಡಾಕ್ ಬೆಂಗಳೂರು ಕೇಂದ್ರ HPCಯಲ್ಲಿ ನಿಖರವಾದ ಕೊಡುಗೆಯನ್ನ ಏನ್ ನೀಡುತ್ತಾ ಇದೆ?
0: ಬಹಳ ಜನರು ಸೂಪರ್ ಕಂಪ್ಯೂಟರ್ ಎಂದರೆ ಕೇವಲ ಶಕ್ತಿಶಾಲಿ ಹಾರ್ಡ್ವೇರ್ ಎಂದು ಭಾವಿಸುತ್ತಾರೆ. ಆದರೆ ಹಾರ್ಡ್ವೇರ್ ಮಾತ್ರ ಸಮಸ್ಯೆಗಳನ್ನು ಪರಿಹರಿಸಲು ಸಾಧ್ಯವಿಲ್ಲ. ಪರಿಣಿತ ಸಂಗೀತಗಾರರ ಒಂದು ವಾದ್ಯ ವೃಂದ ಅಂದ್ರೆ ಆರ್ಕೆಸ್ಟ್ರಾ ನಿಮ್ಮ ಹತ್ತಿರ ಇದೆ ಅಥವಾ ನಿಮ್ಮ ಬಳಿ ಇದೆ ಎಂದು ಕಲ್ಪಿಸಿಕೊಳ್ಳಿ. ಆದರೆ ಇವರೆಲ್ಲರೂ ಸೇರಿ ಸಂಗೀತವನ್ನು ನುಡಿಸಲು ಒಬ್ಬ ನಿರ್ವಾಹಕ ಅಥವಾ ಕಂಡಕ್ಟರ್ ಬೇಕಾಗ್ತಾರೆ. ಇವರು ಇಲ್ಲದಿದ್ದರೆ ಸಂಗೀತವು ಲಯ ತಾಳ ತಪ್ಪಿ ಕರ್ಕಶವಾದ ಸಂಗೀತ ಮೂಡುವ ಸಾಧ್ಯತೆ ಇರುತ್ತೆ. ಇದೇ ರೀತಿಯಲ್ಲಿ ಒಂದು ಸೂಪರ್ ಕಂಪ್ಯೂಟರ್ನಲ್ಲಿ ಅನೇಕ ಸರ್ವರ್ಗಳಿರುತ್ತವೆ. ಸಿಸ್ಟಮ್ ಸಾಫ್ಟ್ವೇರ್ ಅದರ ನಿರ್ವಾಹಕರಂತೆ ಕಾರ್ಯನಿರ್ವಹಿಸಿ ಪ್ರತಿಯೊಂದು ಸರ್ವರ್ ಏನು ಮಾಡಬೇಕು, ಯಾವಾಗ ಮಾಡಬೇಕು ಮತ್ತು ಹೇಗೆ ಒಟ್ಟಾಗಿ ಕೆಲಸ ಮಾಡಬೇಕು ಎಂಬುದನ್ನು ಮ್ಯಾನೇಜ್ ಮಾಡುತ್ತೆ. ಸುಮಾರು 4 ದಶಕಗಳ ಕಾಲದಿಂದ ಪರಂ ಸೂಪರ್ ಕಂಪ್ಯೂಟರ್ಗಳಿಗಾಗಿ ಈ ಬುದ್ಧಿವಂತ ಸಿಸ್ಟಮ್ ಸಾಫ್ಟ್ವೇರ್ ಅಭಿವೃದ್ಧಿಪಡಿಸುವುದು ಸಿಡಾಕ್ ಬೆಂಗಳೂರಿನ ಪ್ರಮುಖ ಕೊಡುಗೆಗಳಲ್ಲಿ ಒಂದಾಗಿದೆ. ಇದನಂತರ ನಾವು ಗರುಡಾ ಗ್ರಿಡ್ ಕಂಪ್ಯೂಟಿಂಗ್ ಮೂಲಕ ದೇಶದ 17 ನಗರಗಳ 45 ಸಂಸ್ಥೆಗಳ ಸೂಪರ್ ಕಂಪ್ಯೂಟರ್ ಅಥವಾ ಟೆಲಿಸ್ಕೋಪ್ ನಂತಹ ವಿಶೇಷ ಯಂತ್ರ ಮತ್ತು ಇತ್ಯಾದಿ ಗಣಕ ಸಂಪನ್ಮೂಲಗಳನ್ನು ಒಂದೇ ಜಾಲದ ಮೂಲಕ ಸಂಪರ್ಕಿಸಿ ದೇಶದ ದೊಡ್ಡ ಮತ್ತು ಏಕೈಕ ಪ್ಲಾಟ್ಫಾರ್ಮ್ ವ್ಯವಸ್ಥೆ ಒದಗಿಸಿದ ಯಶಸ್ಸು ಸಿಡಾಕ್ ಬೆಂಗಳೂರು ಕೇಂದ್ರದ್ದು. ಸರಳವಾಗಿ ಹೇಳೋದಾದ್ರೆ ಹೇಗೆ ಪವರ್ ಗ್ರಿಡ್ ದೇಶದ ವಿವಿಧ ವಿದ್ಯುತ್ ಉತ್ಪಾದನಾ ಕೇಂದ್ರಗಳನ್ನು ಸಂಪರ್ಕಿಸಿ ನಮ್ಮ ಮನೆಗೆ ವಿದ್ಯುತ್ ತಲುಪಿಸುತ್ತೋ ಹಾಗೆ ಈ ಗ್ರಿಡ್ ಗರುಡ ದೇಶದ ಎಲ್ಲಾ ಗಣಕ ಸಂಪನ್ಮೂಲಗಳನ್ನು ಒಟ್ಟಾಗಿಸುವ ಒಂದು ಪ್ಲಾಟ್ಫಾರ್ಮ್. ಇಂದಿಗೆ ನಾವು ನ್ಯಾಷನಲ್ ಸೂಪರ್ ಕಂಪ್ಯೂಟಿಂಗ್ ಮಿಷನ್ ಅಡಿಯಲ್ಲಿ ಸಾಫ್ಟ್ವೇರ್ ಸ್ಟ್ಯಾಕ್ ಜೊತೆಗೆ ಸ್ವದೇಶಿ ಸರ್ವರ್ಗಳಿಗೆ ಪ್ರೊಸೆಸರ್ ಚಿಪ್ ತಂತ್ರಜ್ಞಾನಗಳ ಅಭಿವೃದ್ಧಿಯ ಕಡೆಗೆ ನಾವು ಗಮನ ಕೊಡ್ತಾ ಇದ್ದೀವಿ ಹಾಗೂ ಅದನ್ನ ಡೆವಲಪ್ ಮಾಡ್ತಾ ಇದ್ದೀವಿ.
1: ಒಟ್ಟಾರೆಯಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ಸಿಡಾಕ್ ಬೆಂಗಳೂರು ಏನೆಲ್ಲ ಕಾರ್ಯಕ್ರಮಗಳನ್ನ ಮಾಡ್ತಾ ಇದೆ, ಏನೆಲ್ಲ ಕೊಡುಗೆಗಳನ್ನ ನೀಡ್ತಾ ಇದೆ ಅನ್ನೋದನ್ನ ನೀವು ತುಂಬಾ ಚೆನ್ನಾಗಿ ತಿಳಿಸಿದ್ರಿ. ಸಮಯ ಏನೋ ಆಗ್ತಾ ಇದೆ, ಆದ್ರೆ ತಿಳ್ಕೊಬೇಕಾಗಿರುವಂತ ಮಾಹಿತಿ ಮತ್ತಷ್ಟು ಮಗದಷ್ಟು ಇದೆ. ಹಾಗಾಗಿ ಮುಂದಿನ ವಾರ ಮತ್ತೆ ಈ ಕಾರ್ಯಕ್ರಮದಲ್ಲಿ ಮತ್ತಷ್ಟು ಮಾಹಿತಿಯನ್ನ ನಿಮಗಾಗಿ ತರ್ತೀವಿ. ಅಲ್ಲಿವರೆಗೂ ಕೇಳ್ತಾ ಇರಿ ತಂತ್ರಜ್ಞಾನ ತರಂಗ ಸಿಡಾಕ್ ಜೊತೆ. ಇನ್ನು ಮಾಹಿತಿ ನೀಡಿದ ನಮ್ಮ ದೀಪಿಕಾ HV ಅವರಿಗೆ ಧನ್ಯವಾದಗಳು, ನಮಸ್ಕಾರ. ಭಾರತದ ಸೂಪರ್ ಕಂಪ್ಯೂಟರ್ಸ್ ಅಭಿವೃದ್ಧಿಯ ಹಿನ್ನೆಲೆ ಕುರಿತಾಗಿ ಇದುವರೆಗೂ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದವರು ದೀಪಿಕಾ HV, ಸೈಂಟಿಸ್ಟ್ F, ಅಸೋಸಿಯೇಟ್ ಪ್ರಾಜೆಕ್ಟ್ ಡೈರೆಕ್ಟರ್ ಸಿಡಾಕ್ ಬೆಂಗಳೂರು. ಇವರೊಂದಿಗೆ ನಿರ್ಮಲಾ S.
2: ತಂತ್ರಜ್ಞಾನ ತರಂಗ ಸಿಡಾಕ್ ಜೊತೆ ಈ ಜರ್ನಿಯಲ್ಲಿ ನಮ್ಮ ಜೊತೆ ಸೇರಿಕೊಳ್ಳಿ. ಕಲಿಯಲು ಆಸಕ್ತಿ ಹೊಂದಿರುವ ವಿದ್ಯಾರ್ಥಿಗಳು ಸಿಡಾಕ್ ಬೆಂಗಳೂರಿಗೆ ಬಂದು ಕಲಿಯಬಹುದು. ಪ್ರತಿಭಾವಂತರು ನಮ್ಮ ಸಂಸ್ಥೆಗೆ ಅರ್ಜಿ ಸಲ್ಲಿಸಿ ಸೇರಬಹುದು. ನೀವು www.cdac.in ನಲ್ಲಿ ಅರ್ಜಿ ಸಲ್ಲಿಸಬಹುದು. ಹಾಗೆಯೇ ಸ್ಟಾರ್ಟ್ಅಪ್ಗಳು, ಸಾಫ್ಟ್ವೇರ್ ಕಂಪನಿಗಳು ಮತ್ತು ವಿದ್ಯಾಸಂಸ್ಥೆಗಳು ಸಂಶೋಧನೆ ಹಾಗೂ ವಿವಿಧ ಚಟುವಟಿಕೆಗಳಲ್ಲಿ ಸಿಡಾಕ್ ಬೆಂಗಳೂರಿನೊಂದಿಗೆ ಭಾಗವಹಿಸಬಹುದು. ಇದರ ಜೊತೆಗೆ ACTS ಅಡ್ವಾನ್ಸ್ಡ್ ಕಂಪ್ಯೂಟಿಂಗ್ ಟ್ರೈನಿಂಗ್ ಸ್ಕೂಲ್ ಮೂಲಕ ಭವಿಷ್ಯದ ತಂತ್ರಜ್ಞಾನ ತಜ್ಞರನ್ನು ರೂಪಿಸಲಾಗುತ್ತಿದೆ. ಸಿಡಾಕ್ ಬೆಂಗಳೂರಿನ ಪ್ರಮುಖ ಪೋಸ್ಟ್ ಗ್ರಾಜುಯೇಟ್ ಸರ್ಟಿಫಿಕೇಟ್ ಪ್ರೋಗ್ರಾಮ್ಸ್ PG ಸರ್ಟಿಫಿಕೇಟ್ ಪ್ರೋಗ್ರಾಮ್ ಇನ್ ಅಡ್ವಾನ್ಸ್ಡ್ ಕಂಪ್ಯೂಟಿಂಗ್, PG ಸರ್ಟಿಫಿಕೇಟ್ ಪ್ರೋಗ್ರಾಮ್ ಇನ್ ಎಂಬೆಡೆಡ್ ಸಿಸ್ಟಮ್ಸ್ ಡಿಸೈನ್,

0: Certificate Program in Big Data Analytics, PG Certificate Program in IT Infrastructure, Systems and Security, PG Certificate Program in Artificial Intelligence. E course galige placement support annu kodalaguttade. Hagu High Performance Computing, Machine Learning mattu Cyber Security kshetragalalli advanced course kuda labhyavide. ಪ್ರಾಕ್ಟಿಕಲ್ ಲರ್ನಿಂಗ್, ಕೈಗಾರಿಕಾ ಅವಶ್ಯಕತೆಗಳಿಗೆ ಹೊಂದಾಣಿಕೆ ಹಾಗೂ ಉತ್ತಮ ಉದ್ಯೋಗಾವಕಾಶಗಳ ಮೂಲಕ ACTS ಸಾವಿರಾರು ವಿದ್ಯಾರ್ಥಿಗಳ ಭವಿಷ್ಯ ರೂಪಿಸುತ್ತಿದೆ. ನಿಮ್ಮ ಪ್ರಶ್ನೆಗಳನ್ನು ಇಮೇಲ್ ಐಡಿಗೆ ಕಳುಹಿಸಿ tp-blr@cdac.in ಅಥವಾ ಈ ನಂಬರ್ಗೆ ವಾಟ್ಸ್ಆಪ್ ಮಾಡಿ 8050555639. ನಿಮ್ಮ ಪ್ರಶ್ನೆಗಳು ನಿಮಗೆ ಮಾತ್ರ ಅಲ್ಲ, ಬೇರೆಯವರಿಗೂ ಉಪಯೋಗವಾಗಬಹುದು. ಒಂದು ನೀರಿನ ಹನಿ ಅಲೆಯನ್ನು ಸೃಷ್ಟಿಸುತ್ತದೆ, ಅಲೆಯು ಒಂದು ತರಂಗವಾಗುತ್ತದೆ, ತರಂಗವು ತೀರವನ್ನೇ ಬದಲಾಯಿಸಬಹುದು. ಒಟ್ಟಿಗೆ ಕಲಿಯೋಣ, ಒಟ್ಟಿಗೆ ಬೆಳೆಯೋಣ ಮತ್ತು ತಂತ್ರಜ್ಞಾನ ತರಂಗದ ಒಟ್ಟಿಗೆ ಮುಂದೆ ಸಾಗೋಣ. ಧನ್ಯವಾದಗಳು.
1: ಇದುವರೆಗೂ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಕೇಳಿದಿರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ವಾಣಿಜ್ಯ ಪ್ರಸಾರ ಕೇಂದ್ರದ ಕೊಡುಗೆ.
2: ಆಕಾಶವಾಣಿ ಮಡಿಕೇರಿ ಕೇಳುಗರೆ, ಇದೊಂದು ನಿಧಾನ ಸುದ್ದಿ. ಮೂಲತ್ ಪೊನ್ನಂಪೇಟೆ ಜೋಡ್ ಬೀಟಿಲು ವಾಸೆಂಜ ನಾಪಂಡ ದೇವಕಿಯಂಗ ಇಂದು ಪೊಲಂಜತೆಗೆ ಮರಣಪಟ್ಟಿದ್ದು ತೊಂಬತ್ತು ಬಯತ್ರ ನಾಪಂಡ ದೇವಕಿಯಂಗಡ ಚಾವುತಾಡಿನ ಭದ್ರಕೊಳತ್ತು ಉಳ್ಳ ಪೆರಿಯಮೋವು ಕುಶಾಲಪ್ಪ ಎಂಗಡ ಮನೆಯಲ್ಲಿ ಬೆಚ್ಚಿತ್ತು. ಆ ಕಿರಿಕಾರ್ಯ ಇಂದು ಮಜ್ಜಣ ದಂಡಗಂಟೆಗೆ ಪೊನ್ನಂಪೇಟೆ ಕೊಡಬ ಸಮಾಜ ಕ್ಯಾಕೊಳತ್ತಲು ನಡ್ಪ.
3: ಏನು ರಂಗ ಕೈಗೆ ಬ್ಯಾಂಡೇಜು?
4: ಬಿದ್ಬಿಟ್ಟಾಕ, ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
3: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ. ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
5: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೇ KSU.WSSP.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
6: ಜಲಪಾತಗಳು, ಪ್ರೇಕ್ಷಣೀಯ ಸ್ಥಳಗಳಲ್ಲಿ, ಅಪಾಯಕಾರಿಯಾದ ಜಾಗಗಳಲ್ಲಿ ನಿಂತು ಫೋಟೋ ವಿಡಿಯೋ ತೆಗೆಯುವ ದುಸ್ಸಾಹಸಗಳನ್ನು ಯಾವುದೇ ಕಾರಣಕ್ಕೂ ಮಾಡದಿರಿ. ಪ್ರವಾಹ ಅಥವಾ ವೇಗವಾಗಿ ಚಲಿಸುವ ನದಿಗಳನ್ನು, ಹೊಳೆಗಳನ್ನು ಎಂದಿಗೂ ದಾಟಬೇಡಿ. ನದಿ ಜಲಪಾತಗಳು ಮಳೆಗಾಲದಲ್ಲಿ ರಮ್ಯ ಮನೋಹರ, ಆದರೆ ಅಷ್ಟೇ ಅಪಾಯಕಾರಿ. ಪ್ರವಾಸ ಟ್ರೆಕಿಂಗ್ ಸಂದರ್ಭದಲ್ಲಿ ಸುರಕ್ಷತೆ ನಿಮ್ಮ ಆದ್ಯತೆಯಾಗಿರಲಿ. ಮಳೆಗಾಲದ ಸುಂದರ ಕೊಡಗು ಸುರಕ್ಷತೆಯೊಂದಿಗೆ. ಪ್ರಕಟಣೆ ಜಿಲ್ಲಾಡಳಿತ ಹಾಗೂ ಪ್ರವಾಸೋದ್ಯಮ ಇಲಾಖೆ, ಕೊಡಗು ಜಿಲ್ಲೆ.
7: ಅಡಿಕೆ ಬೆಳೆಗಾರರೇ, ನಿಮಗೆ ಕೂಲಿಕಾರರ ಸಮಸ್ಯೆಯೇ? ನಾವು ಸಾಯಾ ಎಂಟರ್ಪ್ರೈಸಸ್ ನೀಡುತ್ತಿದ್ದೇವೆ ಆಧುನಿಕ ತಂತ್ರಜ್ಞಾನದ ಬೆಂಬಲ.
8: ಸರಕು ಸಾಗಾಟಕ್ಕಾಗಿ ಮೋಟೋಕಾರ್ಟ್, ಮದ್ದು ಸಿಂಪಡಿಸಲು ಕಾರ್ಬನ್ ದೋಟಿ ಹಾಗೂ ಪವರ್ ಸ್ಪ್ರೇಯರ್, ಕಳೆ ಕೊಚ್ಚಲು ಬ್ರಷ್ ಕಟ್ಟರ್, ಅಡಿಕೆ ಸುಲಿಯುವ ವಿವಿಧ ಯಂತ್ರಗಳು, ಇನ್ನು ಮತ್ತಷ್ಟು ಕಾರ್ಯಗಳನ್ನು ಸುಲಭಗೊಳಿಸಲು ವಿವಿಧ ಉಪಕರಣಗಳು.
7: ಕರ್ನಾಟಕದ ಕೃಷಿ ಇಲಾಖೆ, ತೋಟಗಾರಿಕಾ ಇಲಾಖೆ, ಕೇರಳ SMAM ಸ್ಕೀಮ್ಗಳಲ್ಲಿ ಸಬ್ಸಿಡಿ.
8: ವೇಗವಾದ ಕೆಲಸ, ಕಡಿಮೆ ಶ್ರಮ, ಹೆಚ್ಚು ಉತ್ಪಾದನೆ.
7: ಇಂದೇ ಕರೆ ಮಾಡಿ 9483631852.
8: ಮತ್ತೊಮ್ಮೆ 9483631852.
7: ಸಾಯಾ ಎಂಟರ್ಪ್ರೈಸಸ್, ಪುತ್ತೂರು, ವಿಟ್ಲ, ಸುಳ್ಯ, ಕಡಬ, ಬೆಳ್ತಂಗಡಿ, ಮೂಡಬಿದ್ರೆ, ಬಿಸಿ ರೋಡ್, ಮಂಗಳೂರು,
8: ಬದಿಯಡ್ಕ, ಉಪ್ಪಳ, ಕಾಂಜನ್ಘಟ್, ಕುಶಾಲನಗರ ಹಾಗೂ ಗೋಣಿಕೊಪ್ಪ.
9: ಕೊಡಗು ಕುಶಾಲ ನಗರ ಸುತ್ತಮುತ್ತ ಇರೋ ಎಲ್ಲಾ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಈ ಒಂದು ನಂಬರ್ ನ ನೋಟ್ ಮಾಡ್ಕೊಳ್ಳಿ. ಯಾಕಂದ್ರೆ ರೆಸಾರ್ಟ್ ಮತ್ತೆ ಡೇ ಔಟ್ ಅಂತ ಬೆಂಗಳೂರು ಮೈಸೂರು ಹೋಗೋರ್ಗೆ ಕೊಡಗು ಕುಶಾಲ ನಗರದ ಸಿಪಾಯಿ ರೆಸಾರ್ಟ್ ನಲ್ಲಿ ಜಸ್ಟ್ 999 ಗೆ ಡೇ ಔಟ್ ಅಂದ್ರೆ ಬೆಳಿಗ್ಗೆ 9-5 ಗಂಟೆ ಮತ್ತೊಂದು 3-10 ಗಂಟೆ ತನಕ ಅಂತ ಎರಡು ಬೆಸ್ಟ್ ಪ್ಯಾಕೇಜ್ ಗಳನ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಇದರಲ್ಲಿ ನಿಮಗೆ ಅನ್ಲಿಮಿಟೆಡ್ ಊಟ, ಅನ್ಲಿಮಿಟೆಡ್ ಆಟ ಅಂತ ಪ್ರತಿಯೊಂದು ಇರುತ್ತೆ. ಹೆಚ್ಚಿನ ಮಾಹಿತಿಗಾಗಿ ಈ ದೂರವಾಣಿ ಸಂಖ್ಯೆಗೆ ಸಂಪರ್ಕಿಸಿ 9591424242.
10: ಮುಳಿಯಾದಲ್ಲಿ ಹಿಂದೆಂದು ಕಂಡು ಕೇಳರಿಯದ ಮಾನ್ಸೂನ್ ಸೇಲ್ ಇದೇ July 13-August 14 ಚಿನ್ನಾಭರಣಗಳ ವಿಎ ಮೇಲೆ 100% ಆಫ್, ಆಯ್ದ ಚಿನ್ನದ ಆಭರಣಗಳ ಮೇಲೆ ಮೇಕಿಂಗ್ ಚಾರ್ಜ್ ನಲ್ಲಿ 50% ನಿಂದ 100% ಆಫ್. ಚಿನ್ನ, ಬೆಳ್ಳಿ, ವಜ್ರಾಭರಣಗಳ ಅತಿ ಅಮೋಘ ಕಲೆಕ್ಷನ್ಸ್, ಅತ್ಯಧಿಕ ಸೇವಿಂಗ್ಸ್. ಬನ್ನಿ ಈ ಮುಂಗಾರು ಮಳೆಯ ಸಂಭ್ರಮವನ್ನು ಇಮ್ಮಡಿಗೊಳಿಸಿ ಮುಳಿಯಾದೊಂದಿಗೆ. ಮುಳಿಯ ಗೋಲ್ಡ್ ಅಂಡ್ ಡೈಮಂಡ್ಸ್, ಮಡಿಕೇರಿ, ಗೋಣಿಕೊಪ್ಪಲ್, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು.
11: ಮುಳಿಯಾ ಸಿಲ್ವರ್ ಮ್ಯಾರಥಾನ್ 2026 ತೊಂಬತ್ತು ದಿನಗಳ ಮೆಗಾ ಸಿಲ್ವರ್ ಉತ್ಸವ ಜೂನ್ 15 ಸೆಪ್ಟೆಂಬರ್ 14 5,000 ರೂಪಾಯಿ ಮೇಲ್ಪಟ್ಟ ಖರೀದಿಗೆ ಅತ್ಯಾಕರ್ಷಕ ಬಹುಮಾನಗಳು ಹಳೆಯ ಬೆಳ್ಳಿಯ ಆಭರಣಗಳನ್ನು ಎಕ್ಸ್ಚೇಂಜ್ ಮಾಡುವ ಅವಕಾಶ ಎಲ್ಲಾ ಸಂದರ್ಭದಲ್ಲೂ ಸೈ ಎನಿಸುವ ಕಲೆಕ್ಷನ್ಸ್ ಮುಳಿಯಾ ಗೋಲ್ಡ್ ಅಂಡ್ ಡೈಮಂಡ್ಸ್ ಮುಳಿಯಾ ಸಿಲ್ವೇರಿಯಾ ಮಡಿಕೇರಿ ಗೋಣಿಗೊಪ್ಪಲು ಸೋಮವಾರಪೇಟೆ ಪುತ್ತೂರು ಬೆಳ್ತಂಗಡಿ ನೆಲ್ಯಾಡಿ ಬೆಂಗಳೂರು

0: ಅಂದದ ರೂಪಿಗೆ ಚಂದದ ವಿನ್ಯಾಸ. ಕೊಡಗಿನ ದಕ್ಷಿಣ ಕನ್ನಡದ ಸಾಂಪ್ರದಾಯಿಕ ಚಿನ್ನಾಭರಣಗಳಿಗಾಗಿ
1: ಶಾರದಾ ಜುವೆಲ್ಲರ್ಸ್, ಆಪೋಸಿಟ್ ಆಂಜನೇಯ ಟೆಂಪಲ್, ಅರಸ್ ರೋಡ್, ಮೈಸೂರು.
2: ಇವತ್ತು ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಸತೀಶ್ ರಾವ್, ಸೀನಿಯರ್ ಕನ್ಸಲ್ಟೆಂಟ್ ಗ್ಯಾಸ್ಟ್ರೋ ಎಂಟ್ರೋಲಜಿಸ್ಟ್, ಮಣಿಪಾಲ್ ಹಾಸ್ಪಿಟಲ್, ಮೈಸೂರಿಂದ. ಡಾಕ್ಟರ್, ಎಂಡೋಸ್ಕೋಪಿ ಅಂದ್ರೆ ಏನು ಅಂಡ್ ಯಾರಿಗೆ ಬೇಕಾಗುತ್ತೆ?
3: ಎಂಡೋಸ್ಕೋಪಿ ಅಂತ ಹೇಳುದು ಜೀರ್ಣಾಂಗದಲ್ಲಿ ಏನಾದ್ರು ತೊಂದರೆ ಇದೆ ಅಂತ ಹೇಳಿ ಪತ್ತೆ ಹಚ್ಚಲಿಕ್ಕೆ ಮಾಡುವಂತ ಒಂದು ಸಣ್ಣ ಟೆಸ್ಟ್ ಆಗಿರ್ತದೆ. ಇದರಲ್ಲಿ ಒಂದು ಸಣ್ಣ ಟ್ಯೂಬ್ ಇರ್ತದೆ, ಆ ಟ್ಯೂಬ್ ನಲ್ಲಿ ಒಂದು ಕ್ಯಾಮರಾ ತರ ಇರ್ತದೆ, ಅದನ್ನ ನಮ್ಮ ಉದರದರ್ಶಕ ಅಂತೇಳಿ ನಾವು ಹೇಳ್ತೀವಿ. ಅದನ್ನ ಬಾಯಿಯ ಮುಖಾಂತರ ನಾವು ಹಾಕ್ತೀವಿ. ಬಾಯಿಯ ಮುಖಾಂತರ ಹಾಕಿ ನಮ್ಮ ಅನ್ನನಾಳ, ಜಠರ ಮತ್ತು ಸಣ್ಣ ಕರುಳಿನ ಪಾರ್ಟ್ ಗಳನ್ನು ನಾವು ಇದರಲ್ಲಿ ಪರೀಕ್ಷೆಗೆ ಮಾಡ್ತೀವಿ. ಇದರಲ್ಲಿ ನಾವು ಉದಾಹರಣೆಗೆ ಏನಾದ್ರೂ ಹೊಟ್ಟೆಲಿ ಹುಣ್ಣಾಗಿದ್ರೆ ಅಥವಾ ಕರಳಲ್ಲಿ ಹೊಟ್ಟೆಯಲ್ಲಿ ಬ್ಲಾಕ್ ಆಗಿದ್ರೆ ಅಥವಾ ಕ್ಯಾನ್ಸರ್ ಇದ್ರೆ ಅಥವಾ ರಕ್ತಸ್ರಾವ ಆಗ್ತಾ ಇದ್ರೆ ಅದನ್ನು ನಾವು ಪತ್ತೆ ಹಚ್ಚಬಹುದಾಗಿದೆ. ಇದು ಯಾರಿಗೆ ಬೇಕಾಗಿದೆ ಅಂತ ಹೇಳಿದ್ರೆ, ಮುಖ್ಯವಾಗಿ ಪದೇ ಪದೇ ಹೊಟ್ಟೆ ನೋವು ಬರುವಂತವರು, ಎದೆ ಉರಿ ಬರುವಂತದ್ದು, ಹೊಟ್ಟೆ ಉರಿ ಬರುವಂತದ್ದು, ಅಥವಾ ವೆಯಿಟ್ ಲಾಸ್ ಆಗಿರುವಂತದ್ದು, ಅಥವಾ ವಾಂತಿಯಲ್ಲಿ ರಕ್ತ ಬರುವಂತದ್ದು, ತುಂಬಾ ವಿಪರೀತ ವಾಂತಿ ಆಗುವಂತದ್ದು, ಇವರಿಗೆ ಮೇಲ್ಗಡೆ ಹೊಟ್ಟೆ ಎಂಡೋಸ್ಕೋಪಿ ಪರೀಕ್ಷೆಯ ಅಗತ್ಯ ಇರ್ತದೆ.
4: ದಿಸ್ ಇನ್ಫಾರ್ಮೇಶನ್ ಇಸ್ ಬ್ರಾಟ್ ಟು ಯು ಬೈ ಮಣಿಪಾಲ್ ಹಾಸ್ಪಿಟಲ್ಸ್, ಮೈಸೂರು. ಲೈಫ್ ಆನ್. ಫಾರ್ ಎನಿ ಹೆಲ್ತ್ ಎಮರ್ಜೆನ್ಸಿ ಕಾಲ್ 0821-350-3500. ಸೇವ್ ದ ನಂಬರ್, ಸೇವ್ ಲೈಫ್.
5: ಆಕಾಶವಾಣಿ ಮಡಿಕೇರಿ, ಸಮಯ 7:34. ಇನ್ನು ಮುಂದೆ ಪ್ರಕಟಣೆಗಳು, ನಂತರ ಕನ್ನಡದಲ್ಲಿ ವಾರ್ತಾ ಪ್ರಸಾರ. ಬೆಂಗಳೂರು ಕೇಂದ್ರದಿಂದ

0: ಕೇಳುವರೆ, ಇದೇ ಶುಕ್ರವಾರ ಜುಲೈ 31ರಂದು ಸಾಯಂಕಾಲ 6:50 ಹಲೋ ಕೃಷಿರಂಗ ನೇರ ಪ್ರಸಾರ ಕಾರ್ಯಕ್ರಮದ ವಿಷಯ ಬೆಳೆ ಸಮೀಕ್ಷೆ. ಭಾಗವಹಿಸುವವರು ಶ್ರೀ ಸಿಬಿ ಬಾಲರೆಡ್ಡಿ, ಅಪರ ಕೃಷಿ ನಿರ್ದೇಶಕರು ಬೆಳೆ ಅಭಿವೃದ್ಧಿ ಮತ್ತು ಯೋಜನೆ. ಕರೆ ಮಾಡಲು ಫೋನ್ ಸಂಖ್ಯೆಗಳು 2237047477, 2237047488, 2237499 STD code 080. ಕೇಳಿ, ಇದೇ ಶುಕ್ರವಾರ ಜುಲೈ 31ರಂದು ಸಾಯಂಕಾಲ 6:50 ಹಲೋ ಕೃಷಿರಂಗ ನೇರ ಪ್ರಸಾರ ಕಾರ್ಯಕ್ರಮದ ವಿಷಯ ಬೆಳೆ ಸಮೀಕ್ಷೆ.
1: ರಾಜ್ಯವ್ಯಾಪಿ ಪ್ರಸಾರವಾಗುವ ಹಲೋ ಕೃಷಿರಂಗ ನೇರ ಫೋನ್ ಇನ್ ಕಾರ್ಯಕ್ರಮದ ಪ್ರಾಯೋಜಕರು ರಾಜ್ಯ ಕೃಷಿ ಇಲಾಖೆ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಗಿರೀಶ್ ಮೇರ್ವೆ. ಮುಖ್ಯಾಂಶಗಳು. ಸೈಬರ್ ಬೆದರಿಕೆಗಳ ಬಗ್ಗೆ ನಿರಂತರ ಜಾಗರೂಕತೆ ಅಗತ್ಯ, ಪ್ರಧಾನಿ ನರೇಂದ್ರ ಮೋದಿ. ರಾಷ್ಟ್ರಪತಿ ಭವನ ರಾಷ್ಟ್ರದ ಭವನವಾಗಬೇಕು, ಎಲ್ಲ ವರ್ಗದ ಸಮಸ್ಯೆಗಳಿಗೆ ಕಿವಿಯಾಗಬೇಕು, ರಾಷ್ಟ್ರಪತಿ ದ್ರೌಪದಿ ಮುರ್ಮು. 3 ವರ್ಷಗಳಲ್ಲಿ ರಾಷ್ಟ್ರೀಯ ವಿಪತ್ತು ಪರಿಹಾರ ನಿಧಿಯಿಂದ 75,000 ಕೋಟಿ ರೂಪಾಯಿ ಬಿಡುಗಡೆ, ಕೇಂದ್ರ ಸಚಿವ ನಿತ್ಯಾನಂದ ರೈ. ಕಾಮನ್ವೆಲ್ತ್ ಕ್ರೀಡಾಕೂಟ, ಗುಲ್ವೀರ್ ಸಿಂಗ್ ಹಾಗೂ ಹರ್ಜಿಂದರ್ ಕೌರ್ಗೆ ಬೆಳ್ಳಿ. ಹಾಗೂ ಶ್ರೀಲಂಕಾ ವಿರುದ್ಧದ ಟೆಸ್ಟ್ ಸರಣಿಗೆ ಭಾರತ ತಂಡ ಪ್ರಕಟ, ಶುಭ್ಮನ್ ಗಿಲ್ ನಾಯಕ, ಕನ್ನಡಿಗ ಕೆಎಲ್ ರಾಹುಲ್ ಉಪನಾಯಕ. ವಾರ್ತೆಗಳ ವಿವರ. ಪ್ರಧಾನಿ ನರೇಂದ್ರ ಮೋದಿ ಅವರು ದೆಹಲಿಯ ತಮ್ಮ ನಿವಾಸದಲ್ಲಿ ನಿನ್ನೆ ಸರ್ಕಾರದ ಕಾರ್ಯದರ್ಶಿಗಳೊಂದಿಗೆ 2ನೇ ಉನ್ನತ ಮಟ್ಟದ ಸಭೆ ನಡೆಸಿದರು. ಹಣಕಾಸು ಮತ್ತು ಆರ್ಥಿಕತೆ, ವಾಣಿಜ್ಯ ಮತ್ತು ಕೈಗಾರಿಕೆ ಮತ್ತು ತಂತ್ರಜ್ಞಾನ ಕ್ಷೇತ್ರಗಳ ಭವಿಷ್ಯದ ಕಾರ್ಯಸೂಚಿಯನ್ನು ಅವರು ಪರಿಶೀಲಿಸಿದರು. ವಿಕಸಿತ ಭಾರತದ ಗುರಿಗಳತ್ತ ಪ್ರಗತಿಯನ್ನು ವೇಗಗೊಳಿಸುವಂತೆ ಅವರು ನಿರ್ದೇಶನ ನೀಡಿದರು. ಅಧಿಕಾರಿಗಳು ಇನ್ನಷ್ಟು ಉತ್ತಮ ರೀತಿಯಲ್ಲಿ ಕಾರ್ಯನಿರ್ವಹಿಸಬೇಕು, ಇಲಾಖೆಗಳು ನಿಕಟ ಸಮನ್ವಯತೆ ಕಾಯ್ದುಕೊಂಡು ಸಮಗ್ರ ಫಲಿತಾಂಶ ನೀಡಬೇಕು, ದೇಶದ ಜನತೆ ಪ್ರತಿಯೊಂದು ನಿರ್ಧಾರ ಮತ್ತು ನೀತಿಯ ಕೇಂದ್ರ ಬಿಂದುವಾಗಿರಬೇಕು, ಭಾರತ ಮೂಲಸೌಕರ್ಯದಲ್ಲಿ ಗಮನಾರ್ಹ ಹೂಡಿಕೆಗಳನ್ನು ಮಾಡುತ್ತಿರುವಾಗ ಸ್ಥಳೀಯ ತಂತ್ರಜ್ಞಾನಗಳನ್ನು ಅಭಿವೃದ್ಧಿಪಡಿಸಲು ಮತ್ತು ನಿರ್ಣಾಯಕ ವಲಯಗಳಲ್ಲಿ ದೇಶೀಯ ಸಾಮರ್ಥ್ಯಗಳನ್ನು ನಿರ್ಮಿಸಲು ಸಮಾನ ಆದ್ಯತೆ ನೀಡಬೇಕು ಎಂದು ಪ್ರಧಾನಿ ಒತ್ತಿ ಹೇಳಿದರು. ಇಂಧನ ಭದ್ರತೆಯು ರಾಷ್ಟ್ರೀಯ ಭದ್ರತೆಯಾಗಿದೆ, ಆರ್ಥಿಕ ಸ್ಥಿರತೆಯು ನಾಗರಿಕರ ಕಲ್ಯಾಣದೊಂದಿಗೆ ನಿಕಟ ಸಂಬಂಧ ಹೊಂದಿದೆ, ನಾವೀನ್ಯತೆ, ವೈವಿಧ್ಯತೆ ಮತ್ತು ವೇಗವರ್ಧಿತ ಸಾಮರ್ಥ್ಯ ಸೃಷ್ಟಿಯ ಮೂಲಕ ಇಂಧನ ವಲಯದಲ್ಲಿ ಸ್ವಾವಲಂಬನೆಗೆ ಒತ್ತು ನೀಡಬೇಕು. ಸೈಬರ್ ಬೆದರಿಕೆಗಳ ವಿರುದ್ಧ ನಿರಂತರ ಜಾಗರೂಕತೆ ಇರಬೇಕು. ಸೈಬರ್ ಭದ್ರತಾ ಪರಿಸರ ವ್ಯವಸ್ಥೆಯಲ್ಲಿ ಯುವ ನಾವೀನ್ಯಕಾರರು ಮತ್ತು ಉದ್ಯಮಿಗಳು ಹೆಚ್ಚಿನ ಪ್ರಮಾಣದಲ್ಲಿ ಪಾಲ್ಗೊಳ್ಳುವಂತೆ ಮಾಡಬೇಕು, ಇದು ರಾಷ್ಟ್ರವ್ಯಾಪಿ ಆಂದೋಲನವಾಗಿ ವಿಕಸನಗೊಳ್ಳಬೇಕು ಎಂದು ಹೇಳಿದರು. ಬೆಳವಣಿಗೆಯಾಗುತ್ತಿರುವ ಕೈಗಾರಿಕಾ ವಲಯಗಳಿಗೆ ಕೌಶಲ್ಯ ಶಕ್ತಿಯ ಕಾರ್ಯಪಡೆಯನ್ನು ಸಜ್ಜುಗೊಳಿಸಲು ಉದ್ಯಮದ ಸಹಭಾಗಿತ್ವದಲ್ಲಿ ಹೊಸ ಶೈಕ್ಷಣಿಕ ಕೋರ್ಸ್ಗಳನ್ನು ಯೋಜಿಸಬೇಕು ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದರು. ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು 4 ವರ್ಷಗಳ ಆಡಳಿತಾವಧಿ ಪೂರ್ಣಗೊಳಿಸಿರುವ ಹಿನ್ನೆಲೆಯಲ್ಲಿ ಅವರ ಸಾಧನೆಯ 4 ಪುಸ್ತಕಗಳನ್ನು ಉಪರಾಷ್ಟ್ರ

0: ಸಭಾಪತಿ ಸಿಪಿ ರಾಧಾಕೃಷ್ಣನ್ ದೆಹಲಿಯಲ್ಲಿ ನಿನ್ನೆ ಬಿಡುಗಡೆ ಮಾಡಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ರಾಷ್ಟಪತಿ ದ್ರೌಪದಿ ಮುರ್ಮು, ರಾಷ್ಟಪತಿ ಹುದ್ದೆಯು ತಮಗೆ ಗೌರವಕ್ಕಿಂತ ಹೆಚ್ಚಾಗಿ ಒಂದು ಆಳವಾದ ಜವಾಬ್ದಾರಿಯಾಗಿದೆ. ರಾಷ್ಟಪತಿ ಭವನಕ್ಕೆ ರಾಷ್ಟ್ರಪತಿಗಳಾಗಿ ಬರುವವರು ಕೆಲವೇ ವರ್ಷಗಳ ಅತಿಥಿಗಳು ಮಾತ್ರ. ಆದರೆ ರಾಷ್ಟ್ರಪತಿ ಭವನವು ರಾಷ್ಟ್ರದ ಭವನ ಆಗಬೇಕು. ಇದು ಎಲ್ಲಾ ವರ್ಗದ ಸಮಸ್ಯೆಗಳನ್ನು ಕೇಳುವ ಮನೆಯಾಗಬೇಕು, ಸಂಸ್ಕೃತಿಯನ್ನು ಉಳಿಸುವ ಕೇಂದ್ರವಾಗಬೇಕು ಎನ್ನುವ ಕಾರಣದಿಂದ ಈ ನಿಟ್ಟಿನಲ್ಲಿ ಶ್ರಮಿಸುತ್ತಿರುವುದಾಗಿ ಹೇಳಿದರು. ಮಹಿಳೆಯರು ಸ್ವಾವಲಂಬಿಗಳಾಗುವ ಜೊತೆಗೆ ಆತ್ಮವಿಶ್ವಾಸದಿಂದ ಪ್ರಗತಿಯ ಹಾದಿಯಲ್ಲಿ ಮುನ್ನಡೆಯಬೇಕಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದ ಸರ್ಕಾರವು ಬುಡಕಟ್ಟು ಸಮುದಾಯವನ್ನು ಮುಖ್ಯ ವಾಹಿನಿಗೆ ತರಲು ಹಲವಾರು ಕಾರ್ಯಕ್ರಮಗಳನ್ನು ರೂಪಿಸಿದ್ದು, ಅಭಿವೃದ್ಧಿಯ ಮುಖ್ಯ ವಾಹಿನಿಯ ಭಾಗವಾಗುವುದರ ಜೊತೆಗೆ ಬುಡಕಟ್ಟು ಸಮುದಾಯದವರು ಸಾಂಸ್ಕೃತಿಕ ಪರಂಪರೆಯನ್ನು ಕಾಪಾಡಿಕೊಳ್ಳಬೇಕು ಎಂದು ಹೇಳಿದರು. ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ಮಾತನಾಡಿ, ಕಳೆದ 4 ವರ್ಷಗಳಲ್ಲಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರ ಸಾಧನೆಗಳನ್ನು ಬಣ್ಣಿಸಿದರು. ಕಳೆದ 3 ವರ್ಷಗಳಲ್ಲಿ ಕೇಂದ್ರ ಸರ್ಕಾರ ರಾಷ್ಟ್ರೀಯ ವಿಪತ್ತು ನಿಧಿ ಮತ್ತು ರಾಜ್ಯ ವಿಪತ್ತು ನಿಧಿಯಡಿ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಿಗೆ 75,000 ಕೋಟಿ ರೂಪಾಯಿಗೂ ಅಧಿಕ ಮೊತ್ತವನ್ನು ಬಿಡುಗಡೆ ಮಾಡಿದೆ ಎಂದು ಕೇಂದ್ರ ಗೃಹ ಖಾತೆ ರಾಜ್ಯ ಸಚಿವ ನಿತ್ಯಾನಂದ ರೈ ಲೋಕಸಭೆಗೆ ತಿಳಿಸಿದರು. ಲಿಖಿತ ಉತ್ತರ ನೀಡಿರುವ ಅವರು, ರಾಜ್ಯ ಸರ್ಕಾರಗಳು ನೈಸರ್ಗಿಕ ವಿಪತ್ತುಗಳ ಹಿನ್ನೆಲೆಯಲ್ಲಿ ರಾಜ್ಯ ವಿಪತ್ತು ಪ್ರತಿಕ್ರಿಯೆ ನಿಧಿಯಿಂದ ಪರಿಹಾರ ಕ್ರಮಗಳನ್ನು ಕೈಗೊಳ್ಳುತ್ತವೆ. ಕೇಂದ್ರ ಸರ್ಕಾರವು ರಾಜ್ಯ ಸರ್ಕಾರಗಳ ಪ್ರಯತ್ನಗಳಿಗೆ ಪೂರಕವಾಗಿದೆ, ಅಗತ್ಯವಾದ ಜಾರಿ ಮತ್ತು ಆರ್ಥಿಕ ಬೆಂಬಲವನ್ನು ಒದಗಿಸುತ್ತದೆ. ತೀವ್ರ ಸ್ವರೂಪದ ವಿಪತ್ತು ಸಂಭವಿಸಿದ್ದಲ್ಲಿ ರಾಷ್ಟ್ರೀಯ ವಿಪತ್ತು ಪ್ರತಿಕ್ರಿಯೆ ನಿಧಿಯಿಂದ ಹೆಚ್ಚುವರಿ ಹಣಕಾಸಿನ ನೆರವು ನೀಡಲಾಗುತ್ತದೆ ಎಂದು ತಿಳಿಸಿದ್ದಾರೆ. ಭಾರತೀಯ ಕರಾವಳಿ ಕಾವಲು ಪಡೆ ತನ್ನ ಸಿಬ್ಬಂದಿ ಮತ್ತು ಅವರ ಕುಟುಂಬಗಳಿಗೆ 2 ಮಹತ್ವದ ನೀತಿ ಸುಧಾರಣೆಗಳನ್ನು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ನಿನ್ನೆ ಅನಾವರಣಗೊಳಿಸಿದರು. ಬಳಿಕ ರಾಜನಾಥ್ ಸಿಂಗ್ ಮಾತನಾಡಿ, ಅಧಿಕಾರಿಗಳ ಸೇರ್ಪಡೆ ಮತ್ತು ಸೇವಾ ಪರಿಸ್ಥಿತಿಗಳಲ್ಲಿ ಲಿಂಗ ಸಮಾನತೆಯನ್ನು ಉತ್ತೇಜಿಸುವ ಗುರಿಯನ್ನು ಈ ನೀತಿ ಸುಧಾರಣೆಗಳು ಹೊಂದಿವೆ. ಕರ್ತವ್ಯದಲ್ಲಿರುವಾಗ ಕಡಲಲ್ಲಿ ಕಾಣೆಯಾದವರ ಕುಟುಂಬಗಳಿಗೆ ಪರಿಹಾರ ನೀಡುವ ಆಡಳಿತಾತ್ಮಕ ಕಾರ್ಯವಿಧಾನಗಳನ್ನು ಸಹ ಇದು ಸುಗಮಗೊಳಿಸುತ್ತದೆ ಎಂದು ತಿಳಿಸಿದ್ದಾರೆ. ಕರ್ನಾಟಕ ವಿಧಾನಮಂಡಲ ಅಧಿವೇಶನ August 13-27 ನಡೆಯಲಿದೆ. ಸಾರ್ವತ್ರಿಕ ರಜಾ ದಿನಗಳನ್ನು ಹೊರತುಪಡಿಸಿ ಒಟ್ಟು 10 ದಿನಗಳ ಕಾಲ ಕಲಾಪ ನಡೆಯಲಿದೆ ಎಂದು ವಿಧಾನಸಭಾ ಕಾರ್ಯದರ್ಶಿ ಎಂಕೆ ವಿಶಾಲಾಕ್ಷಿ ತಿಳಿಸಿದ್ದಾರೆ. 16ನೇ ವಿಧಾನಸಭೆಯ 10ನೇ ಅಧಿವೇಶನ August 13 ಬೆಳಗ್ಗೆ 11 ಗಂಟೆಗೆ ನಡೆಸಲು ರಾಜ್ಯಪಾಲರು ಸಮ್ಮತಿ ನೀಡಿದ್ದಾರೆ. ಇಂದು ವ್ಯಾಸ ಪೂರ್ಣಿಮೆ ತನ್ನಿಮಿತ್ತ ಗುರುಪೂರ್ಣಿಮೆಯನ್ನು ನಾಡಿನಾದ್ಯಂತ ಶ್ರದ್ಧಾಭಕ್ತಿಯಿಂದ ಆಚರಿಸಲಾಗುತ್ತಿದೆ. ಆಷಾಢ ಮಾಸದ ಹುಣ್ಣಿಮೆಯ ದಿನ ಗುರು ಪೌರ್ಣಿಮೆ ಆಚರಿಸುವ ಮೂಲಕ ಗುರುರೂಪಿ ಶಿಕ್ಷಕರು ಹಾಗೂ ಶ್ರೀರಾಮನನ್ನು ಆಚಾರ್ಯ ಪುರುಷನಾಗಿ ಪೂಜಿಸಲಾಗುತ್ತದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
0: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಇರಾನ್ನ ಇಸ್ಲಾಮಿಕ್ ರೆವಲ್ಯೂಷನರಿ ಗಾರ್ಡ್ ಕಾರ್ಪ್ಸ್ ಪಡೆಗಳು ನಿನ್ನೆ ರಾತ್ರಿ ಹಲವಾರು ಖಂಡಾಂತರ ಕ್ಷಿಪಣಿಗಳನ್ನು ಹಾರಿಸಿ ಪಶ್ಚಿಮ ಏಷ್ಯಾ ಪ್ರದೇಶದಲ್ಲಿ ನೆಲೆಗೊಂಡಿರುವ ಅಮೆರಿಕ ಪಡೆಗಳ ಮೇಲೆ ಆಶ್ಚರ್ಯಕರ ದಾಳಿ ನಡೆಸಿವೆ ಎಂದು ಅಮೆರಿಕದ ಸೆಂಟ್ರಲ್ ಕಮಾಂಡ್ ಹೇಳಿದೆ. ಎಲ್ಲಾ ಇರಾನಿನ ಕ್ಷಿಪಣಿಗಳನ್ನು ಯಶಸ್ವಿಯಾಗಿ ತಡೆಹಿಡಿಯಲಾಗಿದೆ ಮತ್ತು ಅಮೆರಿಕ ಪಡೆಗಳು ಜಾಗರೂಕವಾಗಿವೆ ಮತ್ತು ಹೆಚ್ಚಿನ ಸನ್ನದ್ಧ ಸ್ಥಿತಿಯಲ್ಲಿವೆ. ಕಳೆದ 72 ಗಂಟೆಗಳಲ್ಲಿ 30 ಹೆಚ್ಚು ಡ್ರೋನ್ ದಾಳಿಗಳನ್ನು ಮಾಡಲಾಗಿದೆ ಎಂದು ಅಮೆರಿಕ ಹೇಳಿಕೊಂಡಿದೆ. 10 ಮತ್ತು 20 ರೂಪಾಯಿಗಳ ಪಾಲಿಮರ್ ನೋಟುಗಳನ್ನು ಪರಿಚಯಿಸುವ ಭಾರತೀಯ ರಿಸರ್ವ್ ಬ್ಯಾಂಕ್ನ ಪ್ರಸ್ತಾವನೆಗೆ ಅನುಮೋದನೆ ನೀಡಲಾಗಿದೆ ಎಂದು ಕೇಂದ್ರ ಹಣಕಾಸು ಖಾತೆ ರಾಜ್ಯ ಸಚಿವ ಪಂಕಜ್ ಚೌಧರಿ ಲೋಕಸಭೆಗೆ ತಿಳಿಸಿದ್ದಾರೆ. ಲಿಖಿತ ಉತ್ತರ ನೀಡಿರುವ ಅವರು, ಸದ್ಯ ಪ್ರಯೋಗಾರ್ಥವಾಗಿ 10 ಮತ್ತು 20 ರೂಪಾಯಿ ಮುಖಬೆಲೆಯ 100 ಶತಕೋಟಿ ಸಂಖ್ಯೆಯ ನೋಟುಗಳ ಮುದ್ರಣಕ್ಕೆ ಅನುಮತಿ ನೀಡಲಾಗಿದೆ. ನಂತರ ಈ 2 ಮುಖಬೆಲೆಯ ಪಾಲಿಮರ್ ನೋಟುಗಳನ್ನು ನಿಯಮಿತವಾಗಿ ವಿತರಿಸಲಾಗುವುದು ಎಂದು ಅವರು ಹೇಳಿದ್ದಾರೆ. ಅಂತಾರಾಷ್ಟ್ರೀಯ ಅಧ್ಯಯನಗಳ ಪ್ರಕಾರ ಪಾಲಿಮರ್ ನೋಟುಗಳ ಜೀವಿತಾವಧಿಯು ಕಾಗದದ ನೋಟುಗಳಿಗಿಂತ ಹೆಚ್ಚಾಗಿದೆ. ಪಾಲಿಮರ್ ನೋಟುಗಳ ಪರಿಚಯವು ಪ್ರಸ್ತುತ ಪ್ರಾಥಮಿಕ ಹಂತದಲ್ಲಿದೆ ಮತ್ತು ಈ ನೋಟುಗಳನ್ನು ನಿಯಮಿತವಾಗಿ ವಿತರಿಸಿದ ನಂತರವೇ ಡಿಜಿಟಲ್ ಪಾವತಿಗಳ ಮೇಲಿನ ಪರಿಣಾಮವನ್ನು ಖಚಿತಪಡಿಸಿಕೊಳ್ಳಬಹುದು ಎಂದು ಹೇಳಿದ್ದಾರೆ. ಗ್ಲಾಸ್ಗೋದಲ್ಲಿ ನಡೆಯುತ್ತಿರುವ ಕಾಮನ್ವೆಲ್ತ್ ಕ್ರೀಡಾಕೂಟದ ಪುರುಷರ 10,000 ಮೀಟರ್ ಓಟದ ಸ್ಪರ್ಧೆಯಲ್ಲಿ ಗುಲ್ವೀರ್ ಸಿಂಗ್ ಬೆಳ್ಳಿ ಪದಕ ಗೆದ್ದಿದ್ದಾರೆ. ಈ ವಲಯದಲ್ಲಿ ಪದಕ ಗೆದ್ದ ಮೊದಲ ಭಾರತೀಯ ಅಥ್ಲೀಟ್ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ. ಹಾಲಿ ಏಷ್ಯನ್ ಚಾಂಪಿಯನ್ ಸ್ಕಾಟ್ಸ್ ಟೌನ್ ಕ್ರೀಡಾಂಗಣದಲ್ಲಿ 27:49.78 ಗುರಿ ತಲುಪಿ ಆಸ್ಟ್ರೇಲಿಯಾದ

0: ಐ ರಾಬಿನ್ಸನ್ ಅವರನ್ನು ಹಿಂಬಾಲಿಸಿದರು. ಹರ್ಜಿಂದರ್ ಕೌರ್ ಮಹಿಳೆಯರ 69 ಕೆಜಿ ವೇಟ್ ಲಿಫ್ಟಿಂಗ್ ಸ್ಪರ್ಧೆಯಲ್ಲಿ ಬೆಳ್ಳಿ ಪದಕಕ್ಕೆ ಕೊರಳೊಡ್ಡಿದರು. 29 ವರ್ಷದ ಕೌರ್ ಒಟ್ಟು 8 ವೇಟ್ ಲಿಫ್ಟಿಂಗ್ ಸ್ಪರ್ಧೆಗಳಲ್ಲಿ 227 ಕೆಜಿ ಭಾರ ಎತ್ತುವ ಮೂಲಕ ಭಾರತಕ್ಕೆ 7ನೇ ಪದಕವನ್ನು ತಂದುಕೊಟ್ಟಿದ್ದಾರೆ. 2022ರಲ್ಲಿ ಬರ್ಮಿಂಗ್ಹ್ಯಾಂನಲ್ಲಿ ಕಂಚು ಗೆದ್ದಿದ್ದ ಹರ್ಜಿಂದರ್ ಸತತ 2ನೇ ಸಿಡಬ್ಲ್ಯೂಜಿ ಪದಕ ಇದಾಗಿದೆ. ಏತನ್ಮಧ್ಯೆ 4 ಭಾರತೀಯ ಬಾಕ್ಸರ್ಗಳು ಕಂಚಿನ ಪದಕಗಳನ್ನು ಗೆದ್ದಿದ್ದಾರೆ. ಗ್ಲಾಸ್ಗೋ ಕ್ರೀಡಾಕೂಟದಲ್ಲಿ ಭಾರತ 2 ಚಿನ್ನ, 7 ಬೆಳ್ಳಿ ಮತ್ತು 3 ಕಂಚು ಸೇರಿದಂತೆ ಒಟ್ಟು 12 ಪದಕಗಳನ್ನು ಗಳಿಸಿದೆ. ಮುಂದಿನ ತಿಂಗಳು 15ರಿಂದ ಆರಂಭವಾಗಲಿರುವ ಶ್ರೀಲಂಕಾ ವಿರುದ್ಧದ 2 ಪಂದ್ಯಗಳ ಟೆಸ್ಟ್ ಸರಣಿಗೆ ಭಾರತೀಯ ಕ್ರಿಕೆಟ್ ನಿಯಂತ್ರಣ ಮಂಡಳಿ ಬಿಸಿಸಿಐ ನಿನ್ನೆ 15 ಸದಸ್ಯರ ತಂಡವನ್ನು ಪ್ರಕಟಿಸಿದೆ. ಶುಭ್ಮನ್ ಗಿಲ್ ನಾಯಕತ್ವದ ತಂಡದಲ್ಲಿ ಕನ್ನಡಿಗ ಕೆಎಲ್ ರಾಹುಲ್ ಉಪನಾಯಕರಾಗಿ ಆಯ್ಕೆಯಾಗಿದ್ದಾರೆ. ಸರಣಿಯ ಮೊದಲ ಟೆಸ್ಟ್ ಪಂದ್ಯ ಆಗಸ್ಟ್ 15ರಿಂದ ಗಾಲೆಯಲ್ಲಿ ಆರಂಭವಾಗಲಿದ್ದು ನಂತರ 2ನೇ ಮತ್ತು ಕೊನೆಯ ಟೆಸ್ಟ್ ಆಗಸ್ಟ್ 23ರಿಂದ ಕೊಲಂಬೋದಲ್ಲಿ ನಡೆಯಲಿದೆ. ಪ್ರಸ್ತುತ ಡಬ್ಲ್ಯೂಟಿಸಿ ಅಂಕಪಟ್ಟಿಯಲ್ಲಿ ಭಾರತ 5ನೇ ಸ್ಥಾನದಲ್ಲಿದ್ದರೆ ಶ್ರೀಲಂಕಾ 6ನೇ ಸ್ಥಾನದಲ್ಲಿದೆ. ಆಸ್ಟ್ರೇಲಿಯಾ ಮತ್ತು ನ್ಯೂಜಿಲೆಂಡ್ ಮೊದಲ 2 ಸ್ಥಾನಗಳನ್ನು ಪಡೆದುಕೊಂಡಿವೆ. ಭಾರತೀಯ ನ್ಯಾಯ ಸಂಹಿತೆ, ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆ ಮತ್ತು ಭಾರತೀಯ ಸಾಕ್ಷ್ಯ ಅಧಿನಿಯಮ ಎಂಬ 3 ಹೊಸ ಕ್ರಿಮಿನಲ್ ಕಾನೂನುಗಳು ನಾಗರಿಕ ಕೇಂದ್ರಿತ, ಹೆಚ್ಚು ಸುಲಭವಾಗಿ ಪ್ರವೇಶಿಸಬಹುದಾದ ಮತ್ತು ಪರಿಣಾಮಕಾರಿ ನ್ಯಾಯ ವ್ಯವಸ್ಥೆಯನ್ನು ಒದಗಿಸುವತ್ತ ಮಹತ್ವದ ಹೆಜ್ಜೆಯಾಗಿದೆ ಎಂದು ಕೇಂದ್ರ ಗೃಹ ಖಾತೆ ರಾಜ್ಯ ಸಚಿವ ಬಂಡಿ ಸಂಜಯ್ ಕುಮಾರ್ ಲೋಕಸಭೆಗೆ ನಿನ್ನೆ ತಿಳಿಸಿದ್ದಾರೆ. ಲಿಖಿತ ಉತ್ತರ ನೀಡಿರುವ ಅವರು, ಹೊಸ ಕಾನೂನುಗಳಲ್ಲಿ ಮಾಡಲಾದ ಪ್ರಮುಖ ನಿಬಂಧನೆಗಳು ಶಿಕ್ಷೆಗಿಂತ ನ್ಯಾಯದ ಮೇಲೆ ಕೇಂದ್ರೀಕರಿಸುತ್ತವೆ. ಭಾರತೀಯ ನ್ಯಾಯ ಸಂಹಿತೆ 2023ರಲ್ಲಿ ಅಪ್ರಾಪ್ತ ವಯಸ್ಕರ ಮೇಲಿನ ಅತ್ಯಾಚಾರದ ಅಪರಾಧಕ್ಕೆ ಮರಣದಂಡನೆಯವರೆಗೆ ಕಠಿಣ ಶಿಕ್ಷೆಯನ್ನು ನೀಡಲಾಗಿದೆ. ಅಪ್ರಾಪ್ತ ವಯಸ್ಕರ ಮೇಲಿನ ಸಾಮೂಹಿಕ ಅತ್ಯಾಚಾರದ ಅಪರಾಧಕ್ಕೆ ಜೀವಾವಧಿ ಅಥವಾ ಮರಣದಂಡನೆ ಶಿಕ್ಷೆ ವಿಧಿಸಬಹುದು ಎಂದು ಹೇಳಿದ್ದಾರೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸೈಬರ್ ಬೆದರಿಕೆಗಳ ಬಗ್ಗೆ ನಿರಂತರ ಜಾಗರೂಕತೆ ಅಗತ್ಯ, ಪ್ರಧಾನಿ ನರೇಂದ್ರ ಮೋದಿ. ರಾಷ್ಟ್ರಪತಿ ಭವನ ರಾಷ್ಟ್ರದ ಭವನವಾಗಬೇಕು, ಎಲ್ಲ ವರ್ಗದ ಸಮಸ್ಯೆಗಳಿಗೆ ಕಿವಿಯಾಗಬೇಕು, ರಾಷ್ಟ್ರಪತಿ ದ್ರೌಪದಿ ಮುರ್ಮು. 3 ವರ್ಷಗಳಲ್ಲಿ ರಾಷ್ಟ್ರೀಯ ವಿಪತ್ತು ಪರಿಹಾರ ನಿಧಿಯಿಂದ 75,000 ಕೋಟಿ ರೂಪಾಯಿ ಬಿಡುಗಡೆ, ಕೇಂದ್ರ ಸಚಿವ ನಿತ್ಯಾನಂದ ರೈ. ಕಾಮನ್ವೆಲ್ತ್ ಕ್ರೀಡಾಕೂಟ, ಗುಲ್ವೀರ್ ಸಿಂಗ್ ಹಾಗೂ ಹರ್ಜಿಂದರ್ ಕೌರ್ಗೆ ಬೆಳ್ಳಿ. ಹಾಗೂ ಶ್ರೀಲಂಕಾ ವಿರುದ್ಧದ ಟೆಸ್ಟ್ ಸರಣಿಗೆ ಭಾರತ ತಂಡ ಪ್ರಕಟ. ಶುಭ್ಮನ್ ಗಿಲ್ ನಾಯಕ, ಕನ್ನಡಿಗ ಕೆಎಲ್ ರಾಹುಲ್ ಉಪನಾಯಕ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ಮಧ್ಯಾಹ್ನ 12 ಗಂಟೆಗೆ.
1: ಆಕಾಶವಾಣಿ ಮಡಿಕೇರಿ, ನಿಧನ ಸುದ್ದಿ. ಹೊದ್ದೂರು ಕಾರಳಾನ ಮಡಿಕೇರಿ ಸುದರ್ಶನ್ ಗೆಸ್ಟ್ ಹೌಸ್ರ ಪಕ್ಕ ವಾಸೆಂಜ ಚೌರಿರ ಪೂವಯ್ಯ ಮಣಿಯಂಗಡ ಪೊಣ್ಣು ಕಾವೇರಿ ಸುಜುಯಂಗ ಇಂದು ಪೊಲಂಜತಿಗೆ ಮರಣಪಟ್ಟಿತು. 75 ಬಯತ್ರ ಚೌರಿರ ಕಾವೇರಿ ಸುಜು ಎಂಗಡ ತಾಮನೆ ಬಿದ್ದಂಡ ಆಕಿರಿ ಕಾರ್ಯ ಇಂದು ಮಜ್ಜನ ದಂಡು ಗಂಟೆಗೆ ಮಡಿಕೇರಿ ಕೊಡಪ ಸಮಾಜ ಕ್ಯಾಕೊಳತ್ಲು ನಡ್ಪ. ಮೂಲತ್ತು ಪೊನ್ನಂಪೇಟೆ ಜೋಡು ಬೀಟಿಲು ವಾಸೆಂಜ ನಾಪಂಡ ದೇವಕಿಯಂಗ ಇಂದು ಪೊಲಂಜತಿಗೆ ಮರಣಪಟ್ಟಿತು. 90 ಬಯತ್ರ ನಾಪಂಡ ದೇವಕಿಯಂಗಡ ಚಾವು ತಡಿನ ಭದ್ರಗೋಳತ್ಲುಳ್ಳ ಪೆರಿಯ ಮೋವ ಕುಶಾಲಪ್ಪ ಎಂಗಡ ಮನೇಲಿ ಬಿಚ್ಚಿತ್ತು. ಆಕಿರಿ ಕಾರ್ಯ ಇಂದು ಮಜ್ಜಣ ದಂಡು ಗಂಟೆಗೆ ಪೊನ್ನಂಪೇಟೆ ಕೊಡಪ ಸಮಾಜ ಕ್ಯಾಕೊಳತ್ಲು ನಡ್ಪ. ಹೊದವಾಡ ಗ್ರಾಮತ್ರ ಚೌರಿರ ಮಾಚಯ್ಯ ಗಪ್ಪು ಎಂಗಡ ಪೊಣ್ಣು ಚೋಂದವಾಯಿಗ ನಿನ್ನಾಂದು ಮರಣಪಟ್ಟಿತ್ತು. ಚೌರಿರ ರೇಣು ಕುಂಯಪ್ಪ ಪಿಂಯ ಪ್ರತಾಪ್ ಅಚ್ಚಯ್ಯ ಎಂಗಡ ಅಮ್ಮ 75 ಬಯತ್ರ ಚೋಂದವಾಯಿಂಗಡ ತಾಮನೆ ಇಟ್ಟಿರ. ಆಕಿರಿ ಕಾರ್ಯ ಇಂದು ಮಜ್ಜಣ ಚೌರಿರ ಒಕ್ಕ ತುಟುಂಗಳತ್ಲು ನಡ್ಪ. ಕೊಳಕೇರಿ ಗ್ರಾಮದ ಈಶ್ವರ ದೇವಾಲಯ ನೆಲ್ಜಿ ಕುಂಜಿಲ ಭಗವತಿ ದೇವಾಲಯದ ಅರ್ಚಕರಾಗಿದ್ದ ಸುರೇಶ್ ಅವರು ನಿನ್ನೆ ನಿಧನರಾಗಿದ್ದಾರೆ. 60 ವರ್ಷ ಪ್ರಾಯದ ಸುರೇಶ್ ಅವರ ಅಂತ್ಯಕ್ರಿಯೆ ಇಂದು ಬೆಳಿಗ್ಗೆ 11 ಗಂಟೆಗೆ ನಡೆಯಲಿದೆ. ಕೋಕೇರಿ ಗ್ರಾಮದ ಅರಮನೆಪಾಲರ ಸುಬ್ರಹ್ಮಣಿ ಅವರ ಅಕ್ಕ ಧರಣಿ ಅವರು ನಿನ್ನೆ ನಿಧನರಾಗಿದ್ದಾರೆ. 56 ವರ್ಷ ಪ್ರಾಯದ ಧರಣಿ ಅವರ ಅಂತ್ಯಕ್ರಿಯೆ ಇಂದು ಮಧ್ಯಾಹ್ನ ಕೋಕೇರಿ ಗ್ರಾಮದ ಚೆನ್ನಂಡ ಪೈಸಾರಿಯಲ್ಲಿ ನಡೆಯಲಿದೆ.
2: ರೀ, ಮದ್ವೆ ಫಂಕ್ಷನ್ಸ್ ಸುಮಾರಿದೆ, ನಿಮ್ಗೆ 5 ಜೊತೆ ಪ್ಯಾಂಟ್ ಶರ್ಟ್ ಒಟ್ಟಿಗೆ ಸ್ಟಿಚ್ ಮಾಡಿಸ್ಬಿಡೋಣ?
3: ಅಯ್ಯಯ್ಯೋ, ಸ್ಟಿಚಿಂಗ್ ಚಾರ್ಜಸ್ ಸುಮಾರಾಗುತ್ತಲ್ವಾ?
2: ಇಲ್ಲ, ವಿರಾಜ್ಪೇಟೆಯ ರೇಮಂಡ್ ಶಾಪ್ ನಲ್ಲಿ ನೀವೆಷ್ಟೇ ಜೊತೆ ಫ್ಯಾಬ್ರಿಕ್ ತಗೊಂಡು ಪ್ಯಾಂಟ್ ಶರ್ಟ್ ಸ್ಟಿಚ್ ಮಾಡಿಸುವಾಗ ಒಂದು ಪೇರ್ಗೆ ಸ್ಟಿಚಿಂಗ್ ಚಾರ್ಜ್ ಕೊಟ್ರೆ ಸಾಕು, ಉಳಿದಿದ್ದೆಲ್ಲವೂ ಫ್ರೀ. ದ ರೇಮಂಡ್ ಶಾಪ್, ನಿಯರ್ ಕೆನರಾ ಬ್ಯಾಂಕ್, ವಿರಾಜಪೇಟೆ.
4: ಇದೀಗ ಅತಿ ಕಡಿಮೆ ಬೆಲೆಯಲ್ಲಿ ಉತ್ತಮ ಗುಣಮಟ್ಟದ ಪ್ರಸಿದ್ಧ ಬ್ರಾಂಡೆಡ್ ಕಂಪನಿಗಳ ಟೈಲ್ಸ್, ಗ್ರಾನೈಟ್, ಸ್ಯಾನಿಟರಿ, ಬಾತ್ರೂಮ್ ಫಿಟ್ಟಿಂಗ್ಸ್ ನಮ್ಮ ಬೈಲಕುಪ್ಪೆಯಲ್ಲಿರುವ ಸಿಜೆ ಬಿಲ್ಡ್ವೇರ್ ನಲ್ಲಿ.
5: 300ಕ್ಕೂ ಅಧಿಕ ಡಿಸೈನ್ಸ್ ನ ಟೈಲ್ಸ್ ನ ಅತಿ ದೊಡ್ಡ ಶೋರೂಮ್ ಸಿಜೆ ಬಿಲ್ಡ್ವೇರ್.

0: ബിൽഡ്വേ, ബൈൽകൊപ്പെ, കുശാൽ നഗര, ഓൾസോ അറ്റ് ഇരിട്ടി, കണ്ണൂർ, ചിറുപ്പുഴ, വെള്ളരിക്കുൾ, നീലേശ്വരം. സി ജെ ബിൽഡ്വേ, ട്രസ്റ്റ് ദ ലെഗസി.
1: ಸರ್ವರನ್ನು ಬೆರಗುಗೊಳಿಸುವ ಡಿಸೈನ್ಸ್ನಲ್ಲಿ ಡೈಮಂಡ್ ಆಭರಣಗಳಿಗಾಗಿ ಲಿಯೋರಾ ಡೈಮಂಡ್ಸ್, ಕುಶಾಲ್ ನಗರ್, ಕೋಣಿಕೊಪ್ಪಲು, ಪಿರಿಯಾಪಟ್ಟಣ.
2: ರೀ, ಇವತ್ತಿನ ನ್ಯೂಸ್ ಪೇಪರ್ ನೋಡಿದ್ರಾ?
3: ಇಲ್ಲ, ಎಲ್ಲಿದೆ ಅಂತದ್ದು?
2: ಮೈಸೂರಿನ NH 275 ಹೊಂದಿಕೊಂಡಿರೋ ವಿಸಿ ಗ್ಯಾಲಕ್ಸಿ ಕಮರ್ಷಿಯಲ್ ಹಾಗೂ ಮನೆ ಸೈಟ್ ಒಳ್ಳೆ ಫೆಸಿಲಿಟಿ ಒಂದಿಗೆ ಸೇಲ್ ಮಾಡ್ತಾ ಇದಾರೆ.
3: ಹೌದಾ? ಇಲ್ಲಿ ಪೇಪರ್ ಕೂಡ? ಹಾ ಹೌದು, ನಮಗೂ ತಗೊಳ್ಳೋಣ. ವಿಸಿ ಕನ್ವರ್ಟೆಡ್, DTCP ಅಪ್ರೂವ್ಡ್, ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದೆ ಅಲ್ವಾ?
2: ಹೌದು, 50 ಫೀಟ್ ಕಾಂಕ್ರೀಟ್ ರೋಡ್, ಅಂಡರ್ ಗ್ರೌಂಡ್ ಎಲೆಕ್ಟ್ರಿಸಿಟಿ, ಚಿಲ್ಡ್ರನ್ಸ್ ಪ್ಲೇ ಏರಿಯಾ, ದೇವಸ್ಥಾನ, ಸ್ವಿಮ್ಮಿಂಗ್ ಪೂಲ್, ಜಾಗಿಂಗ್ ಟ್ರ್ಯಾಕ್.
3: ಅಬ್ಬಬ್ಬಾ, ಇಲ್ಲಿ ನೋಡಿ, ಮೈಸೂರು ಹಾಗೂ ಪಿರಿಯಾಪಟ್ಟಣ ಮಧ್ಯಭಾಗದಲ್ಲಿ ವಿಸಿ ಗ್ಯಾಲಕ್ಸಿ ಮಾಲ್, 4 ಥಿಯೇಟರ್ ಸ್ಕ್ರೀನ್, ಬೌಲಿಂಗ್ ಗೇಮ್, ಶೂಟಿಂಗ್ ರೇಂಜ್, ಶಾಪ್ಸ್.
2: ಈ ಎಲ್ಲ ಸೌಕರ್ಯದೊಂದಿಗೆ ಕಮ್ಯುನಿಟಿ ಹಾಲ್, ಕ್ಲಬ್ ಹೌಸ್.
3: ಆಗ ಮೈಸೂರು ಜಿಲ್ಲೆಯ ಪಿರಿಯಾಪಟ್ಟಣದಲ್ಲಿ ಮೊಟ್ಟ ಮೊದಲ ಮಾಲ್ ಹಾಗೂ ಮಲ್ಟಿಪ್ಲೆಕ್ಸ್ ಥಿಯೇಟರ್ ಆರಂಭ ಆಗ್ತಾ ಇದೆ.
2: 450 ಪ್ರೀಮಿಯಂ ಪ್ಲಾಟ್ಸ್ ಸ್ಕ್ವೇರ್ ಫೀಟ್ಗೆ 2,999 ರೂಪಾಯಿ. ಆರ್ಮಿ, ಏರ್ ಫೋರ್ಸ್, ನೇವಿ ಇವರಿಗೆ ಫ್ರೀ ರಿಜಿಸ್ಟ್ರೇಷನ್, ಟೀಚರ್ಸ್ ಗಳಿಗೆ ಸ್ಪೆಷಲ್ ಡಿಸ್ಕೌಂಟ್ ಕೂಡ ಇದೆ.
3: 80% ಸಾಲ ಸೌಲಭ್ಯನೂ ಸಿಗುತ್ತೆ.
2: ಫ್ರೀ ಆಗಿ ಸೈಟ್ ವಿಸಿಟ್ ಮಾಡಲು ಸಂಪರ್ಕಿಸಿ
3: 9900 1282
2: ಆರ್ 9606084066.
1: ಸ್ವೀಟ್ ಹೋಮ್ ರಿಯಾಲಿಟಿ, ಯೋರ್ ಟ್ರಸ್ಟೆಡ್ ಪಾರ್ಟ್ನರ್ ಇನ್ ರಿಯಲ್ ಎಸ್ಟೇಟ್.
3: ಭಾರತ್ ಎಲೆಕ್ಟ್ರಾನಿಕ್ಸ್ ನಲ್ಲಿ ಮಾನ್ಸೂನ್ ಮೆಗಾ ಡಿಸ್ಕೌಂಟ್ ಸೇಲ್.
4: ಎಲ್ಇಡಿ ರೆಫ್ರಿಜರೇಟರ್, ವಾಷಿಂಗ್ ಮಿಷಿನ್, ಕ್ಲೋತ್ ಡ್ರೈಯರ್, ವಾಟರ್ ಹೀಟರ್, ರೂಮ್ ಹೀಟರ್, ಯಾವುದೇ ಎಲೆಕ್ಟ್ರಾನಿಕ್ ವಸ್ತುಗಳ ಖರೀದಿಗೆ 0% ಇಂಟ್ರೆಸ್ಟ್ ನಲ್ಲಿ ಸಾಲ ಸೌಲಭ್ಯ.
3: ಅಪ್ ಟು 40% ಕ್ಯಾಶ್ ಬ್ಯಾಕ್ ಆಫರ್.
4: ಭಾರತ್ ಎಲೆಕ್ಟ್ರಾನಿಕ್ಸ್, ಹಿಲ್ ರೋಡ್, ಮಡಿಕೇರಿ.
5: ಈಗ ನೀವು ನಿಮ್ಮ ಮೆಚ್ಚಿನ ಮಾರುತಿ ನೆಕ್ಸಾ ವಾಹನಗಳ ಬುಕಿಂಗ್ ಮತ್ತು ಸರ್ವಿಸ್ ಗಾಗಿ ಬೇರೆಲ್ಲೂ ಹೋಗಬೇಕಾಗಿಲ್ಲ. ನಿಮ್ಮ ಮನೆ ಬಾಗಿಲಲ್ಲೇ ಈಗ ಎಲ್ಲವೂ ಲಭ್ಯವಿದೆ.
3: ಹೌದು, ಇದೀಗ ಮಾಂಡವಿ ಮೋಟಾರ್ಸ್ ನೆಕ್ಸಾ ಅವರ ಶೋರೂಮ್ ಹಾಗೂ ಸರ್ವಿಸ್ ಸೆಂಟರ್ ಕೊಡಗಿನ ಗೋಣಿಕೊಪ್ಪ, ಸೋಮವಾರಪೇಟೆ ಹಾಗೂ ಕುಶಾಲ ನಗರದಲ್ಲಿ.
5: ಟೆಸ್ಟ್ ಡ್ರೈವ್ ಹಾಗೂ ಬುಕಿಂಗ್ ಆಗಿ ಸಂಪರ್ಕಿಸಿ ಪವನ್ 9606017186.
1: ಭಾರತ್ ಎಲೆಕ್ಟ್ರಾನಿಕ್ಸ್ ನ ಮತ್ತೊಂದು ಕೊಡುಗೆ ಭಾರತ್ ಹೋಂಡಾ. ಇಲ್ಲಿ ಹೋಂಡಾ ಪವರ್ ಪ್ರಾಡಕ್ಟ್, ಜನರೇಟರ್, ವಾಟರ್ ಪಂಪ್, ಮಲ್ಟಿಪರ್ಪಸ್ ಎಂಜಿನ್, ಹೋಂಡಾ ಪ್ರಾಡಕ್ಟ್ಸ್ ನ ಸೇಲ್ಸ್ ಅಂಡ್ ಸರ್ವಿಸ್ ಗಾಗಿ ಬನ್ನಿ. ಕೊಡಗಿನ ಆಥರೈಸ್ಡ್ ಡೀಲರ್ ಹಾಗೂ ಡಿಸ್ಟ್ರಿಬ್ಯೂಟರ್ ಭಾರತ್ ಹೋಂಡಾ, ಹಿಲ್ ರೋಡ್, ಮಡಿಕೇರಿ.
6: ಭೀಮಾ ಫರ್ನಿಚರ್ ನಲ್ಲಿ ಮಾನ್ಸೂನ್ ಮೆಗಾ ಸೇಲ್. 3-door ವಾರ್ಡ್ರೋಬ್, ಫ್ಯಾಮಿಲಿ ಕಾಟ್, ಡ್ರೆಸ್ಸಿಂಗ್ ಟೇಬಲ್, ಕಾಟ್ ಬಾಕ್ಸ್ ಇವೆಲ್ಲವೂ ಸೇರಿದ ಬೆಡ್ರೂಮ್ ಸೆಟ್ ಕೇವಲ 25,990 ರೂಪಾಯಿಗೆ. ಭೀಮಾ ಫರ್ನಿಚರ್, ಬಾಳುಗೋಡು ಜಂಕ್ಷನ್, ಬಿಟ್ಟಂಗಾಲ, ವಿರಾಜಪೇಟೆ.
7: ಸಿನ್ಸ್ 1983 ಭೀಮಾ ಫರ್ನಿಚರ್ ಹೋಲ್ಸೇಲ್ ಅಂಡ್ ರಿಟೇಲ್ ಹಬ್.
2: ISO 9001:2015 ಪ್ರಮಾಣಿತ ಬಿಟ್ಟಂಗಾಲದ ಗ್ರೀನ್ಸ್ ಫರ್ನಿಚರ್ ನಲ್ಲಿ ಮೆಗಾ ಮಾನ್ಸೂನ್ ಆಫರ್. 25,000 ರೂಪಾಯಿಯ ಖರೀದಿಗೆ ಸ್ವಿಂಗ್ ಫ್ರೀ, 55,000 ರೂಪಾಯಿಯ ಖರೀದಿಗೆ 2-door ವಾರ್ಡ್ರೋಬ್ ಫ್ರೀ, 85,000 ರೂಪಾಯಿ ಖರೀದಿಗೆ 20,000 ಮೌಲ್ಯದ ಸ್ಪ್ರಿಂಗ್ ಮ್ಯಾಟ್ರೆಸ್ ಫ್ರೀ. ನಾರ್ತ್ ಕೇರಳಾಸ್ ಲಾರ್ಜೆಸ್ಟ್ ಫರ್ನಿಚರ್ ಮ್ಯಾನುಫ್ಯಾಕ್ಚರರ್, ಗ್ರೀನ್ಸ್ ಫರ್ನಿಚರ್, ಬಾಳುಗೋಡು ಜಂಕ್ಷನ್, ಬಿಟ್ಟಂಗಾಲ.
8: ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು
2: ಅದ್ವೈತ್ ಹ್ಯುಂಡೈ, ಸ್ಟೇಟ್ ಆಫ್ ಆರ್ಟ್ ಫೆಸಿಲಿಟಿ ಇರುವ ಶೋರೂಮ್ ಹಾಗೂ ಸರ್ವಿಸ್ ಸೆಂಟರ್ ಮಡಿಕೇರಿ, ಗೋಣಿಕೊಪ್ಪ ಹಾಗೂ ಕುಶಾಲ ನಗರದಲ್ಲಿ. ಬೆಸ್ಟ್ ಆಫರ್ ಹಾಗೂ ಎಕ್ಸಲೆಂಟ್ ಸರ್ವಿಸ್ ಗಾಗಿ ನಿಮ್ಮ ಹತ್ತಿರದ ಅದ್ವೈತ್ ಹ್ಯುಂಡೈಗೆ ಭೇಟಿ ಕೊಡಿ. ಟೆಸ್ಟ್ ಡ್ರೈವ್ ಹಾಗೂ ಸರ್ವಿಸ್ ಬುಕಿಂಗ್ ಗಾಗಿ ಕಾಲ್ ಮಾಡಿ 9606076450.
9: ಸುದ್ದಿ ಸಮಾಚಾರ ಓದಿಯನ್ನುಳ್ಳ ಮಾಚಿಮಾಡ ಹರ್ಷ ದೇವಯ್ಯ. ಕಮ್ಮಿಯಾದ ಮಳೆ ಪಿಂಜ ಬದಲಾಯನುಳ್ಳ ಹವಾಮಾನ ಪರಿಸ್ಥಿತಿ ಸಂಪ್ರದಾಯ ಕೊತ್ತ ಕೈ ನಾಟಿ ಮಾಡುವ ಬದಲು ಮೆಷಿನ್ ಟ್ರಾನ್ಸ್ಪ್ಲಾಂಟಿಂಗ್ ಪಿಂಜ ಡ್ರಮ್ ಸೀಡಿಂಗ್ರ ಮೂಲಕ ನೇರ ಬಿತ್ತನೆ ಮಾಡುವ ಕ್ರಮತ್ನ ಪಾಲನೆ ಮಾಡಿದಾಗ ಕಮ್ಮಿ ಖರ್ಚುಲು ಅಧ್ಯಯನ ಬಳೆನ ಪಡೆದೋಲು ಎಂದು ಜಂಟಿ ಕೃಷಿ ನಿರ್ದೇಶಕಗಳನ್ನು ಡಾ ಚಂದ್ರಶೇಖರ್ ಸಲಹೆ ಕೊಡ್ತದೆ. ಅಕಾಲಿಕ ಮಳೆ ಕೊರತೆ ಹಿನ್ನೆಲೆಯಲ್ಲಿ ಭತ್ತದ ಕೃಷಿಯಲ್ಲಿ ಸುಧಾರಿತ ಬೇಸಾಯ ಕ್ರಮಗಳು ಅನ್ನೋ ವಿಷಯ ಕೊತ್ತನೆಕೆ ಕೂಡಿಗೆರೆ ಜಿಲ್ಲಾ ಕೃಷಿ ತರಬೇತಿ ಕೇಂದ್ರದ ರೈತಂಗಕ್ಕೆ ಏರ್ಪಾಡು ಮಾಡಿತಿಂಜ ತರಬೇತಿ ಪಿಂಜ ಪ್ರಾತ್ಯಕ್ಷಿಕ ಕಾರ್ಯಕ್ರಮದ ಕೂಡಿಯಾಡಿತು ಅವು ತಕ್ಕ ಪರಂದತ್ತು. ಸಂಪನ್ಮೂಲ ವ್ಯಕ್ತಿಯಾಯಿತು ಕೂಡಿಯಾಡಿತು ತಕ್ಕ ಪರಂದ ಮಂಡ್ಯ ವಿಸಿ ಫಾರಂರ ಕೃಷಿ ವಿಜ್ಞಾನಿ ಡಾ ಬಸವಲಿಂಗಯ್ಯ. ಈ ಆಂಡು ವಾಡಿಕೆ ಕಿಂಜ ಕಮ್ಮಿ ಮಳೆ ಆನಂಗಾಯಿತು ರೈತಂಗ. ಕಮ್ಮಿ ಸಮಯತ್ತು ಬೊಳೆಯುವ ನೆಲ್ಲರ ತಳಿರ ಆಯ್ಕೆ, ಬೀಜೋಪಚಾರ, ಸಸಿಮಡಿನ ತಯಾರು ಮಾಡುವ, ಗಿಡಕ್ಕೆ ಬಪ್ಪ ರೋಗತರ ನಿರ್ವಹಣೆ ಕೂಡನಕ್ಕೆ ಒಂದು ಎಕರೆಲ್ಲ ಬೊಳೆ ಬೊಳೆಯುವಕ್ಕೆ ಆಪಂತ ಖರ್ಚನ್ನು ಎನ್ನೆ ಕಮ್ಮಿ ಮಾಡಲು ಅಣ್ಣವಾಂಡ ಮೀದ ರೈತಂಗಕ್ಕೆ ಮಾಹಿತಿ ಮಾಡಿ ಕೊಡ್ತಿತ್ತು. ಸುಧಾರಿತ ಬೇಸಾಯತ್ನ ಪಾಲನೆ ಮಾಡಿದಾಗ ಮಳೆ ಕಮ್ಮಿ ಉಂಡೆಂಗೂ ನಲ್ಲ ಬೊಳೆನ ಬೊಳೆಯಲು ಎಂದು ಅರಿಚಿಟ್ಟತ್ತು. ಉಪಕೃಷಿ ನಿರ್ದೇಶಕ ಡಾ ಸೋಮಶೇಖರ್, ಕೃಷಿ ಇಲಾಖೆ ರಾಧಿಕಾರಿಯ ರೈತಂಗ ಕಾರ್ಯಕ್ರಮದ ಕೂಡಿಯಾಡಿ ತಿಂಜತ್ತು. ಗುರು ಪೂರ್ಣಿಮೆರ ಮಾರಿಪತ್ ಕುಶಾಲ್ ನಗರ ಹತ್ರ ಹಿಂದೂ ಜನಜಾಗೃತಿ ಸಮಿತಿರ ಆದನೆಲ್ಲಿ ಗುರು ಪೂರ್ಣಿಮಾ ಮಹೋತ್ಸವತನ ಇಂದು 24 ಗಂಟೆಗೆ ಕುಶಾಲ್ ನಗರ ಗೌಡ ಸಮಾಜದ ಏರ್ಪಾಡು ಮಾಡಿತು ಎಂದು ಪ್ರಕಟಣೆ ಅರಿಚಿಟ್ಟಿತು. ಕೊಡವ ಪುಸ್ತಕ ಓದುವೆಂಗಡ ಕೂಟಕ್ಕೆ ಕೊಡವ ಪುಸ್ತಕ ಕಳೆದುವೆಂಗಕ್ಕೂ ಪುರುಡು ಕೊಡ್ತಿತ್ತು. ಕೊಡವ ಪಾಜಾರ ಬೊಳಚಕ್ಕೆ ನೈಪ ಉದ್ದೇಶತ್ತು ಕರ್ನಾಟಕ ಕೊಡವ ಸಾಹಿತ್ಯ ಅಕಾಡೆಮಿ ಶುರು ಮಾಡಿದ ಕೊಡವ ಪುಸ್ತಕ ಪತ್ತಾಯ ಕಾರ್ಯಕ್ರಮತ್ರ ಅಡಿಲು 11ನೇ ಪತ್ತಾಯತನ ಪೊನ್ನಂಪೇಟೆರ ಸಿಐಟಿ ಕಾಲೇಜಲ್ಲೂ ಇದೇ 30 ಮಜ್ಜನ 3:30 ತೊರಪ ಅಕಾಡೆಮಿರ ಅಧ್ಯಕ್ಷ ಅಜಿನಿಕಣ್ಣ ಮಹೇಶ್ ನಾಚಯ್ಯ ಅಂಡ್ ಕೊರು ಕಾರ್ಯಕೆಲ್ಲಡಪ ಕಾರ್ಯಕ್ರಮತ್ತು ಕೊಡವ ಎಜುಕೇಷನ್ ಸೊಸೈಟಿರ ಅಧ್ಯಕ್ಷಗಳನ್ನು ಮುಕ್ಕಟಿರ ಡಾ ಕಾರ್ಯಪ್ಪ ಮುಖ್ಯ ಬಿಂದುವಾಯಿತು ಕೂಡಿಯಾಡುವ.

0: ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಪಿನ್ನ ಕನ್ನಡ ಪಿನ್ನ ಸಂಸ್ಕೃತಿ ಇಲಾಖೆರ ಕೂಡುಕೂಟತ್ ಹಡಪದ ಅಪ್ಪಣ್ಣ ಜಯಂತಿ ಕಾರ್ಯಕ್ರಮತ್ನ ಇಂದು ಪೊಲಕ 11 ಗಂಟೆಕ್ ಮಡಿಕೇರಿ ಗಾಂಧಿ ಭವನತ್ ಕೈಪ. ಪೊನ್ನಂಪೇಟೆ ತಾಲೂಕರ ಬೇಗೂರು ಗ್ರಾಮತ್ರ ಪಟ್ಟಕೇರಿ ಅಂಬಲ ಒಕ್ಕೂಟತ್ರ ಆದನಲ್ಲಿ ಏರ್ಪಾಡು ಮಾಡಿತಿಂಜೆ ಪತ್ತನೇ ಕಾಲತ್ರ ಬೇಗೂರು ಗ್ರಾಮ ಮಟ್ಟತ್ರ ಕೆತ್ತೆಬೇಲು ಕಳಿಕೂಟ ಬೆಂಜಂಡ ಪ್ರೇಮರಾಮು ಎಂಡ ಬೇಲಲು ಗೌಜಲು ನರಂದತ್. ಪೂಗಿಡಕ ನೀರು ಬೂಕುವಾಣ ಮೂಲಕ ಕಾರ್ಯಕ್ರಮಕ್ಕೆ ಮೊಳ್ಳಿಟ್ಟ ತಕ್ಕ ಬರೆದ ಹುದಿಕೇರಿ ಪ್ಯಾಕ್ಸ್ರ ಅಧ್ಯಕ್ಷ ಅಜ್ಜಿಕುಟೀರ ಮುತ್ತಪ್ಪು ಯುವ ಪೀಳಿಗೆಕ್ಕೆ ಕೃಷಿರ ಮೀದ ಅರಿವಿಕೆ ಬೊಳ್ತಿತ್ತು ಬೇಲನ ಪಡುಬುಡತೆ ಕೃಷಿ ಮಾಡುವಕ್ಕೆ ಪುರುಡು ಕೊಡುವ ಉದ್ದೇಶತ್ ಗ್ರಾಮಸ್ಥಂಗ ಒತ್ತೋರ ಮೇಲೆ ನರ್ತುವ ಇಂಥ ಕಳಿಕೂಟ ಎಲ್ಲಾರ್ಕೂ ಬಟ್ಟೆ ಬಳಿ ಆಯ್ತುಂಡು ನನುಚಿ. ಬೇಗೂರು ಪೂಳೆಮಾಡು ಈಶ್ವರ ತಿರಿಕೆರ ದೇವತಕ್ಕಂಗಳು ಮಾಜಿ ಪಟ್ಟಾಳಕಾರಳು ಅನ್ನ ಮತ್ತರನ್ನ ಪೂರ್ಣಚತಕ್ಕೆ ಬರೆದಿತ್ತು. ಕೊಡವ ಸಂಸ್ಕೃತಿಯರ ಅವರು ಭಾಗ ಆಯ್ತುಳ ನೆಲ್ಲು ಕೃಷಿನ ಮಾಡುವ ನುಂಡು ಭೂಮಿರ ಅಂತರ್ಜಲ ಮಟ್ಟ ಅಧ್ಯಾಪದಲತ ನೀರಿನ ತೊಂದರೆ ಇಲ್ಲತನಕ್ಕೆ ಆಪಂದ ಅರಿಚಿಟತ್ತು. ಪಟ್ಟಕೇರಿ ಅಂಬಲ ಒಕ್ಕೂಟತ್ರ ಅಧ್ಯಕ್ಷ ಅರ್ಮಣಮಾಡ ವಿಜಯ ಎಂಡ ಕುರುವು ಕಾರ್ಯಕ್ರಮ ನಡೆದ ಕೇರ್ಬಲಿ ವಾಲಿಬಾಲ್ ಕೂಡನಕ್ಕೆ ಬಾರೆ ಬಾರೆ ಕಳಿಲು ಕೂಡಿಯಾಡದ ಗ್ರಾಮಸ್ಥಂಗ ಖುಷಿಪಟ್ಟತ್ತು. ಕರ್ನಾಟಕ ಸರ್ಕಾರತ್ರ ಪೊಮ್ಮಕಪಿಂಜ ಮಕ್ಕಳ ಅಭಿವೃದ್ಧಿ ಇಲಾಖೆರ ಆದನಲ್ ತಂಗಡ ಜೀವತ್ನ ಲೆಕ್ಕ ಕಡುಕತೆ ಸಮಯ ಪ್ರಜ್ಞನ ಕಾಟಿತ್ತು ಬೋರೆಂಗಡ ಜೀವತನ ಉಳಿತಿತ್ತು ಧೈರ್ಯ ಪಿಂಜ ಸಾಹಸ ಪ್ರದರ್ಶನ ಮಾಡದಂತ ಆರಿಂಜ 18 ಬಯತ್ರ ಒಳಲು ಉಳ್ಳ ಕಣ್ಣ ಮಕ್ಕಕ್ಕೂ ಹೊಯ್ಸಳ ಪಿಂಜ ಮೂಡಿ ಮಕ್ಕಕ್ಕೂ ಕೆಳದಿ ಚೆನ್ನಮ್ಮ ಶೌರ್ಯ ಪ್ರಶಸ್ತಿ ಕೊಡಪ. ಈ ಅಂಡತ್ರ ಮಕ್ಕಳ ನಾಳರ ಮಾರಿಪತ್ತು ಕೊಡಪಂತ ಈ ಪ್ರಶಸ್ತಿಗೆ ಅರ್ಹಂಗ ಅರ್ಜಿನ ಮಡಿಕೇರಿ ಚೇನ್ ಗೇಟ್ರ ಪಕ್ಕ ಉಳ್ಳ ಇಲಾಖೆರ ಕಚೇರಿ ಇಂಜ ಪಡೆದಂಡು ದುಂಬುಚಿಟ್ಟ ಅರ್ಜಿನ ಆಗಸ್ಟ್ 20 ಅದೇ ಕಚೇರಿ ಕೊಪ್ಪುಚಿಡುವನಕ್ಕೆ ಪೊಮ್ಮಕಪಿಂಜ ಮಕ್ಕಳ ಅಭಿವೃದ್ಧಿ ಇಲಾಖೆಯ ಉಪನಿರ್ದೇಶಕ ಪ್ರಸನ್ನಕುಮಾರ್ ಅರಿಚಿಟ್ಟಿತು. ಈ ಅಂಡು ಮಳೆ ಕಮ್ಮಿ ಆನಂಗಾಯ್ತು. ಜಲಾಶಯ ತಿಕ್ಕವುಳ ನೀರನ್ನ ಮಾಲವಪಿಂಜ ಪ್ರಾಣಿಯಕ್ಕೂ ಕುಡಿಪಕ್ಕೆ ಮಾತ್ರ ಕಾತು ಬೆಪ್ಪನಕ್ಕೆ ಸರ್ಕಾರತ್ರ ಜಲಸಂಪನ್ಮೂಲ ಇಲಾಖೆ ಸೂಚನೆ ಕೊಡ್ತಿತ್ತು. ಎಲ್ ನೀನೋ ಪರಿಣಾಮತ್ ನುಂಡಾಯಿನುಳ್ಳ ಮಳೆಯ ಸಮಸ್ಯೆ ನುಂಡು ಭವಿಸಲು ಬರಗಾಲತ್ರ ಪರಿಸ್ಥಿತಿ ಆಪ ಅಂದಾಜು ಉಳ್ಳಂಗಾಯ್ತು. ಜಲಾಶಯತ್ರ ನೀರನ್ನ ನಂಬೆಂಡು ರೈತಂಗ ಬೊಳೆನ ಬೊಳೆಯ ತನಿಖೆ ಪಿಂಜ ಕೃಷಿ ಇಲಾಖೆಯ ಅಧಿಕಾರಿಯಡ ಸಲಹೆ ಪೋಲೆ ಕಮ್ಮಿ ನೀರು ಪಿಂಜ ಕಮ್ಮಿ ಸಮೇತ ಬೊಳೆಯುವ ಬೊಳೆನ ಬೊಳೆಯುವನಕ್ಕೆ ಮೈಸೂರು ವಿಭಾಗತ್ರ ಪ್ರಾದೇಶಿಕ ಆಯುಕ್ತಗಳು ಅನ್ನ ಕುಡಿಪ ನೀರು ಸಮಿತಿಯ ಜಲಾಶಯ ಯೋಜನೆಯ ಅಧ್ಯಕ್ಷಂಗ ಅರಿಚಿಟ್ಟಿತು. ಬಹುಸರ ಪೀಳಿಗೆಕ್ಕೆ ಬಲ್ಯ ಮಟ್ಟತ್ರ ಕೊಡುಗೆ ಕೊಡುವಂತ ನೈಸರ್ಗಿಕ ಸಂಪನ್ಮೂಲತನ ಜವಾಬ್ದಾರಿಯೊಡೆ ಬಳಸುವ ಮೂಲಕ ಮಾಲಿನ್ಯ ತರತಿತ್ತು ಮನರತ್ನ ಕಾತಂಡು ನಲ್ಲ ಪರಿಸರ ಉಳ್ಳಂತ ಪಚ್ಚೆಭೂಮಿನ ಕಾತು ಬೆಪ್ಪಕ್ಕೆಲ್ಲರೂ ಮೇನತ್ತು ವಹಿಸೋಣ ಎಂದು ಜಿಲ್ಲಾ ಪರಿಸರ ಆಂದೋಲನತ್ರ ಜಿಲ್ಲಾ ಸಂಚಾಲಕಗಳು ಆನ ಭಾರತ್ ಸ್ಕೌಟ್ಸ್ ಪಿನ ಗೈಡ್ಸ್ರ ಜಿಲ್ಲಾ ಸಂಸ್ಥೆಯ ಸಾರ್ವಜನಿಕ ಸಂಪರ್ಕಾಧಿಕಾರಿ ಟಿಜಿ ಪ್ರೇಮ್ ಕುಮಾರ್ ಅಣ್ಣುಚಿ. ಸ್ಕೂಲ್ ಶಿಕ್ಷಣ ಇಲಾಖೆ ಸಮಗ್ರ ಶಿಕ್ಷಣ ಕರ್ನಾಟಕ ಕುಶಾಲನಗರ ಪಿಎಂ ಶ್ರೀ ಸರ್ಕಾರಿ ಪ್ರೈಮರಿ ಸ್ಕೂಲ್ರ ಪಚ್ಚೆ ಪಡೆಯರ ಪ್ರಕೃತಿ ಇಕೋ ಕ್ಲಬ್ ಸ್ಕೂಲ್ರ ಗೈಡ್ಸ್ ಘಟಕ ಪಿನ್ನ ಕೊಡಗು ಜಿಲ್ಲಾ ಪರಿಸರ ಜಾಗೃತಿ ಅಭಿಯಾನತ್ರ ಕೂಡುಕೂಟತ ಏರ್ಪಾಡು ಆನ ನಮ್ಮ ನಡೆ ಹಸಿರೆಡೆಗೆ ಪರಿಸರಕ್ಕಾಗಿ ನಾವು ಮಕ್ಕಳ ಪರಿಸರ ಸಂಭ್ರಮ ಜಾಗೃತಿ ಅಭಿಯಾನದ ಮೂಲಕ ಪುನಃಸ್ಥಾಪನೆ ಸ್ಥಿತಿಸ್ಥಾಪಕತ್ವ ಮತ್ತು ಜವಾಬ್ದಾರಿ ಅನ್ನೋ ಧ್ಯೇಯತ್ರಡಿಲಿ ನಡೆದ ವಿಶ್ವ ಪ್ರಕೃತಿ ಸಂರಕ್ಷಣಾ ನಾಳು ಕಾರ್ಯಕ್ರಮಕ್ಕೆ ಮುಳ್ಳಿಟ್ಟು ತಕ್ಕ ಬರೆದ ಅವು ನಾಳರ ಮಹತ್ವ ಪಿನ್ನ ಪರಿಸರತ್ರ ರಕ್ಷಣೆ ಮಾಡುವಲ್ಲಿ ಮಕ್ಕಳ ಜವಾಬ್ದಾರಿಯರ ಮೀದ ಮಾಹಿತಿ ಮಾಡಿಕೊಡ್ತದೆ. ಸ್ಕೂಲ್ರ ಮುಖ್ಯೋಪಾಧ್ಯಾಯ ಸಣ್ಣಸ್ವಾಮಿ ಎಸ್ಡಿಎಂಸಿ ಅಧ್ಯಕ್ಷ ಚಂದನ್ ಕುಮಾರ್ ಕೂಡನಕ್ಕೆ ಕಾರ್ಯಕ್ರಮದ ಕೂಡಿಯಾಡಿನ ಮುಖಪಟ್ಟವು ಪರಿಸರ ರಕ್ಷಣರ ಮಹತ್ವತರ ಮೀದ ತಕ್ಕ ಬರೆದದ್ದು. ಇಲ್ಲಿಗೆ ಪೊಲಕತ್ರ ಸುದ್ದಿ ಸಮಾಚಾರ ತಂದದ್ದು.
1: ಸುದ್ದಿ ಸಮಾಚಾರ ಕೇಳಿದಿರಿ ಪ್ರಾಯೋಜಕರು
2: ಅದ್ವೈತ್ ಹ್ಯುಂಡೈ ಭಾರತದ ಅತಿ ದೊಡ್ಡ ಡೀಲರ್ ನೆಟ್ವರ್ಕ್ ಹೊಂದಿರುವ ಏಕೈಕ ಹ್ಯುಂಡೈ ಕಾರ್ ಡೀಲರ್.
3: ಏನು ರಂಗ ಕೈಗೆ ಬ್ಯಾಂಡೇಜು
4: ಬಿದ್ಬಿಟ್ಟಾಕ ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
3: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ. ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ. 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಹಿಂದೆ KSU.WSSP.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
5: ಮಾನ್ಸೂನ್ ಮೆಗಾ ಡಿಸ್ಕೌಂಟ್ ಸೇಲ್ ಇರಿಟಿಯಾ ಸುನಿತಾ ಫರ್ನಿಚರ್ ನಲ್ಲಿ ಎಲ್ಲಾ ಫರ್ನಿಚರ್ ಗಳ ಮೇಲೆ ಅಚ್ಚರಿ ಮೂಡಿಸುವ ಅತಿ ಕಡಿಮೆ ಬೆಲೆ. ಪ್ರೀಮಿಯಂ ಫರ್ನಿಚರ್ ಗಳ ಸ್ಪೆಷಲ್ ಕಲೆಕ್ಷನ್ಸ್, ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ, ಸುಲಭ ಕಂತಿನ ಇಎಂಐ ಫೆಸಿಲಿಟಿ. ಸುನಿತಾ ಫರ್ನಿಚರ್ ಉಳಿಯಿಲ್ ಇರಿಟಿ ಹಾಗೂ ತವಕ್ಕರ ಕಣ್ಣೂರ್.

ಕೇಳುಗರೆ, ಮಡಿಕೇರಿ ಇಸಿಎಚ್ಎಸ್ನಲ್ಲಿ ವೈದ್ಯಕೀಯ ಸೇವೆ ಪಡೆಯುತ್ತಿರುವ ಎಲ್ಲ ಮಾಜಿ ಸೈನಿಕರಿಗೆ ಮತ್ತು ಅವರ ಅವಲಂಬಿತರಿಗೆ ಈ ಮೂಲಕ ತಿಳಿಸುವುದೇನೆಂದರೆ, ನಾಳೆಯಿಂದ ಅಂದರೆ ಜುಲೈ 30ರಿಂದ ಆಗಸ್ಟ್ 7ರವರೆಗೆ ವೈದ್ಯರು ಮೆಡಿಕಲ್ ಆಫೀಸರ್ ಮಡಿಕೇರಿ ಪಾಲಿಕ್ಲಿನಿಕ್ನಲ್ಲಿ ಲಭ್ಯವಿರುವುದಿಲ್ಲ ಎಂದು ಪ್ರಕಟಣೆ ತಿಳಿಸಿದೆ.

ಕೇಳುಗರೆ, ಸೆಪ್ಟೆಂಬರ್ 12ರಂದು ರಾಜ್ಯದೆಲ್ಲೆಡೆ ರಾಷ್ಟ್ರೀಯ ಲೋಕ ಅದಾಲತ್ ಹಮ್ಮಿಕೊಳ್ಳಲಾಗಿದ್ದು, ಸದರಿ ಲೋಕ ಅದಾಲತ್ನಲ್ಲಿ ಸಾರ್ವಜನಿಕರು ನ್ಯಾಯಾಲಯದಲ್ಲಿ ಬಾಕಿ ಇರುವ

ಪ್ರಕರಣಗಳನ್ನು ಮತ್ತು ವ್ಯಾಜ್ಯಪೂರ್ವ ಪ್ರಕರಣಗಳನ್ನು ಇತ್ಯರ್ಥಪಡಿಸಿಕೊಳ್ಳಲು ಇಚ್ಛಿಸಿದಲ್ಲಿ ಮುಂಚಿತವಾಗಿ ಸಂಬಂಧಪಟ್ಟ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಹಾಗೂ ತಾಲೂಕು ಕಾನೂನು ಸೇವಾ ಸಮಿತಿಗಳನ್ನು ಸಂಪರ್ಕಿಸಿ ಮಾಹಿತಿ ಪಡೆದುಕೊಳ್ಳಬಹುದು. ನ್ಯಾಯಾಲಯದಲ್ಲಿ ಬಾಕಿ ಇರುವ ಪ್ರಕರಣಗಳನ್ನು ಇತ್ಯರ್ಥ ಮಾಡಿಕೊಳ್ಳಲು ಪ್ರಕರಣ ನಡೆಯುತ್ತಿರುವ ನ್ಯಾಯಾಲಯಕ್ಕೆ ಪ್ರಕರಣ ರಾಜಿ ಮಾಡಿಕೊಳ್ಳುವ ಕುರಿತು ತಿಳಿಸುವ ಮೂಲಕ ಅಥವಾ ಅರ್ಜಿ ಸಲ್ಲಿಸುವ ಮೂಲಕ ಪ್ರಕರಣ ಇತ್ಯರ್ಥ ಮಾಡಿಕೊಳ್ಳಲು ಕೋರಲಾಗಿದೆ.

ಸರ್ಕಾರಿ ಆಯುರ್ವೇದ ಚಿಕಿತ್ಸಾಲಯ ನಲ್ಲೂರಿನಲ್ಲಿ ಖಾಯಂ ವೈದ್ಯರು ನೇಮಕಾತಿ ಹೊಂದಿದ್ದು, ಸಾರ್ವಜನಿಕರ ತಪಾಸಣೆಗೆ ವಾರದಲ್ಲಿ ಸೋಮವಾರ, ಮಂಗಳವಾರ, ಗುರುವಾರ ಮತ್ತು ಶನಿವಾರ ಲಭ್ಯವಿರುತ್ತಾರೆ. ಸಾರ್ವಜನಿಕರು ಇಲಾಖಾ ಸೇವೆಯನ್ನು ಪಡೆದುಕೊಳ್ಳುವಂತೆ ಪ್ರಕಟಣೆ ತಿಳಿಸಿದೆ.

0: ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ.
1: ಇಮ್ಯಾನುವಲ್ ಸಿಲ್ಕ್ಸ್ ನಲ್ಲಿ ವೆಡ್ಡಿಂಗ್ ಕಾರ್ನಿವಲ್, ಮದುವೆ ಬಟ್ಟೆಗಳ ಖರೀದಿಗೆ ಉಚಿತ ಕೂಪನ್, ಆಯ್ಕೆಯಾದ ದಂಪತಿಗಳಿಗೆ ಮಲೇಷ್ಯಾಕ್ಕೆ ಹೋಗುವ ಅವಕಾಶ, ಆಕರ್ಷಕ ಡಿಸ್ಕೌಂಟ್ಗಳು, ಬಹುಮಾನಗಳು ಕೂಡ ಲಭ್ಯ. ಇಮ್ಯಾನುವಲ್ ಸಿಲ್ಕ್ಸ್ ಇರಿಟ್ಟಿ.
2: ಮುಳಿಯಾದಲ್ಲಿ ಹಿಂದೆಂದು ಕಂಡು ಕೇಳರಿಯದ ಮಾನ್ಸೂನ್ ಸೇಲ್ ಇದೇ ಜುಲೈ 13 ಆಗಸ್ಟ್ 14 ಚಿನ್ನಾಭರಣಗಳ ವಿಎ ಮೇಲೆ 100% ಆಫ್, ಆಯ್ದ ಚಿನ್ನದ ಆಭರಣಗಳ ಮೇಲೆ ಮೇಕಿಂಗ್ ಚಾರ್ಜ್ ನಲ್ಲಿ 50% ನಿಂದ 100% ಆಫ್, ಚಿನ್ನ ಬೆಳ್ಳಿ ವಜ್ರಾಭರಣಗಳ ಅತಿ ಅಮೋಘ ಕಲೆಕ್ಷನ್ಸ್, ಅತ್ಯಧಿಕ ಸೇವಿಂಗ್ಸ್. ಬನ್ನಿ ಈ ಮುಂಗಾರು ಮಳೆಯ ಸಂಭ್ರಮವನ್ನು ಇಮ್ಮಡಿಗೊಳಿಸಿ ಮುಳಿಯಾದೊಂದಿಗೆ. ಮುಳಿಯ ಗೋಲ್ಡ್ ಅಂಡ್ ಡೈಮಂಡ್ಸ್, ಮಡಿಕೇರಿ, ಗೋಣಿಕೊಪ್ಪಲ್, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು.
3: ಮುಳಿಯ ಸಿಲ್ವರ್ ಮ್ಯಾರಥಾನ್ 2026 90 ದಿನಗಳ ಮೆಗಾ ಸಿಲ್ವರ್ ಉತ್ಸವ ಜೂನ್ 15 ಸೆಪ್ಟೆಂಬರ್ 14 5,000 ರೂಪಾಯಿ ಮೇಲ್ಪಟ್ಟ ಖರೀದಿಗೆ ಅತ್ಯಾಕರ್ಷಕ ಬಹುಮಾನಗಳು, ಹಳೆಯ ಬೆಳ್ಳಿಯ ಆಭರಣಗಳನ್ನು ಎಕ್ಸ್ಚೇಂಜ್ ಮಾಡುವ ಅವಕಾಶ, ಎಲ್ಲಾ ಸಂದರ್ಭದಲ್ಲೂ ಸೈ ಎನಿಸುವ ಕಲೆಕ್ಷನ್ಸ್. ಮುಳಿಯ ಗೋಲ್ಡ್ ಅಂಡ್ ಡೈಮಂಡ್ಸ್, ಮುಳಿಯ ಸಿಲ್ವೇರಿಯಾ, ಮಡಿಕೇರಿ, ಗೋಣಿಕೊಪ್ಪಲು, ಸೋಮವಾರಪೇಟೆ, ಪುತ್ತೂರು, ಬೆಳ್ತಂಗಡಿ, ನೆಲ್ಯಾಡಿ, ಬೆಂಗಳೂರು.
1: ಮದುವೆ ಹಾಗೂ ಇನ್ನಿತರ ಸಮಾರಂಭಗಳ ಬಟ್ಟೆಗಳಿಗಾಗಿ ಬನ್ನಿ ಸೆಂಚುರಿ ಫ್ಯಾಷನ್ ಸಿಟಿ ಇರಿಟ್ಟಿ, ತಲಶ್ಶೇರಿ, ಕಣ್ಣೂರ್, ಪಯ್ಯನೂರ್, ಶ್ರೀಕಂಠಪುರಂ, ಸುಲ್ತಾನ್ ಬತ್ತೇರಿ, ಮಾನಂದವಾಡಿ, ತಳಿಪರಂಬ.
4: ಹೊಸ ಕಾರ್ ತಗೊಳ್ಳೋಣ ಅಂತ ಯೋಚಿಸ್ತಾ ಇದ್ದೀನಿ, ಯಾವ ಬ್ರ್ಯಾಂಡ್ ಸಜೆಸ್ಟ್ ಮಾಡ್ತೀಯಾ?
5: ನಾನ್ ಡ್ರೈವ್ ಮಾಡೋದು ನನ್ನ ಫೇವರೇಟ್ ಹ್ಯುಂಡೈ ಕಾರ್ ಅನ್ನ, ನಿನಗೂ ಅದನ್ನೇ ಸಜೆಸ್ಟ್ ಮಾಡ್ತೀನಿ.
4: ಹ್ಯುಂಡೈ ಎಕ್ಸ್ ಶೋರೂಮ್ 5.55 46 ವರೆಗಿನ ಕಾರುಗಳ ಅದ್ಭುತ ಶ್ರೇಣಿಯನ್ನೇ ಹೊಂದಿದೆ. ನೀವು ಯಾವುದೇ ಕಾರನ್ನು ಡಿಸೈಡ್ ಮಾಡೋಕೆ ಮುಂಚೆ ಮೊದಲು ನಿಮ್ಮ ಹತ್ತಿರದ ಅದ್ವೈತ್ ಹ್ಯುಂಡೈ ಶೋರೂಮ್ ನಲ್ಲಿ ಹ್ಯುಂಡೈ ಕಾರನ್ನು ಟೆಸ್ಟ್ ಡ್ರೈವ್ ಮಾಡಿ. ಅದ್ವೈತ್ ಹ್ಯುಂಡೈ, ಮಡಿಕೇರಿ, ಗೋಣಿಕೊಪ್ಪಲ್ ಹಾಗೂ ಕುಶಾಲ್ ನಗರ.
6: ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು, ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
5: ಅದಕ್ಕೆ ತಾನೇ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250 ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ಲದೆ ಮಾರ್ಬಲ್ಸ್, ಗ್ರಾನೈಟ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
6: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ.
7: ಗೋಣಿಕೊಪ್ಪಲಿನಲ್ಲಿ ಶುಭಾರಂಭಗೊಂಡಿರುವ P2 ಎಲೆಕ್ಟ್ರಾನಿಕ್ಸ್ ನಲ್ಲಿ ರೆಫ್ರಿಜರೇಟರ್ ಹಾಗೂ ಎಲ್ಇಡಿ ಟಿವಿ ಖರೀದಿಸುವಾಗ ಸ್ಟೆಬಿಲೈಸರ್ ಫ್ರೀ, ಟಾಪ್ ಲೋಡ್ ವಾಷಿಂಗ್ ಮಿಷಿನ್ ನೊಂದಿಗೆ ಕಾರ್ನರ್ ಸ್ಟ್ಯಾಂಡ್ ಫ್ರೀ. P2 ಎಲೆಕ್ಟ್ರಾನಿಕ್ಸ್, ಗೋಣಿಕೊಪ್ಪ.
2: ಮುಳಿಯಾದಲ್ಲಿ ಹಿಂದೆಂದು ಕಂಡು ಕೇಳರಿಯದ ಮಾನ್ಸೂನ್ ಸೇಲ್ ಇದೇ ಜುಲೈ 13 ಆಗಸ್ಟ್ 14 ಚಿನ್ನಾಭರಣಗಳ ವಿಎ ಮೇಲೆ 100% ಆಫ್, ಆಯ್ದ ಚಿನ್ನದ ಆಭರಣಗಳ ಮೇಲೆ ಮೇಕಿಂಗ್ ಚಾರ್ಜ್ ನಲ್ಲಿ 50% ನಿಂದ 100% ಆಫ್, ಚಿನ್ನ ಬೆಳ್ಳಿ ವಜ್ರಾಭರಣಗಳ ಅತಿ ಅಮೋಘ ಕಲೆಕ್ಷನ್ಸ್, ಅತ್ಯಧಿಕ ಸೇವಿಂಗ್ಸ್. ಬನ್ನಿ ಈ ಮುಂಗಾರು ಮಳೆಯ ಸಂಭ್ರಮವನ್ನು ಇಮ್ಮಡಿಗೊಳಿಸಿ ಮುಳಿಯಾದೊಂದಿಗೆ. ಮುಳಿಯ ಗೋಲ್ಡ್ ಅಂಡ್ ಡೈಮಂಡ್ಸ್, ಮಡಿಕೇರಿ, ಗೋಣಿಕೊಪ್ಪಲ್, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು.
8: KNC ಇಂದ ಮಾನ್ಯತೆ ಪಡೆದ ನಿರ್ಮಲ

0: ರಮಣ ನರ್ಸಿಂಗ್ ಸ್ಕೂಲ್ ಮಗ್ಗುಲ ವಿರಾಜಪೇಟೆ. ಇಲ್ಲಿ ಸೆಕೆಂಡ್ ಪಿಯುಸಿ ಪಾಸ್ ಆದ ಅಭ್ಯರ್ಥಿಗಳಿಂದ ಜಿಎನ್ಎಂ ನರ್ಸಿಂಗ್ ತರಬೇತಿಗೆ ಅರ್ಜಿ ಆಹ್ವಾನಿಸಲಾಗಿದೆ. ಉತ್ತಮ ತರಬೇತಿ ಮತ್ತು ಉದ್ಯೋಗಾವಕಾಶವನ್ನು ಕಲ್ಪಿಸಿಕೊಡಲಾಗುತ್ತದೆ. ಸಂಪರ್ಕಿಸಬೇಕಾದ ದೂರವಾಣಿ ಸಂಖ್ಯೆಗಳು 08274256883, ಮೊಬೈಲ್ ನಂಬರ್ 9880995502 ಅಥವಾ 9591595370.
1: ಸರ್ವರನ್ನು ಬೆರಗುಗೊಳಿಸುವ ಡಿಸೈನ್ಸ್ನಲ್ಲಿ ಡೈಮಂಡ್ ಆಭರಣಗಳಿಗಾಗಿ ಲಿಯೋರಾ ಡೈಮಂಡ್ಸ್, ಕುಶಾಲ್ ನಗರ್, ಕೋಣಿಕೊಪ್ಪಲು, ಪಿರಿಯಾಪಟ್ಟಣ.
2: ಕೂರ್ಗ್ ಹೈಲೈಟ್ ಫರ್ನಿಚರ್ನ 7ನೇ ವಾರ್ಷಿಕೋತ್ಸವದ ಬಂಪರ್ ಕೊಡುಗೆ 3+1+1 ವುಡನ್ ಸೋಫಾ ಸೆಟ್ ಕೇವಲ 13,900 ರೂಪಾಯಿಗೆ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ.

ಆಕಾಶವಾಣಿ ಮಡಿಕೇರಿ. ಚಿತ್ರಗೀತೆಗಳ ಕಾರ್ಯಕ್ರಮ. ಮೊದಲಿಗೆ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರ ಅವರು ಹಾಡಿರುವ ಅಮೃತ ವರ್ಷಿಣಿ ಚಿತ್ರದ ಗೀತೆ. ಗೀತೆಯ ರಚನೆ ಕೆ ಕಲ್ಯಾಣ್, ಸಂಗೀತ ದೇವಾ.

ಇನ್ನು ಮುಂದೆ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಮಂಜುಳಾ ಗುರುರಾಜ್ ಅವರು ಹಾಡಿರುವ ಬಾನಲ್ಲೆ ಮಧುಚಂದ್ರಕೆ ಚಿತ್ರದ ಗೀತೆ, ಸಾಹಿತ್ಯ ಮತ್ತು ಸಂಗೀತ ಹಂಸಲೇಖ.

ಈಗ ಕೇಳಿ, ಶ್ರೀರಾಮಚಂದ್ರ ಚಿತ್ರದ ಈ ಗೀತೆಯನ್ನು ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ, ಸಾಹಿತ್ಯ ಮತ್ತು ಸಂಗೀತ ಹಂಸಲೇಖ.

ಇದುವರೆಗೆ ಚಿತ್ರಗೀತೆಗಳನ್ನು ಕೇಳಿದಿರಿ. ಆಕಾಶವಾಣಿ ಮಡಿಕೇರಿ, ಸಮಯ 8:50, ಇದೀಗ ಬೆಂಗಳೂರು ಕೇಂದ್ರದಿಂದ ಕಗ್ಗದ ಸಿರಿ.

ಕಗ್ಗದ ಸಿರಿ ಡಿವಿಜಿಯವರ ಮಂಕುತಿಮ್ಮನ ಕಗ್ಗದ ವಾಚನ ಗಾಯನ ಮತ್ತು ವ್ಯಾಖ್ಯಾನ ಕೇಳಿ ಕಗ್ಗದ ಸಿರಿ

ಪಂಚನಿರಿಯೊಳಹರಕ ತಿಳಿಸುವೆಯ ರಜಕಗಲ್ಲದೆ ಲೋಗರಿಂಗೆ ತಲೆಪಾಗಿನೊಳಕೊಳಕ ಪಂಚನಿರಿಯೊಳಹರಕ ತಿಳಿಸುವೆಯ ರಜಕಗಲ್ಲದೆ ಲೋಗರಿಂಗೆ ಅಳಲು ದುಗುಡಗಳ ನಿನ್ನೊಳಗೆ ಬೈ ತಿಡದೆ ನೀ ನಿಳೆಗೆ ಹರಡುವುದೇಕೋ ಮಂಕುತಿಮ್ಮ ಅಳಲು ದುಗುಡಗಳ ನಿನ್ನೊಳಗೆ ಬೈ ತಿಡದೆ ನೀ ನಿಳೆಗೆ ಹರಡುವುದೇಕೋ ಮಂಕುತಿಮ್ಮ.

ಅತ್ಯಂತ ಸುಂದರವಾದಂಥ ಕನ್ನಡ ಶಬ್ದಗಳಿಂದ ಕೂಡಿರುವಂಥ ಪದ್ಯ ಇದು. ಡಿ ವಿ ಜಿಯವರಲ್ಲಿ ಸಂಸ್ಕೃತ ಭೂಯಿಷ್ಠವಾದ ಪದ್ಯಗಳು ಕಗ್ಗದಲ್ಲಿ ಅನೇಕ ಇದ್ದಾವೆ. ತುಂಬ ಕನ್ನಡಕ್ಕೆ, ಕನ್ನಡದ ದೇಶೀಯತೆಗೆ ಹತ್ತಿರವಾಗಿರುವ ಶಬ್ದಗಳಿಂದ ಕೂಡಿರುವಂಥದ್ದು ಈ 719ನೇ ಪದ್ಯ. ಪಾಗು ಅಂತ ಬಳಸ್ತಾರೆ, ತಲೆ ಪಾಗು. ಪಾಗು ಅಂತ ಹೇಳಿದ್ರೆ ತಲೆಗೆ ಸುತ್ತುವಂಥ ಬಟ್ಟೆ, ಯಾವುದು ನಾವು ಮುಂಡಾಸು ಪೇಟ ಅಂತ ಕರಿತೀವಿ ಅದು. ತಲೆ ಪಾಗಿ ನೊಳಕೊಳಕ, ತಲೆಗೆ ನಾನು ಒಂದು ಟೋಪಿಯನ್ನು ಕ್ಯಾಪನ್ನು ಅಥವಾ ಪೇಟವನ್ನು ಸುತ್ತಕೊಂಡಿದ್ರೆ ಅದು ಒಳಗಡೆ ಎಷ್ಟು ಬೇಕಾದ್ರೂ ಕೊಳೆ ಇರಬಹುದು, ಅಥವಾ ಒಂದು ಪಂಚೆ, ಇವತ್ತಿನ ಕಾಲದಲ್ಲಿ ಪಂಚೆ ಇಲ್ಲದರೆ ಪ್ಯಾಂಟ್ ಇರಬಹುದು, ಇನ್ನೊಂದು ವಸ್ತ್ರ ಇರಬಹುದು, ಅದನ್ನು ಒಳಗಡೆ ಹರಿದೋಗಿರ್ಬೋದು ಯಾವುದೋ ಭಾಗದಲ್ಲಿ. ಈ ಹರಿದೋಗಿರೋದು, ಕೊಳೆ ಆಗಿರೋದು, ಇದನ್ನು ನಾವು ಯಾರಿಗೆ ಹೇಳ್ತೀವಿ? ರಸ್ತೆಯಲ್ಲಿ ಹೋಗೋರಿಗೆಲ್ಲ ಹೇಳ್ತೀವ? ಆಫೀಸ್ನಲ್ಲಿ ಹೇಳ್ತೀವ? ಯಾರಿಗೂ ಹೇಳಲ್ಲ. ನಾವು ಬಟ್ಟೆಯನ್ನು ಲಾಂಡ್ರಿ ಕೊಡ್ತೀವಲ್ಲ, ಬಟ್ಟೆನ ನಾವು ಒಗೆಯೋದಿ ಕೊಡ್ತೀವಲ್ಲ ರಜಕನಿಗೆ, ಅಂದರೆ ಅಗಸ, ರಜಕ ಅಥವಾ ಅಗಸ ಅವನಿಗೆ ಕೊಡ್ತೀವಿ.

ಅಲ್ಲ ಅವನಿಗೆ ಹೇಳ್ತೀವಿ, ನೋಡಪ್ಪ ಬಟ್ಟೆ ಹರಿದೋಗಿದೆ ಇನ್ನೊಂದಷ್ಟು ಹರಿಬೇಡ ನಿಧಾನಕ್ಕೆ ಹೋಗಿ, ಅಥವಾ ಇಲ್ಲಿ ಕೊಳೆ ಆಗಿದೆ ಚೆನ್ನಾಗಿ ಕೊಳೆ ಹೋಗುವಂತೆ ತೊಳಿಬೇಕು ಅಂತ ಅವನಿಗೆ ಮಾತ್ರ ಹೇಳ್ತೀವಿ. ಅಂದರೆ ಆ ಗುಟ್ಟನ್ನು, ಕೊಳೆಯ ಗುಟ್ಟನ್ನು ನಾವು ಅಗಸನಿಗೆ ಮಾತ್ರ ಹೇಳ್ತೀವಿ. ಲೋಗರಿಗಿಂಗೆ ಅಂದರೆ ಸಾಮಾನ್ಯ ಜನರಿಗೆ, ಜಗತ್ತಿನ ಉಳಿದ ಜನಗಳಿಗೆ, ಲೋಕದ ಜನಕ್ಕೆಲ್ಲ ನಾವು ಡಂಗೂರ ಸಾರೋದಿಲ್ಲ. ಹಾಗೇನೆ ಮೇಲ್ಗಡೆದು ಉಪಮಾನ, ಹಾಗೇನೆ ಉಪಮೇಯ, ಅಳಲು ದುಗುಡಗಳ ನಿನ್ನೊಳಗೆ ಬೈತಿಡದೆ ನೀ ಇಳೆಗೆ ಹರಡುವುದೇಕು. ನಿನಗೇನೋ ನೋವಿದೆ, ಅಳಲಿದೆ, ಏನೋ ಬೇಸರ ದುಗುಡ ಇದೆ, ಅದನ್ನೆಲ್ಲ ಬೈತಿಡದೆ. ಇದು ಇಷ್ಟು ಸುಂದರವಾದ ಕನ್ನಡ ಪದ, ಬಚ್ಚಿಡದೆ. ಜಗತ್ತಿಗೋಸ್ಕರ ಹೇಳಿದ್ರೆ ಇನ್ನೊಂದು ಪದ್ಯದಲ್ಲಿ ಡಿ ವಿಜಿ ಹೇಳ್ತಾರೆ, ನಿನ್ನ ರಗಳೆಗಾರಿಗೆ ಬಿಡುವ ಮಂಕುತಿಮ್ಮ, ಅವ್ರವ್ರಿಗೆ ಅವ್ರವ್ರದ್ದೇ ಇದೆ, ನಿನ್ನ ಬೇರೆ ಅಂತ ಹೇಳ್ತಾರೆ. ಸುಂಕದವ್ರ ಮುಂದೆ ಸುಖ ದುಃಖ ಹಂಚ್ಕೊಂಡಂಗೆ ಅಂತ ಅವ್ರು ಕೇಳೋದಿಲ್ಲ. ಅವರು ಟ್ಯಾಕ್ಸ್ ಕಟ್ಟಬೇಕು, ಮುಂದಕ್ಕೆ ಹೋಗ್ಬೇಕು ಸುಂಕದಲ್ಲಿ. ಹಾಗೆ ಜಗತ್ತಿನಲ್ಲಿ ಅವ್ರವ್ರದ್ದೇ ಅವರಿಗೆ ಹಾಸ್ಕೊಂಡಿರೋಷ್ಟು, ಹೊದ್ಕೊಂಡಿರೋಷ್ಟು ಇದೆ ಸಮಸ್ಯೆಗಳು. ನಿನ್ನ ಅಳಲು ದುಗುಡಗಳನ್ನು ನೀನು ನಿನ್ನೊಳಗೆ ಬಚ್ಚಿಟ್ಕೊಂಡು ನೀನು ಧೀರತನದಿಂದ ಬಾಳ್ಬೇಕು. ಅದನ್ನು ಹೇಳ್ಕೊಂಬಿಟ್ಟು ನೀನು ತುಂಬಾ ಬೇಜಾರು ಮಾಡಿಕೊಂಡು ಆ್ಯಪ್ ಮೊರೆ ಹಾಕೊಂಡಿರೋದ್ರಿಂದ ಏನೂ ಉಪಯೋಗ ಇಲ್ಲ ಅನ್ನೋದನ್ನು ಡಿ ವಿ ಜಿ ಅವರು ಹೇಳಿದ್ರು. ಮುಖ್ಯವಾಗಿ ಉಪನಿಷತ್ತುಗಳಿಂದ ಹಿಡಿದು ವಿವೇಕಾನಂದರಿಂದ ಹಿಡಿದು ಡಿ ವಿ ಜಿ ತನಕ ಹೇಳೋ ಮಾತು ಅಂದರೆ, ಈ ಜೀವನ ಇರೋದು ಓಡೋಗೋದಿಕ್ಕಲ್ಲ, ಈ ಜೀವನ ಇರೋದು ಎದುರಿಸೋಕ್ಕೆ. ಈ ಜೀವನವನ್ನು ಎದುರಿಸ್ತೇ ಹೋದರೆ ಜೀವನ ನಮ್ಮನ್ನು ಹೆದರಿಸುತ್ತೆ. ಹಾಗಾಗಿ ಜೀವನವನ್ನು ನಾವು ಯಾವತ್ತೂ ಫೇಸ್ ಮಾಡಬೇಕು, ಎದುರಿಸ್ಬೇಕು.

ಹೊಸತನವೇ ಬಾಳು ಹಳಸಿಕೆಯೆಲ್ಲ ಸಾವು ಬಿಡು. ರಸವು ನವ ನವತೆಯಿಂದನು ದಿನವು ಹೊಮ್ಮಿ. ಹೊಸತನವೇ ಬಾಳು ಹಳಸಿಕೆಯೆಲ್ಲ ಸಾವು ಬಿಡು. ರಸವು ನವ ನವತೆಯಿಂದನು ದಿನವು ಹೊಮ್ಮಿ. ಹಸನೊಂದು ನುಡಿಯಲ್ಲಿ ನಡೆಯಲ್ಲಿ ನೋಟದಲ್ಲಿ ಪಸರುತಿರೆ ಬಾಳ್ಚೆಲುವು ಮಂಕುತಿಮ್ಮ. ಹಸನೊಂದು ನುಡಿಯಲ್ಲಿ ನಡೆಯಲ್ಲಿ ನೋಟದಲ್ಲಿ ಪಸರುತಿರೆ ಬಾಳ್ಚೆಲುವು ಮಂಕುತಿಮ್ಮ.

ಈ ಹೊಸತನ ಅಂತ ಇದೆಯಲ್ಲ, ಇದನ್ನ ಕುರಿತು ಕನ್ನಡದ ಪ್ರತಿಯೊಬ್ಬ ಶ್ರೇಷ್ಠ ಕವಿನೂ ಹೇಳಿದ್ದಾನೆ. ಪಂಪನಲ್ಲಿ ಬರುತ್ತೆ, ಇದು ನಿಚ್ಚಂಪಸದು ಅರ್ಣವಂಬಲ್ ಅತಿ ಗಂಭೀರಂ ಕವಿತ್ವಂ. ಕವಿತ್ವ ಅಂದ್ರೆ ನಿಜವಾಗ್ಲೂ ಹೊಸ್ತು, ಹೊಸ ಮಾವು ಹೊಸ ಮಲ್ಲಿಗೆ ಅಂತೆಲ್ಲ ಹೇಳ್ತಾನೆ ಪಂಪ. ಅಲ್ಲಿಂದ ಪ್ರಾರಂಭ ಮಾಡಿ ಡಿ ವಿ ಜಿ ಅವ್ರ ತನಕನೂ ಬರುತ್ತೆ. ಡಿ ವಿ ಜಿ ಹೇಳ್ತಾರೆ, ಹೊಸತನವೇ ಬಾಳು, ಜೀವನ ಅಂದ್ರೆ ಏನಂದ್ರೆ ಹೊಸದು, ನಾವೀನ್ಯತೆ, ನ್ಯೂ ಇರಬೇಕು. ನಾನು ಮಾಡ್ರನ್ ಅಂತ ಹೇಳ್ತಿಲ್ಲ, ಈ ಪದವನ್ನು ನಾವು ಗಮನಿಸ್ಬೇಕು. ಮಾಡ್ರನ್ ಬೇರೆ, ನ್ಯೂ ಬೇರೆ. ಯಾವುದು ಆಧುನಿಕವೂ ಅದೆಲ್ಲ ಹೊಸತಲ್ಲ. ಹೊಸತು ಅಂದರೆ ಯಾವುದು ನಮ್ಮನ್ನು ತೊಳೆಯತ್ತೆ, ತಿಕ್ಕತ್ತೆ, ನಮ್ಮನ್ನು ಅಂತರಂಗದ ಪರಿಶುದ್ಧಿ ಮಾಡುತ್ತೆ, ಸಮಾಜದಲ್ಲಿ ಸಲ್ಲುವಂಥ ವ್ಯಕ್ತಿಯನ್ನಾಗಿ ಮಾಡುತ್ತೆ. ಮನೆಯಲ್ಲಿ ನಾಲ್ಕು ಜನ ಇಂಥ ವ್ಯಕ್ತಿ ಇದಾನಲ್ಲಪ್ಪ, ಇವನು ನಮ್ಮ ಇವನು ನಮ್ಮ ನಮ್ಮ ಮನೆಯ ಆಸ್ತಿ, ಕುಟುಂಬದ ಆಸ್ತಿ, ಇವನು ಅವನ ಹತ್ರ ಆಸ್ತಿ ಇದೆ ಅಂತಲ್ಲ, ಅವನೇ ಆಸ್ತಿ ಅಂತ. ಯಾರು ಒಬ್ಬ ವ್ಯಕ್ತಿ ತೀರ್ಕೊಂಡು ಇಂಥವ್ನು 10 ವರ್ಷ ಇನ್ನೂ ಇರಬೇಕಾಗಿತ್ತು ಅಂತೀವಲ್ಲ, ಅದು ಎಲ್ಲಿಂದ ಬರುತ್ತೆ ಅಂದರೆ ಬಾಳಿನಲ್ಲಿ ಹೊಸತನದಿಂದ ಬರುತ್ತೆ. ಹಳಸಿಕೆ ಎಲ್ಲ ಸಾವು, ಅವ್ರು ಹೇಳೋದಷ್ಟೇನೆ, ಹೊಸತನವೇ ಜೀವನ, ಹಳೆತನವೇ ಸಾವು. ಹೇಗೆ ಬೇಂದ್ರೆಯವರು ರಸವೇ ಜೀವನ, ವಿರಸ ಮರಣ ಅಂದರು, ಡಿ ವಿ ಜಿಯವರು ಇನ್ನೊಂದು ವ್ಯಾಖ್ಯಾನ ಕೊಡ್ತಾರೆ ಬೇಂದ್ರೆಯವ್ರಿಗಿಂತ ಭಿನ್ನವಾಗಿ, ಹೊಸತನವೇ ಜೀವನ, ಹಳಸೋಗಿರೋದಿಲ್ಲ ಸಾವು. ಬಿಡು, ರಸವು ನವನವತೆಯಿಂದ ಅನುದಿನವೂ ಹೊಮ್ಮಿ. ಜೀವನ ಅಂದರೆ ರಸ, ರಸೋವೈ ಸಹ ಅಂತ ಉಪನಿಷತ್ತುಗಳಲ್ಲಿ ಬರುತ್ತೆ. ರಸವೇ ಜೀವನ ಅಂತ ಬರುತ್ತೆ, ಕಾವ್ಯದಲ್ಲಿ ರಸವೇ ಮುಖ್ಯ ಅಂತ ಬರುತ್ತೆ, ಊಟದಲ್ಲಿ ರಸವೇ ಮುಖ್ಯ ಅಂತ ಬರುತ್ತೆ. ಅಂದರೆ ಭಾರತೀಯ ಸಂಸ್ಕೃತಿಯಲ್ಲಿ ರಸ ಮತ್ತು ಆನಂದ ಇದು ಬಹಳ ಮುಖ್ಯವಾದಂಥ ಶಬ್ದಗಳು. ಡಿ ವಿ ಜಿ ಅದನ್ನು ಅನುಮೋದಿಸ್ತಾರೆ. ಹಸನೊಂದು ನುಡಿಯಲ್ಲಿ ನಡೆಯಲ್ಲಿ ನೋಟದಿರಿ, ಪಸರಿತುರೆ ಬಾಳ್ ಚೆಲುವು. ಜೀವನದಲ್ಲಿ ಮಾಡುವಂಥ ಕೆಲಸದಲ್ಲಿ, ಉಡುವಂಥ ಬಟ್ಟೆಯಲ್ಲಿ,

0: ನಮ್ಮ ಮಾತಿನಲ್ಲಿ, ಊಟದಲ್ಲಿ, ಸ್ನೇಹಿತರೊಡನೆ ಮಾತುಕತೆಯಲ್ಲಿ, ಮಾಡುವ ಕರ್ತವ್ಯದಲ್ಲಿ ಹೊಸತನ ಇರಬೇಕು. ಒಂದು ಏನೋ ಒಂದು ನ್ಯೂ ಅನ್ನುವಂಥದ್ದು ಕಾಣಿಸ್ಬೇಕು. ಫ್ರೆಶ್, ನ್ಯೂ ಅನ್ನಕ್ಕಿಂತ ಇನ್ನು ಫ್ರೆಶ್ ಅಂತ ಹೇಳ್ಬೋದು ನಾವು. ಆ ಫ್ರೆಶ್ ಅನ್ನೋದು ಕಾಣಿಸ್ಬೇಕು. ಅದೇ ನಾವೀನ್ಯತೆ. ಈ ನಾವೀನ್ಯತೆಯಿಂದ ನಾವು ಅತ್ಯಂತ ಬೇಸರದ ಜೀವನವನ್ನು ತುಂಬ ಸುಂದರವಾದ, ರಸಾತ್ಮಕವಾದ, ಆನಂದಾತ್ಮಕವಾದ ಜೀವನವನ್ನು ಮಾಡ್ಕೋಬೇಕು ಅನ್ನುವುದೇ ಗುಂಡಪ್ಪನವರು ಕಗ್ಗದ ಮೂಲಕ ಹೇಳ್ತಾ ಇರೋದು. ಹೊಸತನವೇ ಬಾಳು, ನಾವೀನ್ಯತೆಯೇ ಬಾಳು ಅನ್ನೋದನ್ನು ತುಂಬ ಮಾರ್ಮಿಕವಾಗಿ ಅವರು ಹೇಳಿದರು. ಅದೇ ರೀತಿಯಲ್ಲೇ ಅವರ ಜೀವನದ ಉದ್ದಕ್ಕೂ ಅವರು ನಡ್ಕೊಂಡು ತೋರಿಸ್ತವರು. ಹೀಗೆ ರಸ, ಆನಂದ, ಸಹಜತೆ, ಇದು ಕಗ್ಗದ ಮೂರು ಮುಖ್ಯ ಕಣ್ಣುಗಳು ಅಂತ ಹೇಳ್ಬೋದು.
1: ಕಗ್ಗದ ಸಿರಿ, ಡಿವಿಜಿಯವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿದಿರಿ. ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ಗಾಯನ ಡಾಕ್ಟರ್ ಕೆ ಶ್ರೀನಿವಾಸ್, ವ್ಯಾಖ್ಯಾನ ಡಾಕ್ಟರ್ ಜಿ ಬಿ ಹರೀಶ, ಸಂಯೋಜನೆ ಟಿವಿ ವಿದ್ಯಾಶಂಕರ್, ಎವಿ ವಿನೋದ್ ಕುಮಾರ್ ಹಾಗೂ ಎಂಜಿ ಶ್ರೀಹರ್ಷನ್. ನಿರ್ಮಾಣ ಎಂ ಶಿವರಾಮ್. ಕಗ್ಗದ ಸಿರಿ. ಆಕಾಶವಾಣಿ ಮಡಿಕೇರಿ.
2: ಇವತ್ತು ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಸತೀಶ್ ರಾವ್, ಸೀನಿಯರ್ ಕನ್ಸಲ್ಟೆಂಟ್ ಗ್ಯಾಸ್ಟ್ರೋ ಎಂಟ್ರೋಲಜಿಸ್ಟ್, ಮಣಿಪಾಲ್ ಹಾಸ್ಪಿಟಲ್ ಮೈಸೂರಿಂದ. ಡಾಕ್ಟರ್, ಐಬಿಎಸ್ ಅಂದ್ರೆ ಏನು?
3: ಐಬಿಎಸ್ ಅಂತ ಹೇಳೋದನ್ನು ನಾವು ಇರಿಟೇಬಲ್ ಬೌಲ್ ಸಿಂಡ್ರೋಮ್ ಅಂತ ಹೇಳ್ತೀವಿ. ಇದು ಒಂದು ಬಹಳವಾದ ಮುಖ್ಯವಾದ ಒಂದು ಸಮಸ್ಯೆ ಆಗಿದೆ. ಭಾರತ ದೇಶದಲ್ಲಿ ಅರೌಂಡ್ 30% ಆಫ್ ಪೀಪಲ್ ಗೆ ಈ ಇರಿಟೇಬಲ್ ಬೌಲ್ ಸಿಂಡ್ರೋಮ್ ಅಂತ ಒಂದು ಸಮಸ್ಯೆ ಇದೆ. ಇದರಲ್ಲಿ ಮುಖ್ಯವಾಗಿ ಏನಾಗುತ್ತಂದ್ರೆ, ಒಬ್ಬ ರೋಗಿಗೆ ಪದೇ ಪದೇ ಮಲ ವಿಸರ್ಜನೆ ಮಾಡ್ಬೇಕಂತ ಅನಿಸ್ತಾ ಇರೋದು, ಅಥವಾ ಕೆಲವೊಮ್ಮೆ ಮೋಷನ್ ಸರಿಯಾಗಿ ಪಾಸ್ ಆಗದೆ ಇರುವಂತದ್ದು, ಪಟ್ಟು ಉಬ್ಬರ್ಸ್ಕೊಂಡಾಗಿರೋದು, ಯಾವಾಗಲೂ ಗ್ಯಾಸ್ ತುಂಬಿದೆ ಅಂತ ಹೇಳುವಂತದ್ದು, ಅಥವಾ ಸಣ್ಣದಾಗಿ ಕೆಳಗಡೆ ಹೊಟ್ಟೆಯಲ್ಲಿ ನೋವು ಬರ್ತಾ ಇರುವಂತದ್ದು, ಏನೋ ಒಂಥರ ಕಿರಿಕಿರಿ, ಹೊಟ್ಟೆಗೆ ಸಂಬಂಧಪಟ್ಟಾಗ ಕಿರಿಕಿರಿ ಆಗುವಂತದ್ದು, ಇದನ್ನು ನಾವು ಇರಿಟೇಬಲ್ ಬೌಲ್ ಸಿಂಡ್ರೋಮ್ ಅಂತ ಹೇಳ್ತೀವಿ. ಇದಕ್ಕೆ ನಿರ್ದಿಷ್ಟವಾದ ಕಾರಣಗಳು ಇರುವುದಿಲ್ಲ. ಕೆಲವೊಮ್ಮೆ ಪೋಸ್ಟ್ ಇನ್ಫೆಕ್ಷಸ್ ಅಂತ ಹೇಳ್ತೀವಿ, ಹಿಂದ್ಗಡೆ ಇನ್ಫೆಕ್ಷನ್ ಆಗಿರಬಹುದು, ಅಥವಾ ಕೆಲವೊಮ್ಮೆ ತುಂಬಾ ಬೇರೆ ಬೇರೆ ಔಷಧಿಗಳನ್ನು ತೆಗೆದುಕೊಳ್ಳೋದ್ರಿಂದ, ಅಥವಾ ಆಹಾರದಲ್ಲಿ ತುಂಬಾ ವಿಪರೀತವಾಗಿ ಔಟ್ ಸೈಡ್ ಫುಡ್ ಗಳನ್ನು ತೆಗೆದುಕೊಳ್ಳೋದು, ಪ್ರೊಸೆಸ್ಡ್ ಫುಡ್ ತಗೊಳ್ಳುವರಲ್ಲಿ ಈ ರೀತಿಯ ಇರಿಟೇಬಲ್ ಬೌಲ್ ಸಿಂಡ್ರೋಮ್ ಕಾಣಿಸ್ಕೊಳ್ತಾ ಇದೆ.
4: ದಿಸ್ ಇನ್ಫಾರ್ಮೇಶನ್ ಇಸ್ ಬ್ರಾಟ್ ಟು ಯು ಬೈ ಮಣಿಪಾಲ್ ಹಾಸ್ಪಿಟಲ್ಸ್ ಮೈಸೂರು. ಲೈವ್ಸ್ ಆನ್ ಫಾರ್ ಎನಿ ಹೆಲ್ತ್ ಎಮರ್ಜೆನ್ಸಿ ಕಾಲ್ 0821-350-3500. ಸೇವ್ ದ ನಂಬರ್, ಸೇವ್ ಲೈವ್ಸ್.
5: ನೋಡು, ಇದೇ ನಮ್ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
6: ಏನು ರಂಗ, ಕೈಗೆ ಬ್ಯಾಂಡೇಜು?
7: ಬಿದ್ಬಿಟ್ಟಾಕ, ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
6: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ. ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ. 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು, ಇಂದೇ KSU.WSSP.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
8: ರೀ, ಇವತ್ತಿನ ನ್ಯೂಸ್ ಪೇಪರ್ ನೋಡಿದ್ರಾ?
9: ಇಲ್ಲ, ಏನಿದೆ ಅಂತದ್ದು?
8: ಮೈಸೂರಿನ NH 275 ಗೆ ಹೊಂದಿಕೊಂಡಿರೋ VC ಗ್ಯಾಲಕ್ಸಿ ಕಮರ್ಷಿಯಲ್ ಹಾಗೂ ಮನೆ ಸೈಟ್ ಒಳ್ಳೆ ಫೆಸಿಲಿಟಿ ಒಂದಿಗೆ ಸೇಲ್ ಮಾಡ್ತಾ ಇದಾರೆ.
9: ಹೌದಾ? ಇಲ್ಲಿ ಪೇಪರ್ ಕೂಡ. ಹಾ ಹೌದು, ನಮಗೂ ತಗೊಳ್ಳೋಣ. VC ಕನ್ವರ್ಟೆಡ್, DTCP ಅಪ್ರೂವ್ಡ್, ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದೆ ಅಲ್ವಾ?
8: ಹೌದು, 50 ಫೀಟ್ ಕಾಂಕ್ರೀಟ್ ರೋಡ್, ಅಂಡರ್ ಗ್ರೌಂಡ್ ಎಲೆಕ್ಟ್ರಿಸಿಟಿ, ಚಿಲ್ಡ್ರನ್ಸ್ ಪ್ಲೇ ಏರಿಯಾ, ದೇವಸ್ಥಾನ, ಸ್ವಿಮ್ಮಿಂಗ್ ಪೂಲ್, ಜಾಗಿಂಗ್ ಟ್ರ್ಯಾಕ್.
9: ಅಪ್ಪಪ್ಪಾ, ಇಲ್ಲಿ ನೋಡಿ, ಮೈಸೂರು ಹಾಗೂ ಪಿರಿಯಾಪಟ್ಟಣ ಮಧ್ಯಭಾಗದಲ್ಲಿ VC ಗ್ಯಾಲಕ್ಸಿ ಮಾಲ್, 4 ಥಿಯೇಟರ್ ಸ್ಕ್ರೀನ್, ಬೌಲಿಂಗ್ ಗೇಮ್, ಶೂಟಿಂಗ್ ರೇಂಜ್, ಶಾಪ್ಸ್.
8: ಈ ಎಲ್ಲ ಸೌಕರ್ಯದೊಂದಿಗೆ ಕಮ್ಯುನಿಟಿ ಹಾಲ್, ಕ್ಲಬ್ ಹೌಸ್.
9: ಆಗ ಮೈಸೂರು ಜಿಲ್ಲೆಯ ಪಿರಿಯಾಪಟ್ಟಣದಲ್ಲಿ ಮೊಟ್ಟ ಮೊದಲ ಮಾಲ್ ಹಾಗೂ ಮಲ್ಟಿಪ್ಲೆಕ್ಸ್ ಥಿಯೇಟರ್ ಆರಂಭ ಆಗ್ತಾ ಇದೆ.
8: 450 ಪ್ರೀಮಿಯಂ ಪ್ಲಾಟ್ಸ್ ಸ್ಕ್ವೇರ್ ಫೀಟ್ ಗೆ 2,999 ರೂಪಾಯಿ. ಆರ್ಮಿ, ಏರ್ ಫೋರ್ಸ್, ನೇವಿ ಇವರಿಗೆ ಫ್ರೀ ರಿಜಿಸ್ಟ್ರೇಷನ್, ಟೀಚರ್ಸ್ ಗಳಿಗೆ ಸ್ಪೆಷಲ್ ಡಿಸ್ಕೌಂಟ್ ಕೂಡ ಇದೆ.
9: 80% ಸಾಲ ಸೌಲಭ್ಯ ಸಿಗುತ್ತೆ.
8: ಫ್ರೀ ಆಗಿ ಸೈಟ್ ವಿಸಿಟ್ ಮಾಡಲು ಸಂಪರ್ಕಿಸಿ
9: 9900091282
8: ಆರ್ 9606084066.
10: ಸ್ವೀಟ್ ಹೋಮ್ ರಿಯಾಲಿಟಿ, ಯೋರ್ ಟ್ರಸ್ಟೆಡ್ ಪಾರ್ಟ್ನರ್ ಇನ್ ರಿಯಲ್ ಎಸ್ಟೇಟ್.
11: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
12: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
11: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಇಂದೇ KSU.WSSB.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
13: ಶ್ರೀ ವಿಷ್ಣು ಎಂಟರ್ಪ್ರೈಸಸ್, ಬೈಪಾಸ್ ರೋಡ್, ಗುಣಿಗುಬ್ಬಲು. ನಮ್ಮಲ್ಲಿ ಸ್ಟಿಲ್ ವೀಡ್ ಕಟರ್, ಹಸ್ಕೋವರ್ಣ, ಇಮಾಸ್, ವಿರಾಟ್ ಸ್ಟಿಲ್ ಚೈನ್ಸಾ, ಡಿಜಿಟಲ್ ತೂಕದ ಯಂತ್ರ, ಎಸ್ಪಿ ಬ್ಯಾಟರಿ ಸ್ಪ್ರೇಯರ್.

0: ಸ್ಪ್ರೇಯರ್ ಗಳು, ಕೀಟನಾಶಕಗಳು, ಸ್ಕಿಪ್ಪರ್ ಹಾಗೂ ಜೆಟ್ಸ್, 3 KV ಇಂದ 100 KV ವರೆಗಿನ ಜನರೇಟರ್ ಗಳು, ಆಯಿಲ್, ಅಲ್ಯೂಮಿನಿಯಂ ಮತ್ತು HDPE ಪೈಪ್ ಗಳು ಹಾಗೂ ಇರಿಗೇಷನ್ ಮೋಟಾರ್ ಗಳು ದೊರೆಯುತ್ತವೆ. ವುಡ್ ಚಿಪ್ಪರ್, ಬ್ಲೋವರ್, ಕಾಫಿ ಹಲ್ಲರ್ ಮಷೀನ್, ಮಾಯಿಸ್ಚರ್ ಮೀಟರ್, ಪೆಪ್ಪರ್ ಡಿ ಕಾರ್ನರ್ ಗಳು ಲಭ್ಯವಿದೆ. ಕಾಫಿ ಬೋರ್ಡ್ ನ ಸಬ್ಸಿಡಿಯಲ್ಲಿ ಸಂಪರ್ಕಿಸಿ 0827429875, ಮೊಬೈಲ್ 9108752744 ಅಥವಾ 9448448744.
1: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
2: ಪ್ರೀತಿಯ ಶ್ರೋತೃಗಳೇ, ಬರುವ ಭಾನುವಾರ ಅಂದರೆ ಆಗಸ್ಟ್ 2 ಬೆಳಗ್ಗೆ 11 ಗಂಟೆಯಿಂದ 12 ಗಂಟೆಯವರೆಗೆ ನಿಮ್ಮ ಮೆಚ್ಚಿನ ಮಡಿಕೇರಿ ಆಕಾಶವಾಣಿ ಕೇಂದ್ರದಿಂದ ಪ್ರಸಾರವಾಗ್ತಾ ಇದೆ ಸ್ವರ ಸಾಂಗತ್ಯ. ಇದು ಅಂತ್ಯಾಕ್ಷರಿ. ಆಗಸ್ಟ್ 2 ಬೆಳಗ್ಗೆ 11 ಗಂಟೆಯಿಂದ 12 ಗಂಟೆಯವರೆಗೆ ಭೇಟಿಯಾಗೋಣ ಅಂತ್ಯಾಕ್ಷರಿ ಕಾರ್ಯಕ್ರಮದಲ್ಲಿ. ಆಕಾಶವಾಣಿ ಪ್ರಸಾರ ಮಾಡುವಂತಹ 2 ಸಾಲುಗಳಲ್ಲಿ ಕಡೆಯ ಅಕ್ಷರದಿಂದ ನಿಮ್ಮ ಹಾಡು ಆರಂಭವಾಗಲಿ. ಅಕ್ಷರ ಲಾ.
3: ಲಾಲಿ ಲಾಲಿ ಸುಕುಮಾರ, ಲಾಲಿ ಮುದ್ದು ಬಂಗಾರ.
2: ಸಿದ್ಧರಿರ್ತಿರಲ್ಲ ಕರೆ ಮಾಡೋದಿಕ್ಕೆ. ಟ್ಯೂನ್ ಮಾಡಿ FM 103.1 MHz ಗಳಲ್ಲಿ ಆಕಾಶವಾಣಿ ಮಡಿಕೇರಿ ಕೇಂದ್ರ.
4: ಆಕಾಶವಾಣಿ ಮಡಿಕೇರಿ, ಸಮಯ 9:05. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಬೆಂಗಳೂರು ಕೇಂದ್ರದಿಂದ.
5: ಆಕಾಶವಾಣಿ ಕೇಳಿ, ವಿಶ್ವ ಹುಲಿ ದಿನ ಕುರಿತು ಉತ್ತರ ಕನ್ನಡ ಜಿಲ್ಲೆ ಕದ್ರಾ ವನ್ಯಜೀವಿ ವಿಭಾಗದ ವಲಯ ಅರಣ್ಯಾಧಿಕಾರಿ ಹರಿಕಿರಣ್ ವಿ ಭಟ್ ಅವರೊಡನೆ ಸಂದರ್ಶನ.
6: ಆತ್ಮೀಯ ಕೇಳುಗರೇ, ಜುಲೈ 29 ವಿಶ್ವ ಹುಲಿ ದಿನವಾಗಿ ವಿಶ್ವದಾದ್ಯಂತ ಆಚರಣೆ ಮಾಡಲಾಗ್ತಾ ಇದೆ. ಇದರ ಒಂದು ಹಿನ್ನೆಲೆ ಏನು, ಉದ್ದೇಶ ಏನು, ಯಾಕಾಗಿ ಈ ವಿಶ್ವ ಹುಲಿ ದಿನವನ್ನು ನಾವು ಆಚರಣೆ ಮಾಡಬೇಕಾಗಿದೆ, ಇಂದಿನ ಒಂದು ಪರಿಸ್ಥಿತಿ ಹೇಗಿದೆ ಹಾಗೂ ಪರಿಸರದ ಸಮತೋಲನ ಕಾಪಾಡಿಕೊಳ್ಳುವಲ್ಲಿ ಈ ಹುಲಿಯ ಒಂದು ಮಹತ್ವ ಏನು, ಈ ಎಲ್ಲ ವಿಚಾರದ ಬಗ್ಗೆ ಹೆಚ್ಚಿನ ವಿವರವನ್ನು ತಿಳಿಸಿಕೊಡೋದಕ್ಕೆ ನಮ್ಮ ಜೊತೆಗೆ ಕದ್ರಾ ವನ್ಯಜೀವಿ ವಲಯದ ವಲಯ ಅರಣ್ಯಾಧಿಕಾರಿ ಶ್ರೀ ಹರಿಕಿರಣ್ ಭಟ್ ಅವರಿದ್ದಾರೆ. ನಮಸ್ಕಾರ ಹರಿಕಿರಣ್ ಭಟ್ ಅವರೇ.
7: ನಮಸ್ಕಾರ ಸರ್.
6: ಈ ಜುಲೈ 29 ವಿಶ್ವ ಹುಲಿ ದಿನ ಅಂತ ಆಚರಣೆ ಮಾಡಲಾಗ್ತದೆ, ಇದರ ಒಂದು ಹಿನ್ನೆಲೆ ಏನು ಹಾಗೂ ಮಹತ್ವ ಏನು ಅಂತ ನಮ್ಮ ಕೇಳುಗರಿಗೆ ಸ್ವಲ್ಪ ಹೇಳ್ಬೋದಾ?
7: ಮೊದಲನೇದಾಗಿ ಆಕಾಶವಾಣಿ ಎಲ್ಲ ಕೇಳುಗರಿಗೆ ವಿಶ್ವ ಹುಲಿ ದಿನದ ಹಾರ್ದಿಕ ಶುಭಾಶಯಗಳು ಸರ್. ಹಾಗೆ ಹುಲಿ, ಕಾಡು ಹಾಗೂ ಪ್ರಕೃತಿಯ ಸಂರಕ್ಷಣೆ ಬಗ್ಗೆ ಮಾತನಾಡೋದಕ್ಕೆ ಅವಕಾಶ ನೀಡೋದಕ್ಕೆ ಎಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸ್ತೇನೆ.
6: ಸಂತೋಷ.
7: ಬಹಳ ದಶಕಗಳ ಹಿಂದೆ ವಿಶ್ವದಾದ್ಯಂತ ಏನಾಗಿತ್ತು ಅಂತಂದ್ರೆ, ಹುಲಿಯ ಸಂಖ್ಯೆ ಅಪಾಯ ಮಟ್ಟಕ್ಕೆ ಕುಸಿದಿತ್ತು. ಅಕ್ರಮ ಬೇಟೆ, ಅರಣ್ಯ ನಾಶ ಹಾಗೆ ಆವಾಸ ಸ್ಥಾನದ ಕುಗ್ಗುವಿಕೆಯಿಂದ ಹುಲಿಗಳ ಅಸ್ತಿತ್ವವೇ ಅಪಾಯದಲ್ಲಿತ್ತು. ಇದನ್ನು ಮನಗಂಡು ವಿಶ್ವದ ಹಲವು ರಾಷ್ಟ್ರಗಳು ಸೇರಿ 2010 ರಷ್ಯಾದ ಸೆಂಟ್ ಪೀಟರ್ಸ್ಬರ್ಗ್ ನಲ್ಲಿ ನಡೆದಂತ ಟೈಗರ್ ಸಮಿಟ್ ನಲ್ಲಿ ಹುಲಿಗಳ ಸಂರಕ್ಷಣೆಗೆ ಒಂದು ಮಹತ್ವದ ನಿರ್ಧಾರವನ್ನು ಕೈಗೊಳ್ತವೆ. ಸೊ ಅಲ್ಲಿಂದಲೇ ಜುಲೈ 29 ವಿಶ್ವ ಹುಲಿ ದಿನವಾಗಿ ಆಚರಿಸಲಾಗುತ್ತದೆ. ಈ ದಿನ ಕೇವಲ ಆಚರಣೆಗೆ ಸೀಮಿತ ಅಲ್ಲ, ಜನರಲ್ಲಿ ಜಾಗೃತಿ ಮೂಡಿಸುವುದು, ಯುವಜನರನ್ನ ಪ್ರಕೃತಿ ಸಂರಕ್ಷಣೆಯತ್ತ ಸೆಳೆಯುವುದು ಹಾಗೂ ಮುಂದಿನ ಪೀಳಿಗೆಗೆ ಆರೋಗ್ಯಕರ ಅರಣ್ಯವನ್ನು ಉಳಿಸುವಂತ ಸಂಕಲ್ಪ ಮಾಡುವಂತ ದಿನವಾಗಿದೆ ಇದು.
6: ಸಾಮಾನ್ಯವಾಗಿ ಜನರು ಯೋಚನೆ ಮಾಡುವಂತಹದ್ದು ಹುಲಿ ಕಾಡಿನಲ್ಲಿರ್ತದೆ, ವನ್ಯದಲ್ಲಿ ಇರ್ತದೆ ಅಂತ ಹೇಳಿ, ಈ ಹುಲಿಯ ಸಂರಕ್ಷಣೆಗೂ ನಮಗೂ ಏನು ಉಪಯೋಗ ನೇರವಾಗಿ?
7: ಹುಲಿ ಒಂದು ಕೀಸ್ಟೋನ್ ಸ್ಪೀಶೀಸ್, ಅಂದ್ರೆ ಈಗ ಮನೆ ಮಾಲೀಕ ಅಥವಾ ಮನೆಯಲ್ಲಿ ಅತಿ ಪ್ರಮುಖವಾದ ಆಧಾರ ಸ್ತಂಭ ಇದ್ದಂತೆ. ಸೊ ಆ ಕೀಸ್ಟೋನ್ ಸ್ಪೀಶೀಸ್ ಅನ್ನೋದು ಈಗ ಒಂದು ಆರ್ಚ್ ಅಥವಾ ಒಂದು ಕಮಾನ್ ತಗೊಂಡ್ರೆ ಅದರಲ್ಲಿ ಒಂದು ಕಲ್ಲನ್ನು ತೆಗೆದ್ರೆ ಇಡೀ ಕಮಾನೇ ಕುಸಿದು ಬಿಡುತ್ತೆ.
6: ಹೌದು, ಒಂದಕ್ಕೊಂದು ಸಂಬಂಧ ಇದೆ.
7: ಸೊ ಹಾಗೆ ಹುಲಿಯನ್ನ ನಾವೇನಾದರೂ ತೆಗೆದ್ರೆ ಅಲ್ಲಿ ಹುಲಿ ಯಾವ ಪ್ರಾಣಿಗಳನ್ನು ತಿನ್ನುತ್ತಲ್ಲ, ಈಗ ಕಾಡಂದಿ ಇರ್ಬೋದು ಅಥವಾ ಜಿಂಕೆ ಇರ್ಬೋದು ಅಥವಾ ಕಡವೆ ಇರ್ಬೋದು ಅಥವಾ ನಮ್ಮ ಕಾಡೆಮ್ಮೆ ಇರ್ಬೋದು, ಇವುಗಳ ಸಂಖ್ಯೆ ಜಾಸ್ತಿ ಆಗುತ್ತೆ. ಇವುಗಳ ಸಂಖ್ಯೆ ಜಾಸ್ತಿ ಆದರೆ ನೆಕ್ಸ್ಟ್ ಅಲ್ಲಿನ ಹುಲ್ಲುಗಳಿರ್ಬೋದು, ಹುಲ್ಗಾವಲು ಬರಿದಾಗ್ತಾ ಹೋಗುತ್ತೆ. ಅದೇ ರೀತಿ ಕೆಲವೊಂದು ಬೀಜಗಳಿರುತ್ತವೆ, ಅವು ಮೊಳಕೆಗಳು ಸಸಿಗಳಾಗಬೇಕಾಗಿರ್ತವೆ, ಅವುಗಳು ಖಾಲಿ ಆಗುತ್ತೆ. ಅದರಿಂದ ಮಣ್ಣಿನ ಸವಕಳಿ ಆಗುತ್ತೆ, ಅದರಿಂದ ನೀರಿನ ಮೂಲಕ್ಕೆ ತೊಂದರೆ ಆಗುತ್ತೆ. ಸೊ ಇದು

0: ಒಂದು ಪರಿಸರದಲ್ಲಿ ಹುಲಿಯ ಪಾತ್ರ.
1: ಬಹುಶಃ ಶಾಲಾ ದಿನಗಳಲ್ಲಿ ಮಕ್ಕಳು ಎಲ್ಲ ಓದುವಂತಹದ್ದಿದೆ. ಈ ಪರಿಸರಕ್ಕೆ ಸಂಬಂಧಪಟ್ಟಂತಹ ಒಂದು ಪಠ್ಯದಲ್ಲಿ ಹೀಗಿರುತ್ತದೆ, ಈ ಆಹಾರ ಸರಪಣಿ ಅಂತ ಹೇಳ್ತೀವಿ, ಫುಡ್ ಚೈನ್ ಅಂತ ಏನು ಹೇಳ್ತೀವಿ, ಅದರಲ್ಲಿ ಒಂದು ರೀತಿಯ ಸಮತೋಲನ ಇರಬೇಕಿದ್ರೆ ಪ್ರತಿಯೊಂದು ಪ್ರಾಣಿಯೂ ಕೂಡ ಬಹಳಷ್ಟು ಪ್ರಮುಖವಾದಂತಹದ್ದು. ಬಹುಶಃ ಅದರಲ್ಲಿ ಹುಲಿ ಎನ್ನುವಂತಹದ್ದು ಪ್ರಮುಖವಾದಂತಹ ಒಂದು ಪ್ರಾಣಿ ವರ್ಗಕ್ಕೆ ಸೇರಿರುವಂತಹದ್ದು. ಈಗಾಗಲೇ ನೀವು ಹೇಳಿದ್ರಿ ಈ ಕೀ ಸ್ಟೋನ್ ಸ್ಪೀಸೀಸ್ ಎನ್ನುವಂತಹ ಹುಲಿ ಎನ್ನುವಂತಹದ್ದು ಒಂದು ಕೀ ಸ್ಟೋನ್ ಸ್ಪೀಸೀಸ್ ಅಂತ ಹೇಳಿ, ಏನಿದ್ರ ಒಂದು ಮಹತ್ವ, ಏನಿದ್ರ ಒಂದು ವಿಶೇಷತೆ, ಈ ಕೀ ಸ್ಟೋನ್ ಅಂದ್ರೆ ಏನದು?
0: ಇದು ಫಾರಿನ್ ಅಥವಾ ವಿದೇಶಗಳಲ್ಲೆಲ್ಲ ಕಮಾನು ಶೇಪ್ನಲ್ಲಿ ಸೇತುವೆಯನ್ನು ಕಟ್ಟಿದ್ರು.
1: ಸೇತುವೆ ಬಲ ಸಿಗ್ತದೆ ಅಂತ,
0: ಬಲ ಸಿಗ್ತದೆ ಅಂತ. ಆದ್ರೆ ಆ ಕಮಾನಿನಲ್ಲಿ ಒಂದು ಕಲ್ಲನ್ನು ತೆಗೆದುಬಿಟ್ರೆ ಆ ಸೇತುವೆ ಕುಸಿದು ಬೀಳೋಗ್ತದೆ, ಬಿದ್ದೋಗ್ತದೆ. ಸೊ ಆ ರೀತಿ ಈಗ ಪರಿಸರ ವ್ಯವಸ್ಥೆನು ಅದೇ ರೀತಿ ಒಂದು ಕಮಾನಿದ್ದಾಗೆ, ಅದರಲ್ಲಿ ಹುಲಿ ಅನ್ನುವಂತ ಒಂದು ಜಾತಿಯನ್ನು ತೆಗೆದ್ರೆ ಆ ಪರಿಸರ ವ್ಯವಸ್ಥೆ ಕುಸಿದು ಬಿದ್ದು ಹೋಗುತ್ತೆ. ಸೊ ಹಾಗಾಗಿ ಅದನ್ನ ಕೀಸ್ಟೋನ್ ಸ್ಪೀಸೀಸ್ ಅಂತ ಕರೀತಾರೆ.
1: ಬಹುಶಃ ಉಲ್ಲಾಸ್ ಕಾರಂತರು ಈ ಹುಲಿಯ ಬಗ್ಗೆ ಹೆಚ್ಚು ಒಂದು ಸಂಶೋಧನೆ ಮಾಡಿದಂತಹ ಪರಿಸರವಾದಿ, ಅವರು ಹೇಳ್ತಾ ಇದ್ದಂತ ಒಂದು ಮಾತು ನನಗೆ ಬರ್ತಾ ಇದೆ. ಒಂದು ಏರೋಪ್ಲೇನ್ ನಲ್ಲಿ ಒಂದು ಬೋಲ್ಟ್ ನಟ್ ಅನ್ನ ಲೂಸ್ ಮಾಡಿದ್ರೆ ಏನು ಆಗುದಿಲ್ಲ, ಅದಕ್ಕೆ ಹತ್ತಾರು ಬೋಲ್ಟ್ ನಟ್ ಅನ್ನ ಲೂಸ್ ಮಾಡಿದ್ರೆ ಇಡೀ ಏರೋಪ್ಲೇನ್ ಕೆಳಗಡೆ ಬೀಳ್ಬಹುದು ಅಂತ. ಬಹುಶಃ ಇದೇ ಮಾತನ್ನ ನಾವು ಕಾಡಿಗೆ ಸಂಬಂಧಪಟ್ಟ ಹಾಗೆ, ಹಾಗೆ ಈ ವನ್ಯ ಜೀವಿಗಳಿಗೆ ಸಂಬಂಧಪಟ್ಟ ಹಾಗೆ ಕೂಡ ನಾವು ಹೇಳಬಹುದು ಅಂತ ಕಾಣ್ತದೆ.
0: ಹೌದು ಹೌದು, ಜೀವ ವೈವಿಧ್ಯತೆ ಅಂತಂದ್ರೆ ಸೊ ಒಂದು ಜೇಡರ ಬಲೆ ಇದ್ದಾಗೆ, ಸೊ ಜೇಡರ ಬಲೆಯಲ್ಲಿ ನೀವು ಒಂದು ಬಲೆಯನ್ನ ಅಥವಾ ಒಂದು ತಂತಿಯನ್ನ ತೆಗೆದ್ರೆ ಏನಾಗಲ್ಲ, ಅದೇ ಅದನ್ನ ಬೇರೆ ಬೇರೆ ಬಲೆಗಳನ್ನ ಅಥವಾ ಬೇರೆ ಬೇರೆ ಭಾಗವನ್ನ ತೆಗಿತಾ ಹೋದಾಗ ಆ ಬಲೆ ವೀಕ್ ಆಗ್ತಾ ಹೋಗುತ್ತೆ. ಸೊ ಅದೇ ರೀತಿ ಈ ಪ್ರಾಣಿಗಳು ಅದರ ಕಂಪೋನೆಂಟ್ ಸಸ್ಯಗಳಿರ್ಬೋದು ಅಥವಾ ಬೇರೆ ಬೇರೆ ಕೀಟಗಳಿರ್ಬೋದು, ಅವೆಲ್ಲ ಈ ಜೇಡರ ಬಲೆಯ ಒಂದು ಅವಿಭಾಜ್ಯ ಅಂಗ. ನಾವು ಯಾವಾಗ ಒಂದೊಂದೇ ಪ್ರಾಣಿಗಳನ್ನ ತೆಗಿತಾ ಹೋಗ್ತೀವೋ, ಒಂದೊಂದೇ ಸಸ್ಯ ಪ್ರಭೇದಗಳು ನಾಶ ಆಗ್ತಾ ಹೋಗುತ್ತೋ, ಅವಾಗ ಪರಿಸರದ ಸಮತೋಲನ, ಜೇಡರ ಬಲೆ ವೀಕ್ ಆದಾಗ ಪರಿಸರ ಸಮತೋಲನ ಹಾಳಾಗ್ತಾ ಹೋಗುತ್ತೆ.
1: ಉತ್ತರ ಕನ್ನಡ ಜಿಲ್ಲೆಯ ಬಗ್ಗೆ ಮಾತನಾಡುವಾಗೆಲ್ಲ ಹೇಳುವಂತಹದ್ದು ಈ ಕಾಳಿ ಹುಲಿ ಸಂರಕ್ಷಿತ ಪ್ರದೇಶ ಅಥವಾ ಒಂದು ವಲಯ ಅಂತ ಹೇಳಿ, ಇದರ ಒಂದು ವಿಶೇಷತೆ ಏನು ಈ ಬಗ್ಗೆ ಹೇಳಿ.
0: ಕಾಳಿ ಹುಲಿ ಸಂರಕ್ಷಿತ ಪ್ರದೇಶವು ಪಶ್ಚಿಮ ಘಟ್ಟದ ಒಂದು ಅತ್ಯಮೂಲ್ಯ ಜೀವವೈದ್ಯ ತಾಣವಾಗಿದೆ. ಸುಮಾರು 1425 ಚದರ ಕಿಲೋಮೀಟರ್ ವಿಸ್ತೀರ್ಣವನ್ನು ಹೊಂದಿರುವಂತ ಈ ದಾಂಡೇಲಿ ವನ್ಯಜೀವಿ ಅಭಯಾರಣ್ಯ ಹಾಗೂ ಅಣಶಿ ರಾಷ್ಟ್ರೀಯ ಉದ್ಯಾನವನವನ್ನು ಇದು ಸೇರಿಕೊಂಡಿದೆ. ಇದು ಹುಲಿ ಮತ್ತು ಆನೆ ಎರಡಕ್ಕೂ ಸಂರಕ್ಷಿತ ಪ್ರದೇಶವಾಗಿದೆ. ಕನ್ಸರ್ವೇಷನ್ ಅಶ್ಯೂರ್ಡ್ ಟೈಗರ್ ಸ್ಟ್ಯಾಂಡರ್ಡ್ಸ್ ಮಾನ್ಯತೆಯನ್ನು ಪಡೆದಿರುವಂತಹ ಈ ಪ್ರದೇಶವು ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ತನ್ನ ಸಂರಕ್ಷಣಾ ಕಾರ್ಯಕ್ಕಾಗಿ ಗುರುತಿಸಿಕೊಂಡಿದೆ. ಇಲ್ಲಿ 1700ಕ್ಕೂ ಹೆಚ್ಚು ಸಸ್ಯ ಪ್ರಭೇದಗಳು, ಹುಲಿ, ಕಪ್ಪು ಚಿರತೆ, ಆನೆ, ಕಾಳಿಂಗ ಸರ್ಪ, ಮಲಬಾರ್ ಪೈಡ್ ಹಾರ್ನ್ ಬಿಲ್ ಅಥವಾ ಗ್ರೇಟ್ ಇಂಡಿಯನ್ ಹಾರ್ನ್ ಬಿಲ್ ಸೇರಿದಂತೆ ಅನೇಕ ಅಪರೂಪದ ಜೀವಿಗಳು ಕಂಡುಬರುತ್ತವೆ. ಇಲ್ಲಿ ಹರಿಯುವಂತಹ ಕಾಳಿ ನದಿಯೇ ಈ ಪ್ರದೇಶದ ಜೀವನಾಡಿ. ಸದಾ ನಿತ್ಯ ಹರಿದ್ವರ್ಣ ಕಾಡುಗಳು, ಬೆಟ್ಟಗಳು, ಕಣಿವೆಗಳು ಮತ್ತು ಸಮೃದ್ಧ ಜೀವವೈವಿಧ್ಯ ಈ ಪ್ರದೇಶವನ್ನು ಕರ್ನಾಟಕದ ಹೆಮ್ಮೆಯನ್ನಾಗಿಸಿವೆ.
1: ಅದಕ್ಕೆ ಇತ್ತೀಚಿನ ಒಂದು ಸರ್ವೆ ಪ್ರಕಾರ ಈ ಹುಲಿಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಅಂತ ಕೇಳಿದೀವಿ. ಈ ಒಂದು ಸಂಖ್ಯಾ ಹೆಚ್ಚಳ ನಿಜವೋ ಮತ್ತು ಇದಕ್ಕೆ ಒಂದು ಕಾರಣವಾದಂತಹ ಅಂಶಗಳು ಏನೇನು?
0: ಒಂದು ಹುಲಿ ಸಂರಕ್ಷಿಸ ಅಂದ್ರೆ ಕೇವಲ ಆ ಹುಲಿ ಅಂದ್ರೆ ಇಂಡಿವಿಜುವಲ್ ನ ನೋಡ್ಕೊಳ್ಳೋದಷ್ಟೇ ಅಲ್ಲ, ಅದಕ್ಕೆ ಬೇಕಾದಂತ ಸಂಪೂರ್ಣ ಪರಿಸರ ಸಂರಕ್ಷಣೆ ಮಾಡಿದಾಗ ಮಾತ್ರ ಅದರ ನಂಬರ್ ಅಥವಾ ಸಂಖ್ಯೆಗಳು ಹೆಚ್ಚಾಗ್ತವೆ. ಕಾಳಿ ಹುಲಿ ಸಂರಕ್ಷಿತ ಪ್ರದೇಶದಲ್ಲಿ ಅರಣ್ಯ ಸಂರಕ್ಷಣೆ, ಅಕ್ರಮ ಬೇಟೆ ತಡೆ, ಹುಲ್ಲುಗಾವಲು ಅಭಿವೃದ್ಧಿ, ನೀರಿನ ಮೂಲಗಳ ನಿರ್ವಹಣೆ, ವೈಜ್ಞಾನಿಕ ಸಂಶೋಧನೆ ಹಾಗೂ ಸ್ಥಳೀಯ ಜನರ ಸಹಭಾಗಿತ್ವ ಇವೆಲ್ಲ ಒಟ್ಟಾಗಿ ನಡೆದು ಈ ಕಾರಣದಿಂದ ಕೆಲವು ವರ್ಷಗಳಲ್ಲಿ ಹುಲಿಯ ಸಂಖ್ಯೆಗಳು ಉತ್ತಮ ಬೆಳವಣಿಗೆ ಕಂಡುಬಂದಿವೆ. ಹುಲಿ ಸಂರಕ್ಷಣೆ ಅಂದರೆ ಕೇವಲ ಒಂದು ಇಲಾಖೆ ಕೆಲಸವೂ ಅಲ್ಲ, ಅದು ವಿಜ್ಞಾನ, ಆಡಳಿತ ಮತ್ತು ಜನರ ಸಹಕಾರ ಸಮನ್ವಯವಾಗಿದೆ.
1: ಅಂದ್ರೆ ಈಗ ಸಾಮಾನ್ಯವಾಗಿ ನಮ್ಮ ರಸ್ತೆಯಲ್ಲಿ ಹೋಗುವಂತಹ ವ್ಯಕ್ತಿಗಳು ಅಥವಾ ಒಂದು ಪ್ರಾಣಿಗಳನ್ನು ಗುರುತಿಸಬಹುದು ಕಣ್ಣಿನಿಂದ, ಆದ್ರೆ ಕಾಡಿನ ಒಳಗಡೆ ಚಲನೆಯಲ್ಲಿರುವಂತಹ ಈ ವನ್ಯಜೀವಿಗಳನ್ನ ಗುರುತಿಸುವಂತಹದ್ದು ಹೇಗೆ, ಅವಳ ಚಲನವಲನವನ್ನ ಮತ್ತೆ ಅದಕ್ಕೆ ಏನಾದ್ರು ಒಂದು ವೈಜ್ಞಾನಿಕ ವ್ಯವಸ್ಥೆ ಅಂತ ಏನಾದ್ರು ಇದೆಯಾ ಅಂತ?
0: ಕ್ಯಾಮರಾ ಟ್ರ್ಯಾಪ್ ಅಂತ ಕರಿತೀವಿ. ಸೊ ಇದರಲ್ಲಿ ಏನ್ ಮಾಡ್ತೀವಿ
1: ಸ್ವಲ್ಪ ವಿವರವಾಗಿ ಹೇಳಿ.
0: ಈಗ ತಮಗೆಲ್ಲರಿಗೂ ಗೊತ್ತೇ ಇದೆ, ಪ್ರತಿಯೊಬ್ಬ ಮನುಷ್ಯನ ಫಿಂಗರ್ ಪ್ರಿಂಟ್ಸ್ ಅಂತ ಕರಿತೀವಲ್ಲ, ಅದು ಬೇರೆಯದೇ ಇರುತ್ತೆ. ಅದೇ ರೀತಿ ಪ್ರಾಣಿಗಳಲ್ಲೂ ಸಹ ಪ್ರತಿ ಪ್ರಾಣಿಗಳು ವಿಭಿನ್ನವಾಗಿರುತ್ತವೆ. ಸೊ ಈ ಹುಲಿಗಳನ್ನ ನಾವು ತಗೊಳ್ಳೋದಾದ್ರೆ, ಸೊ ಹುಲಿಗಳ ಪಟ್ಟೆಗಳು, ಪ್ರತಿ ಹುಲಿಯದು ಪಟ್ಟೆಗಳು ವಿಭಿನ್ನವಾಗಿರುತ್ತವೆ. ನಾವು ಇದನ್ನೇ ಒಂದು ಆಧಾರವಾಗಿ ಇಟ್ಕೊಂಡು ಹುಲಿಗಳು ಓಡಾಡುವಂತ ಜಾಗದಲ್ಲಿ ಕ್ಯಾಮರಾಗಳನ್ನು ಸೆಟ್ ಮಾಡಿ ಇಟ್ಟಿರ್ತೀವಿ. ಸೊ ಹುಲಿಗಳು ಮಧ್ಯದಲ್ಲಿ ಓಡಾಡಿದಾಗ ಸೊ ಫೋಟೋ ಹೊಡೆಯುತ್ತೆ. ಸೊ ಆ ಹುಲಿಯ ಎರಡೂ ಭಾಗಗಳು ನಮಗೆ ಸಿಗುತ್ತೆ. ಸೊ ಅದನ್ನ ನಾವು ಆಧಾರವಾಗಿ ಇಟ್ಕೊಂಡು ಅದನ್ನ ಪ್ರೊಸೆಸ್ ಮಾಡಿ ವಿಶೇಷ ತಂತ್ರಾಂಶದಲ್ಲಿ ಹಾಕೊಂಡು ಒಂದು ಭಾಗದ ಅಂದ್ರೆ ಕಾಲಿನ

0: ಬದಿಗೋ ಅಥವಾ ಎದೆಯ ಬದಿಗೋ ಅಥವಾ ಹಿಂಗಾಲಿನ ಬದಿಗೋ ಆ ಭಾಗದ ಪಠ್ಯಗಳನ್ನ ವಿಶ್ಲೇಷಣೆ ಮಾಡಿ ಅದು ಯಾವ ಹುಲಿ ಅಂತ ಮಾಡಿ ಅದನ್ನ ನಂಬರ್ ಕೊಡ್ತೀವಿ. ಸೊ ಇದರಲ್ಲಿ ನಾವು ಹುಲಿಗೆ ಯಾವುದೇ ರೀತಿ ತೊಂದರೆ ಕೊಡೋದಿಲ್ಲ ಅಥವಾ ಹಿಡಿಯೋದಿಲ್ಲ, ಏನೂ ಇಲ್ಲ. ಅದಷ್ಟ ಹೊತ್ತಿಗೆ ನಾವು ತೊಂದರೆ ಇಲ್ಲದೆ ಡಾಟಾವನ್ನು ಸಂಗ್ರಹ ಮಾಡಲಿಕ್ಕೆ ಒಂದಿದು ಉತ್ತಮ ವಿಧಾನವಾಗಿದೆ.
1: ಅಂದ್ರೆ ಶೇಕಡ 100ಕ್ಕೆ 100 ಹುಲಿಗಳು ಕೂಡ ಇದರ ಫೋಟೋ ತೆಗಿಲಿಕ್ಕೆ ಸಿಗ್ತವು?
0: ಶೇಕಡ 100ಕ್ಕೆ 100 ಅಂತಲ್ಲ, ಕೆಲವೊಂದ್ಸಲ ಏನಾಗುತ್ತೆ ಅಂದ್ರೆ ಫ್ಲಾಶ್ ಆಗೋ ಚಾನ್ಸಸ್ ಇರುತ್ತೆ. ಆವಾಗ ಹುಲಿಗಳು ಎಷ್ಟು ಬುದ್ಧಿವಂತ ಅಂತಂದ್ರೆ ಅವು ಕ್ಯಾಮ್ರಾವನ್ನು ತಪ್ಪಿಸಿ ಸ್ವಲ್ಪ ಓಡಾಡುತ್ತೆ.
1: ಏನೋ ಅಪಾಯ ಇದೆ ಅಂತ ಒಂದು ಮುನ್ಸೂಚನೆ ಸಿಗ್ತದೆ ಅದಕ್ಕೆ.
0: ಅಂದ್ರೆ ಇದು ನೈಸರ್ಗಿಕ ಅಲ್ಲ ಅಂತ ಅಷ್ಟೇ. ಅದು ಬಿಟ್ರೆ ಆಲ್ಮೋಸ್ಟ್ ಈಗ ಹಾಗಾಗಿ ಇದನ್ನ ಆಲ್ ಇಂಡಿಯಾ ಟೈಗರ್ ಎಸ್ಟಿಮೇಷನ್ ಅಂತ ಕರಿತೀವಿ. ಅಂದ್ರೆ ಅಂದಾಜು ಮಾಡೋದು ಅಂತ. ಈಗ ನಾವು ಮನುಷ್ಯರ ಗಣತಿ ಅಂದ್ರೆ ಗಣತಿ ಅಂತಾನೆ ಕರಿತೀವಿ, ಪ್ರತಿ ಮನೆ ಮನೆಗೆ ಹೋಗಿ ಮಾಡೋದು. ಸೊ ಇದು ಆ ರೀತಿ ಅಲ್ಲ, ಇದು ಅಂದಾಜು ಮಾಡೋದು, ಪ್ಲಸ್ ಆರ್ ಮೈನಸ್ ಒಂದು ಪರ್ಸೆಂಟೇಜ್ ಇದ್ದೇ ಇರುತ್ತೆ.
1: ಆಮೇಲೆ ಈಗ ಈ ಕಾಡಿನ ಒಳಗಡೆ ಕೆಲಸ ಮಾಡುವಂತ ಸಾಕಷ್ಟು ಸಿಬ್ಬಂದಿ ವರ್ಗ ಇದೆ, ಅರಣ್ಯ ಇಲಾಖೆಯಲ್ಲಿ ಕೂಡ ಇದೆ, ಜೊತೆಗೆ ಈ ಗ್ರಾಮ ಅರಣ್ಯ ಸಮಿತಿ ಅವರು ಕೂಡ ಸಹಯೋಗವನ್ನು ನೀಡ್ತಾ ಇದ್ದಾರೆ. ಅವರ ಒಂದು ಜವಾಬ್ದಾರಿಗಳು ಏನೇನು?
0: ಕಾಡಿನಲ್ಲಿ ಗಸ್ತು ತಿರುಗುವಂತ ಸಿಬ್ಬಂದಿಗಳ ಜವಾಬ್ದಾರಿ ಅತಿ ಪ್ರಮುಖವಾಗಿದೆ. ಇವರೇ ಈ ವ್ಯವಸ್ಥೆ ಬೆನ್ನೆಲುಬು ಅಂತ ಹೇಳ್ಬೋದು. ಇವರು ಯಾವುದೇ ಮಳೆ ಬಿಸಿಲು ಕತ್ತಲೆ ಗುಡ್ಡಗಾಡು ಏನನ್ನೂ ಲೆಕ್ಕಿಸದೆ ಹಗಲು ರಾತ್ರಿ ಗಸ್ತು ಮಾಡ್ತಾ ಇರ್ತಾರೆ. ಹಾಗೆ ಇದರಲ್ಲಿ ನಮ್ಮ ಕಾಳಿ ಹುಲಿ ಸಂರಕ್ಷಿತ ಪ್ರದೇಶದಲ್ಲಿ 47 ಅಕ್ರಮ ಕಳ್ಳಬೇಟೆ ತಡೆ ಶಿಬಿರಗಳಿದಾವೆ. ಸೊ ಇಲ್ಲಿ ನಾವು GPS ಇರ್ಬೋದು, ಡ್ರೋನ್, ಕ್ಯಾಮ್ರಾ ಟ್ರ್ಯಾಪ್ ಹಾಗೆ ಆಧುನಿಕ ತಂತ್ರಜ್ಞಾನಗಳನ್ನು ಬಳಸಿಕೊಂಡು ಅಕ್ರಮ ಬೇಟೆ, ಅರಣ್ಯ ನಾಶ ಮತ್ತು ಅತಿಕ್ರಮಣವನ್ನು ತಡಿತಾ ಇದ್ದೀವಿ. ಈ ಅರಣ್ಯ ಸಿಬ್ಬಂದಿಗಳ ನಿಸ್ವಾರ್ಥ ಸೇವೆಯಿಂದಲೇ ನಾವು ಈ ಅಮೂಲ್ಯವಾದಂತಹ ಅರಣ್ಯ ಸಂಪತ್ತನ್ನು ರಕ್ಷಿಸಿಕೊಳ್ಳಲಿಕ್ಕೆ ಸಾಧ್ಯವಾಗ್ತಾ ಇದೆ.
1: ಈಗ ಸಾಮಾನ್ಯವಾಗಿ ಅರಣ್ಯ ಪ್ರದೇಶದಲ್ಲಿ ಈ ಸಿಗ್ನಲ್ಗಳೆಲ್ಲ ಸಿಗೋದಿಲ್ಲ, ಈ ಸಂಪರ್ಕಗಳೆಲ್ಲ ಹೇಗೆ ಸಾಧ್ಯವಾಗ್ತದೆ?
0: ನಾವು ವಾಕಿ ಟಾಕಿ ಯೂಸ್ ಮಾಡ್ತೀವಿ, ವೈರ್ಲೆಸ್ ಸಿಸ್ಟಮ್ ಎಲ್ಲ ಕಡೆ ಎನೇಬಲ್ ಆಗಿದೆ. ಸೊ ಇದರಿಂದ ನಾವು ಕಮ್ಯುನಿಕೇಶನ್ ಮಾಡ್ಕೋತೀವಿ.
1: ಸರಿ, ಆಮೇಲೆ ಇನ್ನೊಂದು ಪ್ರಮುಖವಾದಂತಹ ವಿಚಾರ, ಬೇಸಿಗೆಯಲ್ಲಿ ಕಂಡು ಬರುವಂತಹ ಈ ಬೆಂಕಿಗಳು ಅಥವಾ ಕಾಡು ಗಿಚ್ಚು ಅಂತ ಹೇಳುವಂತಹದ್ದು, ಇದರ ಒಂದು ನಿರ್ವಹಣೆಗೆ ಯಾವ ರೀತಿ ಒಂದು ವ್ಯವಸ್ಥೆ ಇದೆ?
0: ಹೌದು, ಈ ಬೆಂಕಿ ಅನ್ನೋದು ಕಾಡನ್ನ ಕಾಡ್ತಾ ಇರುವಂತ ಅತಿ ದೊಡ್ಡ ಸಮಸ್ಯೆ. ಆದ್ರೆ ನಮ್ಮಲ್ಲಿ ಏನ್ ಮಾಡ್ತೀವಿ ಅಂತಂದ್ರೆ ಬೇಸಿಗೆಗಿಂತ ಮುಂಚೆನೆ ಬೆಂಕಿ ರೇಖೆಗಳನ್ನ ಮಾಡ್ತೀವಿ,
1: ಫೈರ್ ಪಾತ್ ಅಂತ ಹೇಳ್ತೀವಿ.
0: ಹಾ, ಫೈರ್ ಲೈನ್ ಅಂತ ಕರಿತೀವಿ. ಅದೇ ರೀತಿ ನಂತರ ನಿರಂತರವಾಗಿ ಗಸ್ತು ಮಾಡ್ತಾ ಇರ್ತೀವಿ. ನಮ್ಮಲ್ಲಿ ಬಹಳಷ್ಟು ವೀಕ್ಷಣಾ ಗೋಪುರಗಳಿದಾವೆ. ಅದೇ ರೀತಿ GIS ತಂತ್ರಜ್ಞಾನ ಮತ್ತೆ ರಿಮೋಟ್ ಸೆನ್ಸಿಂಗ್ ಅಂತ ಕರಿತೀವಿ. ಇದರಲ್ಲಿ ಏನಾಗುತ್ತೆ ಅಂತಂದ್ರೆ ನಮಗೆ ಎಲ್ಲೇ ಬೆಂಕಿ ಬಿದ್ರು ವಿದಿನ್ 20-30 ಮಿನಿಟ್ಸ್ ಅಲ್ಲಿ ಮೆಸೇಜ್ ಬಂದ್ಬಿಡುತ್ತೆ. ಸೊ ಹೋಗಿ ನಾವು ಅದನ್ನ ಅಟೆಂಡ್ ಮಾಡ್ಲಿಕ್ಕೆ ಅವಕಾಶ ಆಗುತ್ತೆ. ಸೊ ಅದೇ ರೀತಿ ಸ್ಥಳೀಯ ಜನರನ್ನು ಸಹ ಒಂದು ವಿಶ್ವಾಸಕ್ಕೆ ತಗೊಂಡು ಸೊ ಅವರ ಸಹಕಾರದ ಮೂಲಕ ನಾವು ಬೆಂಕಿಯನ್ನು ತಡೆಗಟ್ಟುತ್ತೇವೆ.
1: ಇದಕ್ಕೆ ಪೂರಕವಾಗಿ ಇನ್ನೊಂದೆರಡು ಪ್ರಶ್ನೆಗಳನ್ನು ಸೇರಿಸಬೇಕು, ಯಾಕಂದ್ರೆ ಈ ಕಾಡ್ಗಿಚ್ಚು ಅಥವಾ ಕಾಡಿನ ಬೆಂಕಿ ಅನ್ನುವಂತಹದಕ್ಕೆ ಕಾರಣ ಏನು ಅಂತ ಹೇಳಿ, ಈಗ ಮನುಷ್ಯರೇ ಕಾರಣವೋ ಅಥವಾ ನೈಸರ್ಗಿಕವಾಗಿಯೂ ಕೂಡ ಕಾಡಲ್ಲಿ ಮೊದಲೆಲ್ಲ ಹೇಳ್ತಾ ಇದ್ವಿ ಈ ಬಿದಿರು ಒಂದಕ್ಕೊಂದು ಸಂಘರ್ಷ ಆದರೂ ಕೂಡ ಬೆಂಕಿ ಉತ್ಪಾದನೆ ಆಗ್ಬಹುದು ಅಂತ, ಇದೆಲ್ಲ ನಿಜವಾ?
0: ಬೆಂಕಿ ಹೆಚ್ಚಾಗಿ ಆಗೋದು ನಮ್ಮಲ್ಲೂ, ಅದರಲ್ಲೂ ಈ ಉತ್ತರ ಕನ್ನಡದಲ್ಲಿರ್ಬೋದು, 100ಕ್ಕೆ 100 ಮನುಷ್ಯ ನಿರ್ಮಿತ ಆಗಿರುತ್ತದೆ. ಸೊ ಬೇರೆ ದೇಶಗಳಲ್ಲಿ ಎಲ್ಲಿ ಪೈನ್ ಫಾರೆಸ್ಟ್ ಅಥವಾ ಸೂಚಿಪರ್ಣ ಮರಗಳು ಇರ್ತಾವಲ್ಲ, ಅಲ್ಲಿ ಕೆಲವೊಮ್ಮೆ ಸಿಡಿಲು ಗುಡುಗು ಅವುಗಳಿಂದ ಅಥವಾ ಅಲ್ಲಿ ಆಕ್ಚುಲಿ ಗುಡ್ಡಗಾಡು ಪ್ರದೇಶದ ಸ್ಲೋಪು ಬಹಳ ಜಾಸ್ತಿ ಇರುತ್ತೆ, ಇಳಿಜಾರು, ಅಲ್ಲಿ ಕೆಲವೊಮ್ಮೆ ಕಲ್ಲು ಬಂಡೆ ಉರುಳಿ ಬಂದು ಅದರಿಂದ ಕಿಡಿ ಹತ್ತಿ ಆಗೋ ಚಾನ್ಸಸ್ ಇರುತ್ತೆ. ಬಟ್ ನಮ್ಮಲ್ಲಿ ಅವುಗಳ ಸಂಖ್ಯೆ ಬಹಳ ಬಹಳ ನಗಣ್ಯ.
1: ಆಮೇಲೆ ಈಗ ಸಂಶೋಧನೆಗೆ ಸಂಬಂಧಪಟ್ಟ ಹಾಗೆ ವಿಶೇಷವಾಗಿ ವೈಲ್ಡ್ ಲೈಫ್ ರಿಸರ್ಚ್ ಮತ್ತು ಟ್ರೈನಿಂಗ್ ಸೆಂಟರ್, ಇದರ ಒಂದು ಮಹತ್ವ ಮತ್ತು ಇದರ ಕಾರ್ಯಚಟುವಟಿಕೆ ಬಗ್ಗೆ ಹೇಳಿ.
0: WRTC ಅಂತ ಕರಿತೀವಿ, ವೈಲ್ಡ್ ಲೈಫ್ ರಿಸರ್ಚ್ ಅಂಡ್ ಟ್ರೈನಿಂಗ್ ಸೆಂಟರ್. ಇದು ನಮ್ಮ ಕಾಳಿ ಹುಲಿ ಸಂರಕ್ಷಿತ ಪ್ರದೇಶದ ಒಂದು ಹೆಮ್ಮೆಯ ಸಂಸ್ಥೆ. ಸೊ ಇದು ಕೇವಲ ಸಂಶೋಧನಾ ಕೇಂದ್ರವಲ್ಲ, ಇಲ್ಲಿ ವೈಜ್ಞಾನಿಕ ಸಂರಕ್ಷಣೆ ಕೇಂದ್ರ ಬಿಂದು ಆಗಿದೆ. ಇಲ್ಲಿ ನಾವು ಕ್ಯಾಮ್ರಾ ಟ್ರ್ಯಾಪ್ ಅಲ್ಲಿ ತಗೊಂಡಿರುವಂತ ಎಲ್ಲ ಫೋಟೋಗಳನ್ನ ಪ್ರೊಸೆಸ್ ಮಾಡೋದಿರ್ಬೋದು ಅಥವಾ ಪಕ್ಷಿಗಳ ಸಮೀಕ್ಷೆ ಮಾಡೋದಿರ್ಬೋದು, ಅರಣ್ಯ ಪರಿಸರ ಅಧ್ಯಯನ ಮಾಡೋದಿರ್ಬೋದು, ಮರಗಳ ಬೆಳವಣಿಗೆ, ಜೀವವೈದ್ಯ ಸಂಶೋಧನೆ ಮುಂತಾದ ಅನೇಕ ಕಾರ್ಯಗಳಲ್ಲಿ ನಡೆಯುತ್ತವೆ. ಅದೇ ರೀತಿ ಬೇರೆ ಬೇರೆ ತರಬೇತಿ ಸಂಸ್ಥೆಗಳಿಂದ ಬಂದಂತ ವಿದ್ಯಾರ್ಥಿಗಳಿಗೆ ನಾವು ಇಲ್ಲಿ ಅರಿವನ್ನು ಸಹ ಮೂಡಿಸ್ತೇವೆ.
1: ಅಂದ್ರೆ ಅದು ದಾಂಡೇಲಿಯಲ್ಲಿ ಇರುವಂತದ್ದು?
0: ದಾಂಡೇಲಿಯಲ್ಲಿ
1: ವಿಜ್ಞಾನಿಗಳು ಅಲ್ಲಿ ಕೆಲಸ ಮಾಡ್ತಿರ್ತಾರೆ.
0: ಹಾ, ವಿಜ್ಞಾನಿಗಳು ಬಯಾಲಜಿಸ್ಟ್ ಎಲ್ಲ ಕೆಲಸ ಮಾಡ್ತಿರ್ತಾರೆ. ಸೊ ಇವಾಗ ಫೋರೆನ್ಸಿಕ್ ಡಿಪಾರ್ಟ್ಮೆಂಟ್ ಓಪನ್ ಆಗ್ತಾ ಇದೆ. ಸೊ ಇದರಲ್ಲಿ ನಾವು ಎಲ್ಲಾದರೂ ಅರಣ್ಯ ಅಪರಾಧಗಳು ಆದರೆ ಸೊ ಅದನ್ನ ಯಾವ ರೀತಿ ಪತ್ತೆ ಹಚ್ಚೋದು, ಯಾವ ರೀತಿ ಅದನ್ನ ಪ್ರೊಸೆಸ್ ಮಾಡೋದು, ಅವನ್ನೆಲ್ಲ ಇಲ್ಲಿ ನೋಡ್ಲಿಕ್ಕೆ ಅವಕಾಶ ಇದೆ.

0: ಪ್ರಯೋಗಗಳು ಎನ್ನುವಂತಹದ್ದು ಈ ಪ್ರಯೋಗಾಲಯ ಅಥವಾ ಲ್ಯಾಬೊರೇಟರಿಯಲ್ಲಿ ಮಾತ್ರ ಆಗುವಂತಹ ಪ್ರಯೋಗವು ಅಥವಾ ಫೀಲ್ಡ್ ಅಲ್ಲಿ ಆನ್ ಫೀಲ್ಡ್ ಅಲ್ಲಿ ಏನಾದರೂ ಕೆಲಸ ಆಗ್ತಾ ಇರ್ತದೆ?
1: ಆನ್ ಫೀಲ್ಡ್ ಅಲ್ಲಿ ಅಂತಂದ್ರೆ ಈಗ ಕೆಲವೊಮ್ಮೆ ಯಾವುದೋ ಒಂದು ಆಕಳನ್ನ ಚಿರತೆ ಹಿಡಿಯಿತು ಅಥವಾ ಹುಲಿ ಹಿಡಿಯಿತು ಅಂತ ಅನ್ಕೊಳ್ಳೋಣ, ದೂರು ಬರುತ್ತೆ. ಸೊ ಅವಕ್ಕೆ ಒಂದು ಕಡೆಯಲ್ಲಿ ನಾವು ಪರಿಹಾರ ಕೊಡ್ತೀವಿ, ಅದು ಕೊಡೋದು ಕೊಡ್ತೀವಿ. ಮತ್ತೊಂದು ಕಡೆ ನಾವು ಕ್ಯಾಮ್ರಾ ಟ್ರ್ಯಾಪ್ ಅನ್ನು ಸೆಟ್ ಮಾಡ್ತೀವಿ, ಅಲ್ಲಿ ನಿಜವಾಗೂ ಅಲ್ಲಿ ಬಂದಿದೆಯೋ, ಹುಲಿನೇ ಹಿಡಿತೋ, ಆಯ್ತು. ಅದಾದ ನಂತರ ನೆಕ್ಸ್ಟ್ ಯಾವ ಪ್ರಾಣಿ ಬರುತ್ತೆ. ಕೆಲವೊಂದ್ ಕಡೆ ವಿಶೇಷ ಆಸಕ್ತಕರ ಏನು ಘಟನೆಗಳನ್ನ ನಡೆದಿದ್ದಾವೆ ಅಂದ್ರೆ, ಒಂದು ಹುಲಿ ತಿಂದು ಹೋದ ನಂತರ ಚಿರತೆ ಬರುತ್ತೆ, ಚಿರತೆ ತಿನ್ನುತ್ತೆ, ಹಂದಿ ತಿನ್ನುತ್ತೆ, ನಂತರ ಮುಂಗುಸಿನ ತಿನ್ಬಹುದು, ಮೊಸಳೆಗಳು ತಿಂದಿದ್ದೇವೆ, ಇವೆಲ್ಲ ರೆಕಾರ್ಡ್ಸ್ ನಮಗೆ ಸಿಗುತ್ತೆ.
0: ಆಮೇಲೆ ಆವಾಗ್ಲೇ ಒಂದು ವಿಚಾರವನ್ನು ನಾವು ಪ್ರಸ್ತಾಪ ಮಾಡಿದೀವಿ, ಈ ಮಾನವ ಮತ್ತು ವನ್ಯ ಪ್ರಾಣಿಗಳ ಒಂದು ಸಂಘರ್ಷ ಅನ್ನುವಂತಹದ್ದು. ಬಹುಶಃ ಈ ಕಾಡಿಗೆ ಒತ್ತಟ್ಟಿನಲ್ಲಿ ಇರುವಂತಹ ಈ ಕೃಷಿ ಜಮೀನು ಇದೆಯಲ್ಲ, ಅವರು ಅದು ಯಾವಾಗ್ಲೂ ಹೇಳುವಂತಹ ಅದೇ ವಿಚಾರ, ನಮ್ಮ ಜಮೀನಿಗೆ ಕಾಡು ಪ್ರಾಣಿಗಳು ಬಂದು ಹಾವಳಿಯನ್ನು ಮಾಡಿದೆ, ಹಾನಿ ಮಾಡಿದೆ ಅಂತ ಹೇಳಿ.

0: ಅಲ್ಲಿ ಬಂದಿದೆಯೋ ಹುಲಿನೇ ಹಿಡಿತು. ಆಯ್ತು, ಅದಾದ ನಂತರ ನೆಕ್ಸ್ಟ್ ಯಾವ ಪ್ರಾಣಿ ಬರುತ್ತೆ? ಕೆಲವೊಂದ್ ಕಡೆ ವಿಶೇಷ ಆಸಕ್ತಕರ ಏನು ಘಟನೆಗಳನ್ನು ನಡೆದಿದ್ದಾವೆ. ಅಂದ್ರೆ ಒಂದು ಹುಲಿ ತಿಂದು ಹೋದ ನಂತರ ಚಿರತೆ ಬರುತ್ತೆ, ಚಿರತೆ ತಿನ್ನುತ್ತೆ, ಹಂದಿ ತಿನ್ನುತ್ತೆ, ನಂತರ ಮುಂಗುಸಿನೂ ತಿನ್ಬಹುದು, ಮೊಸಳೆಗಳು ತಿಂದಿದ್ದೇವೆ, ಇವೆಲ್ಲ ರೆಕಾರ್ಡ್ಸ್ ನಮಗೆ ಸಿಗುತ್ತೆ.
1: ಆಮೇಲೆ ಆವಾಗ್ಲೇ ಒಂದು ವಿಚಾರವನ್ನು ನಾವು ಪ್ರಸ್ತಾಪ ಮಾಡಿದೀವಿ, ಈ ಮಾನವ ಮತ್ತು ವನ್ಯ ಪ್ರಾಣಿಗಳ ಒಂದು ಸಂಘರ್ಷ ಅನ್ನುವಂತಹದ್ದು. ಬಹುಶಃ ಈ ಕಾಡಿಗೆ ಒತ್ತಟ್ಟಿನಲ್ಲಿ ಇರುವಂತಹ ಈ ಕೃಷಿ ಜಮೀನು ಇದೆಯಲ್ಲ, ಅವರು ಅದು ಯಾವಾಗ್ಲೂ ಹೇಳುವಂತಹ ಅದೇ ವಿಚಾರ, ನಮ್ಮ ಜಮೀನಿಗೆ ಕಾಡು ಪ್ರಾಣಿಗಳು ಬಂದು ಹಾವಳಿಯನ್ನು ಮಾಡಿದೆ, ಹಾನಿ ಮಾಡಿದೆ ಅಂತ ಹೇಳಿ, ಈ ಕೃಷಿಕರ ಒಂದು ಜವಾಬ್ದಾರಿ ಏನು ಅಂತ?
0: ಕಾಡು ಮತ್ತೆ ಮನುಷ್ಯ
1: ಒಂದು ರೀತಿಯ ಸಹಜೀವನ ಬೇಕಾಗಿದೆ.
0: ಹೌದು, ಸಹಜೀವನ ಬೇಕಾಗಿದೆ. ನಮ್ಮ ದೇಶದಲ್ಲಿ ಕಾಡಿನ ಪ್ರಮಾಣ ಕಡಿಮೆ ಇದೆ, ಆದ್ರೆ ಎಲ್ಲಾ ಕಡೆ ಕಾಡಿದ್ದಲ್ಲಿ ಮನುಷ್ಯನ ಆವಾಸ ಸ್ಥಾನ ಇದ್ದೇ ಇದೆ. ಯಾಕೆಂದ್ರೆ ಅಷ್ಟು ಅವಲಂಬಿತರಾಗಿದ್ದಾರೆ. ಹೆಚ್ಚಾಗಿ ಕಾಡಿನಲ್ಲಿ ಕುಣಬಿ ಅವರು ಇರ್ಬೋದು, ಅಥವಾ ಈಗ ನಾವು ನಾಗರಹೊಳೆ ಕಡೆ ಹೋದ್ರೆ ಜೇನು ಕುರುಬರು, ಆದಿವಾಸಿಗಳು ಇರೋ ಅಂತ ಜಾಗ. ಆದ್ರೆ ಇವೆರಡು ಒಟ್ಟಿಗೆ ಹೋದರೆ, ಅಂದ್ರೆ ಸಹಭಾಗಿತ್ವದಲ್ಲಿ ಹೋದ್ರೆ ಮಾತ್ರ ನಾವು ಕಾಡಿನ ಸಂರಕ್ಷಣೆ ಮಾಡಬಹುದು. ನಮ್ಮಲ್ಲಿ ಕಾಳಿ ಹುಲಿ ಸಂರಕ್ಷಿತ ಪ್ರದೇಶದಲ್ಲಿ ಸ್ವಯಂ ಅಂತ ಒಂದು ವಿಶೇಷ ಕಾರ್ಯಕ್ರಮ ಆರಂಭಿಸಲಾಗಿದೆ. ಸೊ ಇಲ್ಲಿ ಇದರ ಉದ್ದೇಶ ಏನು ಅಂತಂದ್ರೆ, ಕಾಡಿನೊಂದಿಗೆ ಬದುಕುವ ಜನರ ಜೀವನ ಮಟ್ಟವನ್ನು ಸುಧಾರಿಸುವ ಜೊತೆಗೆ ಅವರನ್ನ ಸಂರಕ್ಷಣೆ ಭಾಗವಾಗಿಸಿತು. ಇದರಲ್ಲಿ ಅಡವಿ ಜಯಂಕಾರ ಅಂತ ಒಂದು ಯೋಜನೆ ಇದೆ. ಇದರಲ್ಲಿ ವೈಜ್ಞಾನಿಕವಾಗಿ ಜೇನು ಸಾಕಾಣಿಕೆ ಅವರಿಗೆ ಕಲಿಸಿ ಅದಾದ ನಂತರ ಅವರ ಏನು ಜೇನು ಉತ್ಪತ್ತಿ ಆಗುತ್ತಲ್ಲ ಅದನ್ನ ನಮ್ಮ ಒಂದು ಪ್ಲಾಟ್ಫಾರ್ಮ್ ಮಾಡಿಕೊಂಡು ಅಲ್ಲಿಂದ ಮಾರಾಟ ಮಾಡ್ತೀವಿ. ಹಾಗೆ ಮರಳಿ ಮನೆಗೆ ಯೋಜನೆ ಮುಖಾಂತರ ವಸತಿ ನಿಲಯದ ಮಕ್ಕಳಿಗೆ ಕುಟುಂಬದೊಂದಿಗೆ ಸಮಯ ಕಳೆಯುವಂತ ಅವಕಾಶ ನೀಡ್ತೀವಿ. ಹಾಗೆ ಮಹಿಳೆಯರಿಗೆ ಕಾಯಿರ್ ಅಂದ್ರೆ ತೆಂಗಿನ
1: ನಾರು
0: ಇದರ ಉತ್ಪನ್ನ ತಯಾರಿಕೆ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಡ್ತೀವಿ. ಹಾಗೆ ಕಿಡ್ ಫಾರೆಸ್ಟರ್ ಅಂದ್ರೆ ನಗರದ ಮಕ್ಕಳಿಗೆ ಕಾಡು ಅಂದ್ರೆ ಏನು ಒಂದು ಅರಿವು ಮೂಡಿಸ್ಲಿಕ್ಕೆ ಒಂದು ಕಾರ್ಯಕ್ರಮ ಮಾಡ್ತೀವಿ, ಅಥವಾ ಪ್ರಕೃತಿ ಶಿಕ್ಷಣ ಅಂತಾನು ಹೇಳ್ಬೋದು. ಹಾಗೆ ಡಿಜಿಟಲ್ ಶಿಕ್ಷಣ ಮತ್ತೆ ಸಂಗೀತ ಹಾಗೂ ಚಿತ್ರಕಲೆ ಮುಖಾಂತರ ಪರಿಸರ ಜಾಗೃತಿ ಹಾಗೂ ಇತರ ಕಾರ್ಯಕ್ರಮಗಳನ್ನ ಇಲ್ಲಿ ಯಶಸ್ವಿಯಾಗಿ ಮಾಡ್ತೀವಿ. ಸೊ ಸಂರಕ್ಷಣೆ ಯಶಸ್ವಿಯಾಗಬೇಕು ಅಂತಂದ್ರೆ ಜನರ ವಿಶ್ವಾಸ ಮತ್ತೆ ಸಹಕಾರ ಅತ್ಯಗತ್ಯ ಎಂಬುದಕ್ಕೆ ಇದೊಂದು ಉತ್ತಮ ಉದಾಹರಣೆಯಾಗಿದೆ.
1: ಈ ಇತ್ತೀಚೆಗೆ ಕೇಳಿ ಬರ್ತಾ ಇರುವಂತಹದ್ದು ಪರಿಸರ ಸ್ನೇಹಿ ಪ್ರವಾಸೋದ್ಯಮದ ಅಭಿವೃದ್ಧಿಯ ಬಗ್ಗೆ, ಇದರಲ್ಲಿ ಎದುರಿಸುವಂತಹ ಒಂದು ಸವಾಲುಗಳು ಏನೇನು ಹಾಗೂ ಪ್ರವಾಸಿಗರ ಒಂದು ಜವಾಬ್ದಾರಿ ಏನು ಅಂತ?
0: ಇವಾಗ ತಾವು ನೋಡ್ತಾ ಇರುವ ಹಾಗೆ ಪರಿಸರ ಅನ್ನೋದು ಒಂದು ಆಸ್ತಿಯಾಗಿ ನಾವು ನೋಡಬೇಕೇ ಹೊರತು ಸಂಪನ್ಮೂಲ ಅಥವಾ ಒಂದು
1: ಆರ್ಥಿಕ
0: ಮೂಲವಾಗಿ ನೋಡೋದು ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಜನರ ಮನಸ್ಥಿತಿ ಅದೊಂದು ಸ್ವಲ್ಪ ಚೇಂಜ್ ಆದ್ರೆ ಸೊ ನಮಗೆ ಪರಿಸರ ಸಂರಕ್ಷಣೆ ಬಹಳ ಅತ್ಯುತ್ತಮವಾಗಿ ಮಾಡ್ಲಿಕ್ಕೆ ಅವಕಾಶ ಆಗುತ್ತೆ. ಯಾಕೆ ಅಂತಂದ್ರೆ ಈಗ ನಾವು ಯಾವುದೇ ಒಂದು ಪ್ರವಾಸಿ ಸ್ಥಾನಗಳಿಗೆ ಹೋದ್ರೆ ಅಲ್ಲಿ ನಾವು ಅದನ್ನ ಯಾವ ರೀತಿ ಭೋಗಿಸಬಹುದು ಅನುಭವಿಸಬಹುದು ಅನ್ನೋದು ಜನರ ಮನಸ್ಸಲ್ಲಿರುತ್ತೆ. ಅದೇ ಸ್ವಲ್ಪ ಪ್ರಕೃತಿಯ ಬಗ್ಗೆ ನಾವು ಕಾಳಜಿ ಕೊಟ್ಟು ಅದನ್ನ ನಾವು ಪ್ರಕೃತಿಯ ಸವಿಯನ್ನ ಸವಿದರೆ ಪ್ರಕೃತಿಗೂ ಸಹಕಾರಿ, ಜನರಿಗೂ ಲಾಭದಾಯಕ.
1: ಬಹುಶಃ ಇದನ್ನ ಈ ಜೇನುನೊಣಗಳಿಗೆ ನಾವು ಹೋಲಿಕೆ ಮಾಡಬಹುದು. ಮಕರಂದವನ್ನ ಪರಾಗವನ್ನ ಮಾತ್ರ ಅದು ಹೀರಬೇಕಷ್ಟೇ ಹೊರತು ಇಡೀ ಹೂವನ್ನ ಡ್ಯಾಮೇಜ್ ಮಾಡಬಾರ್ದು ಅಂತ.
0: ತಾವು ಬಹಳ ಸರಿಯಾಗಿ ಹೇಳಿದ್ರಿ. ಸೊ ಇಲ್ಲಿ ಕಾಳಿಹುಲ್ಲಿ ಸಂರಕ್ಷಿತ ಪ್ರದೇಶದಲ್ಲಿ ಬಹಳಷ್ಟು ಪ್ರಕೃತಿ ಪ್ರಿಯರಿಗೆ ಸುತ್ತಾಡ್ಲಿಕ್ಕೆ ಅವಕಾಶಗಳಿದ್ದಾವೆ. ಸೊ ಇಲ್ಲಿ ಪ್ರಕೃತಿಯನ್ನು ನೋಡಿ ನಾವು ಅರ್ಥ ಮಾಡಿಕೊಂಡು ಅದೇ ರೀತಿ ಸಂರಕ್ಷಿಸುವುದು ಏನು ನಮ್ಮ ಪ್ರಕೃತಿ ಪ್ರಿಯರ ಜವಾಬ್ದಾರಿಯಾಗಿದೆ. ಸೊ ಇಲ್ಲಿ ಜೀಪ್ ಸಫಾರಿ ಇದೆ, ಕುಳಿಗಿಯಲ್ಲಿ ನೇಚರ್ ಕ್ಯಾಂಪ್ ಇದೆ, ಅಣಶಿಯಲ್ಲಿ ನೇಚರ್ ಕ್ಯಾಂಪ್ ಇದೆ, ಅದೇ ರೀತಿ ಪಕ್ಷಿ ವೀಕ್ಷಣೆ ಮಾಡ್ಲಿಕ್ಕೆ ಅವಕಾಶ ಇದೆ, ಕೆನೋಪಿ ವಾಕ್ ಇದೆ, ಹಾಗೆ ಆನೆ ಶಿಬಿರ ಇದೆ, ಸಿಂತೇರಿ ರಾಕ್ಸ್ ಇದೆ, ಆಕಳಗವಿ ಮುಂತಾದ ಪ್ರೇಕ್ಷಣೀಯ ಸ್ಥಾನಗಳು ಇವೆ. ಇಲ್ಲಿ ಪ್ರಕೃತಿಯ ಸೌಂದರ್ಯವನ್ನು ಸವಿಯುವುದರ ಜೊತೆಗೆ ಸಂರಕ್ಷಣೆ ಮಹತ್ವವನ್ನು ಇವು ತಿಳಿಸುತ್ತವೆ.
1: ಅಂದ್ರೆ ಪ್ರವಾಸಿಗರು ಬಂದಾಗಲೂ ಕೂಡ ಜವಾಬ್ದಾರಿಯುತವಾಗಿ ಒಂದು ಅಧ್ಯಯನವನ್ನು ಮಾಡಬಹುದು.
0: ಹೌದು
1: ಸರ್. ಈಗ ಕಾಳಿ ಹುಲಿ ಸಂರಕ್ಷಿತ ಪ್ರದೇಶದಲ್ಲಿ ನಾವು ಈಗಾಗಲೇ ಮಾತನಾಡಿದ್ವಿ, ಹುಲಿಗಳಿವೆ, ಜೊತೆಗೆ ಬೇರೆ ಬೇರೆ ವನ್ಯ ಪ್ರಾಣಿಗಳು ಕೂಡ ಇವೆ ಅಂತ ಹೇಳಿ, ಆ ಬೇರೆ ವನ್ಯಜೀವಿಗಳು ಅಂದ್ರೆ ಯಾವ್ಯಾವ?
0: ಇಲ್ಲಿ ಆನೆಗಳಿದ್ದಾವೆ, ಚಿರತೆಗಳಿದ್ದಾವೆ, ಚಿರತೆಗಳಲ್ಲೂ 10% ಕಪ್ಪು ಚಿರತೆಗಳು ಇದಾವೆ. ಆಮೇಲೆ ಕಾಡೆಮ್ಮೆಗಳಿದಾವೆ, ಕಡವೆಗಳಿದಾವೆ, ಚುಕ್ಕೆ ಜಿಂಕೆಗಳು, ಕಾಡು ಹಂದಿ, ನಂತರ ಸೀಳು ನಾಯಿ, ಕರಡಿ, ಹಾಗೆ ಹಾವುಗಳಲ್ಲಿ ವಿಶೇಷವಾಗಿ ಕಾಳಿಂಗ ಸರ್ಪ, ಹಾಗೆ ಮುಂತಾದ ವನ್ಯಜೀವಿಗಳಿದ್ದಾವೆ. ಇದೇ ರೀತಿ ಪಕ್ಷಿ ಪ್ರಿಯರಿಗೂ ಇದು ಒಂದು ಉತ್ತಮ ಜಾಗವಾಗಿದೆ. ಹೇಗೆ ಅಂತಂದ್ರೆ ಇಲ್ಲಿ ಆಲ್ಮೋಸ್ಟ್ 300 ಹೆಚ್ಚು ಜಾತಿಯ ಪಕ್ಷಿಗಳು ಇಲ್ಲಿ ಕಂಡು ಬರುತ್ತವೆ. ಅದರಲ್ಲಿ ಪ್ರಮುಖವಾಗಿ ಗ್ರೇಟ್ ಇಂಡಿಯನ್ ಹಾರ್ನ್ಬಿಲ್, ಹಾರ್ನ್ಬಿಲ್ ಅಲ್ಲೇ ಅತಿ ದೊಡ್ಡ ಜಾತಿಯ ಪಕ್ಷಿ.

0: ಅರ್ಜೆಂಟೀನಿಯನ್ ಹಾರ್ನ್ಬಿಲ್, ಹಾಗೆ ಮಲಬಾರ್ ಪೈಡ್ ಹಾರ್ನ್ಬಿಲ್, ಹಾಗೆ ಮಲಬಾರ್ ಗ್ರೇ ಹಾರ್ನ್ಬಿಲ್ ಇರ್ಬೋದು, ಮುಂತಾದ ಪಕ್ಷಿಗಳು ಕಂಡು ಬರ್ತವೆ. ಇಲ್ಲಿ ವಿಶೇಷ ಹೇಳಬೇಕು ಅಂತಂದ್ರೆ ಮಲಬಾರ್ ವಿಸ್ಲಿಂಗ್ ಥ್ರಶ್ ಅಂತಿದೆ, ಬಹಳ ಸುಂದರವಾಗಿ ಹಾಡೇಳುತ್ತೆ. ಸಿಳ್ಳೆ ಹಾಕುವಂತ ನಿತ್ಯ ಹರಿದ್ವರ್ಣ ಕಾಡಿನ ತೊರೆಗಳಲ್ಲಿ ಹೆಚ್ಚಾಗಿ ಕಂಡು ಬರುವಂತ ಪಕ್ಷಿ.
1: ಸರಿ, ಈಗಾಗಲೇ ಒಂದು ಮಾತನ್ನ ನಾನು ಹೇಳಿದ್ರೆ, ಈ ಒಂದು ಮಾನವ ಒಂದು ವನ್ಯಜೀವಿ ಸಂಘರ್ಷದ ಬಗ್ಗೆ ಹೇಳಿದ್ವಿ, ಆಮೇಲೆ ಈಗ ಅರಣ್ಯ ಸಂರಕ್ಷಣೆಯ ಸಮಿತಿಯಲ್ಲಿಯೂ ಕೂಡ ಜನರು ಪಾಲ್ಗೊಳ್ಳಬಹುದು ಅಂತ ಹೇಳಿ, ಇದರ ಬಗ್ಗೆ ಸ್ವಲ್ಪ ವಿವರವಾಗಿ ಹೇಳಿ, ಯಾವ ರೀತಿ ಒಂದು ಅವರ ಜವಾಬ್ದಾರಿಯನ್ನು ನಿರ್ವಹಿಸಬಹುದು?
0: ಪ್ರತಿಯೊಬ್ಬ ನಾಗರಿಕನು ಏನು ವನ್ಯಜೀವಿ ಸಂರಕ್ಷಣೆಯಲ್ಲಿ ಸಹಕರಿಸಬಹುದು. ಅವ್ರು ಏನು ಅಂತಂದ್ರೆ ವನ್ಯಜೀವಿ ಸಂರಕ್ಷಣೆ ಅಂತಲ್ಲ, ತಮ್ಮ ಜವಾಬ್ದಾರಿ ಅಂತ ಇಟ್ಕೊಂಡು ಮನೆಯಲ್ಲಿ ತಾವು ಹೇಗೆ ಇರ್ತೀವೋ ಅದೇ ರೀತಿ ಅರಣ್ಯಕ್ಕೆ ಭೇಟಿ ನೀಡಿದಾಗ ಪ್ಲಾಸ್ಟಿಕ್ ನ ಎಸಿಬಾರದು, ವನ್ಯಜೀವಿಗಳು ಕಂಡ್ರೆ ಏನನ್ಸುತ್ತೆ ಅಯ್ಯೋ ಮಂಗ ಇದೆ ಅದಕ್ಕೆ ಆಹಾರ ಕೊಡೋಣ ಹಸುವಾಗಿದೆ ಅಂತ, ನಾವು ಆ ರೀತಿ ಮಾಡೋದೇ ತಪ್ಪು. ಯಾಕೆಂದ್ರೆ ಅವರ ಜೀರ್ಣಾಂಗ ವ್ಯೂಹ ಬೇರೆ ಇರುತ್ತೆ, ಅವರ ಕಾಡು ಹಣ್ಣುಗಳನ್ನ ಸೊಪ್ಪುಗಳನ್ನ ತಿಂದು ಬದುಕುವಂತವಕ್ಕೆ ನಾವು ಕರೆದ ತಿಂಡಿಯನ್ನ ಅಥವಾ ಬೇರೆ ಏನನ್ನು ಕೊಟ್ಟು ಮಾಡಿದರೆ ಅದರ ರೋಗ ನಿರೋಧಕ ಶಕ್ತಿ ಕಡಿಮೆ ಆಗುತ್ತೆ. ಸೊ ಹಾಗೆ ನಾವು ಕೆಲವೊಂದ್ ಕಡೆ ಆನೆ ಬಂತು ಸೆಲ್ಫಿ ತಗೋತೀವಿ, ಸೊ ಈ ರೀತಿ ಮಾಡೋದ್ರಿಂದ ಏನಾಗುತ್ತೆ ಅವುಗಳ ಬಿಹೇವಿಯರ್ ಅಲ್ಲಿ ಚೇಂಜ್ ಆಗುತ್ತೆ. ಸೊ ಮತ್ತೆ ನಾವು ಎಲ್ಲಾದ್ರೂ ಈಗ ಅಕ್ರಮ ಬೇಟೆ ಆಗೋದಿರ್ಬೋದು, ಅರಣ್ಯ ನಾಶ ಆಗೋದಿರ್ಬೋದು, ಇಂಥವನ್ನೆಲ್ಲ ಕಂಡು ಬಂದ್ರೆ ತಕ್ಷಣ ಅಲ್ಲಿಯ ಅರಣ್ಯ ಇಲಾಖೆಯವರಿಗೆ ಮಾಹಿತಿ ನೀಡೋದಿರ್ಬೋದು, ಹಾಗೆ ಎಸ್ಪೆಷಲಿ ಮಕ್ಕಳಲ್ಲಿ ಪ್ರಕೃತಿಯ ಬಗ್ಗೆ ಒಂದು ಆಸಕ್ತಿ ಬೆಳೆಸುವಂತ ಈಗ ಕಿಡ್ ಫಾರೆಸ್ಟರ್ ಅಂತ ನಾನು ತಮಗೆ ಒಂದು ಪ್ರೋಗ್ರಾಮ್ ಬಗ್ಗೆ ಹೇಳಿದೆ, ಅವುಗಳಲ್ಲಿ ಇನ್ವಾಲ್ವ್ ಮಾಡೋದ್ರ ಮುಖಾಂತರ. ಈಗ ಮಳೆಗಾಲ ನಡೀತಾ ಇದೆ, ಸೊ ಇವಾಗ ಅಟ್ಲೀಸ್ಟ್ ಒಂದು ಅಥವಾ ಎರಡು ಮರಗಳನ್ನ ನೆಡೋದು, ಅಟ್ಲೀಸ್ಟ್ ಮನೆಯಲ್ಲಿ ನೀರನ್ನು ಉಳಿಸುವುದ್ರ ಮುಖಾಂತರ ಸಹ ನಾವು ಕಾಡನ್ನ ಉಳಿಸಬಹುದು, ಹಾಗೆ ಹುಲಿ ಸಂರಕ್ಷಣೆಯನ್ನು ಮಾಡಬಹುದು.
1: ಈಗ ವಿಶ್ವ ಹುಲಿ ದಿನದ ಸಂದರ್ಭದಲ್ಲಿ ಜನರಿಗೆ ನಿಮ್ಮ ಒಂದು ಸಂದೇಶ ಏನು?
0: ಒಂದು ಚಿಕ್ಕ ಕತೆ ಹೇಳ್ತೀನಿ.
1: ಹೇಳಿ.
0: ಒಂದು ಮಗ ಮತ್ತೆ ಅಪ್ಪ ಕಾಡಿನಲ್ಲಿ ಹೋಗ್ತಾ ಇದ್ರಂತೆ, ಅದು ಹುಲಿ ಇರುವಂತ ಕಾಡು. ಅಪ್ಪ ಮಗನಿಗೆ ಹೇಳಿದಂತೆ, ಇದು ನೋಡಪ್ಪ ಹುಲಿ ಇರುವಂತ ಕಾಡು, ನಾವು ಈ ಕಡೆಯಿಂದ ಆ ಕಡೆ ಹೋಗ್ತಾ ಇದೀವ ಅಂತ. ಸೊ ಹೋದ್ರು ಮಗ ಲಾಸ್ಟ್ ಬಂದ ನಂತರ ಕೇಳದ್ನಂತೆ, ಅಪ್ಪ ಹುಲಿ ಇರುವಂತ ಕಾಡು ಅಂತ ತಾವ್ ಹೇಳಿದ್ರಲ್ಲ, ಬಟ್ ಹುಲಿ ನಮ್ಗೆ ಕಂಡೇ ಇಲ್ಲ ಅಂತ. ಆವಾಗ ಅಪ್ಪ ಹೇಳದ್ನಂತೆ, ನಾವು ಇಲ್ಲಿ 100 ಸರ್ತಿ ಹೋದ್ರು ಸಹ ಹುಲಿ ನಮ್ಗೆ ಕಾಣದೇ ಇರ್ಬೋದು, ಆದ್ರೆ 100 ಸಲಿನೂ ಹುಲಿ ನಮ್ಮನ್ನ ನೋಡಿರುತ್ತೆ ಅಂತ. ಅಂದ್ರೆ ಹುಲಿ ಮನುಷ್ಯರನ್ನ ಅನಗತ್ಯವಾಗಿ ಎದುರಿಸೋದಿಲ್ಲ, ಅದು ಕಾಡಿನ ಶಿಸ್ತನ್ನ ಪಾಲಿಸುವಂತ ಒಂದು ಬುದ್ಧಿವಂತ ಜೀವಿ. ಹಾಗೆ ಸಹ ನಾವು ಪ್ರಕೃತಿಯ ನಿಯಮಗಳನ್ನ ಗೌರವಿಸಬೇಕು. ನೆನ್ಪಿಟ್ಕೊಳ್ಳಿ, ಒಂದು ಹುಲಿಯನ್ನ ಉಳಿಸಿದ್ರೆ ಒಂದು ಅರಣ್ಯ ಉಳಿಯುತ್ತೆ, ಒಂದು ನದಿ ಉಳಿಯುತ್ತೆ, ಸಾವಿರಾರು ಸಸ್ಯ ಮತ್ತು ಪ್ರಾಣಿ ಪ್ರಭೇದಗಳು ಉಳಿಯುತ್ತವೆ, ಲಕ್ಷಾಂತರ ಜನರ ನೀರಿನ ಮೂಲ ಉಳಿಯುತ್ತದೆ, ಮುಂದಿನ ಪೀಳಿಗೆಯ ಭವಿಷ್ಯ ಸುರಕ್ಷಿತವಾಗುತ್ತದೆ. ಆದ್ದರಿಂದ ಹುಲಿಯನ್ನು ಉಳಿಸುವುದು ಎಂದರೆ ಕೇವಲ ಒಂದು ಪ್ರಾಣಿಯನ್ನು ಉಳಿಸುವುದು ಅಂತಲ್ಲ, ಇಡೀ ಜೀವ ಜಗತ್ತನ್ನು ಉಳಿಸುವುದು.
1: ಈ ಸಂದರ್ಭದ ಒಂದು ಸಂಕಲ್ಪ ಏನಿರಬೇಕು ಅಂತ?
0: ಕಾಡನ್ನು ಪ್ರೀತಿಸೋಣ, ವನ್ಯಜೀವಿಗಳನ್ನು ಗೌರವಿಸೋಣ, ಪ್ರಕೃತಿಯನ್ನು ಉಳಿಸೋಣ, ಮುಂದಿನ ಪೀಳಿಗೆಗೆ ಹಸಿರು ಭವಿಷ್ಯವನ್ನು ನೀಡೋಣ.
1: ಬಹುಶಃ ಈ ಹುಲಿ ಸಂರಕ್ಷಣೆ ಎನ್ನುವಂತಹದ್ದು ಒಂದು ಸಾಂಕೇತಿಕವಾದರೂ ಕೂಡ ಈ ಮೂಲಕ ನಾವು ಪರಿಸರ ಸಂರಕ್ಷಣೆಗೂ ಕೂಡ ನಮ್ಮ ಕೊಡುಗೆಯನ್ನು ಕೊಡಬಹುದು ಎನ್ನುವಂತ ಒಂದು ಸಂದೇಶ ಪ್ರಮುಖವಾಗಿರುವಂತಹದ್ದು. ಬಹಳ ಒಳ್ಳೆಯ ಮಾತನ್ನ ಹೇಳಿರಿ ಹರಿಕಿರಣ್ ಭಟ್ ಅವರೇ. ವಿಶ್ವ ಹುಲಿ ದಿನದ ಸಂರಕ್ಷಣೆ ದಿನದ ಒಂದು ಮಹತ್ವ ಏನು, ಹಾಗೂ ನಮ್ಮ ವಿಶೇಷವಾಗಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಅದರಲ್ಲೂ ಈ ದಾಂಡೇಲಿ ಮತ್ತು ಕದ್ರಾ ವಲಯದಲ್ಲಿ ಈ ಹುಲಿ ಸಂರಕ್ಷಣೆಯನ್ನು ಕಾಳಿ ಹುಲಿ ಸಂರಕ್ಷಣಾ ಪ್ರದೇಶದಲ್ಲಿ ಯಾವ ರೀತಿ ಮಾಡಲಾಗ್ತಾ ಇದೆ, ಪ್ರವಾಸಿಗರ ಹಾಗೂ ಜನಸಾಮಾನ್ಯರ ಒಂದು ಜವಾಬ್ದಾರಿಯನ್ನು ಯಾವ ರೀತಿ ಸಮರ್ಥವಾಗಿ ನಿರ್ವಹಿಸಬೇಕು, ಈ ಎಲ್ಲ ವಿಚಾರದ ಬಗ್ಗೆ ಬಹಳಷ್ಟು ವಿಚಾರವನ್ನು ನೀವು ಹಂಚಿಕೊಂಡಿದ್ದೀರಿ. ತುಂಬಾ ಧನ್ಯವಾದಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕಾಗಿ. ನಮಸ್ಕಾರ.
0: ಧನ್ಯವಾದಗಳು ಸರ್. ನಮಸ್ತೆ.
2: ವಿಶ್ವ ಹುಲಿ ದಿನ ಕುರಿತು ಉತ್ತರ ಕನ್ನಡ ಜಿಲ್ಲೆ ಕದ್ರಾ ವನ್ಯಜೀವಿ ವಿಭಾಗದ ವಲಯ ಅರಣ್ಯಾಧಿಕಾರಿ ಹರಿಕಿರಣ್ ವಿ ಭಟ್ ಅವರೊಡನೆ ಸಂದರ್ಶನವನ್ನ ಕೇಳಿದ್ರಲ್ಲ, ಇವರನ್ನು ಸಂದರ್ಶಿಸಿದವರು ಟಿ ಶ್ಯಾಮ್ ಪ್ರಸಾದ್. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಕಾರವಾರ ಕೇಂದ್ರದ ಕೊಡುಗೆ.

ಆಕಾಶವಾಣಿ ಮಡಿಕೇರಿ ಕಾರ್ಯಕ್ರಮ ಚಿತ್ರ ಚಿತ್ತಾರ ಚಿತ್ರಗೀತೆಗಳ ಸಂಯೋಜಿತ ಕಾರ್ಯಕ್ರಮ

ಕೇಳುಗರೆಲ್ಲರಿಗೂ ಇಂದಿನ ಚಿತ್ರ ಚಿತ್ತಾರ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಕೇಳುಗರೆ, ಇಂದಿನ ವಿಷಯ ಏನಿರಬಹುದಪ್ಪ? ಹೌದು, ಇಂದು ಹುಲಿಗಳ ಕುರಿತು ಮಾತಾಡೋಣ. ಅಂದರೆ ಇವತ್ತು ಅಂತಾರಾಷ್ಟ್ರೀಯ ಹುಲಿಗಳ ದಿನ. ಪ್ರತಿ ವರ್ಷ ಜುಲೈ ತಿಂಗಳ 29ರಂದು ವಿಶ್ವ ಹುಲಿ ದಿನ ಅಂತ ಆಚರಿಸಲಾಗುತ್ತೆ. ಹುಲಿ ನಮ್ಮ ದೇಶದ ರಾಷ್ಟ್ರ ಪ್ರಾಣಿ ಅನ್ನೋದು ಎಲ್ರಿಗೂ ಗೊತ್ತಿರುವ ವಿಷಯನೇ. ಇದು ಮಾತ್ರ ಅಲ್ಲದೆ, ಹುಲಿಗಳು ಕಾಡಿನ ಸಮತೋಲನವನ್ನು ಕಾಯ್ದುಕೊಳ್ಳುವಲ್ಲಿ ಮುಖ್ಯ ಪ್ರಾಣಿ ಅಂತಲೇ ಹೇಳಬಹುದು. ಪ್ರಕೃತಿಯ ಆಹಾರ ಸರಪಳಿಯಲ್ಲಿ ಅಗ್ರಸ್ಥಾನದಲ್ಲಿರುವ ಹುಲಿಗಳನ್ನು ಸಂರಕ್ಷಿಸುವುದು ಮತ್ತು ಅವುಗಳ ಆವಾಸ ಸ್ಥಾನಗಳ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸೋದಕ್ಕೆ ಇಂದು ವಿಶ್ವ ಹುಲಿ ದಿನವನ್ನು ಆಚರಿಸಲಾಗ್ತಾ ಇದೆ. ಈಗ ಕೇಳಿ SP ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರ ಅವರ ಧ್ವನಿಯಲ್ಲಿ ಚಿನ್ನ ಚಿತ್ರದ ಈ ಗೀತೆ.

ವಿಶ್ವ ಹುಲಿ ದಿನ ಆಚರಣೆ 2010ರಲ್ಲಿ ರಷ್ಯಾದಲ್ಲಿ ಪ್ರಾರಂಭವಾಯಿತು. ಆಗ ಜಗತ್ತಿನಲ್ಲಿ ಹುಲಿಗಳ ಸಂಖ್ಯೆ 3200ಕ್ಕೆ ಇಳಿಕೆಯಾಗಿತ್ತು. ಈ ಆತಂಕಕಾರಿ ವಿಷಯದಿಂದ ಹುಲಿಗಳು ವಾಸಿಸುವ ಸುಮಾರು 13 ದೇಶಗಳು ಒಂದು ಕಡೆ ಸೇರಿ 2022ರ ವೇಳೆಗೆ ಹುಲಿಗಳ ಸಂಖ್ಯೆಯನ್ನು ಹೆಚ್ಚು ಮಾಡುವ ಗುರಿಯನ್ನು ಇಟ್ಕೊಂಡು ಈ ದಿನವನ್ನು ಆಚರಣೆಗೆ ತರಲಾಯಿತು. ಹುಲಿ ಕೇವಲ ಪ್ರಾಣಿಯಲ್ಲ, ಅದು ಸಮೃದ್ಧ ಕಾಡಿನ ಸಂಕೇತ. ಹುಲಿಗಳು ಆರೋಗ್ಯವಾಗಿದ್ದರೆ ಕಾಡು ಮತ್ತು ಅಲ್ಲಿನ ಪರಿಸರ ವ್ಯವಸ್ಥೆ ಉತ್ತಮವಾಗಿದೆ ಅಂತ ಅರ್ಥ. ಹುಲಿಗಳು ಕಾಡಿನ ಇತರ ಸಸ್ಯಹಾರಿ ಪ್ರಾಣಿ ಅಂದರೆ ಜಿಂಕೆ, ಕಾಡುಕೋಣ ಇನ್ನಿತರ ಪ್ರಾಣಿಗಳ ಸಂಖ್ಯೆಯನ್ನು ನಿಯಂತ್ರಣದಲ್ಲಿರುತ್ತೆ. ಒಂದು ವೇಳೆ ಹುಲಿಗಳು ಕಣ್ಮರೆಯಾದರೆ ಸಸ್ಯಹಾರಿ ಪ್ರಾಣಿಗಳ ಸಂಖ್ಯೆ ಹೆಚ್ಚಾಗಿ ಕಾಡಿನ ಸಸ್ಯ ಸಂಪತ್ತು ನಾಶವಾಗಿ ನದಿ ಮೂಲಗಳು ಒಣಗುತ್ತೆ ಬತ್ತತ್ತೆ. ಈಗ ಕೇಳಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರ ಅವರ ಧ್ವನಿಯಲ್ಲಿ ಮುತ್ತಿನ ಹಾರ ಚಿತ್ರದ ಗೀತೆ, ಸಾಹಿತ್ಯ ಮತ್ತು ಸಂಗೀತ ಹಂಸಲೇಖ.

0: ಏನಣ್ಣ ತುಂಬಾ ದಿನಗಳ ನಂತರ?
1: ಹೌದಣ್ಣ. ಅರೆ ಗಡ್ಡ ತೆಗಿಯೋಕೆ ಎಷ್ಟಾಗುತ್ತೆ?
0: ಅರೆ ಅದೇ 60 ರೂಪಾಯಿ ಅಲ್ವಾ?
1: ಅರೆ ನನ್ನ ಹತ್ರ ಬರೀ 30 ರೂಪಾಯಿ ಕ್ಯಾಶ್ ಇರೋದು.
0: ನೋಡಿ, ಎರಡು ರೀತಿ ಇದೆ. ಮೊದಲನೇದ್ದು ಅರ್ಧ ಗಡ್ಡ ತೆಗಿಸಿ.
1: ಮತ್ತೆ ಎರಡನೇದು?
0: ಅರೆ ಡಿಜಿಟಲ್ ಪೇಮೆಂಟ್ ಮಾಡಿ UPI ನಿಂದ.
1: ತಗೊಳ್ಳಿ. ಅರೆ UPI ಮರ್ಯಾದೆ ಉಳಿಸ್ತು.
0: ಒಂದು ಕೆಲಸ ಮಾಡಿ, ಫೇಶಿಯಲ್ ಕೂಡ ಮಾಡಿಸಿ, ಡಿಜಿಟಲ್ ಪೇಮೆಂಟ್ ಮಾಡಿ.
1: ಭಾರತ ಡಿಜಿಟಲ್ ಪೇಮೆಂಟ್ಸ್ ಮಾಡ್ತಿದೆ.
2: ಪ್ರತಿ ವ್ಯವಹಾರ ಈಗ ಸುಲಭ ಆಗಿದೆ. ಕೇಳುಗರೆ, ಹುಲಿಗಳ ಸಂಖ್ಯೆ ಕಡಿಮೆಯಾಗಲಿಕ್ಕೆ ರಸ್ತೆ ನಿರ್ಮಾಣ ಮತ್ತು ನಗರೀಕರಣಕ್ಕೆ ಕಾಡುಗಳನ್ನು ಕಡಿಯೋದ್ರಿಂದ ಹುಲಿಗಳಿಗೆ ವಾಸಿಸಲಿಕ್ಕೆ ಜಾಗ ಇಲ್ಲದಂತಾಗಿದೆ. ಹುಲಿಯ ಚರ್ಮ ಉಗುರುಗಳಿಗೆ ಅಕ್ರಮವಾಗಿ ಹುಲಿಗಳನ್ನು ಬೇಟೆಯಾಡಲಾಗುತ್ತೆ. ಕಾಡುಗಳ ಸಂಖ್ಯೆ ಕಡಿಮೆಯಾಗಿರೋದ್ರಿಂದ ಹುಲಿಗಳು ಆಹಾರ ಅರಸಿ ಹಳ್ಳಿಗಳಿಗೆ ಬರೋದ್ರಿಂದ ಪ್ರಾಣ ಕಳೆದುಕೊಳ್ಳುವ ಸಂಖ್ಯೆಯೂ ಕೂಡ ಹೆಚ್ಚಾಗಿದೆ. ಹುಲಿ ಸಂರಕ್ಷಣೆಗೆ ಭಾರತ ಇಡೀ ಜಗತ್ತಿಗೆ ಮಾದರಿ. 1973 ಪ್ರಾರಂಭವಾದ ಪ್ರಾಜೆಕ್ಟ್ ಟೈಗರ್ ಯೋಜನೆ ಭಾರತದಲ್ಲಿ ಹುಲಿಗಳ ಸಂತತಿಯನ್ನು ಹೆಚ್ಚಿಸುವಲ್ಲಿ ಸಫಲವಾಗಿದೆ. ಇಂದು ಜಗತ್ತಿನ 70%ಕ್ಕಿಂತ ಹೆಚ್ಚು ಹುಲಿಗಳು ನಮ್ಮ ದೇಶದಲ್ಲಿದೆ ಅನ್ನೋದು ಖುಷಿಯ ವಿಚಾರ. ಈಗ ಕೇಳಿ ಜಿ ಉದಯಶಂಕರ್ ಅವರ ರಚನೆಯ ರಾಮ ಲಕ್ಷ್ಮಣ ಚಿತ್ರದ ಗೀತೆ. ಗೀತೆಯನ್ನು ಹಾಡಿದ್ದಾರೆ SP ಬಾಲಸುಬ್ರಹ್ಮಣ್ಯಂ ಹಾಗೂ ಯಶ್ ಜಾನಕಿ. ಸಂಗೀತ ನೀಡಿದ್ದಾರೆ ರಾಜನ್ ನಾಗೇಂದ್ರ.

ಕೇಳುಗರೆ, ನಮ್ಮ ರಾಜ್ಯ ಹುಲಿ ಸಂರಕ್ಷಣೆಯಲ್ಲಿ ಮುಂದೆ ಇರೋದು ನಮಗೆಲ್ಲರಿಗೂ ಕೂಡ ಹೆಮ್ಮೆಯ ವಿಚಾರ. ಕರ್ನಾಟಕದ ಬಂಡೀಪುರ, ನಾಗರಹೊಳೆ, ಬಿಳಿಗಿರಿ ರಂಗನಾಥ ಸ್ವಾಮಿ ದೇವಸ್ಥಾನ, ಭದ್ರಾ ಮತ್ತು ಕಾಳಿ ಹುಲಿ ಸಂರಕ್ಷಿತ ಪ್ರದೇಶಗಳು. ದೇಶದಲ್ಲೇ ಉತ್ತಮವಾಗಿ ಇವು ಕಾರ್ಯನಿರ್ವಹಿಸುತ್ತವೆ. ಇತ್ತೀಚಿನ ಗಣತಿಯ ಪ್ರಕಾರ ಕರ್ನಾಟಕದಲ್ಲಿ ದೇಶದಲ್ಲಿ ಅತಿ ಹೆಚ್ಚು ಹುಲಿಗಳನ್ನು ಹೊಂದಿರುವ ಪ್ರಮುಖ ರಾಜ್ಯಗಳಲ್ಲಿ ನಮ್ಮ ರಾಜ್ಯ ಒಂದಾಗಿದೆ. ಹಾಗಾದರೆ ಹುಲಿಗಳ ರಕ್ಷಣೆಗೆ ಏನು ಮಾಡಬಹುದು ಅಂತ ನೋಡೋದಾದರೆ, ವನ್ಯಜೀವಿ ಉತ್ಪನ್ನಗಳ ಬಳಕೆಯನ್ನು ಸಂಪೂರ್ಣವಾಗಿ ಬಹಿಷ್ಕರಿಸಬೇಕು. ಸಾಮಾಜಿಕ ಜಾಲತಾಣ, ಮಾಧ್ಯಮಗಳು, ಶಾಲಾ ಕಾಲೇಜುಗಳ ಮೂಲಕ ಹುಲಿ ದಿನದ ಮಹತ್ವವನ್ನು ಹರಡಬೇಕು. ಅರಣ್ಯವನ್ನು ಹೆಚ್ಚಿಸಲಿಕ್ಕೆ ಮರ ಗಿಡಗಳನ್ನು ಬೆಳೆಸಲು ಪ್ರೋತ್ಸಾಹವನ್ನು ನೀಡಬೇಕು. ಈಗ ಕೇಳಿ ಎಂ.ಎನ್. ವ್ಯಾಸರಾವ್ ಅವರ ರಚನೆಯ ರಾಯರು ಬಂದರು ಮಾವನ ಮನೆಗೆ ಚಿತ್ರದ ಗೀತೆ. ಗೀತೆಯನ್ನು ಹಾಡಿದ್ದಾರೆ ಎಸ್.ಪಿ. ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರ ಸಂಗೀತ ರಾಜ್ಕೋಟಿ.

ಕೇಳುಗರೆ, ಹುಲಿಗಳು ಪ್ರಕೃತಿಯ ಅದ್ಭುತ ಸೃಷ್ಟಿ. ಅವುಗಳನ್ನು ಉಳಿಸೋದ್ರಿಂದ ನಮ್ಮ ಮುಂದಿನ ಪೀಳಿಗೆಗೆ ಶುದ್ಧ ಗಾಳಿ, ನೀರು ಮತ್ತು ಸಮೃದ್ಧವಾದ ಪರಿಸರವನ್ನು ನಾವು ಉಳಿಸಿಕೊಟ್ಟಂತೆ. ಹುಲಿಗಳನ್ನು ಉಳಿಸಿ ಕಾಡುಗಳನ್ನು ಬೆಳೆಸಿ ಎಂಬುದು ಕೇವಲ ಮಾತಾಗಿ ಮಾತ್ರ ಉಳಿಯದೆ ಕಾರ್ಯರೂಪಕ್ಕೆ ಬರಬೇಕು. ಈ ಹುಲಿ ದಿನದಂದು ನಾವೆಲ್ಲರೂ ಕಾಡು ಪ್ರಾಣಿಗಳನ್ನು ಗೌರವಿಸಿ ಅವುಗಳ ರಕ್ಷಣೆಗೆ ಎಲ್ಲರೂ ಕೂಡ ಸಂಕಲ್ಪ ಮಾಡೋಣ. ಮುಂದಿನ ಪೀಳಿಗೆ ಹುಲಿಗಳು ಕೇವಲ ಚಿತ್ರದಲ್ಲಿ ಮಾತ್ರ ನೋಡುವಂತಾಗದೆ ನಿಜವಾಗಿಯೂ ನೋಡುವಂತಾಗಲಿ, ಹುಲಿಗಳ ಸಂಖ್ಯೆ ಹೆಚ್ಚಾಗಿ ಪ್ರಕೃತಿ ಸಮೃದ್ಧವಾಗಲಿ ಅಂತ ಹೇಳ್ತಾ ಇವತ್ತಿನ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ. ನಮಸ್ಕಾರ.

ಇದುವರೆಗೆ ಚಿತ್ರಚಿತ್ತಾರ ಚಿತ್ರಗೀತೆಗಳ ಸಂಯೋಜಿತ ಕಾರ್ಯಕ್ರಮ ಪ್ರಸಾರವಾಯಿತು.

0: ಕೊಡು, ಇದೇ ನನ್ನ ಫೇವರೇಟ್ ಸೋಪ್. ಮೈಸೂರ್ ಸ್ಯಾಂಡಲ್ ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
1: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
2: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
1: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಇಂದೇ KSU.WSSB.Karnataka.GOV.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.

ಎಫ್ಎಂ 103.1 ಮೆಗಾಹರ್ಟ್ಸ್ಗಳಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 10:02. ಶ್ರೋತೃಗಳೇ, ಈಗಿನ ಪ್ರಸಾರದಲ್ಲಿ ನಿಮ್ಮೊಂದಿಗೆ ನಾನು ಚಿತ್ರ ಸುಜನ್. ಈಗ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ. ಇಂದು ರಾಮಾನುಜ ಅಯ್ಯಂಗಾರ್ ಅವರ ಹಾಡುಗಾರಿಕೆಯಲ್ಲಿ ತ್ಯಾಗರಾಜರ ಕೃತಿಗಳನ್ನು ಕೇಳೋಣ. ಮೊದಲಿಗೆ ತೋಡಿ ರಾಗ ಮಿಶ್ರ ಚಾಪುತಾಳ.

ಶ್ರೋತೃಗಳೇ, ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ವಿದ್ವಾನ್ ಅರಿಯಕುಡಿ ರಾಮಾನುಜ ಅಯ್ಯಂಗಾರ್ ಹಾಡುಗಾರಿಕೆಯಲ್ಲಿ ತ್ಯಾಗರಾಜರ ಕೃತಿಗಳನ್ನು ಕೇಳುತ್ತಿರುವಿರಿ. ಇನ್ನು ಕೇಳಿ ಪೂರ್ವಿ ಕಲ್ಯಾಣಿ ರಾಗ ರೂಪಕತಾಳ.

ಇದುವರೆಗೆ ವಿದ್ವಾನ್ ಅರಿಯಾಕುಡಿ ರಾಮಾನುಜ ಅಯ್ಯಂಗಾರ್ ಅವರ ಹಾಡುಗಾರಿಕೆಯಲ್ಲಿ ತ್ಯಾಗರಾಜರ ಕೃತಿಗಳನ್ನು ಕೇಳಿದಿರಿ. ಇದು ಇಂದಿನ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ. ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು.

0: ಶ್ರೋತೃಗಳೇ, ಈಗ ಸಮಯ 10:32:29. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ
1: ಆಕಾಶವಾಣಿ ಮಡಿಕೇರಿ ಗಾನ ಬಜಾನ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಕೇಳಿ. ನವನವೀನ ಚಿತ್ರಗೀತೆಗಳ ಕಾರ್ಯಕ್ರಮ ಗಾನ ಬಜಾನಾ.

ಗಾನ ಬಜಾನದ ಮೊದಲಿಗೆ ಕೇಳೋಣ ದೋ ದಿವಾನೆ ಶೆಹರ್ ಮೇ ಚಿತ್ರದ ಗೀತೆ ಜುಬಿನ್ ನೌಟಿಯಾಲ್ ಹಾಗೂ ನೀತಿ ಮೋಹನ್ ಅವರ ಧ್ವನಿಯಲ್ಲಿ. ಸಾಹಿತ್ಯ ರಚನೆ ಅಭಿರುಚಿ ಚಂದ್ ಅವರದ್ದು. ಸಂಗೀತ ನೀಡಿದ್ದಾರೆ ಹೇಶಮ್ ಅಬ್ದುಲ್ ವಹಾಬ್.

ಮುಂದಿನ ಗೀತೆ ಧುರಂಧರ್ ದ ರಿವೆಂಜ್ ಚಿತ್ರದ್ದು. ಹಾಡಿದ್ದಾರೆ ಜ್ಯೋತಿ ನೂರನ್. ಕುಮಾರ್ ಅವರ ಸಾಹಿತ್ಯ ರಚನೆಗೆ ಸಂಗೀತ ನೀಡಿದ್ದಾರೆ ಶಾಶ್ವತ್ ಸಚ್ದೇವ್.

0: ಪ್ರೀತಿಯ ಶ್ರೋತೃಗಳೇ, ಬರುವ ಭಾನುವಾರ ಅಂದರೆ ಆಗಸ್ಟ್ 2ರಂದು ಬೆಳಗ್ಗೆ 11 ಗಂಟೆಯಿಂದ 12 ಗಂಟೆಯವರೆಗೆ ನಿಮ್ಮ ಮೆಚ್ಚಿನ ಮಡಿಕೇರಿ ಆಕಾಶವಾಣಿ ಕೇಂದ್ರದಿಂದ ಪ್ರಸಾರವಾಗ್ತಾ ಇದೆ ಸ್ವರ ಸಾಂಗತ್ಯ. ಇದು ಅಂತ್ಯಾಕ್ಷರಿ. ಆಗಸ್ಟ್ 2ರಂದು ಬೆಳಗ್ಗೆ 11 ಗಂಟೆಯಿಂದ 12 ಗಂಟೆಯವರೆಗೆ ಭೇಟಿಯಾಗೋಣ ಅಂತ್ಯಾಕ್ಷರಿ ಕಾರ್ಯಕ್ರಮದಲ್ಲಿ. ಆಕಾಶವಾಣಿ ಪ್ರಸಾರ ಮಾಡುವಂತಹ 2 ಸಾಲುಗಳಲ್ಲಿ ಕಡೆಯ ಅಕ್ಷರದಿಂದ ನಿಮ್ಮ ಹಾಡು ಆರಂಭವಾಗಲಿ. ಅಕ್ಷರ ಲಾ.
1: ಲಾಲಿ ಲಾಲಿ ಸುಕುಮಾರ, ಲಾಲಿ ಮುದ್ದು ಬಂಗಾರ.
0: ಸಿದ್ಧರಿರ್ತಿರಲ್ಲ ಕರೆ ಮಾಡೋದಿಕ್ಕೆ. ಮಾಡಿ ಎಫ್ಎಂ 103.1 ಮೆಗಾ ಹರ್ಟ್ಸ್ ಗಳಲ್ಲಿ ಆಕಾಶವಾಣಿ ಮಡಿಕೇರಿ ಕೇಂದ್ರ. ಅಂತ್ಯಾಕ್ಷರಿ, ಸ್ವರ ಸಾಂಗತ್ಯ, ಹಾಡುಗಾರಿಕೆ ಎಲ್ಲರಿಗೂ ಅಗತ್ಯ.
2: ಹಾಡು ಸೌಮ್ಯ.
3: ಇನ್ನು ಕೇಳೋಣ ಜೋಶ್ ಹಾಗೂ ಪರಂಪರಾ ಟಂಡನ್ ಅವರ ಧ್ವನಿಯಲ್ಲಿ ಭಾಗಿ 4 ಚಿತ್ರದ ಗೀತೆ. ರಚನೆ ಕುಮಾರ್ ಅವರದ್ದು, ಸಂಗೀತ ನೀಡಿದ್ದಾರೆ ಅಹಾಜ್.

0: ಹಾಯ್ ಪುಟಾಣಿಗಳೇ, ಇದೇ ಶನಿವಾರ ಅಂದರೆ ಆಗಸ್ಟ್ 1 ಚಿನ್ನರ ಲೋಕ ಕಾರ್ಯಕ್ರಮದಲ್ಲಿ ಅಚ್ಚಚ್ಚು ಬೆಲ್ಲದಚ್ಚು
1: ಅಚ್ಚಚ್ಚು ಬೆಲ್ಲದಚ್ಚು
2: ಅಚ್ಚಚ್ಚು ಬೆಲ್ಲದ ಅಚ್ಚು ಅಲ್ಲಿ ನೋಡು ಇಲ್ಲಿ ನೋಡು ಸಂಪಂಗಿ ಮರದಲ್ಲಿ ಗುಗ್ಗು ನೋಡು.
0: ಸಮಯ ಬೆಳಗ್ಗೆ 9:00 ಗಂಟೆ

ಪುಟಾಣಿಗಳೊಂದಿಗಿನ ಸಂವಾದ ನಿಮ್ಮೆಲ್ಲರಿಗೆ ಇಷ್ಟ ಆಗತ್ತೆ ಅಲ್ವಾ? ಕೇಳ್ತಿರಲ್ಲ ಕಾರ್ಯಕ್ರಮ ಅಚ್ಚಚ್ಚು ಬೆಲ್ಲದಚ್ಚು

0: ಮತ್ತೆ
1: ಅಂದ ಹಾಗೆ ಈ ಕಾರ್ಯಕ್ರಮ ಅಂದೇ ಸಂಜೆ 4 ಗಂಟೆಗೆ ಮರು ಪ್ರಸಾರ ಆಗತ್ತೆ. ಯಾವ ಕಾರ್ಯಕ್ರಮ? ಅಚ್ಚಚ್ಚು ಬೆಲ್ಲದಚ್ಚು.

ಇನ್ನು ಕೇಳೋಣ ಅರ್ಜಿತ್ ಸಿಂಗ್ ಹಾಗೂ ಶ್ರೇಯಾ ಘೋಷಾಲ್ ಅವರ ಧ್ವನಿಯಲ್ಲಿ ಬೇಬಿ ಜಾನ್ ಚಿತ್ರದ ಗೀತೆ. ಸಾಹಿತ್ಯ ರಚನೆ ಇರ್ಷಾದ್ ಕಮೀಲ್ ಅವರದ್ದು, ಸಂಗೀತ ನೀಡಿದ್ದಾರೆ ತಮನ್ ಎಸ್.

ಕಾರ್ಯಕ್ರಮದ ಕೊನೆಯಲ್ಲಿ ಕೇಳೋಣ ಚಾವ ಚಿತ್ರದ ಗೀತೆ. ಹಾಡಿದ್ದಾರೆ ಅರ್ಜಿತ್ ಸಿಂಗ್, ಸಾಹಿತ್ಯ ರಚನೆ ಇರ್ಷಾದ್ ಕಮೀಲ್ ಅವರದ್ದು, ಸಂಗೀತ ನೀಡಿದ್ದಾರೆ ಎ ಆರ್ ರೆಹಮಾನ್.

ಇದುವರೆಗೆ ಗಾನ ಬಜಾನ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು.

ಪ್ರೀತಿಯ ಶ್ರೋತೃಗಳೇ, ಬರುವ ಭಾನುವಾರ ಅಂದರೆ ಆಗಸ್ಟ್ 2ರಂದು ಬೆಳಗ್ಗೆ 11 ಗಂಟೆಯಿಂದ 12 ಗಂಟೆಯವರೆಗೆ ನಿಮ್ಮ ಮೆಚ್ಚಿನ ಮಡಿಕೇರಿ ಆಕಾಶವಾಣಿ ಕೇಂದ್ರದಿಂದ ಪ್ರಸಾರವಾಗ್ತಾ ಇದೆ ಸ್ವರ ಸಾಂಗತ್ಯ. ಇದು ಅಂತ್ಯಾಕ್ಷರಿ. ಆಗಸ್ಟ್ 2ರಂದು ಬೆಳಗ್ಗೆ 11 ಗಂಟೆಯಿಂದ 12 ಗಂಟೆಯವರೆಗೆ ಭೇಟಿಯಾಗೋಣ ಅಂತ್ಯಾಕ್ಷರಿ ಕಾರ್ಯಕ್ರಮದಲ್ಲಿ. ಆಕಾಶವಾಣಿ

0: ಪ್ರಸಾರ ಮಾಡುವಂತಹ ಎರಡು ಸಾಲುಗಳಲ್ಲಿ ಕಡೆಯ ಅಕ್ಷರದಿಂದ ನಿಮ್ಮ ಹಾಡು ಆರಂಭವಾಗಲಿ. ಅಕ್ಷರ ಲಾ.
1: ಲಾಲಿ ಲಾಲಿ ಸುಕುಮಾರ, ಲಾಲಿ ಮುದ್ದು ಬಂಗಾರ.
0: ಸಿದ್ಧರಿರ್ತಿರಲ್ಲ ಕರೆ ಮಾಡೋದಿಕ್ಕೆ. ಟ್ಯೂನ್ ಮಾಡಿ ಎಫ್ಎಂ 103.1 ಮೆಗಾ ಹರ್ಟ್ಸ್ ಗಳಲ್ಲಿ ಆಕಾಶವಾಣಿ ಮಡಿಕೇರಿ ಕೇಂದ್ರ. ಅಂತ್ಯಾಕ್ಷರಿ, ಸ್ವರ ಸಾಂಗತ್ಯ ಹಾಡುಗಾರಿಕೆ ಎಲ್ಲರಿಗೂ ಅಗತ್ಯ.
2: ಹಾಡು ಸೌಮ್ಯ.

0: ಎಫ್ಎಂ 103.1 ಮೆಗಾಹೆರ್ಟ್ಸ್ಗಳಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಶ್ರೋತೃಗಳೇ, ಈಗ ಸಮಯ 11:36. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ
1: ಆಕಾಶವಾಣಿ ಮಡಿಕೇರಿ.
2: ಹಲೋ ಆಕಾಶವಾಣಿ,
1: ನನ್ನೆದೆಯ ಹಾಡು
2: ನನ್ನೆದೆಯ ಹಾಡು.
1: ಶ್ರೋತೃಗಳ ಮೆಚ್ಚಿನ ಚಿತ್ರಗೀತೆಗಳ ನೇರ ಫೋನ್ ಇನ್ ಕಾರ್ಯಕ್ರಮ ನನ್ನೆದೆಯ ಹಾಡು.
2: ನನ್ನೆದೆಯ ಹಾಡು.

ಶ್ರೋತೃಗಳಿಗೆಲ್ಲ ನಮಸ್ಕಾರ. ಈಗ ನೀವೆಲ್ಲ ಕಾಯ್ತಾ ಇರೋ ನಿಮ್ಮ ನೆಚ್ಚಿನ ಕಾರ್ಯಕ್ರಮ ನನ್ನೆದೆಯ ಹಾಡು ಬಂದಾಯ್ತು. ನೀವು ಕರೆ ಮಾಡಬಹುದು, ನಿಮ್ಮ ನೆಚ್ಚಿನ ಹಾಡು ಯಾವುದು, ಯಾಕೆ ಆ ಹಾಡು ಇಷ್ಟ ಅಂತ ಹೇಳಿ ನಾವು ಕೇಳೋ ಸುಲಭವಾದ ನುಡಿಗಟ್ಟಿಗೆ ಅರ್ಥವನ್ನ ಹೇಳಿ ವಾಕ್ಯ ರಚನೆ ಕೂಡ ಮಾಡಬಹುದು. ಕರೆ ಮಾಡಬೇಕಾದ ದೂರವಾಣಿ ಸಂಖ್ಯೆ 0827222285558 ಅಥವಾ 2281299. ದೂರವಾಣಿ ಸಂಖ್ಯೆ ಮತ್ತೊಮ್ಮೆ 2285558 ಅಥವಾ 2281299. ಕೋಡ್ ಸಂಖ್ಯೆ 0827222. ಇವತ್ತು ನಿಮ್ ಜೊತೆ ಇರೋದು ನಿಮ್ಮ ಬಾನುಲಿ ಗೆಳತಿ ಚಿತ್ರ ಸುಜನ್. ಕಾರ್ಯಕ್ರಮ ಆರಂಭಕ್ಕೂ ಮುನ್ನ ಯಾವಾಗ್ಲೂ ಹೇಳೋ ಹಾಗೆ ರೂಲ್ಸ್ ಅಂದ್ರೆ ನಿಯಮಗಳನ್ನ ಹೇಳಬೇಕಲ್ವಾ? ನಿಮ್ಗೆ ರೂಲ್ಸ್ ಗೊತ್ತಿದೆ ಅಂತ ಗೊತ್ತು, ಆದ್ರೂ ಕೂಡ ಯಾವಾಗ್ಲೂ ರೂಲ್ಸ್ ಹೇಳೋದು, ನಿಯಮಗಳನ್ನ ಹೇಳೋದು ನಮ್ಮ ಕರ್ತವ್ಯ. ಮೊದಲನೆಯದಾಗಿ, ಶ್ರೋತೃಗಳು ಯಾವುದೇ ಇತರ ವ್ಯಕ್ತಿಗಳ ಹೆಸರು, ಅವಾಚ್ಯ ಶಬ್ದಗಳನ್ನ ಬಳಕೆ ಮಾಡುವಂತಿಲ್ಲ, ರಾಜಕೀಯ ಪಕ್ಷಗಳ ಕುರಿತು ಮಾತನಾಡುವಂತಿಲ್ಲ, ಬೇರೆಯವರ ಮನಸ್ಸಿಗೆ ನೋವಾಗುವಂತೆ ಮಾತನಾಡುವಂತಿಲ್ಲ. ಕರೆ ಮಾಡಿ ಮಾತಾಡಿ ನಾವು ಕೇಳೋ ಸುಲಭವಾದ ನುಡಿಗಟ್ಟಿಗೆ ಅರ್ಥ ಹೇಳಿ ಅಂತ ಹೇಳ್ತಾ ಕಾರ್ಯಕ್ರಮದ ಮೊದಲಿಗೆ ಕೇಳೋಣ ಅರವಿಂದ್ ವೇಣುಗೋಪಾಲ್ ಅವರ ಧ್ವನಿಯಲ್ಲಿ ಮಾನ್ಸೂನ್ ರಾಗ ಚಿತ್ರದ ಗೀತೆ. ಸಾಹಿತ್ಯ ರಚನೆ ಕೆ ಕಲ್ಯಾಣ್ ಅವರದ್ದು, ಸಂಗೀತ ನೀಡಿದ್ದಾರೆ ಅನೂಪ್ ಸೇಲಿನ್.

0: ಶ್ರೋತೃಗಳೇ, ಕಾರ್ಯಕ್ರಮವನ್ನ ನಾನೇನೋ ಆರಂಭ ಮಾಡಿದೆ, ಆದ್ರೆ ಕಾರ್ಯಕ್ರಮಕ್ಕೆ ಇವತ್ತು ತಡವಾಗಿ ಬಂದಿದ್ದಾರೆ ಶಕುಂತಲಾ.
1: ಚಿತ್ರ, ಹೇಗಿದ್ದೀರಾ?
0: ನಾನ್ ಚೆನ್ನಾಗಿದ್ದೀನಿ.
1: ಈಗ ಒಬ್ರು ಕಾಲರ್ ಇದ್ದಾರೆ ಅಂತ ಹೇಳ್ತೀರಾ?
0: ಹೌದು.
1: ಅವ್ರೊಟ್ಟಿಗೆ ಮಾತನಾಡಿ ಮೊದಲಿಗೆ ನಾನು ನಮಸ್ಕಾರ ಹೇಳ್ಬಿಡ್ತೀನಿ. ನಮ್ಮೆಲ್ಲ ಪ್ರೀತಿಯ ಶ್ರೋತೃಗಳಿಗೆ ನಮಸ್ಕಾರ, ಹಾಗೆಯೇ ನನ್ನೆದೆ ಹಾಡು ನೇರ ಫೋನಿನ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಕಳೆದ ಬಾರಿ ನಾನು ಹೇಳಿದ್ದೆ,
0: ಹೌದು,
1: ಮೊಟ್ಟ ಮೊದಲನೇದಾಗಿ ಮಾತನಾಡುವಾಗ ಶ್ರೋತೃಗಳಿಗೆ ನಮಸ್ಕಾರ ಹೇಳಬೇಕು ಅಂತ.
0: ಹೌದು,
1: ನಾನೇ ಮರ್ತು ಬಿಟ್ರೆ ಹೇಗೆ, ನೀವಂತೂ ನೆನಪಿಸಲ್ಲ.
0: ಹೌದು, ನಾನು ನಮಸ್ಕಾರ ಮಾಡಿ ಆಯ್ತು, ಕಾರ್ಯಕ್ರಮ ಆರಂಭ ಮಾಡಿನೂ ಆಯ್ತು.
1: ಈಗ ಒಬ್ರು ಕಾಲರ್ ಇದ್ದಾರೆ ಅಂತ ಹೇಳಿದ್ರಿ, ಅವರೊಟ್ಟಿಗೆ ಮಾತನಾಡಿ ಅವರ ಇಷ್ಟದ ಹಾಡನ್ನ ಕೇಳಿದ ನಂತರ ಸ್ವಲ್ಪ ಮಾತನಾಡೋಣ.
0: ಸರಿ ಸರಿ, ಮೊದಲ ಕಾಲರ್ ಯಾರಿದ್ದಾರೆ ನೋಡೋಣ. ಹಲೋ,
2: ಹಲೋ, ನಮಸ್ತೆ ಮೇಡಮ್.
1: ನಮಸ್ತೆ, ಯಾರು, ಎಲ್ಲಿಂದ?
2: ನಾನು ಸುಳ್ಳ್ಯದಿಂದ ಶ್ರೀಧರ ಮಾತನಾಡುದು ಮೇಡಮ್.
1: ಹಾ, ಶ್ರೀಧರ್ ಅವರೇ ನಮಸ್ಕಾರ, ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ.
2: ನಮಸ್ತೆ ಮೇಡಮ್.
1: ಹೇಗಿದ್ದೀರಾ ಸರ್?
2: ಚೆನ್ನಾಗಿದ್ದೇವೆ ಮೇಡಮ್.
1: ಈ ಕಾರ್ಯಕ್ರಮ ಆರಂಭದಲ್ಲಿ ಹೇಗಿದ್ರೆ ಚಂದ ಅಂತ ನೀವು ಹೇಳ್ತೀರಿ, ಹೇಳಿ. ಈಗ ನಿರೂಪಕರು ಇದ್ದಾರೆ, ಸಾಕಷ್ಟು ನಿರೂಪಕರು ಕಾರ್ಯಕ್ರಮವನ್ನ ಕೇಳ್ತಾ ಇದ್ದಾರೆ.
2: ಹೌದು,
1: ಈ ಕಾರ್ಯಕ್ರಮ ಹೇಗಿದ್ರೆ ನಿಮ್ಗೆ ಇಷ್ಟ ಆಗುತ್ತೆ?
2: ಇದು ಒಳ್ಳೆ ಕಾರ್ಯಕ್ರಮ ಮೇಡಮ್. ನಾನು ಸಾಧಾರಣ ಹೆಚ್ಚಾಗಿ ಫೋನ್ ಮಾಡ್ತಾ ಇರ್ತೇನೆ.
1: ಅದೇ, ಪ್ರತಿ ಲೈವ್ ಕಾರ್ಯಕ್ರಮದಲ್ಲೂ ನೀವು ಭಾಗವಹಿಸ್ತೀರಿ. ಆದ್ರೆ ನಿಮ್ಮ ಅಭಿಪ್ರಾಯದಲ್ಲಿ ಹೇಗಿದ್ರೆ ಚಂದ, ಚೆನ್ನ ಅಂತ?
2: ನೀವು ಇದೇ ತರ ಹೋದ್ರೆ ಚಂದ ಮೇಡಮ್. ನಿಮ್ಮ ಮಾತುಗಳನ್ನು ಕೇಳಲಿಕ್ಕೆ ಬಾರಿ ಇಂಪಾಗಿ, ಕೇಳಲಿಕ್ಕೆ ಒಂದು ಖುಷಿ ಆಗ್ತದೆ.
1: ಅಲ್ಲ, ಕೆಲವರು
2: ಅನುಭವಗಳ, ನೀವು ಬರುವ ದಾರಿಯಲ್ಲಿ ಕೆಲವು ಅನುಭವಗಳನ್ನು ಹೇಳ್ತಾ ಇರ್ತೀರಿ, ಬರುವ ದಾರಿಯಲ್ಲಿ ಹೀಗಾಯ್ತು ಹೀಗಾಯ್ತು ಅಂತ ಹೇಳಿ, ಅದನ್ನೆಲ್ಲ ಕೇಳ್ತಾ ಇದ್ದೇವೆ. ಅದು ಇನ್ನೂ ಚಂದ ಆಗ್ತದೆ. ಮತ್ತೆ ಕಾರ್ಯಕ್ರಮ ನಿರೂಪಣೆ ಮಾಡುವವರು ಕೂಡ ಒಳ್ಳೇದಾಗಿ, ಒಳ್ಳೆ ಇದಾಗಿ ಮಾತಾಡ್ತಾರೆ ಮೇಡಮ್.
1: ಅವರು ಏನಾಗುತ್ತೆ ಅಂತಂದ್ರೆ, ಈ ನನ್ನದೇ ಹಾಡು ಕಾರ್ಯಕ್ರಮದಲ್ಲಿ ಹಲವರ ಅಭಿಪ್ರಾಯ ಹೇಗೆ ಅಂದ್ರೆ, ಇಬ್ರು ಇರ್ಲಿಲ್ಲ ಅಂದ್ರೆ ನೀರಸ ಆಗ್ಬಿಡತ್ತೆ ಮೇಡಮ್.

0: ಮುಖ್ಯಲ್ಲ ಬರುತ್ತೆ.
1: ಲಾಸ್ಟ್ ಟೈಮ್ ಫೋನ್ ಮಾಡಿದಾಗ ನೀವ್ ಇರ್ಲಿಲ್ಲ ಮೇಡಮ್, ನೀವ್ ಬರುವಾಗ ಲೇಟ್
2: ಆಯ್ತು.
0: ಅವಾಗ ಏನಾಗುತ್ತೆ ಅಂದ್ರೆ, ನಾವು ಶ್ರೋತೃಗಳನ್ನೇ ನೇರವಾಗಿ ಕೇಳಿದ್ರೆ ಹೇಗೆ ಅಂತ ನನ್ನ ಅನಿಸಿಕೆ.
1: ನನ್ನ ಅನಿಸಿಕೆಯನ್ನು ನಾನು ಹೇಳಿಬಿಟ್ಟೆ ಮೇಡಮ್.
0: ತುಂಬಾ ಸಂತೋಷ, ಅನುಭವದ ಬುತ್ತಿಯೊಂದಿಗೆ ಕಾರ್ಯಕ್ರಮವನ್ನ ಪ್ರಸ್ತುತ ಪಡಿಸೋದು ತುಂಬಾ ಚೆನ್ನಾಗಿರುತ್ತೆ ಅಂತ ನಿಮ್ಮ ಅಭಿಪ್ರಾಯ. ನಿಮ್ಮ ಅಭಿಪ್ರಾಯಕ್ಕೆ ಧನ್ಯವಾದಗಳು. ನಿಮ್ಮ ನೆಚ್ಚಿನ ಹಾಡು?
1: ನನಗಿವತ್ತು ಸನಾದಿ ಅಪ್ಪಣ್ಣ ಚಿತ್ರದಿಂದ ಎಸ್ ಜಾನಕಮ್ಮನವರು ಹಾಡಿದ್ದು ಕರೆದರು ಕೇಳದೆ ಹಾಡು ಉಂಟಲ್ಲ ಮೇಡಮ್, ಆ ಹಾಡನ್ನು ಪ್ರಸಾರ ಮಾಡಿ.
0: ಹೇಳಲಿಕ್ಕೆ
1: ಹೇಳಲಿಕ್ಕೆ ಅದನ್ನು ವಿವರಿಸಲಿಕ್ಕೆ ಸಾಧ್ಯ ಇಲ್ಲ ಮೇಡಮ್.
0: ಅಲ್ಲ, ಚಿತ್ರ ಕೇಳ್ತಾ ಇದಾರೆ
2: ಅವ್ರಿಗೆ ವಿವರಿಸಲಿ
0: ಯಾರಿಗಾಗಿ ಹಾಡು ಅಂತ.
1: ಆ ಎಲ್ಲ ಕೇಳುಗ ಬಂಧುಗಳಿಗಾಗಿ ಈ ಹಾಡು ಮೇಡಮ್.
0: ಮೊಮ್ಮಕ್ಕಳನ್ನ ಮರ್ತ್ಬಿಟ್ರ?
1: ಮೊಮ್ಮಕ್ಕಳನ್ನು ಮರೀಲಿಲ್ಲ ಮೇಡಮ್.
0: ನೋಡಿದ್ರ, ಶ್ರೋತೃಗಳಿಗೆ ಮೊದಲ ಆದ್ಯತೆ ಕೊಟ್ರಿ, ಧನ್ಯವಾದ.
1: ಹೌದು ಹೌದು,
0: ಯಾಕೆಂದ್ರೆ ಕಳೆದ ಬಾರಿ ನೀವು ನಮ್ಮ ಮೊಮ್ಮಕ್ಕಳಿಗೋಸ್ಕರ ಅಂತ ಹೇಳಿದ್ರಿ.
1: ಹೌದು ಮೇಡಮ್.
0: ಹಾ, ಧನ್ಯವಾದ. ನಿಮ್ಮ ಹಾಡು ಪ್ರಸಾರ ಆಗುತ್ತೆ, ಮತ್ತೆ ನುಡಿಗಟ್ಟು ಕೇಳ್ಬೇಕಲ್ಲ.
1: ಭೀಮಸೇನ್ ಜೋಶಿ ಅವರ ಒಂದು ಇದು ವಾದನ ಉಂಟಲ್ಲ ಮೇಡಮ್, ಅದು ಬಹಳ ಚೆನ್ನಾಗಿ ಉಂಟು ಮೇಡಮ್. ಉಡುಪಿ ಜಯರಾಮ್ ಅವರ ನೃತ್ಯ ಬಹಳ ಚೆನ್ನಾಗಿ ಅದು ಮೂಡಿ ಬಂದಿ ಆ ಸನಾದಿ ಅಪ್ಪಣ್ಣದಲ್ಲಿ ಮೇಡಮ್.
0: ತುಂಬಾ ನಿಮ್ಮ ವರ್ಣನೆ ಸಂಕ್ಷಿಪ್ತವಾಗಿ ಚೆನ್ನಾಗಿದೆ. ಈಗ ಒಂದು ನುಡಿಗಟ್ಟೆ ಹೇಳ್ತಾರೆ.
1: ಹೇಳಿ ಮೇಡಮ್.
2: ಕೈ ಹಾಕುವುದು,
1: ಕೈ ಹಾಕುವುದು, ಕೈ ಹಾಕುವುದು ಅಂತ ಹೇಳಿದ್ರೆ, ಕೆಲವರು ಏನಾದ್ರೂ ನಾವು ಏನಾದ್ರು ವಿಷಯಗಳನ್ನು ಪ್ರಸ್ತಾಪ ಏನಾದ್ರೂ ಒಂದು ಪಂಚಾಯತಿಗೆ ಒಂದು ಮಾಡ್ತಾ ಇರ್ಬೇಕಾದ್ರೆ ಅದರ ಎಡೆಯಲ್ಲಿ ಕೈ ಹಾಕಿಕೊಂಡು ಬಾಯಿ
2: ಹಾಕುವುದು ಅಂತ ಸರ್.
0: ನಿಮ್ಗೆ ಗೊಂದಲ ಮಾಡ್ಬಿಟ್ಟಿದ್ದಾರೆ.
2: ಹೌದು, ಕೈ ಹಾಕುವುದು ಅಂತ ಅಂದ್ರೆ
1: ಬಾಯಿ ಹಾಕೊಂಡು ಕೈ ಹಾಕ್ತಾರೆ ಮೇಡಮ್.
0: ಮೂಗು ತೋರಿಸು.
2: ಹೌದು
0: ಅಂತ ಹೇಳ್ತಾರೆ.
2: ಕೈ ಹಾಕುವುದು ಅಂದ್ರೆ ಕೆಲಸ ಆರಂಭಿಸುವುದು ಅಂತ.
0: ಓಹೋ, ಕರೆಕ್ಟ್ ಕರೆಕ್ಟ್.
2: ಕೆಲಸ
0: ಮಾಡಿದ್ರ ಪ್ರಶ್ನೆ ಅಂದ್ರೆ ಹೀಗಿರ್ಬೇಕು.
2: ಅದಕ್ಕೊಂದು ವಾಕ್ಯ ರಚನೆ ಮಾಡೋದಾದ್ರೆ ಕೈ ಹಾಕಿ
0: ನೋಡಿ, ಇವರು ಕ್ಲೂ ಕೊಟ್ಟಿದ್ದಾರೆ ನಿಮ್ಗೆ. ಹೇಳಿ, ಕೈ ಹಾಕು.
1: ನಾವು ಏನಾದ್ರೂ ಒಂದು ಒಳ್ಳೆ ಶುಭ ಕಾರ್ಯಗಳನ್ನು ಮಾಡಬೇಕಾದ್ರೆ ನಾವು ಅದಕ್ಕೆ ದೇವರಲ್ಲಿ ಬೇಡಿಕೊಂಡು ಕೈ ಹಾಕಬೇಕು ಮೇಡಮ್.
0: ಆದ್ರೆ ಶ್ರೀಧರ್ ಅವರು ಕೃಷಿಕರಾದ್ರಿಂದ ಕೃಷಿಗೆ ಸಂಬಂಧಪಟ್ಟ ಹಾಗೆ ಒಂದು ವಾಕ್ಯ ಹೇಳಬಹುದಲ್ಲ?
1: ಕೃಷಿಗೆ ಸಂಬಂಧಪಟ್ಟ ಹಾಗೆ ಹೇಳ್ಬಹುದು ಮೇಡಮ್. ಈಗ ಮಳೆಗಾಲ ಶುರು ಆಯ್ತು, ನಮಗೆ ತೋಟಕ್ಕೆ ಮದ್ದು ಬಿಡುವ ಕೆಲಸಗಳಿಗೆ ಕೈ ಹಾಕ್ಬಹುದು ಮೇಡಮ್.
0: ನೋಡಿದ್ರಾ, ಇದು ಆಪ್ತವಾದಂತಹದ್ದು.
2: ಹೌದು,
0: ಧನ್ಯವಾದ. ಮೊದಲ ಕರೆ.
2: ಹೌದು,
0: ಶ್ರೀಧರ್ ಅವರಿಗೆ ಧನ್ಯವಾದ. ನಿಮ್ಮ ಅಮೂಲ್ಯ ಸಮಯವನ್ನ ಹಾಕಿ ನಮ್ಮ ಮಡಿಕೇರಿ ಆಕಾಶವಾಣಿಗೆ ಪ್ರೀತಿಯಿಂದ ಅಭಿಮಾನದಿಂದ ನೀವು ಮಾತನಾಡಿದ್ದೀರಿ, ಒಂದು ವಾಕ್ಯವನ್ನು ಕೂಡ ಕಟ್ಟಿದ್ದೀರಿ.
2: ಹೌದು,
0: ಧನ್ಯವಾದ. ನಮಸ್ಕಾರ. ನಿಮ್ಮ ಹಾಡು ಪ್ರಸಾರ ಆಗತ್ತೆ. ಧನ್ಯವಾದ. ಚಿತ್ರ, ಈಗ ನೀವು ಶ್ರೀಧರ್ ಅವರಿಗೆ ಕೊಟ್ಟಂತಹ
2: ಹೌದು ವಾಕ್ಯ, ಕೈ ಹಾಕುವುದು ಅಂದ್ರೆ ಕೆಲಸವನ್ನ ಆರಂಭಿಸುವುದು. ನಾವ್ ಯಾವ್ದಾದ್ರು ಒಂದು ಒಳ್ಳೆ ಕೆಲಸಕ್ಕೆ ಕೈ ಹಾಕುವಾಗ ಮುಂದಾಲೋಚನೆಯನ್ನ ಮಾಡಬೇಕು.
0: ಶ್ರೀಧರ್ ಅವರು ಕೂಡ ಅರ್ಥ ಮಾಡ್ಕೊಂಡಿದ್ರು.
2: ಹೌದು,
0: ಆದ್ರೆ ಸಡನ್ ಆಗಿ ಅವ್ರಿಗೆ ಅರ್ಥ ಆಗ್ಲಿಲ್ಲ.
2: ಅರ್ಥ ಆಗ್ಲಿಲ್ಲ,
0: ಆದಾಗ್ಯೂ ಕೂಡ ಅವರು ಸ್ಪಂದಿಸಿದ್ರು.
2: ಹೌದು,
0: ವಾಕ್ಯ ರಚನೆಯನ್ನ ಮಾಡಿದ್ರು.
2: ಹೌದು, ಈಗ ಅದಕ್ಕಿಂತ ಹಾಡು ಪ್ರಸಾರ ಆಗೋಕ್ಕಿಂತ ಮುಂಚೆ ನನ್ನ ಕಾರ್ಯಕ್ರಮವೇನೋ ಆರಂಭ ಮಾಡ್ಬಿಟ್ಟೆ. ನೀವು ಬರಲ್ಲ ಅನ್ಕೊಂಡು ಆರಂಭ ಮಾಡ್ಬಿಟ್ಟೆ, ತಡವಾಗಿ ಬಂದ್ರಿ. ಕಾರಣ ಏನು ಅಂತ?
0: ಜಾರಿ ಬಿದ್ದ ಜಾಣ ಅಂತ ಒಂದ್ ಮಾತು ಕೇಳಿ.
2: ಜಾರಿ ಬಿದ್ರ ಹೇಗೆ?
0: ಜಾರಿ ಬಿದ್ದು ಮಂಡಿ ತರ್ಚಿ ಹೋಗಿ, ರೈನ್ ಕೋಟ್ ಪ್ಯಾಂಟ್ ಇರತ್ತಲ್ಲ ಅದೆಲ್ಲ ಹರಿದು ಹೋಗಿ, ಮತ್ತೆ ಮನೆಗೆ ಹೋಗಿ ಬಟ್ಟೆ ಬದಲಿಸಿ ಬಂದಿದ್ದು. ಅಂದ್ರೆ
2: ಜಾರಿ ಬಿದ್ರಿ ನೀವು?
0: ಅಲ್ಲ, ನಾನು ಒಂದ್ ಮಾತು ನೆನಪಾಯ್ತು ನನಗೆ, ಜಾಣ ಅಂತ ಯಾಕೆ ಹೇಳ್ತಾರೆ ಹೇಳಿ?
2: ಬುದ್ಧಿವಂತ
0: ಅಂತ. ಜಾರಿ ಬೀಳಕ್ ಸಾಧ್ಯನಾ ಜಾಣ?
2: ಇಲ್ಲ
0: ನೋಡಿ, ಅದ್ ಹೇಗೆ ಬಂತು ಅದು ಜನಪದರ ಬಾಯಲ್ಲಿ ಅಂತ ಗೊತ್ತಿಲ್ಲ. ಆದಾಗ್ಯೂ ಕೂಡ ನೋಡಿ, ನಾವು ಎಷ್ಟೋ ಅಂಶಗಳನ್ನ ಗಮನದಲ್ಲಿ ಇಟ್ಕೊಂಡಿರ್ತೀವಿ. ಆದ್ರೆ ಹಿಂದಿನ ದಿನ, ಎರಡು ದಿನದ ಹಿಂದೆ ಒಂದು ತಾಯಿ ಮತ್ತೆ ಮಗು ಬರ್ತಾ ಇದ್ರು. ಅದೇ ಜಾಗದಲ್ಲಿ ಮಗು, ಪುಟ್ಟ ಮಗು ಅದು, ಆಯ್ತಾ, ಅದು ಹೋಗ್ತಾ ಆಯ್ತಾ, ಅದು ಚಪ್ಪಲ್ ಜಾರ್ತು ಅಂತ ಆ ಮಗುವನ್ನ ಇಟ್ಕೊಳಕ್ಕೆ ಅಂತ ತಾಯಿ ಹೋದ್ಲು. ತಾಯಿನೂ ಬಿದ್ರು, ಆದ್ರೆ ಮಗುವನ್ನ ರಕ್ಷಣೆ ಮಾಡಿದ್ರು. ತಾಯಿ ಅಂತ ಅಂದ್ರೆ ಏನ್ ಹೇಳಿ?

0: ತಾಯಿಯನ್ನು, ತಾಯಿಯ ಪ್ರೀತಿಗೆ ಬೆಲೆ ಕಟ್ಟೋಕೆ ಸಾಧ್ಯ ಇಲ್ಲ,
1: ವರ್ಣನೆ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಲ್ವಾ. ನಾನು ಕಣ್ಣಾರೆ ಕಂಡಿದ್ದೆ ಆ ತಾಯಿ ಬಿದ್ದಿದ್ದು ಮತ್ತೆ ಮಗುವನ್ನ ರಕ್ಷಣೆ ಮಾಡಿದ್ದು. ಆ ಕ್ಷಣದಲ್ಲಿ ಏನನ್ಸುತ್ತೆ ಗೊತ್ತಾ ನಮ್ಗೆ, ಅಯ್ಯೋ ತಾನು ಬಿಳೋದನ್ನು ಎಚ್ಚರಿಕೆ ತೆಗೆದುಕೊಳ್ಳದೆ ಆ ಮಗುವನ್ನ ರಕ್ಷಣೆ ಮಾಡೋದಕ್ಕೆ ತಾಯಿ ಮುಂದಾದ್ಲಲ್ಲ, ಅದು ನನಗೆ ಮನಸ್ಸೆಳೀತು. ಆ ಒಂದು ಧಾವಂತದಲ್ಲಿ ನಾನು ಅಲ್ಲೇ ಅದೇ ಜಾಗದಲ್ಲಿ ಬಿದ್ದಿದ್ದನ್ನ ನಾನು ನಿಮ್ಗೆ ಹೇಳೋಕ್ಕಾಯ್ತು. ಒಂದು ಕಾರಣ ಆಯಿತು ಅಂದರೆ ಮಳೆ ಬಂದು ಬಂದು ಎಲ್ಲ ನೆಲ ಪಾಚಿಯಾಗಿದೆ.
0: ಹೌದು,
1: ಅದಕ್ಕೆ ಅದಕ್ಕೆ ನಾವು ಏನೆಲ್ಲ ರಕ್ಷಣೆ ತಗೋಬೇಕು ಹೇಳಿ ನೋಡೋಣ. ಉದಾಹರಣೆ
0: ನೋಡ್ಕೊಂಡು ಹೋಗ್ಬೇಕು ಇಲ್ಲಿ
1: ಅಲ್ಲ, ಸರಿ ನಾವು ನೋಡ್ಕೊಂಡೇ ಹೋಗ್ತಾ ಇರ್ತೀವಿ. ನಾನು ಕಾರ್ಯಕ್ರಮ ಇದೆ, ನೇರ ಪ್ರಸಾರದ ಕಾರ್ಯಕ್ರಮ,
0: ಅರ್ಜೆಂಟ್ ಆಗಿ ಬಂದ್ರಲ್ಲ ನೀವು, ಅದಕ್ಕೆ ಜಾರಿ ಬಿದ್ರ
1: ಅಪಘಾತಕ್ಕೆ ಅವಸರವೇ ಕಾರಣ ಅಂತ ಇರ್ಬೋದು. ಆದ್ರೆ ನಾನು ಇನ್ನೂ ಆ ದ್ವಿಚಕ್ರ ವಾಹನದ ಹತ್ರ ನಾನು ಹೋಗೇ ಇರ್ಲಿಲ್ಲ. ನನಗೆ ಒಂದು ಕ್ಷಣ ಆಮೇಲೆ ಅನ್ನಿಸ್ತು, ಅಯ್ಯೋ ಆ ತಾಯಿ ಬಿದ್ದಿದ್ರು, ನಾವು ಅವ್ರನ್ನ ವಿಚಾರಿಸೋಕ್ಕೂ ಕೂಡ ಹೋಗ್ಲಿಲ್ಲ. ಯಾಕೆ ಅಂದ್ರೆ ಅವತ್ತು ನಾನು ಅರ್ಜೆಂಟಲ್ಲಿ ಬೇರೆ ಕೆಲಸಕ್ಕೆ ಹೋದೆ, ಮತ್ತೆ ನಾನು ಮಾತಾಡ್ಸಕ್ಕೆ ಆಗ್ಲಿಲ್ಲ. ಪಾಪ ಆ ಮಗುವನ್ನ ರಕ್ಷಣೆ ಮಾಡಿದ್ದೆ, ನನಗೆ ತಾಯಿಯ ಹೃದಯ, ತಾಯಿಯ ಪ್ರೇಮ ನನಗೆ ತುಂಬಾ ಅಂತಂದ್ರೆ ಮನಸ್ಸೆಳೆದಿತ್ತು, ಕಣ್ಣಲ್ಲಿ ನೀರು ಬಂತು. ನಿಜವಾಗಿ ಅವರ ಸಹೃದಯತೆಗೆ ನಾವು ಒಂದು ಕಾಳಜಿಯುಕ್ತ ಧನ್ಯವಾದಗಳನ್ನ ಹೇಳಬೇಕು. ಮಗುವಿನ ರಕ್ಷಣೆಗೆ ತಾಯಿ ಏನು ಮಾಡೋದಕ್ಕೂ ಸಿದ್ಧ.
0: ಹೌದು
1: ಅಲ್ವಾ, ನೋಡಿ ತಾನು ಬೀಳ್ತೀನೋ ಏನೋ ಅದ್ ನೋಡ್ಲೇ ಇಲ್ಲ.
0: ಹೌದು,
1: ಆ ಮಗು ಜಾರ್ತಾ ಇತ್ತಷ್ಟೇ ಬಿದ್ದಿರ್ಲಿಲ್ಲ. ಇವ್ರೇನ್ ಮಾಡಿದ್ರು, ಹಿಡ್ಕೊಳಕ್ಕೆ ಅಂತ ಹೋದ್ರು, ಇವ್ರು ಬಿದ್ರು. ನೋಡಿ ನಿಮ್ಮ ಕಣ್ಣಲ್ಲೂ ನೀರ್ ಬರ್ತಾ ಇದೆ. ನಿಜವಾಗಿ ಎಂಥವರಿಗಾದ್ರು ತಾಯಿ ಹೃದಯವನ್ನ ನಾವು ಗೌರವಿಸ್ಬೇಕು. ಅದು ಸಹಜವಾಗಿ ಕರುಳಿನ ಸಂಬಂಧ, ಕರುಳಿನ ಕರೆ ಅಂತ ಹೇಳ್ತಾರೆ.
0: ಹೌದು,
1: ಮತ್ತೆ ನಾನು ಅದೇ ಜಾಗದಲ್ಲಿ ಜಾರಿ ಬಿದ್ದು ಸ್ವಲ್ಪ ಮಂಡಿ ಎಲ್ಲ ಪೆಟ್ಟಾಯ್ತು, ಮತ್ತೆ ಎದ್ದೇಳಕ್ಕೆ ಆಗ್ತಾ ಇಲ್ಲ ಬಿದ್ಬಿಟ್ಟು. ಅದು ಕಾರಣ, ಇವಾಗ ಕೈಯಲ್ಲಿ ಏನೂ ಇಲ್ಲ. ಕೆಲವರು ಸ್ಟಿಕ್ ಹಿಡ್ಕೊಳ್ತಾರೆ, ಆದ್ರೆ ಅದು ನಿಜ, ಅದು ಬೇಕು. ಅದು ಒಂದು ಛತ್ರಿ ಇರುತ್ತೆ, ಛತ್ರಿಗೆ ಅಷ್ಟು ಭಾರ ಬಿಡ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ಒಂದು ಮಾರ್ಕೆಟ್ ಇಂದ ಎಲ್ಲರೂ ಕೂಡ ಇಲ್ಲಿ ಈ ಬೆಟ್ಟ ಗುಡ್ಡ ಇರೋ ಕಡೆ ಒಂದು ಕುಂಡಿ ಇರ್ತಕ್ಕಂಥದ್ದು ಒಂದು ಸ್ಟಿಕ್ ಹಿಡ್ಕೊಳ್ತಾರೆ.
0: ಹೌದು ಹೌದು,
1: ಅದ್ ಯಾಕೆ ಹೇಳಿ, ಈಗ ನೋಡಿ ಗಾಯ ಆಯ್ತು, ಇದು ಒಣಗೋದಿಕ್ಕೆ ಎಷ್ಟೋ ದಿನಗಳು ಬೇಕು.
0: ಹೌದು
1: ಅಲ್ವಾ, ಹಾಗಾಗಿ ಒಂದು ಎಚ್ಚರಿಕೆಯನ್ನ ತೆಗೆದುಕೊಳ್ಳೋದಿಕ್ಕೆ ನಾವು ಧರಿಸುವಂತಹ ಚಪ್ಪಲ್ಲು,
0: ಹೌದು
1: ಅದು ಕೂಡ ಚೆನ್ನಾಗಿರ್ಬೇಕು.
0: ಹೌದು
1: ಅಂದ್ರೆ ಅದಕ್ಕೆ ಕೆಲವೊಂದು ಶೂಸ್ ಇದೆ, ಆ ಶೂಸ್ ಇದ್ರೆ ನಾವು ಬಿಳೋದ್ರಿಂದ ತಪ್ಪಿಸ್ಕೊಳ್ಬಹುದು ಅಂತ ನನ್ನ ಅನಿಸಿಕೆ. ಈ ಇದರಿಂದ ನನಗೆ ಅನಿಸಿದ್ದು, ಎಲ್ಲರೂ ಕೂಡ ಮಳೆಗಾಲದಲ್ಲಿ ನಡೆದಾಡುವಾಗ ವೈದ್ಯರು ಹೇಳ್ತಾರೆ, ಮಳೆ ಇರ್ಲಿ ಗಾಳಿ ಇರ್ಲಿ ತಿರುಗಾಡಿ
0: ತಿರುಗಾಡಿ
1: ಓಡಾಡಿ ನಡಿಬೇಕು, ಎನರ್ಜಿ ಲಾಸ್ ಆಗ್ಬೇಕು ಅಂತ ಹೇಳ್ತಿರ್ತಾರೆ. ಈ ರೀತಿ ನೆಲದಲ್ಲಿ ನಾವು ಓಡಾಡೋದಿಕ್ಕೆ ಕೈಯಲ್ಲಿ ಏನು ಇಲ್ಲ ಅಂದ್ರೆ, ಮತ್ತೆ ಅಲ್ಲಿ ಎತ್ತೋರು ಯಾರು ಇಲ್ಲ.
0: ಹೌದು,
1: ಬಿದ್ರೆ ಎತ್ತೋದು ಹೀಗೆ, ಯಾರು ಎತ್ತುತ್ತಾರೆ ಬಂದು? ರಸ್ತೆಯಲ್ಲಾದ್ರೆ ಅಟ್ಲೀಸ್ಟ್ ಒಂದು ಸಹಾಯ ಮಾಡ್ತಾರೆ. ಆದ್ರೆ ಇಂಥ ಕಡೆಗಳಲ್ಲಿ ಜನ ಸಂದಣಿ ಇಲ್ಲದ ಜಾಗದಲ್ಲಿ ಬಿದ್ದಾಗ ಎದ್ದೇಳಕ್ ಹೋದಾಗ್ಲೇ ಮತ್ತೆ ಬೀಳೋ ಸಾಧ್ಯತೆ ಇದೆ. ನೋಡಿ ಬಿದ್ದು ಕೈಯು ಕೂಡ ಮುಳ್ಳು ಚುಚ್ಕೊಂಡಿದೆ ನನಗೆ. ನಮ್ಮ ಶ್ರೋತೃಗಳು, ಸಾಕಷ್ಟು ಶ್ರೋತೃಗಳು ಮಳೆಯಲ್ಲಿ ಕೆಲಸ ಮಾಡ್ತಾರೆ, ಸ್ವಲ್ಪ ಎಚ್ಚರಿಕೆಯನ್ನ ತೆಗೆದುಕೊಳ್ಳಿ. ಚಿಕ್ಕ ಗಾಯ ದೊಡ್ಡದಾಗೋ ಸಾಧ್ಯತೆ ಇರುತ್ತೆ, ತಪ್ಪಿಸ್ಕೊಳ್ಳೋದಿಕ್ಕೆ ನಾವೇ ಈ ಜಾರಿ ಬಿದ್ದ ಜಾಣ ಅನ್ನೋ ಮಾತನ್ನ ನೆನಪಿಟ್ಕೊಂಡು ಬೀಳಬಾರದು. ಜಾಣ ಯಾವತ್ತು ಬೀಳಲ್ಲ, ಆದ್ರೂ ಜಾರಿ ಬಿದ್ಬಿಡ್ತಾರೆ. ಹಾಗಂತ ನಾನು ಜಾಣೆ ಅಂತ ಅಲ್ಲ, ಬೀಳೋದು ಎದ್ದೇಳೋದು ಎಲ್ಲ ಸಹಜ. ಆದ್ರೆ ಆಗುವಂತಹ ಗಾಯ ಅವ್ರು ಬಿದ್ದವ್ರಿಗೆ ತಾನೆ ಅಲ್ವಾ? ನೀವು ಅಯ್ಯೋ ಅಂತ ಹೇಳ್ಬೋದು, ಆದ್ರೆ ರಕ್ತ ಸುರಿದು ಅದಕ್ಕೆ ಬ್ಯಾಂಡೇಜ್ ಹಾಕ್ಸಿ ಎಲ್ಲ ಸಮಯ ವ್ಯಯ ಆಗುತ್ತೆ. ಇದನ್ನೆಲ್ಲ ಉಳಿಸ್ಕೊಳ್ಳೋದಿಕ್ಕೆ ನಾವು ನಿಜವಾಗಿ ರಕ್ಷಣೆಯನ್ನ ತೆಗೆದುಕೊಳ್ಬೇಕು. ಹಾಗೆಯೇ ಆ ತಾಯಿಗೆ ನಾವು ವಿಶೇಷ ನಮಸ್ಕಾರಗಳನ್ನ ಹೇಳೋಣ. ತಾಯಿ ಅಂದ್ರೆ ಎಲ್ಲರ ತಾಯಿಯೂ ಕೂಡ ಅಲ್ವಾ? ಮಕ್ಕಳಿಗಾಗಿ ತನ್ನನ್ನ ತಾನು ತ್ಯಾಗ ಮಾಡ್ತಾಳೆ, ಆ ಹೆರಿಗೆ ನೋವನ್ನ ತಡೆದುಕೊಂಡು, ಮತ್ತೆ ಆ ನವಮಾಸಗಳಲ್ಲಿ ಇಷ್ಟೆಲ್ಲ ಇದು ತಿನ್ಬೇಡ ಇದು ತಿನ್ಬೇಡ ಅಂದ್ರೆ ತನ್ನ ಆಸೆ ಆಕಾಂಕ್ಷೆಗಳನ್ನೆಲ್ಲ
0: ಬದಿಗಿಟ್ಟು
1: ಆ ಮಗುವನ್ನ ರಕ್ಷಣೆ ಮಾಡೋದ್ರಲ್ಲಿ ಅವಳ ತ್ಯಾಗ ಬೆಲೆ ಕಟ್ಟಲಾಗತ್ತು
0: ಖಂಡಿತ.
1: ಈ ಹಾಡನ್ನ ಶ್ರೀಧರ್ ಅವ್ರು ಕೇಳಿದಾರಲ್ವಾ, ಈ ಹಾಡನ್ ಕೇಳಿ ಬಂದು ಇನ್ನೊಂದು ಸಿಹಿ ಸುದ್ದಿಯನ್ನ ನಾನು ಹೇಳ್ತೀನಿ, ಸಮಾಧಾನದ ಸುದ್ದಿ. ನಮ್ಮ ಶ್ರೋತೃಗಳಿಗೆಲ್ಲ ಗೊತ್ತು ಈ ಹಾಡು ಕೇಳಿದ ನಂತರ. ಸಮಯ ಜಾಸ್ತಿ ತೆಗೆದುಕೊಂಡಿದ್ರಿಂದ ದಯವಿಟ್ಟು ಕ್ಷಮೆ ಇರಲಿ. ಆದ್ರೆ ಒಂದು ಅನುಭವದ ಬುತ್ತಿಯಲ್ಲಿ ಏನಾದ್ರೂ ಒಂದಿದ್ರೆ ಅದನ್ನ ನಾವು ಸ್ವಲ್ಪ ರಕ್ಷಣೆ ತಗೊಳ್ಬೋದು.

0: ನಾನು ತಗೊಳ್ಳಿಲ್ಲ. ಆ ತಾಯಿ ಬಿದ್ದಾಗ ನಾನು ಮಗುವಿನ ರಕ್ಷಣೆಯನ್ನ ನಾನು ಸಾಹಿತ್ಯಕ್ಕೆ ತೆಗೆದುಕೊಂಡೆ ಹೊರತು, ಆದ್ರೆ ನಾನು ಎಚ್ಚರಿಕೆ ತಗೊಳ್ಳಿಲ್ಲ. ಹಾಗೆ ನೀವು ಕೂಡ ನಡೆದಾಡ್ತೀರಿ, ನೀವು ಕೂಡ ಎಚ್ಚರಿಕೆ ತಗೊಳ್ಳಿ. ನಮ್ಮ ಸಾಕಷ್ಟು ಶ್ರೋತೃಗಳು ಕೈಯಲ್ಲಿ ಒಂದು ಸ್ಟಿಕ್ ಹಿಡ್ಕೊಂಡ್ರೆ ಅದರಿಂದ ತಪ್ಪಿಸ್ಕೊಳ್ಬಹುದು ಅಂತ.
1: ಹೌದು
0: ಅಲ್ವಾ? ಈಗ ನೋಡಿ, ಸೆಕೆಂಡ್ ಟೈಮ್ ಬಂದಾಗ ನಿಧಾನಕ್ಕೆ ಒಂದು ಏನೋ ಒಂದು ಛತ್ರಿ ಹಿಡ್ಕೊಂಡು ನಿಧಾನಕ್ಕೆ ನಡ್ಕೊಂಡು ಬಂದಿದ್ದೀನಿ. ಅದೇ ರಕ್ಷಣೆ ತಗೊಂಡಿದ್ದಕ್ಕೆ ಜಾಗ್ರತೆ
1: ವಹಿಸಿದ್ದೆ.
0: ಎಷ್ಟು ಕಷ್ಟ ಇದೆ ಅಲ್ವಾ ಜೀವನ ಅನ್ನೋದು, ಜೀವನಕ್ಕೆ ಪಾಠ ಹೇಳ್ಬಿಡುತ್ತೆ ಇಂಥವೆಲ್ಲ.
1: ಹೌದು
0: ಅಲ್ವಾ? ನೀವಂತೂ ಮೌನವಾಗೆಲ್ಲ ಕೇಳ್ತಾ ಇದ್ದೀರಾ, ಮುಂದಿನ ಕಾರ್ಯಕ್ರಮಗಳಲ್ಲಿ ಇದನ್ನೆಲ್ಲ ನೀವು ಹೇಳಬೇಕು ನಮ್ಮ ಶ್ರೋತೃಗಳ ಜೊತೆ. ಈ ರೀತಿ ಅನುಭವಗಳನ್ನು ಹೇಳ್ಬೇಕಂತೆ ನೋಡಿ ಶ್ರೋತೃ ಶ್ರೀಧರ್ ಸರ್ ಹೇಳಿದ್ದು. ಈಗ ಅವರ ಹಾಡನ್ನು ಕೇಳೋಣ.
1: ಅವರ ಹಾಡನ್ನು ಕೇಳೋಣ. ಸನಾದಿ ಅಪ್ಪಣ್ಣ ಚಿತ್ರದ್ದು, ಎಸ್ ಜಾನಕಿ ಹಾಗೂ ಉಡುಪಿ ಜೈರಾಮ್ ಅವರ.
0: ಸನಾದಿ ಅಪ್ಪಣ್ಣ.
1: ಹೌದು. ಚಿ ಉದಯಶಂಕರ್ ಅವರ ಸಾಹಿತ್ಯ ರಚನೆ, ಜಿ ಕೆ ವೆಂಕಟೇಶ್ ಅವರ ಸಂಗೀತ.

0: ಛತ್ರಿ ಹಿಡ್ಕೊಂಡು ನಿಧಾನಕ್ಕೆ ನೆಡ್ಕೊಂಡು ಬಂದಿದ್ದೀನಿ. ಅದೇ ರಕ್ಷಣೆ ತಗೊಂಡಿದ್ದಕ್ಕೆ ಜಾಗ್ರತೆ
1: ಜಾಗ್ರತೆ ವಹಿಸಿದ್ದೆ.
0: ಎಷ್ಟು ಕಷ್ಟ ಇದೆ ಅಲ್ವಾ ಜೀವನ ಅನ್ನೋದು, ಜೀವನಕ್ಕೆ ಪಾಠ ಹೇಳ್ಬಿಡುತ್ತೆ ಇಂಥವೆಲ್ಲ.
1: ಹೌದು ಖಂಡಿತ
0: ಅಲ್ವಾ. ಹೌದು, ನೀವಂತೂ ಮೌನವಾಗೆಲ್ಲ ಕೇಳ್ತಾ ಇದ್ದೀರಾ, ಮುಂದಿನ ಕಾರ್ಯಕ್ರಮಗಳಲ್ಲಿ ಇದನ್ನೆಲ್ಲ ನೀವು ಹೇಳಬೇಕು ನಮ್ಮ ಶ್ರೋತೃಗಳ ಜೊತೆ. ಈ ರೀತಿ ಅನುಭವಗಳನ್ನು ಹೇಳ್ಬೇಕಂತೆ ನೋಡಿ ಶ್ರೋತೃ ಶ್ರೀಧರ್ ಸರ್ ಹೇಳಿದ್ದು.
1: ಹೌದು,
0: ಈಗ ಅವರ ಹಾಡನ್ ಕೇಳೋಣ.
1: ಅವರ ಹಾಡನ್ನ ಕೇಳೋಣ. ಸನಾದಿ ಅಪ್ಪಣ್ಣ ಚಿತ್ರದ್ದು, ಎಸ್ ಜಾನಕಿ ಹಾಗೂ ಉಡುಪಿ ಜೈರಾಮ್ ಅವರ.
0: ಸನಾದಿ ಅಪ್ಪಣ್ಣ.
1: ಹೌದು, ಜಿ ಉದಯಶಂಕರ್ ಅವರ ಸಾಹಿತ್ಯ ರಚನೆ, ಜಿ ಕೆ ವೆಂಕಟೇಶ್ ಅವರ ಸಂಗೀತ.

0: ತುಂಬ ದೊಡ್ಡ ಹಾಡನ್ನು ಕೇಳಿದ್ದಾರೆ ಶ್ರೀಧರ್ ಅವರು.
1: ಹೌದು,
0: ಈಗ ಸಮಯ ಹೇಳಬೇಕಲ್ವಾ ನಮ್ಮ ಶ್ರೋತೃಗಳಿಗೆ?
1: ಹೌದು, ಈಗ ರೇಡಿಯೋ ಸಮಯ ಬಂದು 11:27
0: ಚಿತ್ರ. ಈಗ ಒಬ್ಬರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ, ಯಾರು?
1: ಹೌದು, ನೋಡೋಣ. ಹಲೋ
2: ಹಲೋ, ನಮಸ್ತೆ ಮೇಡಮ್.
1: ನಮಸ್ತೆ ವಾಣಿ ಅವರು.
2: ಜೀರಮ್ಮನೆ ಕೊಳಗದಾಳು ಗ್ರಾಮದಿಂದ ಜೀರಮ್ಮನ ವಾಣಿ ಚಂಗೊಮ್ಮೆ.
1: ವಾಣಿ ಅವರೇ, ಹೇಗಿದ್ದೀರಾ?
2: ಚೆನ್ನಾಗಿದ್ದೀನಿ ಮೇಡಮ್.
1: ಚೆನ್ನಾಗಿದ್ದೀರಾ?
0: ಏನ್ ತಿಂಡಿ ವಾಣಿ ಅವರೇ? ಇವತ್ತು ನಮ್ ಚಿತ್ರ ಅವರು ತಿಂಡಿ ತಿಂದಿಲ್ಲ.
1: ತಿಂದಿದ್ದೀನಿ, ತಿಂಡಿ ತಿಂದಿದ್ದೀನಿ ನಾನು.
2: ಅವಲಕ್ಕಿ
0: ಏನಿದೆ ಗುಣ, ಔಷಧೀಯ ಗುಣ?
2: ಚೆನ್ನಾಗಿರ್ತದೆ, ಬಿಸಿ ಬೆಚ್ಚಗೆ ಗರಿ ಗರಿಯಾಗಿರ್ತದೆ, ಎಲ್ಲ ಬೆಚ್ಚಗೆ ಆಗುತ್ತೆ ಅಂತ ಚಳಿಗೆ.
0: ಯಾವ ತರ ಮಾಡಿದ್ದು?
2: ಅದು ಉಪ್ಪಿಟ್ಟು ತರ, ಅರಸಿನ ಹಾಕಿ, ಕಾಯಿ ತುರಿ ಹಾಕಿ.
0: ಅಲ್ಲ, ಅದು ಅವಲಕ್ಕಿ ಉಪ್ಪಿಟ್ಟು ಅಂತ ಹೇಳಿ, ಗರಿ ಗರಿಯಾಗಿ ಅನ್ಬಿಟ್ರಲ್ಲ, ಭಯ ಬಿದ್ದೆ ನಾನು.
2: ಇಲ್ಲ ಇಲ್ಲ, ಅದು ಒಗ್ಗರಣೆ ಮಾಡ್ತಾರೆ.
0: ಅಲ್ಲ, ಅದು ನೀರಿಗಾಗಿ ಸ್ವಚ್ಛ ಮಾಡ್ತಾರೆ, ನೀರಿಗೆ ಹಾಕಿ ಅಲ್ವಾ. ಗರಿ ಗರಿಯಾಗಿ ಹೇಗಿರೋದಿಕ್ ಸಾಧ್ಯ ಅಂತ ನಿದ್ದೆಯಿಂದ ಎದ್ದ ಹಾಗಾಯ್ತು. ಈಗ ನಿಮ್ಮ ಮೆಚ್ಚಿನ ಹಾಡು?
2: ನನಗೆ ಎರಡು ರೇಖೆಗಳ ನೀಲ ಮೇಘ ಶಾಮ ನಿತ್ಯಾನಂದ ಧಾಮ ಆಗಿದೆ.
0: ಯಾಕಾಗಿ ಇಷ್ಟ?
2: ಚಂದ ಅಲ್ಲ ಮೇಡಮ್, ತುಂಬಾ ಅರ್ಥಪೂರ್ಣವಾಗಿದೆ.
0: ಅಲ್ಲ, ನಿಮ್ಮ ಎದೆಯ ಹಾಡು ನಿಮ್ಗೆ ಯಾಕೆ ಇಷ್ಟ ಅಂತ? ಚಂದ ಅಲ್ವಾ ಮೇಡಮ್ ಅಂದ್ಬಿಟ್ರೆ ಹೇಗೆ
2: ಕೇಳಕ್ಕೆ ಅರ್ಥಪೂರ್ಣವಾಗುತ್ತೆ.
0: ಅಲ್ಲ, ಪ್ರಸಾರ ಮಾಡ್ತಾನೆ ಇದೆ ನಮ್ಮ ಮಡಿಕೇರಿ ಆಕಾಶವಾಣಿ, ಕೇಳ್ತಾ ಇರ್ತೀರ ಅಲ್ವಾ ಕಾರ್ಯಕ್ರಮ?
2: ಕೇಳ್ತೀನಿ.
0: ಪ್ರಸಾರ ಆಗಿತ್ತಲ್ಲ ಮೊನ್ನೆ ಕೂಡ. ಈಗ ಒಂದು ನುಡಿಗಟ್ಟೆ ಹೇಳ್ತಾರೆ,
1: ತಲೆ ತಿನ್ನುವುದು.
2: ಬೇರೆ ಯಾರಾದ್ರೂ ಮಾತಾಡ ಅರ್ಧದಲ್ಲಿ ತಲೆ ತಿನ್ನು, ತಲೆ ತಿನ್ನೋ ಪಾರ್ಟಿ ಅಂತ ಹೇಳ್ತಾರೆ, ತಲೆ ತಿನ್ನೋ ಪಾರ್ಟಿ ಅಂತ.
0: ವಾಕ್ಯ,
2: ನಾವು ಮಾತಾಡುವಾಗ ಯಾರಾದ್ರೂ ನಮಗೆ ಅಡ್ಡ ಬಂದು ತಲೆ ತಿನ್ನುತ್ತಾರೆ.
0: ಓಹೋ, ಅಲ್ಲ ಮಾತಾಡುವಾಗ ಅಂದ್ರೆ ನಾವು ಮಾತಾಡೋದೇ ಬೇಡವಾ? ಅವ್ರು ನಮಗೆ ಸಹಾಯ ಮಾಡಕ್ ಬಂದಿರಬಹುದಲ್ವಾ, ಹಾಗನ್ಬಿಟ್ಟು.

0: ಇದ್ರೆ ಹೇಗೆ
1: ಒಳ್ಳೇದು ನಾವು ಕೇಳ್ತಿದ್ರೆ ಅಡ್ಡ ಬಂದು ಮಾತಾಡ್ತಾರಲ್ಲ ತಲೆ ತಿನ್ನೋದು.
0: ಇಲ್ಲ, ಹಿರಿಯರೇನು ಹೇಳ್ತಾರೆ ಗೊತ್ತಾ, ಕೇಳ್ಮೆ ಜಾಸ್ತಿ ಇರಬೇಕು, ಮಧ್ಯ ಮಾತನಾಡೋದಿಕ್ ಬಂದ್ರೆ ಅವ್ರಿಗೆ ಏನೋ ಹೇಳ್ಬೇಕು ಅಂತ ತವಕ ಇರುತ್ತಂತೆ, ಗೆಲ್ಲಬೇಕು ಅಂತ ಇರಲ್ಲ ಅವ್ರಿಗೆ, ಗೆಲ್ಲಬೇಕು ಅಂತ ಇರಲ್ಲ ಅವ್ರ ಅಭಿಪ್ರಾಯ ಹೇಳೋದಿಕ್ಕೆ, ಅವರು ತವಕದಿಂದ ಅವ್ರು ಆ ರೀತಿ ಬರ್ತಾರೆ ಅಂತ ಕೇಳಿದೀವಿ.
2: ಹೌದು, ತಲೆ ತಿನ್ನುವುದು ಅಂದ್ರೆ ಕಿರಿಕಿರಿ ಮಾಡುವುದು ಅಂತ
0: ಹೇಳಿದ್ರು ಅವ್ರು.
2: ಸರಿಯಾಗಿ ಹೇಳಿದ್ರು. ಸರಿಯಾಗಿ ಹೇಳಿದ್ರು.
0: ವಾಣಿಯವ್ರದ್ದು ಮೆಚ್ಚಿನ ಹಾಡನ್ನ ಕೇಳೋಣ ಅಲ್ವಾ?
2: ಹೌದು, ಧನ್ಯವಾದ.
0: ಧನ್ಯವಾದ ವಾಣಿಯವರೇ. ಈಗ ಚಿತ್ರ, ನಾನು ಮೊದಲ ಹಾಡು ಕೇಳಿದ ನಂತರ ನಾನು ಒಂದು ವಿಷಯ ಹೇಳಿದ್ದೆ ನಮ್ಮ ಶ್ರೋತೃಗಳಿಗೆ. ಕಳೆದ ಶುಕ್ರವಾರ ನಾನೊಂದು ಹೇಳಿದ್ದೆ, ಒಂದು ಕಣ್ಣಾರೆ ಕಂಡಂತ ಅಪಘಾತ ಅಂತ. ನನಗೆಷ್ಟು ಸಮಾಧಾನ ಅಂತ ಅಂದ್ರೆ, ನೀವು ಬಹುಶಃ ಇವತ್ತು ಕಾರ್ಯಕ್ರಮ ಪ್ರಸ್ತುತ ಪಡಿಸ್ತಾ ಇದ್ದೀರಾ, ನೀವು ಧಾವಂತದಲ್ಲಿದ್ದೀರಿ, ನನ್ನಿದೆಯ ಹಾಡು ನಾನು ಪ್ರಸ್ತುತ ಪಡಿಸ್ಬೇಕು ಅಂತ ಖುಷಿಯಿಂದ ಮಾಡ್ಬೇಕು ಕಾರ್ಯಕ್ರಮ ಅಲ್ವಾ, ಭಾವನೆಯನ್ನ ಅರ್ಥ ಮಾಡ್ಕೊಳ್ಬೇಕು. ಯಾಕೆ ಸಮಾಧಾನವಾಗಿದ್ದೀರಾ ಅಂತ ಕೇಳ್ತೀರಾ ಅಂತ ನಾನು ಕಾದೆ, ನೀವು ಕೇಳಲೇ ಇಲ್ಲ. ಕಾರಣ ಏನು ಗೊತ್ತಾ, ಕಳೆದ ಗುರುವಾರ ನಾನು ಕಣ್ಣಾರೆ ಕಂಡಂತ ಒಂದು ಅಪಘಾತದ ಬಗ್ಗೆ ಹೇಳಿದ್ದೆ. ಪ್ರಯತ್ನ ಪಟ್ಟು ಒಂದು ಮಾನವೀಯತೆ ಆಧಾರದ ಮೇಲೆ ನಾನು 3-4 ದಿನಗಳಿಂದ ದೂರವಾಣಿ ಸಂಪರ್ಕ ಮಾಡಿ ಮಾಹಿತಿಯನ್ನ ಸಂಗ್ರಹಿಸಿದೆ. ಇಬ್ಬರೂ ಕೂಡ ಚೇತರಿಸ್ಕೊಳ್ತಾ ಇದ್ದಾರಂತೆ. ನೀವು ಬಹುಶಃ ಕಡೆಯ ಕಾರ್ಯಕ್ರಮ ನೀವು ಕೇಳಿಲ್ಲ. ಅದರಲ್ಲಿ ಒಂದು ಹುಡುಗಿ ಅಂದ್ರೆ ಯುವತಿ ವೇಗವಾಗಿ ಬಂದು ಒಬ್ಬರಿಗೆ ಡಿಕ್ಕಿ ಹೊಡೆದಿದ್ದು ರಾತ್ರಿ. ಮಳೆ ಬರ್ತಾ ಇದೆ, ಡಿಕ್ಕಿ ಹೊಡೆದ ರಭಸಕ್ಕೆ ಆ ವ್ಯಕ್ತಿ ಎಲ್ಲೋ ಹೋಗಿ ಬಿದ್ರು, ಆದ್ರೆ ಇವರು ಅಲ್ಲೇ ಬಿದ್ರು. ಹೇಗ್ ಬಿದ್ರು ಅಂದ್ರೆ, ಅದನ್ನ ಮತ್ತೊಮ್ಮೆ ಹೇಳಬೇಕು, ಮುಖ ಬದಿ ಒಳಗಡೆ ಬಿದ್ದಿತ್ತು, ಸ್ಕೂಟರ್ ಅವ್ರ ಮೇಲೆ ಬಿದ್ದಿತ್ತು. ಆ ರೀತಿ ನಾನು ಕಣ್ಣಾರೆ ಕಂಡು ಸುಮಾರು 3-4 ದಿನಗಳು ಆ ರೀತಿ ಆಗಿ, ಇವಾಗ ದ್ವಿಚಕ್ರ ವಾಹನ ಓಡಿಸುವಾಗ ತುಂಬ ನಿಧಾನಕ್ಕೆ ನಾನು ಓಡಿಸ್ತೀನಿ. ನಮ್ಮ ಶ್ರೋತೃಗಳು ಕೂಡ ಕಾರ್ಯಕ್ರಮ ಕೇಳಿದ್ದಾರೆ, ಅವರಿಗೂ ಕೂಡ ಎಲ್ಲೋ ಒಂದು ಕಡೆ ನಾನು ಒಬ್ಬರಿಗೆ ಹೇಳಿದಾಗ ದೇವ್ರು ಒಳ್ಳೇದ್ ಮಾಡ್ಲಿ ಅವ್ರಿಗೆ, ಪಾಪ ಚೇತರಿಸ್ಕೊಳ್ಳಿ, ತುಂಬಾ ಬೇಜಾರಾಗಿತ್ತು, ಇಲ್ಲಿ ಪ್ರಾಣ ಪಕ್ಷಿ ಹಾರು ಹೋಗಿದೆಯೋ ಅಂತ. ಅದು ಬಾಳಿ ಬದುಕಬೇಕಾದಂತ ಯುವತಿ, ಅವಳು ವೇಗವಾಗಿ ಬಂದಿದ್ದಾಳೆ ರಾತ್ರಿ 10:30 ಸುಮಾರಿಗೆ.
2: ರಸ್ತೆಯಲ್ಲಿ ಮುಸುಕಿದ ವಾತಾವರಣ ಕೂಡ ಇರುತ್ತೆ,
0: ತಕ್ಷಣದಲ್ಲಿ ಮಳೆಯಲ್ಲಿ ಯಾರು ಇರಲ್ಲ ಜನ.
2: ಹೌದು,
0: ಆದ್ರೆ ಅಲ್ಲಿ ಜನಸಂದಣಿ ಇದ್ದಂತ ಜಾಗ, ನಮ್ಮ ಕೊಡಗಲ್ಲಿ ಬೇಗ ಜನ ಮನೆ ಸೇರ್ಬಿಡ್ತಾರೆ. ಆದ್ರೆ ಕೊಡಗಿನಿಂದ ಆಚೆ 11-12 ಆದ್ರೂ ಜನ ಇರ್ತಾರೆ.
2: ಹೌದು,
0: ಅದು ಮೇನ್ ರೋಡ್ ಅಲ್ಲಿ ಅಂತ ಅಂದಾಗ ಸದ್ಯ ಏನೋ ಅದೃಷ್ಟ ಅನ್ಸುತ್ತೆ. ಅವರಿಬ್ರು ಸ್ಥಳೀಯ ಆಸ್ಪತ್ರೆಗೆ ಎತ್ಕೊಂಡು ಹೋಗಿದ್ದು ನೋಡಿದೆ ನಾನು. ಆಗ ನಮ್ಗೆ ತುಂಬಾ ಒಂದ್ ಸ್ವಲ್ಪ ನಮ್ ಶ್ರೋತೃಗಳ ಜೊತೆ ಅದನ್ನ ಹೇಳ್ಬೇಕು ಅಂತ ನಾನು ಅನ್ಕೊಂಡಿದ್ದೆ. ಮತ್ತೆ ನೀವು ಅಮ್ಮ ಅಂತ ಏನೋ ಇಟ್ಕೊಂಡಿದ್ದೀರಾ, ಒಂದು ವಾಕ್ಯ ಇಟ್ಕೊಂಡಿದ್ದೀರಾ, ಏನಂತ ಬೇಗ ಬೇಗ ಹೇಳಿ ವಾಣಿಯವರ ಒಂದು ಹಾಡನ್ನ ಕೇಳೋಕೆ.
2: ವೀರ ಅಭಿಮನ್ಯು ಅಂತ ಒಂದು ಪಠ್ಯ ಇದೆ, ಅದರಲ್ಲಿ ಅಭಿಮನ್ಯು ಅಮ್ಮನಿಗೆ ಹೇಳ್ತಾನೆ, ಅಮ್ಮ ಸುಭದ್ರೆಗೆ, ಅಮ್ಮ ಈ ದಿನ ನಾನು ಕುರುಕ್ಷೇತ್ರ ಯುದ್ಧದಲ್ಲಿ ಚಕ್ರವ್ಯೂಹವನ್ನ ಭೇದಿಸಲು ದೊಡ್ಡಪ್ಪಂದಿರಾದ ಧರ್ಮರಾಯ ಹಾಗೂ ಭೀಮಸೇನರಿಂದ ಆಶೀರ್ವಾದ ಪಡೆದು ಬಂದಿದ್ದೇನೆ, ನೀವು ನನ್ನನ್ನು ಹರಸಿ ಕಳುಹಿಸಿಕೊಡಿ ಅಂತ ಕೇಳ್ತಾನೆ.
0: ಆದ್ರೆ ಅದನ್ನ ರಂಗವೇದಿಕೆಯಲ್ಲಿ ಹೇಳಿದಾಗ ಹೇಗಿರುತ್ತೆ?
2: ಹೌದು, ನೀವ್ ಹೇಗೆ ನೋಡಿ ಹೇಳಿ ನೋಡೋಣ.
0: ಈಗ ಈ ಒಂದು ಬರುವ ಭಾನುವಾರ ಬಹುಶಃ ನಮ್ಮ ಮಕ್ಕಳ ಕಾರ್ಯಕ್ರಮದಲ್ಲಿ ಒಂದು ರಂಗ ವೇದಿಕೆಯ ಬಗ್ಗೆ ಒಂದು ಕಾರ್ಯಕ್ರಮ ಪ್ರಸಾರ ಆಗುತ್ತೆ. ಅವ್ರ ಕಾರ್ಯಕ್ರಮ ನಿಜವಾಗಿ ಉಪಯುಕ್ತ ಆಗುತ್ತೆ, ಆದ್ರೆ ಕಾರ್ಯಕ್ರಮ ಕೇಳಲಿ ಕುತೂಹಲ ಇರ್ಲಿ ಅಲ್ವಾ. ಇದು ನಾವು ಅವರ ಕಾರ್ಯಕ್ರಮ ನಾನ್ ಕೇಳಿದ್ದೀನಿ ಸಂದರ್ಶನ ಮಾಡಿ, ಆದ್ರೆ ನಮ್ಮ ಶ್ರೋತೃಗಳಾಗ್ಲಿ ನೀವಾಗ್ಲಿ ಕೇಳಿರೋದಕ್ಕೆ ಸಾಧ್ಯ ಇಲ್ಲ. ನಿಜವಾಗಿ ಬದಲಾವಣೆಯ ಹಾದಿ ಅಂತ ಹೇಳ್ಬೋದು, ಬದಲಾವಣೆಗೆ ನಾಂದಿ ಅಂತ ಕೂಡ ಹೇಳ್ಬೋದು. ಈಗ ನೀವು ಹೇಳಿದ್ರಿ ಅಲ್ವಾ, ಸುಭದ್ರೆಯ ಅರಮನೆ ಸ್ಥಳ, ಅಭಿಮನ್ಯು ತನ್ನ ತಾಯಿ ಸುಭದ್ರೆಯ ಪಾದಗಳಿಗೆ ಎರಗುವನು ಅಂತ ಒಂದ್ ರೀತಿ ಹೇಳ್ಬೇಕು. ಈಗ ಅಭಿಮನ್ಯು ಸುಭದ್ರೆ ಅಂತ ನೀವು ಬರ್ಕೊಂಡ್ ಬಂದಿದ್ದೀರಾ ಅಲ್ವಾ, ಅದನ್ನ ಯಾವ ರೀತಿ ಪ್ರಸ್ತುತ ಪಡಿಸೋದು, ಅವರು ಹೇಳಿಕೊಟ್ಟ ಹಾಗೆ ಪ್ರೇರಣೆ. ಅಮ್ಮ ಈ ದಿನ ನಾನು ಕುರುಕ್ಷೇತ್ರ ಯುದ್ಧದಲ್ಲಿ ಚಕ್ರವ್ಯೂಹವನ್ನು ಭೇದಿಸಲು ದೊಡ್ಡಪ್ಪಂದಿರಾದ ಧರ್ಮರಾಯ ಹಾಗೂ ಭೀಮಸೇನರಿಂದ

0: ಆಶೀರ್ವಾದ ಪಡೆದು ಬಂದಿದ್ದೇನೆ, ನೀನೂ ನನ್ನನ್ನು ಹರಸಿ ಕಳುಹಿಸಿಕೊಡು. ಅದಕ್ಕೆ ಸುಭದ್ರೆ ಹೇಳ್ತಾಳಂತೆ ವಿಭ್ರಾಂತಳಾಗಿ, ಇದೇನು ಕಂದ, ನೀನು ಯುದ್ಧರಂಗಕ್ಕೆ ಹೋಗುವೆಯಾ, ಅಲ್ಲಿ ಚಕ್ರವ್ಯೂಹವನ್ನು ಭೇದಿಸುವೆಯಾ ಅಂತ ಹೀಗೆ ಹೇಳಬೇಕು. ಇನ್ನು ಎರಡು ಸಾಲಗಳನ್ನ ನೀವು ಹೇಳಿ.
1: ಹೇಳಡ. ಆಗ ಅಭಿಮನ್ಯು ಕೇಳ್ತಾನೆ, ಏಕಮ್ಮ ಈ ಸುಭದ್ರಾನಂದನ ವೀರ ಅಭಿಮನ್ಯುವಿನ ಮೇಲೆ ನಿನಗೆ ಸಂದೇಹವೇ? ನನ್ನನ್ನು ಹರಸಿ ಕಳುಹಿಸಿಕೊಡಮ್ಮ ಅಂತ ಕೇಳ್ತಾನೆ. ಆಗ ಸುಭದ್ರ ಹೇಳ್ತಾಳೆ, ಆಗಲಿ ಮಗು, ಶ್ರೀಕೃಷ್ಣ ಪರಮಾತ್ಮನ ಕೃಪೆ, ತಂದೆಯ ಶೌರ್ಯ ನಿನ್ನಲ್ಲಿರುವಾಗ ಸಂದೇಹದ ಮಾತೇ ಇಲ್ಲ. ಜಯಶಾಲಿಯಾಗಿ ಬಾ ಮಗನೇ, ಹೋಗಿ ಬಾ, ನಿನಗೆ ಮಂಗಳವಾಗಲಿ.
0: ತರಬೇತುದಾರರು ಹೇಳಿದ್ದು ಹೇಗೆ ಗೊತ್ತಾ? ಅಭಿಮನ್ಯು ಹೇಳೋದು, ಏಕಮ್ಮ ಈ ಸುಭದ್ರಾನಂದನ ವೀರ ಅಭಿಮನ್ಯುವಿನ ಮೇಲೆ ನಿನಗೆ ಸಂದೇಹವೇ? ನನ್ನನ್ನು ಹರಸಿ ಕಳುಹಿಸಿಕೊಡಮ್ಮ ಅಂತ ಕೇಳ್ತಾರಂತೆ. ಆಗ ಸುಭದ್ರೆ, ಆಗಲಿ ಮಗು, ಶ್ರೀಕೃಷ್ಣ ಪರಮಾತ್ಮನ ಕೃಪೆ, ತಂದೆಯ ಶೌರ್ಯ ನಿನ್ನಲ್ಲಿರುವಾಗ ಸಂದೇಹದ ಮಾತೇ ಇಲ್ಲ, ಜಯಶಾಲಿಯಾಗಿ ಬಾ ಮಗನೇ, ಹೋಗಿ ಬಾ, ನಿನಗೆ ಮಂಗಳವಾಗಲಿ. ಅಂದ್ರೆ ಭಾವ ತುಂಬಿ ನಾವು ಹೇಳಿದ್ರೆ ಕೇಳುವ ಮನಸ್ಸಿಗೆ ಹಿತವಾಗುತ್ತೆ ಅಂತ ನಮ್ಮ ಶ್ರೋತೃಗಳು ಬೈಕೊಳ್ತಾ ಇದ್ದಾರೆ. ನೇರ ಪ್ರಸಾರದ ಕಾರ್ಯಕ್ರಮದಲ್ಲಿ ಏನಪ್ಪ ಮುಂದೆ ಎರಡು ಕಾರ್ಯಕ್ರಮ ಪ್ರಸಾರ ಮಾಡ್ತೀನಿ ಅಂತ ಹೇಳಿದ್ರು, ಈಗಲೇ ಶುರು ಮಾಡಿಬಿಟ್ಟಿದ್ದಾರೆ ನನ್ನದೇ ಹಾಡು ನಾನ್ ಕೇಳ್ಬೇಕು ಅಂತ. ಯಾವೆರಡು ಕಾರ್ಯಕ್ರಮ ಗೊತ್ತಾ? ನೀವು ಕೇಳೋದೇ ಇಲ್ಲ ಪ್ರಶ್ನೆ.
1: ಯಾವೆರಡು ಕಾರ್ಯಕ್ರಮ ಹೇಳಿ?
0: ಎರಡು.
1: ಒಂದು
0: ಮಾತು ಮಲ್ಲಿಗೆ ಅಂತ, ಇದು ಸಂದೇಶವನ್ನ ಆಧರಿಸಿದ ಕಾರ್ಯಕ್ರಮ
1: ಮಾತು ಮಲ್ಲಿಗೆ.
0: ಒಂದಿಷ್ಟು ಮಾಹಿತಿ ಮನಸ್ಸಿಗೆ ಅಂತ ಅದು ಟೈಟಲ್, ಮಾತು ಮಲ್ಲಿಗೆ, ಒಂದಿಷ್ಟು ಮಾಹಿತಿ ಮನಸ್ಸಿಗೆ ಅಂತ, ಅದು ಒಂದು ಕಾರ್ಯಕ್ರಮ. ಇನ್ನೊಂದು ನಂತರ ಹೇಳ್ತೀನಿ, ಈ ಹಾಡನ್ನ ಕೇಳಿದ ನಂತರ.
1: ಈ ಹಾಡನ್ನ ಕೇಳೋಣ.
0: ತುಂಬಾ ಮಾತಾಡ್ಬಿಟ್ರೆ
1: ಹೌದು
0: ಬೇಸರ ಪಟ್ಕೊಂಡ್ಬಿಡ್ತಾರೆ.
1: ಹೌದು ಹೌದು, ವಾಣಿ ಅವರಿಗೋಸ್ಕರ ಅವರ ನೆಚ್ಚಿನ ಗೀತೆ ಬರ್ತಾ ಇದೆ, ಕೇಳೋಣ.

0: ಮುಂದಿನ ಕರೆ ಸ್ವೀಕರಿಸುವ ಮುನ್ನ ನೀವು ಹೇಳಿದ್ರಿ ಆವಾಗ್ಲೇ ಕಾರ್ಯಕ್ರಮ, ಹೊಸದೊಂದು ಕಾರ್ಯಕ್ರಮ ಬರ್ತಾ ಇದೆ, ಎರಡು ಕಾರ್ಯಕ್ರಮ ಅಂತ.
1: ಒಂದು ಹೇಳಿದ್ದೀನಿ,
0: ಒಂದು ಹೇಳಿದ್ರಿ.
1: ಈಗ ಮಾತಂದ್ರೆ ಮಾತು, ನೆನೆಯೋಣ ಅಮ್ಮನ ಕೈತುತ್ತು, ಮೆರೆಸೋಣ ಆಕಾಶವಾಣಿ ಗಮ್ಮತ್ತು ಅಂತ. ಇದ್ರಲ್ಲಿ ಮುಖ್ಯವಾದದ್ದು ಮಾತಂದ್ರೆ ಮಾತು ಅಂತ. ಅವರು ಸಂದೇಶವನ್ನ ಕಳಿಸ್ಬೇಕು, ಒಂದು ವಿಷಯವನ್ನ ಅಂದ್ರೆ ನಾವು ಗಮನಿಸ್ತೀವಲ್ಲ ಅದನ್ನ ಅವರು ಒಂದು ವಾಕ್ಯ ಹೇಳಿ, ಅಂದ್ರೆ ಒಂದು ಸಾರಾಂಶ ಬರೀಬಹುದು, ಅವರು ಕಳಿಸ್ಬಹುದು. ಸದ್ಯದಲ್ಲೇ ಶೀಘ್ರದಲ್ಲಿ ಪ್ರಸಾರ ಆಗುವ ಸಾಧ್ಯತೆ ಇದೆ. ಈ ಎರಡು ಕಾರ್ಯಕ್ರಮಗಳು ಬರಲಿವೆ ಅಂತ ಹೇಳ್ತಾ, ಭಾನುವಾರ ನೇರ ಪ್ರಸಾರದ ಕಾರ್ಯಕ್ರಮದಲ್ಲಿ ಅಂತ್ಯಾಕ್ಷರಿ ಕಾರ್ಯಕ್ರಮ ಇದೆ, ಸ್ವರ ಸಾಂಗತ್ಯ ಹಾಡುಗಾರಿಕೆ ಎಲ್ಲರಿಗೂ ಅಗತ್ಯ ಅಂತ.
0: ಹೌದು,
1: ನೀವು ಕೇಳಿದ್ರಾ ಕಳೆದ ಬಾರಿ?

0: ಹೌದು ಹೌದು ಹೌದು
1: ಸಮಯನೇ ಇಲ್ಲ ಮಾತನಾಡ್ಲಿಕ್ಕೆ, ಅಷ್ಟು ಕರೆ ಬಂದಿತ್ತು.
0: ಹೌದು ಹೌದು,
1: ಈಗ ಮುಂದಿನ ವಾರ ಕೂಡ ಇದೆ, ಆಗ ನೀವು ಕೇಳಬೇಕು. ನಮ್ಮ ಶ್ರೋತೃಗಳು ಚಂದದ ಹಾಡುಗಳನ್ನ ಈಗಾಗಲೇ ತಯಾರಿ ನಡೆಸಿದ್ದಾರೆ ಅಂತ ಅನ್ಕೊಳ್ಳೋಣ.
0: ಹೌದು ಹೌದು, ಖಂಡಿತ
1: ಅಲ್ವಾ. ಹೇಳೋಣ, ಈಗ ಯಾರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ
0: ಕರೆ ಯಾರು ನೋಡೋಣ. ಹಲೋ,
2: ನಮಸ್ತೆ ಮೇಡಮ್.
0: ನಮಸ್ತೆ, ಯಾರು ಮಾತಾಡ್ತಾ ಇರೋದು?
2: ದಿನೇಶ್ ಹಾಡೇರಿ, ಸೋಮವಾರದಿಂದ ಮಾತಾಡ್ತಾ ಇದ್ದೀನಿ.
0: ದಿನೇಶ್ ಅವರು, ಹೇಗಿದ್ದೀರಾ?
2: ಮೇಡಮ್ ಚೆನ್ನಾಗಿದ್ದೀನಿ, ಬಯಸ್ತಾ ಇದ್ದೀನಿ ನಿಮ್ಮಿಂದ.
1: ಚೆನ್ನಾಗಿದ್ದೀವಿ ದಿನೇಶ್ ಅವರೇ, ಹೇಗಿದ್ದೀರಾ?
2: ಅದೇ ಮೇಡಮ್, ಚೆನ್ನಾಗಿದ್ದೀನಿ ಅಂತ.
1: ಚೆನ್ನಾಗಿದ್ದೀರಾ ಅಂತ ಕ್ಷೇಮ ಸಮಾಚಾರ ಕೇಳಿದ್ರೆ ಬೇಸರ ಮಾಡ್ಕೋಬಾರ್ದು ಅಲ್ವಾ? ನಾವು ಪತ್ರ ಬರೀತಿದ್ವಿ, ನೆನಪಿದ್ಯಾ?
2: ಅದು ಬಿಟ್ಟು ಹೋಗ್ಬಿಡಿದ್ರೆ ಮೇಡಮ್, ಈಗ
1: ಒಂದ್ ಸಾಲ ಹೇಳಿ ನೋಡೋಣ, ಕೇಳೋಣ. ತೀರ್ಥರೂಪ,
0: ಹೌದು,
1: ತೀರ್ಥರೂಪ ತಂದೆಯವರಿಗೆ ಪೂಜ್ಯ ಪೂಜ್ಯರಾದ ಅಂತ ಎಲ್ಲ ಬರೀತಾ ಇದ್ವಿ.
0: ವಾಟ್ಸ್ಆಪ್ ಸಂದೇಶ.
1: ತಾವು ಕ್ಷೇಮವಾಗಿದ್ದೀರೆಂದು ಬಯಸುತ್ತಾ,
2: ನಂಬಿದ್ದೇವೆ,
1: ನಂಬುತ್ತಾ. ಹಾ ನೋಡಿ, ಪತ್ರ ಸಂಸ್ಕೃತಿಯನ್ನ ನಾವು ಮರೆಯೋದಕ್ಕೆ ಸಾಧ್ಯನೇ ಇಲ್ಲ. ಆಗ ಅಲ್ಲಿ ಒಂದು ಸಂಸ್ಕಾರ ಅನ್ನೋದು ತುಂಬಾ
0: ಚೆನ್ನಾಗಿತ್ತು.
1: ಈಗ ಚೆನ್ನಾಗಿದ್ದೀರಾ ಅಂದ್ರೆ ಅಯ್ಯೋ ಇವ್ರೇನಪ್ಪ ಈ ರೀತಿ ಕೇಳ್ತಾರೆ.
0: ವಾಟ್ಸ್ಆಪ್ ಅಲ್ಲೆಲ್ಲ ಕೇಳಿ ಮುಗಿಸ್ತಾರೆ, ಮಾತನಾಡ್ಲಿಕ್ಕೂ ಪುರ್ಸೋತಿಲ್ಲ. ಹೌದು, ಯಾವ ಹಾಡ್ ಬೇಕಾಗಿತ್ತು ದಿನೇಶ್ ಅವ್ರಿಗೆ?
2: ಮೇಡಮ್, ನನಗೆ ಹಳೆ ಚಿತ್ರ ಕನ್ಯಾರತ್ನದಲ್ಲಿ ಶ್ರೀನಿವಾಸ್ ಮತ್ತೆ ಎಸ್ ಜಾನಕಿ ಹಾಡಿದ್ದು ಸುವಿ ಸುವಿ
1: ಹಾಡ್ತೀರಾ?
2: ಇಲ್ಲ ಮೇಡಮ್, ಹಾಡೋದಿಲ್ಲ.
1: ಹಾಡಲ್ಲ, ಸಾಹಿತ್ಯ ಮಾತ್ರ ಹೇಳ್ತೀರಿ. ಅಂತ್ಯಾಕ್ಷರಿ ಕಾರ್ಯಕ್ರಮಕ್ಕೂ ಸಾಹಿತ್ಯ ಕೊಡಿ ಯಾವುದು ಅಂತ ಪ್ರಯತ್ನ ಮಾಡೋಣ, ನಿರೂಪಕರು ಇರ್ತಾರೆ. ಈಗ ಒಂದು ನುಡಿಗಟ್ಟು
2: ಹೇಳಿ ಮೇಡಮ್.
0: ಗಾಳಿಗೆ ತೂರುವುದು
2: ಅಂದ್ರೆ ಕೆಲವು ಮಾತನ್ನ ಹೇಳ್ತಾರೆ,
0: ಹೌದು,
2: ಒಂದು ಉಪದೇಶ ಮಾಡ್ತಾರೆ, ಅದನ್ನ ಗಾಳಿ ತೂರುಬಿಡ್ತೀವಿ ಬೇಕಾ ಬೇಡ ಅಂತ ಹೇಳಿ.
0: ಹೌದು,
1: ವಾಕ್ಯ ಹೇಳಿ.
2: ಅದೇ ಕೆಲವರು ನಮಗೆ ಉಪದೇಶ ಮಾಡ್ತಾರೆ, ನೋಡಿದ್ರೆ ಸರಿಯಾಗಿ ಹೋಗು.
1: ಅಲ್ಲ, ನೀವು ವಿವರಣೆ ಕೊಡ್ತಾ ಇದ್ದೀರಿ, ವಾಕ್ಯ ಹೇಳಿ. ಚಂದದ ವಾಕ್ಯ.
2: ಚಂದದ ವಾಕ್ಯ ಅಂದ್ರೆ ನಮಗೆ ಉಪದೇಶ ಮಾಡಿದಾಗ ನಮ್ಗೆ ಇಷ್ಟ ಆಗೋದಿಲ್ಲ, ಅವ್ರ ಮಾತನ್ನ ಈ ಕಿವಿದ ಈ ಕಿವಿ ಬಿಟ್ಬಿಡ್ತೀವಿ.
1: ಅಲ್ಲ, ಉಪದೇಶ ಅಂದ್ರೆ ಯಾವ ಅರ್ಥದಲ್ಲಿ ಅನ್ಕೊಳ್ತೀರಾ?
2: ಅಂದ್ರೆ ಅವ್ರಿಗೆ ನಮಗೆ ಒಳ್ಳೇದು ಹೇಳ್ತಾರೆ, ಒಳ್ಳೇದಾಗ್ಲಿ.
1: ನೋಡಿ, ಒಂದು ಒಳ್ಳೇದ ಹೇಳಿದಾಗ ನಾವು ಕೇಳಲ್ಲ ಅನ್ನೋದು.
0: ಹಿರಿಯರ ಮಾತನ್ನ ಗಾಳಿಗೆ ತೂರುವುದು,
1: ಹಿರಿಯರ ಮಾತನ್ನ
0: ಹೌದು
1: ಗಾಳಿಗೆ ತೂರುವುದು. ಪಶ್ಚಾತ್ತಾಪ ಪಡುವಂತಹ ಕಾಲ ಬಂದೇ ಬರುತ್ತೆ. ತುಂಬಾ ಸಂತೋಷ ದಿನೇಶ್ ಅವರೇ, ನಿಮ್ಮ ಹಾಡು ಪ್ರಸಾರ ಆಗುತ್ತೆ. ನಮಸ್ಕಾರ,
2: ಧನ್ಯವಾದ.
1: ಧನ್ಯವಾದ. ಇನ್ನು ಚಿತ್ರ, ಈಗ ಈ ಕಾರ್ಯಕ್ರಮದ ನಂತರ ಏನು ಕಾರ್ಯಕ್ರಮ ಇದೆ?
0: ಈ ಕಾರ್ಯಕ್ರಮದ ನಂತರ 12:05 ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಹಿರಿಯ ವೃತ್ತಿ ರಂಗಭೂಮಿ ಕಲಾವಿದೆ ಡಾಕ್ಟರ್ ಕೆ ನಾಗರತ್ನಮ್ಮ ಅವರೊಂದಿಗಿನ ಸಂದರ್ಶನ ಪ್ರಸಾರ ಆಗ್ಲಿಕ್ಕಿದೆ. ಸಂದರ್ಶಕರು ಸೋಮೇಶ್ ಎಸ್ ಉಪ್ಪಾರ್, ಹೊಸಪೇಟೆ ಆಕಾಶವಾಣಿ ಕೇಂದ್ರದ ಕೊಡುಗೆ. ಇನ್ನು 12:35 ಆರೋಗ್ಯ ಕಾರ್ಯಕ್ರಮದಲ್ಲಿ ಮಾದಕ ವಸ್ತುಗಳ ಸೇವನೆಯಿಂದ ಮನಸ್ಸಿನ ಮೇಲೆ ಆಗುವ ಪರಿಣಾಮ ಈ ಕುರಿತು ಡಾಕ್ಟರ್ ಶಮಾ ಬಿಆರ್ ಅವರೊಂದಿಗಿನ ಸಂದರ್ಶನ ಪ್ರಸಾರ ಆಗುತ್ತೆ. ಬೆಂಗಳೂರು ಕೇಂದ್ರದ ಕೊಡುಗೆ. ಇದು 1:00 ಪ್ರಗತಿಪಥ, ಕೇಂದ್ರ ಸರ್ಕಾರದ ಯೋಜನೆಗಳ ಕುರಿತು ಮಾಹಿತಿ ನೀಡುವ ಕಾರ್ಯಕ್ರಮ.
1: ಇನ್ನು 1:10 ಕನ್ನಡದಲ್ಲಿ ರಾಷ್ಟ್ರೀಯ ವಾರ್ತೆಗಳು, 1:20
0: ದೇಶಭಕ್ತಿ
1: ರಾಷ್ಟ್ರ ವಂದನ, 1:30
0: ಪ್ರಚಲಿತ ಚಿತ್ರಗೀತೆಗಳ ಸಂಯೋಜಿತ ಕಾರ್ಯಕ್ರಮ,
1: ನೇರ ಪ್ರಸಾರದ ಕಾರ್ಯಕ್ರಮ. ಇನ್ನು ಸಂಜೆ 6:50
0: ಇವತ್ತು ಕೃಷಿ ರಂಗದಲ್ಲಿ ಕೃಷಿ ಮತ್ತು ಪರಿಸರ ಸಂಬಂಧಿ ರಸಪ್ರಶ್ನೆ ಹಾಗೂ ನೇರ ಸಂವಾದದ ಕಾರ್ಯಕ್ರಮ ಕೃಷಿ ಸಿರಿ ಪ್ರಸಾರ ಆಗುತ್ತೆ. ಸಂಪರ್ಕಿಸಬೇಕಾದ ದೂರವಾಣಿ ಸಂಖ್ಯೆ 08-2-2-2-2-2-5-5-8.
1: ಯಾರು ಪ್ರಸ್ತುತ ಪಡಿಸ್ತಾರೆ?
0: ಜಗದೀಶ್,
1: ಪಿಎಂ ಜಗದೀಶ್ ನಿರ್ವಹಣೆ ಮತ್ತೆ ಪ್ರಸ್ತುತಿ ಅಲ್ವಾ?
0: ಹೌದು.
1: ಈಗ ಕಾರ್ಯಕ್ರಮದ ಕಡೆಯ ಹಂತಕ್ಕೆ ಬಂದಿದ್ವಿ. ಇಲ್ಲಿ ಒಂದು ಇದೆ, ಸಮಯ 11:50.
0: ಹೌದು,
1: ಎಷ್ಟು ಸ್ಟುಡಿಯೋ ಸಮಯ?
0: ಸ್ಟುಡಿಯೋ ಸಮಯ 11:49:33.
1: ನೀವು ಕೇಳ್ತಾ ಇದ್ರಿ ಕಾರ್ಯಕ್ರಮ FM 103.1 ಮೆಗಾಹರ್ಟ್ಸ್ ಗಳಲ್ಲಿ ಆಕಾಶವಾಣಿ ಮಡಿಕೇರಿ ಕೇಂದ್ರ ಅಲ್ವಾ. ಪ್ರಸಾರ ಆಗ್ತಾ ಇದೆ
0: ನನ್ನೆದೆಯ ಹಾಡು,
1: ನೇರ ಫೋನ್ ಕಾರ್ಯಕ್ರಮ. ಈಗ ಒಂದು ಮಾಹಿತಿ ಇದೆ, ಪೂತಿ ನರಸಿಂಹಾಚಾರ್ ಅವರ ನನ್ನ

0: ತಾಯಿ ಅದರಲ್ಲಿ ಒಂದೆರಡು ಸಾಲು ನಾವು ಆರಂಭದಲ್ಲಿ ಹೇಳಿದ್ವಲ್ಲ ಅದರ ಬಗ್ಗೆ ಇದೆ. ಹೆರರ ನೋವಿಗೆ ಅಯ್ಯೋ ಎಂದು ಮರುಗಿ ಸುಯ್ಯಲ ನೀಡಲು ಒಲವೇ, ಹಿರಿಯ ಸುಖದಿರವೆನ್ನದೆನ್ನುವ ಅರಿವು ಒಲಿದವಾಗಿರುವುದೇ. ಅಂದ್ರೆ ಹೆರರ ನೋವಿಗೆ ಅಯ್ಯೋ ಎಂದು ಮರುಗಿ ಸುಯ್ಯಲ ನೀಡಲು ಒಲವೇ, ಅಂದ್ರೆ ಪ್ರಶ್ನಾರ್ಥಕ. ಹಿರಿಯ ಸುಖದಿರವೆನ್ನದೆನ್ನುವ ಅರಿವು ಒಲಿದವಾಗಿರುವುದೇ ಅಂತ ಅದರ ಅರ್ಥ ಈಗ ನೀವು ಹೇಳಬೇಕು. ಏನ್ ಹೇಳಿ? ಹೆರರ ನೋವಿಗೆ ಅಯ್ಯೋ ಎಂದು ಮರುಗಿ ಸುಯ್ಯಲ ನೀಡಲು ಒಲವೇ. ಪದ್ಯದ ಆರಂಭವೇ ತಾನು ಮುಂದೆ ಹೇಳುವ ಕಥೆ ಅಥವಾ ಅನುಭವಿಸುವ ಯಾತನೆಯ ಫಲಶ್ರುತಿಯನ್ನು ಹಿಡಿದಿಡಲು ಮಾಡುವ ಯತ್ನ. ಈಗ ನೀವು ವಿವರಣೆಯನ್ನ ಬೇಗ ಬೇಗ ಹೇಳಬೇಕು.
1: ಬೇರೆಯವರ ನೋವನ್ನು ಕಂಡು ಮರುಗಿ ಅಯ್ಯೋ ಎಂದರೆ ಅದು ಕೇವಲ ಬಾಯಿಯ ಉಪಚಾರ. ಬಾಯಿಯ ಉಪಚಾರ ಅಂದರೆ ಕೇವಲ ಮಾತಿನ ಉಪಚಾರ, ಅದು ನಿಜಕ್ಕೂ ನಾಟಕೀಯ. ನೋವಿನಲ್ಲಿ ನಮ್ಮನ್ನು ತೊಡಗಿಸಿಕೊಂಡಲ್ಲದೆ ಬಾಯಲ್ಲಿ ಆಡುವ ಮಾತಿಗೆ ಯಾವುದೇ ಬೆಲೆ ಇಲ್ಲ ಎಂಬುದು ಕವಿಯ ನಿಲುವು. ನಿಜವಾದ ಪ್ರೀತಿ ತೊಡಗಿಸಿಕೊಳ್ಳುವುದರಲ್ಲಿದೆಯೇ ಹೊರತು ಮಾತಿನಲ್ಲಿಲ್ಲ ಎಂಬುದನ್ನ ಪದ್ಯದ ಆರಂಭದಲ್ಲೇ ಹೇಳಿದ್ದಾರೆ. ಕೇವಲ ನಿಟ್ಟುಸಿರು ಬಿಡುವುದರಿಂದ ಏನೂ ಆಗಲ್ಲ. ಪ್ರೇಮದಲ್ಲಿ ಒಲವಿನಲ್ಲಿ ತನ್ನದು ಎಂಬ ದ್ವಂದ್ವ ಹೋಗಿ ಅದ್ವೈತ ಸ್ಥಿತಿ ಬಂದು ಬಿಡುತ್ತೆ.
0: ನಿಮ್ಮ ವಿವರಣೆ ತುಂಬಾ ಚೆನ್ನಾಗಿದೆ ಅಲ್ವಾ? ನಾವು ಯಾರಿಗೆ ಆದ್ರೂ ಒಬ್ರು ಹೊಟ್ಟೆ ಹಸಿವಿನಿಂದ ಬಳಲ್ತಾ ಇದ್ದಾರೆ ಅಥವಾ ಪ್ರಾಣಿಗಳು ಹಸುವಿನಿಂದ ಬಳಲ್ತಾ ಇದ್ದಾವೆ ಅಂತ ಅಂದ್ರೆ ಅಯ್ಯೋ ಅಂದ್ರೆ ಸಾಲದು. ಅದಕ್ಕೆ ನಾವು ನಮ್ಮ ದುಡಿಮೆಯಲ್ಲಿ ಅದಕ್ಕೆ ಸ್ವಲ್ಪ ನಾವು ಕೊಡಬೇಕು. ಮತ್ತೆ ಹಸಿವಿನಿಂದ ಬಳಲ್ತಾ ಇರೋರಿಗೆ ಒಂದು ಹೊತ್ತಿನ ಊಟ ನಮ್ಮ ಕೈಲಾದಷ್ಟು ಕೊಟ್ಟರೆ ಅದು ಶ್ರೇಷ್ಠ ಜನ್ಮ ಅಂತ ದೇವರು ಪರಿಗಣಿಸ್ತಾನೆ, ಸೃಷ್ಟಿಕರ್ತ ಅಂತ
1: ಅಲ್ವಾ?
0: ನಾವ್ ಎಷ್ಟು ಪ್ರಾಣಿಗಳನ್ನ ನೋಡ್ತೀವಿ, ಹಸುವಿನಿಂದ ಬಳಲ್ತಾ ಇರುತ್ತೆ, ಆ ಮೂಳೆ ಎಲ್ಲಾ ಕಾಣಿಸ್ತಾ ಇರುತ್ತೆ, ಬೆನ್ನು ಮೂಳೆ ಎಲ್ಲಾ ಹೊಟ್ಟೆ ಬೆನ್ನಿಗೆ ಅಂಟ್ಕೊಂಡಿರುತ್ತೆ. ಮತ್ತೆ ಹಲವರು ಅಸಹಾಯಕರು, ಊಟ ಇಲ್ಲ, ಅವ್ರಿಗೆ ಏನ್ ಬೇಕು? ಹಣ ಬೇಡ, ಆಸ್ತಿ ಬೇಡ, ಆ ತಕ್ಷಣದಲ್ಲಿ ಅವ್ರಿಗೆ ಊಟ ಬೇಕು. ಅದಕ್ಕೆ ನಾವು ಅಯ್ಯೋ ಹಸ್ಕೊಂಡಿದ್ದಾನೆ, ಅಯ್ಯೋ ಈ ಶ್ವಾನಗಳು ಹಸ್ಕೊಂಡಿದ್ದಾವೆ, ಅಥವಾ ಮನುಷ್ಯರಿಗೆ ಅಯ್ಯೋ ಆ ಮನುಷ್ಯ ಹಸ್ಕೊಂಡಿದ್ದಾನೆ ಅಂತ ನಾವು ಕಣ್ಣಾಡಿಸಿ ಮನಸ್ಸಲ್ಲಿ ಅಂದ್ಕೊಂಡ್ರೆ ಸಾಲದು.
1: ನೋಡಿ,
0: ಕವಿ ಎಷ್ಟು ಚಿತ್ರ ಅಂದ್ರೆ ಎಷ್ಟು ಚಿತ್ರಿತವಾಗಿ ಚಿತ್ರಿಸಿದ್ದಾನೆ ಅಂತ ಆ ಸ್ಥಿತಿಯನ್ನ ಅಲ್ವಾ? ಇದೇ ಒಂದು ಭಾವನೆಯನ್ನ ನಾವು ಒಂದು ಸಂಕಲ್ಪವಾಗಿ ತೊಟ್ಟುಕೊಂಡು ಹಸಿವು ಇರುವಂತಹ ಅವರಿಗೆ ಅನ್ನ ಕೊಡೋಣ. ನಮ್ಮ ಶ್ರಮದಲ್ಲಿ ದುಡಿದಂತಹ ಒಂದು ಪಾಲು, ಸಣ್ಣ ಪಾಲು
1: ಹೌದು
0: ಅಲ್ವಾ? ಇತರರಿಗೆ ಮಾದರಿ ಆಗ್ತೀವಿ. ಮತ್ತೆ ಹಲವರು ಶ್ವಾನಗಳಿಗೆ ಆಹಾರ ಆಗ್ತಾರೆ, ಅವ್ರನ್ನ ನೋಡಿ ನಾವು ಖುಷಿ ಪಟ್ರೆ ಸಾಕಾ?
1: ಇಲ್ಲ ಇಲ್ಲ, ನಾವು ಕೊಡ್ಬೇಕು,
0: ನಾವು ಕೂಡ ಕೊಡ್ಬೇಕಲ್ವಾ? ಅವ್ರೊಬ್ರೆ ಕೊಟ್ರೆ ಸಾಕಾ?
1: ಇಲ್ಲ ಇಲ್ಲ
0: ಅಲ್ವಾ? ಒಂದು ಸಾಲು ಇರುತ್ತೆ, ಒಂದು ಆಸ್ಪತ್ರೆ ಎದುರುಗಡೆ ಒಂದಷ್ಟು ಕ್ಯೂ ಇರುತ್ತೆ. ಬೆಳಗ್ಗೆನೆ ಯಾರೋ ಅನ್ನ ಕೊಡ್ತಾ ಇರ್ತಾರೆ. ನಾವೇನ್ ಅನ್ಕೊಳ್ತೀವಿ, ಬಸ್ ಅಲ್ಲಿ ಇರ್ತೀವಿ ಅಥವಾ ಕಾರ್ ಅಲ್ಲಿ ಇರ್ತೀವಿ, ನಾವೇನ್ ಹೇಳ್ತೀವಿ, ಪರವಾಗಿಲ್ಲಪ್ಪ ಅನ್ನ ಕೊಡ್ತಾ ಇದ್ದಾರೆ, ಹಸಿದವ್ರಿಗೆ ಅನ್ನ ಕೊಡ್ತಾ ಇದ್ರೆ ದೇವ್ರು ಅವ್ರನ್ನ ಚೆನ್ನಾಗಿಟ್ಟಿರ್ಲಿ ಅಂತ. ಆದ್ರೆ ನಾವು ಚೆನ್ನಾಗಿದ್ದೀವಿ, ನಾವೇನು ಮಾಡದೆ ಇರೋದು ಒಂದು ನೋವಿನ ಸಂಗತಿ ಅಲ್ವಾ? ನಾವು ಒಂದು ಮಾದರಿ ಆಗೋಣ, ನಾವು
1: ಕೈಲಾದ ನೆರವು ನೀಡೋಣ. ಹೌದು, ಕಷ್ಟದಲ್ಲಿರುವವರಿಗೆ ನಮ್ಮ ಕೈಲಾದ ಮಟ್ಟಿಗೆ ಸಹಾಯ ಮಾಡೋದು.
0: ಸಮಯ ಇಲ್ಲ ಅಂತ ಅನ್ಕೊಳ್ಳೋದು ಬೇಡ.
1: ಹೌದು, ದೊಡ್ಡ ಮಟ್ಟದಲ್ಲೇ ಮಾಡ್ಬೇಕು ಅಂತ ಇಲ್ಲ.
0: ಈಗ ಹೋಟೆಲ್ ಅಲ್ಲಿ ನಾವು ಊಟ ಮಾಡ್ತಾ ಇರ್ತೀವಿ, ಅವ್ರಿಗೆ ಹಣ ಇರಲ್ಲ, ಯಾರೋ ಬರ್ತಾರೆ, ಯಾವ್ದೋ ಕಾರಣಕ್ಕೆ ಹಣ ಇರಲ್ಲ, ಆದ್ರೆ ಅವರು ಹೊಟ್ಟೆ ಹಸುವಿನಿಂದ ಬಳಲ್ತಾ ಇರ್ತಾರೆ, ಹೋಟೆಲ್ ನೋಡ್ತಾ ಇರ್ತಾರೆ, ಬರ್ತಾರೆ ಒಳಗಡೆ ಮತ್ತೆ ವಾಪಸ್ ಹೋಗ್ತಾರೆ. ಯಾರು ಗಮನಿಸ್ಲಿಲ್ಲ ಅಂದ್ರೆ ಯಾರಾದ್ರೂ ಒಬ್ರು ಗಮನಿಸಿ ಏನ್ ತಿಂತೀಯಪ್ಪ, ಏನು ನಿಮ್ ಕಷ್ಟ ಅಂತ ಕೇಳಿದ್ರೆ ಅವನಿಗೆ ಕಣ್ ತುಂಬಿ ಬರುತ್ತೆ. ಆ ಆಶೀರ್ವಾದ ಕೋಟಿ ಕೊಟ್ಟರು ಸಿಕ್ಕಲ್ಲ ಅಂತ ಹಿರಿಯರು ಹೇಳ್ತಾರೆ ಅಲ್ವಾ? ಹೊಟ್ಟೆ ತುಂಬಿಯಿಂದ ನಂತರ ದೇವ್ರು ಚೆನ್ನಾಗಿಟ್ಟಿರ್ಲಪ್ಪ ಅಂತ ಹೇಳ್ತಾರಂತೆ. ಆ ಆಶೀರ್ವಾದಕ್ಕಾದ್ರೂ ನಾವು ಅವ್ನ್ ಸಹಾಯ ಮಾಡ್ಬೇಕಲ್ವಾ ಚಿತ್ರ? ಈಗ ದಿನೇಶ್ ಅವರ ಮೆಚ್ಚಿನ ಹಾಡನ್ನು ಕೇಳೋಣ.
1: ಹೌದು ಹೌದು, ಕೇಳೋಣ.

0: ಚಿತ್ರ ಕಾರ್ಯಕ್ರಮ ಮುಕ್ತಾಯ ಮಾಡುವಂತಹ ಸಮಯ.
1: ಹೌದು,
0: ನಮ್ಮೆಲ್ಲ ಪ್ರೀತಿಯ ಶ್ರೋತೃಗಳಿಗೆ,
1: ಹೌದು,
0: ಪ್ರಯತ್ನ ಪಟ್ಟವರಿಗೆ,
1: ಹೌದು,
0: ಮತ್ತೆ ಕರೆ ಸಿಕ್ಕಲಿಲ್ಲ ಅಂತ ನೊಂದ್ಕೊಳ್ಳೋದ್ ಬೇಡ. ಪ್ರತಿ ಸೋಮವಾರ, ಬುಧವಾರ, ಶುಕ್ರವಾರ, ಪ್ರತಿ ವಾರ,
1: ಹೌದು,
0: ಪ್ರಸಾರ ಆಗ್ತಾನೆ ಇದೆ ನನ್ನದೇ ಹಾಡು. ಮರಳಿ ಯತ್ನವ ಮಾಡ್ಲಿ.
1: ಹೌದು,
0: ಮತ್ತೆ ಶುಕ್ರವಾರ ಇದೆ ಆ ನೇರ ಪ್ರಸಾರದ ಕಾರ್ಯಕ್ರಮ, ಮತ್ತೆ ಭಾನುವಾರ
1: ಅಂತ್ಯಾಕ್ಷರಿ
0: ಇದೆ, ಮತ್ತೆ ಸೋಮವಾರ ನನ್ನದೇ ಹಾಡು.
1: ಹೌದು,
0: ನೋಡಿ ಎಷ್ಟು ಸಮಯ, ಅವರು ಸಮಯ ಇದೆಯಲ್ಲ, ಆ ಸಮಯಕ್ಕೆ ನಾವು ಧನ್ಯವಾದ ಹೇಳಬೇಕು.
1: ಹೌದು,
0: ಮತ್ತೆ ಒಂದು ಲಾಸ್ಟ್ ಅಲ್ಲಿ ನಾವು ಅಂದ್ರೆ ಕಡೆಯಲ್ಲಿ ನಾವು ಒಂದು ಮಾತನ್ನ ಹೇಳಿದ್ವಲ್ಲ, ಅದಕ್ಕೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಮಾತನ್ನ ಹೇಳ್ತಾ ನಾವು ಇವತ್ತು ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ನಾಯಿ ಮನುಷ್ಯನು ಪ್ರೀತಿಯಿಂದ ಸಾಕುವಂತಹ ಪ್ರಾಣಿ, ಆದರೆ ನಾಯಿಯನ್ನು ಹಲವರು ದೂರ ಬಿಡುತ್ತಾರೆ. ಹಾಗಾಗಿ ನಾಯಿಗೆ ಮಡಿ ವಿಷಯದಲ್ಲಿ ತಿರಸ್ಕಾರವಿದ್ದರೂ ಮನುಷ್ಯನ ಪ್ರೀತಿಯನ್ನು ಸೆಳೆಯುವಲ್ಲಿ ಇದಕ್ಕೆ ಸಮಾನವಾದ ಇನ್ನೊಂದು ಪ್ರಾಣಿ ಇಲ್ಲ ಅಂತ ಕವಿ ಚಿತ್ರಿಸಿದ್ದಾರೆ. ನಾಯಿಯನ್ನು ನಾರಾಯಣ ಎಂದು ಗೌರವಿಸುವವರೂ ಇದ್ದಾರೆ. ನಾಲ್ಕು ವೇದಗಳೇ ನಾಯಿಯ ರೂಪ ಎಂದು ದತ್ತಾತ್ರೇಯನ ಸುತ್ತ ಇರುವ ನಾಯಿಗಳಿಗೆ ಹೇಳುತ್ತಾರೆ. ಪೂತಿ ನರಸಿಂಹಾಚಾರ್ಯವರು ಸಾಮಾನ್ಯ ಬೀದಿ ನಾಯಿಯ ಒಂದು ಚಿತ್ರವನ್ನ ಈ ಕವಿತೆಯಲ್ಲಿ ಹೇಳಿಕೊಡ್ತಾರೆ. ನಾಯಿ ಮರಿ ಕೇವಲ ಕೂಳನ್ನು ಬಯಸದೆ ಮನುಷ್ಯನ ಪ್ರೀತಿಯನ್ನು ಬಯಸುತ್ತದೆ ಎಂಬುದನ್ನು ಹೇಳುತ್ತಾ ಕವಿಯ ಈ ಸಾಲುಗಳೊಂದಿಗೆ ನಾವು ಕಾರ್ಯಕ್ರಮ ಮುಕ್ತಾಯ ಮಾಡೋಣ. ಈ ನನ್ನದೇ ಹಾಡು ನೇರ ಫೋನಿನ ಕಾರ್ಯಕ್ರಮ ತಾಂತ್ರಿಕ ಸಹಕಾರ
1: ನೀಡಿದ್ದವರು ಸಿ ಮುರುಗೇಶನ್ ಹಾಗೂ ಎ ರಂಜಿತ್ ಕುಮಾರ್, ಹಾಗೂ ಕಾರ್ಯಕ್ರಮ ನಿರ್ವಹಣೆ ಎಂ ಶಕುಂತಲ,
0: ಪ್ರಸ್ತುತಪಡಿಸಿದಂತಹವರು ಚಿತ್ರ ಸೃಜನ್. ನಮ್ಮೆಲ್ಲ ಪ್ರೀತಿಯ ಶ್ರೋತೃಗಳಿಗೆ, ಕಾರ್ಯಕ್ರಮವನ್ನು ಆಲಿಸಿದಂತಹ ಶ್ರೋತೃಗಳಿಗೂ ಕೂಡ ನಾವು ನಮಸ್ಕಾರಗಳನ್ನು ಹೇಳ್ತಾ ಶುಭ ದಿನ, ನಮಸ್ಕಾರ ಮತ್ತೊಮ್ಮೆ.
2: ಇದುವರೆಗೆ
3: ಹಲೋ ಆಕಾಶವಾಣಿ,
4: ನನ್ನದೇ ಹಾಡು
2: ಶ್ರೋತೃಗಳ ಮೆಚ್ಚಿನ ಚಿತ್ರಗೀತೆಗಳ ನೇರ ಫೋನಿನ ಕಾರ್ಯಕ್ರಮ ಕೇಳಿದಿರಿ. ಕಾರ್ಯಕ್ರಮ ನಿರ್ವಹಣೆ ಎಂ ಶಕುಂತಲಾ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ದೇಶದ ಏರೋಸ್ಪೇಸ್, ಬಾಹ್ಯಾಕಾಶ ತಂತ್ರಜ್ಞಾನ ಮತ್ತು ಡೀಪ್ಟೆಕ್ ಸ್ಟಾರ್ಟ್ಅಪ್ಗಳಿಗಾಗಿ ವಿಶ್ವದರ್ಜೆಯ ಪರಿಸರ ವ್ಯವಸ್ಥೆ ನಿರ್ಮಿಸಲು ಕರ್ನಾಟಕ ಸದಾ ಬದ್ಧವಾಗಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೇಳಿದರು. ಹೊಸದಿಲ್ಲಿಯ ಕರ್ನಾಟಕ ಭವನದಲ್ಲಿ ತಮ್ಮನ್ನು ಭೇಟಿಯಾದ ಐತಿಹಾಸಿಕ ವಿಕ್ರಮ್ 1 ಮಿಷನ್ ಯಶಸ್ಸಿನಲ್ಲಿ ಮುಖ್ಯ ಪಾತ್ರ ವಹಿಸಿರುವ ಸ್ಕೈರೂಟ್ ಏರೋಸ್ಪೇಸ್ ಸಂಸ್ಥಾಪಕರಾದ ಪವನ್ ಕುಮಾರ್ ಚಂದನ ಹಾಗೂ ನಾಗಾ ಭರತ್ ಡಾಕಾರ್ ಅವರನ್ನು ಅಭಿನಂದಿಸಿ ಮಾತನಾಡಿದರು. ಭಾರತದ ಮೊದಲ ಖಾಸಗಿ ನಿರ್ಮಿತ ಆರ್ಬಿಟಲ್ ಕ್ಲಾಸ್ ರಾಕೆಟ್ ವಿಕ್ರಮ್ 1 ಯಶಸ್ವಿ ಉಡಾವಣೆ ಮೂಲಕ ದೇಶದ ವಾಣಿಜ್ಯ ಬಾಹ್ಯಾಕಾಶ ಪಯಣದಲ್ಲಿ ಹೊಸ ಅಧ್ಯಾಯ ಸೃಷ್ಟಿಸಲಾಗಿದೆ ಎಂದರು. ಕರ್ನಾಟಕದಲ್ಲಿ ಪ್ರಸಕ್ತ ಮುಂಗಾರು ಮಳೆ ಕೊರತೆಯಿಂದ ಕೃಷಿ ಹಾಗೂ ತೋಟಗಾರಿಕೆ ಬೆಳೆಗಳ ಮೇಲೆ ಉಂಟಾಗುತ್ತಿರುವ ಪರಿಣಾಮ ಮತ್ತು ಅವುಗಳ ನಿರ್ವಹಣಾ ಕ್ರಮಗಳ ಕುರಿತು ಬಾಗಲಕೋಟೆ ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯದಲ್ಲಿ ರೈತರು ಹಾಗೂ ವಿಜ್ಞಾನಿಗಳನ್ನು ಒಳಗೊಂಡ ವೈಜ್ಞಾನಿಕ ಸಂವಾದ ಕಾರ್ಯಕ್ರಮ ಆಯೋಜಿಸಲಾಯಿತು. ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದ ಉಪಕುಲಪತಿ ಡಾಕ್ಟರ್ ವಿಷ್ಣುವರ್ಧನ್, ರಾಜ್ಯದಲ್ಲಿ ಮಳೆ ಕೊರತೆ ಹಿನ್ನೆಲೆ ರೈತರು ಲಭ್ಯವಿರುವ ನೀರನ್ನು ಸಮರ್ಪಕವಾಗಿ ಬಳಸಬೇಕು, ವೈಜ್ಞಾನಿಕ ಮಾಹಿತಿ ಆಧರಿಸಿ ಕೃಷಿ ಕೈಗೊಳ್ಳಬೇಕು ಎಂದು ಸಲಹೆ ನೀಡಿದರು.
1: ಪ್ರತಿ ವರ್ಷನೂ ಸಹ ನಾವು ಕಂಟಿಂಜೆಂಟ್ ಪ್ಲಾನ್ ಮಾಡ್ತಾ ಇರ್ತೀವಿ, ಆದ್ರೆ ಈ ಸರಿ ಬರದ ಪರಿಸ್ಥಿತಿನೇ ಬಂದಿರೋದ್ರಿಂದ ಅದಕ್ಕೆ ನಿಖರವಾಗಿ ನಾವು ಕೆಲವೊಂದು ಮಾಹಿತಿನ ಕೊಡಬೇಕಾಗ್ತದೆ. ಈ ನಿಟ್ಟಿನಲ್ಲಿ ನಾವು ರೈತರನ್ನೂ ಸಹ ಕರೆಸಿ ಚರ್ಚೆ ಮಾಡಿ, ನಮ್ಮಲ್ಲಿ 25 ಜಿಲ್ಲೆಗಳಲ್ಲಿ ಈಗ ಮಳೆ ಕೊರತೆ ಆಗಿದೆ. ಬಾಗಲಕೋಟೆ ಜಿಲ್ಲೆನಲ್ಲಿ ಜುಲೈನಲ್ಲಿ 10% ಅಷ್ಟೇ ಕೊರತೆ ಆಗಿದೆ. ಬೇರೆ ಕಡೆ ಎಲ್ಲಿ ಕೊರತೆ ಆಗಿದೆ ಅಂತ ಜಿಲ್ಲೆಗಳಿಗೆ ನಾವು ತೋಟಗಾರಿಕೆ ಬೆಳೆಗಳನ್ನ ಯಾವ ರೀತಿ ನಿರ್ವಹಣೆ ಮಾಡಬೇಕು ಅಂತಕ್ಕಂಥದ್ದ ತಾಂತ್ರಿಕತೆಯನ್ನ ನಾವು ಈಗ ಫಸ್ಟ್ ಅದಕ್ಕೆ ಮಾಹಿತಿನ ಕೊಡ್ತಾ ಇದೀವಿ. ರೈತರಿಗೆ ನೇರವಾಗಿ ನಮ್ಮ ಎಲ್ಲಾ ತೋಟಗಾರಿಕಾ ಸಂಶೋಧನಾ ಕೇಂದ್ರಗಳಿಂದ, ನಮ್ಮ ಕಾಲೇಜುಗಳಿಂದ ಆಯಾಯ ಭಾಗಕ್ಕೆ ಆ ಬೆಳೆಗಳಿಗೆ ಅನುಗುಣವಾಗಿ ಏನು ಮಾಹಿತಿ ಬೇಕೋ ಅದನ್ನ ನಾವು ವಿಡಿಯೋ ಮುಖಾಂತರ ರೈತರಿಗೆ ನೇರವಾಗಿ ಕೊಡ್ತಾ ಇದೀವಿ.
0: ಕೇಂದ್ರ ಸರ್ಕಾರದ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯಡಿ ಪ್ರಸಕ್ತ ಸಾಲಿನ ಮುಂಗಾರು ಹಂಗಾಮಿನಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆಯ 89,000 ರೈತರು ಹೆಸರು ನೋಂದಾಯಿಸಿಕೊಂಡಿದ್ದಾರೆ ಎಂದು ಜಿಲ್ಲಾಧಿಕಾರಿ ಜಿ ಪ್ರಭು ತಿಳಿಸಿದ್ದಾರೆ. ಇಂದು ಗುರುಪೂರ್ಣಿಮಾ ಅಂಗವಾಗಿ ನಾಡಿನಾದ್ಯಂತ ವಿಶೇಷ ಕಾರ್ಯಕ್ರಮಗಳು ಆಯೋಜಿತವಾಗಿವೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೊಡ್ಡಬಳ್ಳಾಪುರ ಹಾಗೂ ದೇವನಹಳ್ಳಿಯ ಶಿರಡಿ ಸಾಯಿಬಾಬಾ ಮಂದಿರಗಳಲ್ಲಿ ಗುರುಪೂರ್ಣಿಮೆ ಅಂಗವಾಗಿ ಪನ್ನೀರು ಅಭಿಷೇಕ, ವಿಶೇಷ ಅಲಂಕಾರ, ಸಾಮೂಹಿಕ ಭಜನೆ ಹಾಗೂ ಪ್ರಾರ್ಥನೆ ಜರುಗಿತು. ಬಳ್ಳಾರಿ ಜಿಲ್ಲೆಯ ಎಲ್ಲ ದೇವಾಲಯಗಳ ಕಾಣಿಕೆ ಹುಂಡಿಗಳಿಗೆ ಸೂಕ್ತ ಭದ್ರತೆ ಒದಗಿಸುವ ನಿಟ್ಟಿನಲ್ಲಿ 360 ಡಿಗ್ರಿ ಸಿಸಿಟಿವಿ ನಿಗಾ ವ್ಯವಸ್ಥೆ ಅಳವಡಿಸಲಾಗುವುದು ಎಂದು ಅಪರ ಜಿಲ್ಲಾಧಿಕಾರಿ ಮೊಹಮ್ಮದ್ ಜುಬೇರ್ ಎನ್ ತಿಳಿಸಿದ್ದಾರೆ. ದೇವಸ್ಥಾನಗಳ ಹುಂಡಿ ಭದ್ರತೆ ಕುರಿತು ಜರುಗಿದ ಸಭೆ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಜಿಲ್ಲೆಯ 713 ದೇವಾಲಯಗಳ ಪೈಕಿ ಈಗಾಗಲೇ 354 ದೇವಾಲಯಗಳ ಮೇಲ್ವಿಚಾರಣೆ ಪೂರ್ಣಗೊಂಡಿದೆ ಎಂದರು. ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಉತ್ತಮ ಸಾರಿಗೆ ಸಂಪರ್ಕ ಕಲ್ಪಿಸುವ ಉದ್ದೇಶದಿಂದ ಕಲ್ಯಾಣ ಕರ್ನಾಟಕ ಪ್ರದೇಶಾಭಿವೃದ್ಧಿ ಮಂಡಳಿ ವತಿಯಿಂದ 45 ಕೋಟಿ ರೂಪಾಯಿ ವೆಚ್ಚದಲ್ಲಿ 120 ಹೊಸ ಬಸ್ಗಳನ್ನು ಮುಂದಿನ 3 ತಿಂಗಳ ಒಳಗೆ ಖರೀದಿಸಲಾಗುವುದು ಎಂದು KKRTC ಅಧ್ಯಕ್ಷ ಅರುಣ್ ಕುಮಾರ್ ಪಾಟೀಲ್ ಹೇಳಿದರು. ಕಲಬುರಗಿ ಕೇಂದ್ರ ಬಸ್ ನಿಲ್ದಾಣದಲ್ಲಿ ಕಲಬುರಗಿ ಮೈಸೂರು ಹಾಗೂ ಕಲಬುರಗಿ ಶಿವಮೊಗ್ಗ ನೂತನ ಬಸ್ ಸೇವೆಗೆ ಚಾಲನೆ ನೀಡಿ ಮಾತನಾಡಿದರು. ಧಾರವಾಡ ಜಿಲ್ಲೆಯಲ್ಲಿ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಕಾರ್ಯ ಪ್ರಗತಿಯಲ್ಲಿದೆ. ಇದುವರೆಗೆ 12,57,699 ಗಣತಿ ನಮೂನೆಗಳನ್ನು ಡಿಜಿಟಲೀಕರಿಸಲಾಗಿದ್ದು 77.54% ಪ್ರಗತಿ ಸಾಧಿಸಲಾಗಿದೆ ಎಂದು ಜಿಲ್ಲಾಧಿಕಾರಿ ಆರ್ ಸ್ನೇಹಲ್ ತಿಳಿಸಿದರು. ಗದಗ ಜಿಲ್ಲೆಯಲ್ಲಿ ಇದುವರೆಗೆ 767,278 ಎನ್ಯುಮರೇಷನ್ ಅರ್ಜಿಗಳನ್ನು ಗಣಕೀಕರಣಗೊಳಿಸಲಾಗಿದೆ ಎಂದು ಜಿಲ್ಲಾಧಿಕಾರಿ ಸಿಎನ್ ಶ್ರೀಧರ್ ತಿಳಿಸಿದರು. ಚಿತ್ರದುರ್ಗ ಜಿಲ್ಲೆ ಹೊಳಲ್ಕೆರೆ ತಾಲೂಕಿನಲ್ಲಿ ಸಂಭವಿಸಿದ 2 ಪ್ರತ್ಯೇಕ ಅಗ್ನಿ ಅವಘಡದಲ್ಲಿ 100,000 ರೂಪಾಯಿ ಹಾನಿಯಾಗಿದೆ. ಚಿಕ್ಕಂದವಾಡಿ ಗ್ರಾಮದ ಭಾಗ್ಯಮ್ಮ ಅವರಿಗೆ ಸೇರಿದ ಕುರಿ ಶೆಡ್ನಲ್ಲಿ

ಬೆಂಕಿ ತಗಲಿ 400ಕ್ಕೂ ಹೆಚ್ಚು ಕುರಿ ಹಾಗೂ ಮೇಕೆಗಳು, 5000ಕ್ಕೂ ಅಧಿಕ ಕೋಳಿ ಮರಿಗಳು ಸಾವನ್ನಪ್ಪಿವೆ. ಮೊಳಕಾಲ್ಮೂರು ತಾಲೂಕಿನ ಕೋನಸಾಗರ ಗ್ರಾಮದ ದಾದಾ ಫೀರ್ ಎಂಬುವರಿಗೆ ಸೇರಿದ ಶಾಮಿಯಾನ ಮಳಿಗೆಯಲ್ಲಿ ಸಂಭವಿಸಿದ ಬೆಂಕಿ ಆಕಸ್ಮಿಕದಲ್ಲಿ ಬಟ್ಟೆ ಸಾಮಗ್ರಿಗಳು, ವಿದ್ಯುತ್ ಉಪಕರಣಗಳು ಸುಟ್ಟು ಕರಕಲಾಗಿವೆ. ಧಾರವಾಡ ಜಿಲ್ಲೆಯಲ್ಲಿ 2026-27 ಸಾಲಿನ ಮುಂಗಾರು ಹಂಗಾಮಿನ ಬೆಳೆ ಸಮೀಕ್ಷೆ ಕಾರ್ಯ ಈಗಾಗಲೇ ಆರಂಭವಾಗಿದೆ. ಪ್ರತಿನಿಧಿಗಳು ಮೊಬೈಲ್ ಆಪ್ ಮೂಲಕ ಪ್ರತಿಯೊಂದು ಜಮೀನಿಗೂ ಭೇಟಿ ನೀಡಿ ಬೆಳೆ ವಿವರಗಳನ್ನು ದಾಖಲಿಸುವ ಪ್ರಕ್ರಿಯೆಯಲ್ಲಿ ತೊಡಗಿಕೊಂಡಿದ್ದಾರೆ ಎಂದು ಜಿಲ್ಲಾಧಿಕಾರಿ ಆರ್ ಸ್ನೇಹಲ್ ತಿಳಿಸಿದರು. ರೈತರು ಸಹ ತಮ್ಮ ಜಮೀನಿನಲ್ಲಿ ಬೆಳೆದ ಬೆಳೆಗಳ ಸಮೀಕ್ಷೆಯನ್ನು ಆಪ್ ಬಳಸುವ ಮೂಲಕ ಕೈಗೊಳ್ಳಬಹುದಾಗಿದೆ ಎಂದು ತಿಳಿಸಿದರು. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ರಾಷ್ಟ್ರೀಯ ವಾರ್ತಾ ಪ್ರಸಾರ 12:01 ಗಂಟೆ 10 ನಿಮಿಷಕ್ಕೆ.

0: ಆಕಾಶವಾಣಿ ಕಾರ್ಯಕ್ರಮ ವನಿತಾ ವಿಹಾರ. ಇಂದಿನ ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಹಿರಿಯ ರಂಗಭೂಮಿ ಕಲಾವಿದೆ ಹಾಗೂ ಸಂಘಟಕಿ ಮರಿಯಮ್ಮನಹಳ್ಳಿಯ ಡಾಕ್ಟರ್ ಕೆ ನಾಗರತ್ನಮ್ಮ ಅವರೊಂದಿಗೆ ಸಂದರ್ಶನ.
1: ನಮಸ್ಕಾರ ಕೇಳುಗರೆ. ಆಕಾಶವಾಣಿ ಹೊಸಪೇಟೆಯ ಸ್ಟುಡಿಯೋದಲ್ಲಿ ಖ್ಯಾತ ವೃತ್ತಿ ರಂಗಭೂಮಿ ಕಲಾವಿದೆ, ಗೌರವ ಡಾಕ್ಟರೇಟ್ ಪಡೆದಿರತಕ್ಕಂತಹ ಡಾಕ್ಟರ್ ಕೆ ರತ್ನಮ್ಮನವರು ಇವತ್ತು ನಮ್ಮ ಸ್ಟುಡಿಯೋದಲ್ಲಿ ನಮ್ಮೊಂದಿಗಿದ್ದಾರೆ. ನಮಸ್ಕಾರಮ್ಮ, ನಮ್ಮ ಈ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ.
2: ತಮಗೂ ನಮಸ್ಕಾರ.
1: ಅಮ್ಮ, ರಂಗಭೂಮಿ ಮನುಷ್ಯನ ಬದುಕಿನ ಎಲ್ಲ ಆಯಾಮಗಳಲ್ಲಿ ಅಡಗಿಕೊಂಡಿದೆ ಮತ್ತು ಗ್ರಾಮೀಣ ಬದುಕಿನೊಳಗಡೆಗೆ ರಂಗಭೂಮಿ ಜನಮಾನಸದಲ್ಲಿ ಒಂದು ಹಬ್ಬ ಸಂಭ್ರಮವನ್ನು ಮೂಡಿಸುವಂಥ ಒಂದು ಕಲೆ ಅದು. ಆ ಕಲೆಯಲ್ಲಿ ತಾವು ಬೆಳೆದು ಬಂದಂಥವರು, ನಾಡಿನುದ್ದಕ್ಕೂ ತಾವು ಖ್ಯಾತರಾದವರು. ನಿಮ್ಮ ಬದುಕು ಧಾರಾವಾಹಿ ರೂಪದಲ್ಲಿ ಸುಧಾ ವಾರಪತ್ರಿಕೆಯಲ್ಲಿ ಮೂಡಿ ಬಂದದ್ದು. ವೃತ್ತಿ ರಂಗಭೂಮಿಯ ಒಬ್ಬ ಕಲಾವಿದೆಯಿಂದ ಇಷ್ಟೆಲ್ಲ ಸಾಧ್ಯವೇ ಅನ್ನುವಂಥ ಪ್ರಶ್ನೆಗಳು ಎಲ್ಲರಲ್ಲೂ ಸಹಿತ ಮೂಡಿರುವುದು ಸಹಜ. ಇದರ ಗುಟ್ಟೇನು? ತಮ್ಮ ಬೆಳವಣಿಗೆಯ ಆರಂಭದ ದಿನಗಳನ್ನು ಒಂದಿಷ್ಟು ಪರಿಚಯ ಮಾಡಿಕೊಡಿ.
2: ಇವು ಯಾವುದನ್ನೂ ನಿರೀಕ್ಷೆ ಇಟ್ಕೊಳ್ಳದೆ ರಂಗಭೂಮಿಗೆ ಬಂದಂಥವಳು ನಾನು. ಕೇವಲ ಹೊಟ್ಟೆಪಾಡಿಗಾಗಿ. ನಮ್ಮ ಒಂದು ಬಡತನದ ಕುಟುಂಬಕ್ಕೆ ಅದು ದೊಡ್ಡ ಆಸರಿ ಆಗ್ತಿತ್ತು. ಅವಾಗ ಇವು ಯಾವ ಒಂದು ಸೌಲಭ್ಯಗಳು ನಮ್ಗೆ ಇರಲಿಲ್ಲ.
1: ಹುಟ್ಟಿ ಬೆಳೆದ ಪರಿಸರ ಮರಿಯಮ್ಮನಹಳ್ಳಿ ಮತ್ತು ಆರಂಭದಲ್ಲಿ ನಾರಾಯಣ ದೇವರ ಕೆರೆಯಲ್ಲಿ ಇದ್ರ ನೀವು?
2: ನಮ್ಮದು ನಾರಾಯಣ ದೇವರಕೆರೆ ಹತ್ತಿರ ಇನ್ನೊಂದು ಹಳ್ಳಿ ಬಸಾಪುರ ಅಂತ ಹೇಳಿ. ನಮ್ಮಪ್ಪ ಬಯಲಾಟದ ಕಲಾವಿದ ಕೆ ಮಾರ್ಯಪ್ಪ ಅಂತೇಳಿ, ಅವರು ನಾರಾಯಣ ದೇವರಕೆರೆ ಆಮೇಲೆ ಬಸಾಪುರ ಇಲ್ಲೆಲ್ಲ ಹೊಸಪೇಟೆ ಅವರೆಲ್ಲ ಜೊತೆಗೆ ಬಯಲು ಮಾಡಿದಂಥವ್ರು. ಅವರ ಒಂದು ಕಲೆ ನನಗೆ ಅದು ರಕ್ತಗತವಾಗಿ ಬಂದಿತ್ತು ಏನೋ ಗೊತ್ತಿಲ್ಲ ನನಗೆ. ಅವರು ನನ್ನ ಚಿಕ್ಕವಳಿರುವಾಗಿನಿಂದನೂ ಬಯಲಾಟದ ಮಾತು ಹೇಳ್ಕೊಡೋದು, ಭಜನೆ ಪಡೆ ಹೇಳ್ಕೊಡೋದು, ಯಾವುದೋ ನಾಟಕದ ಮಾತುಗಳು ಹೇಳಮ್ಮ ಅಂತ ಹೇಳೋದು, ಈ ರೀತಿ ನನ್ನ ಮೊದಲಿನಿಂದಲೂ ಆ ಒಂದು ಸಾಂಸ್ಕೃತಿಕವಾಗಿ ನನ್ನ ತಯಾರು ಮಾಡಿಬಿಟ್ರಪ್ಪ. ಕೊಟ್ರಿಗೋಡು ಮರಸಂಗೋಡು ಅವರೆಲ್ಲ ನಮಗೆ ಬಯಲಾಟದ ಕಲಿಸಿದವರು. ಅವರು ಅವಾಗ ನವೀನ ತರಗಳ ನಾಟಕಗಳನ್ನು ಕಲಿಸ್ಕೊಟ್ಟವರು ಎಂ ಪಿ ಪ್ರಕಾಶ್ ಅವರು ನಮಗೆ. ಆ ನಂತರ ಗ್ರಾಮೀಣ ರಂಗಭೂಮಿಯಿಂದನೇ ನಾವು ಬೆಳೆದು ಬಂದಿದ್ದು. ಕಾಲ ಎತ್ತಿಟ್ಟರು ಡಾನ್ಸ್, ಕೈ ಮೇಲೆತ್ತಿದ್ರು ಡಾನ್ಸ್, ಯಾವುದು ಅದಕ್ಕೆ ಶಾಸ್ತ್ರೋಕ್ತವಾಗಿ ನಾವು ಯಾವುದೂ ಕಲ್ತಿರ್ಲಿಲ್ಲ. ಮಹಿಳೆಯರೇ ಹೊರಗೆ ಬರಲಾರದಂತ ಕಾಲದಲ್ಲಿ ಸುಮಾರು 55-60 ವರ್ಷಗಳ ಹಿಂದೆ ನಾನು ರಂಗಭೂಮಿಗೆ ಬಂದು ನಾನು 10ನೇ ವರ್ಷದಲ್ಲಿ ರಂಗಭೂಮಿಯಲ್ಲಿ ಇದ್ದೆ ನಾನು. ನಮ್ಮೂರಿನಲ್ಲಿ ಜಿ ಮೈಲಾರಪ್ಪ ಅಂತ ಇದ್ರು, ಅವರೆಲ್ಲ ಸೀನ್ಸ್ ಇಟ್ಕೊಂಡು ಚಿಕ್ಕ ಮಕ್ಕಳಿಗೆಲ್ಲ ನಾಟಕ ಕಲಿಸ್ಕೊಂಡು ಮಾಡ್ತಾ ಇದ್ರು. ಅವಾಗ ಅವರು ನನ್ನ ಒಂದು ನಾಟಕದಲ್ಲಿ ನನ್ನ ಒಂದು ಚಿಕ್ಕ ಪಾತ್ರ ಕೊಡ್ತಾ ಇದ್ರು. ಅವಾಗ ಮಲ್ಲಮ್ಮನ ನಾಟಕವನ್ನು ಮೊದಲಿಂದನೂ ಮಾಡ್ತಾ ಇದ್ರು ಅವ್ರು. ಒಂದು ಸುಭದ್ರಮ್ಮ ಮನ್ಸೂರಿಗಿಂತ ಮೊದಲು ಹನುಮಂತಮ್ಮ ಅಂತ ಮಾಡ್ತಾ ಇದ್ರು. ಅವಾಗೆಲ್ಲ ಚಿಕ್ಕಪ್ಪ ಶರಣರು ಮರಮ್ನಳ್ಳಿ ಬರ್ತಾ ಇದ್ರು. ಹೀಗಾಗಿ ಅವರು ಸಮಕ್ಷಮದಲ್ಲಿ ಒಂದು ಮಲ್ಲಮ್ಮನ ನಾಟಕ ಮಾಡ್ತಾ ಇದ್ರು. ಆ ಮಲ್ಲಮ್ಮನ ನಾಟಕದಲ್ಲಿ ಮಲ್ಲಮ್ಮನ ಆರತಿ ಮಾಡೋ ಪಾತ್ರ ನಮಗ್
1: ಕರೆಸ್ತೀವಿ.
2: ನಾವೊಂದು 5-6 ಚಿಕ್ಕ ಚಿಕ್ಕ 10-11 ವರ್ಷದ ಮಕ್ಕಳು ನಾವು. ನಮಗೆಲ್ಲ ಸೀರೆ ಉಡಿಸಿ, ವಿಭೂತಿ ಹಚ್ಚಿ, ಕುಂಕುಮ ಹಚ್ಚಿ, ಕೈಯ ಕಳಸ ಕೊಟ್ಟು ನೀವೆಲ್ಲ ಮಲ್ಲಮ್ಮಗ ಆರತಿ ಮಾಡಿ ಗಂಡನ ಹೆಸರು ಹೇಳ್ಬೇಕು ಅಂತಿದ್ರು. ಇಲ್ಲ ನಮಗೆ ಒಂದು ಒಗ್ಗಟ್ಟು ಕಲಿಸ್ಕೊಡ್ತಿದ್ರು ಅವರು. ಅಲ್ಲಿಂದ ರಂಗಭೂಮಿ ನಂಟು ನನಗೆ ಶುರುವಾಯಿತು. ಆಮೇಲೆ ರಜಾ ದಿನಗಳಲ್ಲಿ ದೇವಲಾಪುರದಲ್ಲಿ ಇದ್ವಿ ನಾವು ಮೊದಲು. ಅಲ್ಲಿ ಖಾಸಗಿ ಶಾಲೆಯಲ್ಲಿ ಓದಿದ್ದೆ. ಅಲ್ಲಿ ಏನ್ ನಾನು ಕಲ್ತಿದ್ದೀನಿ ಅಂತ ತಿಳ್ಕೊಂಡು ನಮ್ಮ ಮರಿಯಮ್ಮನ

0: ಬಂದಾಗ ಗೌರ್ಮೆಂಟ್ ಶಾಲೆಗೆ ಹೋದೆ ನಾನು. ಅಲ್ಲಿ ನನ್ನ ಒಂದು ವಿದ್ಯಾಭ್ಯಾಸ ಎಲ್ಲ ಓದಿಸಿ ಮಾಡಿ ಪುಸ್ತಕ ಓದಿಸಿ ಲೆಕ್ಕ ಮಾಡಿಸಿ ಎಲ್ಲ ಮಾಡಿ ನೀನು 3ನೇ ತರಗತಿಗೆ ಇಲ್ಲಿ ಸೇರ್ಬಹುದು ಅಂತ ಸೇರ್ಕೊಂಡ್ರು ನನ್ನಲ್ಲಿ.
1: ನಿಮ್ಗೆ ಮಕ್ಕಳಿದ್ದಾಗ ಇದು ಹವ್ಯಾಸ ಅಂತ?
0: ಹೌದು.
1: ವೃತ್ತಿ ರಂಗಭೂಮಿ ಅಂತ ಹೇಳಿ ಶುರುವಾಗಿದ್ದು ನಿಮ್ ಬದುಕಿನಲ್ಲಿ ಯಾವಾಗ? ಅದು ಯಾವ ನಾಟಕ ಮೊದಲು? ವೃತ್ತಿಯಾಗಿ ಆಯ್ಕೆ
0: ಮಾಡೋದಕ್ಕಿಂತ ಮೊದಲು ಮೈಲಾರಪ್ಪರ್ ಅಂತ ಹೇಳಿದ್ನಲ್ಲ, ಅವರು ನಾಟಕದಲ್ಲಿ ಪಾತ್ರ ಮಾಡಿಸಿದ್ರು. ಆ ನಾಟಕ ಬಹಳ ಅದ್ಭುತವಾಗಿ ಮಾಡಿದ್ವಿ ಮಕ್ಕಳೇ. ಆಮೇಲೆ ನನಗೆ ರಜಾದಿನಲ್ಲಿ ಹಳ್ಳಿ ಹಳ್ಳಿಗೆ ಹೋಗಿ ನನ್ನ ನಾಟಕಗಳು ಪ್ರಾಕ್ಟೀಸ್ ಮಾಡಿ ಬರ್ತಿದ್ದೆ. ಆ ಒಂದು ನಿಟ್ಟಿನಲ್ಲಿ ಹಗರಿಬೊಮ್ಮನಹಳ್ಳಿ ತಾಲೂಕಿನ ಒಂದು ಬನ್ನಿಗೋಳ ಬಸರಕೋಡು ಆಮೇಲೆ ಹಡಗಲಿ ತಲಗಿಸ್ ಹೋಗಿ ಅಲ್ಲಿ ನಮ್ಮ ಅಜ್ಜ ಒಬ್ಬರು ಮಾಡ್ತಿದ್ರು. ನನ್ನ ಮೊಮ್ಮಗಳು ನಾಟಕ ಮಾಡ್ತಾಳೆ, ಡಾನ್ಸ್ ಮಾಡ್ತಾಳೆ ಅಂದ್ರೆ ನಮ್ಮನ್ನು ಕರ್ಕೊಂಡು ಹೋಗ್ತಿದ್ರು. ಆ ಊರಿನಲ್ಲಿ ಒಂದೊಂದು ವಾರ ಇದ್ದು ನಾಟಕ ಕಲಿತಿದ್ದೆ ನಾನು. ಈಗ ಶಾಲೆಗೂ ಚಕ್ಕರ ಹಾಕಿ ನಾನು ನಾಟಕಕ್ಕೆ ಹೋಗ್ಬಿಡ್ತಿದ್ದೆ, ಯಾಕೆಂದ್ರೆ ಹೋದ್ರೆ ಒಂದು 4 ದುಡ್ಡು ಸಿಗುತ್ತೆ ಅಂತ ಒಂದು ನಮಗೆ ಆಸೆ ಇತ್ತಲ್ಲ, ಅದು ಬಂದ್ರೆ ನಮ್ಮ ಸಂಸಾರಕ್ಕೆ ಆಸರಿ ಆಗುತ್ತೆ ಅಂತ. ಅವಾಗ ಹೋದೆ. ನಮ್ದು ಬಹಳ ದೊಡ್ಡ ಕುಟುಂಬ, ನಮ್ದು 6 ಜನ ಹೆಣ್ಮಕ್ಳು, ಒಬ್ಬ ತಮ್ಮ, ಅಪ್ಪ ಅಮ್ಮ. ಅಮ್ಮ ನಿರಕ್ಷರಿ, ಏನು ಗೊತ್ತಿಲ್ಲ, ವ್ಯವಸಾಯ ಮಾಡ್ತಿದ್ರು ಅಮ್ಮ, ಕೂಲಿ ಕೆಲಸಕ್ಕೆ ಹೋಗ್ತಿದ್ರು. ಅಪ್ಪ ಯಾವುದೋ ಒಂದು ದಲಾಲ್ ಅಂಗಡಿಯಲ್ಲಿ ಲೆಕ್ಕ ಬರೀತಿದ್ರು. ಆಸ್ತಮ ಮೊದಲಿನಿಂದ ಅವರಿಗಿತ್ತು. ನಾನು 68 ರಲ್ಲಿ SLC ಪಾಸ್ ಆದೆ ನಾನು. ನನಗೆ ಶಾಲಾ ದಿನಗಳಲ್ಲಿ ಕೂಡ ಎಲ್ಲ ಗುರುಗಳು ನನಗೆಲ್ಲ ಹೇಳಿಕೊಡ್ತಿದ್ರು. ಅವರೆಲ್ಲ ನನಗೆ ಶಾಲೆ ಬಿಟ್ಟ ದಿನಗಳೆಲ್ಲ ಹೋಮ್ವರ್ಕ್ ಮಾಡ್ಕೊಳ್ಳೋದನ್ನು ಆಫೀಸಲ್ಲಿ ಭಾಳ ಹೆಲ್ಪ್ ಮಾಡ್ತಿದ್ರು ನನಗೆ. ಅವಾಗ ಶಾಲಾ ದಿನಗಳಲ್ಲಿ ಏನು ಫ್ಯಾನ್ಸಿ ಮನೆ ಆಕ್ಟಿಂಗ್ ಎಲ್ಲ ಮಾಡಿದ್ರೆ ನಾನು ಮೊದಲು ಹೆಸರು ನನ್ನ ಹೆಸರು ಬರ್ಕೊಂಡ್ಬಿಡೋರು ಅವರು, ಎಲ್ಲದ್ದು ಪ್ರೈಸ್ ತಗೊಂಡು ಬರ್ತಿದ್ದೆ. ಆ ಪ್ರೈಸ್ಗಳೆಲ್ಲ ಉಪಯೋಗ ಆಗಂತವನ್ನೇ ಟೀಚರ್ಸ್ ಎಲ್ಲ ತಂದು ಕೊಡೋರು, ನನ್ನ ಪುಸ್ತಕ ಆಗಿರ್ಬೋದು, ಪೆನ್ ಆಗಿರ್ಬೋದು, ಕಂಪಾಸ್ ಆಗಿರ್ಬೋದು, ಡಿಕ್ಷನರಿ ಆಗಿರ್ಬೋದು.
1: ವಿದ್ಯಾಭ್ಯಾಸ ಎಲ್ಲವರೆಗೂ ಮಾಡಿದ್ರಿ?
0: 68ರಲ್ಲಿ SLC ಪಾಸ್ ಮಾಡಿದೆ ನಾನು. ಅವಾಗ ನನಗೆ 16 ವರ್ಷ. SLC ಆದ್ಮೇಲೆ ಟೀಚರ್ ಆಗ್ಬೇಕಂತ ದೊಡ್ಡ ಆಸೆ ಇತ್ತು ನನಗೆ. ಅಪ್ಲಿಕೇಶನ್ ಹಾಕಿದ್ದೆ, ಹೋಗಿದ್ದೆ ಇಂಟರ್ವ್ಯೂ, ನಿಮಗೆ ವಯಸ್ಸಿಲ್ಲ ಅನ್ನೋ ಕಾರಣಕ್ಕೆ ನನಗೆ ತಿರಸ್ಕಾರ ಮಾಡಿದ್ರು. ಮನೇಲಿ ಕೂತೆ. ಆಮೇಲೆ ಕಾಲೇಜಿಗೆ ಹೋಗೋಕೆ ದುಡ್ಡಿಲ್ಲ, ಹೊಸಪೇಟೆಗೆ ಬರಬೇಕು, ಮರಿಯಮ್ನಹಳ್ಳಿಯಲ್ಲಿ ಕಾಲೇಜ್ ಇಲ್ಲ. ಮರಿಯಮ್ನಹಳ್ಳಿಯಲ್ಲಿ ಹೈಸ್ಕೂಲ್ ಇತ್ತು ಅಂತ ನಾನು ಅಲ್ಲಿ ಓದ್ಬೇಕಾಯ್ತು ನನಗೆ. ಇಲ್ಲದ್ರೆ ಅಲ್ಲಿ ಹೈಸ್ಕೂಲ್ ಆಗದಿದ್ರೆ ನಾವು ಓದೋಕ್ಕೂ ಅಷ್ಟು ಕೂಡ ಆಗಲಿಲ್ಲ. ಅವಾಗ ಅರವಾ ರಾಮಪ್ಪರ್ ಅಂತೇಳಿ ಬಹಳ ಒಳ್ಳೆ
1: ಮುಖ್ಯೋಪಾಧ್ಯಾಯ ಇದ್ದವರು
0: ಬಂತು. ಅವರೆಲ್ಲರೂ ನಮಗೆಲ್ಲ ಬಹಳ ಒಳ್ಳೆ ಅಡಿಪಾಯ ಹಾಕಿದ್ರು. ಅವರು ಕ್ಲಾಸ್ ರೂಮ್ ನಲ್ಲಿ ಬರ್ದಿಟ್ಟಿದ್ರು, ವರ್ಕ್ ಈಸ್ ವರ್ಷಿಪ್, ಕಾಯಕವೇ ಕೈಲಾಸ ಅಂತ ಬರೆದು ಬಿಡ್ತಿದ್ರು. ದಿನ ಅದನ್ನ ನೋಡ್ತಿದ್ವಿ, ಅದನ್ನೇ ಅದು ಮನಸ್ಸನ್ನೇ ಕುಂತು ಬಿಟ್ಟಿತ್ತು ನಮಗೆ. ಈಗ 68ರ ಪಾಸ್ ಮೇಲೆ ಮನೆಯಲ್ಲೇ ಇನ್ನು 2 ವರ್ಷ ಕೂತ್ಕೋಬೇಕಲ್ಲ, ಬಹಳ ಕಷ್ಟ ಮನೆಯಲ್ಲಿ ಬದುಕು. ಟೇಲರಿಂಗ್ ಮಾಡ್ತಿದ್ದೆ, ಮನೆಗಿದ್ರೆ ಅಮ್ಮನ ಜೊತೆಗೆ ಕಳೆಕ್ ಹೋಗ್ತಿದ್ದೆ, ಬೇರೆ ಬೇರೆ ಅವ್ರೇನು ಹೊಲಗ್ ಮನೆ ಕೆಲ್ಸಕ್ಕೆ ಹೋಗ್ತಿದ್ರಲ್ಲ, ಹೋದ್ರೆ ಒಂದು ಆಣೆಗಳು, ಅವಾಗ 8 ಆಣೆ ಕೊಡ್ತಾರೆ, 10 ಆಣೆ ಕೊಡ್ತಾರೆ, ಅಂದಾಗ ಅಮ್ಮನ ಜೊತೆಗೆ ಹೋಗ್ತಿದ್ದೆ, ಅವೆಲ್ಲ ಕೆಲ್ಸಗಳು ಮಾಡ್ತಿದ್ದೆ.
1: ರಂಗಭೂಮಿಗೆ ಮಹಿಳೆಯರ ಪ್ರವೇಶ ತುಂಬಾ ಕಡಿಮೆ ಇತ್ತು ಅವಾಗ.
0: ಹೌದು,
1: ಅಂದ್ರೆ ಮಹಿಳೆಯರ ಪಾತ್ರಗಳನ್ನು ಪುಷ್ಟೇ ಮಾಡ್ತಾ ಇರ್ತಕ್ಕಂಥದ್ದು. ಆ ಸಂದರ್ಭದಲ್ಲಿ ನೀವು ರಂಗಭೂಮಿ
0: ಬಂದೆ,
1: ಮತ್ತೆ ಮರಿಯಮ್ಮನಹಳ್ಳಿಯಲ್ಲಿ ಮಹಿಳೆಯರು ಹೆಚ್ಚು ಸಂಖ್ಯೆಯಲ್ಲಿ ಕಲಾವಿದರು ಇದ್ದು ಅಂತ. ನಿಮ್ಮ ಆ ಕಾಲಮಾನದ ಕಲಾವಿದರು ಇದ್ರು?
0: ನಾನು ರಂಗಭೂಮಿಗೆ ಬಂದಂತ ಸಂದರ್ಭದಲ್ಲಿ ಸುಮಾರು ಒಂದು 20-25 ಜನ ಕಲಾವಿದರಿದ್ದೀವಿ ನಾವು. ತಳವಾರ ಹನುಮಂತಮ್ಮನಿಂದ ಹಿಡಿದು.
1: ಯಾಕೆ ಆ ತರದ ಒಂದು ವಾತಾವರಣ ಮರಿಯಮ್ನಹಳ್ಳಿಯಲ್ಲಿ ಸೃಷ್ಟಿ ಆಯ್ತು?
0: ಅದು ಏನು, ತುಂಗಭದ್ರಾ ಡ್ಯಾಮ್ ಕಟ್ಟದಾಗ ಏನೋ ಅಲ್ಲಿ ನಾರಾಯಣ ದೇವರ ಕೆರೆ ಬಸಾಪುರ ಅನ್ವೇರಿಯಲ್ಲಿ ಅಂದ್ರೆ ಬಿಟ್ಟು ಮರಿಯಮ್ನಹಳ್ಳಿಗೆ ಬಂದ್ರಲ್ಲ, ಆ ಒಂದು ಪದ್ಧತಿಯನ್ನೇ ಮರಿಯಮ್ನಹಳ್ಳಿಯಲ್ಲಿ ಕೂಡ ಮುಂದುವರಿಸಿಕೊಂಡು ಬಂದ್ರು. ಹೆಚ್ಚಾಗಿ ದೇವದಾಸಿ ಕುಟುಂಬದವರೇ ಅಲ್ಲಿ
1: ಈ ರಂಗಭೂಮಿ
0: ಬಂದಂತವ್ರು. ಅವರಿಗೆ ಒಂದು ಸ್ವತಂತ್ರತೆ ಇತ್ತು, ಯಾರು ಮಂತೆಂದ್ರ ಮದುವೆ ಆದ ಹೆಣ್ಮಕ್ಳು ಯಾರೇ ರಂಗ ಬರ್ತಿರ್ಲಿಲ್ಲ. ದೇವದಾಸಿ ಇದ್ದರು ಅಂದ್ರೆ ಕೆಲವರು ದೇವದಾಸಿರ ಅಂದ್ಕೊಳ್ಳಿ ಅದಕ್ಕೆ ಬಹಳ ಅಪಾರ್ಥ ತಿಳ್ಕೊತಾರೆ. ಆದ್ರೆ ದೇವದಾಸಿಯಲ್ಲೂ ಕೂಡ ಬಹಳ ನಿಯತ್ತಿನಿಂದ ಬದುಕಿದವರು ಇದ್ದಾರೆ, ಸಾಂಸ್ಕೃತಿಕವಾಗಿ ಬೆಳೆದವರು ಇದ್ದಾರೆ, ಕಲೆಗಾಗಿ ತಮ್ಮ ಜೀವನ ನೆಪ್ಪಾಗಿಟ್ಟವರು ಇದ್ದಾರೆ.
1: ಆ ಪ್ರಮಾಣ ಮರಿಯಮ್ನಹಳ್ಳಿಯಲ್ಲಿ ಜಾಸ್ತಿ ಇತ್ತು.
0: ಎಲ್ಲರೂ ಅಷ್ಟೇ, ಯಾರು ಬೇರೆ ಇಲ್ಲ. ಈ ಕಲೆಗೆ ಮೀಸಲಾಗಿದ್ದವರು ಅವರು, ನಾಟಕ ಇರ್ಬೋದು, ಸಂಗೀತ ಇರ್ಬೋದು, ಈ ಡಾನ್ಸ್ ಇರ್ಬೋದು, ಇವೆಲ್ಲದಕ್ಕೂ ಅವ್ರು ಯಾರು ಏನು ಕಲ್ತವರಲ್ಲ, ಒಬ್ರು ನೋಡೊಬ್ರು ಕಲ್ತವ್ರು ಅಷ್ಟೇ.
1: ನೀವು ರಂಗಭೂಮಿಗೆ ಬರುವಾಗ ಹಿರಿಯ ಮಹಿಳಾ ಕಲಾವಿದರಿದ್ರ ಯಾರಿದ್ರು?
0: ಹೌದು, ತಳವಾರ ಹನುಮಂತಮ್ಮರು ಇದ್ರು, ಹಂಪಪಟ್ಟಣ ಶಾಂತಮ್ಮ ಅಂತ ಇದ್ರು, ಇನ್ನೊಬ್ಬರು ಸೋಮಮ್ಮ ಅಂತ ಇದ್ರು, ಸುವರ್ಣಮ್ಮ ಅಂತ ಇದ್ರು. ಇವರೆಲ್ಲ ಪಾತ್ರ ಮಾಡೋದ್ ನೋಡಿ
1: ನೀವು ಅವರೆಲ್ಲ ನಾಟಕಗಳು ನೋಡ್ತಿದ್ವಿ.
0: ಅವ್ರು ಈ ಮಹಿಳಾರಪ್ಪರ್ ಬಿಡ್ತಿರ್ಲಿಲ್ಲ ನಮ್ಮನ್ನ, ಯಾವುದೇ ನಾಟಕ ಇದ್ರೆ ಮುಂದೆ ಕರ್ಕೊಂಡೋಗಿ ಕೂಡಿಸ್ಬಿದ್ರು ನಮ್ಮನ್ನ. ನಮಗೆ ನಿದ್ದೆ ತೂಗಿಸ್ಬಂದ್ಬಿಟ್ರೆ ಅಲ್ಲೇನೋ ಮಂಡಕ್ಕಿ ತಂದು ಕೊಡೋರು, ಇಲ್ಲಿ ಚಾ ತಂದು ಕೊಡೋರು, ನೋಡ್ಬೇಕಾದ ನೀವು ಮಲಗಬಾರ್ದು ಅಂತ ಹೇಳ್ತಿದ್ರು. 67-68ರಲ್ಲಿ ನಾಟಕ ಆಡೋದೇ ಬೇಡ, ಏನಾದ್ರು ಕೆಲ್ಸಕ್ಕೆ ಹೋಗ್ಬೇಕು ಅಂತ ನಿರ್ಧಾರ ಮಾಡಿ ಬಿಟ್ಟೆ. ನಾನು ಟೇಲರಿಂಗ್ ಮಾಡ್ತಿದ್ದೆ ಆ ಸಂದರ್ಭದಲ್ಲಿ. ಆಮೇಲೆ ಒಂದ್ಸರ್ತಿ ಒಬ್ಬ ನಟಿ ಒಂದು ನಾಟಕ ಬರಕ್ ಆಗ್ಲಿಲ್ಲ, ಅದಕ್ಕೆ ಯಾರಾದ್ರೂ ಒಬ್ಬರು ಹೆಣ್ಮಕ್ಳು ಬೇಕಲ್ಲ ಅಂತ ಬಹಳ ತೊಂದರೆ ಈಡಾದ್ರು ಅವರು. ಆಮೇಲೆ ಕೊಟ್ಟಿಗೆ ನಾಗಪ್ಪರು ಅಂತ ಇದ್ರೆ ನಮ್ಮ ಓಣೆಯಲ್ಲಿ, ಅವರು ಹರಿಶ್ಚಂದ್ರ ನಾಟಕದಲ್ಲಿ ನಾನೆಲ್ಲ ರೋಹಿತ್ ಅಶ್ವಿನ್ ಪರ್ಟ ಎಲ್ಲ ಊರಾಗಿದ್ದಾಗ ಮಾಡ್ತಿದ್ದೆ ನಾನು. ಆಮೇಲೆ ಅವರು ಇಲ್ಲ ನಾಗರತ್ನ ಹೇಳಿದ್ರೆ ಒಂದ್ ದಿವಸ ಕಲ್ತಲ್ಲಿ ಪಾರ್ಟ್ ಮಾಡ್ತಾಳೆ, ಆಕೆಗೆ ಮಾತ್ರ ಸಾಧ್ಯದ ದೊಡ್ಡ ಪಾತ್ರ ಇದೆ. ಬಂದ ನಾನು ಒಪ್ಪಿಸಿದ್ರು ಅವ್ರು, ಇಲ್ಲಮ್ಮ ನಾಳೆನೇ ನಾಟಕ ಇದೆ, ಇವತ್ತು ನೀವೆಲ್ಲ ಸ್ವಲ್ಪ ಹಾಡು ಕಲ್ತ್ಕೊಂಡು ಪ್ರಾಕ್ಟೀಸ್.

0: ನಾಳೆ ಮಾಡ್ಬೇಕು ಅಂತ ಕತ್ತಲು ಬೆಳಕು ಅಂತ ಈ ಹೊಸಪೇಟೆಯವರು ಟೀಚರ್ ಅವರು ಪರಮೇಶ್ವರ ಅಂತ ಅವ್ರು ಬರೆದಂತ ಒಂದು ನಾಟಕ. ಅಲ್ಲಿ ನಮ್ಮೂರಿನ ಕಲಾವಿದರೆ ಹಂಪಸಾಗರದಲ್ಲಿ ಹೋಗಿ ಅದನ್ನ ಪ್ರದರ್ಶನ ಮಾಡಿದ್ರು. ಆ ನಾಟಕ ತುಂಬಾ ಚೆನ್ನಾಗಿ ಬಂದ್ಬಿಡ್ತು, ಅತ್ಯದ್ಭುತವಾಗಿ ಇಲ್ಲಿ ಪ್ರದರ್ಶನ ಆಯ್ತು. ಆ ನಾಟಕದಲ್ಲಿ ನನ್ನ ಪಾತ್ರ ನೋಡಿದಂತವ್ರು ಪಕ್ಕದ ಹಳ್ಳಿಯವರು ಹಳ್ಳಿಯವರು, ಅಮ್ಮ ನಮ್ಮೂರಿನಲ್ಲಿ ಒಂದು ನಾಟಕ ಇದೆ, ಅಣ್ಣ ತಂಗಿ ನಾಟಕ ಇದೆ, ಆದಷ್ಟ ಪ್ರೇಮ ನಾಟಕ ಇದೆ, ಇನ್ನೊಂದು ಉತ್ತರಭೂಪ ನಾಟಕ ಇದೆ, ಇಂಥದ್ದೆಲ್ಲ ಬರ್ಬೇಕಂದ್ರೆ ಒಂದು ನಾಲ್ಕಾರು ಊರಿನವರೆಲ್ಲ ನನಗೆ ಅವಾಗ 5 ರೂಪಾಯಿ ಅಡ್ವಾನ್ಸ್ ಅಂದ್ರೆ ಬಹಳ ದೊಡ್ಡದನ್ನ ಅಮೌಂಟ್.
1: ನಮಗೆ ನೀವು ಎರಡು ರಂಗಭೂಮಿ ಒಳಗಡೆ ಇದ್ದೀರ, ಅಂದ್ರೆ ನಿಮ್ಮ ನಾಟಕಗಳು ಪೌರಾಣಿಕ ನಾಟಕಗಳು ಇರ್ತಿದ್ವು, ಸಾಮಾಜಿಕ ನಾಟಕಗಳು ಇರ್ತಿದ್ವು. ನಿಮ್ಗೆ ಹೆಚ್ಚು ಇಷ್ಟವಾದಂತ ನಾಟಕಗಳು ಯಾವುವು? ಹೆಚ್ಚು ಜನರಿಗೆ ತಲುಪ್ತಾ ಇದ್ದು ಯಾವುದು?
0: ಹೆಚ್ಚು ಜನರಿಗೆ ತಲುಪ್ತಾ ಇದ್ದ ಸಾಮಾಜಿಕ ನಾಟಕಗಳೇ. ಆ ನಂತರ ಪೌರಾಣಿಕ ಐತಿಹಾಸಿಕ ಇದು ನಾಟಕಗಳು ಆಡಿದ್ಮೇಲೆ ಅದಕ್ಕೆ ಹೋದ್ವಿ ನಾವು. ಅವರು ಒಂದು 5-5 ರೂಪಾಯಿ ಅಡ್ವಾನ್ಸ್ ಕೊಟ್ಟಿದ್ದು 25 ರೂಪಾಯಿ ಕೈ ತುಂಬಾ ದುಡ್ಡು ಆಗ್ಬಿಡ್ತು ನನಗೆ ಅದು. ಆಮ್ಯಾಗ ಅಪ್ಪ ಅಂದ್ರೆ ಈ ನಾಟಕನೆ ಮಾಡೋದಿಲ್ಲ, ಕೆಲಸ ಮಾಡ್ತೀನಿ ಅಂದಕ್ಕೆ ಇಷ್ಟೆಲ್ಲ ಅಡ್ವಾನ್ಸ್ ಇಸ್ಕೊಂಡು ಬಂದು ಅಲ್ಲಿ ಹೋಗ್ಬೇಕು ಇಲ್ಲಿ ಹೋಗ್ಬೇಕು ಅಂತ ಇಲ್ಲಮ್ಮ ಅಂದ್ರು. ಅಪ್ಪ ಏನ್ ಮಾಡ್ಲ, ವೃತ್ತಿ ಕಟ್ಟಬಿದ್ದೆ ನಾನು ಒಪ್ಕೊಂಡಿದ್ದೀನಿ, ಹೆಂಗೋ ಇನ್ನು ಮನೇಲಿ ಇರ್ಬೇಕಲ್ಲ, ಬಂದಷ್ಟು ಮಾಡಿದ್ರೆ ಆಯ್ತು ಬಿಡು ಅಂತ ನಾನೇ ಒಪ್ಕೊಂಡೆ. ಅಪ್ಪಗ ಬೇಡ ಅಂತ ಹೇಳ್ದಕ್ಕೆ ನಾನೇ ಆಮೇಲೆ ನಾಟಕ ಒಪ್ಕೊಂಡು ಬಂದಿದ್ದು ನಾನೇ. ಆಮೇಲೆ ಖುಷಿ ಪಟ್ರಿ, ಇಲ್ಲಮ್ಮ ಇದು ನಿನಗಾಗಿ ಒಳಗೆ.
1: ನಿಮಗೆ ಇಷ್ಟವಾದಂತ ಪೌರಾಣಿಕ ನಾಟಕಗಳು ಯಾವುದು?
0: ರಕ್ತದಾತ್ರೆ ಉತ್ತರಿ ಪಾತ್ರ ನಾನು ಹೆಚ್ಚು ಅಭಿನಯಿಸಿದ್ದು. ಸುಭದ್ರಮ್ಮ ಮನ್ಸೂರ್ ಅವರು ದ್ರೌಪದಿ ಮಾಡ್ತಾ ಇದ್ರು, ನಾನು ಮಾಡ್ತಾ ಇದ್ದೆ. ಅಳೋ ಪಾತ್ರನೇ ಅದು, ಬಾಲ ವಿಧವೆ ಪಾತ್ರ. ರಕ್ತದಾತ್ರಿ ನಾಟಕ ತುಂಬಾ ಹೆಸರು ತಂದ್ಕೊಟ್ಟಂತ ಪಾತ್ರ.
1: ಸಾಮಾಜಿಕ ನಾಟಕಗಳಲ್ಲಿ ಯಾವುದು ನಿಮಗೆ ಹೆಚ್ಚು ಇಷ್ಟವಾದ?
0: ಹೆಚ್ಚು ನನಗೆ ಕಥಾನಾಯಕಿ ಪಾತ್ರಗಳು ಹೆಸರು ತಂದ್ಕೊಟ್ಟಿದ್ದಂತ ನಾಟಕಗಳು ನನಗೆ.
1: ನಿಮ್ಮ ಆತ್ಮಕಥೆಯಲ್ಲಿ ರಂಗಸಿರಿ ಪುಸ್ತಕದಲ್ಲಿ ಹೇಳ್ಕೊಂಡಿದ್ದೀರಿ, ಮತ್ತೆ ನಿಮ್ಮ ಬದುಕಿನ ಬಗ್ಗೆ ಕರ್ನಾಟಕ ಸರ್ಕಾರದಿಂದ ಆಗಿರ್ತಕ್ಕಂಥ ಡಾಕ್ಯುಮೆಂಟ್ರಿ ಆಗಿದೆ, ಆಮೇಲೆ ಖಾಸಗಿಯಾಗಿ ಸಹಿತ ನಿಮ್ಮ ಡಾಕ್ಯುಮೆಂಟ್ರಿಯಲ್ಲಿ ಎಲ್ಲ ನೀವು ಹೇಳ್ಕೊಂಡಿದ್ದೀರಿ. ನಿಮ್ಮ ಈ ವೃತ್ತಿ ರಂಗಭೂಮಿಯ ಒಂದು ಬದುಕಿನ ಪಯಣದಲ್ಲಿ ಅಂದರೆ ದಿನ ದಿನ ನಾಟಕಗಳು ಇರ್ತವೆ, ನೀವು ಮತ್ತೆ ನೀವು ಬೆಳಗ್ಗೆ ಜರ್ನಿ ಮಾಡೋದು, ರಾತ್ರಿ ಅಲ್ಲಿ ಹೋಗೋದು, ಈ ಥರದ್ದೆಲ್ಲ ತುಂಬ ಕಷ್ಟಕರದ ಜೀವನವನ್ನು ಹೇಳ್ಕೊಂಡಿದ್ದೀರಿ, ಹೇಗೆ ಇದನ್ನೆಲ್ಲ ನಿಭಾಯಿಸ್ತಿದ್ರಿ ಅಂತ?
0: ನಿಭಾಯಿಸೋದು ಯಾವುದು ಅನ್ಕೊಂಡಿರ್ಲಿಲ್ಲ, ಅದು ಹೆಂಗ ನಮ್ಮನ್ನ ಕರ್ಕೊಂಡು ಹೋಯ್ತು ಹಂಗ ಹೋದ್ವಿ. ಮೊದಲು ಏನು ಸೌಕರ್ಯ ಇರ್ಲಿಲ್ಲ, ಬಂಡ್ಯಾಗ ಹೋದ್ವಿ, ನೆಡ್ಕೊಂಡು ಹೋದ್ವಿ, ನೀರಾಗಿ ಈಜ್ಕೊಂಡು ಹೋದ್ವಿ, ಟ್ರ್ಯಾಕ್ಟರ್ ಮೇಲೆ ಕುಂತ್ಕೊಂಡು ಹೋದ್ವಿ, ಲೌಡ್ ಲಾರಿ ಮೇಲೆ ಹೋಗ್ತಿದ್ವಿ, ಯಾವ್ದು ಇಲ್ಲಪ್ಪ ಅಂದ್ರೆ ನಡ್ಕೊಂಡು ಹೋಗೋದೆ. ಆ ಬ್ಯಾಗ್ಗಳು ಹೊತ್ಕೊಂಡು ನಮಗೆ ಬೇಕಾದ ಡ್ರೆಸ್ಗಳು ಇಟ್ಕೊಂಡು, ಅದು ಎಷ್ಟು ಕಷ್ಟಪಟ್ಟು ಅಂದ್ರೆ ಅದು ನಾವ್ ಇಷ್ಟೆಲ್ಲ ಮಾಡಿ ಬಂದ್ವಾ ಅಂತ ಅನಿಸ್ತದೆ ಹಿಂದಕ್ಕೆ ತಿರುಗಿ ನೋಡಿದಾಗ. ಎಲ್ಲ ಸುಮಾರು ನಾವು ಬೊಮ್ಮನಳ್ಳಿ ಇಳಿದ್ವಿ ಅಂತ ಹೇಳಿದ್ರೆ ಅಲ್ಲಿಂದ ಸುಮಾರು 15-20 ಕಿಲೋಮೀಟರ್ ವರೆಗೆ ಬಂಡೆಯಲ್ಲಿ ಹೋಗ್ತಿದ್ವಿ. ಇಲ್ಲಿ ಹೊಸಪೇಟೆಗೆ ಬಂದು ಇಳಿದ್ವಿ ಅಂತಂದ್ರೆ ಇಲ್ಲಿಂದ ಸುತ್ತಮುತ್ತಲ ಹಳ್ಳಿಗಳಿಗೆಲ್ಲ ನಾವು ಬಂಡೆಯಲ್ಲೇ ಹೋಗ್ತಿದ್ವಿ. ಬಸ್ ಇದ್ರೂ ಸೌಕರ್ಯಗಳು ಹೆಚ್ಚಿರ್ಲಿಲ್ಲ, ಬಸ್ಗಳು ಇಲ್ಲದಂತ ಕಾಲ ಇತ್ತು ಅವಾಗೆ. ಈಗ ನಾವೊಂದ್ಸರಿ ಮಾಗಳದಿಂದ ಆ ಕಡೆ ಧಾರವಾಡ ಜಿಲ್ಲೆಗೆ ಹೋಗ್ಬೇಕಾಗಿತ್ತು, ಹೊಳೆ ದಾಟ್ಕೊಂಡು ಹೋಗ್ಬೇಕಾಯ್ತು. ಮಾಗಳಕ್ಕೆ ಹೋದ್ಮೇಲೆ ಆ ದೋಣಿ ಎಲ್ಲೋ ಇತ್ತು, ಅವನು ಈ ಕಡೆ ಬಂದು ನೀವು ಆ ಕಡೆಗೆ ಹೋಗಿದ್ರೆ ಗಂಟೆಗಟ್ಟಲೆ ತಡ ಆಗುತ್ತೆ, ನಾವು ಅಲ್ಲಿ ಪ್ರಾಕ್ಟೀಸ್ ಮಾಡ್ಕೋಬೇಕು, ನಾಟಕ ಮಾಡ್ಬೇಕು ಅಂದಾಗ ನಾನು ರೇಣುಕ ಇಲ್ಲಮ್ಮ ಇಷ್ಟಾಗುತ್ತೆ ನೀವು ಕರ್ಕೊಂಡು ಹೋಗ್ತೀವಿ ಬರ್ರಿ ಅಂದ್ಬಿಟ್ಟು ಇಬ್ರು ಹೋಗ್ಬಿಟ್ವಿ. ನಾವು ಲಗೇಜ್ ಅಲ್ಲಿ ಹೊತ್ಕೊಂತೀವಿ ನೀವು ಬರ್ರಿಯಮ್ಮ ಅಂದ್ರೆ ಕೈ ಕೈ ಹಿಡ್ಕೊಂಡ್ರು ಹೋದ್ವಿ, ಓದ್ವಿ ಓದಿ ಓದಿ ಮುಳುಗ್ಬಿಟ್ವಿ ಊರು ನಾವು. ಹಾಗೆ ಆಯ್ತು ನಮ್ಮ ಅವಸ್ಥೆ ಇಲ್ಲೇ ಮುಗಿತು, ಕೊನೆ ನಮಸ್ಕಾರ ಹೇಳ್ಬಿಡಿ ಎಲ್ಲರಿಗೆ ಅಂತ ತಮಾಷೆ ಮಾಡ್ತಿದ್ಲ ರೇಣುಕ ಬಹಳ ಹಾಸ್ಯ ಪ್ರವೃತ್ತಿ ಆಕೆಗೆ. ಇಲ್ಲಮ್ಮ ನೀವು ಸಣ್ಣ ಗಟ್ಟಾಗಿ ನಮ್ ಕೈ ಹಿಡ್ಕೊಂಡು ನಾವ್ ಎಳ್ಕೊಂಡು ಹೋಗ್ತೀವಿ ಅಂದ್ರೆ ಲಗೇಜ್ ಎಲ್ಲ ಹೊತ್ಕೊಂಡು ಹೊಳಿ ದಾಟಿಸಿದ್ರ ಕಡೆ ಮತ್ತಲ್ಲಿ ಪಂಪ್ ಸೆಟ್ಟಿಂದ ಒಂದು ಮನೆ ಇತ್ತು ಅಲ್ಲಿ ಕರ್ಕೊಂಡು ಹೋಗಿ ಆಮೇಲೆ ಮತ್ ಬೇರೆ ಬಟ್ಟೆ ಉಟ್ಕೊಂಡು ಆ ಊರಿಗೆ ಹೋದ್ವಿ. ಇಲ್ಲಿ ಧಾರವಾಡದಿಂದ ಆ ಕಡೆಗೆ ಒಂದು ತೋವೆ ಅಂತ ಏನು ಬರುತ್ತೆ ಒಂದು ಹಳ್ಳಿ
1: ಅಲ್ಲಿ. ಎಂತ ಕಷ್ಟಕರ ದಿನಗಳು.
0: ಹೌದು ಆಯ್ತು, ಒಂದು ಆಯುಷ್ಯ ಮುಗಿದೋಗ್ಬಿಡ್ತು ಅನ್ಕೊಂಡಿದ್ದೀವಿ ನಾವೆಲ್ಲವೂ.
1: ಇಂಥ ಘಟನೆಗಳು ಬಂದಾಗ್ಲೂ ಸಹಿತ ನೀವು ಎದೆಗೊಂದಿಲ್ಲ, ಈ ವೃತ್ತಿನೇ ಬೇಡ ಅಂತ ಅನ್ಸಿಲ್ಲ ನಿಮ್ಗೆ?
0: ಎಷ್ಟೋ ಸಲ ಅನ್ಸಿತ್ತು ಬೇಡ ಅಂತ, ಅದ್ರ ಬಿಟ್ರೆ ಬೇರೆ ದಾರಿ ಇಲ್ಲ ನಮಗೆ. ನಾಟಕ ಬೇಡ ಬಿಟ್ರೆ ಬೇರೆ ಏನು ಗೊತ್ತಿಲ್ಲ ನಮಗೆ, ಬಿಟ್ರೆ ಮನೆತನ ನಡೆಯಂಗಿಲ್ಲ. ಚಿಕ್ಕ ಚಿಕ್ಕ ಮಕ್ಕಳಿನ ಅಪ್ಪ ಅದೇ ಹೇಳ್ತಿದ್ರು, ನೀನೊಬ್ಬಕ್ಕೆ ನಾಟಕ ಆಡಿದ್ರೆ ಇವರೆಲ್ಲರೂ ಬದುಕಿಸ್ಬೋದಂತ. ನನಗೊಂದು ತೃಪ್ತಿ ಇತ್ತು, 5 ಜನರ ತಂಗಿಯಂದ್ರು ಇವತ್ತು ಮದುವೆ ಕೊಟ್ಟಿದ್ದೀನಿ, ದುಡ್ದು ದುಡ್ಡೆಲ್ಲ ನಾಟಕದಿಂದನೆ, ಬೇರೆ ಏನಿಲ್ಲ, ನಾವು ಬೇರೆ ಯುದ್ಧಕ್ಕೆ ಏನು ಮಾಡಲಿಲ್ಲ. ಅಮ್ಮ ವ್ಯವಸಾಯ ಮಾಡ್ತಿದ್ರು, ನನ್ನ ಜೊತೆಗೆ ತಮ್ಮ ಸಹಕಾರ ಮಾಡಿದ, ಬಂದಿದ್ದು ಕಾಳು ಕಡಿ ಮನೆಗೆ ಆಗ್ತಿತ್ತು, ನಾಟಕದಿಂದ ಬಂದ ದುಡ್ಡನ್ನೆಲ್ಲ ಎಲ್ಲ ತಂಗಿಯಂದ್ರು ಮದುವೆ ಮಾಡಿದೆ. ಅವರು ಇವತ್ತು ಗಂಡನ ಮನೆಯಲ್ಲಿ ಅವರೆಲ್ಲ ಚೆನ್ನಾಗಿದ್ದಾರೆ, ತಮಗೂ ಮದುವೆ ಮಾಡಿದೆ.
1: ನಿಮ್ಮ ರಂಗಭೂಮಿಯ ಪಯಣದ ಜೊತೆಗೆ ನೀವು ಕಿರುತೆರೆಗೆ ಬಂದ್ರು, ಧಾರಾವಾಹಿಗಳಲ್ಲೆಲ್ಲ ಭಾಗವಹಿಸಿದ್ರಿ,
0: ಅದು ಅಚಾನಕ್ ಬಂದ
1: ನೆನಪುಗಳನ್ನ ಸ್ವಲ್ಪ ಹಂಚ್ಕೊಳ್ಳಿ.
0: ಕಿರುತೆರೆ ಅವಾಗ ಗೋರೂರು ಚನ್ನಬಸಪ್ಪರು ಒಂದು ನಾಟಕ ಮಾಡ್ತಿದ್ವಿ, ಬೆಳ್ಳಕ್ಕೆ ಹಿಂಡು ಬೆದ್ರೆ ಅಂತ ಕಲಾರಂಗದಿಂದ. ಒಂದ್ಸರಿ ಬೆಂಗಳೂರಿನಲ್ಲಿ ಅವರ ನಾಟಕ ನೋಡಿದ್ಮೇಲೆ ಇವ್ರು ಆ ಪಾತ್ರಕ್ಕೆಲ್ಲ ನಾಗರತ್ನಮ್ಮ ಸರಿ ಹೋಗ್ತಾರೆ, ಒಂದು ಪಾತ್ರ ಇದೆ ಶರಣವಾಹಿನಿಯಲ್ಲೇ ಮಾಡ್ಬೇಕು ಅಂತಂದ್ರು. ಆ ಶಿವಯೋಗ ಮಂದಿರದಲ್ಲಿ ಶೂಟಿಂಗ್ ಮಾಡಿದ್ರು, ಹಿರಿಯ ಕಲಾವಿದರು ಶಿವಾನಂದ ಅವರು ಮಾಡಿದ್ರು ನನ್ನ ಜೊತೆಯಲ್ಲಿ, ಅಲ್ಲಿ ಒಂದು ಮಾಡಿದ್ವಿ. ಆಮೇಲೆ ಏಳಿಗೆ ನಟರಾಜ್ ಅವರು ಕಿನ್ನರಿ ಅಂತ ಒಂದು ಧಾರಾವಾಹಿ ಮಾಡಿದ್ರು, ಈಗ ಸುಮಾರು 12-15 ವರ್ಷದ ಹಿಂದೆನೆ ಮಾಡಿದ್ರು ಅವರು. ಆ ಧಾರಾವಾಹಿ ಮಾಡಿದಾಗ ಅವರಿಲ್ಲ, ನನಗೂ ಒಂದು ಪಾತ್ರ ಇದೆ, ನಮ್ಮ ರಂಗಭೂಮಿಯವ್ರನ್ನ ಹಾಕೋಬೇಕಂತ ಎಲ್ಲ ನಮ್ಮ ರಂಗಭೂಮಿ ಕಲಾವಿದರನ್ನ ಸೇರಿಸ್ಕೊಂಡು ಅಲ್ಲಿ ಒಂದು ಧಾರವಾಡದಲ್ಲಿ ಶೂಟಿಂಗ್.

0: ಮಾಡಿದ್ರು. ಆಗ ಶೂಟಿಂಗ್ ಇದ್ದಾಗ ಇಲ್ಲಿಂದ ಧಾರವಾಡಕ್ಕೆ ಹೋಗ್ತಿದ್ದೆ ಬರ್ತಿದ್ದೆ, ಅದೊಂದು ಒಳ್ಳೆ ಅವಕಾಶ ನನಗೆ ಸಿಕ್ತು. ಶಿವರುದ್ರನೇ ಒಂದು ಬೆಂಗಳೂರಿನಲ್ಲೇ ಒಂದು ಮಾಡಿದೆ, ನನಗೊಂದು ಸೀನ್ ಎಲ್ಲ ಒಂದು ಅವಕಾಶ ಕೊಟ್ಟಿದ್ರು. ಹೀಗೆ ನಾನು ಅಲ್ಲಿ ಕಿರಿತನಕ್ಕೆ ಹೋಗೋಕೆ ಇಲ್ಲಿ ನಾಟಕಗಳು ಬಿಟ್ಟು ಹೋಗಕ್ ಆಗ್ತಿರ್ಲಿಲ್ಲ. ನಮಗೆ ನಾಟಕದ ಸ್ವಲ್ಪ ಕಡಿಮೆ ಆಯ್ತು ಅಂದ್ರೆ 6 ತಿಂಗಳು ಫುಲ್ ಸೀಸನ್ ಇರುತ್ತೆ ನಮಗೆ. ಡಿಸೆಂಬರ್ ನಿಂದ ನಮಗೆ ಏಪ್ರಿಲ್ ವರೆಗೂ ಫುಲ್ ನಾಟಕಗಳಿವೆ. ಅದು ಬಿಟ್ಟು ಬಿಡುವಿದ್ದ ಟೈಮ್ನಲ್ಲಿ ನಾನು ಚಲನಚಿತ್ರ ಆಗಿರ್ಬೋದು, ಧಾರಾವಾಹಿಗಳಾಗಿರ್ಬೋದು,
1: ಸಿನಿಮಾದಲ್ಲೂ ಸಹಿತ ನೀವು
0: ಸಿನಿಮಾದಲ್ಲಿ ವಿಶ್ವಕುಮಾರ್ ಅವರು ಸುಮಾರು 50 ವರ್ಷಗಳಿಂದ ಇಲ್ಲಿ ಪಿಕ್ಚರ್ ತೆಗೆದಿದ್ರು.
1: ಹೊಸಪೇಟೆಯಲ್ಲಿ
0: ಮದರ್ ಅಂತ ಹೆಸರಿಟ್ಟ ತಾಯಿ ಬಗೀರ್ ಅಂತದ್ದು ಒಂದು ಪಿಕ್ಚರ್. ಅದರಲ್ಲಿ ಕಲ್ಯಾಣ ಕುಮಾರ್, ನಂದಿತ ಬಸ್ ಅವರು, ಆಮೇಲೆ ಪಂಡ್ರಿಬಾಯಿ ಅವರು ಕೂಡ ಪಾತ್ರ ಮಾಡಿದ್ರು. ನಾನು ಹೋಗಿ ಅದೇ ರಂಗಭೂಮಿಯಲ್ಲಿ ಸುಮಾರು ನಾಟಕಗಳು ಮಾಡ್ತಾ ಇದ್ದೆ. ನಮಗೊಂದು ಚಿಕ್ಕ ಹುಡುಗಿ ಬೇಕು, ಇಲ್ಲೊಂದು ಪಾತ್ರ ಇದೆ, ಮತ್ತೆ ಅಲ್ಲಿಂದ ಕರ್ಸ್ಬೇಕು ಬೆಂಗಳೂರಿನ ಅಂದ್ಬೇಕು. ಅಂಬನ್ ಡಾಕ್ಟರ್ ಅಂತ ಮರಮ್ನಳ್ಳಿಯಲ್ಲಿ ಅವ್ರ ಸ್ನೇಹಿತರು, ಅವ್ರು ಅಲ್ಲಿಂದ ನನ್ನ ಕರೆಸಿ ನನಗೊಂದು ಪಾತ್ರ ಮಾಡಕ್ಕೆ ಅವಕಾಶ ಮಾಡಿಕೊಟ್ರಲ್ಲಿ.
1: ಒಬ್ಬ ಕಲಾವಿದೆ ಬರೀ ಕಲಾವಿದೆಯಾಗಿರದೆ ಒಂದು ಬದುಕಿನ ಗಾಢ ಅನುಭವದಿಂದ ರಾಜಕೀಯ ಪ್ರವೇಶವನ್ನು ತಾವು ಮಾಡಿದ್ರು.

0: ಬೇಕು. ಇಲ್ಲೊಂದು ಪಾತ್ರ ಇದೆ, ಮತ್ತೆ ಅಲ್ಲಿಂದ ಯಾಕೆ ಕರ್ಸ್ಬೇಕು ಬೆಂಗಳೂರಿಂದ ಅನ್ಬೇಕು. ಅಂಬನ್ ಡಾಕ್ಟರ್ ಅಂತ ಮರಮ್ನಹಳ್ಳಿಯಲ್ಲಿ ಅವ್ರ ಸ್ನೇಹಿತರು, ಅವ್ರು ಅಲ್ಲಿಂದ ನನ್ನ ಕರೆಸಿ ನನಗೊಂದು ಪಾತ್ರ ಮಾಡಕ್ಕೆ ಅವಕಾಶ ಮಾಡಿಕೊಟ್ರಲ್ಲಿ.
1: ಒಬ್ಬ ಕಲಾವಿದೆ ಬರೀ ಕಲಾವಿದೆಯಾಗಿರದೆ ಒಂದು ಬದುಕಿನ ಗಾಢ ಅನುಭವದಿಂದ ರಾಜಕೀಯ ಪ್ರವೇಶವನ್ನು ತಾವು ಮಾಡಿ ತಾಲೂಕ್ ಪಂಚಾಯತಿ ಸದಸ್ಯರಾದ್ರಿ, ಆ ಅನುಭವಗಳು.
0: 1994 ನಾಟಕ ಅಕಾಡೆಮಿ ಅವಾರ್ಡ್ ಆಯ್ತು ನನಗೆ. ಆ ಸಂದರ್ಭದಲ್ಲಿ ಬಹಳ ಪ್ರಚಾರ ಆಯ್ತು. ಅದೇ ಸಂದರ್ಭದಲ್ಲಿ 95 ಇದು ಎಲೆಕ್ಷನ್ ಬಂತು. ಮಹಿಳೆಗೆ ಒಂದು ಅವಕಾಶ ಇರೋದ್ರಿಂದ ಅವಾಗ ಎಲ್ಲ ನಮ್ಮೂರಿನ ಎಲ್ಲ ಹಿರಿಯರೆಲ್ಲ ಸೇರ್ಕೊಂಡು, ಈ ರಾಜಕೀಯ ಮುತ್ಸದ್ದಿಗಳೆಲ್ಲ ಸೇರ್ಕೊಂಡು ಅವಾಗ ನನಗೆ ಇಲ್ಲ ನೀವು ಎಲೆಕ್ಷನ್ ನಿಲ್ಕು, ಈ ಸಲ ಮಹಿಳೆಗೆ ಅವಕಾಶ ಇದೆ ಅಂದ್ರು. ನನಗೆ ಏನು ಗೊತ್ತಿಲ್ಲ, ಆ ಮೊದಲು ಗ್ರಾಮ ಪಂಚಾಯತಿ ಸದಸ್ಯ ಆಗಿದ್ದೆ, ಅದು ನಾಮಕಾವಸ್ಥೆ ಅಷ್ಟೇ. ನಾವು ಏನು ಕೆಲಸನೇ ಮಾಡಕ್ಕಾಗ್ಲಿಲ್ಲ ಅಲ್ಲಿ. ನಮ್ಮ ಹಿರಿಯ ರಾಜಕಾರಣಿಗಳು ಎಂ ಪಿ ಪ್ರಕಾಶ್ ಅವರು ರಾಜಕೀಯದಲ್ಲಿ ಇದ್ರು. ಮರಮ್ನಳಿಗೂ ಪ್ರಕಾಶ್ಗೂ ಬಹಳ ಅತ್ಯಂತ ನಿಕಟವಾದ ಸಂಬಂಧ ನಮಗೆ. ಅವರೊಂದು ಇದರಿಂದ ಇಲ್ಲ ಒಳ್ಳೆಯ ಆಯ್ಕೆ, ನಾಗರತ್ನವರಾದ್ರೆ ಆರ್ಸ್ ಬರ್ಬೋದು ಅಂತಂದ್ರು. ಒಂದು 2000 ಖರ್ಚು ಮಾಡಿರ್ಬೇಕು ಆಗಿನ ಕಾಲಕ್ಕೆ, ಅದು ದೊಡ್ಡ ಅಮೌಂಟ್. ನನಗೆ 2001 ನಾನು ತಾಲೂಕ್ ಪಂಚಾಯತಿ ಸದಸ್ಯ ಆಗಿದ್ದು, ಕೊನೆಯ ಅವಧಿಯಲ್ಲಿ ಉಪಾಧ್ಯಕ್ಷ ಕೂಡ ಆದೆ. ಅದ್ರಲ್ಲಿ ನಾನು ಅಕಾಡೆಮಿ ಅವಾರ್ಡ್ ಬಂದಿರೋದು, ನನ್ನ ನಾಟಕಗಳು ಹೆಚ್ಚಿರ್ತಿದ್ವು, ನಾಟಕನೂ ಮಾಡ್ತಾ ತಾಲೂಕ್ ಪಂಚಾಯತಿ ಕೆಲಸನೂ ನಿಭಾಯಿಸ್ದೆ ನಾನು. ಅದ್ ಬಹಳ ಹೆಮ್ಮೆ ಇದೆ ನನಗೆ. ಇಡೀ ರಾತ್ರಿ ನಾಟಕ ಮಾಡಿ ಮಾರ ದಿವಸ ನಾನು ಆಫೀಸ್ಗೆ ಹೋಗ್ತಿದ್ದೆ. ನಾನು ಹೋಗಿ ಅಲ್ಲಿಂದ ಏನಿದೆ ಅಂತ ತಿಳ್ಕೊಂಡು ಆಮೇಲೆ ನಾನು ಮತ್ತೆ ಮುಂದಿನ ನಾಟಕಗಳಿಗೆ ಹೋಗ್ತಿದ್ದೆ. ನನಗೆ ಎರಡೂ ನಿಭಾಯಿಸಿದೆ, ಅದು ಬಹಳ ಹೆಮ್ಮೆ ನನಗೆ. ಅವಾಗೆಲ್ಲ ನನ್ನ ಕೈಲಿ ಏನಾಗುತ್ತೋ, ಅದು ನಮ್ಮೂರಿನ ಜನರಿಗೆ ಏನು ಸಿಗ್ಬೇಕಾಗಿತ್ತು ಅದನ್ನೆಲ್ಲ ಮಾಡಿದಂತ ಒಂದು ಸಂತೋಷ ನನಗಿದೆ. ನಾನು ಎಲೆಕ್ಷನ್ ಎಂದಾಗ ಎಂ ಪಿ ಪ್ರಕಾಶ್ ಅವರು ಹೆಗ್ಡೆ ಅವ್ರನ್ನ, ಅನಂತನಾಗ್ ಅವ್ರನ್ನ, ಆರತಿ ಅವ್ರನ್ನ ಒಟ್ಟಾರ ಸಲುವಾಗಿ ನಮ್ಮ ಊರಿಗೆ ಕರ್ಕೊಂಡು ಬಂದಿದ್ರು. ಒಬ್ಬ ಕಲಾವಿದೆಯಲ್ಲಿ ನಿಂತಿದ್ದಾರೆ, ಕಲಾವಿದರು ಬಂದ್ರೆ ಅವರಿಗೆ ಹೆಚ್ಚು ಉಪಯೋಗ ಆಗ್ಬಹುದು, ಪ್ರಚಾರ ಆಗ್ಬಹುದು ಅನ್ನೋ ಉದ್ದೇಶದಿಂದ
1: ಇದರ ನಟ ನಟಿಯರನ್ನೆಲ್ಲ ಕರ್ಕೊಂಡು ಬಂದು ಒಂದು ಕ್ಯಾನ್ವಸ್ ಮಾಡೋದು ಒಂದು ವಿಷಯವಾಗಿ,
0: ಅದು ನಾನೊಬ್ಬ ಕಲಾವಿದೆ ಅನ್ನೋದಕ್ಕೆ ಒಂದು ಪ್ಲಸ್ ಪಾಯಿಂಟ್ ಆಯ್ತು ಅಂತ ನಾನು ಅನಿಸ್ತೇನೆ.
1: ನಿಮಗೆ ಕರ್ನಾಟಕ ನಾಟಕ ಅಕಾಡೆಮಿಯ ಸದಸ್ಯರಾಗಿ ನೀವು ಆಯ್ಕೆ ಆದ್ರಿ, ಆ ಅವಧಿ ತೃಪ್ತಿಕರವಾಗಿ ಕೆಲಸ ಮಾಡಿದೀನಿ ಅಂತ ಅನಿಸ್ತಾ
0: ಇದೆ. ಅವಾಗ ಸರ್ ಎಂ ಪಿ ಪ್ರಕಾಶ್ ಸರ್ ಅವರು ರಾಜಕೀಯದಿರೋದು ಮಂತ್ರಿ ಆಗಿದ್ರು, ಅವಾಗ ಕನ್ನಡ ಸಂಸ್ಕೃತಿ ಇಲಾಖೆ ಮಂತ್ರಿ ಆಗಿರೋದ್ರಿಂದ 2 ಪ್ರಶಸ್ತಿ ಸಮಾರಂಭಗಳೇ ನಾನು ಬಳ್ಳಾರಿ ಜಿಲ್ಲೆಯಲ್ಲೇ ಮಾಡಿದೆ. ಒಂದು ಬಳ್ಳಾರಿಯಲ್ಲಿ ಆಯ್ತು, ಎರಡನೇದೊಂದು ಬೆಂಗಳೂರಿನಲ್ಲಿ ಮಾಡಿದ್ರು, ಮೂರನೇ ಪ್ರಶಸ್ತಿ ಸಮಾರಂಭ ಕೂಡ ಹಡಗಲಿಯಲ್ಲಿ ಮಾಡಿದ್ವಿ ನಾವು. ಅವರೇ ಮಂತ್ರಿಗಳಾಗಿರೋದ್ರಿಂದ, ನಬಿಯವರು ಕೂಡ ಮಂತ್ರಿಗಳಾಗಿದ್ರು, ಇಬ್ಬರು ಮಂತ್ರಿಗಳು ಇರೋದ್ರಿಂದ ನಾನು ಕೆಲಸ ಮಾಡ್ಲಿಕ್ಕೆ ಬಹಳ ಸುಲಭ ಆಯ್ತು ನನಗೆ. ಯಾಕೆಂದ್ರೆ ಅವರು ಅನುಯಾಯಿಗಳು, ಅವರು ಒಂದು ಕೈ ಕೆಳಗೆ ಕೆಲಸ ಮಾಡೋರು ಬಹಳಷ್ಟು ಜನ ಇದ್ರು. ನಾಗರತ್ನಮ್ಮ ಇಲ್ಲಿರ್ತಾರೆ, ಅವ್ರ ಜೊತೆಗೆ ನೀವೆಲ್ಲ ಕೆಲಸ ಮಾಡ, ಅಲ್ಲೊಂದು ಸಮಾರಂಭ ಇದೆ, ಇಲ್ಲೇ ಸಮಾರಂಭ ಇದೆ, ಅವ್ರ ಜೊತೆ ಓಡಾಡೋದಷ್ಟೇ ನನ್ನ ಕೆಲಸ ಆಯ್ತು. ನನಗೆ ಹೆಸರು ಬಂತು, ಯಾರು ಮಾಡಿರ್ಲಿಕ್ಕಿಲ್ಲ. ಸದಸ್ಯ ಇರೋದು 3, ಅದರಲ್ಲಿ 2 ಪ್ರಶಸ್ತಿ ಸಮಾರಂಭಗಳನ್ನು ಬಳ್ಳಾರಿ ಜಿಲ್ಲೆಯಲ್ಲಿ ನಾನು ಮಾಡಿದೆ ಅಂತ ಹೇಳಿದ್ರೆ ನಾನು ಮಾಡಿದಂತ ಹೆಮ್ಮೆ ಅಲ್ಲ. ಇವರೆಲ್ಲರೂ ನನಗೆ ಪ್ರೋತ್ಸಾಹ ಕೊಟ್ಟರು. ಅವಾಗ ನಮ್ಮ ಅಕಾಡೆಮಿ ಅಧ್ಯಕ್ಷರು ಕೂಡ ಸಿ ಜಿ ಕೆ ಅವರು ಇದ್ರು, ಅವರು ಪ್ರಕಾಶ್ ಸರ್ ಅವರಿಗೆ ಬಹಳ ಅಭಿಮಾನ ಪಟ್ಟಂತವ್ರು ಅವರು. ಹೀಗಾಗಿ ಅವರೆಲ್ಲರೂ ಪ್ರೋತ್ಸಾಹದಿಂದ ನಾನು 2 ಪ್ರಶಸ್ತಿ ಸಮಾರಂಭಗಳು ಮಾಡಿದೆ ಅಂತ ಹೆಮ್ಮೆ ನನಗಿದೆ.
1: ನಿಮಗೆ ಸಷ್ಟು ಪ್ರಶಸ್ತಿಗಳು ಬಂದಿದ್ದಾವೆ, ಬಹಳ ಮುಖ್ಯವಾಗಿರ್ತಕ್ಕಂಥ ಪ್ರಶಸ್ತಿಗಳು, ಬಸವ ಬೆಳಗು ಪ್ರಶಸ್ತಿ ಆಗಿರ್ಬೋದು, ಆಮೇಲೆ ವಿಶ್ವೇಶ್ವರಯ್ಯ ನವರತ್ನ ಪ್ರಶಸ್ತಿ, ಕೈಲಾಸಂ ಪ್ರಶಸ್ತಿ, ನಾಡಚೇತನ ಪ್ರಶಸ್ತಿ, ಸಾವಿತ್ರಮ್ಮ ದೇ ಜೆ ಗೌಡ ಪ್ರಶಸ್ತಿ, ಕರ್ನಾಟಕ ನಾಟಕ ಅಕಾಡೆಮಿ ಪ್ರಶಸ್ತಿ ಬಂದಿದೆ, ರಾಜ್ಯೋತ್ಸವ ಪ್ರಶಸ್ತಿ ಬಂತು, ಬಳ್ಳಾರಿಯ ಕೃಷ್ಣದೇವರಾಯ ವಿಶ್ವವಿದ್ಯಾಲಯದ ಗೌರವ ಟ್ರೇಟ್ ಬಂತು, ಮಹರ್ಷಿ ವಾಲ್ಮೀಕಿ ಪ್ರಶಸ್ತಿ ತಮಗೆ ಬಂತು. ಈ ಪ್ರಶಸ್ತಿಗಳ ಸಂದರ್ಭಗಳು ನಿಮಗೆ ಯಾವ ಥರದ ಖುಷಿ ನೀಡಿತು, ಮತ್ತೆ ಜವಾಬ್ದಾರಿ ಹೆಚ್ಚಳ ಮಾಡ್ತಾ ಹೇಗೆ?
0: ತುಂಬ ಜವಾಬ್ದಾರಿ ಹೆಚ್ಚಾಗಿದೆ. ಪ್ರಶಸ್ತಿ ಬಂದಾಗ ಸಾಧಾರಣ ಎಲ್ಲರಿಗೂ ಖುಷಿ ಆಗುತ್ತೆ, ಆದ್ರೆ ನಾನು ಯಾವ ಪ್ರಶಸ್ತಿಗಳು ಬರ್ತವೆ ಅಂತೇಳಿ ನಾನು ಅಂದುಕೊಂಡವಳಲ್ಲ, ಅವಾಗ ಹುಡ್ಕೊಂಡು ಬಂದಿದ್ದು. ನಾನು ವಾಲ್ಮೀಕಿ ಪ್ರಶಸ್ತಿ ಕೊಡ್ತಾರೆ ಅನ್ನೋದು ಕೂಡ ನನಗೆ ಗೊತ್ತಿರ್ಲಿಲ್ಲ. ಎರಡು ಹಿಂದಿನ 2 ಪ್ರಶಸ್ತಿ ಇತ್ತು, ಆದ್ರೆ ಅದಕ್ಕಷ್ಟು ಮಹತ್ವ ಕೊಟ್ಟಿರ್ಲಿಲ್ಲ, ಅದೆಷ್ಟೋ ಕಡಿಮೆ ಹಣ ಕೊಡ್ತಾ ಇದ್ರು. ಅದ್ ಯಾರಿಗೆ ಕೊಟ್ಟರು ಏನ್ ಕತೆ ಅನ್ನೋದಕ್ಕೆ ನನಗ್ ಗೊತ್ತಿಲ್ಲ.
1: ನನಗೆ
0: ವಾಲ್ಮೀಕಿ ಪ್ರಶಸ್ತಿ ಬಂದಾಗ ನನಗೆ 5 ಲಕ್ಷ ರೂಪಾಯಿ ಅಮೌಂಟ್ ಇತ್ತು ಅದಕ್ಕೆ. ಅದನ್ನ ನಾನು ಟಿವಿಲಿ ನೋಡ್ತಾ ಇದ್ರೆ ನನಗೆ ಆಶ್ಚರ್ಯ, ನನಗೆ 5 ಲಕ್ಷ ಕೊಡ್ತಾರ ಹಿರಿಯಂತ ಪ್ರಶಸ್ತಿ, ನನಗೆ ಗೊತ್ತೇ ಇಲ್ಲ. ಯಾರು ಸುಮ್ಮನೆ ಸಮಾಜ ಕಲ್ಯಾಣ ಇಲಾಖೆಯವರು ನನ್ನ ಇಂಟರ್ವ್ಯೂ ಮಾಡಿ ಹೋಗಿದ್ರು, ಯಾರು ಕೇಳಿರ್ತಾರೆ ಕೊಟ್ಟಿರ್ತಾರೆ, ಅದಕ್ಕೆ ಲಕ್ಷಣ ಇರ್ಲಿಲ್ಲ. ಏನಾವತ್ತು ಎಷ್ಟು ಫೋನ್ಗಳು, ಎಷ್ಟು ಪತ್ರಕರ್ತರು, ಮೀಡಿಯಾದವ್ರು ಬಂದಾಗ ಆಸ್ತಿ ಆಗ್ಬಿಡ್ತು ನನಗೆ. ನನಗೆ ಅಳೋದು ಬಿಟ್ರೆ ಅವತ್ತು ಬೇರೆ ಏನು ಮಾತಾಡಕ್ಕಾಗಲ್ಲ, ಅಷ್ಟು ನನಗೆ ಭಾವ ಪರವಶಲಾಗ್ಬಿಟ್ಟಿದ್ದೆ. ಬಹಳ ಜವಾಬ್ದಾರಿ ಕೊಟ್ಟಿದೆ ನಮಗೆ. ಬದುಕನ್ನು ರೂಪಿಸ್ಲಿಕ್ಕೆ ವಾಲ್ಮೀಕಿ ಪ್ರಶಸ್ತಿ ಒಂದು ಬಹಳ ಒಳ್ಳೆಯ ಅನುಕೂಲ ಆಯ್ತು. ಯಾಕಂದ್ರೆ ಎಲ್ಲ ಮಾಡಿ ನಾನು ಬರಿಗೈ ಆಗ್ಬಿಟ್ಟಿದ್ದೆ. ಬದುಕು ಹೆಂಗಪ್ಪ ಅಂತಂದಾಗ ಒಂದು 5 ಲಕ್ಷ ನನಗೆ ಕೊಟ್ಟರು. ನನಗೆ ಇರ್ಲಿಕ್ಕೆ ನೆರಳು ಕೂಡ ಇರಲಿಲ್ಲ. ಅಪ್ಪ ಮಾಡಿದ ಮನೆ ಎಲ್ಲ ಬಿದ್ದೋಗಿತ್ತು, ಮನೆ ಮಾಡಿಕೊಂಡೆ. ಮತ್ತೆ ಅಕ್ಕ ತಂಗಿಯರು ಬಂದು ಹೋಗ್ಲಿಕ್ಕೆ ಒಂದು ನೆರಳು ಮಾಡಿಕೊಂಡೆ. ಅಲ್ಲಿಂದ ನನಗೆ ಬದುಕಲಿಕ್ಕೆ ದೊಡ್ಡ ದಾರಿ ಆಗಿದ್ದು ವಾಲ್ಮೀಕಿ ಪ್ರಶಸ್ತಿ ನನಗೆ.

0: ನಮ್ಮ ಈಗಿನ ರಂಗಭೂಮಿಯಲ್ಲಿ ಹೆಣ್ಣು ಮಕ್ಕಳ ಪ್ರವೇಶ ಹೇಗಿದೆ ಮತ್ತು ಈ ಹೊಸ ತಲೆಮಾರಿನ ಇವರು ರಂಗಭೂಮಿಯಲ್ಲಿ ಯಾವ ರೀತಿ ತೊಡಕೊಂಡಿದ್ದಾರೆ, ಇದರ ದಿಕ್ಕು ಹೇಗೆ ಸಾಗ್ತಾ ಇದೆ?
1: ರಂಗಭೂಮಿ ಯಾವತ್ತೂ ನಿರಂತರವಾಗಿದೆ, ಅದಕ್ಕೆ ಯಾವತ್ತೂ ಕೊರತೆ ಆಗಿಲ್ಲ. ಏನು ಸ್ವಲ್ಪ ಏಳುಬೇಳುಗಳು ಕಂಡಿರ್ಬೋದು, ಅದನ್ನ ಬಿಟ್ರೆ ಎಲ್ಲಿವರೆಗೆ ಮನುಷ್ಯ ಜಾತಿ ಇರುತ್ತೋ ಅಲ್ಲಿವರೆಗೂ ಕೂಡ ರಂಗಭೂಮಿ ಇರುತ್ತಂತ ವಿಶ್ವಾಸ ನನಗಿದೆ. ಯಾಕೆಂದ್ರೆ ಮರಿಯಮ್ಮನಹಳ್ಳಿಯಲ್ಲಿ ಒಂದು ಯುವ ಪೀಳಿಗೆ ಪಡೆಯೇ ಇದೆ. ಈಗ ಮರಿಯಮ್ಮನಹಳ್ಳಿಗೆ ಒಂದು ಹೆಸರು ಇದೆ, ನಾವೆಲ್ಲ ಗ್ರಾಮೀಣ ರಂಗಭೂಮಿ, ವೃತ್ತಿ ರಂಗಭೂಮಿ ಇದೆಲ್ಲ ಮಾಡಿದಂತವ್ರು. ಇವಾಗ ಸಾಣೆಹಳ್ಳಿ, ನೀನಾಸಮ್ಮ, ಆಮೇಲೆ ಸಿದ್ದಾಪುರ ಇಂಥವೆಲ್ಲ ಟ್ರೈನಿಂಗ್ ಮಾಡ್ಕೊಂಡು ಬಂದವರು ಅದ್ಭುತ ಕಲರ್ ಆಗಿದ್ದಾವೆ. ನಾನು ಸಣ್ಣ ಸಣ್ಣ ಮಕ್ಕಳು ಕಟ್ಕೊಂಡೇ ಇಲ್ಲ ನಾಟಕ ಮಾಡ್ತಿದ್ದೆ. ಇವತ್ತ ಮಕ್ಕಳು ಒಳ್ಳೊಳ್ಳೆ ನಿರ್ದೇಶಕರಾಗಿದ್ದಾರೆ, ಒಳ್ಳೊಳ್ಳೆ ನಟರಾಗಿದ್ದಾರೆ. ಕರ್ನಾಟಕದ ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಕೆಲಸ ಮಾಡ್ತಾ ಇದ್ದಾರೆ. ಎಲ್ಲಿ ಬೀದರು, ಎಲ್ಲಿ ಬೆಂಗಳೂರು, ಮೈಸೂರು, ಎಲ್ಲ ಕಡೆ ಹುಡುಗರು, ನಮ್ಮ ಹುಡುಗರು ಮರಿಯಮ್ಮನಹಳ್ಳಿ ಅವರು ಇದ್ದಾರೆ. ಅವ್ರು ನೋಡಿದ್ಕೊಳ್ಳ ಆಶ್ಚರ್ಯ ಆಗುತ್ತೆ ನನಗೆ. ಅಪ್ಪ ನಮ್ ಅಲ್ಲೋ ನೀನ್ ನಮ್ಮ ನಾಟದಲ್ಲಿ ಪಾತ್ರ ಮಾಡಿದ್ರೆ ಹೌದಮ್ಮ ಅವಾಗ ನಿಮ್ ಸತ್ತಿದ್ವಿ, ಅರೆ ನಿನ್ ಇಷ್ಟ ಅದ್ಭುತವಾಗಿ ಬೆಳೆದಿದ್ದಾರೆ ಮತ್ತೆ ಇದಕ್ಕೆ ಭವಿಷ್ಯ ಇಲ್ಲಂತ ಹೆಂಗ್ ಹೇಳ್ತೀರಿ ನೀವು? ಅದ್ಭುತ. ಅವರಿಗೆ ಸಹಕಾರ ಬೇಕು, ವೇದಿಕೆಗಳು ಬೇಕು, ದುಡಿಯಕ್ಕೆ ಅವಕಾಶ ಬೇಕು. ಬಹಳ ಅತಂತ್ರ ಆಗಿದೆ. ಕೊರೋನಾ ಬಂದಾಗಲಿದ್ದಂತೆ ಕಲಾವಿದರ ಬದು ಬಹಳ ಅತಂತ್ರ ಆಗಿದೆ. ನಮ್ಮ ಆ ಮಕ್ಕಳಂತ ಹೇಳಿದ್ವಲ್ಲ, ಊರ್ನಲ್ಲೇ ಏನು ರಂಗಭೂಮಿ ಕೆಲಸ ಮಾಡ್ಬೇಕಂತ ಬಂದ್ರು ಮರಿಯಮ್ಮನಹಳ್ಳಿಗೆ. ಅಲ್ಲಿ ಏನು ಮಾಡಿಕ್ ಆಗ್ಲಿಲ್ಲ. ಪಾಪ ಅವು ಕೂಲಿ ಮಾಡಿದ್ವು, ತರಕಾರಿ ಮಾರಿದ್ವು, ಹಣ್ಣು ಮಾರಿದ್ವು. ಎಲ್ಲಿ ಕೆಲಸ ಸಿಗುತ್ತಂತ ಅಲ್ಲಿ ಹೋದ್ರು. ಅವ್ರು ನೋಡಿ ಅಳು ಬರ್ತಿತ್ತು ನಮಗೆ. ಒಂದು ನಾಟಕ ಮಾಡಿದ್ರೆ ಒಂದು 16 ಮಂದಿ ಬದುಕ್ತೀವಿ ಅದರಲ್ಲಿ. ಇವರೆಲ್ಲರೂ ಬೇರೆ ಬೇರೆ ಕಡೆ ಹೋಗ್ಬಿಟ್ರಲ್ಲಪ್ಪ, ನಮ್ಮ ಕೈಲಿ ಏನು ಮಾಡ್ಲಿಕ್ಕೆ ಆಗ್ಲಿಲ್ಲ. ನಾವು ಹಣದಿಂದ ಸದೃಢ ಆಗ್ಲಿಲ್ಲ. ನಾವು ನಮ್ಮ ಬದುಕಿಗೆ ಆಗೋಗ್ಬಿಡ್ತದ. ಹೀಗಾಗಿ ನಮ್ಮ ಮಕ್ಕಳೆಲ್ಲ ಅದ್ಭುತವಾಗಿ ಮಾಡ್ತಾರೆ, ಒಳ್ಳೆ ಭವಿಷ್ಯ ಇದೆ. ನಾವೇನು ಹುಟ್ಟಾಕಿದಂತ ರಂಗಭೂಮಿ ಬೆಳೆಸ್ಕೊಂತ ಬಂದಿದ್ದೀವಿ, ಮುಂದೆ ಆ ಮಕ್ಕಳು ಎಳ್ಕೊಂಡು ಹೋಗ್ತಾರೆ ಅನ್ನೋ ಭರವಸೆ ನನಗಿದೆ.
0: ಇಡೀ ಸುದೀರ್ಘ ಬದುಕನ್ನ, ನಿಮ್ಮ ಬದುಕನ್ನ ರಂಗಭೂಮಿಗೆ ತ್ಯಾಗ ಮಾಡಿದಿರಿ. ಈಗ ನಿಮಗೆ ಬರ್ತಾ ಇರತಕ್ಕಂತ ಸರ್ಕಾರದ ಮಹಾಶಾಸನಗಳಾಗಿರ್ಲಿ ಏನೇ ಆಗಿರ್ಲಿ, ಇದು ನಿಮ್ಗೆ ಆಸರೆ ಆಗಿದೆಯಾ ಅಥವಾ ಕೊರತೆ ಆಗ್ತಿದೆಯಾ? ನಿಮ್ಮ ಹಾಗೆ ನಿಮ್ಮ ವಯಸ್ಸಿನ, ನಿಮಗಿಂತಲೂ ಹಿರಿಯ ವಯಸ್ಸಿನ ಕಲಾವಿದರು ಇವತ್ತು ಬದುಕ್ತಾ ಇದ್ದಾರೆ, ಅವರಿಗೆ ಈ ಮಹಾಶಾಸನಗಳು, ಅದು ಕೇಂದ್ರ ಸರ್ಕಾರದಾಗಿರ್ಬೋದು, ರಾಜ್ಯ ಸರ್ಕಾರದಾಗಿರ್ಬೋದು, ಸರಿಯಾಗಿ ದಕ್ತಾ ಇದೆಯಾ?
1: ಕೊಡ್ತಾ ಇದ್ದಾರೆ. ಇವರು 2000 ರೂಪಾಯಿ ಕೊಡ್ತಾ ಇದ್ದಾರೆ ಕಲಾವಿದರಿಗೆ. ಆದ್ರೆ ಅವರು ಕೊಡಂತದ್ದು ಅದು ಎಷ್ಟೇ ಕೊಡ್ಲಿ, ಟೈಮ್ ಸರಿ ಬಂದ್ಬಿಟ್ಟು ಅವ್ರು ಗಂಜಿ ಕುಡ್ದಾದ್ರೂ ಬದುಕ್ತಿವಿ ಅಂತ. ಈಗ 2000 ರೂಪಾಯಿ ಯಾತಕ್ಕೂ ಸಾಲೋದಿಲ್ಲ. ಕೇಂದ್ರ ಸರ್ಕಾರ 4000 ರೂಪಾಯಿ ಕೊಡತ್ತೆ, ಅದು ಎಲ್ಲರಿಗೂ ಸಿಗೋದಿಲ್ಲ. ಅವ್ರು ಕೊಡೋದು ಬೇಡ, ಇವರೇ ನಮ್ಮ ಸರ್ಕಾರದವರೇ ಒಂದು 4000 ಅಥವಾ 5000 ಮಾಡಿಬಿಟ್ರೆ, ಯಾಕೆಂದ್ರೆ ನಮ್ಮ ಬದುಕಿನಲ್ಲಿ ಯಾರು ಮುಂದೆ ನಮ್ಮನ್ನ ಕೈ ಹಿಡಿಯೋದಿಲ್ಲ. ಚಿಕ್ಕವರಿದ್ದಾಗ ಅವ್ರು ಬೆಳೆಸಿರ್ಬೋದು ಮಕ್ಕಳು, ಅವ್ರ ಮಕ್ಕಳು ದೊಡ್ಡವರಾದ್ಮೇಲೆ ನಾವ್ ಯಾಂತ ಕೂಡ ನೆನಪುಳಿಯೋದಿಲ್ಲ ಮಕ್ಕಳಿಗೆ. ತಂದೆ ತಾಯಿ ನೋಡ್ಬೇಕನ್ನೋದು ಅವ್ರಿಗೆ ಕಲ್ಪನೆ ಇರೋದಿಲ್ಲ. ಎಷ್ಟೋ ಜನ, ನಾನು 20-25 ಜನ ರಂಗಭೂಮಿಗೆ ಬಂದಿದ್ರಲ್ಲ, ಅವರೆಲ್ಲ ಬದುಕ್ತಿರೋದು ಪೆನ್ಷನ್ ನಿಂದಾನೆ. ಆದ್ರೆ ಈಗ ನಮ್ಮನ್ನ ಕಾರ್ಯಕ್ರಮ ಕೇಳ್ತಿದ್ರಲ್ಲ, ಅವ್ರು ಕೇಳ್ಕೊಳ್ತೀನಿ. ತಂದೆ ತಾಯಿಗಳು ಮಾತ್ರ ನಿರ್ಲಕ್ಷ್ಯ ಮಾಡಬಾರ್ದು. ಈಗ ಅವ್ರು ಬೆಳೆದು ದೊಡ್ಡವರಾಗಿರ್ಬೇಕು, ದುಡಿತಿರ್ಬೋದು, ದೊಡ್ಡ ದೊಡ್ಡ ಸ್ಥಾನದಲ್ಲಿ ಇರೋದ್ರೆ. ಆದ್ರೆ ತಂದೆ ತಾಯಿನೇ ನಿರ್ಲಕ್ಷ್ಯ ಮಾಡಿದ್ರೆ ಹೆಂಗೆ? ಮುಂದೆ ನಿಮಗ್ ಬುತ್ತಿ ಕಟ್ಟಿಟ್ಟಿದ್ದು ಅಂತ ಹೇಳ್ತೇನೆ. ಯಾಕಂದ್ರೆ ನಿಮ್ಮ ಮಕ್ಕಳು ನಮ್ಮ ಸರಿ ನೋಡ್ಕೊಂಡೆ, ನಿಮ್ಮ ಮಕ್ಕಳು ಅವ್ರ ಸರಿ ನೋಡ್ಕೋತಾರೆ. ಯಾವ್ದೇ ರೀತಿಯಿಂದಲೇ ನೀವು ಅದನ್ನ ಅನುಭವಿಸ್ಬೇಕಾಗುತ್ತೆ. ಅದಕ್ಕೆ ನಾನು ಮಕ್ಕಳಿಗೆ ಅದೇ ಹೇಳ್ತೇನೆ, ಅವ್ರಿಗೆ ಒಳ್ಳೆ ಸಂಸ್ಕಾರ ಕಲಿಸ್ಬೇಕು. ನಾವೇ ಕಲಿಸಿದ್ರು ಕೂಡ ಅವ್ರು ಬಂದ ನಂತರ ಅವ್ರ ಬದುಕು ನಾವು ಯಾಕೆ ಓದ್ ಈಗ ರೈತರ ಮಕ್ಕಳು ಅವ್ರ ಮನೆಗೆ ಇದ್ಕೊಂಡು ಅವ್ರ ತಂದೆ ತಾಯಿನ ಜೋಪಾನ ಮಾಡ್ತಾರೆ. ಹಂಗ ನಮ್ಮ ಮಕ್ಕಳು ಓದಿಸಿ ತಪ್ಪು ಮಾಡಿದ್ವಿ ಏನೋ ತಪ್ಪು ಕಲ್ಪನೆ ತಂದೆ ತಾಯಿಗೆ ಬರ್ತಾ ಇದ್ದಾನೆ. ಓದೋದೇ ಬೇಡಪ್ಪ ಮಕ್ಕಳ, ನಮ್ಮ ಕಣ್ಣೆದ್ರಿಗಿದ್ರೆ ನಮ್ಮ ದುಡ್ದಾಗ್ತಾರೆ ಅನ್ನೋದು ಆ ಕಲ್ಪನೆ ಯಾರಿಗೂ ಬರಬಾರ್ದು. ಓದಿದ್ರು ಕೂಡ ಮಕ್ಕಳಿಗೆ ತಂದೆ ತಾಯಿನ ನೋಡ್ಕೊಂಡು ಹೋಗ್ಬೇಕು ಅನ್ನೋ ಒಂದು ಮಾತಂದು ಹೇಳಕತ್ತೆ.
0: ಒಳ್ಳೇದು. ತಮ್ಮ ಬದುಕಿನ ಮೊದಲು ವಿಶೇಷವಾಗಿ ವೃತ್ತಿ ರಂಗಭೂಮಿಯ ಕಲಾವಿದೆಯಾಗಿ ತಮ್ಮ ಬದುಕಿನ ಪಯಣದ ಅನುಭವಗಳನ್ನು ಹಂಚಿಕೊಂಡ್ರಿ. ಧನ್ಯವಾದಗಳು. ನಮಸ್ಕಾರ.
1: ನಮಸ್ತೆ.
2: ಮರಿಯಮ್ಮನಹಳ್ಳಿಯ ಮಹಾ ವೃತ್ತಿ ರಂಗ ಕಲಾವಿದರ ಸಂಘದ ಕುರಿತು ಮಾಹಿತಿ ನೀಡುತ್ತಾರೆ ಹಿರಿಯ ರಂಗ ಕಲಾವಿದೆ ಡಾಕ್ಟರ್ ಕೆ ನಾಗರತ್ನಮ್ಮ ಅವರು. ಇದುವರೆಗೆ ಇಂದಿನ ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಹಿರಿಯ ರಂಗಭೂಮಿ ಕಲಾವಿದೆ ಹಾಗೂ ಸಟಕಿ ಮರಿಯಮ್ಮನಹಳ್ಳಿಯ ಡಾಕ್ಟರ್ ಕೆ ನಾಗರತ್ನಮ್ಮ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ನಡೆಸಿಕೊಟ್ಟವರು ಸೋಮೇಶ್ ಉಪ್ಪಾರ್. ಇದು ಆಕಾಶವಾಣಿ ಹೊಸಪೇಟೆ ಕೇಂದ್ರದ ಕೊಡುಗೆ.

0: ಎಫ್ಎಂ 103.1 ಮೆಗಾಹೆರ್ಟ್ಸ್ಗಳಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಶ್ರೋತೃಗಳೇ, ಈಗ ಸಮಯ 12:30. ಈಗ ವಾಣಿಜ್ಯ ಪ್ರಕಟಣೆಗಳು.
1: ಕೂರ್ಗ್ ಹೈಲೈಟ್ ಫರ್ನಿಚರ್ನಲ್ಲಿ 3-ಡೋರ್ ವಾರ್ಡ್ರೋಬ್ 8,900 ರೂಪಾಯಿಗೆ, 2-ಡೋರ್ ವಾರ್ಡ್ರೋಬ್ 6,900 ರೂಪಾಯಿಗೆ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ.

0: ಮಾನ್ಸೂನ್ ಮೆಗಾ ಡಿಸ್ಕೌಂಟ್ ಸೇಲ್ ಇರಿಟಿಯ ಸುನಿತಾ ಫರ್ನಿಚರ್ನಲ್ಲಿ ಎಲ್ಲಾ ಫರ್ನಿಚರ್ಗಳ ಮೇಲೆ ಅಚ್ಚರಿ ಮೂಡಿಸುವ ಅತಿ ಕಡಿಮೆ ಬೆಲೆ. ಪ್ರೀಮಿಯಂ ಫರ್ನಿಚರ್ಗಳ ಸ್ಪೆಷಲ್ ಕಲೆಕ್ಷನ್ಸ್, ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ, ಸುಲಭ ಕಂತಿನ ಇಎಂಐ ಫೆಸಿಲಿಟಿ. ಸುನಿತಾ ಫರ್ನಿಚರ್, ಉಳಿಯಿಲ್ ಇರಿಟಿ ಹಾಗೂ ತವಕ್ಕರ ಕಣ್ಣು.
1: ಸರ್ವರನ್ನು ಬೆರಗುಗೊಳಿಸುವ ಡಿಸೈನ್ಸ್ನಲ್ಲಿ ಡೈಮಂಡ್ ಆಭರಣಗಳಿಗಾಗಿ ಲಿಯೋರಾ ಡೈಮಂಡ್ಸ್, ಕುಶಾಲ್ ನಗರ್, ಕೋಣಿಕೊಪ್ಪಲು, ಪಿರಿಯಾಪಟ್ಟಣ.

ಈಗ ಕೆಲವು ಪ್ರಕಟಣೆಗಳು. ಮಡಿಕೇರಿ ಇಸಿಎಚ್ಎಸ್ನಲ್ಲಿ ವೈದ್ಯಕೀಯ ಸೇವೆ ಪಡೆಯುತ್ತಿರುವ ಎಲ್ಲ ಮಾಜಿ ಸೈನಿಕರು ಮತ್ತು ಅವರ ಅವಲಂಬಿತರ ಗಮನಕ್ಕೆ, ಇದೇ ತಿಂಗಳ 30ನೇ ತಾರೀಕಿನಿಂದ ಆಗಸ್ಟ್ 7ರವರೆಗೆ ಮಡಿಕೇರಿ ಪಾಲಿಕ್ಲಿನಿಕ್ನಲ್ಲಿ ವೈದ್ಯರು ಲಭ್ಯವಿರುವುದಿಲ್ಲ. ಪಿಎಂ ಶ್ರೀ ಜವಾಹರ್ ನವೋದಯ ವಿದ್ಯಾಲಯ ಗಾಳಿಬೀಡು ಕೊಡಗು, ಇಲ್ಲಿ 6ನೇ ತರಗತಿ ಪ್ರವೇಶ ಪರೀಕ್ಷೆಗಾಗಿ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಅರ್ಜಿ ಸಲ್ಲಿಸಲು ಇದೇ ತಿಂಗಳ 31 ಕೊನೆಯ ದಿನ. ಅರ್ಹತೆಗಳು: ಅಭ್ಯರ್ಥಿ ಹಾಗೂ ಪೋಷಕರು ಕೊಡಗು ಜಿಲ್ಲೆಯಲ್ಲೇ ವಾಸವಿದ್ದು ಅದೇ ವಿಳಾಸದಲ್ಲಿ ಆಧಾರ್ ಕಾರ್ಡ್ ಹೊಂದಿರಬೇಕು. ಅಭ್ಯರ್ಥಿಯು 2026-27 ಸಾಲಿನಲ್ಲಿ 5ನೇ ತರಗತಿಯಲ್ಲಿ ಓದುತ್ತಿರಬೇಕು. ವಯೋಮಿತಿ: ಅಭ್ಯರ್ಥಿಯು 1/5/2015 31/7/2017 ನಡುವಿನ ಅವಧಿಯಲ್ಲಿ ಜನಿಸಿರಬೇಕು. ಅರ್ಜಿ ಸಲ್ಲಿಸಲು ಇದೇ ತಿಂಗಳ 31 ಕೊನೆಯ ದಿನ. ಪ್ರವೇಶ ಪರೀಕ್ಷೆಯ ದಿನಾಂಕ 28/11/2026. ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸಬೇಕಾದ ವೆಬ್ಸೈಟ್ ವಿಳಾಸ cbseitms.rcil.gov.in/nvs. ವೆಬ್ಸೈಟ್ ವಿಳಾಸ ಮತ್ತೊಮ್ಮೆ cbseitms.rcil.gov.in/nvs. ಸಂಪರ್ಕಿಸಬೇಕಾದ ದೂರವಾಣಿ ಸಂಖ್ಯೆ 944-82-15-623 ಅಥವಾ 9611-86-2835. ದೂರವಾಣಿ ಸಂಖ್ಯೆ ಮತ್ತೊಮ್ಮೆ 944-82-15-623 ಅಥವಾ 9611-86-2835. ಎರಡು 2026-27 ಸಾಲಿಗೆ ಮೆಟ್ರಿಕ್ ನಂತರದ ಕೋರ್ಸುಗಳಲ್ಲಿ ವ್ಯಾಸಂಗ ಮಾಡುತ್ತಿರುವ ಅರ್ಹ ಹಿಂದುಳಿದ ವರ್ಗಗಳ ವಿದ್ಯಾರ್ಥಿಗಳು ಹಾಗೂ ಅಲೆಮಾರಿ ಅರೆ ಅಲೆಮಾರಿ ಪ್ರವರ್ಗ 1 ವಿದ್ಯಾರ್ಥಿಗಳಿಂದ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ಮೂಲಕ ನೀಡಲಾಗುವ ಮೆಟ್ರಿಕ್ ನಂತರದ ವಿದ್ಯಾರ್ಥಿ ವೇತನ, ಶುಲ್ಕ ವಿನಾಯಿತಿ, ವಿದ್ಯಾಸಿರಿ, ಊಟ ಮತ್ತು ವಸತಿ ಸಹಾಯ ಯೋಜನೆ ಸೌಲಭ್ಯಕ್ಕಾಗಿ ಆನ್ಲೈನ್ ಮೂಲಕ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಅರ್ಜಿ ಸಲ್ಲಿಸಲು ಆಗಸ್ಟ್ 31 ಕೊನೆಯ ದಿನ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 0827229568. ಶ್ರೋತೃಗಳೇ, ಈಗ ಸಮಯ 12:35. ಇನ್ನು ಮುಂದೆ ಆರೋಗ್ಯ ಕಾರ್ಯಕ್ರಮ. ಮಾದಕ ವಸ್ತುಗಳ ಸೇವನೆಯಿಂದ ಮನಸ್ಸಿನ ಮೇಲೆ ಆಗುವ ಪರಿಣಾಮ, ಈ ಕುರಿತು ಡಾಕ್ಟರ್ ಶಮಾ ಬಿಆರ್ ಅವರೊಂದಿಗಿನ ಸಂದರ್ಶನ ಬೆಂಗಳೂರು ಕೇಂದ್ರದಿಂದ.

0: ಮಾತಾಡ್ತೀವಿ. ಮಾದಕ ವಸ್ತುಗಳ ಸೇವನೆಯಿಂದ ಆಗುವಂತಹ ದುಷ್ಪರಿಣಾಮಗಳ ಬಗ್ಗೆ ಮಾತಾಡ್ತೀವಿ. ಆಮೇಲೆ ಬೇರೆ ಬೇರೆ ಯಾವ್ಯಾವ ರೀತಿಯಾದಂತಹ ಮಾದಕ ವಸ್ತುಗಳ ಸೇವನೆಯನ್ನು ಮಾಡ್ತಿರ್ತಾರೆ, ಆಮೇಲೆ ಅದರಿಂದ ಆಗುವಂತಹ ಸಮಸ್ಯೆಗಳ ಬಗ್ಗೆ, ಮತ್ತು ಅದೊಂದು ಸಾಮಾಜಿಕ ಪಿಡುಗು, ಅನೇಕರು ಅದಕ್ಕೆ ಬಲಿಯಾಗಿರ್ತಾರೆ, ಅದರಿಂದ ಹೊರಗೆ ಬರಲಿಕ್ಕೆ ತುಂಬಾ ಕಷ್ಟಪಡ್ತಿರ್ತಾರೆ ಅಂತೆಲ್ಲ ಕೇಳ್ತಾ ಇರ್ತೀವಿ. ಆದರೆ ಈ ಮಾನಸಿಕ ಒಂದು ಸಮಸ್ಯೆ ಹೆಂಗಿರುತ್ತೆ ಅಂದ್ರೆ, ಅದು ಮಾದಕ ವಸ್ತುಗಳ ಸೇವನೆಯಿಂದ ಉದ್ಭವ ಆಗಿರಬಹುದು, ಅದು ಆಘಾತ ಅಂತ ಅನ್ನೋದು ಕೂಡ ಗೊತ್ತಾಗಬೇಕಾಗತ್ತೆ. ಮಾನಸಿಕವಾಗಿ ಅವನು ಹೇಗೆ ಆಘಾತಕ್ಕೊಳಗಾಗ್ತಾನೆ, ಅದು ಇತರರಿಗೆ ಏನು ಸಮಸ್ಯೆ ಆಗತ್ತೆ ಅಂತ ನೋಡಬೇಕಾಗಿದೆ. ಒಂದು ಮಾದಕ ವಸ್ತು ಸೇವನೆಯಿಂದ ಆಗುವಂತಹ ಪರಿಣಾಮ ಒಂದಾದ್ರೆ, ಅವ ಮನೋರೋಗಿಯಾಗಿ ಇದ್ಕೊಂಡು ಮತ್ತೆ ಇನ್ನೊಂದು ಸಮಸ್ಯೆ ಮಾಡ್ತಾನೆ ಅಂತ. ಈ ಮಾದಕ ವಸ್ತುಗಳ ಸೇವನೆ ಮನಸ್ಸಿನ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ ಅನ್ನೋದು ಹೇಳಿ.
1: ಖಂಡಿತ ಸರ್. ಈಗ ಮಾದಕ ವಸ್ತುಗಳು ಅನ್ನೋದು ಏನೇನು ಅನ್ನೋದು ನಾವು ಮೊದಲು ತಿಳ್ಕೋಬೇಕಾಗುತ್ತೆ. ಯಾಕಂದ್ರೆ ಕೆಲವರಿಗೆ ಮಾದಕ ವಸ್ತುಗಳು ಅಂದ್ರೆ ಬರೀ ಡ್ರಗ್ಸ್ ಅನ್ನೋದು ಒಂದು ಪರಿಕಲ್ಪನೆ ಇದೆ. ಆದ್ರೆ ಈ ಮಾದಕ ವಸ್ತುಗಳ ಒಂದು ಪಟ್ಟಿಯಲ್ಲಿ ಮೊದಲನೇದಾಗಿ ಬರೋದು ತಂಬಾಕು ಮತ್ತು ಅದರ ಉತ್ಪನ್ನಗಳು. ಅಂದ್ರೆ ನೀವು ಬೀಡಿ, ಸಿಗರೇಟು, ಗುಟ್ಕಾ ಇಂತ ಏನು ಸೇರ್ತೀರಾ, ಹೊಗೆ ಕಡ್ಡಿ ಅಂತ ಹಳ್ಳಿಗಳಲ್ಲಿ ಏನ್ ಹೇಳ್ತಾರೆ ಅದು ಒಂದು. ಎರಡನೇದು ಆಲ್ಕೋಹಾಲ್, ಮೂರನೇದು ಈ ಗಾಂಜಾ, ಗಾಂಜಾದ ವಿವಿಧ ಪ್ರಕಾರಗಳು. ಆಮೇಲೆ ಓಪಿಯಾಯ್ಡ್ ಅಂತ ನಾವು ಹೇಳ್ತೀವಿ. ಇದರಲ್ಲಿ ನಿಮ್ಮ ಈ ಕಾಫ್ ಸಿರಪ್, ಈ ಮಾತ್ರೆಗಳು, ಇಂಜೆಕ್ಷನ್ಗಳು ಬರುತ್ತೆ. ಇದನ್ನ ವೈದ್ಯಕೀಯ ಕ್ಷೇತ್ರದಲ್ಲಿ ನಾವು ಇದು ಅತೀವವಾಗಿ ನೋವಿದ್ದ ಪಕ್ಷದಲ್ಲಿ ನಾವು ಬಳಸೋ ಒಂದು ಚಿಕಿತ್ಸೆ, ಇದು
0: ಚಿಕಿತ್ಸೆ ಒಂದು ಔಷಧ
1: ಹೌದು. ಆದ್ರೆ ಇದರದೇ ಆದ ಒಂದು ಸೈಡ್ ಎಫೆಕ್ಟ್ಸ್ ಇರುತ್ತೆ. ಸೊ ಜನ ನೋವಿಗೆ ಅಂತ ತಗೊಂಡಾಗ್ಲೂ ಕೂಡ ಅದಕ್ಕೆ ಒಂದು ಅವಲಂಬಿತರಾಗ್ತಾರೆ, ಅಡಿಕ್ಟ್ ಆಗ್ತಾರೆ, ಅಥವಾ ಅದರಿಂದ ಆಗೋ ಸೈಡ್ ಎಫೆಕ್ಟ್ಸ್ಗೋಸ್ಕರ ಅವ್ರು ಬಳಸಿದಾಗ್ಲೂ ಕೂಡ ಸಹ ಅವರು ಅದಕ್ಕೆ ಅಡಿಕ್ಟ್ ಆಗ್ತಾರೆ. ಗಾಂಜಾ, ನಿಮ್ಮ ಓಪಿಯಾಯ್ಡ್ಸ್, ಆನಂತರ ಕೊಕೇನ್ ಅಂತ ನಾವೇನ್ ಹೇಳ್ತೀವಿ ಅದು ಹೌದು. ಆಮೇಲೆ ಸ್ಟಿಮ್ಯುಲೆಂಟ್ಸ್ ಅಂದ್ರೆ ಉತ್ತೇಜಕಗಳು ಅಂತ ಹೇಳ್ತೀವಿ. ತುಂಬಾ ಯಾವ್ದೋ ಒಂದು ವಿಚಾರದಲ್ಲಿ ತುಂಬಾ ಡಲ್ ಇರ್ತೀರಾ, ಅಥವಾ ಖಿನ್ನತೆಯಲ್ಲಿ ಇರ್ತೀರಾ, ಯಾವ್ದೋ ಒಂದು ಮಾನಸಿಕ ತೊಳಲಾಟದಲ್ಲಿ ಇರ್ತೀರಾ, ನಿಮಗೆ ಅದರಿಂದ ಹೊರಗಡೆ ಬರಕ್ ಆಗ್ತಾ ಇಲ್ಲ ಅಂತ ಅಂದಾಗ, ನಿಮ್ಮನ್ನ ಚೇತರಿಸ್ಕೊಳ್ಳಕ್ಕೆ, ನಿಮ್ಮನ್ನ ಉತ್ತೇಜನಗೊಳಿಸ್ಲಿಕ್ಕೆ, ನಿಮ್ಮಿಂದ ಒಂದ್ ಯಾವ್ದೋ ಒಂದು ಕೆಲಸ ಆಗ್ಲಿಕ್ಕೆ ಅಂತ ಈ ಒಂದು ತರದ ಡ್ರಗ್ಸ್ ನ ತಗೊಳ್ತಾರೆ. ಅದರಲ್ಲಿ MDMA, LSD ಆ ತರದವ ಬರ್ತವೆ.
0: ಓಹೋ, ಈಗ ಒಂದು ಸಿಗರೇಟ್ ಸೇದಿ ಮುಂದೆ ಕೆಲಸಕ್ಕೆ ಹೋಗ್ತಾರೆ ಅವರು ಅಂತ ಅಂತಾರೆ, ಅದು ಧೂಮ್ರಪಾನ ಕ್ಯಾಟಗರಿಯಲ್ಲಿ ಬಂತು. ಮದ್ಯಪಾನ ಅಂತಂದಾಗ ಕೆಲವೊಬ್ರು ಒಂದಿಷ್ಟು ಒಂದು ಪೆಗ್ ಹಾಕೊಂಡು ಕೆಲಸ ಮಾಡೋದು, ನಟನೆ ಮಾಡೋದು, ಇವೆಲ್ಲ ನೋಡ್ತಿರ್ತೀವಿ.
1: ಅದೆಲ್ಲ ಏನಕ್ಕೆ ಅಂತಂದ್ರೆ ಕೊನೆಗೆ ಅಂದ್ರೆ ಎಂಡ್ ಆಗಿ ಕೊನೆಯದಾಗಿ ಅದು ಯಾವ ಒಂದು ಅಂಗದ ಮೇಲೆ ಕೆಲಸ ಮಾಡ್ತವೆ ಅಂತಂದ್ರೆ ನಿಮ್ಮ ಮೆದುಳು, ನಮ್ಮ ಮನಸ್ಸು. ಈ ಯಾಕೆ ಇದನ್ನ ಮಾದಕ ವಸ್ತುಗಳು ಅಂತ ನಾವು ಹೇಳ್ತೀವಿ ಅಂತಂದ್ರೆ ಅದು ಕೊನೆಯದಾಗಿ ಮೆದುಳು ಮೇಲೆ ಕೆಲಸ ಮಾಡುತ್ತೆ. ಬೇರೆ ಬೇರೆ ತರದಲ್ಲಿ ಬೇರೆ ಬೇರೆ ರಾಸಾಯನಿಕಗಳ ಮುಖಾಂತರ ನಮ್ಮ ಮೆದುಳಿನಲ್ಲಿ ನರ ಸಂವಾಹಕಗಳು ಅಂತ ನಾವೇನ್ ಹೇಳ್ತೀವಿ, ನ್ಯೂರೋ ಟ್ರಾನ್ಸ್ಮಿಟರ್ಸ್, ಬೇರೆ ಬೇರೆ ನ್ಯೂರೋ ಟ್ರಾನ್ಸ್ಮಿಟರ್ಗಳ ಮೇಲೆ ಇವು ಪರಿಣಾಮ ಬೀರಿ ನಮ್ಮ ಮೆದುಳು ಮೇಲೆ ಇದು ಪರಿಣಾಮ ಬೀರುತ್ತೆ. ಹಾಗಾಗಿ ಇದನ್ನ ನಾವು ಮಾದಕ ವಸ್ತುಗಳು ಅಂತ ಹೇಳ್ತೇವೆ. ಇದ್ರ ಜೊತೆಗೆ ಇನ್ಹೇಲೆಂಟ್ಸ್ ಅಂದ್ರೆ ಈ ನಿಮ್ಮ ಗಮ್ಮು, ನಿಮ್ಮ ವೈಟ್ನರ್, ಈ ಪೆಟ್ರೋಲ್, ಅದನ್ನು ಕೂಡ ಕೆಲವರು ಅವರ ಅದ್ರ ವಾಸನೆನು ತುಂಬಾ ಇಷ್ಟಪಡ್ತಾರೆ, ಅಥವಾ ಅದನ್ನ ಹಿಡ್ಕೊಂಡು ಅದನ್ನ ಅಡಿಕ್ಟ್ ಆಗ್ತಾರೆ. ಹಾಗಾಗಿ ಅದು ಕೂಡ ಒಂದ್ ಕ್ಯಾಟಗರಿಗೆ. ಕೊನೆಯದಾಗಿ ಕಾಫಿನೂ ಈ ಕ್ಯಾಟಗರಿಗೆ ಸೇರುತ್ತೆ. ಯಾಕಂದ್ರೆ ಕೆಲವರು ದಿನಕ್ಕೆ ಒಂದ್ 10-15 glass ಕಪ್ ಕಾಫಿ ಕುಡಿತಾರೆ, ಅವ್ರಿಗೆ ಅವತ್ತು ಒಂದೆರಡು ಕಪ್ ಮಾತ್ರ ಕುಡಿದ್ರೆ ಅವ್ರಿಗೆ ಕೆಲಸ ಮಾಡ್ಲಿಕ್ಕೆ ಆಗೋದಿಲ್ಲ. ಸೊ ಕಾಫಿಯಲ್ಲಿ ಉಪಯೋಗ ದುರುಪಯೋಗ ತರದ ಲೆಕ್ಕದಲ್ಲಿ ಬರುತ್ತೆ.
0: ಈಗ ಟೀ ನವರು ನಾವು ಸುರಕ್ಷಿತರು ಅಂತ ಅನ್ಕೋಬಾರ್ದು,
1: ಅಂದ್ರೆ ಅದ್ ಕೆಫಿನ್ ಅಂದ್ರೆ ಅಲ್ಲೇ ಬರುತ್ತೆ. ಕೆಫಿನ್ ಪ್ರಾಡಕ್ಟ್ಸ್ ಅಂತ ನಾವ್ ಹೇಳ್ತೇವೆ, ಅದರಲ್ಲಿ ಕಾಫಿ ಮತ್ತೆ ಟೀ ಎರಡು ಬರುತ್ತೆ. ಆದ್ರೆ ನಾವು ಮಾದಕ ವಸ್ತುಗಳು ಅಥವಾ ಯಾವುದೇ ಒಂದು ತರಹದ ಸಬ್ಸ್ಟೆನ್ಸ್ ಅಂತ ನಾವೇನ್ ಹೇಳ್ತೀವಿ ಅದು ನಮ್ಮ ಮನಸ್ಸಿನ ಮೇಲೆ ಪರಿಣಾಮ ಬೀರಬೇಕು ಅಂದ್ರೆ ಮೊದಲು ಅದನ್ನ 3 ಕ್ಯಾಟಗರಿಲಿ ನಾವು ಅದನ್ನ ವಿಂಗಡಿಸ್ತೀವಿ. ಕೆಲವರು ಅದ್ರ ಉಪಯೋಗ ಮಾತ್ರ ಮಾಡ್ತಾರೆ, ಅಂದ್ರೆ ಯಾವಾಗ್ಲೂ ಒಂದ್ಸಲ, ಅಂದ್ರೆ ಸೋಷಿಯಲ್ ಡ್ರಿಂಕಿಂಗ್ ತರ, ಎಲ್ಲೋ ಒಂದೆರಡ್ದಾಗ ಒಂದೆರಡು ಸಿಗರೇಟು ಸುಮ್ನೆ ಒಂದ್ ಸೇದೋದು ಆತರ, ಅಥವಾ ಇಲ್ಲ ಯಾವ್ದೋ ಪಾರ್ಟಿಗೆ ಹೋದಾಗ ಸುಮ್ನೆ ಒಂದೆರಡು ತಗೊಳ್ಳೋದು ಆ ತರದಲ್ಲಿ ಇರುತ್ತವೆ. ಅದು ಕೇವಲ ಉಪಯೋಗ. ದುರುಪಯೋಗ ಅಂದ್ರೆ ನಿಮ್ಗೆ ಅದರ ಪ್ರಮಾಣ ಜಾಸ್ತಿ
0: ಆಗಿದೆ, ನಡೆಯಲ್ಲ
1: ಅದು, ಇದು ಮಧ್ಯದಲ್ಲಿ ಬರುತ್ತೆ, ಇದು ನಿಮಗೆ ಇದ್ರ ಮೇಲೆ ಅವಲಂಬಿತರಾಗಿರೋದಿಲ್ಲ, ಆದ್ರೆ ನಿಮ್ಮ ಪ್ರಮಾಣ ಉಪಯೋಗಕ್ಕಿಂತ ಹೆಚ್ಚಾಗಿರುತ್ತೆ. ಸೊ ನಾವಿದನ್ನ ದುರುಪಯೋಗ, ಅಬ್ಯೂಸ್ ಅಂತ ನಾವೇನ್ ಹೇಳ್ತೀವಿ,
0: ಡ್ರಗ್ ಅಬ್ಯೂಸ್ ಅಂತ ಹೇಳಿ ಹೇಳೋದು. ಅವಾಗ
1: ಡಿಪೆಂಡೆನ್ಸ್ ಅಂತ ಯಾವಾಗ ಹೇಳ್ತೀವಿ ಅಂದ್ರೆ ಜನಸಾಮಾನ್ಯರಲ್ಲಿ ಅಡಿಕ್ಷನ್ ಅಂತ ನಾವೇನ್ ಹೇಳ್ತೀವಲ್ಲ ಅದು ಡಿಪೆಂಡೆನ್ಸ್. ಅಂದ್ರೆ ನೀವು ಪೂರ್ಣವಾಗಿ ಅದರ ಮೇಲೆ ಅವಲಂಬಿತರಾಗಿರ್ತೀರ. ನೀವು ಎದ್ದು ಕೆಲಸ ಮಾಡ್ಲಿಕ್ಕೆ, ನಿಮ್ಗೆ ನಿದ್ದೆ ಮಾಡ್ಲಿಕ್ಕೂ ಸಹ ನೀವು ಇದು ಯಾವ್ದು

0: ಒಂದು ಮಾದಕ ವಸ್ತುಗಳ ನಿಮ್ಮ ಮೇಲೆ ನೀವು ಅವಲಂಬಿತರಾಗಿರ್ತೀರಾ. ಈಗ ನಿದ್ದೆ ಮಾಡಬೇಕು ಅಥವಾ ಏನ್ ಕೆಲಸ ಮಾಡಬೇಕು ಅಂದ್ರೆ ಒಂದ್ ಎರಡ್ ಮೂರು ಸಿಗರೆಟ್ ಸೇರಿದ್ರೆ ಮಾತ್ರ ಅವ್ರಿಗೆ ಆಗುತ್ತೆ. ಕೆಲಸ ಮಾಡಬೇಕು ಅಥವಾ ನಿದ್ದೆ ಮಾಡಬೇಕು ಅಂತಂದಾಗ ಮಾತ್ರ ಅವರು ಮದ್ಯಪಾನ ಮಾಡಬೇಕು, ಯಾವುದೋ ಒಂದ್ ಕೆಲಸ ಪೂರ್ಣ ಮಾಡಬೇಕು, ಓದ್ಬೇಕು ಮಾಡ್ಬೇಕು ಅಂತಾಗ್ಲೂ ಕೂಡ ನೀವು ಸ್ಟಿಮ್ಯುಲೆಂಟ್ಸ್ ತಗೊಳ್ತೀರಾ. ಸೊ ಈ ತರದ ಒಂದು ನಮ್ಮ ಒಂದು ದಿನನಿತ್ಯದ ನಾವೊಂದು ಕಾರ್ಯಗಳನ್ನ ಮಾಡ್ಲಿಕ್ಕೋಸ್ಕರ ನಾವು ಯಾವಾಗ ನಾವು ಯಾವುದೇ ಒಂದು ಪದಾರ್ಥದ ಮೇಲೆ ನಾವು ಅವಲಂಬಿತರಾದಾಗ ಅದು ದುರುಪಯೋಗ ಅವಲಂಬಿತವಾಗಿ
1: ಮಾದಕ ಚಟಕ್ಕೆ ದಾಸರಾಗಿದ್ದಾರೆ ಅಂತ ಹೇಳ್ತೀವಿ ನಾವು. ಸೊ ಅದು ಅದು ಇಲ್ಲೇ ನಡೆಯಲ್ಲ ಅಂತ ಇಂಥವ್ರನ್ನ ನಾವು ಹೊರಗಡೆ ತರಬೇಕು ಅಂತಂದ್ರೆ, ಮುಖ್ಯವಾಹಿನಿಗೆ ಸೇರಿಸ್ಕೋಬೇಕು ಅಂತಂದ್ರೆ ತುಂಬಾನೇ ಕಷ್ಟ ಆಗತ್ತೆ. ಆವಾಗ ಅನೇಕ ಪ್ರಯೋಗಗಳು ಪ್ರಯತ್ನಗಳು ಅವರಿಗೆ ಅನೇಕ ಶಿಬಿರಗಳನ್ನು ಮಾಡೋದಾಗ್ಲಿ ಅವರಿಗೆ ಒಂದೇನೋ ಬೇರೆ ಬೇರೆ ಥೆರಪಿಗಳ ಮೂಲಕವಾಗಿ ನೀವು ಹೊರಗೆ ತರ್ತೀರ. ಆದರೆ ಈ ಸೇವನೆಗಳಿಂದ ಅವನು ಮನೋರೋಗಿ ಆಗ್ತಾನ ಮುಂದಿನ ಹಂತ, ಅದ್ರ ಬಗ್ಗೆ ನೋಡ್ಬೇಕು ನಾವು ಮೇನ್ ಈಗ.
0: ಹೌದು, ಇದರಲ್ಲಿ ಹಾಗೆ ನಾವು ಮತ್ತೆ ಎರಡು ತರದ ವಿವಿಧ ಪ್ರಕರಣಗಳನ್ನು ನೋಡ್ಬೇಕಾಗುತ್ತೆ. ಏನು ಅಂತಂದ್ರೆ ಕೆಲವು ಸಲ ಅವರಿಗೆ ಯಾವುದೋ ಒಂದು ಮಾನಸಿಕ ಅಸ್ವಸ್ಥತೆ ಇರುತ್ತೆ, ಆದ್ರೆ ಅದನ್ನ ಅವರು ಸರಿಯಾದ ರೀತಿಯಲ್ಲಿ ಸರಿಯಾದ ವ್ಯಕ್ತಿಯಿಂದ ಅಥವಾ ಸರಿಯಾದ ಸ್ಥಳದಿಂದ ಅವರು ಅದಕ್ಕೆ ಚಿಕಿತ್ಸೆ ತಗೊಳ್ಳದೇ ಇದ್ದಾಗ ಈ ರೀತಿ ಅಂದ್ರೆ ಈ ಹೆಚ್ಚಾಗಿ ತರುಣಾವಸ್ಥೆಯಲ್ಲಿ ಮತ್ತು 20-25 ಕಂಡುಬರೋ ಯಂಗ್ಸ್ಟರ್ಸ್ ಅಲ್ಲಿ ನಾವೇನ್ ನೋಡ್ತೀವಿ ಅವರಲ್ಲಿ ಈ ಡ್ರಗ್ಸ್ ಅಲ್ಲಿ ಅದರಿಂದ ನಿಮ್ಗೆ ಈಸಿ ಆಗುತ್ತೆ ಅಂದ್ರೆ ನೀವು ಬೇಜಾರಿಂದ ಹೊರಗಡೆ ಬರ್ತೀರಾ ನಿಮ್ಗೆ ಖುಷಿ ಕೊಡುತ್ತೆ ಅಂತ ಅನ್ಬಿಟ್ಟಾಗ ಜನ ಆ ಕಡೆ ಹೋಗ್ತಾರೆ. ಅಂದ್ರೆ ಅವರು ಒಂದು ತರದ ಮಾನಸಿಕ ಅಸ್ವಸ್ಥತೆಯಿಂದ ಬಳಲ್ತಾ ಇರ್ತಾರೆ, ಆದ್ರೆ ಚಿಕಿತ್ಸೆ ಬದಲಾಗಿ ಮಾದಕ ವಸ್ತುಗಳ ಮೇಲೆ ಅವಲಂಬಿತರಾಗ್ತಾರೆ ಒಂದು. ಎರಡನೇದು ನೀವ್ ಹೇಳಿದ ಪ್ರಕಾರ ಈ ಕೆಲವು ಮಾದಕ ವಸ್ತುಗಳು ಏನು ಅಂತಂದ್ರೆ ಅದು ಲೆವೆಲ್ ಅಂತ ಹೇಳ್ತಾರೆ. ಅಂದ್ರೆ ಕೆಲವರಿಗೆ ಈ ಮದ್ಯಪಾನದಲ್ಲಿ ಉದಾಹರಣೆ ಹೇಳ್ಬೇಕು ಅಂದ್ರೆ ಕೆಲವರಿಗೆ ಒಂದು ಅಥವಾ ಎರಡು ನಾವೇನ್ ಪೆಗ್ ಅಂತ ನಾವ್ ಹೇಳ್ತೀವಿ ಅದರಿಂದ ಅಷ್ಟೇ ಸಾಕು ಅವರಿಗೆ, ಅದಕ್ಕಿಂತ ಜಾಸ್ತಿ ತಗೊಂಡ್ರೆ ಅವ್ರ ದೇಹ ತಡ್ಕೊಳ್ಳಲ್ಲ. ಆದ್ರೆ ಕೆಲವರು 5-6 ಇಡೀ ದಿನಾನು ಕುಡಿತಾ ಇದ್ದಾಗ ಅವ್ರ ದೇಹ ಅದನ್ನ ತಾಳ್ಕೊಳ್ಳುತ್ತೆ. ಅಂತ ಕೇಸ್ಗಳಲ್ಲಿ ಏನಾಗುತ್ತೆ, ತುಂಬಾ ಸಮಯದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ತಗೊಂಡಾಗ ಖಂಡಿತವಾಗಿ ಅದು ಮನೋರೋಗದಲ್ಲಿ ಏನಂತ ಅದು ಮಾರ್ಪಾಡಾಗುತ್ತೆ.
1: ಅಂದ್ರೆ ಯಾವುದನ್ನ ಅತಿಯಾಗಿ ಮಾಡ್ತೀವಿ ಅದು ಒಂಥರ ಮನೋರೋಗವೇ. ಅಂದ್ರೆ ಅತಿಯಾಗಿ ಅಂದ್ರೆ ಬೇರೆ ಅಂತಲ್ಲ, ಈ ಚಟಗಳು
0: ಖಂಡಿತ ಅದು ಒಂದು ಮನೋರೋಗನೇ, ಅದು ಒಂದು ತರಹದ ಮನೋರೋಗನೇ. ಆದ್ರೆ ಈ ಸೈಕೋಸಿಸ್ ಮತ್ತೆ ಈ ಮೂಡ್ ಡಿಸಾರ್ಡರ್ಸ್ ಅಂದ್ರೆ ಖಿನ್ನತೆ, ಮೇನಿಯಾ ಮತ್ತೆ ಆಂಗ್ಸೈಟಿ ಇದು ಕೂಡ ನಿಮ್ಗೆ ಬರುತ್ತೆ. ಅಂದ್ರೆ ನೀವು ಕೆಲವು ಸಲ ಬಿಟ್ಬಿಡ್ತೀರಾ ಯಾವುದೋ ಒಂದು ಕಾರಣದಿಂದ, ನೀವು ಅದನ್ನ ಬಿಟ್ಟಾಗ್ಲೂ ಸಹ ಅದ್ರ ಪೋಸ್ಟ್ ಎಫೆಕ್ಟ್ ಕಾಲಾನಂತರದಲ್ಲಿ ಕೂಡ ನಿಮಗೆ ಅದು ಮನೋರೋಗವಾಗಿ ನಿಮಗೆ ಜೀವನದಲ್ಲಿ ಮತ್ತೆ ಬರು. ಹೌದು, ಇದು ಒಂದ್ ರೀತಿ ಆಯ್ತು ಅಂದ್ರೆ ನೀವು ತಕ್ಷಣದಲ್ಲಿ ಬಿಟ್ಟಾಗ ಅಂದ್ರೆ ನೀವೀಗ ಮನಸ್ ಮಾಡ್ತೀರಾ ನಿಮ್ಗೆ ಅಥವಾ ನಿಮ್ಗೆ ಅದರಿಂದ ಯಾವ್ದೋ ಒಂದು ಕಾಯಿಲೆ ಬಂದಿರುತ್ತೆ ಅನ್ಕೊಳ್ಳಿ, ಅಂದ್ರೆ ಈಗ ಜಾಂಡಿಸ್ ಬಂದಿರುತ್ತೆ, ಮದ್ಯಪಾನ ಮಾಡಿದ್ರೆ ಜಾಂಡಿಸ್ ಬಂದಿರುತ್ತೆ. ಸೊ ಅವ್ರ ತಕ್ಷಣಕ್ಕೆ ಬಿಟ್ಟಾಗ ಅವರಲ್ಲಿ ಈಗ ಮಗುವಿನ ಕೈಯಿಂದ ನಾವ್ ಹೇಗೆ ಯಾವ್ದೋ ಒಂದು ಆಟದ ಸಾಮಾನ ಕಿತ್ಕೊಂಡಾಗ ಹೇಗೆ ಮಗು ಅಳುತ್ತೋ ಹಾಗೆ ನಮ್ಮ ಮೆದುಳು ಕೂಡ ಆ ಒಂದು ಮಾದಕ ವಸ್ತು ಮೇಲೆ ಎಷ್ಟು ಅವಲಂಬಿತರಾಗಿರುತ್ತಲ್ವಾ, ಅದನ್ನ ತಕ್ಷಣ ನಾವು ಅದರ ಬಳಕೆಯನ್ನ ನಾವು ನಿಲ್ಲಿಸಿದಾಗ ಏನಾಗುತ್ತೆ, ಮೆದುಳು ಬೇರೆ ತರದಲ್ಲಿ ಅದು ರೆಸ್ಪಾನ್ಸ್ ಮಾಡುತ್ತೆ. ಅದನ್ನ ನಾವು ವಿತ್ಡ್ರಾಲ್ ಸಿಂಪ್ಟಮ್ಸ್ ಅಂತ ಹೇಳ್ತೀವಿ. ಅಂದ್ರೆ ಈ ಮದ್ಯಪಾನದವರಿಗೆ ತುಂಬಾ ಚೆನ್ನಾಗಿ ಗೊತ್ತು, ಯಾಕಂದ್ರೆ ಅವ್ರ ಕೈ ನಡ್ಕ ಬರೋದು, ಆಮೇಲೆ ಅವರಿಗೆ ನಿದ್ದೆ ಬಾರದೇ ಇರೋದು, ಅವರಿಗೆ ಆತಂಕ ಆಗೋದು, ಆ ತರ ವಿಚಾರಗಳೆಲ್ಲ ಅವರಿಗೆ ಆಗುತ್ತೆ. ಈ ತರ ಪ್ರತಿಯೊಂದು ಮಾದಕ ವಸ್ತುವನ್ನು ನಿಲ್ಲಿಸಿದಾಗ ಅದರ ಬಳಕೆಯನ್ನು ನಿಲ್ಲಿಸಿದಾಗ ಅದರದೇ ಆದ ವಿಡ್ರಾಲ್ ಸಿಂಪ್ಟಮ್ಸ್ ಬೇರೆ ಬೇರೆ ತರ ಇರುತ್ತೆ.
1: ಆ ರೀತಿಯಾಗಿ ಆ ಸಿಂಪ್ಟಮ್ಸ್ಗಳು ತುಂಬಾ ಸಹಜ ಅಂತ ಅನ್ಕೊಂಡು ಅವ್ರ ಚಿಕಿತ್ಸೆಗೆ ಸ್ಪಂದಿಸಬೇಕು. ಅಂದ್ರೆ ನನಗೆ ಕೈ ನಡುಕ್ತಾ ಇದೆ, ನಾನು ಇವಾಗ ಒಂದಿಷ್ಟು ಪೆಗ್ ಹಾಕಿದ್ರೇನೆ ನಾನು ಸರಿಯಾಗ್ತೀನಿ ಅಥವಾ ಇನ್ ಯಾವ್ದೋ ಡ್ರಗ್ಸ್ ತಗೊಂಡ್ರೆ ಸರಿ ಆಗ್ತೀನಿ ಅಂತ ಅನ್ನೋ ಮನೋಭಾವಕ್ಕೆ ಅವ್ನು ಅಟ್ಕೊಂಡಿರ್ತಾನೆ, ಅದಕ್ಕೆ ತಗೊಳ್ತಾ ಹೋಗ್ತಿರ್ತಾನೆ. ಅದನ್ನ ನಿಲ್ಲಿಸಿದ ಕೂಡಲೇ ಆ ಕೈ ನಡುಗೋದು ನಿಲ್ಬೇಕಲ್ಲ, ಅವಾಗ ಏನು ಚಿಕಿತ್ಸೆ ಬೇಕಲ್ಲ.
0: ಈಗ ಅದಕ್ಕೆ ಚಿಕಿತ್ಸೆಗೋಸ್ಕರ ಪ್ರತಿಯೊಂದು ಮಾದಕ ವಸ್ತುಗೂ ಒಂದು ಅದು ನಿಲ್ಲಿಸಿದಾಗ ಅದರಿಂದ ಏನ್ ಲಕ್ಷಣಗಳು ಬರ್ತವೆ ಅದಕ್ಕೆ ಬೇರೆ ಬೇರೆ ಚಿಕಿತ್ಸೆ ಖಂಡಿತ ಉಂಟು
1: ಇರುತ್ತೆ ಅಂತ ಅರ್ಥ. ಸೊ ನಾವು ಮಾದಕ ವಸ್ತುವನ್ನ ಮುಂದುವರಿಸಿ ನಾನು ನನ್ನ ದೇಹವನ್ನ ಸಮ ಪ್ರಮಾಣದಲ್ಲಿ ತರಬೇಕು ಅಂತ ಅನ್ಬಾರ್ದು.
0: ಇಲ್ಲ ಇಲ್ಲ,
1: ಖಂಡಿತವಾಗಿ ಅದಕ್ಕೆ ಚಿಕಿತ್ಸೆ ಇರುತ್ತೆ, ಟ್ರೀಟ್ಮೆಂಟ್ ಇದೆ, ಬೇರೆ ಮಾರ್ಗ ಇದೆ ಸರಿಯಾಗ್ಲಿಕ್ಕೆ, ಅದನ್ನ ಮಾಡ್ಬೇಕಾಗತ್ತೆ. ಆಯ್ತು, ಈಗ ಮಾದಕ ವಸ್ತುವಿನ ಮನುಷ್ಯ ಅದಕ್ಕೆ ದಾಸನಾದಾಗ ಅವನಲ್ಲಿ ದೈಹಿಕವಾಗಿ ಅನೇಕ ಸಮಸ್ಯೆಗಳಾಗ್ತವೆ. ಈಗ ಮಾನಸಿಕ ಸಮಸ್ಯೆಗೆ ಅವನು ಹೋಗೋದು ಅಥವಾ ಮಾನಸಿಕ ರೋಗಿಯಾಗಿ ಪರಿವರ್ತನೆ ಆಗೋದು ಯಾವ ಹಂತದಲ್ಲಿ ಅಂದ್ರೆ, ಈಗ ತಾವ್ ಹೇಳ್ತಿದ್ರಿ ಜಾಸ್ತಿ ತಗೊಳಕ್ ಹೋದಾಗ ಆಗ್ತಾನೆ ಎಲ್ಲ ಹೇಳ್ತಿದ್ರಿ, ಬಟ್

0: ಅದು ಇಲ್ದೇನೆ ಬದುಕಕ್ಕೆ ಸಾಧ್ಯನೇ ಇಲ್ಲ ಅಂತಂತ ಹೇಳ್ತಾ ಹೇಳ್ತಾ ಹೇಳ್ತಾ ಆತ ಮನೋರೋಗಿ ಆಗ್ಬಿಟ್ರೆ ಅವನು ಮಾನಸಿಕ ರೋಗಕ್ಕೆ ಅವನು ಚಿಕಿತ್ಸೆ ಕೊಡ್ಬೇಕು ಏನ ಒಂದು ಚಟಕ್ಕೆ ಚಿಕಿತ್ಸೆ ಕೊಡ್ಬೇಕು?
1: ನಾವು ಇಲ್ಲೇ ಸ್ವಲ್ಪ ಎಡುತ್ತಾ ಇರೋ, ಯಾವಾಗ ಒಬ್ಬ ವ್ಯಕ್ತಿ ತನ್ನ ಸಹಜ ಪ್ರಕ್ರಿಯೆಗಳಿಗೆ ಯಾವುದೇ ಒಂದು ಪದಾರ್ಥದ ಮೇಲೆ ಮಾದಕ ವಸ್ತುವಿನ ಮೇಲೆ ಅವಲಂಬಿತರಾದಾಗ ಸಹಜವಾಗಿ ಮನೋರೋಗದ ಕ್ಯಾಟಗರಿಗೆ ಬಂದ್ಬಿಡ್ತಾರೆ.
0: ಆಲ್ರೆಡಿ ಅದನ್ನ ಬಿಡಪ್ಪ ನೀನು ಅಂತ ಅದನ್ನ ಬಿಡಿಸಕ್ ನೋಡೋದು.
1: ಹಾ, ಸೊ ಹಾಗಾಗಿ ನಾವು ಅವರು ಸಾಮಾನ್ಯ ವ್ಯಕ್ತಿ, ಅವರು ಜನಸಾಮಾನ್ಯ ತರ ಅವರು ಒಂದು ಅವ್ರಿಗೇನು ಕಾಯಿಲೆ ಇಲ್ಲ ಅಂತ ಹೇಳಲಿಕ್ಕೆ ಆಗಲ್ಲ. ಯಾಕಂದ್ರೆ ಮಾದಕ ವಸ್ತುವಿನ ವ್ಯಸನವೇ ಒಂದು ಕಾಯಿಲೆ,
0: ಮಾನಸಿಕ ಸಮಸ್ಯೆ.
1: ಯಾಕೆ ಅಂದ್ರೆ ಇಲ್ಲೊಂದು ತುಂಬಾ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಏನು ಅಂತಂದ್ರೆ, ನನ್ನ ಒಂದು ನಾನು ಪ್ರಾಕ್ಟೀಸ್ ಮಾಡಿರೋ ಒಂದು ಸಮಯದಲ್ಲಿ ನಾನು ಅನುಭವಿಸಿರೋದು ಅಥವಾ ನಮ್ಗೆ ಕಲಿಸಿರೋದು ಏನು ಅಂತಂದ್ರೆ, ಇದು ಎರಡ್ ತರದಲ್ಲಿರುತ್ತೆ. ಅನುವಂಶೀಯವಾಗಿ ಕೂಡ ಕೆಲವು ಈ ಚಟದ ಒಂದು ಅಭ್ಯಾಸ ನಿಮ್ಮಲ್ಲಿ ಇರುತ್ತೆ. ಅಂದ್ರೆ ನಿಮ್ಮ ತಂದೆ ಅಥವಾ ಆ ತಾತಂದ್ರು ಅಜ್ಜಂದ್ರು ಅವರು ಕುಡಿತಾ ಇದ್ದಾಗ ಅದರಿಂದ ಅವರಿಗೆ ದೇಹ ಜೆನೆಟಿಕಲಿ ಅವರಿಗೆ ಜೈವಿಕವಾಗಿ ಕೆಲವು ಬದಲಾವಣೆಗಳಾಗಿರ್ತವೆ. ಆ ಬದಲಾವಣೆಗಳು ನೆಕ್ಸ್ಟ್ ಜನರೇಷನ್, ಹೌದು, ವರ್ಗಾವಣೆ ಆದಾಗ ಈ ಒಂದು ವ್ಯಕ್ತಿಗೆ ಅದರ ಒಂದು ಉಪಯೋಗದ ಒಂದು ಸಂದರ್ಭ ಬಂದಾಗ ಒಂದು ಚಿಕ್ಕ ಒಂದು ಎಕ್ಸ್ಪೋಜರ್ ಕೂಡ ಅದು ಅವರಿಗೆ ಸಾಕು ಅವಲಂಬಿತರಾಗ್ಲಿಕ್ಕೆ. ಸೊ ಜೆನೆಟಿಕ್ ಲೋಡ್ ಅಂತ ನಾವೇನ್ ಹೇಳ್ತೀವಿ. ಸೊ ಒಬ್ಬ ಚಟದಲ್ಲಿ ಇದಾನೆ ಅಂತ ಅಂದಾಗ ಅವನಿಗೆ ಎಷ್ಟು ಸೀರಿಯಸ್ ಆಗಿ ಜೆನೆಟಿಕ್ ಲೋಡ್ ಇದೆ ಅನ್ನೋದು ಒಂದು ನಾವು ಗಮನಿಸಬೇಕಾಗುತ್ತೆ. ಸೊ ಅದು ಒಂದು, ಜೊತೆಗೆ ಅವರ ಯಾವ ವಾತಾವರಣದಲ್ಲಿ ಬೆಳೆದಿರ್ತಾರೆ ಅನ್ನೋದು. ಅಂದ್ರೆ ನಾರ್ಮಲೈಸೇಷನ್ ಅಂತ ನಾವೇನ್ ಹೇಳ್ತೀವಿ ಅಂದ್ರೆ ಕುಡಿಯೋದು ಒಂದು ಏನು ತೊಂದರೆ ಇಲ್ಲದ ಮಾತು, ಇದು ಸಾಮಾನ್ಯ ಸಂಗತಿ.
0: ಹೌದೌದೌದು, ನಡೀತದೆ. ಈ ಉದಾಹರಣೆ
1: ನಡೆಯುತ್ತೆ.
0: ಈಗ ಪ್ರಾದೇಶಿಕವಾಗಿ ನಾವು ಎಲ್ಲೋ ಒಂದ್ ಕಡೆ ಗೋವಾ ಕಡೆ ಹೋದಾಗ ಅಲ್ಲಿ ಇಡೀ ಆದ ಕುಟುಂಬದವ್ರು ಎಲ್ಲ ಒಂದೇ ಕಡೆ ಕೂತ್ಕೊಂಡು ಅದನ್ನ ಸಾಮಾನ್ಯದ ಒಂದು ಪೇಯ ಅನ್ನೋ ರೀತಿಯಲ್ಲಿ ಅದನ್ನ ಬಳಸ್ತಿರ್ತಾರೆ. ಸೊ ಅಲ್ಲಿ ಇಟ್ ಇಸ್ ನ್ಯಾಚುರಲ್ ಅಂತ ಅಂದ್ಬಿಡ್ತಾರೆ.
1: ಹೌದು, ಅದನ್ನ ನಾರ್ಮಲೈಸ್ ಅಂತ ನಾವೇನ್ ಹೇಳ್ತೀವಿ. ಸೊ ಈ ಒಂದು ನಾರ್ಮಲೈಸೇಷನ್ ಯಾವಾಗ ಮಕ್ಕಳು ಚಿಕ್ಕಂದಿನಿಂದ ನೋಡ್ತಾರೆ ಅಂದ್ರೆ ಅವರ ಮನೆಯಲ್ಲಿ ದೊಡ್ಡವರು ಯಾವುದೇ ಒಂದು ಮಾದಕ ವಸ್ತುನ ಸೇವನೆ ಅಂದ್ರೆ ಸ್ಮೋಕಿಂಗ್ ಆಗ್ಲಿ, ಮದ್ಯಪಾನ ಆಗ್ಲಿ, ಡ್ರಗ್ಸ್ ತಗೊಳ್ಳೋದಾಗ್ಲಿ, ಸುತ್ತಮುತ್ತಲಿನಲ್ಲಿ ಅವರ ಅಣ್ಣ ತಮ್ಮಂದ್ರು ಅಥವಾ ಗೆಳೆಯರಲ್ಲಿ ನೋಡಿದಾಗ ಇದು ಸಹಜ, ನಾನ್ ಮಾಡದೇ ಇದ್ದಾಗ ನಾನು ಬೇರೆ ಅಂತ ಒಂದು ನಿಲುವಿಗೆ ಏನ್ ಬರ್ತಾರಲ್ಲ ಆವಾಗ್ಲೂ ಕೂಡ ಇದು ಬರುತ್ತೆ. ಸೊ ಸಾಮಾಜಿಕವಾಗಿ ಕೂಡ ನಾವು ಒಬ್ಬ ಮಗುವಿನ ಮೇಲೆ ಆಕ್ಚುಲಿ ಇದು ಮಕ್ಕಳಲ್ಲಿ ಹೆಚ್ಚಾಗಿ ನಾವು ನೋಡ್ತೇವೆ. ನೀವು ಯಾವುದೇ ಒಂದು ವ್ಯಕ್ತಿಗೆ ನೀವು ಎಷ್ಟು ವರ್ಷದಿಂದ ಇದ್ರ ಅಭ್ಯಾಸ ಇದೆ ಅಂತ ಅಂದಾಗ ಹೆಚ್ಚಿನದಾಗಿ ಅದು 25 ವರ್ಷಕ್ಕಿಂತ ಮುಂಚೆನೆ ಅವರು ಅದರ ಬಳಕೆಯನ್ನ ಪ್ರಾರಂಭಿಸ್ತಾರೆ. ಇಲ್ಲಿ ಮಾದಕ ವಸ್ತುಗಳ ವ್ಯಸನದಲ್ಲಿ ನಾವು ತುಂಬಾ ಗಂಭೀರವಾಗಿ ಯೋಚನೆ ಮಾಡೋ ಒಂದು ಏನ್ ಪಾಯಿಂಟ್ ಅಂದ್ರೆ, ಯಾವ ವಯಸ್ಸಿನಲ್ಲಿ ಅವರು ಈ ಚಟವನ್ನ ಅಥವಾ ಉಪಯೋಗವನ್ನ ಪ್ರಾರಂಭ ಮಾಡಿರ್ತಾರಲ್ಲ ಅದು ಬಹಳ ಮುಖ್ಯ. 25ಕ್ಕಿಂತ ಮುಂಚೆ ನೀವು ಮಾಡಿದಾಗ ನಿಮ್ಮ ಒಂದು ಮೆದುಳು ಬೆಳವಣಿಗೆ ಆಗ್ತಿರುತ್ತೆ, ಅದು ಇನ್ನೂ 25ನೇ ವಯಸ್ಸು ತನಕ ಬೆಳೀತಾನೆ ಇರುತ್ತೆ. ಸೊ ನಿಮ್ಮ ಒಂದು ಸ್ಟ್ರಕ್ಚರ್, ನಿಮ್ಮ ಬ್ರೈನ್ ನ ಏನ್ ಸ್ಟ್ರಕ್ಚರ್ ಇದೆ ಅದರ ಮೇಲೆ ನಿರ್ಬಂಧಿತವಾಗಿ ನಿಮಗೆ ಬೆಳೀತಾ ಹೋದಾಗ ನಿಮಗೆ ಅದರಿಂದ ಹೊರಗಡೆ ಬರೋದು ಬಹಳ ಸಮಸ್ಯೆ. ನಾವು ಹಾಗಾಗಿ ಟ್ರೀಟ್ಮೆಂಟ್ ಕೆಲಸಲ ಲೈಫ್ ಲಾಂಗ್ ಬೇಕಾಗುತ್ತೆ. ಈ ಓಪಿಯಾಯ್ಡ್ ಅಂತ ನಾನು ಏನ್ ಹೇಳಿದೆ, ಈ ಒಂದು ಇದರಲ್ಲಿ ನಾವು ಹೆಚ್ಚು ಕಡಿಮೆ ಕೆಲವು ಸಲ ತುಂಬಾ ಒಂದು ಅರ್ಧ ಜೀವನ ತನಕ ತಗೋಬೇಕಾಗುತ್ತೆ. ಹಾಗಾಗಿ ಸರ್ಕಾರದ ವತಿಯಿಂದನೂ ಕೂಡ ಓಪಿಯಾಯ್ಡ್ ಸಬ್ಸ್ಟಿಟ್ಯೂಟ್ ಥೆರಪಿ OST ಅನ್ನೋ ಒಂದು ಕ್ಲಿನಿಕ್ಗಳಿದೆ. ಇದನ್ನ ನಾವು ಹೆಚ್ಚಿನದಾಗಿ ಉತ್ತರ ಭಾರತದಲ್ಲಿ ನೋಡಬಹುದು. ಈ ಪಂಜಾಬ್, ಡೆಲ್ಲಿ ರೀಜನ್ ಅಲ್ಲೆಲ್ಲ ತುಂಬಾ ಇದೆ. ಯಾಕಂದ್ರೆ ಈ ಓಪಿಯಾಯ್ಡ್ ಅಂದ್ರೆ ನಾವು ಇಂಜೆಕ್ಷನ್ಗಳ ಮುಖಾಂತರ ಅವರು ಅನ್ಹೈಜಿನಿಕ್ ಆಗಿ ತಗೊಂಡಾಗ ಅವರಿಗೆ HBV, HC ಅಂತ ಕಾಯಿಲೆಗಳು ಬರ್ತವೆ. ಸೊ ಅವರು ಆತರ ಕಾಯಿಲೆಗೆ ಒಡ್ಡದೆ ಅವರ ಬ್ರೈನ್ಗೆ ಬೇಕು ಅಂತ ಹೇಳ್ಬಿಟ್ಟು ಕಡಿಮೆ ಡೋಸ್ ಅಲ್ಲಿ ಅಂಡರ್ ದ ಸೂಪರ್ವಿಷನ್ ನಾವು ಅವರಿಗೆ ಕೊಡ್ತೇವೆ. ಅದೇ ರೀತಿ ಈ ತಂಬಾಕಿನ ಉತ್ಪನ್ನಗಳು ಸಹ ತುಂಬಾ ನಿಮಗೆ ಸುದೀರ್ಘವಾಗಿ ತಗೋಬೇಕಾಗುತ್ತೆ ಟ್ರೀಟ್ಮೆಂಟ್ ಅನ್ನು ಕೂಡ. ಆಮೇಲೆ ಈ ಟೈಮಲ್ಲಿ ನಿಮಗೆ ಥೆರಪಿನೂ ಬೇಕಾಗುತ್ತೆ. ಯಾಕಂದ್ರೆ ನಾವು ಸ್ವಲ್ಪ ಆಳದಲ್ಲಿ ಹೋಗಿ ಯಾವ ಕಾರಣಗಳಿಗೆ ಅವರು ಮಾದಕ ವಸ್ತುಗಳಿಗೆ ಒಲವು ತೋರಿದ್ರು ಆ ಕಾರಣಗಳನ್ನ ಹಿಡಿದು ಅದನ್ನ ನಾವು ಜಾಲಾಡಿಸಿ ಆ ಕಾರಣಗಳಿಗೆ ನಾವು ಒಂದು ಸಮಸ್ಯೆಗಳನ್ನ ನಿವಾರಿಸ್ಲಿಕ್ಕೆ ನಾವು ಪ್ರಯತ್ನ ಮಾಡಬೇಕಾಗತ್ತೆ. ಆಗ ಮಾತ್ರ ಈ ವ್ಯಸನಗಳಿಂದ ಆ ವ್ಯಕ್ತಿ ಹೊರಬರ್ಲಿಕ್ಕೆ ಸಾಧ್ಯ.
0: ಈಗ ಕೆಲವು ಜನರು ಹೇಗೆ ಅಂತಂದ್ರೆ, ಈ ಒಂದು ಒಂದು ಕೆಲಸ ಮಾಡ್ಬೇಕು, ಒಂದು ಕಲಾವಿದರಾಗಿರ್ಬೋದು ಅಥವಾ ಬೇರೆ ಆಗಿರ್ಬೋದು, ಅವರು ಒಂದು ಮದ್ಯಪಾನ ಮಾಡಿದ್ರೇನೆ ಸರಿ ಆಗೋದು, ಒಂದು ಸಿಗರೇಟ್ ಸೇದಿದ್ರೆ ಧೂಮ್ರಪಾನ ಮಾಡಿದ್ರೇನೆ ಸರಿ ಆಗೋದು, ಅಂದ್ರೆ ತಮ್ಮ ಒಂದು ಕಲೆಯನ್ನ ಸರಿಯಾಗಿ ಅಭಿವ್ಯಕ್ತಿಗೊಳಿಸೋದೆಲ್ಲ ಮಾಡ್ತಾರೆ, ಅಲ್ಲಿ ಪೂರ್ತಿ ಅಂಟ್ಕೊಂಡ್ಬಿಡ್ತಾರೆ. ಅದರಿಂದ ನನಗೇನು ಸಮಸ್ಯೆ ಆಗಲಿಲ್ಲ ಅಂತ ಹೇಳೋದಾಗ್ಲಿ, ಅಥವಾ ಬೇರೆಯವರು ಅವರು 80-90ನೇ ವಯಸ್ಸಿನ ತನಕೂ ಕೂಡ ಅವರು ಸಿಗರೇಟ್ ಸೇರ್ತಿದ್ರು ಅವ್ರಿಗೇನಾಗಲಿಲ್ಲ ಅಂತ ಹೇಳಿ ಉದಾಹರಣೆ ತಗೊಂಡು ಅದನ್ನ ಇವರು ಡಿಫೆಂಡ್ ಮಾಡೋದು, ಇವೆಲ್ಲ ನಡೀತಿರ್ತವೆ. ಈಗ

0: ತಾವು ಹೇಳಿದಂಗೆ ಮಾದಕ ವಸ್ತುವಿನ ಬಳಕೆ ಒಂದು ಮಾನಸಿಕ ಸಮಸ್ಯೆ ಆಯಿತು ಅಂದಾಗ ಇವರು ಏನೋ ಸಹಜವಾದಂತಹ ಮಾನಸಿಕ ರೋಗಿಗಳು ಅಂತ ಅಂದ್ಕೊಂಡು ಅವ್ರನ್ನ ನಿರ್ಲಕ್ಷ್ಯ ಮಾಡಬೇಕು ಅಥವಾ ನಡೀತದೆ ಇದು ಸೋಷಿಯಲ್ ಡ್ರಿಂಕ್ಸ್ ಸೋಷಿಯಲ್ ಅಂತೇಳಿ ನಾವೇನು ಅಂತೀವಲ್ಲ ಅದರ ಮೂಲಕ ಅದನ್ನು ಬಿಟ್ಬಿಡ್ಬೋದಾ ಅದು ನಿರ್ಲಕ್ಷ್ಯಕ್ಕೆ ಒಳಗಾಗಿ ಸಮಸ್ಯೆನೇ ಅಲ್ಲ ಅಂತ ಹೇಳಿ ಅನ್ಕೊಂಡು ಸುಮ್ಮಿರ್ಬೋದಾ
1: ಈಗ ಹಿಂದಿನ ಕಾಲದಲ್ಲಿ ಈ ನಿಮ್ಮ ಮದ್ಯ ವ್ಯಸನದಿಂದ ಆಗ್ಲಿ ಅಥವಾ ತಂಬಾಕು ಸೇವನೆಯಿಂದ ಆಗ್ಲಿ ದೇಹದಲ್ಲಿ ಎಷ್ಟು ಆಳವಾಗಿ ಯಾವ ತರಹದ ನಿಮಗೆ ತೊಂದರೆಗಳು ಉಂಟಾಗುತ್ತೆ ಅಂತ ನೋಡ್ಲಿಕ್ಕೆ ನಮ್ಮ ವಿಜ್ಞಾನ ಅಷ್ಟು ಮುಂದುವರೆದಿರಲಿಲ್ಲ ಹಾಗಾಗಿ ಅವರು ಕೊನೆಗಳಿಗೆ ತನಕ ತಗೊಂಡ್ರು ಕೂಡ ಯಾವ್ದೋ ಒಂದು ರೀತಿಯಲ್ಲಿ ಸಾವನ್ನಪ್ಪದಾಗ ಅದು ಸಹಜ ಅನ್ನೋ ಒಂದು ಮನೋಭಾವ ಜನರಲ್ ಇತ್ತು ಆದ್ರೆ ಈಗ ವೈಜ್ಞಾನಿಕವಾಗಿ
0: ಸಾವಾಯಿತು ಅಂತ ಕಂಡುಹಿಡಿಯೋದಕ್ಕೆ ಸಾಧ್ಯ ಇದೆ
1: ಹೌದು ಈಗ ಅದರಿಂದ ಏನೇನ್ ತೊಂದರೆಗಳಾಗ್ತವೆ ಈಗ ಒಬ್ಬ ವ್ಯಕ್ತಿ ತಗೊಂಡಾಗ ಒಬ್ಬ ಮಹಿಳೆ ತಗೊಂಡಾಗ ಒಬ್ಬ ಮಗು ತಗೊಂಡಾಗ ಒಂದು ಮಾದಕ ವಸ್ತು ಹೇಗೆ ಯಾವ ತರದ ತರದಲ್ಲಿ ಅವರಿಗೆ ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಅವರ ದೇಹದ ಮೇಲೆ ಅಡ್ಡ ಪರಿಣಾಮ ಬೀರ್ತಾ ಇದೆ ಅನ್ನೋದನ್ನ ನಾವು ಇತ್ತೀಚೆಗೆ ವಿವಿಧ ವೈಜ್ಞಾನಿಕ ಈ ಸಂಶೋಧನೆಗಳ ಮುಖಾಂತರ ನಾವು ಕಂಡುಕೊಳ್ತಾ ಇದ್ದೀವಿ ಹಾಗಾಗಿ ಈಗ ಸೈಂಟಿಫಿಕ್ ರಿಸರ್ಚ್ ಏನ್ ಹೇಳ್ತವೆ ಅಂತಂದ್ರೆ ಈವನ್ ನೀವು ಒಂದು ಸಲ ನೀವು ಮದ್ಯಪಾನ ಮಾಡಿದಾಗ ಒಂದು ಸಲ ನೀವು ಯಾವ ತಂಬಾಕು ಉತ್ಪನ್ನ ತಗೊಂಡಾಗ ಕೂಡ ಕಡಿಮೆ ಪ್ರಮಾಣದಲ್ಲಿ ನಿಮ್ಮ ದೇಹದ ಮೇಲೆ ಅಡ್ಡ ಪರಿಣಾಮ ಆಗಿರುತ್ತೆ ಆದ್ರೆ ಯಾವಾಗ ಅದು ಉಲ್ಬಣವಾಗಿ ಹೆಚ್ಚಾಗಿ ಜಾಂಡೀಸ್ ಲಿವರ್ ಪ್ರಾಬ್ಲಮ್ ಆಯ್ತು ನಿಮ್ಮ ಪ್ಯಾಂಕ್ರಿಯಾಸ್ ಪ್ರಾಬ್ಲಮ್ ಆಯ್ತು ರಕ್ತ ನಾಳಗಳಲ್ಲಿ ಬ್ಲಾಕ್ ಮಾಡುತ್ತೆ ಯಾವ್ದು ತಂಬಾಕು ಉತ್ಪನ್ನಗಳು ರಕ್ತ ನಾಳಗಳನ್ನ ಬ್ಲಾಕ್ ಮಾಡುತ್ತೆ ನಿಮ್ ಕ್ಯಾನ್ಸರ್ ಮಾಡುತ್ತೆ
0: ಹಾರ್ಟ್ ಅಟ್ಯಾಕ್ ಮಾಡುತ್ತೆ
1: ಹೌದು ಇಂತ ಸಂದರ್ಭಗಳಲ್ಲಿ ಜನ ಅವಾಗ ನಿಲ್ಲಿಸ್ತಾರೆ ಆಮೇಲೆ ಏನ್ ಹೇಳ್ತಾರೆ ಅಂತಂದ್ರೆ ನಾವು ನಿಲ್ಲಿಸ್ಬಿಟ್ಟಿದೀವಿ
0: ಈಗ ಸರಿಯಾಗ್ಬಿಡ್ತೀವಿ ಅದ್ರ ಬಗ್ಗೆ ಹಿಂದೆ ಅನಾಹುತ ಆಗಿರ್ತದೆ ಬಾಡಿ ಮೇಲೆ ಪರಿಣಾಮ ಆಗಿರ್ತದೆ
1: ಹೌದು
0: ಈಗ ಕೆಲವೊಂದು ವಿಚಾರಗಳು ಏನಂದ್ರೆ ಮಾನಸಿಕವಾಗಿ ನಾವು ಗಟ್ಟಿ ಆಗ್ತೀವಿ ಅಂತಂದು ಹೇಳ್ತಾ ಹೇಳ್ತಾ ಮಾಡ್ತಾ ಮಾಡ್ತಾ ಅದನ್ನ ನಿರ್ಲಕ್ಷ್ಯ ಮಾಡಿರ್ತಾರೆ ಆದ್ರೆ ಈ ಕೆಲವು ಕೆಲವು ಸ್ಥಳಗಳಲ್ಲಿ ರೋಗಿಯಾಗಿದ್ದಾಗ ಅವ್ರನ್ನ ಹೆಂಗೆ ಪರೀಕ್ಷೆ ಮಾಡ್ತಾ ಮಾಡ್ತಾ ಆಹಾರ ತಜ್ಞರು ಬಂದು ನೋಡ್ತಾರೆ ಅವ್ರಿಗೆ ಆಹಾರದ ಒಂದು ಗೈಡೆನ್ಸ್ ಕೊಡ್ತಾರೆ ಅದೇ ರೀತಿ ಆ ಸಮಸ್ಯೆ ಏನಾದ್ರು ಇತ್ತಂದ್ರೆ ಇದ್ರ ಚಿಕಿತ್ಸೆ ಅವಧಿಯಲ್ಲಿದ್ದಾಗ ಮಾದಕ ವಸ್ತುವಿನಿಂದ ಹೊರಗೆ ಬರಲಿಕ್ಕೆ ಏನು ನೀವು ಚಿಕಿತ್ಸೆ ಕೊಡ್ತಿರಲ್ಲ ಆ ಅವಧಿಯಲ್ಲಿದ್ದಾಗ ಅವನು ಮಾನಸಿಕವಾಗಿಯೂ ಕೂಡ ವಿಚಲಿತ ಆಗಿರ್ಬೋದು ಅಥವಾ ಮಾನಸಿಕ ಸ್ಥಿತಿ ಸರಿ ಇರಲಿಕ್ಕಿಲ್ಲ ಅವಾಗ ಮಾನಸಿಕ ರೋಗ ತಜ್ಞರು ಅವ್ರನ್ನ ಕೌನ್ಸಿಲಿಂಗ್ ಮಾಡ್ತಾರ ಆ ಟ್ರೀಟ್ಮೆಂಟ್ ಅಲ್ಲಿ ಅವ್ರದ್ದು ಒಂದು ವಿಭಾಗ ಇರುತ್ತಾ ಅಂತ
1: ಖಂಡಿತ ನೀವು ಬಹಳ ಒಳ್ಳೆ ಪ್ರಶ್ನೆ ಕೇಳಿದಿರ ಇದನ್ನ ನಾವು ಮಲ್ಟಿ ಡಿಸಿಪ್ಲಿನರಿ ಅಂತ ನಾವು ಹೇಳ್ತೀವಿ ಅಪ್ರೋಚ್ ಅಂತ ಅಂದ್ರೆ ಒಬ್ಬ ವ್ಯಕ್ತಿ ಬಂದಾಗ ಈಗ ಒಂದು ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ಗೆ ಹೋದಾಗ ಒಂದು ಯಾವುದು ತುಂಬಾ ಅತಿರೇಕದಲ್ಲಿರುತ್ತೆ ಆ ಕಾಯಿಲೆಗೆ ಅವನು ಆ ವಿಭಾಗದಲ್ಲಿ
0: ಅಡ್ಮಿಟ್ ಆಗಿರ್ತಾನೆ
1: ಆದ್ರೆ ಅವನ ಪರೀಕ್ಷೆ ಮಾಡಿದಾಗ ಅವನಿಗೆ ಬೇರೆ ಬೇರೆ ತರದ ತೊಂದರೆಗಳಿದ್ದಾಗ ಏನಾಗುತ್ತೆ ಅಂದ್ರೆ ಆ ವಿಭಾಗದಲ್ಲಿ ಇದ್ಕೊಂಡೆ ಅವರು ಬೇರೆ ವಿಭಾಗದ ಕನ್ಸರ್ನ್ಡ್ ವಿಭಾಗದವರಿಗೆ ಇನ್ಫಾರ್ಮೇಶನ್ ಕೊಡ್ತಾರೆ ಅವರು ಆ ರೋಗಿನ ಅಲ್ಲಿ ಹೋಗಿ ನೋಡ್ತಾರೆ ಹಾಗಾಗಿ ಅವ್ರು ಕೊಡ್ತಿರೋ ಮುಖ್ಯ ಟ್ರೀಟ್ಮೆಂಟ್ ಅಲ್ಲಿ ಏನಾದ್ರೂ ಬದಲಾವಣೆ ಮಾಡಬೇಕಾ ಅಥವಾ ಏನಾದ್ರೂ ಸೇರಿಸಬೇಕಾ ಅನ್ನೋದನ್ನು ಕೂಡ ನೋಡ್ಕೊಂಡು ಅದನ್ನ ಮಾಡ್ತಾರೆ ಉದಾಹರಣೆಗೆ ನಾನು ಬ್ಯಾಂಗ್ಳೂರಿನ ಪ್ರತಿಷ್ಠಿತ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ನನ್ನ ಓದನ್ನ ನಾನು ಮಾಡಿರೋದು ಈಗ ವಿಕ್ಟೋರಿಯಾದಲ್ಲಿ ನಿಮಗೆ ಗೊತ್ತಿರೋ ತರ ಜನರಲ್ ಆಗಿ ಎಲ್ಲವೂ ಮೆಡಿಸಿನ್ ಸರ್ಜರಿ ಆರ್ಥೋಪೆಡಿಕ್ಸ್ ಅಂತ ನಾವು ಇದೆ ಆಮೇಲೆ ಈಗ ನರರೋಗದಿದೆ ಹೃದಯ ರೋಗದಿದೆ ಸೊ ಇಲ್ಲಿ ಅಂದ್ರೆ ನಿಮಗೆ ಎಲ್ಲಾ ವಿಭಾಗದ ತಜ್ಞರು ನಿಮಗೆ ಅಲ್ಲಿ ನಿಮ್ಗೆ ಸಿಗ್ತಾರೆ ಉದಾಹರಣೆಗೆ ಒಬ್ಬ ಕುಡ್ದವನು ಕುಡ್ದ ನಶೆಯಲ್ಲಿ ಆಕ್ಸಿಡೆಂಟ್ ಆಗಿರುತ್ತೆ ಅವನಿಗೆ ಕಾಲ್ ಮುರಿದಿರುತ್ತೆ ಈಗ ಅವನು ಹಾಸ್ಪಿಟಲ್ಗೆ ಕಾಲ್ ಮುರಿದಕ್ಕೋಸ್ಕರ ಬಂದಿರ್ತಾನೆ ಈಗ ಅವನಿಗೆ ಟ್ರೀಟ್ಮೆಂಟ್ ಕೊಡ್ಬೇಕು ಅಂದ್ರೆ ಅವನಿಗೆ ಎಲ್ಲಾ ತರದ ರಕ್ತ ಪರೀಕ್ಷೆಗಳು ಎಲ್ಲವನ್ನು ಮಾಡ್ತಾರೆ ಈಗ ಇಲ್ಲಿ ಎರಡು ಸಮಸ್ಯೆಗಳು ಮೂರು ಸಮಸ್ಯೆಗಳು ಬಂದಿರುತ್ತೆ ಒಂದು ಅವನಿಗೆ ಅವನ ಒಂದು ಮೂಳೆ ಮುರಿದಿರೋದಕ್ಕೋಸ್ಕರ ಚಿಕಿತ್ಸೆ ನಡೀತಾ ಇರುತ್ತೆ ಅದು ಮುಖ್ಯ ಆ ವಿಭಾಗದಲ್ಲಿ ಅವನು ಅಡ್ಮಿಟ್ ಆಗಿರ್ತಾನೆ ಆದ್ರೆ ಈಗ ಅವನು ಹಾಸ್ಪಿಟಲ್ ಇರೋದಕ್ಕೋಸ್ಕರ ಅವನು ಮದ್ಯಪಾನ ನಿಲ್ಲಿಸಿರ್ತಾನೆ ಸೊ ಈಗ ಅದರಿಂದ ಅವನು ವಿಡ್ರಾಲ್ ಸಿಂಪ್ಟಮ್ಸ್ ಅಲ್ಲಿ ಇರ್ತಾನೆ ಅಂದ್ರೆ ಕಿರ್ಚಾಡೋದು ಅರ್ಚಾಡೋದು ನಂಗೆ ಬೇಕು ಅಂತ ಕೇಳೋದು ಕೆಲವು ಸಲ ಎಲ್ಲಿದ್ದೀನಿ ಅಂತ ಗೊತ್ತಿರಲ್ಲ ನಿದ್ದೆ ಬರ್ತಿರಲ್ಲ ಕೈಕಾಲು ನಡುಕ್ತಿರುತ್ತೆ ಸೊ ಆವಾಗ ಅವರು ನಮಗೆ ತಿಳಿಸ್ತಾರೆ ನಮ್ಮ ವಿಭಾಗದಿಂದ ನಾವು ಒಂದು ಮನೋರೋಗ ವಿಭಾಗದ ನಾವು ಅವ್ರಿಗೆ ಹೋಗಿ ನಮ್ಮ ಚಿಕಿತ್ಸೆಯನ್ನು ನೀಡ್ತೇವೆ ರಕ್ತ ಪರೀಕ್ಷೆ ಮಾಡಿದಾಗ ಅವನಿಗೆ ಜಾಂಡಿಸ್ ಇದೆ ಅಂತ ಗೊತ್ತಾಗುತ್ತೆ ಆವಾಗ ವೈದ್ಯಕೀಯ ಮೆಡಿಸಿನ್ ವಿಭಾಗದವರು ಬಂದು ಅವರ ಒಂದು ಟ್ರೀಟ್ಮೆಂಟ್ ನ ಹಾಕ್ತಾರೆ ಅಂದ್ರೆ ಅವರು ಮೇನ್ ವಿಭಾಗದಲ್ಲಿ ಇಟ್ಕೊಂಡೆ ಅವನು ಇದೆ ಸೊ ಇದನ್ನ ಲಯಜನ್ ಅಂತ ಹೇಳ್ತೇವೆ ಅಂದ್ರೆ ಎಲ್ಲರೂ ಕೂಡಿ ಒಬ್ಬ ವ್ಯಕ್ತಿನ ನಾವು ರೆಡಿ ಮಾಡೋದು
0: ಮೊದಲು ಒಂದೊಂದೇ ಸಮಸ್ಯೆಗೆ ಒಂದು ಚಿಕಿತ್ಸೆ ಕೊಟ್ಟು ಅವ್ರನ್ನ ಕಳಿಸ್ಬಿಡ್ತಿದ್ರು ಆವಾಗ ಮನೆಯಲ್ಲಿ ಆ ಚಿಕಿತ್ಸೆ ಅಂದ್ರೆ ಒಟ್ಟಾರೆ ಅವ್ರನ್ನ ಪೋಸ್ಟ್ ಆಪರೇಷನ್ ಅಥವಾ ಏನೋ ಒಂದು ಸರಿ ಮಾಡ್ಕೊಂಡು ಹೋಗ್ತಿದ್ರು ಈಗ ಮಾನಸಿಕ ಸಮಸ್ಯೆಗಳು ವಿಪರೀತ ಆಗ್ಬಿಟ್ಟಿದ್ದಾವೆ ಬಹುತೇಕ ಎಲ್ಲರೂ ಕೂಡ ನಮಗೆ ಮಾನಸಿಕ ಸಮಸ್ಯೆ ಇದೆಯಾ ಮಾನಸಿಕ ರೋಗ ಇದೆಯಾ ಅಂತಂತ ಹೇಳಿ ಪ್ರಶ್ನೆ ಮಾಡ್ಕೊಳ್ಳುವಂತ ಕಾಲ ಅದರಲ್ಲಿ ಇದರಿಂದ ಈ ಮಾನಸಿಕ

0: ರೋಗ ಸಮಸ್ಯೆಗೆ ಉತ್ತರ ಏನಂದ್ರೆ ನಾವು ಡ್ರಗ್ಸು ಅಥವಾ ಮದ್ಯಪಾನ ಅದಕ್ಕೆ ಹೋದ್ರೆ ಸರಿ ಆಗ್ತದೆ ಅಂತಂತೇಳಿ ಹಿಂಗೂ ವಿಚಾರ ಮಾಡ್ತಾರೆ ಕೆಲವೊಬ್ರು. ಅದು ಅವ್ರವ್ರದೇ ನಿರ್ಧಾರಗಳು ಇರ್ತವೆ. ಆವಾಗ ಇದರಿಂದ ಆ ಸಮಸ್ಯೆ ಅಂದ್ರೆ ಮಾದಕದಿಂದ ಮನೋರೋಗ ಸಮಸ್ಯೆ ಅಂತ ಹೇಳುವಾಗ ಮನೋರೋಗದಿಂದ ಮಾದಕ ವಸ್ತುವಿನ ಚಟಕ್ಕೆ ದಾಸರಾಗ್ತಾರ ಅಂತ
1: ಇದನ್ನ ಹೆಂಗೆ ಹೇಳ್ಬೇಕು ಅಂದ್ರೆ, ಉದಾಹರಣೆಯಾಗಿ ಕೋಳಿಯಿಂದ ಮೊಟ್ಟೆ ಬಂತ, ಮೊಟ್ಟೆಯಿಂದ ಕೋಳಿ ಬಂತ ಅನ್ನೋ ಒಂದು ರೀತಿಯ ಪ್ರಶ್ನೆ ಇದೆ. ಇದು ಎರಡು ತುಂಬಾ ಒಂದಕ್ಕೊಂದು ಅವಲಂಬಿತರಾಗಿರೋ ವಿಷಯ ಇದು. ಹಂಗಾಗಿ ಕ್ಲಿಷ್ಟ ಪ್ರಶ್ನೆಗೆ ಉತ್ತರ ಇಲ್ಲದೆ ನಾವು ಇಲ್ಲಿ ತನಕ ಎಷ್ಟು ವರ್ಷಗಳಿಂದ ನಾವು ಹೀಗೆ ಇದೀವೋ, ಆ ಒಂದು ನಿಮ್ಮ ಪ್ರಶ್ನೆಗೆ ಇದೆ ನನ್ನ ಉತ್ತರ.
0: ಉತ್ತರ ಅಂದ್ರೆ ಆಗ್ಬಹುದು ಅಂತ ಅಂದ್ರೆ ಅವರಿಗೆ ಮಾರ್ಗಗಳನ್ನು ಹುಡುಕ್ತಾ ಇರ್ತಾರೆ ಅಂತ. ಈಗ ಮನೋರೋಗಿ ಆದವನಿಗೆ ಅವನಿಗೆ ಸ್ಥಿರ ಇರಲ್ಲ ಮನಸ್ಸು, ಯಾರೋ ಒಂದು ಏನೋ ಹೇಳ್ಬಿಟ್ಟಿರ್ತಾರೆ ಒಂದಿಷ್ಟು ಡ್ರಗ್ಸ್ ಗೆ ಆ ಕಡೆ ಹೋದ್ರೆ ನನಗೆ ಆರಾಮಾಗತ್ತೆ ಅಂತಂತೇಳಿ. ಅಂದ್ರೆ ಮೇಡಮ್, ಈಗ ಮನೋರೋಗಿ ಆದವರಿಗೆ ಮಾರ್ಗಗಳನ್ನ ಕಂಡ್ಕೊಳ್ಳೋ ಆ ಸಾಮರ್ಥ್ಯ ಇರುತ್ತಾ? ಅಂದ್ರೆ ಹೊರಗಡೆ ಬರ್ಲಿಕ್ಕೆ ಮಾನಸಿಕ ಸಮಸ್ಯೆಯಿಂದ ನಾನು ಹೊರಗೆ ಬರಬೇಕು ಅಂತ ಗೊತ್ತಿರುತ್ತಾ ಅಂತ?
1: ಖಂಡಿತ.
0: ಗೊತ್ತಿರುತ್ತೆ ಅವನಿಗೆ,
1: ಅಂದ್ರೆ ಅವರಲ್ಲಿ ಆ ದೃಢತೆ ಇರುತ್ತೆ. ಆದ್ರೆ ಆ ದೃಢತೆ ನಿನ್ನಲ್ಲಿದೆ ಅಂತ ತೋರ್ಸೋರು ಯಾರು? ಪರಿವಾರದವರು ತೋರಿಸಿದ್ರೆ
0: ಓಕೆ,
1: ಆ ವ್ಯಕ್ತಿ ಆ ಮಗು ತರುಣಾವಸ್ಥೆಯಲ್ಲಿರೋ ಒಂದು ಹುಡುಗನೋ ಹುಡುಗಿನೋ ಅವರು ಆ ಕಾಯಿಲೆಯಿಂದ ಬಳಲೋದಿಲ್ಲ. ಆದ್ರೆ ಇದು ಒಂದು ನಿನ್ ತೊಂದ್ರೆ ತೊಂದ್ರೆನೆ ಅಲ್ಲ, ನಿನಗೆ ಅನಿಸ್ತಿರೋ ಒಂದು ಮಾನಸಿಕ ಅಸ್ವಸ್ಥತೆ ಅದು ತೊಂದ್ರೆನೆ ಅಲ್ಲ ಅದು ಅಂತ ಅಲ್ಲಗಳದಾಗ ಆ ರಿಜೆಕ್ಷನ್ ಇಂದ ಮಗು ಅಥವಾ ವ್ಯಕ್ತಿ ಏನಾಗುತ್ತೆ, ಈ ಮಾದಕ ವಸ್ತುಗಳ ವ್ಯಸನದ ಕಡೆಗೆ ಹೋಲ್ತಾರೆ.
0: ಈಗ ಮಾದಕ ವಸ್ತುಗಳ ಸಾಗಾಟದಲ್ಲಿ ಸಿಕ್ಕಾಕೊಂಡು ಅಪರಾಧಗಳನ್ನ ಮಾಡಿಕೊಂಡು ಆಮೇಲೆ ಅದನ್ನ ಅವರು ಬಳಸ್ತಿರ್ತಾರೋ ಬಳಸ್ತಿರಲ್ವೋ, ಆದ್ರೆ ಆ ಒಂದು ಅಪರಾಧಗಳಲ್ಲಿ ಶಾಮಿಲ್ ಆಗಿರ್ತಾರೆ. ಅಂದ್ರೆ ಈಗ ಕಾಲೇಜ್ಗಳಲ್ಲಿ ಎಲ್ಲೋ ಒಂದ್ ಕಡೆ ದೂರದಲ್ಲಿ ಎಲ್ಲೋ ಒಂದ್ ಕಡೆ ಬೇರೆ ಏನೋ ವ್ಯವಹಾರ ಮಾಡ್ತಾ ಮಾಡ್ತಾ ಮಾದಕ ವಸ್ತುಗಳನ್ನ ಸರಬರಾಜು ಮಾಡೋದು, ಅದೆಲ್ಲ ಮಾಡ್ಕೊಂಡು ಒಂಥರ ಅವರು ಸ್ವಲ್ಪ ಆಕ್ಟಿಂಗ್ ಮಾಡೋದು. ಅಂದ್ರೆ ಮಾನಸಿಕ ರೋಗಿ ಟೈಪ್ ಇದ್ದು ಇದೇನು ನನಗೆ ಗೊತ್ತಿಲ್ಲ ನಾನೇನು ಗೊತ್ತಿಲ್ಲ ಅಂತಂತ ಹೇಳಿ ಎಸ್ಕೇಪ್ ಅನ್ನು ಕೂಡ ಮಾಡ್ಲಿಕ್ಕೆ ರೀತಿಯಾದ ಕೆಲವು ತಂತ್ರಗಳನ್ನು ಬಳಸ್ತಾರ ಅಂತ. ಮಾನಸಿಕ ರೋಗಿ ತರ ಇದ್ದೀನಿ ನಾನು, ನನಗೇನು ಗೊತ್ತಿಲ್ಲ, ನನಗೆ ನಾನು ತಪ್ಪಿತಸ್ಥನೇ ಅಲ್ಲ ಅಂತ ಹೇಳಿ ಅದೆಲ್ಲ?
1: ಇಲ್ಲ ಇಲ್ಲ, ತಪ್ಪಿತಸ್ಥ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಯಾಕೆಂದ್ರೆ ಇಲ್ಲಿ ಎರಡ್ ತರ ನೀವ್ ಹೇಳ್ದಂಗೆ ಎರಡ್ ತರದ ಅಗೇನ್ ಜನ ಇರ್ತಾರೆ. ಕೆಲವರು ಅದರ ಬಳಕೆನೆ ಮಾಡೋದಿಲ್ಲ, ಪ್ಯೂರ್ ಬಿಸ್ನೆಸ್ ಮ್ಯಾನ್
0: ಅಷ್ಟೇ ಮಾಡೋದ.
1: ಹೇಗೆ ಅಂದ್ರೆ ಈ ಸ್ಮೋಕಿಂಗ್ ಈ ಸಿಗರೆಟ್ ಮಾರೋ
0: ಅಂತ
1: ಸೇದಲ್ಲ, ನಾನು ಮಾರ್ತೀನಿ, ನಾನು ಕುಡಿತೀನಿ ಪ್ಯಾಸಿವ್ ಆಗಿ, ಅದೇ ನಾನ್ ಸೇದಲ್ಲ ಅನ್ನೋ ತರದಲ್ಲಿ ಒಂದು. ಎರಡನೇದು ಈ ವ್ಯಸನಕ್ಕೆ ಒಳಪಟ್ಟವ್ರಿಗೆ ಮತ್ತೆ ನಾನು ವ್ಯಸನ ಮಾಡ್ಬೇಕು ಅಂದಾಗ ಅದನ್ನ ನಾನು ಖರೀದಿ ಮಾಡ್ಬೇಕಾಗಿರುತ್ತೆ. ಈಗ ಮನೆಯವರು ಕೊಡೋದಿಲ್ಲ, ಈಗ ನಾನು ಕುಡಿಬೇಕು ಅಥವಾ ನಾನು ಯಾವ್ದೋ ಒಂದು ಡ್ರಗ್ಸ್ ತಗೋಬೇಕು ಅಂದ್ರೆ ನನ್ಗೆ ಮತ್ತೆ ದುಡ್ಡು ಬೇಕು, ಆ ದುಡ್ಡು ನಾನು ಹೇಗೆ ತಗೋಬೇಕು? ಸೊ ಆವಾಗ ಈ ಪೆಡ್ಲರ್ಸ್ ಅಂತ ನಾವೇನ್ ಹೇಳ್ತೀವಿ, ಯಾರು ಈ ಸಾಗಾಟಗಾರರು ಮಾರಾಟಗಾರರು ಏನಿರ್ತಾರೆ ಅವ್ರಿಗೆ ಅವರು
0: ಮೊರೆ ಹೋಗ್ತಾರೆ,
1: ಅವ್ರು ದಾರಿ ಕೊಡ್ತಾರೆ, ನೀನ್ ಮಾರು ನಿಂಗೆ ನಾನು ಇದನ್ನ ಫ್ರೀಯಾಗಿ ಕೊಡ್ತೀನಿ ಅನ್ನೋ ತರದಲ್ಲಿ. ಸೊ ಆವಾಗ ಏನಾಗುತ್ತೆ, ನನಗೆ ಮಾರಾಟ ಮಾಡದೆ ಫ್ರೀಯಾಗಿ ಸಿಗುತ್ತೆ ಅಂದಾಗ ನಾನು ಕಷ್ಟಪಡೋದೇ ಬೇಕಾಗಿಲ್ವಲ್ಲ.
0: ಇರ್ಲಿ, ಅದು ಬೇರೆ ವಿಷಯನೇ. ಈಗ ಮಾದಕ ವಸ್ತುಗಳ ದಾಸರಾದವರು ಮಾದಕ ವಸ್ತುಗಳ ಅದೊಂದು ಚಟವನ್ನಾಗಿ ಮಾಡ್ಕೊಂಡವರಿಗೆ ಮಾನಸಿಕ ಸಮಸ್ಯೆಗಳು ಇರ್ತವೆ. ಆಮೇಲೆ ಮಾನಸಿಕ ಸಮಸ್ಯೆ ಇದ್ದವರು ಅದರ ದಾಸರಾಗಿನೂ ಕೂಡ ಆಗೋ ಸಾಧ್ಯತೆ ಇರುತ್ತೆ ಅಂತೇಳಿ ಸಾಧ್ಯತೆಗಳಿವೆ ಅಂತಂದ್ರೆ ಮಾತಾಡಿದ್ವಿ ಮೇಡಮ್. ತಾವು ಮಾದಕ ವಸ್ತುಗಳ ಚಟ ಇದ್ದವರಲ್ಲಿ ಮಾನಸಿಕ ಸಮಸ್ಯೆ ಇದ್ದವರ ಬಗ್ಗೆ ತುಂಬಾ ವಿವರವಾಗಿ ಮಾಹಿತಿ ಮಾಡಿಕೊಟ್ಟಿದ್ದೀರಿ. ನಮ್ಮ ಕೇಳುಗರ ಪರವಾಗಿ ನಿಮಗೆ ಧನ್ಯವಾದಗಳು. ನಮಸ್ಕಾರ.
1: ವಂದನೆಗಳು.

ಮಾದಕ ವಸ್ತುಗಳ ಸೇವನೆಯಿಂದ ಮನಸ್ಸಿನ ಮೇಲೆ ಆಗುವ ಪರಿಣಾಮ ಕುರಿತಾಗಿ ಇದುವರೆಗೂ ಡಾ ಶಮಾ ಬಿಆರ್ ಅವರೊಂದಿಗಿನ ಸಂದರ್ಶನವನ್ನ ಕೇಳ್ತಾ ಇದ್ರಿ. ಇವರೊಂದಿಗೆ ಜಾಂಪಣ್ಣ ಆಶಿಹಾಳ್. ರಾಜ್ಯವ್ಯಾಪಿ ಪ್ರಸಾರವಾದ ಆರೋಗ್ಯ ಸಂಚಿಕೆ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.

0: ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಪ್ರಗತಿ ಪಥ ಸಾವರಿನ್ ಗೋಲ್ಡ್ ಬಾಂಡ್ ಸ್ಕೀಮ್. ಈ ಕುರಿತು ಭದ್ರಾವತಿಯ ಕರ್ನಾಟಕ ಬ್ಯಾಂಕ್ ಲಿಮಿಟೆಡ್ನ ಕ್ರೆಡಿಟ್ ಆಫೀಸರ್ ಆದಂತಹ ಶ್ರೀ ಸುಮಿತ್ ಕುಲಕರ್ಣಿ ಅವರೊಂದಿಗೆ ನಡೆಸಿದ ಸಂದರ್ಶನ. ಸಂದರ್ಶಕರು ಡಾಕ್ಟರ್ ಎಸ್ಎಂ ಸುಧಾಕರ್.
2: ಆತ್ಮೀಯ ಕೇಳುಗರೆ, ಇವತ್ತು ನಮ್ಮ ಜೊತೆ ಶ್ರೀ ಸುಮಿತ್ ಕುಲಕರ್ಣಿ ಅವರಿದ್ದಾರೆ. ಕ್ರೆಡಿಟ್ ಆಫೀಸರ್, ಕರ್ನಾಟಕ ಬ್ಯಾಂಕ್ ಲಿಮಿಟೆಡ್ ಭದ್ರಾವತಿಯಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಇವತ್ತು ಏನು, ನಾವು ಹಿಂದಿನ ದಿನಗಳಲ್ಲಿ ಹಿಂದಿನ ವರ್ಷಗಳಲ್ಲಿ ತುಂಬಾನೇ ಚರ್ಚೆ ಆಗಿರ್ತಕ್ಕಂತ ಒಂದು ಯೋಜನೆ ಸಾವರಿನ್ ಗೋಲ್ಡ್ ಬಾಂಡ್ ಯೋಜನೆ ಅಂತ ಹೇಳ್ಬಿಟ್ಟು,

0: ಈ ಕುರಿತು ಹಿಂದೆ ಸುಮಾರು ಪತ್ರಿಕೆಗಳಲ್ಲಿ, ಮಾಧ್ಯಮಗಳಲ್ಲಿ, ದೂರದರ್ಶನ, ಆಕಾಶವಾಣಿಗಳಲ್ಲಿ ಕೂಡ ಹಿಂದೆ ಪ್ರಸಾರ ಆಗಿದ್ದುಂಟು. ಆದರೆ ಇವತ್ತು ಇದರ ಒಂದು ವಸ್ತುಸ್ಥಿತಿ, ಸದ್ಯದ ಒಂದು ಸ್ಥಿತಿ, ಆಮೇಲೆ ಹೇಗೆ ಇದು ಯಾವಾಗ ಆರಂಭ ಆಯಿತು, ಯಾವ ವರ್ಷ ಆರಂಭವಾಯಿತು, ಯಾವ ಉದ್ದೇಶಕ್ಕೆ ಆರಂಭವಾಯಿತು, ಮತ್ತು ಇದರ ಒಂದು ಉಪಯೋಗಗಳು ಏನಿದೆ ಅಂತಂತ ಹೇಳಿಬಿಟ್ಟು ಇವತ್ತು ನಮ್ಮ ಜೊತೆ ಮಾಹಿತಿ ಮಾಡಿಕೊಡ್ಲಿಕ್ಕಿದ್ದಾರೆ. ಪ್ರಥಮವಾಗಿ ಭದ್ರಾವತಿ ಆಕಾಶವಾಣಿ ಕೇಂದ್ರದಿಂದ ತಮಗೆ ಸ್ವಾಗತ ಕೋರುತ್ತಾ, ನಮಸ್ಕಾರ ಸುಮಿತ್ ಅವರೇ.
1: ನಮಸ್ಕಾರ. ಸಾವರಿನ್ ಗೋಲ್ಡ್ ಬಾಂಡ್, ಆ ವಿಷಯದ ಬಗ್ಗೆ ನಾನು ಮಾತಾಡಕ್ಕೆ ನಿಮಗೆ ಒಂದೆರಡು ವಿಷಯಗಳನ್ನ ಹೇಳಕ್ಕೆ ಇಷ್ಟಪಡುತ್ತೇನೆ. ಒಂದನೇದಾಗಿ ನಮಗೇನಂದ್ರೆ ಸಾವರಿನ್ ಗೋಲ್ಡ್ ಬಾಂಡ್ ಬಗ್ಗೆ ನಮಗೆ ಯಾರು ಈಗ ರೀಸೆಂಟ್ ಆಗಿ ಯಾರು ಬರ್ತಾ ಇದಾರೋ, ಕಸ್ಟಮರ್ಸ್ ಬ್ಯಾಂಕಿಂಗ್ ರಿಲೇಷನ್ಶಿಪ್ ಅನ್ನ ಡೆವಲಪ್ ಮಾಡಿಕೊಂಡು ಬ್ಯಾಂಕಿಗೆ ಅಪ್ರೋಚ್ ಆಗಿ ಅವರು ಸಾವರಿನ್ ಗೋಲ್ಡ್ ಬಾಂಡ್ ಬಗ್ಗೆ ಕೇಳಕ್ಕೆ ಇಷ್ಟಪಡ್ತಾ ಇದ್ರು. ಅವ್ರಿಗೆ ಏನಪ್ಪ ಅಂದ್ರೆ ಸಾವರಿನ್ ಗೋಲ್ಡ್ ಬಾಂಡು ಇದು ಆರ್ ಬಿ ಐ ಕಡೆಯಿಂದ ಇಶ್ಯೂ ಆಗಿರೋದು. ಆರ್ ಬಿ ಐ ಇಶ್ಯೂ ಮಾಡಿದ್ಮೇಲೆ ಹೆಂಗೆ ಮಾಡುತ್ತೆ, ಆರ್ ಬಿ ಐ ಇಶ್ಯೂಸ್ ಆನ್ ಬಿಹಾಫ್ ಆಫ್ ಗೌರ್ಮೆಂಟ್ ಆಫ್ ಇಂಡಿಯಾ. ಗೌರ್ಮೆಂಟ್ ಆಫ್ ಇಂಡಿಯಾಗ ಇದು ಯಾವಾಗ ಇಶ್ಯೂ ಆಗುತ್ತೆ, ಯಾವ ಕೇಸಲ್ಲಿ ಇಶ್ಯೂ ಆಗುತ್ತೆ ಅಂದ್ರೆ ಯಾವಾಗ ಗೌರ್ಮೆಂಟಿಗೆ ತತ್ಕಾಲಿಕವಾಗಿ ಫಂಡ್ಸ್ ಬೇಕಾಗಿರುತ್ತೋ, ಇಂಟರ್ನಲ್ ಫೈನಾನ್ಷಿಯಲ್ ಮಾನಿಟರಿಂಗ್ ಮಾಡುವಾಗ ಅಥವಾ ಏನೇ ಯಾವುದೇ ಬೇರೆ ವಿಷಯಕ್ಕಲ್ಲಿ ಫಂಡ್ಸ್ ಬೇಕಾದಾಗ ಗೌರ್ಮೆಂಟ್ ಆಫ್ ಇಂಡಿಯಾನ ಆರ್ ಬಿ ಐಗೆ ಹೇಳುತ್ತೆ, ನನಗೆ ತತ್ಕಾಲಿಕವಾಗಿ ಫಂಡ್ಸ್ ಬಂದಾಗ ನಮಗೆ ನೀವು ಒಂದು ವ್ಯವಸ್ಥೆ ಮಾಡಿ
0: ಅಂತ.
1: ಅವಾಗ ಆರ್ ಬಿ ಐ ಅವ್ರು ಏನ್ ಮಾಡ್ತಾರೆ, ಆ ಸ್ಕೀಮ್ ಸಾವರಿನ್ ಗೋಲ್ಡ್ ಬಾಂಡ್ ಸ್ಕೀಮ್ ಅನ್ನು ಲಾಂಚ್ ಮಾಡಿಬಿಟ್ಟು ಎಲ್ಲ ಬ್ಯಾಂಕ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್, ಬ್ಯಾಂಕ್ಸ್ ಮತ್ತೆ ಸ್ಟಾಕ್ ಹೋಲ್ಡಿಂಗ್ ಕಂಪನೀಸ್ಗಳು ಮತ್ತೆ ಪೋಸ್ಟ್ ಆಫೀಸಸ್ಗಳಲ್ಲಿ ಇದನ್ನ ಅವ್ರನ್ನ ಡೈರೆಕ್ಷನ್ ಅನ್ನ ಕೊಡ್ತಾರೆ, ಸಾವರಿನ್ ಗೋಲ್ಡ್ ಬಾಂಡ್ ಅನ್ನು ನೀವು ಇಶ್ಯೂ ಮಾಡಿ ಕಸ್ಟಮರ್ಸ್ಗೆ ಅಂತ. ಇದು ಹೇಗೆ ಇಶ್ಯೂ ಆಗುತ್ತೆ ಅಂದ್ರೆ, ದ ಮೂಮೆಂಟ್ ಇದು ಯಾವ ರೀತಿಯಿಂದ ಬಿಡ್ತಾರೆ ಅಂದ್ರೆ, ಈ ಪ್ರತಿಯೊಂದು ಒಂದು ಒಂದು ಫೈನಾನ್ಸಿಯಲ್ ಇಯರ್ ಅಲ್ಲಿ 4-5 ಟ್ರಾನ್ಸ್ ಅಲ್ಲಿ ಬಿಡ್ತಾರೆ, ಅಂದ್ರೆ 4-5 ಹಂತಗಳಲ್ಲಿ ಬಿಡ್ತಾರೆ. ಈಗ ನಮಗೆ ಲಾಸ್ಟ್ 2023 ಅಲ್ಲಿ ಬಿಟ್ಟಿದ್ದು, 2023 ಅಲ್ಲಿ 4 ಟ್ರಾನ್ಸ್ ಅಲ್ಲಿ ಬಿಟ್ಟಿದ್ರು. ಅದಾದ್ಮೇಲೆ ಈಗ ರೀಸೆಂಟ್ಲಿ ನಮಗೆ ಯಾವ ಟ್ರಾನ್ಸ್ ಅನ್ನು ಬಿಟ್ಟಿಲ್ಲ. ದ ರೀಸನ್ ಫಾರ್ ಯಾಕೆ ಬಿಟ್ಟಿಲ್ಲ ಅಂತ ಹೇಳಕ್ಕೆ, ದೇರ್ ಮೈಟ್ ಬಿ ಸಮ್ ಅದರ್ ರೀಸನ್ಸ್ ರಿಲೇಟೆಡ್ ಟು ಆರ್ ಬಿ ಐ ಫಂಡಿಂಗ್, ಅಥವಾ ನಮ್ಗೆ ಏನಾದ್ರು ಬೇರೆ ವಿಷಯದಲ್ಲಿ ಏನಾದ್ರು ಸಮಸ್ಯೆ ಉಂಟಾಗಿರ್ಬೋದು, ಅದು ಗೊತ್ತಿಲ್ಲ. ಬಟ್ ಲಾಸ್ಟ್ 2023 ಏನ ಬಿಟ್ರು, ದಟ್ ವಾಸ್ ದ ಲಾಸ್ಟ್. ಅದಾದ್ಮೇಲೆ ಯಾರ್ದು ಹಳೆ ಗೌರ್ಮೆಂಟ್ ಸಾವರಿನ್ ಗೋಲ್ಡ್ ಬಾಂಡ್ ಅಲ್ಲಿ ಯಾರಾದರೂ ಇದ್ ಮಾಡ್ತಾ ಇದಾರೋ, ಇನ್ವೆಸ್ಟ್ ಮಾಡಿದಾರೋ, ಅವರಿಗೆ ಈಗ ಮೆಚುರಿಟಿ ಬರ್ತಾ ಇದೆ. ಈಗ ಇದ್ರದ್ದು ಸಾವರಿನ್ ಗೋಲ್ಡ್ ಬಾಂಡ್ ಅಲ್ಲಿ ಮೆಚುರಿಟಿ ಮ್ಯಾಕ್ಸಿಮಮ್ ಇರೋದು 8 ವರ್ಷ, 8 ವರ್ಷ ಮೆಚುರಿಟಿ ಪೀರಿಯಡ್ ಇರುತ್ತೆ. ಮತ್ತೆ ಇದನ್ನು ಮಿನಿಮಮ್ ಲಾಕ್ ಇನ್ ಪೀರಿಯಡ್ ಅಲ್ಲಿ ನಾವು ಪ್ರೀ ಮೆಚೂರ್ ಮಾಡಬೇಕು ಅಂತಂದ್ರೆ 5 ವರ್ಷ ನಾವು ಇಡಲೇಬೇಕಾಗತ್ತೆ. 5 ವರ್ಷ ನಂತರ ನಮಗೆ ಪ್ರೀ ಮೆಚೂರ್ ರಿಡೆಂಪ್ಷನ್ ಮಾಡುವಂತದ್ದು ಅಪರ್ಚುನಿಟಿಯನ್ನ ಆರ್ ಬಿ ಐ ನಮಗೆ ಕೊಡುತ್ತೆ ಕಸ್ಟಮರ್ಸ್ಗೆ. ಸೊ ಅವಾಗ ಏನಾಗುತ್ತೆ, ದ ಇನ್ವೆಸ್ಟ್ಮೆಂಟ್ ಹೇಗೆ ಅಂದ್ರೆ, ನೀವು ಯಾವುದೇ ಬ್ಯಾಂಕ್ ಅಥವಾ ಪೋಸ್ಟ್ ಆಫೀಸಸ್ ಅಥವಾ ಸ್ಟಾಕ್ ಹೋಲ್ಡಿಂಗ್ ಕಂಪನಿಯಲ್ಲಿ ನಿಮ್ಮ ಅಪ್ಲಿಕೇಶನ್ ಅನ್ನು ಸಲ್ಲಿಸಿ ಅಥವಾ ಆನ್ಲೈನ್ ಪೇಮೆಂಟ್ ಮಾಡಬಹುದು. ಇದು ಹೇಗೆ ಮಾಡ್ತಾರೆ ಅಂದ್ರೆ, ಪರ್ ಗ್ರಾಮ್ ಲೆಕ್ಕದಲ್ಲಿ ನೀವು ಎಷ್ಟು ಗ್ರಾಮ್ ಅನ್ನ ಇನ್ವೆಸ್ಟ್ ಮಾಡ್ತೀರೋ ಅದು ಇಲ್ಲಿ ನಿಮ್ಮ ಸ್ಟಾಕ್ ಹೋಲ್ಡಿಂಗ್ ಕೌಂಟ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ಈಗ 1 ಗ್ರಾಮ್ ಇನ್ ರೇಟ್ ಮಾರ್ಕೆಟ್ ರೇಟ್ ಅಲ್ಲಿ 6,200 ರೂಪಾಯಿ ಇದೆ ಅಂತ ಅನ್ಕೊಳ್ಳಿ, ಅಥವಾ ಇವತ್ತಿನ ರೇಟ್ ನಮಗೆ ಹೇಳಿದ್ರೆ 8,900 ಅಂದ್ರೆ 9,000 ಇದೆ ಅಂತ ಅನ್ಕೊಂಡ್ರೆ, 9,000 ರೂಪಾಯಿ ಪರ್ ಗ್ರಾಮ್ ಪ್ಯೂರಿಟಿ 99999 ಪ್ಯೂರಿಟಿ ಆಸ್ ಇಶ್ಯೂಡ್ ಬೈ ಇದು ಇಂಡಿಯನ್ ಬೂಲಿಯನ್ ಅಂಡ್ ಜುವೆಲ್ಸ್ ಅಸೋಸಿಯೇಷನ್ ಲಿಮಿಟೆಡ್ ಅವರು ಇಶ್ಯೂ ಮಾಡ್ತಾರೆ, ಆ ಪ್ಯೂರಿಟಿಯಲ್ಲಿ ನಮಗೆ ಪರ್ ಗ್ರಾಮ್ ಗೋಲ್ಡ್ ಕೌಂಟ್ ಆಗುತ್ತೆ. ದಟ್ ವಿಲ್ ಬಿ ದ ನಾಮಿನಲ್ ವ್ಯಾಲ್ಯೂ ಆರ್ ಫೇಸ್ ವ್ಯಾಲ್ಯೂ ಫಾರ್ ದ ಸಾವರಿನ್ ಗೋಲ್ಡ್ ಬಾಂಡ್ ದಟ್ ವಿಲ್ ಬಿ ಇನ್ವೆಸ್ಟೆಡ್. ಈ ಕಸ್ಟಮರ್ ಇನ್ವೆಸ್ಟ್ ಮಾಡಬೇಕು ಅಂತ ಹೇಳಿದಾಗ ಅವರು ಪರ್ ಗ್ರಾಮ್ ಲೆಕ್ಕದಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು. ಫಾರ್ ಎಕ್ಸಾಂಪಲ್, ಯಾರೋ ಒಬ್ರು ನನಗೆ ಸರ್ 2 ಗ್ರಾಮ್ ಕೊಡಿ, 3 ಗ್ರಾಮ್ ಕೊಡಿ ಅಂತ ಹೇಳ್ತಾರೆ, ಅವಾಗ ಅವರು 3 ಗ್ರಾಮ್ ಕೇಳಿದ್ರೆ ಅವತ್ತಿನ ರೇಟು ಇಂಟು the number of grams that will be his holding value avatin date ke so that will be counted as his investment anta consider agutte ondu idralli iga limit en ide appa anta minimum yaradru individual HUF illa karta avaru HUF alli karta idaru illa yavadu trust educational or charitable institution yaruve invest
0: madabodu
1: ಆಮೇಲೆ 1 ಗ್ರಾಮ್ ಮಿನಿಮಮ್ ಇನ್ವೆಸ್ಟ್ಮೆಂಟ್ ಇದರಲ್ಲಿ, ಮಿನಿಮಮ್ 1 ಗ್ರಾಮ್, ಮ್ಯಾಕ್ಸಿಮಮ್ ಇಟ್ ವಿಲ್ ಗೋ ಅಪ್ ಟು 4 ಕೆಜಿಸ್.
0: ಎನ್ಆರ್ಐಗಳು ಕೂಡ ಇನ್ವೆಸ್ಟ್ ಮಾಡಬಹುದು.
1: ಎನ್ಆರ್ಐ ರೆಸಿಡೆಂಟ್ ಇಂಡಿವಿಜುವಲ್ಸ್ ಮಾತ್ರ ಅವಕಾಶ ಇರೋದು, ಎನ್ಆರ್ಐ ಸಬ್ಜೆಕ್ಟೆಡ್ ಟು ಸರ್ಟನ್ ಕಂಡೀಷನ್ಸ್ ಇನ್ವೆಸ್ಟ್,
0: ಕೆಲವೊಂದು
1: ಅದು ಡೇಟ್ ಆನ್ ಡೇಟ್ ಅಪ್ಡೇಟ್ ಆಗ್ತಾ ಇರುತ್ತೆ. ಸೊ ಅದನ್ನ ಲೇಟೆಸ್ಟ್ ನಾವು ಆರ್ಬಿಐ ಸರ್ಕ್ಯುಲರ್ ನೋಡ್ಬಿಟ್ಟು ಅದನ್ನ ಇನ್ವೆಸ್ಟ್ಮೆಂಟ್ ಮಾಡಬಹುದು. ಸದ್ಯಕ್ಕೆ ನಾವು ಇಂಡಿಯನ್ ರೆಸಿಡೆನ್ಸ್ ಮಾತ್ರ ಅದು ಎಲಿಜಿಬಲ್ ಇರೋದು. ಆಮೇಲೆ ನೆಕ್ಸ್ಟ್ ನಮಗೆ ಇದರಲ್ಲಿ ಪ್ಯೂರಿಟಿ ಆಫ್ ಗೋಲ್ಡ್, ನಾನು ಹೇಳಿದಂಗೆ 999 ಪ್ಯೂರಿಟಿ ಆಸ್ ಪಬ್ಲಿಷ್ಡ್ ಬೈ IBJA ಇಂಡಿಯನ್ ಬುಲಿಯನ್ ಅಂಡ್ ಜುವೆಲ್ಸ್ ಅಸೋಸಿಯೇಷನ್, ಅದು ಪರ್ ವೀಕ್ ಆವರೇಜ್ ಟ್ರಾನ್ಸಾಕ್ಷನ್ 3 ಡೇಸ್ ಆವರೇಜ್ ತಗೊಂಡು ಅವರು ಪಬ್ಲಿಷ್ ಮಾಡ್ತಾರೆ ಒಂದು ರೇಟ್ ಅನ್ನ, ಆ ನಾಮಿನಲ್ ವ್ಯಾಲ್ಯೂ. ಸೊ ದಟ್ ವಿಲ್ ಬಿ ಪರ್ ಗ್ರಾಮ್ ಪ್ರೈಸ್ ಆಫ್ ದ ಗೋಲ್ಡ್ ಯಾರು ಇನ್ವೆಸ್ಟ್ಮೆಂಟ್ ಮಾಡ್ತಾರೋ ಅದು. ನೆಕ್ಸ್ಟ್ ಈಗ ಬಂದ್ಬಿಟ್ಟು

0: ಇನ್ವೆಸ್ಟ್ಮೆಂಟ್ ನಿಮಗೆ ಇದಕ್ಕೆ ಅಡ್ವಾಂಟೇಜ್ ಏನಪ್ಪ ಅಂದ್ರೆ, ಯಾರು ಇನ್ವೆಸ್ಟ್ಮೆಂಟ್ ಮಾಡ್ತಾರೋ ಅವರಿಗೆ ಇಂಟ್ರೆಸ್ಟ್ ಕೂಡ ಸಿಗುತ್ತೆ. ಈಗ ಆರ್ ಬಿ ಐ ಏನ್ ಮಾಡ್ತಾರೆ, ಗೋಲ್ಡ್ ಬಾಂಡ್ ರಿಲೀಸ್ ಮಾಡ್ತಾರೆ. ಹೆಂಗೆ ಈಗ ನಿಮಗೆ ಫಿಸಿಕಲ್, ನಾವು ಮಾರ್ಕೆಟ್ ಅಲ್ಲಿ ಹೋದಾಗ ಫಿಸಿಕಲ್ ಗೋಲ್ಡ್ ತಗೋತೀವಿ. ಸೊ ಇದು ಆತರ ಅಲ್ಲ, ಇದು ನಿಮಗೆ ಡಾಕ್ಯುಮೆಂಟ್ ಇದ್ದಂಗೆ.
1: ಡಾಕ್ಯುಮೆಂಟ್
0: ಇದು ನಿಮಗೆ ಜಸ್ಟ್ ಯು ಆರ್ ಇನ್ವೆಸ್ಟೆಡ್ ಗೋಲ್ಡ್ ಆಸ್ ಅ ಪಾರ್ಟ್ ಆಫ್ ಇನ್ ನಾಟ್ ಆಸ್ ಅ ಫಿಸಿಕಲ್ ಗೋಲ್ಡ್ ಬಟ್ ಇನ್ ದ ಫಾರ್ಮ್ ಆಫ್
1: ಡಾಕ್ಯುಮೆಂಟ್.
0: ಡಾಕ್ಯುಮೆಂಟ್ ಆ ಡಾಕ್ಯುಮೆಂಟ್ ಎಷ್ಟಪ್ಪ ಇದು ಶಕ್ತಿ ಇದೆ ಈ ಡಾಕ್ಯುಮೆಂಟ್ ಗೆ ಅಂದ್ರೆ, ಇದು ಯಾವ್ದು ನಿಮಗೆ ಇದು ಥೆಫ್ಟ್ ಆಗಲ್ಲ.
1: ಓಕೆ,
0: ಯಾವ್ದೇ ನೀವು ನಾರ್ಮಲ್ ನಾವು ಹೊರಗಡೆ ಹೋದ ಚೈನ್ ಸ್ನ್ಯಾಚರ್ಸ್ ಇಲ್ಲ ಯಾರು ಸುಮಾರು ಪ್ರಾಬ್ಲಮ್ಸ್ ಇರುತ್ತೆ ಫೇಸ್ ಮಾಡ್ತಾರೆ ವಿಮೆನ್ ಎಸ್ಪೆಷಲಿ. ಸೊ ಅವರಿಗೆ ಏನಾಗುತ್ತೆ, ಇನ್ವೆಸ್ಟ್ಮೆಂಟ್ ಗೋಲ್ಡ್ ಅಲ್ಲಿ ಮಾಡಿರ್ತಾರೆ ಬಟ್ ಫಿಸಿಕಲ್ ಗೋಲ್ಡ್ ಇರಲ್ಲ,
1: ಇರೋದಿಲ್ಲ,
0: ಗೋಲ್ಡ್ ಆಸ್ ಅ ಡಾಕ್ಯುಮೆಂಟ್ ಅಂತ ಇರುತ್ತೆ. ಸೊ ದಿಸ್ ಇಟ್ ವಿಲ್ ಪ್ರಿವೆಂಟ್ ಫ್ರಮ್ ಥೆಫ್ಟ್ ಆರ್ ಲಾಸ್, ಇಸ್ ಅ ಮೇಜರ್ ಅಡ್ವಾಂಟೇಜ್. ನೆಕ್ಸ್ಟ್ ಏನಪ್ಪಾ ಅಂದ್ರೆ, ಇದು ನಿಮಗೆ ಇಂಟ್ರೆಸ್ಟ್ ಸಿಗುತ್ತೆ. ನಾನು ಹೇಳ್ದಂಗೆ ಇಂಟ್ರೆಸ್ಟ್ ಎಷ್ಟು ಸಿಗುತ್ತೆ ಅಂದ್ರೆ 2.5% ಇಂಟ್ರೆಸ್ಟ್ ಸಿಗುತ್ತೆ, 2.5% ಪರ್ ಆನಮ್ ಅಂಡ್ ಇಟ್ ಈಸ್ ಪೇಡ್ ಹಾಫ್ ಇಯರ್ಲಿ. ನಾವು 2.5% ಇಂಟ್ರೆಸ್ಟ್ ಅಂತ ಹೇಳಿದಾಗ, ಈಗ ನೀವು 1 gram ಇನ್ವೆಸ್ಟ್ಮೆಂಟ್ ಮಾಡಿದ್ರೆ 1 gram ಎರಡೂವರೆ ಪರ್ಸೆಂಟ್ ಇಂಟ್ರೆಸ್ಟ್ ಒಂದ್ ವರ್ಷಕ್ಕೆ ಎಷ್ಟು ಬರುತ್ತೋ ಅದರ ವ್ಯಾಲ್ಯೂ ಎವ್ರಿ 6 ತಿಂಗಳಿಗೆ ಒಂದ್ಸಲ ಕೊಡ್ತೀವಿ ಅಂತ.
1: 1 gram ಇಂದ ಎಷ್ಟು ಹೆಚ್ಚುವರಿ ಅಂತಂದ್ರೆ ನಾವು ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡಬಹುದು?
0: ನಾನು ಹೇಳ್ದಂಗೆ ಮಿನಿಮಮ್ 1 gram ಇನ್ವೆಸ್ಟ್ಮೆಂಟ್, ಮ್ಯಾಕ್ಸಿಮಮ್ 4 kg.
1: 4 kg
0: ಅಂದ್ರೆ 400 into ನಿಮ್ ಎಷ್ಟು ನೋಡಿ 1000 grams, 4000 grams ಒಳಗೂ ನೀವು ಇನ್ವೆಸ್ಟ್ಮೆಂಟ್ ಮಾಡಬಹುದು.
1: ಒಟ್ಟಾರೆಯಾಗಿ ಈ ಸಾವರಿನ್ ಗೋಲ್ಡ್ ಬಾಂಡ್ ಬಗ್ಗೆ ಸಾರಾಂಶ ರೂಪದಲ್ಲಿ ಏನ್ ಹೇಳಕ್ಕೆ ಇಷ್ಟಪಡ್ತೀರಾ ನಮ್ಮ ಕೇಳುಗರಿಗೆ?
0: ಸಾವರಿನ್ ಗೋಲ್ಡ್ ಬಾಂಡ್ ಒಂದು ಒಳ್ಳೆ ಮತ್ತು ಸೇಫ್ ಹಾಗೂ ಹೆಲ್ದಿ ಇನ್ವೆಸ್ಟ್ಮೆಂಟ್ ಅಂತ ಹೇಳ್ಬೋದು. ಹೇಳಿದ್ರೆ ಇದೇನಾಗತ್ತೆ ಅಂದ್ರೆ, ಜನರಲ್ಲಿ ಒಂದು ಅವೇರ್ನೆಸ್ ಬರುತ್ತೆ. ಸೊ ಇದು ಆರ್ ಬಿ ಐ ಏನಕ್ಕೆ ರಿಲೀಸ್ ಮಾಡ್ತಾ ಇದಾರೆ, ಹಾಗೆಲ್ಲ ಹೂಡಿಕೆ ಯಾಕೆ ಮಾಡ್ಬೇಕು, ಅಥವಾ ಯಾರು ಹೂಡಿಕೆ ಇನ್ನೂವರೆಗೂ ಮಾಡಿಲ್ಲ ಅವ್ರಿಗೆ ಈ ರೀತಿಯಲ್ಲಿ ಮಾಡಿದ್ರೆ ಏನ್ ಅಡ್ವಾಂಟೇಜ್ ಆಗುತ್ತೋ. ಸೊ ಆ ರೀತಿಯಿಂದ ಮಾಡಿದಾಗ ಈಗ ಗೋಲ್ಡ್ ಅಂತ ಬಂದಾಗ ಎಲ್ರಿಗೂ ಸ್ವಲ್ಪ ಅವೇರ್ನೆಸ್ ಬರುತ್ತೆ. ಯಾರು ನೀವು ಸುಮ್ನೆ ಇನ್ವೆಸ್ಟ್ಮೆಂಟ್ ಮಾಡಿ ಅಂದ್ರೆ ಯಾರು ಮಾಡಲ್ಲ.
1: ಹೌದು,
0: ಗೋಲ್ಡ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಹಾ ಏನೋ ಇರ್ಬೋದಪ್ಪ ಅಂತ ಏನೋ ಒಂದು ಕುತೂಹಲ ಜನರಿಗೆ ಬರುತ್ತೆ. ಸೊ ಆ ಮೂಮೆಂಟ್ ಅಲ್ಲಿ ನಾವು ಇದನ್ನ ಹೇಳಿದ್ರೆ ಅವ್ರಿಗೆ ಏನಾಗುತ್ತೆ, ಒಂದು ಒಳ್ಳೆ ಇನ್ವೆಸ್ಟ್ಮೆಂಟ್ ಕೂಡ ಅಕೌಂಟ್ ಆಗುತ್ತೆ, ಮತ್ತೆ ಹಾಗೆ ಅವರು ನಮ್ಮ ಬ್ಯಾಂಕ್ ಮತ್ತೆ ಕಸ್ಟಮರ್ ರಿಲೇಶನ್ಶಿಪ್ ಟ್ರಸ್ಟ್ ಬೆಳೆಯುತ್ತೆ. ಹಾಗೆ ನಮ್ಮ ಗವರ್ಮೆಂಟ್ ಆಫ್ ಇಂಡಿಯಾ ಮತ್ತೆ ಆರ್ ಬಿ ಐ ಅಲ್ಲಿ ಕೂಡಿ ವರ್ಕ್ ಮಾಡುವಂತದ್ದು ಕಾನ್ಸಿಕ್ವೆನ್ಸಸ್ ಬರುತ್ತೆ, ಅದಕ್ಕೆ ಅವ್ರಿಗೆ ಸಪೋರ್ಟ್ ಮಾಡೋ ತರ ಆಗುತ್ತೆ. ಆಮೇಲೆ ಜನರಲ್ ಪಬ್ಲಿಕ್ಗೆ ಯಾವಾಗ್ಲೂ ಜನರಲ್ ಪಬ್ಲಿಕ್ಗೋಸ್ಕರನೇ ಮಾಡೋದು ಇವೆಲ್ಲ ಏನ ಸ್ಕೀಮ್ ಇದ್ರು, ಮತ್ತೆ ಅವ್ರಿಗೆ ಹೆಲ್ಪ್ ಆಗ್ಲಿ. ಯಾವುದೇ ತರ ಇದರಲ್ಲಿ ಲಾಸ್ ಅಥವಾ ಫ್ರಾಡ್ ಅಂತ ಏನೂ ಇಲ್ಲ, ಇದು ಯಾವುದೋ ಏನೂ ಇಲ್ಲ. ಮತ್ತೆ ಏನೇ ಆದ್ರೂ ನಮಗೆ ಅದು ಬ್ಯಾಂಕ್ ಕಡೆಯಿಂದ ಕಂಪ್ಲೇಂಟ್ ಅಥವಾ ಗ್ರೀವೆನ್ಸ್ ರಿಡ್ರೆಸಲ್ ಮೆಕ್ಯಾನಿಸಮ್ ಅಂತ ಇರುತ್ತೆ. ಅದರಲ್ಲಿ ನಾವು ಯಾರೇ ಕಸ್ಟಮರ್ ಏನೇ ಸಮಸ್ಯೆ ಸಣ್ಣ ಪುಟ್ಟ ಸಮಸ್ಯೆ ಇದ್ರೂ ಅವ್ರ ಬ್ಯಾಂಕಿಗೆ ಅಪ್ರೋಚ್ ಮಾಡಬಹುದು, ಇಲ್ಲ ಡೈರೆಕ್ಟ್ ಆರ್ ಬಿ ಐಗೂ ಒಂಬಡ್ಸ್ಮನ್ ಅಂತ
1: ಬರುತ್ತೆ,
0: ಬ್ಯಾಂಕಿಂಗ್ ಒಂಬಡ್ಸ್ಮನ್ ಅಲ್ಲಿ ಅವರು ರಿಜಿಸ್ಟರ್ ಮಾಡಿ ಕಂಪ್ಲೇಂಟ್ ರೈಸ್ ಮಾಡಬಹುದು. ಏನೇ ಇಶ್ಯೂಸ್ ಕ್ವೆರೀಸ್ ಏನೇ ಇದ್ರೂ ನಾವು ಯಾವಾಗ್ಲೂ ನಮ್ಮ ಕಸ್ಟಮರ್ಸ್ ಗೆ ಓಪನ್ ಆಗಿ
1: ಸಲಹೆ
0: ಕೊಡ್ತಾ ಇರ್ತೀವಿ. ಮತ್ತೆ ಅವ್ರಿಗೆ ನಾವು ಇದನ್ನು ಹೇಳ್ತಾ ಇರ್ತೀವಿ, ಏನಾದ್ರು ಸಮಸ್ಯೆ ಬಂದ್ರೆ ನಮ್ಗೆ ಹೇಳಿ ನಾವು ಸಾರ್ಟ್ ಔಟ್ ಮಾಡ್ತೀವಿ ಅಂತ ಅದನ್ನು ಹೇಳ್ತಾ ಇರ್ತೀವಿ. ಹಾಗೆ ಮತ್ತೆ ಏನೋ ಸಣ್ಣ ಪುಟ್ಟ ಸರ್ವಿಸ್ ಆಗ್ಲು ಏನೋ ಆಗ್ಲು ನಾವು ಅದನ್ನ ಯಾವ ರೀತಿಯಿಂದ ಎಲ್ಲಾ ರೀತಿಯಿಂದ ಹೆಲ್ಪ್ ಮಾಡಕ್ಕೆ ರೆಡಿ ಇರ್ತೀವಿ. ಎಸ್ಪೆಷಲಿ ಸಾವರ್ನ್ ಗೋಲ್ಡ್ ಬಾಂಡ್ ಅಲ್ಲಿ ನಾವು ಯಾವಾಗ್ಲೂ ಹೇಳೋದಿದೆ, ಒಂದು ಸೊ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಯು ವಿಲ್ ಬಿ ಎಂಜಾಯಿಂಗ್ ಫಾರ್ ಲೈಫ್.
1: ಹೆಚ್ಚಿನ ಒಂದು ಮಾಹಿತಿ ತಮ್ಮಿಂದ ಪಡೆಯುವುದಾದ್ರೆ ತಮ್ಮ ದೂರವಾಣಿ ಸಂಖ್ಯೆನ ಕೊಡಿ ಸರ್.
0: 9448466280.
1: ಧನ್ಯವಾದ ಸುಮಿತ್ ಕುಲಕರ್ಣಿ ಅವರೇ. ಇದುವರೆಗೆ ತಾವು ಏನು ಸಾವರಿನ್ ಗೋಲ್ಡ್ ಬಾಂಡ್ ಯೋಜನೆ ಕುರಿತು ಸಂಕ್ಷಿಪ್ತ ರೂಪದಲ್ಲಿ ನಮ್ಮ ಕೇಳುಗರಿಗೆ ತಾವು ತಿಳಿಸಿಕೊಟ್ಟಿದ್ದೀರಾ. ಮತ್ತೊಮ್ಮೆ ತಮಗೆ ಭದ್ರಾವತಿ ಆಕಾಶವಾಣಿ ಕೇಂದ್ರದಿಂದ ಧನ್ಯವಾದಗಳನ್ನು ತಿಳಿಸುತ್ತಾ ನಮಸ್ಕಾರ.
0: ಧನ್ಯವಾದ.
2: ಇದುವರೆಗೆ ಸಾವರಿನ್ ಗೋಲ್ಡ್ ಬಾಂಡ್ ಸ್ಕೀಮ್ ಈ ಕುರಿತು ಭದ್ರಾವತಿಯ ಕರ್ನಾಟಕ ಬ್ಯಾಂಕ್ ಲಿಮಿಟೆಡ್ನ ಕ್ರೆಡಿಟ್ ಆಫೀಸರ್ ಆದಂತಹ ಶ್ರೀ ಸುಮಿತ್ ಕುಲಕರ್ಣಿ ಅವರೊಂದಿಗೆ ನಡೆಸಿದ ಸಂದರ್ಶನ ಕೇಳಿದಿರಿ. ಇವರನ್ನ ಸಂದರ್ಶಿಸಿದವರು ಡಾಕ್ಟರ್ ಎಸ್ಎಂ ಸುಧಾಕರ್. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ.

0: ಆಕಾಶವಾಣಿ ಸಮಯ 1:10 ಇದೆ. ಇನ್ನೀಗ ಕನ್ನಡದಲ್ಲಿ ವಾರ್ತಾ ಪ್ರಸಾರ.
1: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಹರ್ಷಿತಾ ಟಿಎಲ್. ಮುಖ್ಯಾಂಶಗಳು: ಲೋಕಸಭೆಯಲ್ಲಿ ಪ್ರಶ್ನೆ ಪತ್ರಿಕೆ ಸೋರಿಕೆ ತಿದ್ದುಪಡಿ ಮಸೂದೆ ಮೇಲೆ ಮುಂದುವರೆದ ಚರ್ಚೆ, ರಾಜ್ಯಸಭೆ ಕಲಾಪ ಮಧ್ಯಾಹ್ನ 2 ಗಂಟೆವರೆಗೆ ಮುಂದೂಡಿಕೆ. ಇಂದು ಅಂತಾರಾಷ್ಟೀಯ ಹುಲಿ ದಿನ, ಹುಲಿ ಸಂರಕ್ಷಣೆಯಲ್ಲಿ ಭಾರತ ಜಾಗತಿಕ ನಾಯಕ, ಪ್ರಧಾನಿ ನರೇಂದ್ರ ಮೋದಿ. ಇಂದು ಗುರುಪೌರ್ಣಮಿ, ಬಿಜೆಪಿ

ಬಿಜೆಪಿಯಿಂದ ಇಂದು ಶ್ರೀ ಗುರು ರವಿದಾಸ್ ಸಂಕಲ್ಪ ಅಭಿಯಾನಕ್ಕೆ ಚಾಲನೆ. ನೈರುತ್ಯ ಜಪಾನ್ನಲ್ಲಿ ಭೂಕಂಪ, 13 ಮಂದಿ ಸಾವು. ವಿಶ್ವ ಜೂನಿಯರ್ ಸ್ಕ್ವಾಶ್ ಚಾಂಪಿಯನ್ಶಿಪ್ ಸೆಮಿಫೈನಲ್ಸ್ ಪ್ರವೇಶಿಸಿದ ಪುರುಷ ಮತ್ತು ಮಹಿಳಾ ತಂಡಗಳು. ವಾರ್ತೆಗಳ ವಿವರ. ನೀಟ್ ಪ್ರಶ್ನೆಪತ್ರಿಕೆ ಸೋರಿಕೆ ಕುರಿತು ವಿದ್ಯಾರ್ಥಿಗಳ ಪ್ರತಿಭಟನೆಯ ಸಮಯದಲ್ಲಿ ಪೊಲೀಸ್ ಕ್ರಮದ ವಿರುದ್ದ ಪ್ರತಿಪಕ್ಷಗಳು ಗದ್ದಲ ಎಬ್ಬಿಸಿದ ಹಿನ್ನೆಲೆಯಲ್ಲಿ ಸಂಸತ್ತಿನ ಉಭಯ ಸದನಗಳನ್ನು ಸ್ವಲ್ಪ ಕಾಲ ಮುಂದೂಡಲಾಗಿತ್ತು. ಲೋಕಸಭೆಯಲ್ಲಿ ಬೆಳಗ್ಗೆ ಕಲಾಪ ಪ್ರಾರಂಭಿಸಿದಾಗ ಲೋಕಸಭಾಧ್ಯಕ್ಷ ಓಂ ಬಿರ್ಲಾ ಅವರು ಗ್ಲಾಸ್ಕೋದಲ್ಲಿ ನಡೆದ 23ನೇ ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಬೆಳ್ಳಿ ಪದಕಗಳನ್ನು ಗೆದ್ದ ವೇಟ್ ಲಿಫ್ಟರ್ ಹರ್ಜಿಂದನ್ ಕೌರ್ ಹಾಗೂ ಕ್ರೀಡಾಪಟು ಗುಲ್ವೀರ್ ಸಿಂಗ್ ಅವರನ್ನು ಅಭಿನಂದಿಸಿದರು. ರಾಷ್ಟದ ಹೆಮ್ಮೆಯನ್ನು ಹೆಚ್ಚಿಸಿದ್ದಕ್ಕಾಗಿ ಎಲ್ಲಾ ಆಟಗಾರರು ಮತ್ತು ಅವರ ತರಬೇತುದಾರರ ಪರಿಶ್ರಮವನ್ನು ಶ್ಲಾಘಿಸಿದರು. ಸ್ಪೀಕರ್ ಅವರ ಪ್ರಶ್ನೋತ್ತರ ಕಲಾಪವನ್ನು ಕೈಗೆತ್ತಿಕೊಳ್ಳಲು ಮುಂದಾದಾಗ ವಿದ್ಯಾರ್ಥಿಗಳ ಪ್ರತಿಭಟನೆಯ ಸಮಯದಲ್ಲಿ ಪೊಲೀಸರು ಬಲ ಪ್ರಯೋಗಿಸಿದ್ದಾರೆ ಎಂದು ಆರೋಪಿಸಿ ವಿರೋಧ ಪಕ್ಷದ ಸದಸ್ಯರು ಘೋಷಣೆಗಳನ್ನು ಕೂಗಲು ಪ್ರಾರಂಭಿಸಿದರು. ಆಗ ಪ್ರಶ್ನೋತ್ತರ ಕಲಾಪ ಸದಸ್ಯರಿಗೆ ಸೇರಿತು. ಸರ್ಕಾರದಿಂದ ಉತ್ತರವನ್ನು ಪಡೆಯುವುದು ಸದಸ್ಯರಿಗೆ ಅತ್ಯಂತ ಮುಖ್ಯವಾದ ಕೆಲಸ. ಕೆಲವು ವಿರೋಧ ಪಕ್ಷದ ಸದಸ್ಯರು ಉದ್ದೇಶಪೂರ್ವಕವಾಗಿ ಪ್ರಶ್ನೋತ್ತರ ಕಲಾಪಕ್ಕೆ ಅಡ್ಡಿಪಡಿಸುತ್ತಿದ್ದಾರೆ. ಇದು ಸೂಕ್ತವಲ್ಲ. ಯೋಜಿತ ರೀತಿಯಲ್ಲಿ ಸದನ ಕಲಾಪಕ್ಕೆ ಅಡ್ಡಿಪಡಿಸುವುದು ಸಂಸದೀಯ ಸಂಪ್ರದಾಯಗಳಿಗೆ ಅನುಗುಣವಾಗಿಲ್ಲ ಎಂದು ಅವರು ಹೇಳಿದರು. ಲೋಕಸಭೆ ಕಲಾಪವನ್ನು ಮಧ್ಯಾಹ್ನ 12 ಗಂಟೆವರೆಗೆ ಮುಂದೂಡಲಾಗಿತ್ತು. ನಂತರ ಮತ್ತೆ ಸದನ ಸಮಾವೇಶಗೊಂಡಿದ್ದು ಪ್ರಶ್ನೆಪತ್ರಿಕೆ ಸೋರಿಕೆ ಸಂಬಂಧಿಸಿದ ತಿದ್ದುಪಡಿ ಮಸೂದೆ ಬಗ್ಗೆ ಚರ್ಚೆ ಮುಂದುವರೆದಿದೆ. ಮತ್ತೊಂದೆಡೆ ರಾಜ್ಯಸಭೆಯಲ್ಲೂ ಭಾರೀ ಗದ್ದಲ ಕೋಲಾಹಲ ಉಂಟಾಯಿತು. ವಿದ್ಯಾರ್ಥಿಗಳ ಮೇಲಿನ ಕ್ರಮವನ್ನು ವಿಪಕ್ಷ ಸದಸ್ಯರು ವಿರೋಧಿಸಿದರು. ಸದನವನ್ನು ನಡೆಸಲು ಸಾಧ್ಯವಾಗದ ಪರಿಸ್ಥಿತಿ ಹಿನ್ನೆಲೆಯಲ್ಲಿ ಕಲಾಪವನ್ನು 12 ಗಂಟೆವರೆಗೆ ಮುಂದೂಡಲಾಯಿತು. ನಂತರ ಸದನ ಸೇರಿದ ಗದ್ದಲ ಮುಂದುವರಿಯಿತು. ಆಗ ಕಲಾಪವನ್ನು ಮಧ್ಯಾಹ್ನ 2 ಗಂಟೆಯವರೆಗೆ ಮುಂದೂಡಲಾಯಿತು. ಹುಲಿ ಸಂರಕ್ಷಣೆ, ನೈಸರ್ಗಿಕ ಆವಾಸ ಸ್ಥಾನಗಳ ರಕ್ಷಣೆ ಹಾಗೂ ಕಾಡು ಹುಲಿಗಳ ಸಂಖ್ಯೆ ಕುಸಿತದ ಬಗ್ಗೆ ಜಾಗೃತಿ ಮೂಡಿಸುವ ಉದ್ದೇಶದಿಂದ ಅಂತಾರಾಷ್ಟೀಯ ಹುಲಿ ದಿನವನ್ನು ಇಂದು ವಿಶ್ವಾದ್ಯಂತ ಆಚರಿಸಲಾಗುತ್ತಿದೆ. 2010 ನವೆಂಬರ್ನಲ್ಲಿ ರಷ್ಯಾದ ಸೇಂಟ್ ಪೀಟರ್ಸ್ಬರ್ಗ್ನಲ್ಲಿ ನಡೆದ ಹುಲಿ ಶೃಂಗಸಭೆಯಲ್ಲಿ ಈ ದಿನವನ್ನು ಘೋಷಿಸಲಾಯಿತು. ಭಾರತ ಸೇರಿದಂತೆ ಹುಲಿಗಳ ಆವಾಸ ಹೊಂದಿರುವ 13 ದೇಶಗಳ ನಾಯಕರು 2022 ವೇಳೆಗೆ ವಿಶ್ವದ ಕಾಡು ಹುಲಿಗಳ ಸಂಖ್ಯೆಯನ್ನು ದ್ವಿಗುಣಗೊಳಿಸುವ ಮಹತ್ವಾಕಾಂಕ್ಷೆಯ TX2 ಗುರಿಯನ್ನು ಅಳವಡಿಸಿಕೊಂಡಿದ್ದರು. 2010 ವಿಶ್ವದಲ್ಲಿ ಕೇವಲ 3,200 ಕಾಡು ಹುಲಿಗಳು ಮಾತ್ರ ಉಳಿದಿವೆ ಎಂದು ಅಂದಾಜಿಸಲಾಗಿತ್ತು. ಇತ್ತೀಚಿನ ಜಾಗತಿಕ ಅಂದಾಜಿನ ಪ್ರಕಾರ ವಿಶ್ವದಲ್ಲಿ ಸುಮಾರು 5,711 ಕಾಡು ಹುಲಿಗಳಿದ್ದು ಇದು ಸುಮಾರು 78% ಹೆಚ್ಚಳವಾಗಿದೆ. ವೈಜ್ಞಾನಿಕ ಆಧಾರಿತ ನೀತಿಗಳು ಹಾಗೂ ಬಲಿಷ್ಠ ಸಾಂಸ್ಥಿಕ ವ್ಯವಸ್ಥೆಯ ಮೂಲಕ ಭಾರತ ಹುಲಿ ಸಂರಕ್ಷಣೆಯಲ್ಲಿ ಜಾಗತಿಕ ನಾಯಕನಾಗಿ ಹೊರಹೊಮ್ಮಿದೆ. ಪ್ರಸ್ತುತ ವಿಶ್ವದ ಸುಮಾರು 70% ಕಾಡು ಹುಲಿಗಳಿಗೆ ಭಾರತವೇ ನೆಲೆಯಾಗಿದೆ. ಪ್ರಕೃತಿಯೊಂದಿಗೆ ಸಾಮರಸ್ಯದಿಂದ ಬದುಕುವ ಭಾರತದ ಶತಮಾನಗಳ ಪರಂಪರೆ ಹಾಗೂ ಜನರ ಸಾಮೂಹಿಕ ಸಂಕಲ್ಪವೇ ದೇಶದ ಹುಲಿ ಸಂರಕ್ಷಣಾ ಪ್ರಯತ್ನಗಳಿಗೆ ಪ್ರೇರಣೆಯಾಗಿದೆ ಎಂದು ಪ್ರಧಾನಿ ಹೇಳಿದ್ದಾರೆ. ಭಾರತ ಹುಲಿ ಸಂರಕ್ಷಣೆಯಲ್ಲಿ ಗಮನಾರ್ಹ ಯಶಸ್ಸು ಸಾಧಿಸಿದೆ. ಭಾರತ ಹುಲಿ ಸಂರಕ್ಷಣೆಯಲ್ಲಿ ಜಾಗತಿಕ ನಾಯಕನಾಗಿ ಉಳಿದಿದೆ ಎಂದು ಕೇಂದ್ರ ಅರಣ್ಯ ಮತ್ತು ಪರಿಸರ ಸಚಿವ ಭೂಪೇಂದರ್ ಯಾದವ್ ಹೇಳಿದ್ದಾರೆ. ದೇಶದ ಕಾಡುಗಳೊಂದಿಗೆ ನಿಕಟ ಸಂಬಂಧ ಹೊಂದಿರುವ ಅರಣ್ಯ ಅವಲಂಬಿತ ಸಮುದಾಯಗಳನ್ನು ಬೆಂಬಲಿಸುವಾಗ ಹುಲಿಗಳು ಮತ್ತು ಅವುಗಳ ಪರಿಸರ ವ್ಯವಸ್ಥೆಗಳನ್ನು ರಕ್ಷಿಸಲು ಸರ್ಕಾರ ಬದ್ದವಾಗಿದೆ ಎಂದು ಭೂಪೇಂದ್ರ ಯಾದವ್ ಹೇಳಿದ್ದಾರೆ. ಗುರು ಪೌರ್ಣಮಿ, ವ್ಯಾಸ ಪೌರ್ಣಮಿ ಎಂದು ಕರೆಯಲ್ಪಡುವ ಈ ಹಬ್ಬವನ್ನು ಇಂದು ದೇಶಾದ್ಯಂತ ಭಕ್ತಿ ಭಾವದಿಂದ ಆಚರಿಸಲಾಗುತ್ತಿದೆ. ಈ ದಿನವನ್ನು ಆಧ್ಯಾತ್ಮಿಕ ಹಾಗೂ ಶೈಕ್ಷಣಿಕ ಗುರುಗಳಿಗೆ ಸಮರ್ಪಿಸಲಾಗಿದ್ದು ತಮ್ಮ ಜ್ಞಾನ, ಮಾರ್ಗದರ್ಶನ ಮತ್ತು ಆಶೀರ್ವಾದಗಳಿಂದ ಜೀವನ ರೂಪಿಸಿದ ಗುರುಗಳನ್ನು ಸ್ಮರಿಸಿ ಕೃತಜ್ಞತೆ ಸಲ್ಲಿಸಲಾಗುತ್ತಿದೆ. ಬೌದ್ಧ ಸಂಪ್ರದಾಯದ ಪ್ರಕಾರ ಜ್ಞಾನೋದಯ ಪಡೆದ ಬಳಿಕ ಭಗವಾನ್ ಬುದ್ಧರು ಇದೇ ದಿನ ಬೋಧಗಯಾದಿಂದ ಸಾರನಾಥಕ್ಕೆ ತೆರಳಿ ತಮ್ಮ ಮೊದಲ ಧರ್ಮೋಪದೇಶವನ್ನು ನೀಡಿದರು. ಹೀಗಾಗಿ ಬೌದ್ಧ ಧರ್ಮದ ಅನುಯಾಯಿಗಳು ಈ ದಿನ ಭಗವಾನ್ ಬುದ್ಧರನ್ನು ಪೂಜಿಸಿ ಗೌರವ ಸಲ್ಲಿಸುತ್ತಾರೆ. ಗುರು ಪೌರ್ಣಮಿಯ ಪ್ರಯುಕ್ತ ರಾಷ್ಟಪತಿ ದ್ರೌಪದಿ ಮುರ್ಮು, ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್, ಪ್ರಧಾನಿ ನರೇಂದ್ರ ಮೋದಿ, ಲೋಕಸಭಾಧ್ಯಕ್ಷ ಓಂ ಬಿರ್ಲಾ, ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಸೇರಿದಂತೆ ಹಲವು ಗಣ್ಯರು ದೇಶದ ಜನತೆಗೆ ಸಾಮಾಜಿಕ ಮಾಧ್ಯಮದಲ್ಲಿ ಶುಭಾಶಯ ಕೋರಿದ್ದಾರೆ. ಗುರುಗಳು ಕೇವಲ ಜ್ಞಾನವನ್ನು ಬೋಧಿಸುವುದಲ್ಲದೆ ತಮ್ಮ ಶಿಷ್ಯರಲ್ಲಿ ಸಕಾರಾತ್ಮಕ ಚೈತನ್ಯವನ್ನು ತುಂಬಿ ಉದಾತ್ತ ಚಿಂತನೆಗಳು ಹಾಗೂ ಉತ್ತಮ ಸಂಸ್ಕಾರಗಳನ್ನು ಬೆಳೆಸುತ್ತಾರೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹೇಳಿದ್ದಾರೆ. ಗುರುಗಳ ಆದರ್ಶವನ್ನು ತಮ್ಮ ಜೀವನದ ಶಕ್ತಿಯನ್ನಾಗಿ

0: ರೂಪಿಸಿಕೊಳ್ಳುವಂತೆ ದೇಶದ ಜನತೆಗೆ ಪ್ರಧಾನಿ ಕರೆ ನೀಡಿದ್ದಾರೆ. ಭಾರತೀಯ ಸಂಸ್ಕೃತಿಯಲ್ಲಿ ಗುರುಗಳಿಗೆ ಅತ್ಯುನ್ನತ ಸ್ಥಾನವಿದ್ದು ಅವರು ಜ್ಞಾನದ ಅಮೃತವನ್ನು ನೀಡಿ ಶಿಷ್ಯರ ಜೀವನವನ್ನು ಸಮೃದ್ಧಗೊಳಿಸುತ್ತಾರೆ ಎಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹೇಳಿದ್ದಾರೆ. ಸಂತ ಶಿರೋಮಣಿ ಗುರು ರವಿದಾಸ್ ಮಹಾರಾಜರ 650ನೇ ಜನ್ಮ ವರ್ಷಾಚರಣೆಯನ್ನು ಗುರುತಿಸಲು ಗುರುಪೌರ್ಣಿಮೆಯ ಜೊತೆ ಜೊತೆಯಲ್ಲಿ ಇಂದು ರಾಷ್ಟವ್ಯಾಪಿ ಶ್ರೀ ಗುರು ರವಿದಾಸ್ ಮಹಾರಾಜ್ ಸಂಕಲ್ಪ ಅಭಿಯಾನವನ್ನು ಬಿಜೆಪಿ ಪ್ರಾರಂಭಿಸಲಿದೆ. ಈ ಅಭಿಯಾನವನ್ನು ಇಂದು ವಾರಣಾಸಿಯ ಸೀರ್ ಗೋವರ್ಧನಪುರದಲ್ಲಿರುವ ಸಂತ ರವಿದಾಸ್ ಅವರ ಜನ್ಮಸ್ಥಳದಲ್ಲಿ ಉದ್ಘಾಟಿಸಲಾಗುತ್ತಿದೆ. ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರು ಇಂದು ಸಂಜೆ ಸಂತ ರವಿದಾಸ್ ಅವರ ಜನ್ಮಸ್ಥಳಕ್ಕೆ ಭೇಟಿ ನೀಡಿ ನಮನ ಸಲ್ಲಿಸಿದ್ದಾರೆ. ಸುಮಾರು 25,000 ಮಂದಿ ಈ ಸಂಕಲ್ಪ ಸಭೆಯಲ್ಲಿ ಪಾಲ್ಗೊಳ್ಳುತ್ತಿದ್ದಾರೆ. ಈ ಕಾರ್ಯಕ್ರಮಗಳ ಸರಣಿಯು ಬರುವ ವರ್ಷದ ಫೆಬ್ರವರಿ 20ರವರೆಗೆ ಮುಂದುವರಿಯಲಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪೇಟಿಎಂ ಪೇಮೆಂಟ್ ಬ್ಯಾಂಕ್ ಲಿಮಿಟೆಡ್ನ ಕಾರ್ಯಾಚರಣೆಯನ್ನು ವಿಸರ್ಜಿಸುವ ಪ್ರಕ್ರಿಯೆಗೆ ಚಾಲನೆ ನೀಡಿರುವುದಾಗಿ ಭಾರತೀಯ ರಿಸರ್ವ್ ಬ್ಯಾಂಕ್ ಆರ್ಬಿಐ ತಿಳಿಸಿದೆ. ಈ ಪ್ರಕ್ರಿಯೆಯ ಅಧಿಕೃತ ಲಿಕ್ವಿಡೇಟರ್ ಆಗಿ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದ ಮಾಜಿ ಮುಖ್ಯ ಪ್ರಬಂಧಕ ಗಿರಿಕುಮಾರ್ ನಾಯರ್ ಅವರನ್ನು ನೇಮಕ ಮಾಡಲಾಗಿದೆ. ದೆಹಲಿ ಹೈಕೋರ್ಟ್ ಬ್ಯಾಂಕಿಂಗ್ ನಿಯಂತ್ರಣ ಕಾಯ್ದೆ 1949 ಹಾಗೂ ಕಂಪನಿಗಳ ಕಾಯ್ದೆ 2013 ನಿಬಂಧನೆಗಳ ಅನ್ವಯ ಪೇಟಿಎಂ ಬ್ಯಾಂಕ್ ಅನ್ನು ವಿಸರ್ಜಿಸಲು ಅನುಮತಿ ನೀಡಿರುವ ಹಿನ್ನೆಲೆಯಲ್ಲಿ ಈ ಕ್ರಮ ಕೈಗೊಳ್ಳಲಾಗಿದೆ ಎಂದು ಆರ್ಬಿಐ ತಿಳಿಸಿದೆ. ಗ್ಲಾಸ್ಕೋ ಕಾಮನ್ವೆಲ್ತ್ ಕ್ರೀಡಾಕೂಟದ ಪುರುಷರ 10,000 ಮೀಟರ್ ಓಟದಲ್ಲಿ ಬೆಳ್ಳಿ ಪದಕ ಗೆದ್ದ ಗುಲ್ವೀರ್ ಸಿಂಗ್ ಅವರನ್ನು ರಾಷ್ಟಪತಿ ದ್ರೌಪದಿ ಮುರ್ಮು ಅಭಿನಂದಿಸಿದ್ದಾರೆ. ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ರಾಷ್ಟಪತಿ ಅವರು ಗುಲ್ವೀರ್ ಸಿಂಗ್ ಅವರ ಅದ್ಭುತ ಪ್ರದರ್ಶನವು ಪುರುಷರ 10,000 ಮೀಟರ್ ಓಟದಲ್ಲಿ ಭಾರತಕ್ಕೆ ಮೊದಲ ಕಾಮನ್ವೆಲ್ತ್ ಕ್ರೀಡಾಕೂಟದ ಪದಕ ತಂದುಕೊಟ್ಟಿದೆ ಎಂದು ತಿಳಿಸಿದ್ದಾರೆ. ಅವರ ಸಾಧನೆಯ ಬಗ್ಗೆ ದೇಶ ಹೆಮ್ಮೆ ಪಡುತ್ತದೆ ಮತ್ತು ಭವಿಷ್ಯದಲ್ಲಿ ಅವರಿಗೆ ಇನ್ನೂ ಅನೇಕ ಪ್ರಶಸ್ತಿಗಳು ಸಿಗಲಿ ಎಂದು ಹಾರೈಸಿದ್ದಾರೆ. ಉಕ್ರೇನ್ನ ಕೈಮ್ನಲ್ಲಿರುವ ಭಾರತೀಯ ರಾಯಭಾರ ಕಚೇರಿಯು ಭಾರತೀಯ ನಾವಿಕರಿರುವ ಎಂವಿ ಅಮೀರ್ ಒನ್ ಹಡಗಿನ ಪರಿಸ್ಥಿತಿಗೆ ಅತ್ಯುನ್ನತ ಆದ್ಯತೆ ನೀಡಲಾಗಿದೆ ಎಂದು ತಿಳಿಸಿದೆ. ಈ ಕುರಿತು ಸಾಮಾಜಿಕ ಮಾಧ್ಯಮದಲ್ಲಿ ಮಾಹಿತಿ ಹಂಚಿಕೊಂಡಿರುವ ರಾಯಭಾರ ಕಚೇರಿ ಹಡಗಿನಲ್ಲಿರುವ ಎಲ್ಲಾ ಭಾರತೀಯ ಸುರಕ್ಷತೆ ಮತ್ತು ಭದ್ರತೆಯನ್ನು ಖಚಿತಪಡಿಸಿಕೊಳ್ಳಲು ಸಂಬಂಧಪಟ್ಟ ಎಲ್ಲಾ ಅಧಿಕಾರಿಗಳೊಂದಿಗೆ ನಿರಂತರ ಸಂಪರ್ಕಿಸುವುದಾಗಿ ತಿಳಿಸಿದೆ. ನೈರುತ್ಯ ಜಪಾನ್ನ ಕುಮುಟೋದಲ್ಲಿ ನಿನ್ನೆ ಸಂಭವಿಸಿದ ಪ್ರಬಲ ಭೂಕಂಪದಲ್ಲಿ 13 ಜನ ಸಾವನ್ನಪ್ಪಿದ್ದಾರೆ. ವಿದ್ಯುತ್ ಕಡಿತ, ಹಾನಿಗೊಳಗಾದ ಸಂಚಾರಿ ವ್ಯವಸ್ಥೆ ಅಸ್ತವ್ಯಸ್ತವಾಗಿದೆ. ಕ್ಯೂನ್ಶು ಶಿಂಕನ್ಸೆಗ್ ಬುಲೆಟ್ ರೈಲು ಹಾಗೂ ಕೆಲವು ವಿಮಾನ ನಿಲ್ದಾಣ ಕಾರ್ಯಾಚರಣೆಗಳನ್ನು ಸ್ಥಗಿತಗೊಳಿಸಿದೆ. ತುರ್ತು ರಕ್ಷಣಾ ಕಾರ್ಯಾಚರಣೆ ಮುಂದುವರೆದಿದ್ದು ತೀವ್ರ ಹಾನಿಗೊಳಗಾದ ಪ್ರದೇಶಗಳಲ್ಲಿ ರಕ್ಷಣಾ ಪ್ರಯತ್ನಗಳು ನಡೆಯಲಿವೆ ಎಂದು ಪ್ರಧಾನಿ ಸನೆ ತಕೈಚಿ ಹೇಳಿದ್ದಾರೆ. 36,900ಕ್ಕೂ ಹೆಚ್ಚು ಮನೆಗಳು ಇನ್ನೂ ವಿದ್ಯುತ್ ಸಂಪರ್ಕ ಕಡಿತಗೊಂಡಿವೆ ಮತ್ತು ಕೆಲವು ಪ್ರದೇಶಗಳಲ್ಲಿ ಸಂವಹನ ಜಾಲಗಳು ಕಾರ್ಯನಿರ್ವಹಿಸುತ್ತಿಲ್ಲ. ಒಂಟಾರಿಯೋದಲ್ಲಿ ನಡೆಯುತ್ತಿರುವ ವಿಶ್ವ ಜೂನಿಯರ್ ಸ್ಕ್ವಾಶ್ ಚಾಂಪಿಯನ್ಶಿಪ್ ಭಾರತದ ಪುರುಷರು ಮತ್ತು ಮಹಿಳೆಯರ ತಂಡ ಸೆಮಿಫೈನಲ್ಸ್ ಪ್ರವೇಶಿಸಿದೆ. 5ನೇ ಶ್ರೇಯಾಂಕದ ಭಾರತೀಯ ಪುರುಷರ ತಂಡ ಕುವೈತ್ ವಿರುದ್ಧ 2-1 ಅಂತರದಿಂದ ಗೆಲುವು ಸಾಧಿಸಿತು. ಮಹಿಳಾ ತಂಡ ದಕ್ಷಿಣ ಆಫ್ರಿಕಾ ವಿರುದ್ಧ 3-0 ಅಂತರದಿಂದ ಜಯ ಗಳಿಸಿತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಲೋಕಸಭೆಯಲ್ಲಿ ಪ್ರಶ್ನೆ ಪತ್ರಿಕೆ ಸೋರಿಕೆ ತಿದ್ದುಪಡಿ ಮಸೂದೆ ಮೇಲೆ ಮುಂದುವರೆದ ಚರ್ಚೆ. ರಾಜ್ಯಸಭೆ ಕಲಾಪ ಮಧ್ಯಾಹ್ನ 2 ಗಂಟೆವರೆಗೆ ಮುಂದೂಡಿಕೆ. ಇಂದು ಅಂತಾರಾಷ್ಟೀಯ ಹುಲಿ ದಿನ. ಹುಲಿ ರಕ್ಷಣೆಯಲ್ಲಿ ಭಾರತದ ಜಾಗತಿಕ ನಾಯಕ ಪ್ರಧಾನಿ ನರೇಂದ್ರ ಮೋದಿ. ಇಂದು ಗುರುಪೌರ್ಣಿಮೆ. ಬಿಜೆಪಿಯಿಂದ ಇಂದು ಶ್ರೀ ಗುರು ರವಿದಾಸ್ ಸಂಕಲ್ಪ ಅಭಿಯಾನಕ್ಕೆ ಚಾಲನೆ. ನೈರುತ್ಯ ಜಪಾನ್ನಲ್ಲಿ ಭೂಕಂಪ, 13 ಮಂದಿ ಸಾವು. ವಿಶ್ವ ಜೂನಿಯರ್ ಸ್ಕ್ವಾಶ್ ಚಾಂಪಿಯನ್ಶಿಪ್ ಸೆಮಿಫೈನಲ್ಸ್ ಪ್ರವೇಶಿಸಿದ ಪುರುಷ ಮತ್ತು ಮಹಿಳಾ ತಂಡಗಳು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 2:30.

0: ಮಡಿಕೇರಿ ಕೇಂದ್ರ. ಶ್ರೋತೃಗಳೇ, ಈಗ ಸಮಯ 1:48.
1: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
2: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
1: ಕೇವಲ ₹50 ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಇಂದೇ KSUWSSB.karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
3: Mysore sandal.
4: ನೋಡು, ಇದೇ ನನ್ನ ಫೇವರೇಟ್ ಸೋಪ್. ಮೈಸೂರ್ ಸ್ಯಾಂಡಲ್ ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು. ಮೈಸೂರ್ ಸ್ಯಾಂಡಲ್ ಸೋಪ್.

0: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
1: ಪ್ರೀತಿಯ ಶ್ರೋತೃಗಳೇ, ಬರುವ ಭಾನುವಾರ ಅಂದರೆ ಆಗಸ್ಟ್ 2ರಂದು ಬೆಳಗ್ಗೆ 11 ಗಂಟೆಯಿಂದ 12 ಗಂಟೆಯವರೆಗೆ ನಿಮ್ಮ ಮೆಚ್ಚಿನ ಮಡಿಕೇರಿ ಆಕಾಶವಾಣಿ ಕೇಂದ್ರದಿಂದ ಪ್ರಸಾರವಾಗ್ತಾ ಇದೆ ಸ್ವರ ಸಾಂಗತ್ಯ. ಇದು ಅಂತ್ಯಾಕ್ಷರಿ. ಆಗಸ್ಟ್ 2ರಂದು ಬೆಳಗ್ಗೆ 11 ಗಂಟೆಯಿಂದ 12 ಗಂಟೆಯವರೆಗೆ ಭೇಟಿಯಾಗೋಣ ಅಂತ್ಯಾಕ್ಷರಿ ಕಾರ್ಯಕ್ರಮದಲ್ಲಿ. ಆಕಾಶವಾಣಿ ಪ್ರಸಾರ ಮಾಡುವಂತಹ 2 ಸಾಲುಗಳಲ್ಲಿ ಕಡೆಯ ಅಕ್ಷರದಿಂದ ನಿಮ್ಮ ಹಾಡು ಆರಂಭವಾಗಲಿ. ಅಕ್ಷರ ಲಾ.
2: ಲಾಲಿ ಲಾಲಿ ಸುಕುಮಾರ, ಲಾಲಿ ಮುದ್ದು ಬಂಗಾರ.
1: ಸಿದ್ಧರಿರ್ತಿರಲ್ಲ ಕರೆ ಮಾಡೋದಿಕ್ಕೆ. ಟ್ಯೂನ್ ಮಾಡಿ FM 103.1 ಮೆಗಾ ಹರ್ಟ್ಸ್ ಗಳಲ್ಲಿ ಆಕಾಶವಾಣಿ ಮಡಿಕೇರಿ ಕೇಂದ್ರ. ಅಂತ್ಯಾಕ್ಷರಿ ಸ್ವರ ಸಾಂಗತ್ಯ, ಹಾಡುಗಾರಿಕೆ ಎಲ್ಲರಿಗೂ ಅಗತ್ಯ.
3: ಹಾಡು ಸೌಮ್ಯ.

ಶ್ರೋತೃಗಳೇ, ಈಗ ಸಮಯ 1:23:09. ಈಗ ದೇಶಭಕ್ತಿ ಗೀತೆಗಳನ್ನು ಕೇಳೋಣ. ಮೊದಲನೆಯ ಗೀತೆಯ ರಚನೆ ಸಾಶಿ ಮರುಳಯ್ಯ ಅವರದ್ದು.

0: ದೇಶಭಕ್ತಿ ಗೀತೆಗಳನ್ನು ಕೇಳಿದಿರಿ.
1: ಹಾಯ್ ಪುಟಾಣಿಗಳೇ, ಇದೇ ಶನಿವಾರ ಅಂದರೆ ಆಗಸ್ಟ್ 1ರ ಚಿನ್ನರ ಲೋಕ ಕಾರ್ಯಕ್ರಮದಲ್ಲಿ ಅಚ್ಚಚ್ಚು ಬೆಲ್ಲದಚ್ಚು
2: ಅಚ್ಚಚ್ಚು ಬೆಲ್ಲದಚ್ಚು
3: ಅಚ್ಚಚ್ಚು ಬೆಲ್ಲದ ಅಚ್ಚು ಅಲ್ಲಿ ನೋಡು ಇಲ್ಲಿ ನೋಡು ಸಂಪಂಗಿ ಮರದಲ್ಲಿ ಗುಗ್ಗು ನೋಡು.
1: ಸಮಯ ಬೆಳಗ್ಗೆ 9 ಗಂಟೆ.

0: ಬೆಲ್ಲದಚ್ಚು.
1: ಬದುಕಿನ ಬದಲಾವಣೆಗೆ ರುವಾರಿ ನೀನು, ನೀನೆ ನಂಗೆ ತಾಯಿಯಂತೆ.
0: ಪುಟಾಣಿಗಳೊಂದಿಗಿನ ಸಂವಾದ ನಿಮ್ಮೆಲ್ಲರಿಗೆ ಇಷ್ಟ ಆಗತ್ತೆ ಅಲ್ವಾ? ಕೇಳ್ತಿರಲ್ಲ ಕಾರ್ಯಕ್ರಮ ಅಚ್ಚಚ್ಚು ಬೆಲ್ಲದಚ್ಚು.

ಎಫ್ಎಂ 103.1 ಮೆಗಾಹೆರ್ಟ್ಸ್ಗಳಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಶ್ರೋತೃಗಳೇ, ಈಗ ಸಮಯ 1:32:20. ಪ್ರಚಲಿತ ಕನ್ನಡ ಚಿತ್ರಗೀತೆಗಳ ಸಂಯೋಜಿತ ಕಾರ್ಯಕ್ರಮ. ಆತ್ಮೀಯ ಶ್ರೋತೃಗಳಿಗೆಲ್ಲ ಇಂದಿನ ಪ್ರಚಲಿತ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರ್ತಾ ಇದ್ದೀನಿ, ನಿಮ್ಮ ಬಾನುಲಿ ಗೆಳತಿ ಚಿತ್ರ ಸುಜನ್. ಶ್ರೋತೃಗಳೇ, ಇವತ್ತು ವಿಶ್ವ ಹುಲಿಗಳ ದಿನ. ಪ್ರತಿ ವರ್ಷ ಜುಲೈ 29 ಹುಲಿಗಳ ದಿನವನ್ನ ಆಚರಿಸಲಾಗುತ್ತದೆ. ಈ ದಿನದ ಮುಖ್ಯ ಉದ್ದೇಶ ಹುಲಿಗಳ ಸಂರಕ್ಷಣೆ ಮತ್ತು ಅವುಗಳ ನೈಸರ್ಗಿಕ ಆವಾಸ ಸ್ಥಾನವನ್ನು ಉಳಿಸುವ ಬಗ್ಗೆ ಜನರಲ್ಲಿ ಜಾಗೃತಿಯನ್ನ ಮೂಡಿಸುವುದಾಗಿದೆ. ಹುಲಿ ಕೇವಲ ಒಂದು ಪ್ರಾಣಿಯಲ್ಲ, ಅದು ಕಾಡಿನ ಆರೋಗ್ಯ ಮತ್ತು ಪರಿಸರ ಸಮತೋಲನದ ಸಂಕೇತ ಅಂದ್ರೆ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಹುಲಿಗಳು ಸುರಕ್ಷಿತವಾಗಿದ್ದರೆ ಕಾಡು ಕೂಡ ಸುರಕ್ಷಿತ ಮತ್ತು ಸಮೃದ್ಧವಾಗಿರುತ್ತದೆ. ಕಾಡು ಉಳಿದರೆ ಮಾತ್ರ ನದಿಗಳು, ಜೀವಜಾಲ ಮತ್ತು ನಮ್ಮ ಭವಿಷ್ಯವೂ ಕೂಡ ಅಷ್ಟೇ ಸುರಕ್ಷಿತವಾಗಿರುತ್ತದೆ. ಈಗ ಕೇಳೋಣ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ ಮೃಗಾಲಯ ಚಿತ್ರದ ಗೀತೆ. ಸಾಹಿತ್ಯ ರಚನೆ ಚಿ ಉದಯಶಂಕರ್ ಅವರದ್ದು, ಸಂಗೀತ ನೀಡಿದ್ದಾರೆ ರಾಜನ್ ನಾಗೇಂದ್ರ.

ಶ್ರೋತೃಗಳೇ, ಅಕ್ರಮ ಬೇಟೆ, ಅರಣ್ಯ ನಾಶ ಮತ್ತು ಮಾನವ ವನ್ಯಜೀವಿ ಸಂಘರ್ಷ, ನಗರೀಕರಣದಿಂದಾಗಿ ಹುಲಿಗಳು ಅಪಾಯದ ಅಂಚಿನಲ್ಲಿದೆ. ಆದರೂ ಕೂಡ ಕೆಲವಷ್ಟು ಹುಲಿ ಸಂರಕ್ಷಣಾ ಪ್ರಯತ್ನಗಳಿಂದ ಭಾರತ ಇಂದು ವಿಶ್ವದಲ್ಲೇ ಅತಿ ಹೆಚ್ಚು ಕಾಡು ಹುಲಿಗಳನ್ನು ಹೊಂದಿರುವ ದೇಶವಾಗಿದೆ. ಸುಮಾರು 70% ಹುಲಿಗಳಿಗೆ ಆಶ್ರಯವನ್ನು ಭಾರತ ನೀಡಿದೆ. ಈಗ ಕೇಳೋಣ ಬೆಟ್ಟದ ಹೂವು ಚಿತ್ರದ ಗೀತೆ ಮನೋ ಹಾಗೂ ಮಿನ್ಮಿನಿ ಅವರ ಧ್ವನಿಯಲ್ಲಿ. ಸಾಹಿತ್ಯ ರಚನೆ ಚಿ ಉದಯಶಂಕರ್ ಅವರದ್ದು, ಸಂಗೀತ ರಾಜನ್ ನಾಗೇಂದ್ರ.

ಕಾಯದೆ ಉಳಿದ ಆಹುಲಿ ರಾಯನು ಇಂದು ಅಲ್ಲಿರುವ ಹಳದಿಯ ಕಣ್ಣಿನ ಆ ಮೃಗ ರಾಯನು ಹಲ್ಲನ್ನು ಮಸೆದಿರುವ ಸೇಡಲಿ ತಾಯುತ ಕುಳಿತಿರುವ

ಶ್ರೋತೃಗಳೇ, ಇವತ್ತು ಅಂತಾರಾಷ್ಟ್ರೀಯ ಹುಲಿಗಳ ದಿನ ಹೇಗೋ ಹಾಗೆ ಇವತ್ತು ಗುರು ಪೂರ್ಣಿಮಾ ದಿನ ಕೂಡ. ಹೌದು, ಗುರು ಪೂರ್ಣಿಮಾ

ಮಹಾಭಾರತೀಯ ಸಂಸ್ಕೃತಿಯಲ್ಲಿ ಗುರುಗಳಿಗೆ ಗೌರವ ಸಲ್ಲಿಸುವ ಪವಿತ್ರ ದಿನವಾಗಿದೆ. ಪ್ರತಿ ವರ್ಷ ಆಷಾಢ ಮಾಸದ ಹುಣ್ಣಿಮೆಯಂದು ಗುರು ಪೂರ್ಣಿಮೆಯನ್ನು ಆಚರಿಸಲಾಗುತ್ತದೆ. ಈ ದಿನವನ್ನು ವ್ಯಾಸ ಪೂರ್ಣಿಮಾ ಎಂದು ಕೂಡ ಕರೀತಾರೆ. ಗುರು ಪೂರ್ಣಿಮೆಯ ದಿನವು ಮಹರ್ಷಿ ವೇದವ್ಯಾಸರ ಜನ್ಮದಿನ ಅಥವಾ ಅವರ ಸ್ಮರಣಾರ್ಥ ಆಚರಿಸಲಾಗುವ ದಿನವೆಂದು ನಂಬಲಾಗಿದೆ. ವೇದವ್ಯಾಸರು ವೇದಗಳನ್ನು ಸಂಗ್ರಹಿಸಿ ಮಹಾಭಾರತ ಸೇರಿದಂತೆ ಅನೇಕ ಮಹತ್ವದ ಗ್ರಂಥಗಳನ್ನು ರಚಿಸಿದ ಮಹಾನ್ ಋಷಿಗಳಾಗಿದ್ದಾರೆ. ಈಗ ಕೇಳೋಣ ರಶ್ಮಿ ಹಾಗೂ ಸಂಗಡಿಗರು ಹಾಡಿರುವ ಅಂಗೈಲಿ ಅಕ್ಷರ ಚಿತ್ರದ ಗೀತೆ. ಸಾಹಿತ್ಯ ರಚನೆ ಜ್ಞಾನೇಶ್ ಎಂಬಿ ಅವರದ್ದು, ಸಂಗೀತ ನೀಡಿದ್ದಾರೆ ಎ ಟಿ ರವೀಶ್.

ಶ್ರೋತೃಗಳೇ, ಗುರು ಎಂದರೆ ನಮ್ಮ ಅಜ್ಞಾನ ಎಂಬ ಕತ್ತಲೆಯನ್ನು ದೂರ ಮಾಡಿ ಜ್ಞಾನದ ಬೆಳಕಿನ ಕಡೆಗೆ ನಡೆಸುವವರು. ಶಿಕ್ಷಕರು ಮಾತ್ರವಲ್ಲದೆ ಜೀವನದಲ್ಲಿ ಸರಿಯಾದ ದಾರಿ ತೋರಿಸುವ ತಂದೆ ತಾಯಿ, ಹಿರಿಯರು, ಮಾರ್ಗದರ್ಶಕರು ಮತ್ತು ಜ್ಞಾನ ನೀಡುವ ಪ್ರತಿಯೊಬ್ಬರೂ ನಮ್ಮ ಗುರುಗಳೇ. ಈ ದಿನ ವಿದ್ಯಾರ್ಥಿಗಳು ತಮ್ಮ ಶಿಕ್ಷಕರಿಗೆ ಗೌರವ ಸಲ್ಲಿಸುತ್ತಾರೆ. ಅನೇಕ ಕಡೆಗಳಲ್ಲಿ ಗುರುಪೂಜೆ, ವಿಶೇಷ ಪ್ರಾರ್ಥನೆ, ಧ್ಯಾನ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗುತ್ತದೆ. ಗುರುವಿನ ಮಾರ್ಗದರ್ಶನ ಜೀವನಕ್ಕೆ ಬೆಳಕು, ಅವರ ಜ್ಞಾನ ನಮ್ಮ ಭವಿಷ್ಯಕ್ಕೆ ದಾರಿ ಅಂತ ಹೇಳ್ತಾ ಶ್ರೋತೃಗಳಿಗೆಲ್ಲ ಗುರು ಪೂರ್ಣಿಮೆಯ ಶುಭಾಶಯಗಳನ್ನು ಹೇಳ್ತಾ ಈಗ ಕೇಳೋಣ ವಿಜಯಪ್ರಕಾಶ್ ಹಾಗೂ ಸಂಗಡಿಗರು ಹಾಡಿರುವ ಗುರು ಶಿಷ್ಯರು ಚಿತ್ರದ ಗೀತೆ. ಸಾಹಿತ್ಯ ರಚನೆ ವಿ ನಾಗೇಂದ್ರ ಪ್ರಸಾದ್ ಅವರದ್ದು, ಸಂಗೀತ ನೀಡಿದ್ದಾರೆ ಬಿ ಅಜನೀಶ್ ಲೋಕನಾಥ್.

ಶ್ರೋತೃಗಳೇ, ಈಗ ಎಲ್ಲ ಕಡೆ ಮಳೆ ಬರ್ತಾ ಇದೆ. ಹಾಗಾಗಿ ಮಳೆ ನೀರಿನ ಸಂರಕ್ಷಣೆ ಮಾಡುವುದು ಕೂಡ ಎಲ್ಲರ ಕರ್ತವ್ಯ. ಮಳೆ ನೀರಿನ ಕೊಯ್ಲು ಎಂದರೆ ಮಳೆಯ ಸಮಯದಲ್ಲಿ ಬೀಳುವ ನೀರನ್ನು ಸಂಗ್ರಹಿಸಿ ಶುದ್ಧೀಕರಿಸಿ ಅಗತ್ಯವಿದ್ದಾಗ ಬಳಸುವ ಅಥವಾ ಭೂಗರ್ಭಕ್ಕೆ ಮರುಪೂರಣ ಮಾಡುವ ವಿಧಾನ. ಇದು ನೀರಿನ ಸಂರಕ್ಷಣೆಯ ಅತ್ಯುತ್ತಮವಾದ ಕ್ರಮಗಳಲ್ಲಿ ಒಂದು. ಮಳೆ ನೀರನ್ನು ವ್ಯರ್ಥವಾಗದಂತೆ ಸಂಗ್ರಹಿಸುವುದು, ಭೂಗರ್ಭ ಜಲಮಟ್ಟವನ್ನು ಹೆಚ್ಚಿಸುವುದು, ಕುಡಿಯುವ ಹಾಗೂ ಗೃಹ ಬಳಕೆಯ ನೀರಿನ ಕೊರತೆಯನ್ನು ನಿವಾರಿಸುವುದು, ಕೃಷಿಗೆ ಅಗತ್ಯವಾದ ನೀರಿನ ಲಭ್ಯತೆಯನ್ನು ಹೆಚ್ಚಿಸುವುದು, ನೀರಿನ ಸುಸ್ಥಿರ ನಿರ್ವಹಣೆಯನ್ನು ಉತ್ತೇಜಿಸುವುದು ಇದರ ಮುಖ್ಯ ಉದ್ದೇಶ. ಇನ್ನು ವಿಧಾನಗಳನ್ನು ನೋಡೋದಾದರೆ, ಮೇಲ್ಛಾವಣಿ ಮಳೆ ನೀರು ಸಂಗ್ರಹಣೆ. ಮನೆಯ ಅಥವಾ ಕಟ್ಟಡದ ಮೇಲ್ಛಾವಣಿಗೆ ಬೀಳುವ ನೀರನ್ನು ಪೈಪ್ ಮೂಲಕ ಟ್ಯಾಂಕ್ಗೆ ಸಂಗ್ರಹಿಸುವುದು. ರೀಚಾರ್ಜ್ ಪಿಟ್, ಮಳೆ ನೀರನ್ನು ನೆಲದೊಳಗೆ ಇಳಿಸಿ ಭೂಗರ್ಭ ಜಲವನ್ನು ಹೆಚ್ಚಿಸುವುದು. ರೀಚಾರ್ಜ್ ವೆಲ್, ಬಾವಿಗಳ ಮೂಲಕ ನೀರನ್ನು ಭೂಗರ್ಭಕ್ಕೆ ಸೇರಿಸುವುದು. ಕೊಳ, ಕೆರೆ ಹಾಗೂ ಚೆಕ್ ಡ್ಯಾಂ ನಿರ್ಮಾಣ, ಮಳೆ ನೀರನ್ನು ದೊಡ್ಡ ಪ್ರಮಾಣದಲ್ಲಿ ಸಂಗ್ರಹಿಸಿ ಕೃಷಿ ಹಾಗೂ ಇತರ ಬಳಕೆಗಳಿಗೆ ಉಳಿಸುವುದು. ನೀರನ್ನು ಉಳಿಸುವುದು ಎಂದರೆ ಭವಿಷ್ಯವನ್ನು ಉಳಿಸುವುದು. ಮಳೆ ನೀರಿನ ಕೊಯ್ಲು ನೀರಿನ ಸಮಸ್ಯೆಗೆ ಸರಳ ಮತ್ತು ಕಡಿಮೆ ವೆಚ್ಚದ ಹಾಗೂ ಪರಿಸರ ಸ್ನೇಹಿ ಪರಿಹಾರ. ಪ್ರತಿಯೊಬ್ಬ ನಾಗರಿಕರು ತಮ್ಮ ಮನೆ, ಶಾಲೆ ಮತ್ತು ಕಾರ್ಯಸ್ಥಳಗಳಲ್ಲಿ ಮಳೆ ನೀರಿನ ಕೊಯ್ಲು ವ್ಯವಸ್ಥೆಯನ್ನು ಅಳವಡಿಸಿಕೊಂಡರೆ ಮುಂದಿನ ಪೀಳಿಗೆಗೆ ನೀರಿನ ಭದ್ರತೆಯನ್ನು ಒದಗಿಸಬಹುದು. ಶ್ರೋತೃಗಳೇ, ಈ ಸಂಜೆ 4:15 ಯುವವಾಣಿ, ಇದರಲ್ಲಿ ದಿಕ್ಸೂಚಿ, ಉದ್ಯೋಗ ವ್ಯಾಸಂಗದ ವಿವರಗಳನ್ನು ನೀಡುವ ಕಾರ್ಯಕ್ರಮ. ಪ್ರಸ್ತುತಿ ಸಂತೋಷ್ ಕೆಎನ್. 5:00 ಸೇನಾ ಸ್ಮರಣೆ, ಸೇನೆಯಲ್ಲಿ ಸೇವೆ ಸಲ್ಲಿಸಿದವರ ಅನುಭವ ಕಥನ. ಇದರಲ್ಲಿ ಹೊಸ್ಕೇರಿ ಗ್ರಾಮದ ಗಿರಿಜೇಶ್ ಅವರೊಂದಿಗಿನ ಮಾತುಕತೆ ಕೇಳಲಿದ್ದೀರಿ. ಸಂದರ್ಶಕರು ಪಿಎಂ ಜಗದೀಶ್. 5:30 ರಸಪ್ರಶ್ನೆಗಳನ್ನಾಧರಿಸಿದ ಚಿತ್ರಗೀತೆಗಳ ನೇರ ಫೋನ್ಇನ್ ಕಾರ್ಯಕ್ರಮ ಚಿತ್ರಕಾವೇರಿ. 6:50 ಕೃಷಿ ರಂಗದಲ್ಲಿ ಕೃಷಿ ಮತ್ತು ಪರಿಸರ ಸಂಬಂಧಿ ರಸಪ್ರಶ್ನೆ ಹಾಗೂ ನೇರ ಸಂವಾದದ ಕಾರ್ಯಕ್ರಮ ಕೃಷಿ ಸಿರಿ. ನಿರ್ವಹಣೆ ಪಿಎಂ ಜಗದೀಶ್. ಸಂಪರ್ಕಿಸಬೇಕಾದ ದೂರವಾಣಿ ಸಂಖ್ಯೆ 08-272-228-558. ಕಾರ್ಯಕ್ರಮದ ಕೊನೆಯಲ್ಲಿ ಕೇಳೋಣ ರಾಜೇಶ್ ಕೃಷ್ಣನ್ ಅವರು ಹಾಡಿರುವ ಅರಿವು ಚಿತ್ರದ ಗೀತೆ. ಸಾಹಿತ್ಯ ರಚನೆ ಸೋಸಲೆ ಗಂಗಾಧರ್, ಸಂಗೀತ ನೀಡಿದ್ದಾರೆ ನವನೀತ್.

ಇದುವರೆಗೆ ಪ್ರಚಲಿತ ಕನ್ನಡ ಚಿತ್ರಗೀತೆಗಳ ಸಂಯೋಜಿತ ಕಾರ್ಯಕ್ರಮ ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು. ಶ್ರೋತೃಗಳೇ, ಈಗ ಸಮಯ 2 ಗಂಟೆ ಆಗಲಿದೆ. ಇನ್ನು ಮುಂದೆ ಕ್ರಮವಾಗಿ ಇಂಗ್ಲಿಷ್ ಹಾಗೂ ಹಿಂದಿಯಲ್ಲಿ ವಾರ್ತಾ ಸಂಚಿಕೆ ದೆಹಲಿ ಕೇಂದ್ರದಿಂದ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷಿತಾ ಟಿಎಲ್. ಮುಖ್ಯಾಂಶಗಳು: ತಮಿಳುನಾಡಿಗೆ ಕಾವೇರಿ ನೀರು ಹರಿಸುವಂತೆ ಸಿಡಬ್ಲ್ಯೂಆರ್ಸಿ ಆದೇಶ ಖಂಡಿಸಿ ರಾಜ್ಯದ ವಿವಿಧೆಡೆ ಪ್ರತಿಭಟನೆ, ಕಾನೂನು ತಜ್ಞರೊಂದಿಗೆ ಸರ್ಕಾರ ಸಮಾಲೋಚನೆ. ರಾಜ್ಯದ ರೈತರ ಹಿತಾಸಕ್ತಿ ಕಾಪಾಡುವಲ್ಲಿ ಸರ್ಕಾರ ಸಂಪೂರ್ಣ ವಿಫಲ, ಪ್ರತಿಪಕ್ಷ ಬಿಜೆಪಿ ಅಸಮಾಧಾನ. ಸಚಿವ ಸಂಪುಟ ವಿಸ್ತರಣೆ ಕುರಿತಂತೆ ಇಂದು ಕಾಂಗ್ರೆಸ್ ವರಿಷ್ಠರಿಂದ ಅಂತಿಮ ತೀರ್ಮಾನ. ಕೆಲಸದ ಅವಧಿಯಲ್ಲಿ ಪಾರ್ಟಿ ಮಾಡಿದ 6 ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳನ್ನು ಅಮಾನತುಗೊಳಿಸಿದ ಗ್ರಾಮೀಣಾಭಿವೃದ್ಧಿ ಇಲಾಖೆ. ಚಿತ್ರದುರ್ಗ, ಹಾಸನದಲ್ಲಿ ಬಿಜೆಪಿ ಬರ ಅಧ್ಯಯನ ತಂಡದಿಂದ ಪರಿಶೀಲನೆ, ರೈತರ ಅಹವಾಲು ಸ್ವೀಕಾರ. ತಮಿಳುನಾಡಿಗೆ ಕಾವೇರಿ ನೀರು ಹರಿಸುವಂತೆ ಸಿಡಬ್ಲ್ಯೂಆರ್ಸಿ ನೀಡಿರುವ ಆದೇಶ ಖಂಡಿಸಿ ಮಂಡ್ಯದಲ್ಲಿ ರೈತರು ಪ್ರತಿಭಟನೆ ನಡೆಸುತ್ತಿದ್ದಾರೆ. ಯಾವುದೇ ಕಾರಣಕ್ಕೂ ತಮಿಳುನಾಡಿಗೆ ನೀರು ಬಿಡದಂತೆ ಆಗ್ರಹಿಸಿದ್ದಾರೆ. ಹಲವು ಸಂಘಟನೆಗಳು ರೈತರ ಹೋರಾಟಕ್ಕೆ ಬೆಂಬಲ ಸೂಚಿಸಿವೆ. ಮೈಸೂರು, ಬೆಂಗಳೂರಿನಲ್ಲಿಯೂ ಸಿಡಬ್ಲ್ಯೂಆರ್ಸಿ ಆದೇಶ ಖಂಡಿಸಿ ಪ್ರತಿಭಟನೆ ನಡೆಯುತ್ತಿದೆ. ಕಾವೇರಿ ನೀರು ನಿರ್ವಹಣಾ ಸಮಿತಿ ಆದೇಶವನ್ನು ರಾಜ್ಯ ಸರ್ಕಾರ ಪಾಲನೆ ಮಾಡಬಾರದೆಂದು ಚಾಮರಾಜನಗರ ಹಾಗೂ ಗುಂಡ್ಲುಪೇಟೆಯಲ್ಲಿ ಪ್ರತಿಭಟನೆ ನಡೆಯಿತು. ರಾಜ್ಯ ರೈತ ಸಂಘದ ಕಾರ್ಯಕರ್ತರು ಚಾಮರಾಜನಗರ ಹೊರವಲಯದಲ್ಲಿ ರಸ್ತೆ ತಡೆದು ಪ್ರತಿಭಟನೆ ನಡೆಸಿ ರಾಜ್ಯ ಸರ್ಕಾರವು ರೈತರ ಹಿತ ಕಾಯಬೇಕು, ಮೇಲ್ಮನವಿ ಸಲ್ಲಿಸಿ ವಸ್ತುಸ್ಥಿತಿ ಮನದಟ್ಟು ಮಾಡಬೇಕು, ಯಾವುದೇ ಕಾರಣಕ್ಕೂ ತಮಿಳುನಾಡಿಗೆ ನೀರು ಹರಿಸಬಾರದು ಎಂದು ಒತ್ತಾಯಿಸಿದ್ದಾರೆ. ಕನ್ನಡಪರ ಸಂಘಟನೆಗಳ ಸದಸ್ಯರು ಚಾಮರಾಜನಗರ

0: ನಗರ ಭುವನೇಶ್ವರಿ ವೃತ್ತದಲ್ಲಿ ಖಾಲಿ ಬಿಂದಿಗೆ ಹಿಡಿದು ಪ್ರತಿಭಟನೆ ನಡೆಸಿದರು. ರಾಜ್ಯ ರೈತ ಸಂಘದ ಕಾರ್ಯಕರ್ತರು ಗುಂಡ್ಲುಪೇಟೆ ಪಟ್ಟಣದಲ್ಲಿ ಮೈಸೂರು ಊಟಿ ಹೆದ್ದಾರಿ ತಡೆದು ರಾಜ್ಯದಲ್ಲಿ ಬರಗಾಲ ಎಂದು ಘೋಷಿಸಬೇಕು, ತಮಿಳುನಾಡಿಗೆ ಯಾವುದೇ ಕಾರಣಕ್ಕೂ ನೀರು ಹರಿಸಬಾರದು, ನೀರು ಹರಿಸಿದರೆ ಹೋರಾಟ ನಡೆಸಲಾಗುವುದು ಎಂದು ಎಚ್ಚರಿಕೆ ನೀಡಿದ್ದಾರೆ. ಸಿಡಬ್ಲ್ಯೂಆರ್ಸಿ ಆದೇಶ ಕುರಿತಂತೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನವದೆಹಲಿಯಲ್ಲಿ ಕಾನೂನು ತಜ್ಞರೊಂದಿಗೆ ಸಭೆ ನಡೆಸಿದ್ದಾರೆ. ಸುಪ್ರೀಂಕೋರ್ಟ್ನಲ್ಲಿ ರಾಜ್ಯ ಸರ್ಕಾರದ ಪರ ವಕೀಲ ಮೋಹನ್ ಕಾತರಕಿ ಸೇರಿದಂತೆ ಹಿರಿಯ ಅಧಿಕಾರಿಗಳೊಂದಿಗೆ ಸಮಾಲೋಚನೆ ನಡೆಸಿದ್ದಾರೆ. ಇನ್ನೊಂದೆಡೆ ವಿಧಾನಸೌಧದಲ್ಲಿ ಜಲಸಂಪನ್ಮೂಲ ಸಚಿವ ರಾಮಲಿಂಗಾರೆಡ್ಡಿ ತುರ್ತು ಸಭೆ ಕರೆದಿದ್ದಾರೆ. ಸಭೆಯಲ್ಲಿ ಕಾವೇರಿ ನದಿ ವಿಚಾರದಲ್ಲಿ ಮುಂದಿನ ಕ್ರಮಗಳ ಕುರಿತು ಜಲಸಂಪನ್ಮೂಲ ಇಲಾಖೆಯ ಹಿರಿಯ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿದ್ದಾರೆ. ರಾಜ್ಯದ ಜನರಿಗೆ ಕುಡಿಯಲು ನೀರಿಲ್ಲ, ಇಂತಹ ಸಂದರ್ಭದಲ್ಲಿ ತಮಿಳುನಾಡಿಗೆ 3500 ಕ್ಯೂಸೆಕ್ ನೀರು ಬಿಡುಗಡೆ ಮಾಡಲು ಹೇಳಿರುವುದು ಸರಿಯಲ್ಲ ಎಂದು ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಈ ಕುರಿತಂತೆ ಮುಖ್ಯಮಂತ್ರಿ ಸರ್ವಪಕ್ಷ ಸಭೆ ಕರೆಯಲಿದ್ದಾರೆ. ಸೋಮವಾರ ತಮಿಳುನಾಡು ಮುಖ್ಯಮಂತ್ರಿ ವಿಜಯನ್ ಜೋಸೆಫ್ ರಾಜ್ಯಕ್ಕೆ ಆಗಮಿಸಲಿದ್ದು ಅವರೊಂದಿಗೆ ಚರ್ಚೆ ನಡೆಸಲಾಗುವುದು ಎಂದು ಹೇಳಿದ್ದಾರೆ. ಮೇಕೆದಾಟು ಯೋಜನೆ ಕುರಿತಂತೆ ನ್ಯಾಯಾಲಯದ ತೀರ್ಮಾನವೇ ಅಂತಿಮ ಎಂದು ಸ್ಪಷ್ಟಪಡಿಸಿದ್ದಾರೆ. ರಾಜ್ಯದ ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಈ ವರ್ಷ ಮಳೆಯೇ ಆಗಿಲ್ಲ, ಹೀಗಾಗಿ ಈ ವ್ಯಾಪ್ತಿಯ ಜಲಾಶಯಗಳಲ್ಲಿ ನೀರಿಲ್ಲ ಎಂದು ಬೃಹತ್ ಮತ್ತು ಮಧ್ಯಮ ಕೈಗಾರಿಕಾ ಸಚಿವ ಎಂಬಿ ಪಾಟೀಲ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಇಂತಹ ಸಂದರ್ಭದಲ್ಲಿ ಕಾವೇರಿ ನೀರು ನಿಯಂತ್ರಣ ಸಮಿತಿಯು ತಮಿಳುನಾಡಿಗೆ 4.5 ಟಿಎಂಸಿ ನೀರು ಹರಿಸುವಂತೆ ರಾಜ್ಯಕ್ಕೆ ಹೇಳಿರುವುದು ಸರಿಯಲ್ಲ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಇದಕ್ಕೆಲ್ಲ ಮೇಕೆದಾಟು ಜಲಾಶಯ ನಿರ್ಮಾಣವೇ ಉತ್ತರ ಎಂದು ಅವರು ಪ್ರತಿಪಾದಿಸಿದ್ದಾರೆ. ಮೇಕೆದಾಟು ಜಲಾಶಯದಿಂದ ತಮಿಳುನಾಡಿಗೂ ಲಾಭವಿದೆ ಎಂಬ ಸರಳ ಸತ್ಯವನ್ನು ಅಲ್ಲಿನ ರಾಜಕಾರಣಿಗಳು ಒಪ್ಪಬೇಕು ಎಂದು ಎಂಬಿ ಪಾಟೀಲ್ ಹೇಳಿದ್ದಾರೆ. ರಾಜ್ಯ ಸರ್ಕಾರ ಕಾವೇರಿ ನದಿ ನೀರು ಸಮಸ್ಯೆಯನ್ನು ಸರಿಯಾಗಿ ನಿಭಾಯಿಸುತ್ತಿಲ್ಲ ಎಂದು ಬಿಜೆಪಿ ಆರೋಪಿಸಿದೆ. ಇದನ್ನು ವಿರೋಧಿಸಿ ಇದೇ 31ರಂದು ಮಂಡ್ಯದಲ್ಲಿ ಪ್ರತಿಭಟನೆ ನಡೆಸುವುದಾಗಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಘೋಷಿಸಿದ್ದಾರೆ. ಶಿವಮೊಗ್ಗದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ರಾಜ್ಯದ ರೈತರ ಹಿತಾಸಕ್ತಿಯನ್ನು ರಕ್ಷಿಸುವಲ್ಲಿ ವಿಫಲರಾಗಿದ್ದಾರೆ ಎಂದು ದೂರಿದ್ದಾರೆ. ರೈತ ಸಂಘಟನೆಗಳು ಮತ್ತು ಇತರ ಸಂಘಟನೆಗಳು ಕರೆ ನೀಡಿರುವ ಆಂದೋಲನದಲ್ಲಿ ಭಾಗವಹಿಸುವಂತೆ ಹಾಗೂ ರೈತರಿಗೆ ಬೆಂಬಲ ನೀಡುವಂತೆ ಅವರು ಮನವಿ ಮಾಡಿದ್ದಾರೆ. ರಾಜ್ಯವನ್ನು ಪ್ರತಿಪಾದಿಸುವ ವಕೀಲರು ಹಾಗೂ ಅಧಿಕಾರಿಗಳು ರಾಜ್ಯದಲ್ಲಿ ನೀರಿನ ಲಭ್ಯತೆಯ ಬಗ್ಗೆ ಸಮಗ್ರ ಮಾಹಿತಿ ಒದಗಿಸಿಲ್ಲ ಎಂದು ಆರೋಪಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಮಳೆ ಪ್ರಮಾಣ ಸಂಪೂರ್ಣ ಕುಸಿದಿರುವ ಹಿನ್ನೆಲೆಯಲ್ಲಿ ಮಂಡ್ಯ ಜಿಲ್ಲೆಯ ಕೆಆರ್ಎಸ್ ಅಣೆಕಟ್ಟಿನ ನೀರಿನ ಪ್ರಮಾಣದಲ್ಲಿ ಗಣನೀಯ ಇಳಿಕೆ ಕಂಡಿದೆ. 124.80 ಅಡಿ ವಿಸ್ತೀರ್ಣದ 49.452 ಟಿಎಂಸಿ ಸಾಮರ್ಥ್ಯದ ಅಣೆಕಟ್ಟಿನಲ್ಲಿ ಇಂದು ಕೇವಲ 17.126 ಟಿಎಂಸಿ ನೀರಿದೆ. ಈ ಪೈಕಿ 6.5 ಟಿಎಂಸಿ ಬಳಕೆಗೆ ಯೋಗ್ಯವಲ್ಲದ ನೀರಾಗಿದೆ. ಉಳಿದ 10.5 ಟಿಎಂಸಿ ನೀರಿನಲ್ಲಿ ಮಂಡ್ಯ, ಬೆಂಗಳೂರು, ಮೈಸೂರು, ಬೆಂಗಳೂರು ದಕ್ಷಿಣ ಜಿಲ್ಲೆಗಳಿಗೆ ಕುಡಿಯಲು ಬಳಕೆ ಮಾಡಬೇಕಿದೆ. ಒಂದು ವೇಳೆ ಕಾವೇರಿ ನೀರು ನಿಯಂತ್ರಣ ಸಮಿತಿ ಸೂಚನೆಯಂತೆ ತಮಿಳುನಾಡಿಗೆ ನೀರು ಬಿಟ್ಟಿದ್ದೇ ಆದಲ್ಲಿ ಕುಡಿಯುವ ನೀರಿಗೂ ಭಾರೀ ಸಮಸ್ಯೆ ಎದುರಾಗಲಿದೆ. ತಮಿಳುನಾಡಿಗೆ ಕಾವೇರಿ ನೀರು ಬಿಡುಗಡೆ ಮಾಡುವಂತೆ ನಿರ್ದೇಶಿಸಿರುವ ಕಾವೇರಿ ನೀರು ನಿಯಂತ್ರಣ ಸಮಿತಿ ಆದೇಶವನ್ನು ತಕ್ಷಣ ಜಾರಿಗೆ ತರುವಂತೆ ತಮಿಳುನಾಡು ಕಾಂಗ್ರೆಸ್ ಅಧ್ಯಕ್ಷ ಮಾಣಿಕಂ ಟ್ಯಾಗೂರ್ ಒತ್ತಾಯಿಸಿದ್ದಾರೆ. ಎಕ್ಸ್ನಲ್ಲಿ ಪೋಸ್ಟ್ ಮಾಡಿರುವ ಅವರು ರಾಜ್ಯ ಜಲಸಂಪನ್ಮೂಲ ಸಚಿವ ರಾಮಲಿಂಗಾರೆಡ್ಡಿ ಹೇಳಿಕೆಯನ್ನು ಟೀಕಿಸಿದ್ದಾರೆ. ಕಾವೇರಿ ಜಲಾನಯನ ಪ್ರದೇಶದ ರೈತರು ಕೃಷಿ ಚಟುವಟಿಕೆ ಉಳಿಸಿಕೊಳ್ಳಲು ಕಾವೇರಿ ನೀರಿಗಾಗಿ ಕಾತರದಿಂದ ಕಾಯುತ್ತಿದ್ದಾರೆ ಎಂದು ತಿಳಿಸಿದ್ದಾರೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನೇತೃತ್ವದ ಸಚಿವ ಸಂಪುಟ ವಿಸ್ತರಣೆ ಕುರಿತಂತೆ ಇಂದು ಕಾಂಗ್ರೆಸ್ ಹೈಕಮಾಂಡ್ ಅಂತಿಮ ತೀರ್ಮಾನ ಪ್ರಕಟಿಸಲಿದೆ. ನವದೆಹಲಿಯಲ್ಲಿರುವ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಪಕ್ಷದ ವರಿಷ್ಠರೊಂದಿಗೆ ಚರ್ಚಿಸಿ ಸಂಪುಟ ಸೇರ್ಪಡೆಗೊಳ್ಳುವ ಸಚಿವರ ಪಟ್ಟಿ ಅಂತಿಮಗೊಳಿಸಲಿದ್ದಾರೆ.

0: ಇಂದು ಪಕ್ಷದ ವರಿಷ್ಠರು ಪಟ್ಟಿ ಅಂತಿಮಗೊಳಿಸಿದರೆ ನಾಳೆ ಸಂಜೆ ರಾಜಭವನದಲ್ಲಿ ಪ್ರಮಾಣ ವಚನ ಸಮಾರಂಭ ನಡೆಯುವ ಸಾಧ್ಯತೆ ಇದೆ. ಸಚಿವರಾಗಲಿರುವ ಶಾಸಕರ ಪಟ್ಟಿಯನ್ನು ಬಹುತೇಕ ಅಂತಿಮಗೊಳಿಸಲಾಗಿದ್ದು ರಾಹುಲ್ ಗಾಂಧಿ ಹಾಗೂ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರ ಒಪ್ಪಿಗೆ ಮಾತ್ರ ಬಾಕಿ ಇದೆ. ಕೆಲಸದ ಅವಧಿಯಲ್ಲಿ ತುಮಕೂರಿನ ಸಿದ್ದರಬೆಟ್ಟದ ತಪ್ಪಲಿನಲ್ಲಿ ಮದ್ಯಸಹಿತ ಪಾರ್ಟಿ ಮಾಡಿದ ಆರು ಪಂಚಾಯಿತಿ ಅಭಿವೃದ್ದಿ ಅಧಿಕಾರಿಗಳನ್ನು ಅಮಾನತು ಮಾಡಲಾಗಿದೆ. ಗ್ರಾಮೀಣಾಭಿವೃದ್ದಿ ಮತ್ತು ಪಂಚಾಯತ್ ರಾಜ್ ಸಚಿವ ಈಶ್ವರ್ ಬಿ ಖಂಡ್ರೆ ಸೂಚನೆ ಮೇರೆಗೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ವಿವಿಧ ಗ್ರಾಮ ಪಂಚಾಯಿತಿಗಳ ಅಭಿವೃದ್ದಿ ಅಧಿಕಾರಿಗಳು ಮತ್ತು ಸಿಬ್ಬಂದಿ ಪಾರ್ಟಿ ಮಾಡಿದ್ದ ಬಗ್ಗೆ ಕಾರಣ ಕೇಳಿ ನೋಟಿಸ್ ನೀಡಲಾಗಿತ್ತು. ಈ ಕುರಿತಂತೆ ಪರಿಶೀಲನೆ ನಡೆಸಿದ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿ ಡಾ ವಾಸಂತಿ ಅಮರ್ ಎಲ್ಲಾ ಸಿಬ್ಬಂದಿಯನ್ನು ಅಮಾನತು ಮಾಡಿ ಆದೇಶ ಹೊರಡಿಸಿದ್ದಾರೆ. ಕರ್ನಾಟಕ ರಾಜ್ಯ ನಾಗರಿಕ ಸೇವಾ ನಿಯಮಗಳು 2021 ನಿಯಮ ಉಲ್ಲಂಘಿಸಿರುವುದು ಹಾಗೂ ಕರ್ತವ್ಯದ ಸಮಯದಲ್ಲಿ ಸಾರ್ವಜನಿಕರಿಗೆ ಲಭ್ಯವಿಲ್ಲದ ಹಿನ್ನೆಲೆಯಲ್ಲಿ ಈ ಅಮಾನತು ಆದೇಶ ಹೊರಡಿಸಲಾಗಿದೆ. ಚಿತ್ರದುರ್ಗ ಜಿಲ್ಲೆಯಲ್ಲಿ ಕಳೆದ ಎರಡು ತಿಂಗಳಿಂದ ಸೂಕ್ತ ಮಳೆಯಾಗದೆ ಬರಗಾಲದ ಪರಿಸ್ಥಿತಿ ನಿರ್ಮಾಣವಾಗಿದೆ. ಬೆಳೆಗಳು ಒಣಗಿ ನಷ್ಟ ಅನುಭವಿಸುತ್ತಿರುವ ರೈತರ ಜಮೀನುಗಳಿಗೆ ಇಂದು ವಿರೋಧ ಪಕ್ಷದ ನಾಯಕ ಆರ್ ಅಶೋಕ ನೇತೃತ್ವದ ಬಿಜೆಪಿ ಅಧ್ಯಯನ ತಂಡ ಭೇಟಿ ನೀಡಿ ಪರಿಶೀಲನೆ ನಡೆಸಿದೆ. ಹಿರಿಯೂರು ತಾಲೂಕಿನ ಮೇಟಿಕುರ್ಕೆ ಗ್ರಾಮಕ್ಕೆ ಭೇಟಿ ನೀಡಿದ ಅಧ್ಯಯನ ತಂಡವು ಕೃಷಿ ಭೂಮಿಗೆ ಇಳಿದು ಸೂರ್ಯಕಾಂತಿ ಬೆಳೆ ಹಾನಿಯನ್ನು ಪರಿಶೀಲಿಸಿತು. ಈ ಸಂದರ್ಭದಲ್ಲಿ ಸಂಕಷ್ಟದಲ್ಲಿರುವ ರೈತರೊಂದಿಗೆ ನೇರ ಸಂವಾದ ನಡೆಸಿದ ಆರ್ ಅಶೋಕ ಬೆಳೆ ನಷ್ಟದ ಪ್ರಮಾಣ ಹಾಗೂ ಸ್ಥಳೀಯ ತೊಂದರೆಗಳ ಬಗ್ಗೆ ವಿವರವಾದ ಮಾಹಿತಿ ಪಡೆದುಕೊಂಡರು. ಇನ್ನೊಂದೆಡೆ ಹಾಸನ ಜಿಲ್ಲೆಗೆ ಇಂದು ಬಿಜೆಪಿ ಬರ ಅಧ್ಯಯನ ಮತ್ತೊಂದು ತಂಡ ಭೇಟಿ ನೀಡಿ ಪರಿಶೀಲನೆ ನಡೆಸುತ್ತಿದ್ದು ವರದಿಯನ್ನು ಸರ್ಕಾರಕ್ಕೆ ಸಲ್ಲಿಕೆ ಮಾಡಲಿದೆ. ಶಾಸಕರಾದ ಸುನೀಲ್ ಕುಮಾರ್, ಅರಗ ಜ್ಞಾನೇಂದ್ರ, ಎಚ್ಕೆ ಸುರೇಶ್, ಸಿಮೆಂಟ್ ಮಂಜು, ಚನ್ನಬಸಪ್ಪ, ಎಂಎಲ್ಸಿ ಅರುಣ್ ನೇತೃತ್ವದ ತಂಡ ಇಂದು ಹಾಸನ ತಾಲೂಕಿನ ಮೊಸಳೆ ಗ್ರಾಮಕ್ಕೆ ಭೇಟಿ ನೀಡಿ ಬರ ಅಧ್ಯಯನ ಆರಂಭಿಸಿದೆ. ರೈತರ ಹೊಲದಲ್ಲಿ ರೋಗಕ್ಕೆ ತುತ್ತಾಗಿರುವ ಮೆಕ್ಕೆಜೋಳ ವೀಕ್ಷಿಸಿದ ತಂಡ ರೈತರಿಂದ ಸಮಸ್ಯೆ ಆಲಿಸಿ ಬರದಿಂದ ಆಗಿರುವ ಬೆಳೆ ಹಾನಿ ಹಾಗೂ ಇತರ ಸಮಸ್ಯೆಗಳ ಬಗ್ಗೆ ಬರ ಅಧ್ಯಯನ ತಂಡಕ್ಕೆ ರೈತರು ಮಾಹಿತಿ ನೀಡಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ತಮಿಳುನಾಡಿಗೆ ಕಾವೇರಿ ನೀರು ಹರಿಸುವಂತೆ ಸಿಡಬ್ಲ್ಯೂಆರ್ಸಿ ಆದೇಶ ಖಂಡಿಸಿ ರಾಜ್ಯದ ವಿವಿಧೆಡೆ ಪ್ರತಿಭಟನೆ. ಕಾನೂನು ತಜ್ಞರೊಂದಿಗೆ ಸರ್ಕಾರ ಸಮಾಲೋಚನೆ. ರಾಜ್ಯದ ರೈತರ ಹಿತಾಸಕ್ತಿ ಕಾಪಾಡುವಲ್ಲಿ ಸರ್ಕಾರ ಸಂಪೂರ್ಣ ವಿಫಲ, ಪ್ರತಿಪಕ್ಷ ಬಿಜೆಪಿ ಅಸಮಾಧಾನ. ಸಚಿವ ಸಂಪುಟ ವಿಸ್ತರಣೆ ಕುರಿತಂತೆ ಇಂದು ಕಾಂಗ್ರೆಸ್ ವರಿಷ್ಠರಿಂದ ಅಂತಿಮ ತೀರ್ಮಾನ. ಕೆಲಸದ ಅವಧಿಯಲ್ಲಿ ಪಾರ್ಟಿ ಮಾಡಿದ ಆರು ಪಂಚಾಯಿತಿ ಅಭಿವೃದ್ದಿ ಅಧಿಕಾರಿಗಳನ್ನು ಅಮಾನತುಗೊಳಿಸಿದ ಗ್ರಾಮೀಣಾಭಿವೃದ್ದಿ ಇಲಾಖೆ. ಚಿತ್ರದುರ್ಗ, ಹಾಸನದಲ್ಲಿ ಬಿಜೆಪಿ ಬರ ಅಧ್ಯಯನ ತಂಡದಿಂದ ಪರಿಶೀಲನೆ, ರೈತರ ಅಹವಾಲು ಸ್ವೀಕಾರ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40ಕ್ಕೆ. ಆಕಾಶವಾಣಿ ಇದೀಗ ಜಾಹೀರಾತುಗಳು, ನಂತರ ಕಾರ್ಯಕ್ರಮ ಹಿಂದಿ ಪಾಠ.
1: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
2: ಏನು ರಂಗ, ಕೈಗೆ ಬ್ಯಾಂಡೇಜು?
3: ಬಿದ್ದ್ಬಿಟ್ಟಾಕ, ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
2: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ. ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
1: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೇ KSU WSSP.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
4: ರಾಷ್ಟ್ರ ಭಾಷಾ ಭಾರತಿ ವಿಶೇಷ ಹಿಂದಿ ಪಾಠ ಕಾರ್ಯಕ್ರಮ.

0: ಹಿಂದಿ ಪಾಠ ನಡೆಸಿಕೊಡುತ್ತಾರೆ ನೀತು ಸೇನಿ.
1: ನಮಸ್ತೆ ಮೇಡಮ್.
2: ನಮಸ್ತೆ, ಕೇಸೆ ಹೋ?
1: ನಾನು ಚೆನ್ನಾಗಿದ್ದೀನಿ ಮೇಡಮ್.
3: ಮೇ ಬಿ ಠೀಕ್ ಹೂ ಮೇಡಮ್.
2: ಠೀಕ್ ಹೇ. ಅಚ್ಛಾ ಯೇ ಬತಾವ್, ತುಮ್ ಲೋಗೋ ನೇ ಇತವಾರ್ ಕೋ ಕ್ಯಾ ಕಿಯಾ?
1: ಮೇಡಮ್ ನಾ ಮೀ
2: ಬೋಲೋ ಬೋಲೋ, ಹಿಂದಿ ಕನ್ನಡ ಜೋ ಬೋಲ್ನಾ ಬೋಲೋ.
1: ಬಜಾರ್ ಗಯಿ ಥಿ ಮೇಡಮ್.
2: ಐಸೆ ಕೋಶಿಶ್ ಕರ್ನಿ ಚಾಹಿಯೇ, ಠೀಕ್ ಹೈ? ಡರ್ನಾ ನಹೀ ಹೈ, ಜೋ ಆಪ್ಕೆ ಮುಂಹ್ ಮೇ ಆ ರಹಾ ಹೈ ಹಿಂದಿ ಶಬ್ದ ಬೋಲಿಯೇ.
1: ಸರಿ ಮೇಡಮ್.
3: ಮೈ ಕ್ರಿಕೆಟ್ ಖೇಲ್ ರಹಾ ಥಾ ಮೇಡಮ್.
2: ಠೀಕ್ ಹೈ, ತೋ ಅಬ್ ಆಜ್ ಏಕ್ ಕಾಮ್ ಕರ್ತೇ ಹೈ, ಐಸಾ ಸಮಝಿಯೇ ಕಿ ಆಪ್ ಬಜಾರ್ ಜಾ ರಹೇ ಹೋ, ಠೀಕ್ ಹೈ? ಔರ್ ದುಕಾನ್ ಸೇ ಆಪ್ಕೋ ರೋಜಮರ್ರಾ ಕಿ ಜೋ ಘರ್ ಮೇ ಲಗ್ತೀ ಹೈ ಚೀಜೇ ಉಸ್ಕಿ ಖರೀದಾರಿ ಕರ್ನಿ ಹೈ, ಜೈಸೆ ತೇಲ್ ಹೈ, ಸಾಬುನ್ ಹೈ, ಠೀಕ್ ಹೈ?
3: ಜೀ ಮೇಡಮ್.
2: ಠೀಕ್ ಹೈ, ತೋ ನಾಗ್ವೇನಿ ಬನ್ ಜಾಓ ಗ್ರಾಹಕ್.
1: ಗ್ರಾಹಕ್ ಅಂದ್ರೆ ಏನು ಮೇಡಮ್?
2: ಗ್ರಾಹಕ್ ಮತ್ಲಬ್ ಹೋತಾ ಹೈ ಖರೀದಾರ್.
1: ಹಾಂ, ಗಿರಾಕಿ.
2: ಹಾಂ, ಜೋ ಕಿ ಖರೀದನೆ ಜಾತಾ ಹೈ ದುಕಾನ್ ಮೇ, ಔರ್ ಆಪ್ ಮುತಜಾ ದುಕಾನ್ದಾರ್ ಬನಿಯೆ.
3: ಜೀ ಮೇಡಮ್.
2: ಠೀಕ್ ಹೈ, ತೋ ಚಲಿಯೇ ಅಪ್ನಾ ವಾರ್ತಾಲಾಪ್ ಶುರು ಕೀಜಿಯೇ.
1: ಸರಿ ಮೇಡಮ್. ಸಬೂನ್ ಹೈ?
2: ನಹೀ, ಸಬ್ಸೆ ಪಹಲಾ ಶಬ್ದ ಯೇ ಸಬೂನ್ ನಹೀ ಹೋತಾ ಹೈ, ಸಾಬುನ್, ಸ ಮೇ ಬಡಿಯಾ ಕಿ ಮಾತ್ರಾ.
1: ಸರಿ ಮೇಡಮ್, ಸಾಬೂನ್ ಹೈ?
3: ಹಾಂ ಹೈ ಮೇಡಮ್. ಕಿಸ್ಕಾ ದೂ?
2: ಕಿಸ್ಕಾ ದೂ ನಹೀ, ಕಿತ್ನೆ ದೂ? ಕಿಸ್ಕಾ ದೂ ಮತ್ಲಬ್ ಅಗರ್ ಆಪ್ ಪೂಚ್ ರಹೇ ಹೋ ಕಿ ಕಿಸ್ ಕಂಪನಿ ಕಾ ದೂ, ಠೀಕ್ ಹೈ, ತೋ ಆಪ್ ಪೂಚ್ ಸಕ್ತೆ ಹೋ. ಅಗರ್ ಆಪ್ಕೋ ಪೂಚ್ನಾ ಹೈ ಕಿ ಏಕ್ ದೂ, ದೋ ದೂ, ತೋ ಆಪ್ ಪೂಚಿಯೇ ಕಿತ್ನೆ ದೂ.
3: ಜೀ ಮೇಡಮ್. ಹಾಂ ಹೈ ಮೇಡಮ್, ಕಿತ್ನೆ ದೂ?
1: ದೋ ದೇ ದೋ. ಕಿತ್ನೋ ಕಾ ಹೈ?
2: ಕಿತ್ನೋ ಕಾ ಹೈ ನಹೀ, ಕಿತ್ನೆ ಕಾ ಹೈ?
1: ಕಿತ್ನೆ ಕಾ ಹೈ?
3: ಪಂದ್ರಹ ರೂಪಾಯಿ ಕಾ ಏಕ್ ಹೈ, ಔರ್ ಕ್ಯಾ ದೂ ಮೇಡಮ್?
1: ಪಂದ್ರಹ ರೂಪಾಯಿ ಅಂದ್ರೆ ಹದಿನೈದು ರೂಪಾಯಿ ಮೇಡಮ್.
2: ಹಾಂ,
1: ಚೀನಿ ಕ್ಯಾ ಭಾವ್ ಥಿ?
2: ಥಿ ಮತ್ಲಬ್ ಭೂತ್ಕಾಲ್ ಹೋ ಗಯಾ, ಥಿ ತಬ್ ಹಮ್ ಬೋಲ್ತೆ ಹೈ ಜಬ್ ವೋ ಕಾಮ್ ಆಲ್ರೆಡಿ ಖತಮ್ ಹೋ ಚುಕಾ ಹೋ.
1: ಸರಿ ಮೇಡಮ್.
2: ಠೀಕ್ ಹೈ, ಜೈಸೆ ಅಗರ್ ಆಪ್ನೆ ಕಲ್ ಖರೀದಾ ಹೋತಾ ಯಾ ಕಲ್ ಆಯಿ ಹೋತಿ ತೋ ಠೀಕ್ ಹೈ, ಪರ್ ಯೇ ಅಭಿ ಜೋ ಹೈ ಆಪ್ಕಾ ವರ್ತಮಾನ್ ಕಾಲ್ ಹೈ, ಆಪ್ ಯಹಾಂ ಪರ್ ಖಡೆ ಹೋ ಔರ್ ಪೂಚ್ ರಹೇ ಹೋ, ತೋ ಆಪ್ ಬೋಲೋಗೆ ಚೀನಿ ಕ್ಯಾ ಭಾವ್ ಹೈ?
1: ಚೀನಿ ಕ್ಯಾ ಭಾವ್ ಹೈ?
3: ಸಾಡಾ ಬಾರಾ ರೂಪಾಯಿ ಕಿಲೋ.
2: ಸಾಡೆ ಬಾರಾ ರೂಪಾಯಿ ಕಿಲೋ?
3: ಸಾಡೆ ಬಾರಾ ರೂಪಾಯಿ ಕಿಲೋ.
1: ಔರ್ ಗೋದು?
2: ಗೋದು ನಹೀ, ಉಸ್ಕೋ ಹಿಂದಿ ಮೇ ಬೋಲ್ತೆ ಹೈ ಗೇಹೂ.
1: ಗೇಹೂ?
2: ಹಾಂ.
1: ಗೇಹೂ ಅಂದ್ರೆ ಗೋದಿ.
2: ಹಾಂ.
1: ಔರ್ ಗೇಹೂ?
3: ಗಿರಾ ರೂಪಾಯಿ ಕಿಲೋ.
2: ಅಗರ್ ಆಪ್ಕಾ ಪೆನ್ ನೀಚೆ ಗಿರ್ ಜಾಯೆ, ಕಿತಾಬ್ ನೀಚೆ ಗಿರ್ ಜಾಯೆ, ಉಸ್ಕೋ ಬೋಲ್ತೆ ಹೈ ಗಿರ್ನಾ ಯಾ ಗಿರ್ ಗಯಾ, ತೋ ಆಪ್ ಯಹಾಂ ಬೋಲಿಯೇ ಗ್ಯಾರಾ ರೂಪಾಯಿ ಕಿಲೋ.
3: ಜೀ ಮೇಡಮ್. ಗ್ಯಾರಾ ರೂಪಾಯಿ ಕಿಲೋ.
1: ಗ್ಯಾರಾ ಅಂದ್ರೆ ಹನ್ನೊಂದು ರೂಪಾಯಿ.
2: ಅಚ್ಛಾ, ಅಗ್ಲಿ ಕಕ್ಷಾ ಮೇ ಜಬ್ ಬಿ ಹಮ್ ಮಿಲೆಂಗೆ ತೋ ಆಪ್ ಯೇ ಕ್ರಮಾಂಕ ಲಿಖ್ ಕೆ ಲಾಯಿ, ಏಕ್ ದೋ ತೀನ್ ಚಾರ್ ಪಾಂಚ್ ಛೇ, ಠೀಕ್ ಹೈ? ಔರ್ ಆಪ್ ನಾಗೇನಿ ಉಸ್ಕೋ ಕನ್ನಡ ಮೇ ಉಸ್ಕಾ ಉಚ್ಚಾರಣ ಕೀಜಿಯೇಗಾ.
1: ಸರಿ ಮೇಡಮ್.
3: ಜೀ ಮೇಡಮ್.
2: ಹಾಂ, ಆಗೆ ಬೋಲಿಯೇ.
1: ಕಿತ್ನಾ ಸಾ ಗೇಹೂ ಹೈ?
2: ಕಿತ್ನಾ ಸಾ ಗೇಹೂ ಹೈ? ಪಾವ್ ಕಿಲೋ ಹೈ, ದೋ ಕಿಲೋ ಹೈ, ಐಸೆ ನಹೀ. ಅಗರ್ ಆಪ್ಕೋ ಪೂಚ್ನಾ ಹೈ ಕಹಾಂ ಕಾ ಹೈ,
1: ಹೌದು ಮೇಡಮ್,
2: ಕಿಸ್ ಕ್ಷೇತ್ರ ಕಾ ಹೈ, ಠೀಕ್ ಹೈ, ತೋ ಕೌನ್ ಸಾ ಗೇಹೂ ಹೈ?
1: ಕೌನ್ ಸಾ ಗೇಹೂ ಹೈ?
3: ಪಂಜಾಬ್
1: ಅಚ್ಚಿ ಕಿ ಹೈ ನಾ,
2: ಮತ್ಲಬ್ ಆಪ್ ಯೇ ಬೋಲ್ ರಹೇ ಹೋ ಕಿ ಯೇ ಅಚ್ಚಿ ಚೀಜ್ ಹೈ ಕಿ ನಹೀ ನಾ, ಆಪ್ ಬೋಲೋ ಅಚ್ಚಾ ಹೈ ನಾ?
1: ಅಚ್ಚಾ ಹೈ ನಾ?
3: ಹಾಂ, ಬಹುತ್ ಅಚ್ಚಾ ಹೈ ಮೇಡಮ್. ದೇಖಿಯೇ, ಸೋನು ಜೈಸೆ ದೋನೋ ಹೈ.
2: ನಹೀ ನಹೀ, ಅಗರ್ ಆಪ್ಕೋ ಯೇ ಬೋಲ್ನಾ ಹೈ ಕಿ ಉಸ್ಕೆ ಜೋ ದಾನೆ ಹೈ ವೋ ಖಿಲೇ ಖಿಲೇ ಹೈ, ಅಚ್ಚೆ ಹೈ, ಚಮಕ್ದಾರ್ ಹೈ, ತೋ ಆಪ್ ಬೋಲಿಯೇ ದೇಖಿಯೇ ಸೋನೆ ಜೈಸೆ ದಾನೆ ಹೈ.
3: ದೇಖಿಯೇ ಸೋನೆ ಜೈಸೆ ದಾನೆ ಹೈ.
1: ಮೇಡಮ್, ಸೋನಾ ಅಂದ್ರೆ ಮಲಗುವುದಲ್ಲ ಮೇಡಮ್?
2: ನೀ ಯೇ ವೋ ಸೋನಾ ನಹೀ ಹೈ, ಯೇ ದೂಸರಾ ಸೋನಾ ಹೈ ಜಿಸ್ಕೆ ಆಪ್ ಜೇವರಾತ್ ಬನಾತೆ ಹೋ, ಜೈಸೆ ಆಪ್ನೆ ಅಂಗೂಠಿ ಪಹನಿ ಹುಯಿ ಹೈ, ಚೇನ್ ಪಹನಿ ಹುಯಿ ಹೈ.
1: ಹಾಂ, ಬಂಗಾರಾ.
2: ಹಾಂ, ಠೀಕ್ ಹೈ, ತೋ ಯೇ ವೋ ವಾಲಾ ಸೋನಾ ಹೈ, ತೋ ಸೋನೆ ಕೆ ಜೈಸೆ ಚಮಕ್ದಾರ್ ಖಿಲೇ ಹುವೆ ದಾನೆ ಹೈ.
1: ಸರಿ ಮೇಡಮ್. ಅಚ್ಚಾ, ದೋ ಕಿಲೋ ಚೀನಿ ಔರ್ ಪಂದ್ರಹ ಕಿಲೋ ಗೇಹೂ ದೇ ದೋ.
3: ಢಾಲ್ ಬಿ ಅಚ್ಚಿ ಹೈ, ಲೇ ಲೀಜಿಯೇ.
2: ಢಾಲ್ ಯೇ ದೂಸರಾ ಹೋತಾ ಹೈ ಜಬ್ ಲಡಾಯಿಯಾಂ ಹೋತಿ ಹೈ ನಾ, ಕುರುಕ್ಷೇತ್ರ ಮೇ ಜೈಸೆ ಹುಯಿ ಥಿ ಯಾ ಕೋಯಿ ಭಿ ಲಡಾಯಿ ಲೇ ಲೀಜಿಯೇ, ತೋ ಉಸ್ಮೇ ಅಪ್ನೆ ಆಪ್ಕೋ ಬಚಾನೆ ಕೆ ಲಿಯೇ ಜೋ ಆಗೆ ಲಗಾಯಾ ಜಾತಾ ಹೈ ವೋ ಢಾಲ್ ಹೋತಿ ಹೈ. ಯೇ ಬೋಲೆಂಗೆ ಆಪ್ ದಾಲ್?
3: ದಾಲ್.
2: ದಾಲ್, ದಾಲೇ ಭಿ ಅಚ್ಚಿ ಹೈ.
3: ದಾಲೇ ಭಿ ಅಚ್ಚಿ ಹೈ, ಲೇ ಲೀಜಿಯೇ.
1: ಅರ್ಧರ್ ಕಿ ದಾಲ್ ಏಕ್ ಕಿಲೋ ಔರ್ ಆಧೆ ಕಿಲೋ ಮೂಂಗ್ ಕಿ ದಾಲ್ ಭಿ ದೇ ದೋ.
2: ಅರ್ಧರ್ ನಹೀ, ಅರ್ಹರ್.
1: ಅರ್ಹರ್
2: ಜಿಸ್ಕೋ ಹಮ್ ಪೀಲಿ ದಾಲ್ ಯಾ ತೂರ್ ದಾಲ್ ಭಿ ಬೋಲ್ತೆ ಹೈ.
1: ಅರ್ಹರ್ ಕಿ ದಾಲ್ ಏಕ್ ಕಿಲೋ, ಆಧಾ ಕಿಲೋ ಮೂಂಗ್ ಕಿ.
2: ಹಾಂ, ಮೂಂಗ್, ಮೂಂಗ್ ಗ, ಗಮ್ಲಾ, ಗೀತ್, ಗುನ್ಗುನಾನಾ,
1: ಗುನ್ಗುನಾನಾ.
2: ಹಾಂ, ಐಸೆ ಹಿ ಮೂಂಗ್,
1: ಮೂಂಗ್ ಕಿ ದಾಲ್ ಭಿ ದೇ ದೋ.
3: ಚೇನ್ ಚಾಹಿಯೇ?
2: ಚೇನ್ ಕಾ ಮತ್ಲಬ್ ಹೋತಾ ಹೈ ಸುಕೂನ್, ಸುಕೂನ್ ಪಾನಾ. ಠೀಕ್ ಹೈ, ತೋ ಆಪ್ ಚೇನ್ ತೋ ನಹೀ ಬೇಚ್ ಸಕ್ತೆ ನಾ ಕಿ ದೋ ಕಿಲೋ ಚೇನ್ ದೇ ದೋ ಮುಝೆ, ಮೈ ಇತ್ನೆ ಪೈಸೆ ದೂಂಗಿ.
3: ಜೀ ಮೇಡಮ್.
2: ಹಾಂ, ತೋ ಯೇ ಹೈ ಚನೆ.
3: ಚನೆ?
2: ಚನೆ ಚಾಹಿಯೇ?
3: ಚನೆ ಚಾಹಿಯೇ?
1: ಹಾಂ. ಅರೆ ಇಸ್ಮೇ ತೋ ಕೀಡೋ ಹೈ, ಇರ್ಲಿ ಬಿಡು.
2: ಕೀಡೋ ನಹೀ, ಕೀಡೆ ಹೈ.
1: ಕೀಡೆ?
2: ಹಾಂ.
3: ಮೈ ಆಪ್ಕೋ ಅಂಧೇರೆ ಸೇ ಅಚ್ಚೆ ಚನೆ ನಿಕಾ

ಕೇಳುವರೆ, ಇದೇ ಶುಕ್ರವಾರ ಜುಲೈ 31ರಂದು ಸಾಯಂಕಾಲ 6:50 ಹಲೋ ಕೃಷಿರಂಗ ನೇರ ಪ್ರಸಾರ ಕಾರ್ಯಕ್ರಮದ ವಿಷಯ ಬೆಳೆ ಸಮೀಕ್ಷೆ. ಭಾಗವಹಿಸುವವರು ಶ್ರೀ ಸಿಬಿ ಬಾಲರೆಡ್ಡಿ, ಅಪರ ಕೃಷಿ ನಿರ್ದೇಶಕರು ಬೆಳೆ ಅಭಿವೃದ್ಧಿ ಮತ್ತು ಯೋಜನೆ.

ಕೇಳುಗರೆ ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ ಈಗ 4:50 ಸಂಜೆಯ ಈ ಪ್ರಸಾರದಲ್ಲಿ ನಾನು ನಿಮ್ಮೊಂದಿಗೆ ವಿನೋದ್ ಮುಡಗದ್ದೆ.

0: ಗೋಲ್ಡ್ ನ ಫಿಫ್ತ್ ಇಯರ್ ಆನಿವರ್ಸರಿ ಆಫರ್. ಡೈಮಂಡ್ ಆಭರಣಗಳನ್ನು ಖರೀದಿಸುವಾಗ ಡೈಮಂಡ್ ವ್ಯಾಲ್ಯೂ ಮೇಲೆ 17,777 ರೂಪಾಯಿಗಳ ಡಿಸ್ಕೌಂಟ್. ಲಿಯೋರಾ ಗೋಲ್ಡ್ ಅಂಡ್ ಡೈಮಂಡ್ಸ್ ಗೋಣಿಕೊಪ್ಪಲು.
1: ಪಿಎಂ ಜಯ್ ಅಬ್ ಗರೀಬೋ ಕೆ ಜಯ್ ಬನ್ ಗೈ ಹೈ.

0: ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಡಿ ದೇಶದ ಸುಮಾರು 60 ಕೋಟಿ ಜನರು 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸೌಲಭ್ಯಕ್ಕೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 12 ಕೋಟಿಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನು ಈ ಯೋಜನೆಯಡಿ ನೀಡಲಾಗಿದ್ದು, ಇದರಿಂದ ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 1455555ಕ್ಕೆ ಕರೆ ಮಾಡಿ.
1: ಕೂರ್ಗ್ ಹೈಲೈಟ್ ಫರ್ನಿಚರ್ ನ 70th ಆನಿವರ್ಸರಿ ಆಫರ್. ಸ್ಪ್ರಿಂಗ್ ಮ್ಯಾಟ್ರೆಸ್ ಖರೀದಿಸಿ ಮತ್ತೊಂದು ಉಚಿತವಾಗಿ ಪಡೆಯಿರಿ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ.
2: ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು, ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರ್ಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
3: ಅದಕ್ಕೆ ತಾನೇ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮ್ಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250 ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ಲದೆ ಮಾರ್ಬಲ್ಸ್

0: ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ, ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
1: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ.
2: ಮೈಸೂರ್ ಸ್ಯಾಂಡಲ್
3: ನೋಡು, ಇದೇ ನಮ್ ಫೇವರೇಟ್ ಸೋಪ್. ಮೈಸೂರ್ ಸ್ಯಾಂಡಲ್ ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
4: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
5: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
4: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಹಿಂದೆ KSUWSSB.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
6: ಏನು ರಂಗ, ಕೈಗೆ ಬ್ಯಾಂಡೇಜು?
7: ಬಿದ್ಬಿಟ್ಟಾಕ, ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
6: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ?
4: ಸ್ಮಾರ್ಟ್ ಕಾರ್ಡ್ ಇದೆ ತಾನೇ? ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
3: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೇ KSUWSSB.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
6: ರೀ, ಇವತ್ತಿನ ನ್ಯೂಸ್ ಪೇಪರ್ ನೋಡಿದ್ರಾ?
0: ಇಲ್ಲ, ಏನಿದೆ ಅಂತದ್ದು?
6: ಮೈಸೂರಿನ NH 275 ಹೊಂದಿಕೊಂಡಿರೋ VC ಗ್ಯಾಲಕ್ಸಿ ಕಮರ್ಷಿಯಲ್ ಹಾಗೂ ಮನೆ ಸೈಟ್ ಒಳ್ಳೆ ಫೆಸಿಲಿಟಿ ಒಂದಿಗೆ ಸೇಲ್ ಮಾಡ್ತಾ ಇದಾರೆ.
0: ಹೌದಾ? ಇಲ್ಲಿ ಪೇಪರ್ ಕೂಡ? ಹಾ ಹೌದು, ನಮಗೂ ತಗೊಳ್ಳೋಣ. VC ಕನ್ವರ್ಟೆಡ್, DTCP ಅಪ್ರೂವ್ಡ್, ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದೆ ಅಲ್ವಾ?
6: ಹೌದು, 50 ಫೀಟ್ ಕಾಂಕ್ರೀಟ್ ರೋಡ್, ಅಂಡರ್ ಗ್ರೌಂಡ್ ಎಲೆಕ್ಟ್ರಿಸಿಟಿ, ಚಿಲ್ಡ್ರನ್ಸ್ ಪ್ಲೇ ಏರಿಯಾ, ದೇವಸ್ಥಾನ, ಸ್ವಿಮ್ಮಿಂಗ್ ಪೂಲ್, ಜಾಗಿಂಗ್ ಟ್ರ್ಯಾಕ್.
0: ಅಬ್ಬಬ್ಬಾ, ಇಲ್ಲಿ ನೋಡಿ, ಮೈಸೂರು ಹಾಗೂ ಪಿರಿಯಾಪಟ್ಟಣ ಮಧ್ಯಭಾಗದಲ್ಲಿ VC ಗ್ಯಾಲಕ್ಸಿ ಮಾಲ್, 4 ಥಿಯೇಟರ್ ಸ್ಕ್ರೀನ್, ಬೌಲಿಂಗ್ ಗೇಮ್, ಶೂಟಿಂಗ್ ರೇಂಜ್, ಶಾಪ್ಸ್.
6: ಈ ಎಲ್ಲ ಸೌಕರ್ಯದೊಂದಿಗೆ ಕಮ್ಯುನಿಟಿ ಹಾಲ್, ಕ್ಲಬ್ ಹೌಸ್.
0: ಆಗ ಮೈಸೂರು ಜಿಲ್ಲೆಯ ಪಿರಿಯಾಪಟ್ಟಣದಲ್ಲಿ ಮೊಟ್ಟ ಮೊದಲ ಮಾಲ್ ಹಾಗೂ ಮಲ್ಟಿಪ್ಲೆಕ್ಸ್ ಥಿಯೇಟರ್ ಆರಂಭ ಆಗ್ತಾ ಇದೆ.
6: 450 ಪ್ರೀಮಿಯಂ ಪ್ಲಾಟ್ಸ್ ಸ್ಕ್ವೇರ್ ಫೀಟ್ ಗೆ 2,999 ರೂಪಾಯಿ. ಆರ್ಮಿ, ಏರ್ ಫೋರ್ಸ್, ನೇವಿ ಇವರಿಗೆ ಫ್ರೀ ರಿಜಿಸ್ಟ್ರೇಷನ್, ಟೀಚರ್ಸ್ ಗಳಿಗೆ ಸ್ಪೆಷಲ್ ಡಿಸ್ಕೌಂಟ್ ಕೂಡ ಇದೆ.
0: 80% ಸಾಲ ಸೌಲಭ್ಯನೂ ಸಿಗುತ್ತೆ.
6: ಫ್ರೀ ಆಗಿ ಸೈಟ್ ವಿಸಿಟ್ ಮಾಡಲು ಸಂಪರ್ಕಿಸಿ
0: 9900901282
6: ಆರ್ 9606084066.
8: ಸ್ವೀಟ್ ಹೋಮ್ ರಿಯಾಲಿಟಿ, ಯೋರ್ ಟ್ರಸ್ಟೆಡ್ ಪಾರ್ಟ್ನರ್ ಇನ್ ರಿಯಲ್ ಎಸ್ಟೇಟ್.
9: ಹಾಯ್ ಪುಟಾಣಿಗಳೇ, ಇದೇ ಶನಿವಾರ ಅಂದರೆ August 1 ಚಿನ್ನರ ಲೋಕ ಕಾರ್ಯಕ್ರಮದಲ್ಲಿ ಅಚ್ಚಚ್ಚು ಬೆಲ್ಲದಚ್ಚು,
10: ಅಚ್ಚಚ್ಚು ಬೆಲ್ಲದಚ್ಚು,
11: ಅಚ್ಚಚ್ಚು ಬೆಲ್ಲದ ಅಚ್ಚು, ಅಲ್ಲಿ ನೋಡು ಇಲ್ಲಿ ನೋಡು, ಸಂಪಂಗಿ ಮರದಲ್ಲಿ ಗುಗ್ಗು ನೋಡು.
9: ಸಮಯ ಬೆಳಗ್ಗೆ 9:00.

0: ಮತ್ತೆ
1: ಅಂದ ಹಾಗೆ ಈ ಕಾರ್ಯಕ್ರಮ ಅಂದೇ ಸಂಜೆ 4 ಗಂಟೆಗೆ ಮರುಪ್ರಸಾರ ಆಗತ್ತೆ. ಯಾವ ಕಾರ್ಯಕ್ರಮ? ಅಚ್ಚಚ್ಚು ಬೆಲ್ಲದಚ್ಚು.
0: ಬದುಕಿನ ಬದಲಾವಣೆಗೆ ರುವಾರಿ ನೀನು, ನೀನೆ ನಂಗೆ ತಾಯಿಯಂತೆ.
1: ಪುಟಾಣಿಗಳೊಂದಿಗಿನ ಸಂವಾದ ನಿಮ್ಮೆಲ್ಲರಿಗೆ ಇಷ್ಟ ಆಗತ್ತೆ ಅಲ್ವಾ? ಕೇಳ್ತಿರಲ್ಲ ಕಾರ್ಯಕ್ರಮ ಅಚ್ಚಚ್ಚು ಬೆಲ್ಲದಚ್ಚು.

ಕೇಳುಗರೆ, ಇನ್ನು ಮುಂದೆ ಭಾವಗೀತೆ. ಮೊದಲಿಗೆ ತೀನಂ ಶ್ರೀಕಂಠಯ್ಯ ಅವರ ರಚನೆಯನ್ನು ಹಾಡಿದ್ದಾರೆ ರಾಜು ಅನಂತಸ್ವಾಮಿ.

0: ಇದುವರೆಗೆ ಭಾವಗೀತೆಗಳನ್ನ ಆಲಿಸಿದಿರಿ.
1: ಮೈಸೂರ್ ಸ್ಯಾಂಡಲ್
2: ನೋಡು, ಇದೇ ನನ್ನ ಫೇವರೇಟ್ ಸೋಪ್. ಮೈಸೂರ್ ಸ್ಯಾಂಡಲ್ ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ
3: ಆಕಾಶವಾಣಿ ಮಡಿಕೇರಿ. ಕಾರ್ಯಕ್ರಮ ಯುವ ವಾಣಿ.
4: ಕೇಳುಗರಿಗೆಲ್ಲ ಇಂದಿನ ಯುವವಾಣಿ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದು ಕೇಳಿ,
5: ವ್ಯಾಸಂಗ ಮತ್ತು ಉದ್ಯೋಗ ಅವಕಾಶಗಳನ್ನು ತಿಳಿಸುವ ಕಾರ್ಯಕ್ರಮ ದಿಕ್ಸೂಚಿ.
4: ಕೇಳುಗರೆ, ಉದ್ಯೋಗ ಮತ್ತು ವ್ಯಾಸಂಗದ ವಿವರಗಳನ್ನು ನೀಡುವ ದಿಕ್ಸೂಚಿ ಕಾರ್ಯಕ್ರಮವು ಪ್ರತಿ ಬುಧವಾರ, ಶುಕ್ರವಾರ ಹಾಗೂ ಭಾನುವಾರ ಪ್ರಸಾರವಾಗಲಿದೆ. ರೈಲ್ವೆ ನೇಮಕ ಮಂಡಳಿ RRB ಟೆಕ್ನಿಷಿಯನ್ ನೇಮಕಾತಿಗಾಗಿ ಅಧಿಸೂಚನೆ ಪ್ರಕಟಿಸಿದೆ. ಜುಲೈ 29ರವರೆಗೆ ಅರ್ಜಿ ಸಲ್ಲಿಸಬಹುದು. 323 ಟೆಕ್ನಿಷಿಯನ್ ಗ್ರೇಡ್ 1 ಮತ್ತು 6242 ಟೆಕ್ನಿಷಿಯನ್ ಗ್ರೇಡ್ 3 ಹುದ್ದೆಗಳು ಸೇರಿ ಒಟ್ಟು 6565 ಹುದ್ದೆಗಳಿಗೆ ಈ ನೇಮಕಾತಿ ನಡೆಯಲಿದೆ. ಇವುಗಳ ಪೈಕಿ ಬೆಂಗಳೂರು RRBಗೆ 245 ಹುದ್ದೆಗಳನ್ನು ಮೀಸಲಿರಿಸಲಾಗಿದೆ. ಟೆಕ್ನಿಷಿಯನ್ ಗ್ರೇಡ್ 1 ವಿಭಾಗದ ಹುದ್ದೆಗಳಿಗೆ BSc ವ್ಯಾಸಂಗ ಪೂರ್ಣವಾಗಿರಬೇಕು. ಅಭ್ಯರ್ಥಿಗಳು ಸಾಮಾನ್ಯವಾಗಿ ಫಿಸಿಕ್ಸ್, ಎಲೆಕ್ಟ್ರಾನಿಕ್ಸ್, ಕಂಪ್ಯೂಟರ್ ಸೈನ್ಸ್, ಇನ್ಫಾರ್ಮೇಷನ್ ಟೆಕ್ನಾಲಜಿ, ಇನ್ಸ್ಟ್ರೂಮೆಂಟೇಷನ್ ಇವುಗಳಲ್ಲಿ ಯಾವುದಾದರೂ ಒಂದು ವಿಷಯದಲ್ಲಿ ನಿಗದಿತ ವಿದ್ಯಾರ್ಹತೆ ಹೊಂದಿರಬೇಕಾಗಿರುವುದು ಅಥವಾ ಇಂಜಿನಿಯರಿಂಗ್ ಡಿಪ್ಲೊಮೋ, ಇಂಜಿನಿಯರಿಂಗ್ ಪದವಿ ತೆರಿಗಡೆಯಾಗಿದ್ದರೂ ಅರ್ಜಿ ಸಲ್ಲಿಸಬಹುದು. ಟೆಕ್ನಿಷಿಯನ್ ಗ್ರೇಡ್ 3 ವಿಭಾಗದ ವಿವಿಧ ಟ್ರೇಡ್ಗಳಿಂದ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡುತ್ತಾರೆ. ಬ್ಲ್ಯಾಕ್ಸ್ಮಿತ್, ಬ್ರಿಡ್ಜ್, ಕ್ರೇನ್ ಡ್ರೈವರ್, ಡೀಸೆಲ್, ಎಲೆಕ್ಟ್ರಿಕಲ್, EMU, ಫಿಟ್ಟರ್, ರೆಫ್ರಿಜರೇಷನ್ ಆ್ಯಂಡ್ ಏರ್ ಕಂಡೀಷನಿಂಗ್, ಟ್ರಕ್ ಮೆಷಿನ್, ವೆಲ್ಡರ್ ಸೇರಿದಂತೆ ವಿವಿಧ ಟ್ರೇಡ್ಗಳಿವೆ. ಇವುಗಳಿಗೆ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳು SSLC ಪೂರ್ಣಗೊಳಿಸಿ ಸಂಬಂಧಿತ ಟ್ರೇಡ್ನಲ್ಲಿ ITI ಪೂರ್ಣಗೊಳಿಸಿರಬೇಕು. ಟ್ರೇಡ್ ಅಪ್ರೆಂಟಿಶಿಪ್ ಪಡೆದವರು ಅರ್ಜಿ ಸಲ್ಲಿಸಲು ಅವಕಾಶವಿದೆ. ಗ್ರೇಡ್ 1 ವಿಭಾಗದ ಹುದ್ದೆಗಳಿಗೆ 18ರಿಂದ 33 ವರ್ಷದೊಳಗಿನವರು ಹಾಗೂ ಗ್ರೇಡ್ 3 ವಿಭಾಗದ ಹುದ್ದೆಗಳಿಗೆ 18ರಿಂದ 30 ವರ್ಷದೊಳಗಿನವರು ಅರ್ಜಿ ಸಲ್ಲಿಸಬಹುದು. ಮೀಸಲಾತಿ ವ್ಯಾಪ್ತಿಗೆ ಒಳಪಡುವ ಅಭ್ಯರ್ಥಿಗಳಿಗೆ ಗರಿಷ್ಠ ವಯೋಮಿತಿಯಲ್ಲಿ ಸಡಿಲಿಕೆ ನೀಡಲಾಗುವುದು. SC ST ಮಾಜಿ ಸೈನಿಕರು, ಮಹಿಳೆಯರು, ಅಲ್ಪಸಂಖ್ಯಾತ ಅಭ್ಯರ್ಥಿಗಳು, ಆರ್ಥಿಕ ದುರ್ಬಲ ವರ್ಗದ ಅಭ್ಯರ್ಥಿಗಳಿಗೆ ಅರ್ಜಿ ಶುಲ್ಕ 250 ರೂಪಾಯಿ, ಇದನ್ನು ಪೂರ್ತಿ ರಿಫಂಡ್ ಮಾಡಲಾಗುವುದು. ಉಳಿದೆಲ್ಲ ವರ್ಗದವರು 500 ರೂಪಾಯಿ ಅರ್ಜಿ ಶುಲ್ಕವನ್ನು ಪಾವತಿಸಬೇಕು, 400 ರೂಪಾಯಿಯನ್ನು ರಿಫಂಡ್ ಮಾಡಲಾಗುವುದು. ಬೆಂಗಳೂರು ಸೇರಿದಂತೆ ದೇಶದ ಎಲ್ಲ RRBಗಳು ಈ ನೇಮಕ ಪ್ರಕ್ರಿಯೆಯನ್ನು ನಡೆಸಲಿವೆ. ಕನ್ನಡ ಸೇರಿದಂತೆ 13 ಪ್ರಾದೇಶಿಕ ಭಾಷೆಗಳಲ್ಲಿ ಪರೀಕ್ಷೆ ಬರೆಯುವ ಅವಕಾಶವಿದೆ. ಅರ್ಜಿ ಸಲ್ಲಿಸಲು July 29 ಕೊನೆಯ ದಿನ. August 1ರಿಂದ August 8ರವರೆಗೆ ಅರ್ಜಿ ತಿದ್ದುಪಡಿಗೆ ಅವಕಾಶವಿದೆ. ಹೆಚ್ಚಿನ ಮಾಹಿತಿಗೆ RRBBNC.gov.in ಅನ್ನು ನೋಡಬಹುದು. ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘದ ಅಧೀನದಲ್ಲಿ ಬರುವ ವಸತಿ ಶಾಲೆಗಳು ಅಂದರೆ ಮೊರಾರ್ಜಿ ದೇಸಾಯಿ, ಕಿತ್ತೂರು ರಾಣಿ ಚೆನ್ನಮ್ಮ, ಅಟಲ್ ಬಿಹಾರಿ ವಾಜಪೇಯಿ, ಇಂದಿರಾಗಾಂಧಿ, ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ವಸತಿ ಶಾಲೆ, ಉಳಿಕೆ ಮೂಲ ವೃಂದದಲ್ಲಿ ಖಾಲಿ ಇರುವ ಗ್ರೂಪ್ C ವೃಂದದ ಶಿಕ್ಷಣ

ಶಿಕ್ಷಕರ ಹುದ್ದೆಗಳಿಗೆ ನೇರ ನೇಮಕಾತಿ ಮಾಡುವ ವಿಷಯವಾಗಿ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ ಆನ್ಲೈನ್ ಮೂಲಕ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಆಗಸ್ಟ್ 13ರೊಳಗೆ ಅರ್ಜಿ ಸಲ್ಲಿಸಬಹುದು. ಸ್ಪರ್ಧಾತ್ಮಕ ಪರೀಕ್ಷೆ ಮೂಲಕ ಅಭ್ಯರ್ಥಿಯನ್ನು ಆಯ್ಕೆ ಮಾಡಲಾಗುವುದು. ಕನ್ನಡ, ಇಂಗ್ಲಿಷ್, ಹಿಂದಿ, ಗಣಿತ, ವಿಜ್ಞಾನ, ಸಮಾಜ ವಿಜ್ಞಾನ, ದೈಹಿಕ ಶಿಕ್ಷಣ ಶಿಕ್ಷಕರು, ಡಿಪ್ಲೊಮಾ ಮತ್ತು ಪದವೀಧರ ಚಿತ್ರಕಲಾ ಶಿಕ್ಷಕರು ಸೇರಿ ಒಟ್ಟು 1074 ಹುದ್ದೆಗಳಿಗೆ ನೇಮಕಾತಿ ನಡೆಯಲಿದೆ. ಇವುಗಳಲ್ಲಿ ಉಳಿಕೆ ಮೂಲ ವೃಂದದ 767 ಮತ್ತು ಕಲ್ಯಾಣ ಕರ್ನಾಟಕಕ್ಕೆ 320 ಹುದ್ದೆಗಳನ್ನು ಮೀಸಲಿರಿಸಲಾಗಿದೆ. ಆಯಾ ವಿಭಾಗವಾರು ವಿಷಯಗಳಲ್ಲಿ ಪದವಿಯನ್ನು ಐಚ್ಛಿಕವಾಗಿ ಅಧ್ಯಯನ ಮಾಡಿರಬೇಕು. ಕನ್ನಡ, ಇಂಗ್ಲಿಷ್ ಮತ್ತು ಹಿಂದಿ ಶಿಕ್ಷಕರ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸುವವರು ಆಯಾ ವಿಭಾಗವಾರು ವಿಷಯಗಳನ್ನು ಪದವಿಯಲ್ಲಿ ಐಚ್ಛಿಕವಾಗಿ ಅಧ್ಯಯನ ಮಾಡಿ ಬಿಎಡ್ ಕೋರ್ಸ್ ಪೂರ್ಣಗೊಳಿಸಿರಬೇಕು. ಗಣಿತ ಶಿಕ್ಷಕರ ಹುದ್ದೆಗೆ ಪದವಿಯಲ್ಲಿ ಗಣಿತ ಅಥವಾ ಭೌತಶಾಸ್ತ್ರ ಐಚ್ಛಿಕ ಅಧ್ಯಯನ ಹಾಗೂ ವಿಜ್ಞಾನ ಶಿಕ್ಷಕರ ಹುದ್ದೆಗಳಿಗೆ ರಸಾಯನಶಾಸ್ತ್ರ, ಸಸ್ಯಶಾಸ್ತ್ರ ಮತ್ತು ಪ್ರಾಣಿಶಾಸ್ತ್ರ ವಿಷಯದಲ್ಲಿ ಪದವಿ. ಸಮಾಜ ವಿಜ್ಞಾನ ಶಿಕ್ಷಕರ ಹುದ್ದೆಗಳಿಗೆ ಇತಿಹಾಸ, ಅರ್ಥಶಾಸ್ತ್ರ, ರಾಜ್ಯಶಾಸ್ತ್ರ, ಸಮಾಜಶಾಸ್ತ್ರ ಮತ್ತು ಭೂಗೋಳಶಾಸ್ತ್ರ ವಿಷಯಗಳಲ್ಲಿ ಪದವಿ ಪಡೆದು ಬಿಎಡ್ ಕೋರ್ಸ್ ಪೂರ್ಣಗೊಳಿಸಿರಬೇಕು. ದೈಹಿಕ ಶಿಕ್ಷಕರ ಹುದ್ದೆಗೆ ಪದವಿ ಜೊತೆಗೆ ಬಿಪಿಎಡ್ ಅಥವಾ

ಹಾಗೂ ವಿಜ್ಞಾನ ಶಿಕ್ಷಕರ ಹುದ್ದೆಗಳಿಗೆ ರಸಾಯನಶಾಸ್ತ್ರ, ಸಸ್ಯಶಾಸ್ತ್ರ ಮತ್ತು ಪ್ರಾಣಿಶಾಸ್ತ್ರ ವಿಷಯದಲ್ಲಿ ಪದವಿ. ಸಮಾಜ ವಿಜ್ಞಾನ ಶಿಕ್ಷಕರ ಹುದ್ದೆಗಳಿಗೆ ಇತಿಹಾಸ, ಅರ್ಥಶಾಸ್ತ್ರ, ರಾಜ್ಯಶಾಸ್ತ್ರ, ಸಮಾಜಶಾಸ್ತ್ರ ಮತ್ತು ಭೂಗೋಳಶಾಸ್ತ್ರ ವಿಷಯಗಳಲ್ಲಿ ಪದವಿ ಪಡೆದು ಬಿಎಡ್ ಕೋರ್ಸ್ ಪೂರ್ಣಗೊಳಿಸಿರಬೇಕು. ದೈಹಿಕ ಶಿಕ್ಷಕರ ಹುದ್ದೆಗೆ ಪದವಿ ಜೊತೆಗೆ ಬಿಪಿಎಡ್ ಅಥವಾ ಚಿತ್ರಕಲಾ ಶಿಕ್ಷಕರ ಹುದ್ದೆಗಳಿಗೆ ಲಲಿತಕಲೆ, ದೃಶ್ಯಕಲೆಯಲ್ಲಿ ಡಿಪ್ಲೊಮಾ ಪದವಿ ಪಡೆದಿರುವ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಲು ಅರ್ಹರು. ಕನ್ನಡ, ಇಂಗ್ಲಿಷ್, ಹಿಂದಿ, ವಿಜ್ಞಾನ, ಗಣಿತ ಮತ್ತು ಸಮಾಜ ವಿಜ್ಞಾನ ಶಿಕ್ಷಕರ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸುವರು ಕರ್ನಾಟಕ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಇಲಾಖೆ ನಡೆಸುವ ಶಿಕ್ಷಕರ ಅರ್ಹತಾ ಪರೀಕ್ಷೆ ಟಿಇಟಿ ಪರೀಕ್ಷೆ 2 ಅಥವಾ ಕೇಂದ್ರೀಯ ಮಾಧ್ಯಮಿಕ ಶಿಕ್ಷಣ ಮಂಡಳಿ ನಡೆಸುವ ಕೇಂದ್ರ ಶಿಕ್ಷಕರ ಅರ್ಹತಾ ಪರೀಕ್ಷೆ ಸಿಟಿಇಟಿ ಇಲ್ಲಿ ಅರ್ಹತೆ ಹೊಂದಿರಬೇಕು. ಸಾಮಾನ್ಯ ವರ್ಗದ ಅಭ್ಯರ್ಥಿಗಳಿಗೆ ಗರಿಷ್ಠ ವಯೋಮಿತಿ 45 ವರ್ಷ, ಪ್ರವರ್ಗ 2A, 2B, 3A ಮತ್ತು 3B ವರ್ಗದ ಅಭ್ಯರ್ಥಿಗಳಿಗೆ 48 ವರ್ಷ, ಎಸ್ಸಿ ಎಸ್ಟಿ ಮತ್ತು ಪ್ರವರ್ಗ 1 ಅಭ್ಯರ್ಥಿಗಳಿಗೆ ಗರಿಷ್ಠ ವಯೋಮಿತಿ 50 ವರ್ಷ. ಸಾಮಾನ್ಯ ಮತ್ತು ಒಬಿಸಿ ವರ್ಗದವರಿಗೆ ಅರ್ಜಿ ಶುಲ್ಕ 750 ರೂಪಾಯಿ, ಎಸ್ಸಿ ಎಸ್ಟಿ ಪ್ರವರ್ಗ 1 ಮಾಜಿ ಸೈನಿಕ ಹಾಗೂ ತೃತೀಯ ಲಿಂಗಿ ಅಭ್ಯರ್ಥಿಗಳಿಗೆ ಅರ್ಜಿ ಶುಲ್ಕ 500 ರೂಪಾಯಿ, ವಿಶೇಷಚೇತನರಿಗೆ ಅರ್ಜಿ ಶುಲ್ಕ 250 ರೂಪಾಯಿ. ಅರ್ಜಿ ಸಲ್ಲಿಸಲು ಆಗಸ್ಟ್ 13 ಕೊನೆಯ ದಿನ. ಸಹಾಯವಾಣಿ ಸಂಖ್ಯೆ 0802346046 60. ವೆಬ್ಸೈಟ್ ವಿಳಾಸ ಸಿಇಟಿ ಆನ್ಲೈನ್ .karnataka.gov.in.

ಭಾರತೀಯ ಬಾಹ್ಯಾಕಾಶ ಮತ್ತು ಸಂಶೋಧನಾ ಕೇಂದ್ರ ಇಸ್ರೋ 2026-27 ಸಾಲಿನ ಒಂದು ವರ್ಷದ ತರಬೇತಿಗಾಗಿ ವಿವಿಧ ಅಪ್ರೆಂಟಿಶಿಪ್ಗಾಗಿ ಅರ್ಜಿ ಆಹ್ವಾನಿಸಿದೆ. ಇಸ್ರೋದ ಟೆಲಿಮೆಟ್ರಿ ಟ್ರ್ಯಾಕಿಂಗ್ ಮತ್ತು ಕಮಾಂಡ್ ನೆಟ್ವರ್ಕ್ ವಿಭಾಗವು ಈ ಉದ್ಯೋಗ ತರಬೇತಿ ನೀಡುತ್ತಿದ್ದು, ಆಸಕ್ತ ಅಭ್ಯರ್ಥಿಗಳು ಜುಲೈ 31 ಅರ್ಜಿ ಸಲ್ಲಿಸಬಹುದು. ಬೆಂಗಳೂರು, ಲಕ್ನೋ ಮತ್ತು ಶ್ರೀವಿಜಯಪುರಂ, ಪೋರ್ಟ್ಬ್ಲೇರ್ ಈ ಕೇಂದ್ರಗಳಲ್ಲಿ ತರಬೇತಿ ನಡೆಯಲಿದೆ. ಈಗಾಗಲೇ ಅಪ್ರೆಂಟಿಶಿಪ್ ಪಡೆದಿರುವ ಅಥವಾ ಪಡೆಯುತ್ತಿರುವ ಅಭ್ಯರ್ಥಿಗಳು ಈ ತರಬೇತಿಗೆ ಅರ್ಜಿ ಸಲ್ಲಿಸುವಂತಿಲ್ಲ. ಟ್ರೇಡ್, ಡಿಪ್ಲೊಮಾ ಮತ್ತು ಗ್ರಾಜ್ಯುಯೇಟ್ ಅಪ್ರೆಂಟಿಶಿಪ್ಗಳಿಗೆ ಅವಕಾಶವಿದೆ. ಕಂಪ್ಯೂಟರ್ ಸೈನ್ಸ್, ಎಲೆಕ್ಟ್ರಾನಿಕ್ಸ್ ಮತ್ತು ಕಮ್ಯುನಿಕೇಷನ್, ಎಲೆಕ್ಟ್ರಿಕಲ್ ಮತ್ತು ಎಲೆಕ್ಟ್ರಾನಿಕ್ಸ್, ಮೆಕ್ಯಾನಿಕಲ್, ಸಿವಿಲ್ ವಿಭಾಗದಲ್ಲಿ ಗ್ರಾಜ್ಯುಯೇಟ್ ಮತ್ತು ಡಿಪ್ಲೊಮಾ ಅಪ್ರೆಂಟಿಶಿಪ್ ಪಡೆಯಬಹುದು. ಇದೇ ವಿಭಾಗದಲ್ಲಿ ಡಿಪ್ಲೊಮಾ ಅಥವಾ ಪದವಿ ಪಡೆದವರು ಅರ್ಜಿ ಸಲ್ಲಿಸಬಹುದು. ಹಾಗೆಯೇ ಬಿಎಸ್ಸಿ, ಸಿಎಸ್, ಐಟಿ ಮತ್ತು ಲೈಬ್ರರಿ ಸೈನ್ಸ್ ವಿಷಯದಲ್ಲೂ ಗ್ರಾಜ್ಯುಯೇಟ್ ಅಪ್ರೆಂಟಿಶಿಪ್ ಲಭ್ಯವಿದ್ದು, ಅದೇ ವಿಷಯದಲ್ಲಿ ಪದವೀಧರರಿಗೆ ಅವಕಾಶವಿದೆ. ಇನ್ನು ಸಂಬಂಧಿಸಿದ ಟ್ರೇಡ್ನಲ್ಲಿ ಐಟಿಐ ಪಡೆದವರಿಗೆ ಎಲೆಕ್ಟ್ರಾನಿಕ್ಸ್, ಮೆಕ್ಯಾನಿಕ್, ಮಷಿನಿಸ್ಟ್, ಎಲೆಕ್ಟ್ರಿಕಲ್, ಐಟಿ ಮತ್ತು ಫಿಟ್ಟರ್ ವಿಭಾಗದಲ್ಲಿ ಅಪ್ರೆಂಟಿಶಿಪ್ ಪಡೆಯಲು ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. 18 ವರ್ಷ ಮೇಲ್ಪಟ್ಟವರು ಅಪ್ರೆಂಟಿಶಿಪ್ಗೆ ಹೆಸರು ನೋಂದಾಯಿಸಿಕೊಳ್ಳಬಹುದು. ಗ್ರಾಜ್ಯುಯೇಟ್ ಅಪ್ರೆಂಟಿಶಿಪ್ಗಳಿಗೆ ತಿಂಗಳಿಗೆ 12,300 ರೂಪಾಯಿ, ಡಿಪ್ಲೊಮಾ ಅಪ್ರೆಂಟಿಶಿಪ್ಗಳಿಗೆ 10,900 ರೂಪಾಯಿ ಹಾಗೂ ಟ್ರೇಡ್ ಅಪ್ರೆಂಟಿಶಿಪ್ಗಳಿಗೆ 9,600 ರೂಪಾಯಿ ಸ್ಟೈಫಂಡ್ ನೀಡಲಾಗುವುದು. ಹೆಚ್ಚಿನ ಮಾಹಿತಿಯನ್ನು ಇಸ್ರೋ ವೆಬ್ಸೈಟ್ www.isro.gov.in ನಲ್ಲಿ ನೋಡಬಹುದು. ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆಯಲ್ಲಿ 2314 ವಿಶೇಷ ಮೀಸಲು ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳ ನೇಮಕಾತಿಗಾಗಿ ಅಧಿಸೂಚನೆ ಪ್ರಕಟಿಸಲಾಗಿದೆ. ಅರ್ಜಿ ಸಲ್ಲಿಸಲು ಆಗಸ್ಟ್ 20 ಅವಕಾಶ ನೀಡಲಾಗಿದೆ. ಲಿಖಿತ ಪರೀಕ್ಷೆಯು ಸೆಪ್ಟೆಂಬರ್ 20 ನಡೆಯುವ ಸಾಧ್ಯತೆ ಇದೆ. ದ್ವಿತೀಯ ಪಿಯುಸಿ ಅಥವಾ ತತ್ಸಮಾನ ವಿದ್ಯಾರ್ಹತೆ ನಿಗದಿಪಡಿಸಲಾಗಿದೆ. ವಯೋಮಿತಿ ಸಾಮಾನ್ಯ ವರ್ಗದವರಿಗೆ ಗರಿಷ್ಠ ವಯೋಮಿತಿ 33 ವರ್ಷ, ಎಸ್ಸಿ ಎಸ್ಟಿ ಪ್ರವರ್ಗ 1, ಪ್ರವರ್ಗ 2A, 2B, 3A ಹಾಗೂ 3B ವರ್ಗದವರಿಗೆ ಗರಿಷ್ಠ ವಯೋಮಿತಿ 35 ವರ್ಷ. ಬುಡಕಟ್ಟು ಪ್ರದೇಶದಲ್ಲಿ ವಾಸಿಸುವ ಬುಡಕಟ್ಟು ಅಭ್ಯರ್ಥಿಗಳಿಗೆ ಗರಿಷ್ಠ ವಯೋಮಿತಿ 38 ವರ್ಷ. ಸಾಮಾನ್ಯ ವರ್ಗ ಮತ್ತು ಪ್ರವರ್ಗ 2A, 2B, 3A ಹಾಗೂ 3B ವರ್ಗದವರಿಗೆ ಅರ್ಜಿ ಶುಲ್ಕ 750 ರೂಪಾಯಿ. ಎಸ್ಸಿ ಎಸ್ಟಿ ಪ್ರವರ್ಗ 1 ಮತ್ತು ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ ಅರ್ಜಿ ಶುಲ್ಕ 500 ರೂಪಾಯಿ. ಹೆಚ್ಚಿನ ಮಾಹಿತಿಗೆ ಸಹಾಯವಾಣಿ ಸಂಖ್ಯೆ 0800-23-46-04-060 ಅಥವಾ CET online.karnataka.gov.in ಅನ್ನು ನೋಡಬಹುದು.

ಕಲ್ಯಾಣ ಕರ್ನಾಟಕ ವೃಂದಕ್ಕೆ 190 ಹುದ್ದೆಗಳನ್ನ ನಿಗದಿಪಡಿಸಲಾಗಿದೆ. ಉಳಿಕೆ ಮೂಲ ವೃಂದಕ್ಕೆ 560 ಹುದ್ದೆಗಳು ನಿಗದಿಪಡಿಸಲಾಗಿದೆ. ಅರ್ಜಿ ಸಲ್ಲಿಸಲು ಆಗಸ್ಟ್ 7ರವರೆಗೆ ಅವಕಾಶವಿದೆ. ಅರ್ಜಿ ಸಲ್ಲಿಸಲು ಬಯಸುವ ಅಭ್ಯರ್ಥಿಗಳು ಮಾನ್ಯತೆ ಪಡೆದ ಸಂಸ್ಥೆಯಿಂದ ಇಂಜಿನಿಯರಿಂಗ್ ಅಥವಾ ತಂತ್ರಜ್ಞಾನದಲ್ಲಿ ಪದವಿ ಅಥವಾ AMIE ಪದವಿ ಪಡೆದಿರಬೇಕು. ಗಣಿತ, ಭೌತಶಾಸ್ತ್ರ, ಕಂಪ್ಯೂಟರ್ ಸೈನ್ಸ್, ಮಾಹಿತಿ ತಂತ್ರಜ್ಞಾನ, ಎಲೆಕ್ಟ್ರಾನಿಕ್ಸ್, ಕೃಷಿ ವಿಷಯಗಳಲ್ಲಿ BSc ಪದವಿ ಮುಗಿಸಿರಬೇಕು. ಇಂಜಿನಿಯರಿಂಗ್ನ ಯಾವುದೇ ವಿಭಾಗದ ಡಿಪ್ಲೊಮಾ ಪದವೀಧರರು ಅರ್ಜಿ ಸಲ್ಲಿಸಲು ಅರ್ಹರು. ಕನಿಷ್ಠ ವಯೋಮಿತಿ 18 ವರ್ಷ. ಸಾಮಾನ್ಯ ವರ್ಗದವರಿಗೆ ವಯೋಮಿತಿ 40 ವರ್ಷ. 2A, 2B, 3A, 3B ವರ್ಗದ ಅಭ್ಯರ್ಥಿಗಳಿಗೆ ಗರಿಷ್ಠ ವಯೋಮಿತಿ 43 ವರ್ಷ. SC, ST ಮತ್ತು ಪ್ರವರ್ಗ 1ರ ಅಭ್ಯರ್ಥಿಗಳಿಗೆ ಗರಿಷ್ಠ ವಯೋಮಿತಿ 45 ವರ್ಷ. ಸಾಮಾನ್ಯ ಮತ್ತು ಹಿಂದುಳಿದ ವರ್ಗಗಳ ಅಭ್ಯರ್ಥಿಗಳು 750 ರೂಪಾಯಿ ಅರ್ಜಿ ಶುಲ್ಕ ಪಾವತಿಸಬೇಕು. ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಪ್ರವರ್ಗ 1, ಮಾಜಿ ಸೈನಿಕ ಹಾಗೂ ತೃತೀಯ ಲಿಂಗಿ ಅಭ್ಯರ್ಥಿಗಳಿಗೆ ಅರ್ಜಿ ಶುಲ್ಕ 500 ರೂಪಾಯಿ. ವಿಶೇಷಚೇತನ ಅಭ್ಯರ್ಥಿಗಳು 250 ರೂಪಾಯಿ ಅರ್ಜಿ ಶುಲ್ಕ ಪಾವತಿಸಬೇಕು. ಅರ್ಜಿ ಸಲ್ಲಿಸಲು ಆಗಸ್ಟ್ 7 ಕೊನೆಯ ದಿನ. ಶುಲ್ಕ ಪಾವತಿಸಲು ಕೊನೆಯ ದಿನ ಆಗಸ್ಟ್ 10. ಹೆಚ್ಚಿನ ಮಾಹಿತಿಯನ್ನು ವೆಬ್ಸೈಟ್ ವಿಳಾಸ CET online.karnataka.gov.in ನಲ್ಲಿ ನೋಡಬಹುದು.

ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಕೆಇಎ ಭೂಮಾಪನ ಕಂದಾಯ ವ್ಯವಸ್ಥೆ ಮತ್ತು ಭೂದಾಖಲೆಗಳ ಇಲಾಖೆಯಲ್ಲಿ ಖಾಲಿ ಇರುವ ಒಟ್ಟು 750 ಗ್ರೂಪ್ ಸಿ ವೃಂದದ ಭೂಮಾಪಕರ ಲ್ಯಾಂಡ್ ಸರ್ವೇಯರ್ ಹುದ್ದೆಗಳ ನೇರ ನೇಮಕಾತಿಗಾಗಿ ಅಧಿಸೂಚನೆ ಪ್ರಕಟಿಸಿದೆ. ಒಟ್ಟು ಹುದ್ದೆಗಳ ಪೈಕಿ

ಕರ್ನಾಟಕ ರಾಜ್ಯದ ಕಂದಾಯ ಇಲಾಖೆಯಲ್ಲಿ ಖಾಲಿ ಇರುವ ಒಟ್ಟು 572 ಗ್ರಾಮ ಆಡಳಿತ ಅಧಿಕಾರಿ ಗ್ರೂಪ್ ಸಿ ಹುದ್ದೆಗಳ ನೇರ ನೇಮಕಾತಿಗಾಗಿ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಕೆಇಎ ಅಧಿಸೂಚನೆ ಪ್ರಕಟಿಸಿದೆ. ಒಟ್ಟು 572 ಹುದ್ದೆಗಳಿದ್ದು ಉಳಿಕೆ ಮೂಲ ವೃಂದಕ್ಕೆ 505, ಕಲ್ಯಾಣ ಕರ್ನಾಟಕಕ್ಕೆ 67 ಹುದ್ದೆಗಳನ್ನ ಭರ್ತಿ ಮಾಡಲಾಗುವುದು. ಅರ್ಜಿ ಸಲ್ಲಿಸಲು ಜುಲೈ 30 ಕೊನೆಯ ದಿನ. ದ್ವಿತೀಯ ಪಿಯುಸಿ ಅಥವಾ ತತ್ಸಮಾನ ವಿದ್ಯಾರ್ಹತೆಯನ್ನು ಹೊಂದಿರಬೇಕು. ಸಿಬಿಎಸ್ಇ ಅಥವಾ ಐಸಿಎಸ್ಇ 12ನೇ ತರಗತಿ, 3 ವರ್ಷಗಳ ಡಿಪ್ಲೊಮೊ, ಮುಕ್ತ ವಿಶ್ವವಿದ್ಯಾಲಯದ ಎನ್ಐಒಎಸ್ ಕೋರ್ಸ್ ಹಾಗೂ ನಿಗದಿತ ಐಟಿಐ ಕೋರ್ಸ್ಗಳನ್ನು ತತ್ಸಮಾನ ವಿದ್ಯಾರ್ಹತೆ ಎಂದು ಪರಿಗಣಿಸಲಾಗುವುದು. ಅರ್ಜಿ ಸಲ್ಲಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕದೊಳಗೆ ಅಭ್ಯರ್ಥಿಯು ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿ ಅಂಕಪಟ್ಟಿಯನ್ನು ಹೊಂದಿರಬೇಕು. ಫಲಿತಾಂಶಕ್ಕಾಗಿ ಕಾಯುತ್ತಿರುವವರಿಗೆ ಇಲ್ಲಿ ಅವಕಾಶ ಇರುವುದಿಲ್ಲ. ಅರ್ಜಿ ಸಲ್ಲಿಸಲು ಕನಿಷ್ಠ ವಯೋಮಿತಿ 18 ವರ್ಷ, ಗರಿಷ್ಠ ವಯೋಮಿತಿ ಸಾಮಾನ್ಯ ವರ್ಗದ ಅಭ್ಯರ್ಥಿಗಳಿಗೆ 40 ವರ್ಷ, ಪ್ರವರ್ಗ 2A, 2B, 3A, 3B ಅಭ್ಯರ್ಥಿಗಳಿಗೆ 43 ವರ್ಷ ಹಾಗೂ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಮತ್ತು ಪ್ರವರ್ಗ 1ರ ಅಭ್ಯರ್ಥಿಗಳಿಗೆ ಗರಿಷ್ಠ ವಯೋಮಿತಿ 45 ವರ್ಷ. ಸಾಮಾನ್ಯ ಮತ್ತು ಇತರ ಹಿಂದುಳಿದ ವರ್ಗಗಳ ಅಭ್ಯರ್ಥಿಗಳಿಗೆ ಅರ್ಜಿ ಶುಲ್ಕ 750 ರೂಪಾಯಿ, ಎಸ್ಸಿ ಎಸ್ಟಿ ಪ್ರವರ್ಗ 1 ಮಾಜಿ ಸೈನಿಕ ತೃತೀಯ ಲಿಂಗಿ ಅಭ್ಯರ್ಥಿಗಳಿಗೆ ಅರ್ಜಿ ಶುಲ್ಕ 500 ರೂಪಾಯಿ, ವಿಶೇಷಚೇತನ ಅಭ್ಯರ್ಥಿಗಳಿಗೆ ಅರ್ಜಿ ಶುಲ್ಕ 250 ರೂಪಾಯಿ. ಹೆಚ್ಚಿನ ಮಾಹಿತಿಗಾಗಿ ಅಧಿಕೃತ ವೆಬ್ಸೈಟ್ ಸಿಇಟಿ ಇಲ್ಲಿಗೆ ಭೇಟಿ ನೀಡಿ ಪಡೆಯಬಹುದು.

0: ಇದುವರೆಗೆ ದಿಕ್ಸೂಚಿ ಉದ್ಯೋಗ ಮತ್ತು ವ್ಯಾಸಂಗದ ವಿವರಗಳನ್ನು ನೀಡುವ ಕಾರ್ಯಕ್ರಮವನ್ನು ಕೇಳಿದಿರಿ. ಕಾರ್ಯಕ್ರಮ ಪ್ರತಿ ಬುಧವಾರ, ಶುಕ್ರವಾರ ಹಾಗೂ ಭಾನುವಾರ ಪ್ರಸಾರವಾಗಲಿದೆ.
1: ಇದುವರೆಗೆ ದಿಕ್ಸೂಚಿ ಕೇಳಿದಿರಿ. ಪ್ರಸ್ತುತಿ ಸಂತೋಷ್ ಕೆಎನ್.
0: ಇಲ್ಲಿಗೆ ಇಂದಿನ ಯುವವಾಣಿ ಕಾರ್ಯಕ್ರಮ ಮುಕ್ತಾಯವಾಯಿತು. ಯುವ ಕೇಳುಗರಿಗೆಲ್ಲ ನಮಸ್ಕಾರ.
2: ಯುವವಾಣಿ ಪ್ರಸಾರವಾಯಿತು. ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು.

ಗಾನಲಹರಿ. ಯುವ ಸ್ನೇಹಿತರೆ, ನೀವು ಕೂಡ ಹಾಡ್ತೀರಾ? ಭಕ್ತಿಗೀತೆ, ಭಾವಗೀತೆ, ಜನಪದ ಗೀತೆ, ರಂಗಗೀತೆ, ನಿಮ್ಮಲ್ಲಿರುವಂತಹ ಪ್ರತಿಭೆಯನ್ನ ಹೊರತರುವತ್ತ ನಿಮ್ಮ ಮೆಚ್ಚಿನ ಮಡಿಕೇರಿ ಆಕಾಶವಾಣಿ ಒಂದು ಹೆಜ್ಜೆಯನ್ನ ಇಟ್ಟಿದೆ. ಅದೇ ಕಾರ್ಯಕ್ರಮ ಗಾನಲಹರಿ.

0: ನಿಮಗೆ ತಿಳಿದಿರುವಂತಹ ಹಾಡುಗಳನ್ನ ಹಾಡಿ ಇತರ ಯುವ ಸ್ನೇಹಿತರ ಮನಸ್ಸನ್ನ ಗೆಲ್ಲಬಹುದು. ಅದಕ್ಕಾಗಿ ನೀವು ಮಾಡಬೇಕಿರುವುದು ಇಷ್ಟು. ಸೋಮವಾರದಿಂದ ಶುಕ್ರವಾರದವರೆಗೆ ರಜಾ ದಿನಗಳನ್ನ ಹೊರತುಪಡಿಸಿ ನಿಲಯದ ಮುಖ್ಯಸ್ಥರನ್ನ ಸಂಪರ್ಕಿಸಿ ಕಾರ್ಯಕ್ರಮವನ್ನ ಪ್ರಸ್ತುತಪಡಿಸಲು ದಿನಾಂಕವನ್ನ ಪಡೆಯಬೇಕಾಗುತ್ತದೆ. ಯುವ ಸ್ನೇಹಿತರೇ, ಇದು ನಿಮಗಾಗಿ ಗಾನಲಹರಿ. ಹಾಡುವ ಪ್ರತಿಭೆಗಳಿಗೆ ಒಂದು ಅವಕಾಶ. ಗಾನಲಹರಿ ಯುವ ವಾಣಿ, ಇದು ನಿಮ್ಮ ವಾಣಿ.
1: ಕೇಳುವರೇ, ಇನ್ನು ಮುಂದೆ ನೆನಪು ನಿನಾದ ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ
2: ಆಕಾಶವಾಣಿ ಮಡಿಕೇರಿ. ನೆನಪು ನಿನಾದ, ನೆನಪು ನಿನಾದ. ನೆನಪು ನಿನಾದ ಕಾರ್ಯಕ್ರಮ, ನೆನಪು ನಿನಾದ.
0: ನೆನಪು ನಿನಾದ
2: ಕಾರ್ಯಕ್ರಮ, ನೆನಪು ನಿನಾದ.
3: ಕನ್ನಡದ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮ ನೆನಪು ನಿನಾದ.
2: ನೆನಪು ನಿನಾದ
1: ಎಲ್ಲ ಕೆಳಗರಿಗೂ ನೆನಪು ನಿನಾದ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ಮೊದಲಿಗೆ ಬೃಂದಾವನ ಚಿತ್ರದ ಗೀತೆ, ರಚನೆ ಜಿ ಉದಯ್ ಶಂಕರ್, ಸಂಗೀತ ನೀಡಿದ್ದಾರೆ ವಿಜಯ್ ಭಾಸ್ಕರ್, ಹಾಡಿದ್ದಾರೆ ಎಸ್ ಜಾನಕಿ.

0: ಕೇಳ್ತಾ ಇದ್ದೀರಿ ಕಾರ್ಯಕ್ರಮ ನೆನಪು ನಿನಾದ ಎಫ್ಎಂ 103.1 ಮೆಗಾಹರ್ಟ್ಸ್ ಗಳಲ್ಲಿ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಪ್ರಸಾರ ಆಗ್ತಾ ಇದೆ
1: ನೆನಪು ನಿನಾದ.
2: ನೆನಪು ನಿನಾದ ಕಾರ್ಯಕ್ರಮದಲ್ಲಿ ಮುಂದಿನ ಗೀತೆ ಗೆಜ್ಜೆ ಪೂಜೆ ಚಿತ್ರದ್ದು. ರಚನೆ ಆರ್ ಎನ್ ಜಯಗೋಪಾಲ್, ಸಂಗೀತ ನೀಡಿದ್ದಾರೆ ವಿಜಯ್ ಭಾಸ್ಕರ್, ಹಾಡಿದ್ದಾರೆ ಎಸ್ ಜಾನಕಿ.

ಆಪರೇಷನ್ ಜಾಕ್ಪಾಟ್ನಲ್ಲಿ ಸಿಐಡಿ 999 ಚಿತ್ರದ ಗೀತೆ, ರಚನೆ ಎಂ ನರೇಂದ್ರ ಬಾಬು, ಸಂಗೀತ ನೀಡಿದ್ದಾರೆ ಜಿ ಕೆ ವೆಂಕಟೇಶ್, ಹಾಡಿದ್ದಾರೆ ಎಲ್ ಆರ್ ಈಶ್ವರಿ.

ನೆನಪು ನಿನಾದ ಕಾರ್ಯಕ್ರಮದ ಕೊನೆಯಲ್ಲಿ ಭಾಗ್ಯದ ಬಾಗಿಲು ಚಿತ್ರದ ಗೀತೆ ರಚನೆ ಜಿ ಉದಯ್ ಶಂಕರ್, ಸಂಗೀತ ನೀಡಿದ್ದಾರೆ ವಿಜಯ್ ಭಾಸ್ಕರ್, ಹಾಡಿದ್ದಾರೆ ಪಿಬಿ ಶ್ರೀನಿವಾಸ್ ಮತ್ತು ಪಿ ಸುಶೀಲಾ.

0: ಇದುವರೆಗೆ
1: ನೆನಪು ನಿನಾದ
0: ನೆನಪು ನಿನಾದ
1: ನೆನಪು ನಿನಾದ ಕನ್ನಡದ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮ
0: ಆಲಿಸಿದಿರಿ. ನೆನಪು ನಿನಾದ
1: ನೆನಪು ನಿನಾದ
0: ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿ ಬಂತು.
2: ನಿಮ್ಮ ಮನೆಯ ವಾಶ್ರೂಮ್ ಮತ್ತು ಕಿಚನ್ ಸ್ಟೈಲಿಶ್ ಆಗಿ ಕಾಣಲು ನೀವು ಆಯ್ಕೆ ಮಾಡಿ ಜಾಕ್ವಾ ಪ್ರಾಡಕ್ಟ್ಸ್ ಗಳನ್ನು. ಬಾತ್ರೂಮ್ ಫಿಟ್ಟಿಂಗ್ಸ್ ಅಂಡ್ ಸ್ಯಾನಿಟರಿ ವೇರ್, 10 ವರ್ಷಗಳ ವಾರಂಟಿ ಹಾಗೂ ಸ್ಪಾಟ್ ರಿಪೇರ್ ಸರ್ವಿಸ್ ಇದೀಗ ಇರಿಟಿಯ ರೀನಾ ಡೆವಲಪರ್ಸ್ ನಲ್ಲಿ. ಕರ್ನಾಟಕದಾದ್ಯಂತ ಫ್ರೀ ಡೆಲಿವರಿನೂ ಇದೆ. ಜಾಕ್ವಾ ಪ್ರಾಡಕ್ಟ್ಸ್ ನ ವಿಶಾಲವಾದ ಸ್ಟುಡಿಯೋ ರೀನಾ ಡೆವಲಪರ್ಸ್, ಉಲಿಕಲ್ ರೋಡ್, ಇರಿಟಿ.
3: ಗೋಣಿಕೊಪ್ಪಲಿನ ಲಿಯೋರಾ ಗೋಲ್ಡ್ ನ 5th ಇಯರ್ ಆನಿವರ್ಸರಿ ಆಫರ್.

0: ಡೈಮಂಡ್ ಆಭರಣಗಳನ್ನು ಖರೀದಿಸುವಾಗ ಡೈಮಂಡ್ ವ್ಯಾಲ್ಯೂ ಮೇಲೆ 17,777 ರೂಪಾಯಿಗಳ ಡಿಸ್ಕೌಂಟ್. ಲಿಯೋರಾ ಗೋಲ್ಡನ್ ಡೈಮಂಡ್ಸ್ ಗೋಣಿಕೊಪ್ಪಲು.
1: ಕೂರ್ಗ್ ಹೈಲೈಟ್ ಫರ್ನಿಚರ್ ನಲ್ಲಿ ಆನಿವರ್ಸರಿ ಆಫರ್, ವುಡನ್ ಕಾಟ್ ಮತ್ತು 6x5 ಮ್ಯಾಟ್ರೆಸ್ ಗೆ 18,500 ರೂಪಾಯಿ ಮಾತ್ರ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ.
2: ನಮ್ಮ ಜೊತೆ ಇದ್ದಾರೆ ಮಣಿಪಾಲ್ ಹಾಸ್ಪಿಟಲ್ ನ ಡಾಕ್ಟರ್ ಸತೀಶ್ ರಾವ್ ಏಕೆ, ಸೀನಿಯರ್ ಕನ್ಸಲ್ಟೆಂಟ್ ಗ್ಯಾಸ್ಟ್ರೋ ಎಂಟರಾಲಜಿಸ್ಟ್ ಮಣಿಪಾಲ್ ಹಾಸ್ಪಿಟಲ್ ಮೈಸೂರು. ಡಾಕ್ಟರ್, ಒಬೆಸಿಟಿ ಹಾಗೂ ಫ್ಯಾಟಿ ಲಿವರ್ ಗೆ ಸಂಬಂಧ ಇದೆಯಾ?
3: ಖಂಡಿತವಾಗಿಯೂ ಇದೆ. ಈ ಫ್ಯಾಟಿ ಲಿವರ್ ಗೆ ಮುಖ್ಯವಾದ ಕಾರಣವೇ ಒಬೆಸಿಟಿ ಅಥವಾ ಬೊಜ್ಜು ಅಂತ ಹೇಳ್ತೀವಿ ನಾವು. ಇದನ್ನ ನಾವು ಮೆಟಾಬಾಲಿಕ್ ಅಸೋಸಿಯೇಟೆಡ್ ಲಿವರ್ ಡಿಸ್ಫಂಕ್ಷನ್ ಅಂತ ಹೇಳ್ತೀವಿ. ಅಂದ್ರೆ ಒಬ್ಬ ವ್ಯಕ್ತಿ ಸ್ಥೂಲಕಾಯ ಆದಾಗ ಅವನ ಲಿವರ್ ನಲ್ಲಿ ಫ್ಯಾಟ್ ಡೆಪಾಸಿಷನ್ ಆಗೋದು ಜಾಸ್ತಿ ಆಗ್ತದೆ. ಫ್ಯಾಟ್ ಡೆಪಾಸಿಷನ್ ಆದಾಗೆ ಲಿವರ್ ಹಾಳಾಗ್ತಾ ಹೋಗ್ತದೆ. ಆದ್ರಿಂದ ಬೊಜ್ಜು ಅಥವಾ ಒಬೆಸಿಟಿ ಖಂಡಿತವಾಗಿ ಒಳ್ಳೇದಲ್ಲ. ಇದರಿಂದ ಲಿವರ್ ಡಿಸೀಸ್ ಆಗುವ ಚಾನ್ಸಸ್ ಬಹಳ ಜಾಸ್ತಿ ಇದೆ. ಇದಕ್ಕೆ ಮುಖ್ಯವಾಗಿ ಹೇಗೆ ಪ್ರಿವೆಂಟ್ ಮಾಡಬೇಕಂದ್ರೆ, ನಮ್ಮ ಜೀವನ ಶೈಲಿ ಬದಲಾವಣೆಗಳು ಅಥವಾ ಲೈಫ್ ಸ್ಟೈಲ್ ಮಾಡಿಫಿಕೇಶನ್ಸ್ ಆರ್ ವೆರಿ ಇಂಪಾರ್ಟೆಂಟ್. ಒಂದು, ರೆಗ್ಯುಲರ್ ಎಕ್ಸಸೈಸಸ್. ದಿವಸಕ್ಕೆ 30-40 ಮಿನಿಟ್ಸ್ ಆಫ್ ರೆಗ್ಯುಲರ್ ಎಕ್ಸಸೈಸ್, ಇಟ್ ಮೇ ಬಿ ಜಾಗಿಂಗ್ ಆರ್ ಇಟ್ ಮೇ ಬಿ ಸಮ್ ಸ್ವಿಮ್ಮಿಂಗ್ ಆರ್ ಎನಿ ಎಕ್ಸಸೈಸ್ ಡೈಲಿ ಮಾಡಬೇಕು.
2: ಥ್ಯಾಂಕ್ ಯು ಡಾಕ್ಟರ್. ಫಾರ್ ಅಪಾಯಿಂಟ್ಮೆಂಟ್ಸ್ ಕಾಲ್ 0821-255-000. ಸೇವ್ ದ ನಂಬರ್, ಸೇವ್ ಲೈವ್ಸ್. ಮಣಿಪಾಲ್ ಹಾಸ್ಪಿಟಲ್ ಮೈಸೂರು.
4: ರೀ, ಇವತ್ತಿನ ನ್ಯೂಸ್ ಪೇಪರ್ ನೋಡಿದ್ರಾ?
5: ಇಲ್ಲ, ಎಲ್ಲಿದೆ ಅಂತದ್ದು?
4: ಮೈಸೂರಿನ NH-275 ಗೆ ಹೊಂದಿಕೊಂಡಿರೋ VC ಗ್ಯಾಲಕ್ಸಿ ಕಮರ್ಷಿಯಲ್ ಹಾಗೂ ಮನೆ ಸೈಟ್ ಒಳ್ಳೆ ಫೆಸಿಲಿಟಿ ಒಂದಿಗೆ ಸೇಲ್ ಮಾಡ್ತಾ ಇದ್ದಾರೆ.
5: ಹೌದಾ? ಇಲ್ಲಿ ಪೇಪರ್ ಕೂಡ? ಹಾ ಹೌದು, ನಮಗೂ ತಗೊಳ್ಳೋಣ. VC ಕನ್ವರ್ಟೆಡ್, DTCP ಅಪ್ರೂವ್ಡ್, ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದೆ ಅಲ್ವಾ?
4: ಹೌದು, 50 ಫೀಟ್ ಕಾಂಕ್ರೀಟ್ ರೋಡ್, ಅಂಡರ್ ಗ್ರೌಂಡ್ ಎಲೆಕ್ಟ್ರಿಸಿಟಿ, ಚಿಲ್ಡ್ರನ್ಸ್ ಪ್ಲೇ ಏರಿಯಾ, ದೇವಸ್ಥಾನ, ಸ್ವಿಮ್ಮಿಂಗ್ ಪೂಲ್, ಜಾಗಿಂಗ್ ಟ್ರ್ಯಾಕ್.
5: ಅಬ್ಬಬ್ಬಾ, ಇಲ್ಲಿ ನೋಡಿ, ಮೈಸೂರು ಹಾಗೂ ಪಿರಿಯಾಪಟ್ಟಣ ಮಧ್ಯಭಾಗದಲ್ಲಿ VC ಗ್ಯಾಲಕ್ಸಿ ಮಾಲ್, 4 ಥಿಯೇಟರ್ ಸ್ಕ್ರೀನ್, ಬೌಲಿಂಗ್ ಗೇಮ್, ಶೂಟಿಂಗ್ ರೇಂಜ್, ಶಾಪ್ಸ್.
4: ಈ ಎಲ್ಲ ಸೌಕರ್ಯದೊಂದಿಗೆ ಕಮ್ಯುನಿಟಿ ಹಾಲ್, ಕ್ಲಬ್ ಹೌಸ್.
5: ಆಗ ಮೈಸೂರು ಜಿಲ್ಲೆಯ ಪಿರಿಯಾಪಟ್ಟಣದಲ್ಲಿ ಮೊಟ್ಟ ಮೊದಲ ಮಾಲ್ ಹಾಗೂ ಮಲ್ಟಿಪ್ಲೆಕ್ಸ್ ಥಿಯೇಟರ್ ಆರಂಭ ಆಗ್ತಾ ಇದೆ.
4: 450 ಪ್ರೀಮಿಯಂ ಪ್ಲಾಟ್ಸ್ ಸ್ಕ್ವೇರ್ ಫೀಟ್ ಗೆ 2,999 ರೂಪಾಯಿ. ಆರ್ಮಿ, ಏರ್ ಫೋರ್ಸ್, ನೇವಿ ಇವರಿಗೆ ಫ್ರೀ ರಿಜಿಸ್ಟ್ರೇಷನ್, ಟೀಚರ್ಸ್ ಗಳಿಗೆ ಸ್ಪೆಷಲ್ ಡಿಸ್ಕೌಂಟ್ ಕೂಡ ಇದೆ.
5: 80% ಸಾಲ ಸೌಲಭ್ಯನೂ ಸಿಗುತ್ತೆ.
4: ಫ್ರೀ ಆಗಿ ಸೈಟ್ ವಿಸಿಟ್ ಮಾಡಲು ಸಂಪರ್ಕಿಸಿ
5: 9900901282
4: ಆರ್ 9606084066.
0: ಸ್ವೀಟ್ ಹೋಮ್ ರಿಯಾಲಿಟಿ, ಯೋರ್ ಟ್ರಸ್ಟೆಡ್ ಪಾರ್ಟ್ನರ್ ಇನ್ ರಿಯಲ್ ಎಸ್ಟೇಟ್.
6: ಜಾಹೀರಾತುಗಳು ಪ್ರಸಾರವಾದವು. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ.
7: ಆಕಾಶವಾಣಿ ಮಡಿಕೇರಿ. ಸೇನಾ ಸ್ಮರಣೆ, ಸೇನೆಯಲ್ಲಿ ಸೇವೆ ಸಲ್ಲಿಸಿದವರ ಅನುಭವ ಕಥನ. ಕೇಳಿ ಸೇನಾ ಸ್ಮರಣೆ.

0: ಇವತ್ತು ಮೂಲತಃ ಪಾಲೂರಿನ, ಸದ್ಯ ಕುಶಾಲನಗರ ನಿವಾಸಿ ಲೀಲವೇಣಿ ಜಗದೀಶ್ ಇವರ ಜೊತೆ ಮಾತಾಡ್ತಾ ಇವರ ಸೇನಾ ಜೀವನದ ಅನುಭವಗಳನ್ನು ಕೇಳೋಣಂತೆ. ಲೀಲವೇಣಿಯವರು ನಮಸ್ಕಾರಮ್ಮ.
1: ನಮಸ್ತೆ ಸರ್.
0: ತುಂಬ ಸಂತೋಷ ಆಯಿತು ನಿಮ್ಮಂಥವರು ಆಕಾಶವಾಣಿ ಅಂತ ಒಂದು ಮಾಧ್ಯಮದಲ್ಲಿ ಪಾಲ್ಗೊಳ್ಳೋದು, ನಿಮ್ಮ ಅನುಭವಗಳನ್ನು ನಮ್ಮ ಕೇಳುಗರ ಜೊತೆ ನಾವು ಮಾತಾಡುವ ಮೂಲಕ ಹಂಚಿಕೊಳ್ಳೋದು ನಮಗೆಲ್ಲ ಬಹಳ ಹೆಮ್ಮೆ. ಮೊದಲನೇದಾಗಿ ನಿಮ್ಮನ್ನೊಂದು ಪರಿಚಯ ಮಾಡೋಣ ನಮ್ಮ ಕೇಳುಗರಿಗೆ. ಇಲ್ಲಿ ನಿಮ್ಮ ಊರು
1: ಪಾಲೂರು? ನಂದು ಹಸ್ಬೆಂಡ್ ಮನೆ. ನಾನು ಹುಟ್ಟಿದ್ದು ಚಟ್ಟಿಜನ ದಿವಂಗತ ಸುಬ್ಬಯ್ಯ ಅವರ ಎರಡನೇ ಮಗಳು, ಅಕ್ಕಮ್ಮ ಸುಬ್ಬಯ್ಯನವರ ಎರಡನೇ ಮಗಳು. ನಾನು ಹುಟ್ಟಿರೋದೆಲ್ಲ ರಂಗಸಮುದ್ರದಲ್ಲಿ.
0: ರಂಗಸಮುದ್ರ
1: ಕುಶಾಲನಗರ ಪಕ್ಕ.
0: ನಿಮ್ಮ ಪ್ರಾಥಮಿಕ ವಿದ್ಯಾಭ್ಯಾಸ ಅಲ್ಲೇ ಆಯ್ತಾ?
1: ನಾನು ಪ್ರಾಥಮಿಕ ವಿದ್ಯಾಭ್ಯಾಸ ಎಲ್ಲ ರಂಗಸಮುದ್ರದಲ್ಲಿ ಓದಿದ್ದೆ. ಪ್ರೌಢ ಶಿಕ್ಷಣ ನಾನು ಫಾತಿಮ ಸ್ಕೂಲ್ ಕುಶಾಲನಗರದಲ್ಲಿ ಓದಿದ್ದೆ ಸರ್. ಕುಶಾಲನಗರದಲ್ಲಿ ಓದಿದ್ದೆ.
0: ಆಮೇಲೆ
1: ನಾನು ಕುಶಾಲನಗರ ಫಸ್ಟ್ ಗ್ರೇಡ್ ಕಾಲೇಜಲ್ಲಿ ಓದಿದ್ದೆ ನಾನು.
0: ನೀವು ವಿದ್ಯಾಭ್ಯಾಸ ಮಾಡುವ ಹಂತದಲ್ಲೇ ಈಗ ಈ ಸೈನ್ಯಕ್ಕೆ ಸೇರುವ ಒಂದು ಹಂಬಲ ಅಥವಾ ಒಂದು ಅವಕಾಶ ಸಿಕ್ಕಿತ್ತ
1: ಸರ್? ನನಗೆ ನನ್ನ ಪಪ್ಪ ಎಕ್ಸ್ ಆರ್ಮಿ, ಪಪ್ಪನವರು ಆರ್ಮಿಯಲ್ಲಿ ಇರೋದ್ರಿಂದ ಪಪ್ಪನಿಗೆ ತುಂಬ ಹಂಬಲ ಇತ್ತು ಮಗಳನ್ನ ಸೇರಿಸಬೇಕು ಅಂತ. ನಾನು ಸ್ಪೋರ್ಟ್ಸಲ್ಲೂ ತುಂಬ ಇದ್ದೆ, ಅದರಿಂದ ಪಪ್ಪ ನನಗೆ ತುಂಬ ಬೆಂಬಲ ಮಾಡ್ತಾ ಇದ್ರು, ಪಪ್ಪ ಅಮ್ಮ ಎಲ್ಲ. ಹಾಗಾಗಿ ನಾನು ಪಪ್ಪನ ಒಂದು ಆಸೆ ಪೂರೈಸಬೇಕು ಅಂತ ನಾನು
0: ಕುಟುಂಬದಲ್ಲೇ ಒಂದು ಸಹಜವಾಗಿ ಒಂದು ಪ್ರೇರಣೆ ಸಿಕ್ತಾ ಬಂದಿತ್ತು.
1: ಹೌದು ಹೌದು ಹೌದು ಸರ್.
0: ತಂದೆ ಸೇವೆ ಸೈನ್ಯದಲ್ಲಿ ಸಲ್ಲಿಸಿದ್ದಾರೆ, ನಾನು ಕೂಡ
1: ಸಲ್ಲಿಸಬೇಕು.
0: ಬಹುಶಃ ಅಪ್ಪ ಸೈನ್ಯದ ಅನುಭವಗಳನ್ನೆಲ್ಲ ಹೇಳ್ತಾ ಇದ್ರು
1: ಸರ್, ಪಪ್ಪ ಹೇಳ್ತಾ ಇದ್ರು ನಮಗೆ.
0: ಅವರ ವಿಶೇಷವಾದ ಅನುಭವಗಳು ಯಾವುದಾದ್ರೂ ನೆನಪುಂಟ ಅಪ್ಪ?

0: ಇದ್ದ ನೆನಪು ಅಥವಾ ಯಾವ ಹಂತದಲ್ಲಿ ಹೇಳ್ತಾ ಇದ್ರು, ಯಾವ್ದಾದ್ರು ನೆನಪು ಬರ್ತದ?
1: ಅದು ನೆನಪಿಲ್ಲ ಸರ್. ಯಾಕಂದ್ರೆ ಸರ್ ನಾವು ಬುದ್ಧಿ ಬರೋ ಹೀಗೆ 94ರಲ್ಲಿ ಪಪ್ಪ ತೀರೋಗ್ಬಿಟ್ರು.
0: ಓಹೋ,
1: ಪಪ್ಪ ತೀರಿದ್ದ ನೋವಲ್ಲೇ ಇನ್ನು ನಾನು ಪಪ್ಪ ಸತ್ತು 16 ದಿವಸದಲ್ಲಿ ನಾನು ಸೇನೆಗೆ ಸೇರಿದ್ದೀನಿ ಸರ್.
0: ನಿಮ್ಮದು ಆಯ್ಕೆ ಪ್ರಕ್ರಿಯೆ ಎಲ್ಲ ಹೇಗೆ ನಡೀತಮ್ಮ?
1: ನಮ್ಮದು ಸರ್ ಇಲ್ಲಿ ನಾನು ಸ್ಪೋರ್ಟ್ಸಲ್ಲಿ ಇರೋದ್ರಿಂದ ನನಗೆ ಅಷ್ಟು ಕಷ್ಟ ಆಗಲಿಲ್ಲ. ನಾನು ಮೈಸೂರಿಗೆ ಹೋದೆ, ಮೈಸೂರಲ್ಲಿ ಎಲ್ಲದರಲ್ಲೂ ನಾನು ಎಕ್ಸಲೆಂಟ್ ಆಗಿ ಸೆಲೆಕ್ಷನ್ ಆದೆ. ಬಟ್ ನನ್ನ ಹೈಟ್ ಕಡಿಮೆ ಅಂತೇಳಿ ನನಗೆ ಬೆಂಗಳೂರಿಗೆ ಬರಲಿಕ್ಕೆ ಹೇಳಿದರು. ಅಲ್ಲಿ ಬೆಂಗಳೂರಲ್ಲಿ ನನಗೆ ಸೆಲೆಕ್ಷನ್ ಆಯ್ತು ಸರ್ ನನಗೆ.
0: ನಡುವೆ ಈಗ ನಿಮ್ಮ ಮಾತು ಮುಂದುವರಿಸೋಕೆ ಮೊದಲು, ನೀವು ಸ್ಪೋರ್ಟ್ಸ್ ಅಲ್ಲಿ ಇದ್ದೆ ಅಂತ ಹೇಳಿದ್ರಲ್ಲ,
1: ಹೌದು ಸರ್,
0: ಸ್ಪೋರ್ಟ್ಸ್ ಅಲ್ಲೂ ಆಸಕ್ತಿ ಇತ್ತಾ?
1: ತುಂಬ ಆಸಕ್ತಿ ಇತ್ತು ಸರ್. ನಾನು ಥ್ರೋಬಾಲು, ಟೆನಿಕಾಟು, ಹ್ಯಾಂಡ್ ಬಾಲು, ಹಾಕಿ, ನನ್ನ ಇವೆಂಟ್ಸ್ ಅಥ್ಲೆಟಿಕ್ಸ್, ಹೈ ಜಂಪ್.
0: ಅದರಲ್ಲೂ ವಿಶೇಷವಾದ ಆಸಕ್ತಿ ಯಾವುದರಲ್ಲಿ?
1: ಥ್ರೋಬಾಲ್ ಸರ್, ಥ್ರೋಬಾಲ್ ಫುಲ್ಲು ನನಗೆ ಇಂಟ್ರೆಸ್ಟ್ ಇತ್ತು.
0: ಯಾವಾಗ ಪ್ರಾಥಮಿಕ ಹಂತದಲ್ಲಿ ಆಸಕ್ತಿ?
1: ಪ್ರಾಥಮಿಕದಲ್ಲೇ ನಾನು ಸರ್ ಆಟ ಆಡ್ತಿದ್ದೆ. ಪ್ರಾಥಮಿಕ ಹಂತದಲ್ಲಿ ಇರಬೇಕಾದ್ರೆ ನಾನು ಥ್ರೋಬಾಲ್ ಆಡ್ತಾ ಇದ್ದೆ, ಅಥ್ಲೆಟಿಕ್ಸ್.
0: ಆಗ ಕೊಡಗಿನ ಒಳಗಡೆ, ಕೊಡಗಿನ ವ್ಯಾಪ್ತಿಯಲ್ಲಿ ಮಾತ್ರವಾ ಕೊಡಗು ಬಿಟ್ಟು ಹೊರಗಡೆ ಎಲ್ಲಾದರೂ ಸ್ಪೋರ್ಟ್ಸ್ ಇತ್ತು?
1: ಕೊಡಗಿನ ಹೊರಗೆ ಅಂದರೆ ಮೈಸೂರಿಗೆ ಹೋಗಿದ್ದೆ ಸರ್. ಕಂಪ್ಲಾಪುರ ಅಂತೇಳೋ ಸ್ಥಳಕ್ಕೆ ಒಂದ್ಸರಿ ಹೋಗಿದ್ವಿ, ಮತ್ತೆ ಇಲ್ಲೇ ಕೊಡಗಿನ ಒಳಗಡೆ ಗುಡ್ಡೇಸೂರು, ಕಣಿವೆ, ಈ ಥರ ಜಾಗದಲ್ಲಿ ಹೋಗ್ತಾ ಇದ್ವಿ ನಾವು.
0: ಯಾರು ಕೋಚಿಂಗ್ ಕೊಡ್ತಾ ಇದ್ರು ಆ
1: ಸರ್?
0: ಟೈಮಲ್ಲಿ
1: ಕೋಚಿಂಗ್ ಆ ಟೈಮಲ್ಲಿ ಪಿ ಟಿ ಮಾಸ್ಟರ್ ಸ್ಕೂಲಲ್ಲಿ
0: ಅಷ್ಟೇ,
1: ನಮ್ಮ ಟೈಮಲ್ಲೇ ಅಲ್ಲಿ ಪಿ ಟಿ ಮಾಸ್ಟರ್ ಕೊಡ್ತಾ ಇದ್ರು. ನಮಗೆ ಹೈಸ್ಕೂಲಲ್ಲಿ ಇರಬೇಕಾದ್ರೆ ಬೊಮ್ಮೆ ಸರ್ ಅಂತ ಒಬ್ರು ಇದ್ರು, ಅವರು ನಂಗೆ ತುಂಬ ಕೋಚಿಂಗ್ ಕೊಡ್ತಾ ಇದ್ರು, ಎನ್ಕರೇಜ್ ಇತ್ತು ಸರ್.
0: ಈಗ ಈ ಸ್ಪೋರ್ಟ್ಸಲ್ಲಿ ಇದ್ದದ್ದು ನಿಮಗೆ ಸೈನ್ಯಕ್ಕೆ ಸೇರುವಾಗ ಯಾವ ರೀತಿ ಪ್ರಯೋಜನ ಆಯಿತು?
1: ಸರ್ ನಾನು ಹಾಕಿಯಲ್ಲಿ ಡಿಸ್ಟಿಕ್ ಲೆವೆಲ್ ಆಡಿದ್ದೆ, ಅದರಿಂದ ನನಗೆ ಹೈಟಲ್ಲಿ ಕಡಿಮೆ ಇದ್ರೂ ನನಗೆ ಸ್ಪೋರ್ಟ್ಸಲ್ಲಿ ತಗೊಂಡ್ರು.
0: ಓ, ತಗೊಂಡ್ರು. ಆಯ್ಕೆ ಪ್ರಕ್ರಿಯೆ ಅದು ಹೇಗೆ ನಡೀತು, ಆಯ್ಕೆ ಹೇಗೆ ಮಾಡ್ತಾರೆ, ಅದರ ಬಗ್ಗೆ ಸ್ವಲ್ಪ ವಿವರವಾಗಿ ಹೇಳ್ಬೋದಾ?
1: ಸರ್ ಫಸ್ಟು ಹೈಟ್ ನೋಡ್ತಾರೆ, ವೆಯ್ಟು, ಹೈಟು ಅಷ್ಟೇ ತಗೊಳ್ತಾರೆ. ಅದಾದಮೇಲೆ ರನ್ನಿಂಗ್ ಕೊಡ್ತಾರೆ. ರನ್ನಿಂಗ್ ಅಲ್ಲಿ ಬಂದಮೇಲೆ ಆ ಟೈಮಲ್ಲಿ ಈತ ಇವಾಗ ಥರ ತುಂಬ ಸ್ಟ್ರಿಕ್ಟ್ ಇಲ್ಲ, ಆವಾಗ ಅಷ್ಟೇ ಹೈಟ್ ವೆಯ್ಟ್ ನೋಡಿ ರನ್ನಿಂಗ್ ತಗೊಳ್ತಿದ್ರು. ರನ್ನಿಂಗ್ ಆದಮೇಲೆ ಮೆಡಿಕಲ್, ಮೆಡಿಕಲ್ ಆದಮೇಲೆ ಸೆಲೆಕ್ಷನ್ ಆಯ್ತು.
0: ಈಗ ಸ್ಟ್ರಿಕ್ಟ್ ಅಂದ್ರೆ ಯಾವ ರೀತಿ?
1: ಇವಾಗ ರಿಟರ್ನ್ ಎಲ್ಲ ಇದೆಯಲ್ಲ ಸರ್, ಎಕ್ಸಾಮ್ ಎಲ್ಲ ಬರೀಲಿಕ್ಕಿದೆ ಇವಾಗ.
0: ಅಂದ್ರೆ ದೈಹಿಕ ಕ್ಷಮತೆ ಮಾತ್ರವಲ್ಲ, ಅವರ ಮಾನಸಿಕ ದೃಢತೆ, ಅವ್ರು ಏನು ಓದ್ಕೊಂಡಿದ್ದಾರೆ ಇಂಟೆಲೆಕ್ಚುಯಲ್, ಆ ದೃಷ್ಟಿಯಿಂದ ಪರೀಕ್ಷೆ ಮಾಡ್ತಾರೆ.
1: ಪರೀಕ್ಷೆ ಮಾಡ್ತಾರೆ ಸರ್. ಮೊದಲು ಅದು ಇರಲಿಲ್ಲ, ಬರೀ ಹೈಟ್ ವೆಯ್ಟ್ ರನ್ನಿಂಗ್ ತಗೊಳ್ತಿದ್ರು, ಫಿಸಿಕಲ್ ಟೆಸ್ಟ್ ಹೈ, ಅದರಲ್ಲಿ ಜೊತೆಗೆ ರನ್ನಿಂಗ್ ಜೊತೆ ಹೈ ಜಂಪ್, ಲಾಂಗ್ ಜಂಪ್ ಇತ್ತು, ಅದನ್ನು ಟೆಸ್ಟ್ ತಗೊಳ್ತಾ ಇದ್ರು.
0: ಅದರಲ್ಲಿ ಎಲ್ಲದಲ್ಲೂ ಕೂಡ ನೀವು ಮೊದಲ ಶ್ರೇಣಿಯಲ್ಲಿ ನೀವು ಉತ್ತೀರ್ಣರಾಗ್ತಾ ಹೋದ್ರೆ ನೀವು ಸೈನ್ಯಕ್ಕೆ ಸೇರಿದೆ ಅಲ್ವಾ? ಮೊದಲ ಸೇವೆ ಅಲ್ಲ ಎಲ್ಲಿ ಸಲಿ
1: ಸರ್? ನಾನು ಫಸ್ಟು ಒಂದು ಸೆಲೆಕ್ಷನ್ ಆಗಿ ಬೆಂಗಳೂರಲ್ಲಿದ್ದೆ 1 ತಿಂಗಳು. ಬೆಂಗಳೂರಿಂದ ನನ್ನ ಬೇಸಿಕ್ ಟ್ರೈನಿಂಗ್ ಮಧ್ಯಪ್ರದೇಶ ನೀಮಚ್ ಅಂತ ಹೇಳೋ ಜಾಗಕ್ಕೆ ಕಳಿಸಿದ್ರು. ಅಲ್ಲಿ ನಾನು 9 ತಿಂಗಳು ಸರ್ವಿಸ್ ಮಾಡಿ ಟ್ರೈನಿಂಗ್ ಮುಗಿಸ್ಕೊಂಡು ಮತ್ತೆ ಇದಕ್ಕೆ ಅಹಮದಾಬಾದಿಗೆ ರ್ಯಾಪಿಡ್ ಆಕ್ಷನ್ ಫೋರ್ಸ್ ಅಂತ ಹೇಳುವ ಒಂದು ಫೋರ್ಸ್ಗೆ ನಾನು ಕಳಿಸ್ಕೊಟ್ಟು.
0: ಟ್ರೈನಿಂಗ್ ತುಂಬ ಕಠಿಣ ಇರ್ತದ?
1: ಕಠಿಣ ಇರುತ್ತೆ ಸರ್ ಟ್ರೈನಿಂಗ್.
0: ಟ್ರೈನಿಂಗಲ್ಲೇ ಕೆಲವರು ಸಾಕಪ್ಪ ಅಂತ ಹೆದರಿ ಓಡಿ ಬಂದು ಬಿಡ್ತಾರೆ ಅಂತ? ಹೌದಾ?
1: ಹೌದು ಸರ್, ಮಜಬೂತ್ ಆಗ್ಬೇಕಲ್ಲ ನಾವು ರೈಫಲ್ ಹಿಡಿಲಿಕ್ಕೆ.
0: ಚೆನ್ನಾಗಿ ಹೇಳಿದ್ರಿ ನೀವು. ನೀವು ಹೇಳುವಾಗಲೇ ಆ ಉತ್ಸಾಹ, ಆ ದಿನಗಳೆಲ್ಲ ನಿಮಗೆ ನೆನಪು ಬಂದಾಗ ಉಂಟು.
1: ಅದು ಟ್ರೈನಿಂಗ್ ಅಂತ ಅನ್ಸಲ್ಲ ಸರ್, ಮಕ್ಕಳ ಜೊತೆ ನಾವೆಲ್ಲ ಸೇರಿ ಮಾಡ್ಬೇಕಾದ್ರೆ ಒಂದು ಎಂಜಾಯ್ಮೆಂಟ್ ಆಗುತ್ತೆ, ಅದು ಟ್ರೈನಿಂಗ್ ಹಾರ್ಡ್ ಅನ್ಸಲ್ಲ ಸರ್ ನಮಗೆ.
0: ಆದ್ರೆ ಕೆಲವರು ಭಯಪಟ್ಟು ಬರ್ತಾರಂತೆ, ಓಡಿ ಬಂದು ಬಿಡ್ತಾರಂತೆ, ಒಮ್ಮೆ ಬೇಡಪ್ಪ ಇದು ನನಗೆ ಬೇಡ, ಇದು ಯಾಕೆ ಸೇರ್ಕೊಂಡೆ ಅಂತ.
1: ಅದು ಅವರಿಗೆ ನಾನು ಏನು ಹೇಳಿ ಸರ್, ನಮಗೊಂದು ಇಂಟ್ರೆಸ್ಟ್ ಇತ್ತು ಮಾಡಬೇಕು, ದೇಶ ಸೇವೆ ಮಾಡಬೇಕು ಅನ್ನೋ ಇಂಟ್ರೆಸ್ಟ್ ಇರೋರು, ಛಲ ಇರೋರು, ಅದೆಲ್ಲ ಅವರಿಗೆ ಕಷ್ಟ ಅನ್ಸಲ್ಲ.
0: ಇಷ್ಟ ಇದ್ರೆ ಕಷ್ಟ ಆಗೋದೇ ಇಲ್ಲ.
1: ಇಷ್ಟ ಇದ್ರೆ ಕಷ್ಟ ಆಗೋದೇ ಇಲ್ಲ.
0: ಎಷ್ಟು, 9 ತಿಂಗಳ?
1: 9 ತಿಂಗಳ ಟ್ರೈನಿಂಗ್ ಸರ್.
0: ಟ್ರೈನಿಂಗ್ ಅನ್ನು ಬಹಳ ಚೆನ್ನಾಗಿ, ಬಹಳ ಸಂತೋಷದಿಂದ ನೀವು ಸ್ವೀಕರಿಸಿದಿರೋದು ನಿಮ್ಮ ಮಾತಿನಲ್ಲಿ ವ್ಯಕ್ತ ಆಗ್ತಾ ಇದೆ. ಅದಾದ ನಂತರ ಮತ್ತೆ ನಿಮ್ಮ ಸೇವೆ ಹೇಗೆ ಮುಂದುವರಿತಮ್ಮ?
1: ಸರ್ ಅಹಮದಾಬಾದಿಗೆ ಬಂದು ನಾವು 2000 ಗಂಟ ನಾನು ಅಹಮದಾಬಾದಲ್ಲೇ ಸರ್ವಿಸ್ ಮಾಡಿದೆ. ಆ ಮಧ್ಯದಲ್ಲಿ ತುಂಬ ಡ್ಯೂಟಿಗಳಲ್ಲೂ ಕಷ್ಟ ಸುಖ ಎಲ್ಲನೂ ಅನುಭವಿಸಿದ್ವಿ. 97ರಲ್ಲಿ ನನ್ನ ಮದುವೆ ಆಯಿತು ಸರ್. ಮದುವೆ ನಾನು ಬೈತಡ್ಕ ದಿವಂಗತ ಎಕ್ಸ್ ಆರ್ಮಿ ಅವರು, ಸೋಮಪ್ಪ ಜಾನಮ್ಮನ ಅವ್ರ ಮಗ ಜಗದೀಶ್ ಅಂತೇಳೋರನ್ನ ಮದುವೆ ಆದೆ. ಅವರು ಆರ್ಮಿ ಅವರು, EMA ಅಲ್ಲಿದ್ದರು ಅವರು. ಅವನು 97ರಲ್ಲಿ ಮದುವೆ ಆಗಿ ಅಲ್ಲಿ ಅಹಮದಾಬಾದಲ್ಲೇ ಡ್ಯೂಟಿ ಮಾಡ್ತಾ ಇದ್ದೆ. ಆ ಟೈಮಲ್ಲೂ ಸಮೇತ ಸೂರತ್ ಅಂತೇಳುವ ಒಂದು ಜಾಗಕ್ಕೆ ನಾವು ಡ್ಯೂಟಿ ಹೋದಾಗ ಮಳೆಯಲ್ಲೆಲ್ಲ ಸಿಕ್ಕಿ ನೀರೆಲ್ಲ ಊರೆಲ್ಲ ತುಂಬಿಕೊಂಡು ಕಷ್ಟ ಆಯಿತು ನಮಗೆ. ಅದು ತುಂಬ ಕಷ್ಟಕರದ ದಿನಗಳನ್ನ ನಾವು ಅದು ಮರೆಯೋಕ್ಕೆ ಆಗಲ್ಲ, ನಮಗೆ ಕೊನೆ ಉಸಿರಿರೋ ತನಕ ಮರೆಯೋಕ್ಕಾಗಲ್ಲ ಅಂತ ಕಷ್ಟ ದಿನ ಅನುಭವಿಸಿದ್ವಿ ಅದು.
0: ಅಲ್ಲ, ನೀವು ಅದನ್ನು ಹೇಳಿದರೆ ಸ್ವಲ್ಪ ವಿಸ್ತೃತವಾಗಿ ನಮ್ಮ ಕೇಳುಗರಿಗೆ ಅದನ್ನು ಕೇಳಿಸಬೇಕಾದ ಅಗತ್ಯ ಇದೆ ಅಂತ ಕಾಣ್ತದೆ. ನೀವು ಹೇಳಿದ್ರೆ ಜೀವಮಾನದಲ್ಲಿ ಮರೀಲಿಕ್ಕೆ ಸಾಧ್ಯ ಅಲ್ಲ. ಏನು ನಡೆದದ್ದು, ಏನು ಘಟನೆ
1: ಸರ್? ನಾವು ಡ್ಯೂಟಿಗೆ ಹೋಗಿದ್ವಿ ಅಲ್ಲಿ, ಅಲ್ಲಿ ಹೋದಾಗ ರಾತ್ರಿ ಮಲ್ಕೊಂಡ್ವಿ, ಬೆಳಗಾಗೋಷ್ಟರಲ್ಲಿ ಫುಲ್ಲು ಸೂರತ್ ನೀರು ತುಂಬಿದೆ. ಅಂದರೆ ಮಹಾರಾಷ್ಟ್ರ ಮತ್ತು ಸೂರತ್ ಪ್ರವಾಹ ಬಂದಿದೆ. ಪ್ರವಾಹ ಅಂತ ಹೇಳಿದರೆ ಸರ್, ಸೂರತ್ತು ಮತ್ತು ಮಹಾರಾಷ್ಟ್ರದ ನಮ್ಮ ಮಧ್ಯದಲ್ಲಿ ಮಳೆ ಬಂದಿದೆ. ಗುಜರಾತ್ ಮತ್ತು ಮಹಾರಾಷ್ಟ್ರದಲ್ಲಿ ಮಳೆ ಬಂದಾಗ ಸೂರತ್ತಲ್ಲಿ ಒಂದು ಡ್ಯಾಮ್ ಇದೆ. ಆ ಡ್ಯಾಮಿನ ಡೋರ್ ಓಪನ್ ಮಾಡಿದಾಗ ಆ ನೀರೆಲ್ಲ ಸೂರತ್ ತುಂಬಿಕೊಂಡಿದೆ. ಅವರು ಅನೌನ್ಸ್ಮೆಂಟ್ ಮಾಡಿದ್ದಾರೆ, ಬಟ್ ನಮಗೆ ಗೊತ್ತಾಗಲಿಲ್ಲ ಅದು. ಯಾಕಂದರೆ ಆವಾಗ ತುಂಬ ಸೆಕೆ ಇತ್ತು. ಆ ಗುಜರಾತ್ ಸೈಡಲ್ಲಿ ತುಂಬ ಸೆಕೆ ಇದ್ದಾಗ ದೊಡ್ಡದೊಂದು ಫ್ಯಾನ್ ಹಾಕ್ತಾರೆ, ಆ ಫ್ಯಾನ್ ಸೌಂಡ್

0: ನಮಗೆ ಅನೌನ್ಸ್ಮೆಂಟ್ ಕೇಳಲಿಲ್ಲ.
1: ಓಹೋ ಹೋ
0: ಹಾಗಾಗಿ ನಮಗೆ ಸ್ವಲ್ಪ ಇದಾಗಿದೆ. ಬೆಳಗಾಗೋಷ್ಟರಲ್ಲಿ ಫುಲ್ ಕ್ಯಾಂಪ್ ಒಳಗಡೆ ಎಲ್ಲ ನೀರು ಬಂದಿದೆ. ಇನ್ನು ನಮಗೇನು ಮಾಡೋ ಅವಕಾಶ ಇಲ್ಲ, ಯಾಕಂದರೆ ಹೊರಗಡೆ
1: ನೀವು ಎಷ್ಟು ಜನ ಉಳ್ಕೊಂಡಿದ್ರಿ ಅಲ್ಲಿ?
0: ಸರ್ ಒಂದು ಕ್ಯಾಂಪಸ್ಸಲ್ಲಿ ಒಂದು 200 ಜನ ಇರ್ತಾರೆ.
1: ಓಹೋ ಹೋ
0: ಅಷ್ಟು ಜನರು ಫುಲ್ ಇದ್ವಿ ನಾವು, ಡ್ಯೂಟಿಗೆ ಹೋದವ್ರು ಸರ್. ನಮ್ಮ ಜೊತೆ ಗೌರ್ಮೆಂಟ್ ವೆಹಿಕಲ್ಲು, ವೆಫನ್ಸು, ರೇಷನ್ನು, ನಮ್ಮ ಪರ್ಸ್ನಲ್ ಥಿಂಗ್ಸ್ ಎಲ್ಲ ಇರುತ್ತೆ ಸರ್.
1: ಓ, ಅಷ್ಟು 200 ಮಂದಿಗೂ ತೊಂದರೆ ಆಯಿತು?
0: ತೊಂದರೆ ಆಯಿತು ಸರ್.
1: ಹೇಗೆ ಬಚಾವಾದ್ರಿ?
0: ಬಚಾವ್ ಅಂತೇಳಿದರೆ ಸರ್, ನಾವು ನಮ್ಮ ವೆಫನ್ಸ್ ಹತ್ಯಾರ್ ಅಮ್ನಿಷನ್ ಅಂತ ಹೇಳ್ತೀವಿ, ಅದನ್ನ ನಾವು ಸೇವ್ ಮಾಡ್ಕೊಂಡ್ವಿ. ಬಟ್ ನಮ್ಮ ಪರ್ಸ್ನಲ್ ಥಿಂಗ್ಸ್ ಏನಷ್ಟು ಸೇವ್ ಮಾಡ್ಕೊಂಡಿಲ್ಲ, ರೇಷನ್ ಸೇವ್ ಮಾಡ್ಕೊಂಡಿಲ್ಲ. ಅವುಗಳು ತಗೊಂಡು ನಾವು ಪೊಲೀಸ್ ಕ್ವಾರ್ಟರ್ಸಲ್ಲಿ ನಮಗೆ ಇರ್ಲಿಕ್ಕೆ ಬಿಟ್ಟಿದ್ರು. ಅದ್ರ ಮೇಲೆ ಹೋಗಿ ನಾವು ಸ್ಟೇ ಆದ್ವಿ. ಅಲ್ಲಿ ಮಳೆಯಲ್ಲೇ ನಮ್ಮ ವೆಫನ್ಸ್ಗಳನ್ನ ಸೇವ್ ಮಾಡಿ ನಾವು ಸೇವ್ ಆಗಲಿಲ್ಲ. ವೆಫನ್ಸ್ಗಳಿಗೆ ಇರುವ ಒಂದು ಈ ಟೆಂಟ್ಗಳಲ್ಲಿ ವೆಫನ್ಸ್ ಇಟ್ಕೊಂಡು ಸೇವ್ ಆಗಿದ್ವಿ. ಆ ಮಳೆ ಬಂದು ನೀರು ಕ್ವಾರ್ಟರ್ಸ್ ಮೂರು ಮಾಡಿದ ಕ್ವಾರ್ಟರ್ಸ್ ಇಷ್ಟಕ್ಕೆ ನೀರು ಫುಲ್ಲು, ಎಲ್ಲಿ ನೋಡಿದ್ರು ಹಳದಿ
1: ಫಸ್ಟ್ ಫ್ಲೋರ್ ಸೆಕೆಂಡ್ ಫ್ಲೋರ್ ಇದ್ದದೆಲ್ಲ ನೀರೆಲ್ಲ
0: ನೀರು
1: ಹೋಯ್ತು.
0: ನೀರು ಎರಡು ಫ್ಲೋರೇ ಇದ್ದಿದೆ, ಎರಡು ಫ್ಲೋರ್ ಫುಲ್, ಎರಡು ಫ್ಲೋರ್ ಫುಲ್ ನೀರು. ಅಂದರೆ ಒಳಗಡೆ ಹೊರಗಡೆ ಅಂತ ನೀರಾಗ್ತಿದೆ, ಈ ಚೆತ್ ಮಾಡಿ ಇದೆಲ್ಲ ಮಾಡಿ ಒಳಗಡೆ ಹೀಗೆ ಬೀಳೋ ಥರ ನೀರಾಗ್ಬಿಡ್ತು. ನಾವು ನೆನೆಸಿದ್ವಿ ನಾವಿನ್ನೂ ಉಳಿಯೋದೇನಿಲ್ಲ ಅಂತ.
1: ಏನೋ ದೇವರ ಅನುಗ್ರಹದಿಂದಲೇ ಬದುಕಿದ್ದು ಅಂತ ಇವತ್ತಿಗೂ ನೆನಪು ಮಾಡ್ಕೊಳ್ತಿದ್ದೀವಿ.
0: ನಾವು ಊಟ ಮಾಡಿರಲಿಲ್ಲ ಸರ್, ನಮ್ಗೆ ಊಟ ಇಲ್ಲ ಅಲ್ಲಿ.
1: ಕೇಳಬೇಕು, ಆ ನಡುವೆ ನಿಮಗೆ ಊಟ ಹಾಗಾದ್ರೆ?
0: ಊಟ ಇಲ್ಲ ಸರ್ ನಮಗೆ, ಬರೀ ಒಂದು ಹೊತ್ತಿಗೆ ಏನೋ ಒಂದಿಷ್ಟು, ಒಂದು ಮೂಟೆ ಅಕ್ಕಿ, ಎರಡು ಮೂಟೆ ಅಕ್ಕಿಯನ್ನು ಉಳಿಸ್ಕೊಂಡ್ರೆ ಬರೀ ಅದನ್ನ ಬೇಯಿಸಿ ಕೊಡ್ತಿದ್ರೆ, ಅದಕ್ಕೆ ಉಪ್ಪು ಖಾರ ಏನಿರಲಿಲ್ಲ, ನೀರು ಕುಡಿಲಿಕ್ಕೆ ಏನೂ ಇರಲಿಲ್ಲ ನಮಗೆ. ಎಲ್ಲಿ ನೀರು ಎಲ್ಲ ಮಳೆ ನೀರು, ಎಲ್ಲಿ ಹೇಗೆ
1: ಕಲುಷಿತ ನೀರನ್ನು ಕುಡಿದಾದ್ರೆ
0: ಕುಡಿಯಕ್ಕೆ ಆಗ್ತಾ ಇರಲಿಲ್ಲ. ಎಲ್ಲಿ ನೋಡಿದ್ರು ಸರ್ ಹಳದಿ ಬಣ್ಣ, ಫುಲ್ ಸಮುದ್ರ ತರನೇ ಕಾಣೋದು. ಆ ಮಳೆ ನೀರಲ್ಲಿ ದನಗಳು, ಮನೆ ಕಾರುಗಳು, ಮನೆ ಒಳಗಡೆ ಕೊಚ್ಚಿ ಹೋಗ್ತಾ ಇರೋದನ್ನ ನೋಡ್ತಾ ಇದ್ವಿ. ಬಟ್ ನಾವು ಒಂದು 4,000 ನೀರಲ್ಲಿ ಮುಳುಗಿದೀವಿ ಅಂತ ಹೇಳಿದ್ರೆ, ನಾವೇ ಜನರನ್ನ ರಕ್ಷಣೆ ಮಾಡಬೇಕು, ನಾವೇ ನೀರಲ್ಲಿ ಮುಳುಗೋದ್ವಿ.
1: ಜನಸಾಮಾನ್ಯರ ಪಾಡೇನು?
0: ಆಗ ಇದ್ರಲ್ಲಿ ಹೆಲಿಕಾಪ್ಟರ್ ಬಂದು ಸಿವಿಲ್ ಅವ್ರನ್ನ ರಕ್ಷಣೆ ಮಾಡ್ತಾ ಇತ್ತು. ನಮ್ಮ ಹತ್ರ ಯಾರು ಬರ್ತಾ ಇರಲಿಲ್ಲ, ನಾವು ಯಾವುದೇ ರೀತಿ ಇದು ಮಾಡಿದ್ರು ನಮ್ಮ ಹತ್ರ ಬರ್ತಾ ಇರಲಿಲ್ಲ. 3 ದಿವಸ ಅದೇ ರೀತಿ ಅನುಭವಿಸಿದ್ವಿ ನಾವು. ನಮಗೆ ದೇವರ ಪ್ರೇಯರ್ ಒಂದು ಬಿಟ್ಟರೆ ನಮಗೇನೂ ಇರಲಿಲ್ಲ, ನಮಗೇನು ಕಾಣಿಸ್ತಾ ಇಲ್ಲ. ಅದುವೇ ಆಹಾರ ಆಗ್ಬಿಟ್ಟಿತ್ತು ಸರ್. 3ನೇ ರಾತ್ರಿಯಲ್ಲಿ 12 ಗಂಟೆಗೆ ಒಂದು ಪಟಾಕಿ ಹೊಡೆಯೋ ಸೌಂಡ್ ಕೇಳ್ತು ನಮಗೆ. ಆ ಪಟಾಕಿ ಹೊಡೆಯೋ ಸೌಂಡ್ ಕೇಳಿದಾಗ ನಮಗೊಂದು ಧೈರ್ಯ ಆಯಿತು, ಯಾಕಂದರೆ ಇದು ಡ್ಯಾಮಿನ ಡೋರ್ ಕ್ಲೋಸ್ ಮಾಡಿದ್ದಾರೆ, ಇನ್ನೇನೋ ನೀರು ಕಡಿಮೆ ಆಗ್ಬೋದು ಅಂತ. ಹಾಗೇನೆ ಆಯಿತು, ಸ್ವಲ್ಪ ಟೈಮ್ ಆಗ್ತಾ ನೀರು ಕಡಿಮೆ ಆಗ್ತಾ ಬಂತು. ಮಾರನೇ ದಿವಸ ಬೆಳಿಗ್ಗೆ ಒಂದು 7 ಗಂಟೆಗೆ ಅಹಮದಾಬಾದಿಂದ ಆರ್ಮಿಯವ್ರು ಬಂದು ನಮ್ಮನ್ನ ಸೇವ್ ಮಾಡ್ಕೊಂಡೋಗಿ ಆಶ್ರಮ ಇತ್ತಲ್ಲಿ ಅಂತ, ಅಲ್ಲಿ ಬಿಟ್ಟರು ನಮ್ಮನ್ನ. ಆಮೇಲೆ ನಮ್ಮ ಕ್ಯಾಂಪಸ್ಸಿಂದ ಬಂದು ನಮ್ಮ ಕ್ಯಾಂಪಿಗೆ ಕರ್ಕೊಂಡೋದ್ರು. ನಮ್ಮ ಗೌರ್ಮೆಂಟ್ ವೆಹಿಕಲ್ ಎಲ್ಲ ನೀರಲ್ಲಿ ಮುಳುಗೋಯ್ತು. ನಮ್ಮ ರೇಷನ್ಗಳು, ನಮ್ಮ ಪರ್ಸ್ನಲ್ ಥಿಂಗ್ಸ್ ಏನಿಲ್ಲ, ಬರೀ ನಮ್ಮ ದೇಶದ ಏನು ಸೇವ ಇದು ಮಾಡಲಿಕ್ಕೆ ಅತಿಯಾರ ಅಮ್ನೇಷನ್ ಇದೆ ಅದನ್ನ ಮಾತ್ರ ನಾವು ಸೇವ್ ಮಾಡಿಕೊಂಡು ನಾವು ಕ್ಯಾಂಪಸ್ಸಿಗೆ ಬಂದು.
1: ಈಗ ಆ ನೆನಪು ಒಂದು ಚಳಿಯದ ನೆನಪು.
0: ಆ ಟೈಮಲ್ಲಿ ಏನೊಂದು ನಾವು ಮಾಡಿದ್ವಿ ಧೈರ್ಯವಾಗಿ ಮಾಡಿದ್ವಿ ಸರ್, ಇವಾಗ ನೆನೆಸ್ಕೊಂಡ್ರೆ ತುಂಬ ಭಯ ಆಗುತ್ತೆ, ಹೆಂಗೆ ಮಾಡಿದ್ವಿ ಅಂತ.
1: ಯಾವ ಶಕ್ತಿ ಆಗ ಧೈರ್ಯ ಕೊಟ್ಟಿತ್ತು ಅಂತ ನಿಮಗೆ ಬಹಳ ಆಶ್ಚರ್ಯ ಆಗ್ತಾ ಉಂಟಲ್ಲ ಈಗ.
0: ನಾವು ದೇವರುಗಳಿಗೆ ತುಂಬ ಬೇಡಿದ್ವಿ, ದೇವರುಗಳಿಗೆ ಹರಕೆಗಳನ್ನು ಇಟ್ಟು ಮಾಡಿದ್ವಿ.
1: ಬಹುಶಃ ಸೈನಿಕರ ಬದುಕೇ ಹಾಗೆ ಅಂತ ಎಲ್ಲ ಸವಾಲುಗಳಿಗೂ ಕೂಡ ಎದೆ ಒಡ್ಲಿಕ್ಕೆ
0: ಸಿದ್ಧರಾಗಿರ್ತೀವಿ ಸರ್.
1: ಅಂತ ಸಂದರ್ಭಗಳಲ್ಲೆಲ್ಲ ನಿಮಗೆ ಮನೆ ಕಡೆ ನೆನಪಾಗುದಿಲ್ಲ
0: ಸರ್? ನೆನಪಾಗುತ್ತೆ, ಏನ್ ಮಾಡೋದು ಸರ್, ಯಾರ ಹತ್ರ ಹೇಳ್ಕೊಳ್ಳೋದು? ಆ ಟೈಮಲ್ಲಿ ನಮಗೆ ಟೆಲಿಫೋನ್ ಏನು ಇರಲಿಲ್ಲ, ಆ ಟೈಮಲ್ಲಿ ಯಾರ ಹತ್ರ ಫೋನ್ ಮಾಡಲಿಕ್ಕೆ ಏನು ಅಂತ ಅವಕಾಶವೂ ಇಲ್ಲ. ಫೋನ್ ಎಲ್ಲ ಇದಾಗ್ಬಿಟ್ಟಿತ್ತು, ಡಿಸ್ಕನೆಕ್ಟ್ ಆಗಿಬಿಟ್ಟಿತ್ತು. ಇದ್ರು ಲ್ಯಾಂಡ್ ಫೋನ್ಗಳಿತ್ತು, ಡಿಸ್ಕನೆಕ್ಟ್ ಆಗೋಗಿತ್ತು ಅವಾಗ 3 ದಿವಸ.
1: ಮತ್ತೆ ಹೆಚ್ಚಾಗಿ ನಾವು ಸೈನಿಕರನ್ನು ಮಾತಾಡಿಸಿದಾಗ ಹೆಚ್ಚಿನವರು ಹೇಳುವಂತಹ ಒಂದೇ ಒಂದು ಮಾತು ಅಂತಂದರೆ, ಒಂದು ಸಲ ಅವನು ಸೈನ್ಯಕ್ಕೆ ಹೋದ ಮೇಲೆ ಆ ಯೂನಿಫಾರ್ಮ್ ಧರಿಸಿದ ಮೇಲೆ ಮನೆ ಕಡೆ ನಮಗೆ ನೆನಪಾಗುವುದಿಲ್ಲ ಅಂತ. ಹೌದಾ?
0: ಹೌದು ಸರ್, 100% ಅದು.
1: ಯಾಕೆ ಅನ್ನೋದು ನನಗೆ ಅರ್ಥ ಆಗ್ತಾ ಇಲ್ಲ.
0: ಯಾಕಂದ್ರೆ ಅಲ್ಲಿನ ಡ್ಯೂಟಿ ನಮಗೆ ಆ ರೀತಿ ಇರುತ್ತೆ, ಆ ಡ್ಯೂಟಿಯಲ್ಲೇ ನಾವು ಬಿಜಿ ಆಗಿರ್ತೀವಿ. ಆದರೆ ನಮಗೆ ಮನೆ ಕಡೆ ನೆನಪು ಆಗಲ್ಲ ಅಂತಲ್ಲ, ಆಗುತ್ತೆ ಸರ್, ಏನೋ ಒಂದು ಟೈಮ್
1: ಸಿಕ್ಕಿದಾಗ
0: ಅದು ನಮ್ಮ ಕರ್ತವ್ಯ ಮುಗಿದ ಮೇಲೆ ನಾವು ಮನೆ ಕಡೆ ನೆನಪು ಮಾಡ.
1: ಬಹುಶಃ ಇದರೆಲ್ಲ ಮೂಲ ಸ್ರೋತ ನಮ್ಮ ಹೃದಯದಲ್ಲಿರುವ ಆ ದೇಶ ಪ್ರೇಮವ ಅಂತ.
0: ಹೌದು ಸರ್, ಅವರು ನಾವು ಒಂದು ಯೂನಿಫಾರ್ಮ್ ಹಾಕಿ ನಾವು ರೈಫಲ್ ಹಿಡಿದು ಡ್ಯೂಟಿ ಮಾಡಬೇಕಾದ್ರೆ ನಮ್ಗೆ ಡ್ಯೂಟಿ ಬಿಟ್ಟರೆ ಇನ್ಯಾವುದು ನೆನಪಾಗಲ್ಲ. ಅದೆಲ್ಲ ಮುಗಿದು ರಿಲ್ಯಾಕ್ಸ್ ಆದಾಗ ಮನೆ ಕಡೆ ನೆನಪಾಗುತ್ತೆ, ಅವಾಗ ಒಂದು ಫೋನ್ ಮಾಡಿ ಹೇಗಿದ್ದೀರಿ ಏನು ವಿಚಾರಿಸ್ತೀವಿ.
1: ನಿಜವಾಗಿ ನಿಜವಾಗಿಯೂ ಕೂಡ ಎಂಥ ಅವನಾದರೂ ಕೂಡ ಸೈನ್ಯದಲ್ಲಿ ಸೇವೆ ಸಲ್ಲಿಸಿದಂತಹ ಸೈನಿಕನಿಗೆ ಅಥವಾ ಸೈನಿಕರಿಗೆ ಬಹಳ ದೊಡ್ಡ ಒಂದು ಸೆಲೆಕ್ಟ್ ಕೊಡಬೇಕಾದ್ದು. ಹೇಳಿ ಅಮ್ಮ, ಆಮೇಲೆ ಬೇರೆ ಯಾವ ಪ್ರದೇಶಗಳಲ್ಲೆಲ್ಲ ನೀವು ಭಾರತದ ಬೇರೆ ಪ್ರದೇಶಗಳಲ್ಲಿ ಸೇವೆ ಮಾಡಿದಿರಿ?
0: ಸರ್, ನಾನು ಭಾರತದಲ್ಲಿ ಅಹಮದಾಬಾದ್ ಆಯಿತು, ಮಹಾರಾಷ್ಟ್ರ, ರಾಜಸ್ಥಾನ, ಹರಿಯಾಣ, ಅಸ್ಸಾಂ, ಮಣಿಪುರ, ಶಿಲಾಂಗ್, ಆಮೇಲೆ ಚೆನ್ನೈ, ಕೇರಳ, ಕರ್ನಾಟಕದಲ್ಲೂ ಮಾಡಿದ್ದೆ ನಾನು. ಎಲ್ಲ ಕಡೆ ಫುಲ್ ಆಲ್ ಇಂಡಿಯಾ ಮಾಡಿ ನಾನು 1 ಇಯರ್ ಫಿಶ್ ಕೀಪರ್ ಆಗಿ ಸೌತ್ ಆಫ್ರಿಕಾಕ್ಕೆ ಹೋಗಿದ್ದೆ.
1: ಸೌತ್ ಆಫ್ರಿಕಾ. ಈಗ ನೀವು ದೇಶದ ಒಳಗಡೆ ಹೀಗೆ ಅಂದರೆ ರಾಷ್ಟ್ರ ಮಟ್ಟದಲ್ಲಿ ನೀವು ಸೇವೆ ಸಲ್ಲಿಸುವ ಸಂದರ್ಭದಲ್ಲಿ ಈಗ ನಿಮ್ಮ ಮನೆಯವರು ಕೂಡ ಸೈನ್ಯದಲ್ಲಿ ಸೇವೆ ಸಲ್ಲಿಸ್ತಾ ಇದ್ದಾರೆ, ಒಟ್ಟಿಗೆ ನಿಮಗೆ ಒಂದೇ

0: ಕಡೆ ಕೊಡ್ತಿದ್ರ ಆ ರೀತಿಯಲ್ಲಿ ಸೇವೆಗೆ ಅವಕಾಶ ಇತ್ತಾ?
1: ಇಲ್ಲ ಸರ್, ಒಂದೇ ಡಿಪಾರ್ಟ್ಮೆಂಟ್ ಆಗಿದ್ರೆ ನಮಗೆ ಸಿಗ್ತಿತ್ತು ಸರ್,
0: ಓಹೋ,
1: ಅವ್ರು ಬೇರೆ ಡಿಪಾರ್ಟ್ಮೆಂಟ್ ಆರ್ಮಿ, ನಮ್ಮದು
0: ಹ್ಞೂ,
1: ಪ್ಯಾರಾಮಿಲ್ಟ್ರಿ.
0: ಓಹೋ ಹೋ,
1: ಅದರಿಂದ ನಮಗೆ ಒಂದು ಕಡೆ ಆಗಲೇ ಹತ್ರ ಪತ್ರ ಇದ್ವಿ. ನಾನು ಅಹಮದಾಬಾದಲ್ಲಿ ಇರಬೇಕಾದ್ರೆ ಅವರು ಇದರಲ್ಲಿ ಇದ್ರು, ಬಡೋದ್ರದಲ್ಲಿದ್ದರು, ಗುಜರಾತದ ಬಡೋದ್ರದಲ್ಲಿ ಇದ್ದರು ಮದುವೆ ಆಗುವ ಟೈಮಲ್ಲಿ. ಅದಾದಮೇಲೆ ಇಲ್ಲ ಸರ್, ನಾವು ಜೊತೆಲಿ ಎಲ್ಲೂ ಸಿಗಲಿಲ್ಲ.
0: ಈಗ ಹೊರಗಡೆ ಹೋದ್ರಿ ನೀವು ದಕ್ಷಿಣ ಆಫ್ರಿಕಾಗೆ?
1: ಹೌದು ಸರ್.
0: ನಮ್ಮ ದೇಶ ಬಿಟ್ಟು ಹೊರಗಡೆ ಹೋದ್ದು ನೀವು ಮೊದಲ ಬಾರಿಗೆ ಅಲ್ವಾ?
1: ಹೌದು ಸರ್.
0: ಆ ಊರು, ಆ ಪರಿಸರ, ಅಲ್ಲಿಯ ಹವೆ, ಅಲ್ಲಿಯ ಜನ, ಜನಜೀವನ ಹೇಗೆ ಅನ್ನಿಸ್ತಮ್ಮ?
1: ಸರ್, ಅಲ್ಲಿನ ಜನಜೀವನ ತುಂಬ ಕಷ್ಟ ಅವರಿಗೆ. ಅವರು ತುಂಬ ಬಡವರು ಆ ಕಡೆ. ತುಂಬ ಕಷ್ಟ ಅನ್ನಿಸ್ತಾ ಇತ್ತು ಅವ್ರನ್ನ ನೋಡಿದಾಗ ನಮಗೆ ಇದಾಗ್ತಾ ಇತ್ತು. ಆದರೆ ಪ್ಲೇಸ್ ಎಲ್ಲ ನೋಡಲಿಕ್ಕೆ ನಮ್ಮ ಸೌತ್ ಥರನೇ, ತೆಂಗಿನ ಮರಗಳು, ಮರಗೆಣಸು ಈ ಥರ ಎಲ್ಲ ನಮ್ಮ
0: ನಮ್ಮ ದೇಶದ
1: ನಮ್ಮ ದೇಶದ ಥರನೇ ಇತ್ತು.
0: ಓಹೋ.
1: ಮತ್ತೆ ಎಲ್ಲ ಸೌತ್ ಇಂಡಿಯನ್ಗಳು ಆ ಕಡೆ ಇದ್ದಾರೆ, ಕೇರಳದವರೆಲ್ಲ ಆ ಕಡೆ, ಪಂಜಾಬಿನವರು ಕೇರಳದವರಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ ಸರ್. ಅದರಿಂದ ನಮಗೆ ಶಾಪಿಂಗ್ ಎಲ್ಲ ಹೋಗ್ಬೇಕಾದ್ರೆ ಅಷ್ಟು ಇದಾಗ್ತಿರಲಿಲ್ಲ, ಇಂಡಿಯಾದ ಶಾಪ್ಗಳು ಇತ್ತು.
0: ಓಹೋ. ಅಲ್ಲ ಕಷ್ಟ ಅಂತೇಳಿ ಈಗ ಸಾಮಾನ್ಯ ನಾವು ನಮ್ಮ ದೇಶದವರೇ ಬಡವರು ಅಂತ, ಭಾರತ ಒಂದು ಬಡ ದೇಶ ಅಂತ ನಾವು ಚಿಕ್ಕದಿಂದಲೇ ಓದ್ತಾ ಇದ್ವಿ, ನಾವೇ ಬಡವರು ಅಂತ ಒಂದು ಸಾಮಾನ್ಯ ಭಾವನೆ. ಅಲ್ಲೂ ಅಂತ ಬಡತನ ಇದೆಯಾ?
1: ಅಲ್ಲಿ ಬಡತನ ತುಂಬ ಬಡತನ ಸರ್ ಅವ್ರದ್ದು. ಅಲ್ಲಿ ಆ ಬಡತನದಿಂದ ಅಲ್ಲಿ ಏನೋ ಗಲಾಟೆ ಆಗಿತ್ತು ಅವರಿಗೆ. ಯಾಕಂದ್ರೆ ಅವರು ಅಲ್ಲಿ ಜಾಸ್ತಿ ಕ್ರಿಶ್ಚಿಯನ್ ಸರ್, ಅವ್ರದ್ದು ಊಟನೇ ಬ್ರೆಡ್,
0: ಓಹೋ,
1: ಅವ್ರಿಗೆ ಏನು ಇಲ್ಲ, ಹೊಟ್ಟೆಗೋಸ್ಕರ ಅವ್ರು ಏನು ಮಾಡ್ಲಿಕ್ಕೂ ತ್ಯಾಗ ಸರ್. ಆ ಥರ ಪರಿಸ್ಥಿತಿ ಅವ್ರದ್ದಲ್ಲಿ.
0: ಅಲ್ಲಿಗೆ ಹೋಗ್ಬೇಕಾದಂಥ ಅನಿವಾರ್ಯತೆ ಏನು ಬಂತು ನಿಮಗೆ? ಯಾವ ಉದ್ದೇಶಕ್ಕಾಗಿ ಕಳಿಸಿದ್ರಿ ನಿಮ್ಮನ್ನು ಅಲ್ಲಿಗೆ?
1: ಅಲ್ಲಿ ಗಲಾಟೆ ಆಗ್ತಾ ಇತ್ತು ಸರ್ 2000, ಅದು ಕರೆಕ್ಟ್ ಆದ ನನಗೆ ನೆನಪಿಲ್ಲ ಸರ್. ನಾವು 8ನೇ ಬ್ಯಾಚಲ್ಲಿ ಹೋಗಿದ್ದು ನಾನು. ಆ ಗಲಾಟೆಯಿಂದ ನಮಗೆ ಇಂಡಿಯಾ ಥ್ರೂಯಿಂದ ಕಳಿಸ್ಕೊಟ್ರು ಸರ್ ಅಲ್ಲಿಂದ.
0: ಅಲ್ಲಿ ವಿಶೇಷವಾದ ಯಾವುದಾದ್ರು ನೆನಪುಗಳು, ಅನುಭವಗಳಿವೆಯಾ
1: ಸರ್? ಅಲ್ಲಿ ವಿಶೇಷ ಅಂತೇಳಿ ನಾವು ಹೋಗಿ ಒಂದು 6 ತಿಂಗಳಲ್ಲಿ ಅಲ್ಲಿ ಇಬೋಲಾ ಅಂತ ಹೇಳುವ ರೋಗ ಸ್ಟಾರ್ಟ್ ಆಯಿತು ನಮಗೆ.
0: ರೋಗ
1: ಇಬೋಲಾ, ಕೊರೋನಾ
0: ಕೋವಿಡ್
1: ತರನೇ,
0: ಬಂತು,
1: ಕೋವಿಡ್
0: ಕೊರೋನಾ
1: ಬಂತು,
0: ಬಂತು
1: ಅದೇ ರೀತಿ ಇಬೋಲಾ. ಈ ಕೊರೋನಾ ಆದರೆ ಈ ಥರ ಕೆಮ್ಮು ಬರ್ತಿತ್ತು, ಆದರೆ ಇಬೋಲಾ ಅಂತ ಹೇಳಿದ್ರೆ ತುಂಬ ಒಂದು ಇದು, ಮೈ ಮೇಲೆಲ್ಲ ಒಂಥರ ಕೆಂಪು ಚುಕ್ಕೆಗಳು ಬಂದು ಕಜ್ಜಿಗಳ ಥರ ಬಂದು ಇದಾಗುತ್ತೆ, ಸ್ಪ್ರೆಡ್ ಆಗತ್ತದು. ಆ ಥರ ಇತ್ತು ಸರ್ ಅಲ್ಲಿ. ಅದು ತುಂಬ ಕಷ್ಟ ಆಗ್ತಾ ಇತ್ತು. ಎಲ್ಲಿ ಹೋದರೂ ಅಲ್ಲಿ ಡೆಡ್ ಬಾಡಿಗಳು ಕಾಣಿಸ್ತಾ ಇದ್ವು.
0: ಓಹೋ.
1: ಅದನ್ನು ತಿಂದು ಬೆಕ್ಕುಗಳು, ನಾಯಿಗಳಿಗೂ ಸಮೇತ ಇವಲ್ಲ, ಮನೆಗಳಲ್ಲೂ ಶವ. ಆ ಥರ ಶವನ ಸಂಸ್ಕಾರ ಮಾಡೋರು ಯಾರಿಲ್ಲ, ಆ ಪರಿಸ್ಥಿತಿಯಲ್ಲಿ ಇತ್ತು ಸರ್.
0: ಅಲ್ಲ, ಎಲ್ಲರೂ ಕೂಡ ಅದರಿಂದ ಬಾಧೆಗೊಳಗಾಗಿದ್ದಾರೆ ಅಂತಂದ್ರೆ ಮತ್ತೆ ಅದನ್ನು
1: ನೋಡೋರು
0: ಯಾರಿಲ್ಲ,
1: ಒಂದು ಮನೆಯಲ್ಲೇ 2 ಸಾವು 3 ಸಾವು ಆ ಥರ ಇತ್ತು ಸರ್. ಆ ಟೈಪ್ ಅಲ್ಲಿ ತುಂಬ ಕಷ್ಟ ಆಯ್ತು ಅವಾಗ.
0: ನಿಮ್ಮ ಬಳಗದಲ್ಲಿ ಯಾರ ಟೀಮಲ್ಲಿ ಯಾರಾದರೂ ಆ ರೀತಿಯ ಆ ರೋಗಕ್ಕೆ
1: ಇಲ್ಲ? ಇಲ್ಲ ಸರ್, ನಾವು ತುಂಬ ಪ್ರಿಕಾಷನ್ ಅಲ್ಲಿ ಇಟ್ಟಿದ್ರು ನಮ್ಮ ಆಫೀಸರು, ಅದರಿಂದ ಆ ಥರ ಏನಾಗಲಿಲ್ಲ. ನಾವು ಡ್ಯೂಟಿಗೆ ಹೊರಗಡೆ ಹೋಗ್ಬೇಕಿದ್ರೆ ಫುಲ್ಲು ಗ್ಲೌಸು, ರೈನ್ ಕೋಟ್, ಮಳೆ ರೈನ್ ಕೋಟ್ ಹಾಕೊಂಡು ಹೋಗ್ತಾ ಇದ್ವಿ ನಾವು. ಅದನ್ನ ಬಂದು ನಾವು ಮತ್ತೆ ಸ್ಯಾನಿಟೈಸರ್ ಮಾಡ್ಕೊಳ್ತಾ ಇದ್ವಿ ಫುಲ್ಲು, ಎಲ್ಲ ಸ್ಯಾನಿಟೈಸರ್ ಆಗಿ ಮತ್ತೆ ನಮ್ಮ ಗೇಟ್ ಒಳಗಡೆ ಬರ್ತಿದ್ವಿ. ನಮ್ಮ ಮಾಸ್ಕ್, ಗ್ಲೌಸ್ ಏನಿತ್ತು ಅದೆಲ್ಲ ಹೊರಗಡೆ ಹಾಕಿ ಆವಾಗಲೇ ನಾವು ಅದನ್ನ ಸುಟ್ಟು ಬಿಡ್ತಾ ಇದ್ರು.
0: ಅಲ್ಲಿ ಆಫೀಸರ್ಸ್ ಬಹಳ ಕಾಳಜಿ ವಹಿಸಿದ್ರು ಅಂತ ಹೇಳಿದ್ರಲ್ಲ,
1: ಹೌದು,
0: ಹೇಗೆ ಸೈನಿಕರ ಬಗ್ಗೆ, ಈಗ ಕೆಳ ಹಂತದ ಯೋಧರ ಬಗ್ಗೆ, ಮೇಲಧಿಕಾರಿಗಳ ವರ್ತನೆ, ಅವರ ಮನೋಧರ್ಮ ಹೇಗಿರ್ತದೆ?
1: ಸರಿ, ಇವಾಗ ನಾವು ಅಲ್ಲಿ 1 ಇಯರ್ಗೆ ಪೀಸ್ ಕೀಪರ್ ಆಗಿ ಹೋದ್ಮೇಲೆ ಅವ್ರು, ನಾವೊಂದು ಕುಟುಂಬ ಕುಟುಂಬ ಆದ್ವಿ ಅಲ್ಲಿ. ಅದರಿಂದ ಅವರಿಗೆ ಮೇಲೆ ಚಿಕ್ಕವರು ದೊಡ್ಡವರು ನಾನು ಆಫೀಸರು ಅಂತ ಆ ಥರ ಏನಿಲ್ಲ, ಅವರು ಒಂದೇ ರೀತಿ ನಮ್ಮ
0: ಹಂತ ಮೇಲ್ಹಂತ ಪ್ರಶ್ನೆ ಇಲ್ಲ,
1: ಪ್ರಶ್ನೆ
0: ಹೇಳ್ಬೋದು ಅಷ್ಟೇ,
1: ಮಾತಿಗೆ ಇರ್ಬೋದು. ಬಟ್ ರ್ಯಾಂಕ್ ಇರುತ್ತೆ, ಆದರೆ ನೋಡೋದ್ರಲ್ಲಿ ನಮಗೆ ಮನೇಲಿ ಅಪ್ಪ ಅಮ್ಮ ಹೇಗೆ ನೋಡ್ಕೊಳ್ತಾರೆ ಅದೇ ರೀತಿ ಅವ್ರು ನಮ್ಮನ್ನ ನೋಡ್ಕೊಂಡ್ರು. ಅದರಿಂದ ನಮಗೆ ಆ ಡ್ಯೂಟಿ, ಆ ರೋಗ, ಅದು ಯಾವ್ದು ನಮಗೆ ಗೊತ್ತಾಗ್ಲಿಲ್ಲ ಸರ್.
0: ಇವರು ತುಂಬಿಸಿದ ಆತ್ಮವಿಶ್ವಾಸವೇ ನಿಮಗೆ ಬಹಳ ಭರವಸೆ ಕೊಟ್ಟಿ.
1: ಬಂದು ಬೆಳಿಗ್ಗೆ ಸಂಜೆ ಎಷ್ಟು ಟೈಮ್ ಸಿಕ್ಕಿದ್ರು ಅವರು ಮನೆಯಲ್ಲಿ ಬಂದು ತಂದೆ ತಾಯಿ ಯಾವ ರೀತಿ ಮಾತಾಡಿಸ್ತಾರೆ, ಹೇಗಿದೆಯೇನು ಅಂತ ಹಾಗೆ ಬಂದು ನಮ್ಮ ಬೆಡ್ಗಳಿಗೆ ಬಂದು ಮಾತಾಡಿಸ್ತಾರೆ. ಅದರಿಂದ ನಮಗೆ ಆ ನೋವು ಗೊತ್ತಾಗ್ಲಿಲ್ಲ.
0: ಅಲ್ಲಿ ಎಷ್ಟೇ ಕಷ್ಟ ಆದರೂ ಕೂಡ ನೀವು ಕಷ್ಟ ಅಂತ ಅನ್ನಿಸ್ಲಿಲ್ಲ ನಿಮಗೆ?
1: ಅನಿಸಿದ್ರು ನಾವು ಅದನ್ನ ಅನ್ಸ್ಕೊಳಕ್ಕೆ ಬಿಡ್ಲಿಲ್ಲ. ನಮ್ಮ ಆಫೀಸರ್ಸ್ ಧೈರ್ಯ ತುಂಬಿದ್ರು ಅವರು ನಮಗೆ, ನಾವು ಅವ್ರಿಗೂ ಧೈರ್ಯ ತುಂಬುತ್ತಿದ್ವಿ. ಮೇಡಮ್ ನಾವಿಲ್ಲ, ನಾವು ಮಾಡ್ತೀವಿ ಡ್ಯೂಟಿ, ಯಾವುದೇ ರೋಗ ಬರಲಿ ಏನೇ ಬರಲಿ ನಾವು ಇಂಡಿಯಾಕ್ಕೆ ವಾಪಸ್ ಹೋಗಲ್ಲ, ನಮ್ಮ ಟರ್ನಲ್ ಒನ್ ಇಯರ್ ಇದೆ ಅದನ್ನ ಮುಗಿಸ್ಕೊಂಡು ಹೋಗ್ತೀವಿ ಅಂತ ನಾವು ಆಫೀಸರ್ಸ್ಗಳಿಗೆ ಹೇಳ್ತಾ ಇದ್ದೀವಿ.
0: ಈಗ ನಿಮ್ಮ ಮಾತು ಆರಂಭದಲ್ಲಿ ನೀವು ಹೇಳಿದ ಪ್ರಕಾರ ಅಲ್ಲಿ ನಾವು ಒಂದ್ಸಲ ಸೇರಿದ ಮೇಲೆ ಅಲ್ಲಿ ಮೇಲೆ ಕೆಳಗೆ ಗಂಡು ಹೆಣ್ಣು ಯಾವುದೇ ತಾರತಮ್ಯ ಭೇದ ಭಾವ ಅನ್ನೋದು ಇಲ್ಲ ಅಂತ ನೀವು ಹೇಳ್ತಾ ಇದ್ದೀರಿ. ಆದರೂ ಕೂಡ ರೇಡಿಯೋ ಕೇಳುವಂತಹ ಯುವತಿಯರಿಗಾಗಿ, ಅವರಿಗೆ ಧೈರ್ಯ ತುಂಬುವ ದೃಷ್ಟಿಯಿಂದ ಅಥವಾ ಒಂದು ಮಾರ್ಗದರ್ಶನದ ದೃಷ್ಟಿಯಿಂದ ನಾನು ಕೇಳುವ ಪ್ರಶ್ನೆ, ಹೆಣ್ಣು ಮಕ್ಕಳಿಗೆ ಈ ಸೈನ್ಯದಲ್ಲಿ ಯಾವ ರೀತಿ ಅವಕಾಶ ಇದೆ?
1: ಇವಾಗ ಆನ್ಲೈನ್ನಲ್ಲಿ ಎಲ್ಲ ಬಿಡ್ತಾರೆ, ಆನ್ಲೈನ್ ನೋಡ್ಕೊಂಡು ಅವ್ರು ಹೋಗ್ಬೋದು. ಆರ್ಮಿಯಲ್ಲೂ ಇದೆ, CSF ಅಲ್ಲೂ ಇದೆ, CRPF ಅಲ್ಲೂ ಇದೆ, ಎಲ್ಲದರಲ್ಲೂ ಆನ್ಲೈನಲ್ಲೇ ಬರುತ್ತೆ ಸರ್. ಇವಾಗ ಆನ್ಲೈನ್ ನೋಡ್ಕೊಂಡು ಎಲ್ಲ ಅವ್ರು ತುಂಬಿಸ್ಕೊಂಡು ಹೋಗ್ಬೋದು. ರಿಕ್ರೂಟ್ಮೆಂಟ್ ಇರುತ್ತೆ, ಹೇಗೆ ಇವಾಗ ಹುಡುಗರು ಹೇಗಾಗ್ತಾರೆ ಸೇಮ್ ಅದೇ ರೀತಿ ಬರುತ್ತೆ.
0: ಅದು ರಿಕ್ರೂಟ್ಮೆಂಟ್ ವಿಷಯ,
1: ರಿಕ್ರೂಟ್ಮೆಂಟ್
0: ಅಲ್ಲಿ ಹೋದ ಮೇಲೆ ಅವರಿಗೆ ಮುಕ್ತವಾದ ವಾತಾವರಣ ಅಥವಾ ಸುರಕ್ಷತೆಯ ದೃಷ್ಟಿಯಿಂದ ಹೆಣ್ಣು ಮಕ್ಕಳಿಗೆ ಸ್ವಲ್ಪ ಆದರೂ ಕೂಡ ಒಂದು ಸೆಕ್ಯೂರಿಟಿ ಬೇಕಾಗ್ತದೆ.
1: ಇದೆ ಸರ್, ಸೆಕ್ಯೂರಿಟಿ ತುಂಬಾ ಇದೆ. ಲೇಡೀಸ್ ಅಂತೇಳಿ ಹೋದ್ಮೇಲೆ ಲೇಡೀಸಿಗೆ ಸಪ್ರೇಟ್ ಇರುತ್ತೆ, ಅವರ ಪ್ರತಿಯೊಂದು ಕಷ್ಟ ಸುಖಗಳನ್ನ ವಿಚಾರಿಸೋಕೆ ಆಫೀಸರ್ಸ್ಗಳಿರ್ತಾರೆ ಸರ್. ಅದಕ್ಕೆ ಅದಕ್ಕೆ ಅಂತ ಡಿಟೇಲ್ ಮಾಡಿರ್ತಾರೆ. ಅದರಿಂದ ಅಲ್ಲಿ ಹೆಣ್ಮಕ್ಳಿಗೆ ಯಾವ ರೀತಿಯ ತೊಂದರೆ ಆಗಲ್ಲ ಸರ್. ಅಲ್ಲಿ ಯಾವುದೇ ರೀತಿಯ ತೊಂದರೆ ಆಗಲ್ಲ. ಇವಾಗ ಮೊದಲಾದ್ರೆ ಫೋನು, ಲೆಟ್ರು ಬರಿಬೇಕಿತ್ತು, ಇವಾಗ ಆ ಥರ ಇಲ್ಲ.

0: ಮೊದಲಾದ್ರೆ ಲ್ಯಾಂಡ್ ಫೋನಲ್ಲಿ ಮಾತಾಡಬೇಕಿತ್ತು,
1: ಹೌದು.
0: ಇವಾಗಾದ್ರೆ 24 ಗಂಟೆ ವಿಡಿಯೋ ಕಾಲ್ ಮಾಡ್ಕೊಳ್ಳಿ ಫ್ರೀ ಇದ್ದಾಗ. ಅದರಿಂದ ಅವ್ರಿಗೆ ಯಾವ ರೀತಿ ದುಃಖನೇ ಅನ್ಸಲ್ಲ ಸರ್. ನಮಗೆ ಅವಾಗ ಡ್ಯೂಟಿ ನಡುವೆ ಲೆಟ್ರ್ ಬರೆಯೋಕ್ಕೂ ಟೈಮ್ ಆಗ್ತಾ ಇರಲಿಲ್ಲ, ಏನೊಂದು ಮಾಡ್ತಿದ್ವಿ. ಇವಾಗ ಎಷ್ಟೊತ್ತಿಗೆ ನೋಡಿದ್ರು ಒಂಚೂರು ಫೋನಲ್ಲಿ ಮಾತಾಡ್ಕೋಬೋದು, ವಿಡಿಯೋ ಕಾಲ್ ಮಾಡ್ಬೋದು. ಅದರಿಂದ ಹೆಣ್ಮಕ್ಳಿಗೆ ಮನೆ ಕಡೆ ನೆನಪೂ ಆಗಲ್ಲ,
1: ನೆನಪಾಗಲ್ಲ.
0: ನೆನಪಾಗಲ್ಲ.
1: ಆದರೂ ಕೂಡ ಈಗ ಗಂಡ ಹೆಂಡತಿ ಒಂದು ಹದಿಹರೆಯದಲ್ಲಿ ಮದುವೆ ಆದ ಆರಂಭದ ದಿನಗಳಲ್ಲಂತೂ ಸಹಜವಾಗಿ ಒಂದು ಪ್ರೀತಿ ಅದನ್ನೆಲ್ಲ ಹಂಚ್ಕೊಳ್ಬೇಕಾದಂಥ ಕಾಲ. ಅದು ಕಳೆದು ಹೋದರೆ 50ರ ಮೇಲೆ ಆ ಒಂದು ಹಸಿತನ ಇರೋದಿಲ್ಲ
0: ಇರೋದಿಲ್ಲ.
1: ಅದನ್ನು ಸೈನ್ಯದಲ್ಲಿ ಹೇಗೆ ಅದಕ್ಕೆ ಸಾಕಷ್ಟು ಅವಕಾಶಗಳನ್ನು ಮಾಡಿಕೊಡ್ತಾರಾ, ಪೂರಕವಾದಂಥ ವಾತಾವರಣ ಸಿಗ್ತದೆ?
0: ಸಿಗ್ತದೆ ಸರ್. ಯಾಕಂದರೆ ಹಸ್ಬೆಂಡ್ ಆ್ಯಂಡ್ ವೈಫು ಜೊತೆಲೇ ಇದ್ದರೆ ಓಕೆ.

0: ಹದಿಹರೆಯದಲ್ಲಿ ಇರಲಿ, ಮದುವೆ ಆದ ಆರಂಭದ ದಿನಗಳಲ್ಲಂತೂ ಸಹಜವಾಗಿ ಒಂದು ಪ್ರೀತಿ ಅದನ್ನೆಲ್ಲ ಹಂಚಿಕೊಳ್ಬೇಕಾದಂಥ ಕಾಲ.
1: ಹೌದು ಸರ್,
0: ಅದು ಕಳೆದು ಹೋದರೆ 50ರ ಮೇಲೆ ಆ ಒಂದು ಹಸಿತನ ಇರೋದಿಲ್ಲ.
1: ಇರೋದಿಲ್ಲ.
0: ಅದನ್ನು ಸೈನ್ಯದಲ್ಲಿ ಹೇಗೆ ಅದಕ್ಕೆ ಸಾಕಷ್ಟು ಅವಕಾಶಗಳನ್ನು ಮಾಡಿಕೊಡ್ತಾರಾ, ಪೂರಕವಾದಂಥ ವಾತಾವರಣ ಸಿಗ್ತದೆ?
1: ಸಿಗ್ತದೆ ಸರ್, ಯಾಕಂದರೆ ಹಸ್ಬೆಂಡ್ ಆ್ಯಂಡ್ ವೈಫು ಜೊತೆಲೇ ಇದ್ದರೆ ಓಕೆ, ಒಂದೇ ಡಿಪಾರ್ಟ್ಮೆಂಟ್ ಆದರೆ ಜೊತೆಲೇ ಇರಿಸ್ತಾರೆ, ಕ್ವಾರ್ಟರ್ಸ್ ಇಟ್ಕೋಬೋದು, ಇಬ್ಬರು ಒಟ್ಟಿಗೆ ಡ್ಯೂಟಿ ಮಾಡ್ಬೋದು. ಆಮೇಲೆ ಬೇರೆ ಡಿಪಾರ್ಟ್ಮೆಂಟ್ ಆದರೆ ಅವರು ರಜದಲ್ಲಿ ಬಂದರೆ ಅವರಿಗೆ ಕ್ವಾರ್ಟರ್ಸ್ ಫೆಸಿಲಿಟಿ ಇದೆ, ಎಲ್ಲ ಫೆಸಿಲಿಟಿ ಇದೆ ಸರ್, ಮಾಡ್ಬೋದು. ಮಕ್ಕಳನ್ನು ಇಟ್ಕೊಳ್ಬೋದು, ಸ್ಕೂಲ್ ಇದೆ, ಕೇಂದ್ರೀಯ ವಿದ್ಯಾಲಯ ಅದು ಇದು ಅಂತ ಕ್ಯಾಂಪಸ್ ಒಳಗಡೆ ಡ್ಯೂಟಿಗಳು ಮಾಡೋಕ್ಕಿದೆ, ಮಕ್ಕಳಿಗೆ ಓದಿಸ್ಲಿಕ್ಕೂ ಇದೆ, ಪ್ರತಿಯೊಂದಕ್ಕೂ ಫೆಸಿಲಿಟಿ ಇದೆ ಸರ್.
0: ಆಗಲಿ, ನಿಮ್ಮ ದಾಂಪತ್ಯದ ಫಲದ ಬಗ್ಗೆ ಹೇಳಬೇಕು, ಎಷ್ಟು ಮಕ್ಕಳು?
1: ಸರ್ ನನಗೆ ಒಬ್ಬ ಮಗ.
0: ಏನು ಮಾಡ್ತಿದ್ದಾನಮ್ಮ?
1: ಅವನು ಸರ್ ಬಿ ಬಿ ಎ ಮಾಡಿ ಕೆ ಎಸ್ ಕೋಚಿಂಗ್ ಮಾಡಿ ಇವಾಗ ಮೈಸೂರಲ್ಲಿ ಒಂದು ಕಂಪನಿಯಲ್ಲಿ ಇಂಟರ್ವ್ಯೂ ಮಾಡಿದ್ದಾರೆ. ಅವರಿಗೆ ಇಂಟರ್ವ್ಯೂ ಸೆಲೆಕ್ಷನ್ ಆಗಿದೆ, ಇನ್ನೊಂದು ಲೆಟ್ರ್ ಬರಬೇಕು ಅವರಿಗೆ, ಕಾಲ್ ಲೆಟ್ರ್ ಬಂದ ಮೇಲೆ ಹೋಗ್ತಾನೆ ನಾನು.
0: ಈಗ ನಿಮ್ಮ ಹಿರಿಯರು ಸೈನ್ಯದಲ್ಲಿದ್ದರು, ನಿಮ್ಮ
1: ಹೌದು
0: ತಂದೆಯವರು, ನಿಮ್ಮ ಮನೆಯವರು ಸೈನ್ಯದಲ್ಲಿ, ನೀವು ಸೈನ್ಯದಲ್ಲಿ ಸಲ್ಲಿಸಿದ್ರಿ, ಮಗನಿಗೆ ಆಸಕ್ತಿ ಇಲ್ವಾ?
1: ತುಂಬ ಆಸಕ್ತಿ ಇದೆ ಸರ್, ತುಂಬ ಸರಿ ಹೋದ ಅವನು, ಅಂದರೆ 2-3 ಸರಿ ಎಲ್ಲದರಲ್ಲೂ ಸೆಲೆಕ್ಷನ್ ಆಯಿತು, ರಿಟರ್ನಲ್ಲಿ ಅವನಿಗೆ ಫೇಲ್ ಆಗೋಯ್ತು ಸರ್.
0: ತುಂಬ ಆಸಕ್ತಿ ಇದೆ,
1: ತುಂಬ ಆಸಕ್ತಿ ಇದೆ,
0: ಅದು ಬರಲೇಬೇಕಲ್ಲ, ಯಾಕಂದ್ರೆ

0: ಅದಕ್ಕೆ ಪೂರಕವಾದ ವಾತಾವರಣ ತಂದೆ ತಾಯಿಗೆ ಕಲ್ಪಿಸಿಕೊಡ್ಬೇಕಲ್ಲ.
1: ಕಲ್ಪಿಸ್ಕೊಡ್ಬೇಕು, ಅವರು ಬೆಂಬಲ ಮಾಡಬೇಕು, ತಂದೆ ತಾಯಿ ಬೆಂಬಲ ಮಾಡಬೇಕು, ಅವರಿಗೆ ಸ್ಪೋರ್ಟ್ಸಿಗೆ ಹೋಗಬೇಕು, ಬೆಳಿಗ್ಗೆ ಪ್ರಾಕ್ಟೀಸ್ ಮಾಡಬೇಕು. ಹುಡುಗಿಯರು ಹುಡುಗಿಯರು ಅಂತ ಏನಿಲ್ಲ ಸರ್, ಹುಡುಗರು ಹುಡುಗಿಯರೆಲ್ಲ ಸಮ.
0: ಆದರೂ ಕೂಡ ಈಗ ಕೊನೆಯ ಹಂತದಲ್ಲಾದರೂ ನಾನು ಒಂದು ಪ್ರಶ್ನೆ ಕೇಳಲೇಬೇಕು. ನೀವು ಓದ್ತಾ ಇದ್ದಂಥ ಕಾಲಘಟ್ಟದಲ್ಲಿ ಮಕ್ಕಳಿಗೆ ಈ ಮೊಬೈಲ್ ಇತ್ಯಾದಿ ಅದರಲ್ಲಿ ಕೂತ್ಕೊಂಡು ಹೊತ್ತು ಕಳೆಯುವಂಥ ಸಂದರ್ಭಗಳಿರಲಿಲ್ಲ, ಹೆಚ್ಚಾಗಿ ಕ್ರೀಡೆಯಲ್ಲಿ ಪಾಲ್ಗೊಳ್ತಾ ಇದ್ರು. ಆ ರೀತಿಯ ಒಂದು ದೈಹಿಕ ಕ್ಷಮತೆ ಈಗಿನ ಮಕ್ಕಳಿಗೆ ಇದೆ ಅಂತ ಹೇಳ್ತೀರಾ ನೀವು?
1: ಇಂಟ್ರೆಸ್ಟ್ ಸರ್, ಅವ್ರ ಕೆಲವರಿಗೆ ನಾನು ಅದ್ರಲ್ಲಿ ಹೋಗ್ಬೇಕು ಅಂತ ಹೇಳುವ ಮಗನಿಗೆ ಇಂಟ್ರೆಸ್ಟ್ ಇದೆ ಸರ್. ಈಗ ಆಕ್ಚುಲಿ ನಾನು ಎಕ್ಸಾಂಪಲ್, ನನ್ನ ಮಗನಿಗೆ, ನನ್ನ ಮಗ ಬೆಳಿಗ್ಗೆ ಸಂಜೆ ಎಕ್ಸಸೈಸ್ಗೆ ಹೋಗ್ತಾನೆ, ಹೋಗಿ ನಾನು ಹೋಗ್ಬೇಕು ಅಂತ ಒಂದು ಛಲ ಅವನಿಗೆ.
0: ಹಾಗಾದ್ರೆ ಮನಸ್ಸು ಬೇಕು,
1: ಮನಸ್ಸು ಬೇಕು, ಮನಸ್ಸಿದ್ರೆ ಮಾರ್ಗ. ಪ್ರಯತ್ನ ಸರ್, ಇಂಪಾರ್ಟೆಂಟ್
0: ಪ್ರಯತ್ನ,
1: ಪ್ರಯತ್ನ ಪಟ್ಟರೆ ಏನ್ ಬೇಕಾದ್ರೆ ಮಾಡ್ಬೋದು.
0: ಓ ಶಾಬಾಸ್, ಮನಸ್ಸಿದ್ರೆ ಮಾರ್ಗ, ಪ್ರಯತ್ನ ಪ್ರಯತ್ನ ಪ್ರಯತ್ನ,
1: ಹೌದು ಸರ್,
0: ಎನ್ನುವಂತ ಧ್ಯೇಯ ಮಂತ್ರವನ್ನು ಹೇಳಿದಿರಿ. ಆಗ್ಲಿ, ನಿಮ್ಮ ಮಾತು ಯುವಕ ಯುವತಿಯರಿಗೆ ಪ್ರೇರಣೆ ಆಗ್ಲಿ, ಹೆಚ್ಚಿನ ಸಂಖ್ಯೆಯಲ್ಲಿ ಅವರು ಸೈನ್ಯದಲ್ಲಿ ಸೇವೆ ಸಲ್ಲಿಸುವ ಹಾಗೆ ಆಗಲಿ ಅಂತ ಹಾರೈಸ್ತಾ ನಮ್ಮೆಲ್ಲ ರೇಡಿಯೋ ಕೇಳುಗರ ಪರವಾಗಿ ಲೀಲಾವಿಣಿಯವರೇ, ನಿಮಗೆ ಅನಂತ ವಂದನೆಗಳು, ಧನ್ಯವಾದ, ನಮಸ್ಕಾರ.
1: ಥ್ಯಾಂಕ್ ಯು ಸರ್.

ಇದುವರೆಗೆ ಸೇನಾ ಸ್ಮರಣೆ, ಸೇನೆಯಲ್ಲಿ ಸೇವೆ ಸಲ್ಲಿಸಿದವರ ಅನುಭವ ಕಥನ ಕೇಳಿದಿರಿ. ಕಾರ್ಯಕ್ರಮ ಪ್ರಸ್ತುತಿ ಉಮೇಶ್ ಡಿಎಂ.

0: ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು.
1: ಕೇಳಿದರೆ ಸಮಯ ಈಗ 5:30. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ.
0: ಆಕಾಶವಾಣಿ ಮಡಿಕೇರಿ ಚಿತ್ರಕಾವೇರಿ, ನಿಮ್ಮ ಮೆಚ್ಚಿನ ಚಿತ್ರಗೀತೆಗಳ ನೇರ ಫೋನ್ ಇನ್.

ಎಲ್ಲ ಕೇಳುಗರಿಗೂ ರಸಪ್ರಶ್ನೆಗಳನ್ನು ಆಧರಿಸಿದ ಚಿತ್ರ ಕಾವೇರಿ ಕಾರ್ಯಕ್ರಮಕ್ಕೆ ಸ್ವಾಗತ. ಕೇಳುಗರೇ, ನೀವು ಕರೆ ಮಾಡಬೇಕಾದಂಥ ದೂರವಾಣಿ ಸಂಖ್ಯೆ 0872722288. ಮೊದಲ ಕರೆ ಯಾರು ಎಲ್ಲಿಂದ ಮಾಡಿದ್ದಾರೆ ಅಂತ ನೋಡೋಣ. ಅದಕ್ಕಿಂತ ಮುಂಚೆ ಒಂದು ಗೀತೆಯನ್ನು ಆಲಿಸೋಣ.

0: ಕೇಳಿಕೊಳ್ಳಿ. ದಿನದ ಮೊದಲ ಕರೆ ಯಾರು, ಎಲ್ಲಿಂದ ಮಾಡಿದ್ದಾರೆ ನೋಡೋಣ. ನಮಸ್ತೆ.
1: ನಮಸ್ತೆ,
0: ಹೇಳಿ, ಯಾರು ಮಾತಾಡ್ತಿರೋದು?
1: ನಾನು ಸತೀಶ್ ಅಂತ, ಕಾಸರಗೋಡಿಂದ.
0: ಸತೀಶ್ ಅವರೇ, ಹೇಗಿದ್ದೀರಿ?
1: ಹಾ, ಚೆನ್ನಾಗಿದ್ದೀನಿ ಸರ್.
0: ಏನು ಮಾಡ್ಕೊಂಡ್ರಿ ಸತೀಶ್ ನೀವು?
1: ನಾನು ಮನೇಲಿದ್ದೀನಿ ಸರ್, ಬ್ಲೈಂಡ್.
0: ಹೇಗಿದೆ ಕಾಸರಗೋಡಲ್ಲಿ ವಾತಾವರಣ, ಮಳೆ ಎಲ್ಲ ಚೆನ್ನಾಗಾಗ್ತಿದೆಯಾ ಏನು?
1: ಮಳೆ ಈಗ ಇವತ್ತು ಸ್ವಲ್ಪ ಕಡಿಮೆ.
0: ಪರವಾಗಿಲ್ಲ ಈ ಸಲ.

0: ಇದೆ ಮಳೆ ಚೆನ್ನಾಗಿ.
1: ಹಾ ಹಾ ಹಾ
0: ಸತೀಶ್ ಅವರು, ನೇರವಾಗಿ ನಿಮಗೊಂದು ಪ್ರಶ್ನೆ.
1: ಓಕೆ.
0: ಈಗ ಕಳೆದ ವಾರದಿಂದ ಗ್ಲಾಸ್ಗೋದಲ್ಲಿ ಕಾಮನ್ವೆಲ್ತ್ ಕ್ರೀಡಾಕೂಟ ಪ್ರಾರಂಭವಾಗಿದೆ. ಭಾರತ
1: ಹೌದು.
0: ಕೂಡ ಪದಕವನ್ನು ಬೇಟೆ ಆಡ್ತಾ ಇದೆ. ಮೊದಲ ಚಿನ್ನವನ್ನು ಭಾರತದ ಪರವಾಗಿ ಯಾರು ಪಡ್ಕೊಂಡ್ರು? ಕೇಳಿರ್ತೀರಾ ನ್ಯೂಸ್ಲೆಲ್ಲಾದರೂ. ಅಥವಾ ಯಾವ ಕ್ರೀಡೆಯಲ್ಲಿ ಅಂತ ಹೇಳ್ಬೋದಾ?
1: ಗೊತ್ತಾಗ್ತಿಲ್ಲ ಸರ್.
0: ಯಾವ್ದಾದ್ರು ಒಂದು ಕ್ರೀಡೆ ಯಾವುದ್ರಲ್ಲಿ ಇರಬಹುದು ಅಂತೇಳಿ ಒಂದು ಅಂದಾಜು. ಗೊತ್ತಾಗ್ತಿಲ್ವಾ?
1: ಇಲ್ಲ ಸರ್.
0: ಮೀರಾಬಾಯಿ ಚಾನು ವೆಯ್ಟ್ ಲಿಫ್ಟಿಂಗ್, 48 ಕೆಜಿ ವಿಭಾಗದ ಮಹಿಳೆಯರ ವೆಯ್ಟ್ ಲಿಫ್ಟಿಂಗ್ನಲ್ಲಿ ಭಾರತಕ್ಕೆ ಮೊದಲ ಚಿನ್ನವನ್ನು ತಂದುಕೊಡ್ತಾರೆ.
1: ಓಕೆ.
0: ಸರಿ, ಯಾವ ಚಿತ್ರದಾಗಿದೆ ಬೇಕಾಗಿತ್ತು?
1: ನಮಗೆ ನಮ್ಮೂರ ಮಂದರ ಹೂವೆ ಚಿತ್ರದಿಂದ ಓಂಕಾರ ಅಧಿಕಂಡೆ ಪ್ರೇಮನಾಥ.
0: ಸರಿ, ನಿಮ್ಮ ನೆಚ್ಚಿನ ಗೀತೆ ಬರ್ತಿದೆ. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು.
1: ಥ್ಯಾಂಕ್ ಯು.

0: ಕೆಳಗುರೆ ಮುಂದಿನ ಕರೆ ಯಾರ್ದು ನೋಡೋಣ. ನಮಸ್ತೆ,
1: ಹಲೋ, ನಮಸ್ತೆ ಸರ್.
0: ಹೇಳಿ, ಯಾರು ಮಾತಾಡ್ತಿರೋದು?
1: ನಾನು ಪುತ್ತೂರಿನಿಂದ ಸರಸ್ವತಿ ತಿಮ್ಮಪ್ಪ ಮಾತಾಡಿದ್ದೀನಿ ಸರ್.
0: ಸರಸ್ವತಿ, ಹೇಗಿದ್ದೀರಿ?
1: ಚೆನ್ನಾಗಿದ್ದೇವೆ ಸರ್. ನೀವೆಲ್ಲರೂ ಹೇಗಿದ್ದೀರಿ?
0: ನಾವೆಲ್ಲರೂ ಹುಷಾರಾಗಿದ್ದೇವೆ. ಹೇಗಿದೆ ಊರ
1: ಅಲ್ಲಿ
0: ಕಡೆ?
1: ಮಳೆ ಅಂತ ಸರ್?
0: ಹಾಂ, ಮಳೆ ಇದೆ, ಬರ್ತಾ ಇದೆ.
1: ನಮ್ಮೂರಿನಲ್ಲಿ ಸಹ ಮಳೆ ಜೋರಿದೆ ಸರ್.
0: ಮಳೆ ಇಲ್ಲ ಇಲ್ಲ ಅಂತೇಳಿ ನಿಧಾನಕ್ಕೆ ಶುರು ಆಗಿದೆ.
1: ಹೌದು ಸರ್, ಮಳೆ ಬರ್ಬೇಕು ಎಲ್ಲರಿಗೂ ಒಳ್ಳೇದು ಮಳೆ ಬಂದ್ರೆ, ಆದ್ರೆ ಗಾಳಿ ಎಲ್ಲ ಬಂದ್ರೆ ಕಷ್ಟ ಅಲ್ಲ ಸರ್.
0: ಹೌದು, ಮರ ಬೀಳೋದು ಮತ್ತೆ
1: ಹೌದು,
0: ನಿಮ್ಮ ಕಡೆ
1: ಕರೆಂಟ್
0: ಎಲ್ಲ
1: ಎಲ್ಲ ಇರ್ಲಿಲ್ಲ ಮನೆ.
0: ಅಡಿಕೆ ಮರಗಳು ಬೀಳೋದು ಕೂಡ ಹೆಚ್ಚು.
1: ಹೆಚ್ಚು ಬೀಳ್ತದೆ ಸರ್.
0: ಹಾಗೆ ನಿಮಗೊಂದು ಪ್ರಶ್ನೆ.
1: ಹೇಳಿ ಸರ್.
0: ಇವೇ ಆವಾಗಲೇ ಕೇಳಿದಾಗ, ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಮತ್ತೊಂದು ಐತಿಹಾಸಿಕ ಚಿನ್ನ ಭಾರತಕ್ಕೆ ಬರುತ್ತೆ, ಯಾರು ಯಾವುದರಲ್ಲಿ ಅಂತ ಹೇಳ್ಬೋದಾ?
1: ಅದು ಶೂಟಿಂಗ್ ಏನಲ್ಲಿ ಸರ್?
0: ಇಲ್ಲ, ಈ ಬಾರಿ ಶೂಟಿಂಗ್ ಮತ್ತಿತರ ಕ್ರೀಡೆಯನ್ನು ಆಯೋಜನೆ ಮಾಡಿಲ್ಲ ಕಾರಣಾಂತರಗಳಿಂದ. ಅಂದರೆ ಯಾವುದು ನಮಗೆ ಭಾರತಕ್ಕೆ ಹೆಚ್ಚು ಪದಕ ಬರ್ತಿತ್ತೋ ಅದನ್ನು ಸ್ವಲ್ಪ ಈ ವರ್ಷ ಇಟ್ಟಿಲ್ಲ. ಇದರಲ್ಲಿ ಈಗಾಗಲೇ ಎರಡು ಚಿನ್ನ ಬಂದಿದೆ, ಒಂದು ವೆಯ್ಟ್ ಲಿಫ್ಟಿಂಗ್ನಲ್ಲಿ ಮೀರಾಬಾಯಿ ಚಾನು, ಮತ್ತೊಂದು ಐತಿಹಾಸಿಕ ಚಿನ್ನ ಭಾರತದ ಪಾಲಾಗಿದೆ.
1: ಗೊತ್ತಾಗ್ತಿಲ್ಲ.
0: ಮಹಿಳೆಯರ ಪ್ಯಾರಾ ಅಥ್ಲೆಟಿಕ್ಸ್ನಲ್ಲಿ ಹೆಫ್ಐ ಯಾರು
1: ಸೀಮಾ
0: ಅಲ್ಲ, ಶರ್ಮಿಳಾ ಅಂತೇಳುವಂಥವರು ಶಾರ್ಟ್ ಪುಟ್ನಲ್ಲಿ ಹೆಫ್ 55 ವಿಭಾಗದಲ್ಲಿ
1: ಗೆದ್ದಿದ್ದಾರಲ್ಲ ಸರ್,
0: ಯಾರು?
1: ಸೀಮಂತ ಅವರು, ಸೀಮಾ ಅಂತ ಹೇಳುವ ಅವರು ಸಹ ಗೆದ್ದಿದ್ದಾರೆ ಅಂತಲ್ಲ.
0: ಹೌದು
1: ಅವರಿಗೆ ಕಂಚಿನ ಪದಕ ಸಿಕ್ಕಿದೆ ಅಂತೆ.
0: ಹೌದು, ಅದು ಕಂಚು. ಇದು ಚಿನ್ನ ಶರ್ಮಿಳ ಶಾರ್ಟ್ ಪುಟ್ನಲ್ಲಿ ಎರಡನೇ ಚಿನ್ನವನ್ನು ಭಾರತಕ್ಕೆ ತಂದುಕೊಟ್ಟೆ. ಇದು ಈ ವಿಭಾಗದಲ್ಲಿ ಪಡೆದಂಥ ಮೊದಲ ಚಿನ್ನದ ಪದಕ, ಒಂದು ಐತಿಹಾಸಿಕ ಸಾಧನೆಯನ್ನು ಶರ್ಮಿಳ ಅವರು ಮಾಡಿದ್ದಾರೆ. ಯಾವ
1: ನಾವು
0: ಚಿತ್ರದ?
1: ಕೇಳಿ ಅದನ್ನು ಕೇಳಿ ಎಲ್ಲದಿದ್ರೆ ಗೊತ್ತಿರ್ಬೋದಿತ್ತು ಸರ್.
0: ಹೌದು, ಯಾವ ಚಿತ್ರದ ಗೀತೆ ಬೇಕಾಗಿತ್ತು?
1: ನನಗೆ ನಾಗರಾವ್ ಚಿತ್ರದಿಂದ ಸರ್,
0: ಹಾಂ
1: ಕನ್ನಡ ನಾಡಿನ ಈರದ ಮನೆಯ ಗಂಡು ಭೂಮಿಯ ಈರ ನಾಡಿ ಅಂತ ಒಂದು ಹಾಡು.
0: ಸರಿ, ನಿಮ್ಮ ನೆಚ್ಚಿನ ಗೀತೆ ಬರ್ತಿದೆ. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು.
1: ಥ್ಯಾಂಕ್ ಯು ಸರ್. ನಮಸ್ತೆ.

0: ಕೆಳಗಡೆ ಮುಂದಿನ ಕರೆ ಯಾರ್ದಂತ ನೋಡೋಣ. ನಮಸ್ತೆ,
1: ನಮಸ್ತೆ ಸರ್.
0: ಹೇಳಿ, ಯಾರು ಮಾತಾಡ್ತಿರೋದು?
1: ನಾನು ಪುಷ್ಪರಾಜ್ ಮಾತಾಡೋದು ಸರ್, ಕಗ್ಗೋಡ್ಲು ಹೂಕಾಡು ಪೈಸರಿಂದ ಸರ್.
0: ಪುಷ್ಪರಾಜ್, ಹೇಗಿದ್ದೀರಿ?
1: ಚೆನ್ನಾಗಿದ್ದೀನಿ ಸರ್, ನೀವು ಹೇಗಿದ್ದೀರಿ ಸರ್?
0: ಎಲ್ಲರೂ ಹುಷಾರಾಗಿದ್ದೇವೆ. ನಿಮ್ಮ ಬಗ್ಗೆ ನಿಮಗೊಂದು ಪ್ರಶ್ನೆ.
1: ಓಕೆ ಸರ್.
0: ಈಗ ಕಾಮನ್ವೆಲ್ತ್ ಕ್ರೀಡಾಕೂಟ 2026 ಗ್ಲಾಸ್ಗೋದಲ್ಲಿ ನಡೀತಾ ಇದೆ,
1: ಓಕೆ.
0: ಸ್ಕಾಟ್ಲೆಂಡಲ್ಲಿ. ಅಂದರೆ ಮುಂದಿನದು 2030 ಎಲ್ಲಿ ನಡೆಯುತ್ತೆ
1: ಗೊತ್ತಾಗ್ತಾ ಇಲ್ಲ ಸರ್.
0: ಅಂದಾಜಿಗೆ?
1: ನ್ಯೂಜಿಲೆಂಡ್ ಸರ್.
0: ಅಲ್ಲ, ಭಾರತದಲ್ಲಿ ಅಹಮದಾಬಾದಲ್ಲಿ ಆಯೋಜನೆ ಆಗ್ತಾ ಇದೆ.
1: ಓಕೆ ಸರ್.
0: ಯಾವ ಚಿತ್ರದ ಗೀತೆ ಬೇಕಾಗಿತ್ತು?
1: ತಿರುಪತಿ ಚಿತ್ರದಲ್ಲಿ ರಮೇಶ್ ಚಂದ್ರ ಅವರು ಆಡಿರುವ ತಾಯಿಯ ಮಗನ ಮೊದಲ ಗುರುವಾದಲಾಗಿತ್ತು.
0: ಸರಿ, ನಿಮ್ಮ ನೆಚ್ಚಿನ ಗೀತೆ ಬರ್ತಿದೆ. ಕರೆ ಮಾಡಿಕ್ಕೆ ಧನ್ಯವಾದಗಳು.

ಆಕಾಶವಾಣಿ ಮಡಿಕೇರಿ. ಕೆಲವರೇ, ಸಮಯ ಇನ್ನೇನು 6 ಗಂಟೆ ಆಗಲಿದೆ. ಇನ್ನು ಮುಂದೆ ಈ ಸಂಜೆ ಮತ್ತು ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗುವ ಕಾರ್ಯಕ್ರಮಗಳ ವಿವರ. ಇಂದು ಸಂಜೆ 6:30 ಬೆಂಗಳೂರು ಕೇಂದ್ರದಿಂದ ರಸವಾರ್ತೆ, 6:50 ಕೃಷಿ ರಂಗ, ಕೃಷಿ ಮತ್ತು ಪರಿಸರ ಸಂಬಂಧಿ ರಸಪ್ರಶ್ನೆ ಹಾಗೂ ನೇರ ಸಂವಾದದ ಕಾರ್ಯಕ್ರಮ ಕೃಷಿ ಸಿರಿ, 7:20 ಸುದ್ದಿಜಂಪೆ, ಪ್ರಾಯೋಜಕರು ಎಸ್ಜಿಆರ್ಎಂಎಸ್ ಟ್ರಾವೆಲ್ಸ್ ಕುಶಾಲ್ ನಗರ, 7:29 ಸುದ್ದಿ ಸಮಾಚಾರ, ಪ್ರಾಯೋಜಕರು ಸ್ಯಾನ್ ಸಿಟಿ ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್, 8:00 ಬೆಂಗಳೂರು ಕೇಂದ್ರದಿಂದ

0: ಕಾರ್ಯಕ್ರಮ ಸಿರಿಗಂಧ. 8:15 ಬೆಂಗಳೂರು ಕೇಂದ್ರದಿಂದ ಪಾರ್ಲಿಮೆಂಟ್ ರಿವ್ಯೂ. 9:15 ಪ್ರಚಲಿತ ವಿದ್ಯಮಾನ. 9:30 ಬೆಂಗಳೂರು ಕೇಂದ್ರದಿಂದ ಯುವವಾಣಿ. ಬಹುಮುಖ ಪ್ರತಿಭೆ ಸಂಯುದ್ಯತ ಅವರೊಂದಿಗೆ ಸಂದರ್ಶನ. 10:00 ಬೆಂಗಳೂರು ಕೇಂದ್ರದಿಂದ ಸಂಸತ್ತಿನ ಉಭಯ ಸದನಗಳ ಕಾರ್ಯಕಲಾಪದ ಪ್ರಶ್ನೋತ್ತರ ಅವಧಿಯ ಧ್ವನಿಮುದ್ರಣ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ. ನಾಳಿನ ಪ್ರಸಾರದಲ್ಲಿ ಬೆಳಿಗ್ಗೆ 6:10 ಉದಯರಾಗ ಭಕ್ತಿಗೀತೆಗಳ ಕಾರ್ಯಕ್ರಮ. 6:30 ಬೆಂಗಳೂರು ಕೇಂದ್ರದಿಂದ ಚಿಂತನ ಪ್ರಸ್ತುತಿ ವಿದ್ಯಾ ಭರತನಹಳ್ಳಿ. 6:35 ರೈತರಿಗೆ ಸಲಹೆ. 6:45 ಬೆಂಗಳೂರು ಕೇಂದ್ರದಿಂದ ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ ನ್ಯಾಯವಾಣಿ. ಸಹಯೋಗ ನ್ಯಾಯಸಂಸ್ಥೆ ನಿರ್ಮಾಣ ಜಾಂಪಣ್ಣ ಆಶಿಹಾಳ್. ಸಮಗ್ರ ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರ್ ನಾರಾಯಣ. 7:47 ಸುದ್ದಿ ಸಮಾಚಾರ. ಪ್ರಾಯೋಜಕರು ಅದ್ವೈತ್ ಹ್ಯುಂಡೈ. 8:35 ಕನ್ನಡ ಚಲನಚಿತ್ರ ಗೀತೆಗಳು. 8:50 ಬೆಂಗಳೂರು ಕೇಂದ್ರದಿಂದ ಕಗ್ಗದ ಸಿರಿ. ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ್ ಸಾದರ್. ನಿರ್ಮಾಣ ಎಂ ಶಿವರಾಮ್. 9:05 ಭಾವಗೀತೆಗಳು. 9:30 ಚಿತ್ರಚಿತ್ತಾರ ಸಂಯೋಜಿತ ಚಿತ್ರಗೀತೆಗಳ ಕಾರ್ಯಕ್ರಮ. 10:00 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಆಲತ್ತೂರು ಸಹೋದರರಿಂದ ಯುಗಳ ಗೀತೆಗಳನ್ನು ಕೇಳುವಿರಿ. 10:30 ಗಾನ ಭಜಾನ. 11:00 ಗಾನ ಡಂಗೂರ. 12:05 ಬೆಂಗಳೂರು ಕೇಂದ್ರದಿಂದ ವನಿತಾ ವಿಹಾರ. ಶಿವಮೊಗ್ಗದ ಪ್ರೇರಣಾ ಮಹಿಳಾ ಸಂಘದ ಸದಸ್ಯರಿಂದ ಕಾರ್ಯಕ್ರಮ ವೈವಿಧ್ಯ. 12:35 ಬೆಂಗಳೂರು ಕೇಂದ್ರದಿಂದ ಆರೋಗ್ಯ ಕಾರ್ಯಕ್ರಮ. 1:00 ಕೇಂದ್ರ ಸರ್ಕಾರದ ಯೋಜನೆಗಳ ಕುರಿತ ಕಾರ್ಯಕ್ರಮ ಪ್ರಗತಿ ಪಥ. ಇದರಲ್ಲಿ ಪಿಎಂ ವಿಕಸಿತ್ ಭಾರತ್ ಜಿ ರಾಮ್ಜಿ ಮಿಷನ್ ಈ ಕುರಿತು ಪಿಎಂ ವೀಕ್ಷಿತ್ ಭಾರತ್ ಗ್ರಾಮೀಣ ಉದ್ಯೋಗ ಖಾತರಿ ಮತ್ತು ಜೀವನೋಪಾಯ ಮಿಷನ್ ಪ್ರಸ್ತುತಿ ಎಂಕೆ ವಿಶಾಲ್ ಕುಮಾರ್. 1:30 ಪ್ರಚಲಿತ. 3:00 ಮುಂಬೈ ಕೇಂದ್ರದಿಂದ ವಿವಿಧ ಭಾರತಿ ಕಾರ್ಯಕ್ರಮ. 4:00 ಕೊಡಗಿನ ಜಾನಪದ ಹಾಡುಗಳು. 4:30 ನೆನಪು ನಿನಾದ ಹಳೆಯ ಕನ್ನಡ ಚಲನಚಿತ್ರ ಗೀತೆಗಳ ಕಾರ್ಯಕ್ರಮ. 5:00 ಕೊಡವ ಸಿರಿ. ಕಕ್ಕಡ ತಿಂಗತ್ರ ನೈಪು ಪೈಪು ತೀನಿ ಈ ವಿಷಯವಾಗಿ ಮಾತನಾಡುತ್ತಾರೆ ಚಟ್ಟಂಗಡ ರವಿ ಸುಬ್ಬಯ್ಯ. ನಂತರ ಕಕ್ಕಡ ಕೇಳಿ ಕವನ ವಾಚನ ಚಕ್ಕೇರ ತ್ಯಾಗರಾಜ್ ಅಪ್ಪಯ್ಯ ಅವರಿಂದ. 5:30 ರಸಪ್ರಶ್ನೆಗಳನ್ನಾಧರಿಸಿದ ಚಿತ್ರ ಕಾವೇರಿ. 6:10 ಜನಪದ ಸಂಗೀತ ಕಾರ್ಯಕ್ರಮ. 6:30 ಬೆಂಗಳೂರು ಕೇಂದ್ರದಿಂದ ಜಿಲ್ಲಾ ವಾರ್ತಾಪತ್ರ. 6:50 ರೈತ ಧ್ವನಿ ಕಿಸಾನ್ ವಾಣಿ. ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯ ಪ್ರಾಯೋಜಿಸುವ ಕಾರ್ಯಕ್ರಮ ಕೃಷಿ ಅನುಭವ ಕುರಿತು ಕೊಡಗು ಜಿಲ್ಲೆ ಮಡಿಕೇರಿ ತಾಲೂಕು ನಾಪೋ ಕ್ಲಬ್ನ ಸಿಎಸ್ ಸುರೇಶ್ ಅವರೊಂದಿಗೆ ಸಂದರ್ಶನ. 7:20 ಸುದ್ದಿಜಂಪೆ. ಪ್ರಾಯೋಜಕರು ಎಸ್ಜಿಆರ್ಎಂಎಸ್ ಟ್ರಾವೆಲ್ಸ್ ಕುಶಾಲನಗರ. 7:29 ಸುದ್ದಿ ಸಮಾಚಾರ. ಪ್ರಾಯೋಜಕರು ಸ್ಯಾನ್ ಸಿಟಿ ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್. 8:00 ಬೆಂಗಳೂರು ಕೇಂದ್ರದಿಂದ ಕಾರ್ಯಕ್ರಮ ಸಿರಿಗಂಧ. 8:15 ಪಾರ್ಲಿಮೆಂಟ್ ರಿವ್ಯೂ. 9:15 ಬೆಂಗಳೂರು ಕೇಂದ್ರದಿಂದ ಭಾವಗೀತೆಗಳು. 9:30 ಕನ್ನಡ ಭಾರತಿ ರೂಪಕ ಕಲಾರಸಿಕರ ಸ್ವರ್ಗ ಹಾಸನ. ರಚನೆ ಕೆಎಸ್ ದಿನೇಶ್. ಪ್ರಸ್ತುತಿ ಸುಜಾತ ಹೆಫ್ತಳವಾರ್ ಮತ್ತು ಪುಟ್ಟಸ್ವಾಮಿ ಪಿ ತರೀಕೆರೆ ಹಾಗೂ ರೂಪಾ ಹಾಸನ ಅವರಿಂದ ಸ್ವರಚಿತ ಕವನಗಳ ವಾಚನ. 10:00 ಬೆಂಗಳೂರು ಕೇಂದ್ರದಿಂದ ಸಂಸತ್ತಿನ ಉಭಯ ಸದನಗಳ ಕಾರ್ಯಕಲಾಪದ ಪ್ರಶ್ನೋತ್ತರ ಅವಧಿಯ ಧ್ವನಿ ಮುದ್ರಣ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ. ಇದುವರೆಗೆ ಈ ಸಂಜೆ ಮತ್ತು ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗುವ ಕಾರ್ಯಕ್ರಮಗಳ ವಿವರ ಕೇಳಿದಿರಿ. ಸಮಯ ಇನ್ನೇನು 6:05 ಆಗಲಿದೆ. ಇನ್ನು ಮುಂದೆ ಇಂಗ್ಲಿಷ್ನಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದಿಂದ.
1: ನೀವು ಖಾಸಗಿ

0: ಸಮಸ್ಯೆ ಆಗಿದೆ. ಭಾರತ ದೇಶದಲ್ಲಿ ಅರೌಂಡ್ 30% ಆಫ್ ಪೀಪಲ್ ಗೆ ಈ ಇರಿಟೇಬಲ್ ಬೌಲ್ ಸಿಂಡ್ರೋಮ್ ಅಂತ ಒಂದು ಸಮಸ್ಯೆ ಇದೆ. ಇದರಲ್ಲಿ ಮುಖ್ಯವಾಗಿ ಏನಾಗುತ್ತೆ ಅಂದ್ರೆ, ಒಬ್ಬ ರೋಗಿಗೆ ಪದೇ ಪದೇ ಮಲ ವಿಸರ್ಜನೆ ಮಾಡ್ಬೇಕಂತ ಅನಿಸ್ತಾ ಇರೋದು, ಅಥವಾ ಕೆಲವೊಮ್ಮೆ ಮೋಷನ್ ಸರಿಯಾಗಿ ಪಾಸ್ ಆಗದೆ ಇರುವಂತದ್ದು, ಪಟ್ಟು ಉಬ್ಬರ್ಸ್ಕೊಂಡಾಗಿರೋದು, ಯಾವಾಗಲೂ ಗ್ಯಾಸ್ ತುಂಬಿದೆ ಅಂತ ಹೇಳುವಂತದ್ದು, ಅಥವಾ ಸಣ್ಣದಾಗಿ ಕೆಳಗಡೆ ಹೊಟ್ಟೆಯಲ್ಲಿ ನೋವು ಬರ್ತಾ ಇರುವಂತದ್ದು, ಏನೋ ಒಂಥರ ಕಿರಿಕಿರಿ ಹೊಟ್ಟೆಗೆ ಸಂಬಂಧಪಟ್ಟಾಗ ಕಿರಿಕಿರಿ ಆಗುವಂತದ್ದು, ಇದನ್ನು ನಾವು ಇರಿಟೇಬಲ್ ಬೌಲ್ ಸಿಂಡ್ರೋಮ್ ಅಂತ ಹೇಳ್ತೀವಿ. ಇದಕ್ಕೆ ನಿರ್ದಿಷ್ಟವಾದ ಕಾರಣಗಳಿರುವುದಿಲ್ಲ, ಕೆಲವೊಮ್ಮೆ ಪೋಸ್ಟ್ ಇನ್ಫೆಕ್ಷಿಯಸ್ ಅಂತ ಹೇಳ್ತೀವಿ, ಹಿಂದ್ಗಡೆ ಇನ್ಫೆಕ್ಷನ್ ಆಗಿರಬಹುದು, ಅಥವಾ ಕೆಲವೊಮ್ಮೆ ತುಂಬಾ ಬೇರೆ ಬೇರೆ ಔಷಧಿಗಳನ್ನು ತೆಗೆದುಕೊಳ್ಳೋದ್ರಿಂದ, ಅಥವಾ ಆಹಾರದಲ್ಲಿ ತುಂಬಾ ವಿಪರೀತವಾಗಿ ಔಟ್ ಸೈಡ್ ಫುಡ್ ಗಳನ್ನು ತೆಗೆದುಕೊಳ್ಳೋದು, ಪ್ರೊಸೆಸ್ಡ್ ಫುಡ್ ತಗೊಳ್ಳುವರಲ್ಲಿ ಈ ರೀತಿಯ ಇರಿಟೇಬಲ್ ಬೌಲ್ ಸಿಂಡ್ರೋಮ್ ಕಾಣಿಸ್ಕೊಳ್ತಾ ಇದೆ.
1: ದಿಸ್ ಇನ್ಫಾರ್ಮೇಶನ್ ಇಸ್ ಬ್ರಾಟ್ ಟು ಯು ಬೈ ಮಣಿಪಾಲ್ ಹಾಸ್ಪಿಟಲ್ಸ್ ಮೈಸೂರು. ಲೈಫ್ ಆನ್ ಫಾರ್ ಎನಿ ಹೆಲ್ತ್ ಎಮರ್ಜೆನ್ಸಿ ಕಾಲ್ 0821-350-3500. ಸೇವ್ ದ ನಂಬರ್, ಸೇವ್ ಲೈಫ್ಸ್.
2: ಅಡಿಕೆ ಬೆಳೆಗಾರರೇ, ನಿಮಗೆ ಕೂಲಿಕಾರರ ಸಮಸ್ಯೆ? ನಾವು ಸಾಯಾ ಎಂಟರ್ಪ್ರೈಸಸ್ ನೀಡುತ್ತಿದ್ದೇವೆ ಆಧುನಿಕ ತಂತ್ರಜ್ಞಾನದ ಬೆಂಬಲ.
3: ಸರಕು ಸಾಗಾಟಕ್ಕಾಗಿ ಮೋಟೋಕಾರ್ಟ್, ಮದ್ದು ಸಿಂಪಡಿಸಲು ಕಾರ್ಬನ್ ದೋಟಿ ಹಾಗೂ ಪವರ್ ಸ್ಪ್ರೇಯರ್, ಕಳೆ ಕೊಚ್ಚಲು ಬ್ರಷ್ ಕಟ್ಟರ್, ಅಡಿಕೆ ಸುಲಿಯುವ ವಿವಿಧ ಯಂತ್ರಗಳು, ಇನ್ನು ಮತ್ತಷ್ಟು ಕಾರ್ಯಗಳನ್ನು ಸುಲಭಗೊಳಿಸಲು ವಿವಿಧ ಉಪಕರಣಗಳು.
2: ಕರ್ನಾಟಕದ ಕೃಷಿ ಇಲಾಖೆ, ತೋಟಗಾರಿಕಾ ಇಲಾಖೆ, ಕೇರಳ SMAM ಸ್ಕೀಮ್ಗಳಲ್ಲಿ ಸಬ್ಸಿಡಿ.
3: ವೇಗವಾದ ಕೆಲಸ, ಕಡಿಮೆ ಶ್ರಮ, ಹೆಚ್ಚು ಉತ್ಪಾದನೆ.
2: ಇಂದೇ ಕರೆ ಮಾಡಿ 9483631852.
3: ಮತ್ತೊಮ್ಮೆ 9483631852.
2: ಸಾಯಾ ಎಂಟರ್ಪ್ರೈಸಸ್, ಪುತ್ತೂರು, ವಿಟ್ಲ, ಸುಳ್ಯ, ಕಡಬ, ಬೆಳ್ತಂಗಡಿ, ಮೂಡಬಿದ್ರೆ, ಬಿಸಿ ರೋಡ್, ಮಂಗಳೂರು,
3: ಬದಿಯಡ್ಕ, ಉಪ್ಪಳ, ಕಾಂಜನ್ಘಾಟ್, ಕುಶಾಲನಗರ ಹಾಗೂ ಗೋಣಿಕೊಪ್ಪ.
4: ಮೈಸೂರ್ ಸ್ಯಾಂಡಲ್
5: ನೋಡು, ಇದೇ ನಮ್ ಫೇವರೇಟ್ ಸೋಪ್. ಮೈಸೂರ್ ಸ್ಯಾಂಡಲ್ ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು. ಮೈಸೂರ್ ಸ್ಯಾಂಡಲ್ ಸೋಪ್.
6: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
7: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
6: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಇಂದೇ KSUWSSB.karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
8: ಏನು ರಂಗ, ಕೈಗೆ ಬ್ಯಾಂಡೇಜು?
9: ಬಿದ್ಬಿಟ್ಟಾಕ, ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
8: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ.
6: ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
10: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ, ಅರೆ ಅಲೆಮಾರಿ ಪಂಗಡದವರು ಇಂದೇ KSUWSSB.karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
11: ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು, ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರ್ಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
12: ಅದಕ್ಕೆ ತಾನೇ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250 ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ಲದೆ ಮಾರ್ಬಲ್ಸ್, ಗ್ರಾನೈಟ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
11: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ.
13: ಕೂರ್ಗ್ ಹೈಲೈಟ್ ಫರ್ನಿಚರ್ ನಲ್ಲಿ ಆನಿವರ್ಸರಿ ಆಫರ್, ವುಡನ್ ಕಾಟ್ ಮತ್ತು 6x5 ಮ್ಯಾಟ್ರೆಸ್ ಗೆ 18,500 ರೂಪಾಯಿ ಮಾತ್ರ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ.
14: ಇಮ್ಯಾನುವಲ್ ಸಿಲ್ಕ್ಸ್ ನಲ್ಲಿ ವೆಡ್ಡಿಂಗ್ ಕಾರ್ನಿವಲ್, ಮದುವೆ ಬಟ್ಟೆಗಳ ಖರೀದಿಗೆ ಉಚಿತ ಕೂಪನ್, ಆಯ್ಕೆಯಾದ ದಂಪತಿಗಳಿಗೆ ಮಲೇಷ್ಯಾಕ್ಕೆ ಹೋಗುವ ಅವಕಾಶ, ಆಕರ್ಷಕ ಡಿಸ್ಕೌಂಟ್ಗಳು, ಬಹುಮಾನಗಳು ಕೂಡ ಲಭ್ಯ. ಇಮ್ಯಾನುವಲ್ ಸಿಲ್ಕ್ಸ್, ಇರಿಟಿ.
15: ನಿಮ್ಮ ಬೆಡ್ರೂಮ್ ಅನ್ನು ಅಲಂಕರಿಸಲು ವಿವಿಧ ವಿನ್ಯಾಸಗಳ ಬೆಡ್ರೂಮ್ ಸೆಟ್ಸ್, ಮನಮೋಹಕ ಕೆತ್ತನೆಯ ಮರದ ಪೀಠೋಪಕರಣಗಳು, ಸೋಫಾ ಸೆಟ್ ಗಳಿಗಾಗಿ ಹೈಟೆಕ್ ಫರ್ನಿಚರ್, ಮೂರ್ನಾಡು ಮತ್ತು ಗೋಣಿಕೊಪ್ಪಲು.
16: ಸುಮಧುರ ಕ್ಷಣಗಳನ್ನು ಅವಿಸ್ಮರಣೀಯಗೊಳಿಸಲು 100% BIS 916 ಹಾಲ್ಮಾರ್ಕ್ ಪರಿಶುದ್ಧತೆಯ ಚಿನ್ನಾಭರಣಗಳಿಗಾಗಿ
17: ಸ್ಕೈ ಗೋಲ್ಡನ್ ಡೈಮಂಡ್ಸ್, ಮಡಿಕೇರಿ ಮತ್ತು ವಿರಾಜಪೇಟೆ.
18: ಸಂಬಂಧಗಳ ಮೌಲ್ಯ ವೃದ್ಧಿಯಾಗುವುದು ಮದುವೆಯ ಮೂಲಕ. ವಿವಾಹ ಸಮಾರಂಭಗಳಿಗೆ ಮೆರುಗು ನೀಡುತ್ತಿದೆ ಸೆಂಚುರಿಯ ವಸ್ತ್ರ ವೈವಿಧ್ಯತೆಗಳು. ಸೆಂಚುರಿ ಫ್ಯಾಷನ್ ಸಿಟಿ, ಪಯಂಚೇರಿ ಮೋಕ್, ಇರಿಟಿ.
19: ಮುಳಿಯ ಸಿಲ್ವರ್ ಮ್ಯಾರಥಾನ್ 2026, 9 ದಿನಗಳ ಮೆಗಾ ಸಿಲ್ವರ್ ಉತ್ಸವ. June 15 September 14 5,000 ರೂಪಾಯಿ ಮೇಲ್ಪಟ್ಟ ಖರೀದಿಗೆ ಅತ್ಯಾಕರ್ಷಕ ಬಹುಮಾನಗಳು, ಹಳೆಯ ಬೆಳ್ಳಿಯ ಆಭರಣಗಳನ್ನು ಎಕ್ಸ್ಚೇಂಜ್ ಮಾಡುವ ಅವಕಾಶ, ಎಲ್ಲಾ ಸಂದರ್ಭದಲ್ಲೂ ಸೈ ಎನಿಸುವ ಕಲೆಕ್ಷನ್ಸ್. ಮುಳಿಯ ಗೋಲ್ಡ್ ಅಂಡ್ ಡೈಮಂಡ್ಸ್, ಮುಳಿಯ ಸಿಲ್ವೇರಿಯಾ, ಮಡಿಕೇರಿ, ಗೋಣಿಕೊಪ್ಪಲು, ಸೋಮವಾರಪೇಟೆ, ಪುತ್ತೂರು, ಬೆಳ್ತಂಗಡಿ, ನೆಲ್ಯಾಡಿ, ಬೆಂಗಳೂರು.
2: ಹೊಸ ಕಾರ್ ತಗೊಳ್ಳೋಣ ಅಂತ ಯೋಚಿಸ್ತಾ ಇದ್ದೀನಿ, ಯಾವ ಬ್ರ್ಯಾಂಡ್ ಸಜೆಸ್ಟ್ ಮಾಡ್ತೀಯಾ?
14: ನಾನ್ ಡ್ರೈವ್ ಮಾಡೋದು ನನ್ನ ಫೇವರೇಟ್ ಹ್ಯುಂಡೈ ಕಾರನ್ನ, ನಿನಗೂ ಅದನ್ನೇ ಸಜೆಸ್ಟ್ ಮಾಡ್ತೀನಿ.
0: ಹ್ಯುಂಡೈ ಎಕ್ಸ್ ಶೋರೂಮ್ 5.55 ಲಕ್ಷದಿಂದ 46 ಲಕ್ಷದವರೆಗಿನ ಕಾರುಗಳ ಅದ್ಭುತ ಶ್ರೇಣಿಯನ್ನೇ ಹೊಂದಿದೆ. ನೀವು ಯಾವುದೇ ಕಾರನ್ನು ಡಿಸೈಡ್ ಮಾಡೋಕೆ ಮುಂಚೆ ಮೊದಲು ನಿಮ್ಮ ಹತ್ತಿರದ ಅದ್ವೈತ್ ಹ್ಯುಂಡೈ ಶೋರೂಮ್ ನಲ್ಲಿ ಹ್ಯುಂಡೈ ಕಾರನ್ನು ಟೆಸ್ಟ್ ಡ್ರೈವ್ ಮಾಡಿ. ಅದ್ವೈತ್ ಹ್ಯುಂಡೈ, ಮಡಿಕೇರಿ, ಗೋಣಿಕೊಪ್ಪಲ್ ಹಾಗೂ ಕುಶಾಲನಗರ.
5: ಆಂಥೂರ ಕೋಕ್ ವೆಡ್ಡಿಂಗ್ ಪ್ಲಾನರ್ಸ್, ಮಂಗಲತರ ಊಟೋಪಚಾರ, ಆಳುಕಾಳು, ಶಾಸ್ತ್ರ ಪದ್ಧತಿ, ಫರ್ನಿಚರ್ ಇನ್ನತ ಎಲ್ಲ ಏರ್ಪಾಡ್ ಮಾಡುವಂತಹ ಪ್ಯಾಕೇಜ್ ವೆಡ್ಡಿಂಗ್ ವ್ಯವಸ್ಥೆಯ ಏಕೈಕ ಸಂಸ್ಥೆ ಆಂಥೂರ ಕೂಗ್ ವೆಡ್ಡಿಂಗ್ ಪ್ಲಾನರ್ಸ್, ಬೈಪಾಸ್ ರೋಡ್, ಗೋಣಿಕೊಪ್ಪ. ಕಾಂಟ್ಯಾಕ್ಟ್ ನೆಲ್ಲಿರ ಮಧು ತಿಮ್ಮಯ್ಯ 9591803656.

0: ಬಾಲಿಮಾಡ ಶರತ್ 8762050292.
1: ಭೀಮಾ ಫರ್ನಿಚರ್ ನಲ್ಲಿ ಮಾನ್ಸೂನ್ ಮೆಗಾ ಸೇಲ್. ಫರ್ನಿಚರ್ ಗಳನ್ನು ಖರೀದಿಸಿ ಅಪ್ ಟು 50% ಡಿಸ್ಕೌಂಟ್ ನಿಮ್ಮದಾಗಿಸಿ, 0% ಡೌನ್ ಪೇಮೆಂಟ್ ಹಾಗೂ 0% ಇಂಟ್ರೆಸ್ಟ್ ನಲ್ಲಿ ಸುಲಭ ಕಂತಿನ ಇಎಂಐ ಮೂಲಕ ಫರ್ನಿಚರ್ ಗಳನ್ನು ಖರೀದಿಸುವ ಸುವರ್ಣಾವಕಾಶ. ಭೀಮಾ ಫರ್ನಿಚರ್, ಬಾಳುಗೋಡು ಜಂಕ್ಷನ್, ಬಿಟ್ಟಂಗಾಲ, ವಿರಾಜಪೇಟೆ.
2: ಮಾನ್ಸೂನ್ ಮೆಗಾ ಡಿಸ್ಕೌಂಟ್ ಸೇಲ್ ಇರಿಟಿಯ ಸುನಿತಾ ಫರ್ನಿಚರ್ ನಲ್ಲಿ ಎಲ್ಲಾ ಫರ್ನಿಚರ್ ಗಳ ಮೇಲೆ ಅಚ್ಚರಿ ಮೂಡಿಸುವ ಅತಿ ಕಡಿಮೆ ಬೆಲೆ. ಪ್ರೀಮಿಯಂ ಫರ್ನಿಚರ್ ಗಳ ಸ್ಪೆಷಲ್ ಕಲೆಕ್ಷನ್ಸ್, ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ, ಸುಲಭ ಕಂತಿನ ಇಎಂಐ ಫೆಸಿಲಿಟಿ. ಸುನಿತಾ ಫರ್ನಿಚರ್, ಉಳಿಯಿಲ್ ಇರಿಟಿ ಹಾಗೂ ತವಕ್ಕರ ಕಣ್ಣು.
3: ಸರ್ವರನ್ನು ಬೆರಗುಗೊಳಿಸುವ ಡಿಸೈನ್ಸ್ ನಲ್ಲಿ ಡೈಮಂಡ್ ಆಭರಣಗಳಿಗಾಗಿ ಲಿಯೋರಾ ಡೈಮಂಡ್ಸ್, ಕುಶಾಲ್ ನಗರ್, ಕೋಣಿಕೊಪ್ಪಲು, ಪಿರಿಯಾಪಟ್ಟಣ.
4: ರೀ, ನಾನಿನ್ ಯಾವ ಫಂಕ್ಷನ್ ಗೂ ಬರಲ್ಲ ರೀ, ಈ ಹಳೆ ಚಿನ್ನಾಭರಣ ಹಾಕಿ ಹಾಕಿ ಸಾಕಾಯ್ತು.
5: ಬೇಜಾರ್ ಮಾಡ್ಕೋಬಿಡ ಕಣೆ, ಇವಾಗ ವಿಲ್ಕೋದಲ್ಲಿ ಎಕ್ಸ್ಚೇಂಜ್ ಆಫರ್ ಇದೆ. ಈ ಹಳೆ ಚಿನ್ನಾಭರಣ ಎಕ್ಸ್ಚೇಂಜ್ ಮಾಡುವಾಗ ಯಾವುದೇ ಕಡಿತ ಇಲ್ಲದೆ 100% ವ್ಯಾಲ್ಯೂ ಕೊಡ್ತಾರೆ. ಪ್ರತಿ ಖರೀದಿಗೂ ಗಿಫ್ಟ್ ಕೂಡ ಇದೆ.
4: ಹಾಗಾದ್ರೆ ಇವತ್ತೇ ಹೋಗೋಣ.
6: ವಿಲ್ಕೋ ಗೋಲ್ಡ್, ಬೈಚನಹಳ್ಳಿ, ಕುಶಾಲ ನಗರ.
4: ರೀ, ಇವತ್ತಿನ ನ್ಯೂಸ್ ಪೇಪರ್ ನೋಡಿದ್ರಾ?
7: ಇಲ್ಲ, ಏನಿದೆ ಅಂತದ್ದು?
4: ಮೈಸೂರಿನ NH 275 ಹೊಂದಿಕೊಂಡಿರೋ ವಿಸಿ ಗ್ಯಾಲಕ್ಸಿ ಕಮರ್ಷಿಯಲ್ ಹಾಗೂ ಮನೆ ಸೈಟ್ ಒಳ್ಳೆ ಫೆಸಿಲಿಟಿ ಒಂದಿಗೆ ಸೇಲ್ ಮಾಡ್ತಾ ಇದಾರೆ.
7: ಹೌದಾ? ಇಲ್ಲಿ ಪೇಪರ್ ಕೂಡ?
5: ಹಾ ಹೌದು, ನಮಗೂ ತಗೊಳ್ಳೋಣ. ವಿಸಿ ಕನ್ವರ್ಟೆಡ್, DTCP ಅಪ್ರೂವ್ಡ್, ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದೆ ಅಲ್ವಾ?
4: ಹೌದು, 50 feet ಕಾಂಕ್ರೀಟ್ ರೋಡ್, ಅಂಡರ್ ಗ್ರೌಂಡ್ ಎಲೆಕ್ಟ್ರಿಸಿಟಿ, ಚಿಲ್ಡ್ರನ್ಸ್ ಪ್ಲೇ ಏರಿಯಾ, ದೇವಸ್ಥಾನ, ಸ್ವಿಮ್ಮಿಂಗ್ ಪೂಲ್, ಜಾಗಿಂಗ್ ಟ್ರ್ಯಾಕ್.
7: ಅಬ್ಬಬ್ಬಾ, ಇಲ್ಲಿ ನೋಡಿ, ಮೈಸೂರು ಹಾಗೂ ಪಿರಿಯಾಪಟ್ಟಣ ಮಧ್ಯಭಾಗದಲ್ಲಿ ವಿಸಿ ಗ್ಯಾಲಕ್ಸಿ ಮಾಲ್, 4 theater ಸ್ಕ್ರೀನ್, ಬೌಲಿಂಗ್ ಗೇಮ್, ಶೂಟಿಂಗ್ ರೇಂಜ್, ಶಾಪ್ಸ್,
4: ಈ ಎಲ್ಲ ಸೌಕರ್ಯದೊಂದಿಗೆ ಕಮ್ಯುನಿಟಿ ಹಾಲ್, ಕ್ಲಬ್ ಹೌಸ್.
7: ಆಗ ಮೈಸೂರು ಜಿಲ್ಲೆಯ ಪಿರಿಯಾಪಟ್ಟಣದಲ್ಲಿ ಮೊಟ್ಟ ಮೊದಲ ಮಾಲ್ ಹಾಗೂ ಮಲ್ಟಿಪ್ಲೆಕ್ಸ್ ಥಿಯೇಟರ್ ಆರಂಭ ಆಗ್ತಾ ಇದೆ.
4: 450 ಪ್ರೀಮಿಯಂ ಪ್ಲಾಟ್ಸ್, ಸ್ಕ್ವೇರ್ ಫೀಟ್ ಗೆ 2,999 ರೂಪಾಯಿ. ಆರ್ಮಿ, ಏರ್ ಫೋರ್ಸ್, ನೇವಿ ಇವರಿಗೆ ಫ್ರೀ ರಿಜಿಸ್ಟ್ರೇಷನ್, ಟೀಚರ್ಸ್ ಗಳಿಗೆ ಸ್ಪೆಷಲ್ ಡಿಸ್ಕೌಂಟ್ ಕೂಡ ಇದೆ.
7: 80% ಸಾಲ ಸೌಲಭ್ಯನೂ ಸಿಗುತ್ತೆ.
4: ಫ್ರೀ ಆಗಿ ಸೈಟ್ ವಿಸಿಟ್ ಮಾಡಲು ಸಂಪರ್ಕಿಸಿ
7: 9900901282
4: ಆರ್ 9606084066.
8: ಸ್ವೀಟ್ ಹೋಮ್ ರಿಯಾಲಿಟಿ, ಯೋರ್ ಟ್ರಸ್ಟೆಡ್ ಪಾರ್ಟ್ನರ್ ಇನ್ ರಿಯಲ್ ಎಸ್ಟೇಟ್.
9: ಮುಳಿಯಾದಲ್ಲಿ ಹಿಂದೆಂದು ಕಂಡು ಕೇಳರಿಯದ ಮಾನ್ಸೂನ್ ಸೇಲ್ ಇದೇ ಜುಲೈ 13 August 14 ಚಿನ್ನಾಭರಣಗಳ ವಿಎ ಮೇಲೆ 100% ಆಫ್, ಆಯ್ದ ಚಿನ್ನದ ಆಭರಣಗಳ ಮೇಲೆ ಮೇಕಿಂಗ್ ಚಾರ್ಜ್ ನಲ್ಲಿ 50% ನಿಂದ 100% ಆಫ್, ಚಿನ್ನ ಬೆಳ್ಳಿ ವಜ್ರಾಭರಣಗಳ ಅತಿ ಅಮೋಘ ಕಲೆಕ್ಷನ್ಸ್, ಅತ್ಯಧಿಕ ಸೇವಿಂಗ್ಸ್. ಬನ್ನಿ, ಈ ಮುಂಗಾರು ಮಳೆಯ ಸಂಭ್ರಮವನ್ನು ಇಮ್ಮಡಿಗೊಳಿಸಿ ಮುಳಿಯಾದೊಂದಿಗೆ. ಮುಳಿಯ ಗೋಲ್ಡ್ ಅಂಡ್ ಡೈಮಂಡ್ಸ್, ಮಡಿಕೇರಿ, ಗೋಣಿಕೊಪ್ಪಲ್, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು.
10: ಏನು ರಂಗ, ಕೈಗೆ ಬ್ಯಾಂಡೇಜು?
11: ಬಿದ್ಬಿಟ್ಟಾಕ, ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ್ದಿಕ್ಕು.
10: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ? ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
12: 18-60 ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ, ಅರೆ ಅಲೆಮಾರಿ ಪಂಗಡದವರು ಇಂದೆ KSU WSSP.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
13: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
14: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
13: ಕೇವಲ 50 ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ.
12: ಹಿಂದೆ KSU WSSB.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
15: ಮಡಿಕೇರಿಯ ಡಿ ಟ್ವಿನ್ ಟೆಕ್ ನಲ್ಲಿ ಕಂಪ್ಯೂಟರ್, ಲ್ಯಾಪ್ಟಾಪ್, ಸಿಸಿಟಿವಿ, ಯುಪಿಎಸ್, ಬ್ಯಾಟರಿ ಇದೀಗ ಸುಲಭ ಕಂತಿನ ಇಎಂಐ ಮೂಲಕ 0% ಇಂಟ್ರೆಸ್ಟ್ ನಲ್ಲಿ ಲಭ್ಯ. ಟ್ಯಾಬ್ ಪ್ರಿಂಟರ್ಸ್ ಗಳು ಡಿಸ್ಕೌಂಟ್ ರೇಟ್ ನಲ್ಲಿ. ಡಿ ಟ್ವಿನ್ ಟೆಕ್ ಪತ್ರಿಕಾ ಭವನದ ಹತ್ತಿರ ಮಡಿಕೇರಿ. ಕಾಲ್ ಬೈರೇಟಿ ರಾಮದ 9844-8199.
16: ಸುಮಧುರ ಕ್ಷಣಗಳನ್ನು ಅವಿಸ್ಮರಣೀಯಗೊಳಿಸಲು 100% BIS 916 ಹಾಲ್ಮಾರ್ಕ್ ಪರಿಶುದ್ಧತೆಯ ಚಿನ್ನಾಭರಣಗಳಿಗಾಗಿ
17: ಸ್ಕೈ ಗೋಲ್ಡ್ ಅಂಡ್ ಡೈಮಂಡ್ಸ್, ಮಡಿಕೇರಿ ಮತ್ತು ವಿರಾಜಪೇಟೆ.
18: ನಿಮ್ಮ ಬೆಡ್ರೂಮ್ ಅನ್ನು ಅಲಂಕರಿಸಲು ವಿವಿಧ ವಿನ್ಯಾಸಗಳ ಬೆಡ್ರೂಮ್ ಸೆಟ್ಸ್, ಮನಮೋಹಕ ಕೆತ್ತನೆಯ ಮರದ ಪೀಠೋಪಕರಣಗಳು, ಸೋಫಾ ಸೆಟ್ ಗಳಿಗಾಗಿ ಹೈಟೆಕ್ ಫರ್ನಿಚರ್, ಮೂರ್ನಾಡು ಮತ್ತು ಗೋಣಿಕೊಪ್ಪಲು.
19: ಕೂರ್ಗ್ ಹೈಲೈಟ್ ಫರ್ನಿಚರ್ ನ 7ನೇ ವಾರ್ಷಿಕೋತ್ಸವದ ಬಂಪರ್ ಕೊಡುಗೆ. 3+1+1 ವುಡನ್ ಸೋಫಾ ಸೆಟ್ ಕೇವಲ 13,900 ರೂಪಾಯಿಗೆ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ.
20: ಇಮ್ಯಾನುವಲ್ ಸಿಲ್ಕ್ಸ್ ನಲ್ಲಿ ವೆಡ್ಡಿಂಗ್ ಕಾರ್ನಿವಲ್, ಮದುವೆ ಬಟ್ಟೆಗಳ ಖರೀದಿಗೆ ಉಚಿತ ಕೂಪನ್, ಆಯ್ಕೆಯಾದ ದಂಪತಿಗಳಿಗೆ ಮಲೇಷ್ಯಾಕ್ಕೆ ಹೋಗುವ ಅವಕಾಶ, ಆಕರ್ಷಕ ಡಿಸ್ಕೌಂಟ್ಗಳು, ಬಹುಮಾನಗಳು ಕೂಡ ಲಭ್ಯ. ಇಮ್ಯಾನುವಲ್ ಸಿಲ್ಕ್ಸ್ ಇರಿಟ್ಟಿ.
21: ಹೊಸ ಕಾರ್ ತಗೊಳ್ಳೋಣ ಅಂತ ಯೋಚಿಸ್ತಾ ಇದ್ದೀನಿ, ಯಾವ ಬ್ರ್ಯಾಂಡ್ ಸಜೆಸ್ಟ್ ಮಾಡ್ತೀಯಾ?
22: ನಾನ್ ಡ್ರೈವ್ ಮಾಡೋದು ನನ್ನ ಫೇವರಿಟ್ ಹ್ಯುಂಡೈ ಕಾರ್ ಅನ್ನ, ನಿನಗೂ ಅದನ್ನೇ ಸಜೆಸ್ಟ್ ಮಾಡ್ತೀನಿ.
23: ಹ್ಯುಂಡೈ ಎಕ್ಸ್ ಶೋರೂಮ್, 5.55 ಲಕ್ಷದಿಂದ 46 ಲಕ್ಷ.

0: ವರೆಗಿನ ಕಾರುಗಳ ಅದ್ಭುತ ಶ್ರೇಣಿಯನ್ನೇ ಹೊಂದಿದೆ. ನೀವು ಯಾವುದೇ ಕಾರನ್ನು ಡಿಸೈಡ್ ಮಾಡೋಕೆ ಮುಂಚೆ ಮೊದಲು ನಿಮ್ಮ ಹತ್ತಿರದ ಅದ್ವೈತ್ ಹ್ಯುಂಡೈ ಶೋರೂಮ್ ನಲ್ಲಿ ಹ್ಯುಂಡೈ ಕಾರನ್ನು ಟೆಸ್ಟ್ ಡ್ರೈವ್ ಮಾಡಿ. ಅದ್ವೈತ್ ಹ್ಯುಂಡೈ, ಮಡಿಕೇರಿ, ಗೋಣಿಕೊಪ್ಪಲ್ ಹಾಗೂ ಕುಶಾಲ್ ನಗರ. ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು, ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
1: ಅದಕ್ಕೆ ತಾನೇ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250ಕ್ಕೂ ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ಲದೆ ಮಾರ್ಬಲ್ಸ್, ಗ್ರಾನೈಟ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
0: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ. ಸ್ವಿಸ್ ಗೋಲ್ಡ್ ನಲ್ಲಿ ನಿಮ್ಮ ಹಳೆಯ ಚಿನ್ನಾಭರಣಗಳನ್ನು ಎಕ್ಸ್ಚೇಂಜ್ ಮಾಡಿ 101 ರೂಪಾಯಿ ಅಧಿಕ ಪಡೆಯಿರಿ. ಈ ಆಫರ್ ಜುಲೈ 30ರವರೆಗೆ ಮಾತ್ರ. ಸ್ವಿಸ್ ಗೋಲ್ಡ್ ಅಂಡ್ ಡೈಮಂಡ್ಸ್, ವಿರಾಜಪೇಟೆ. ಮದುವೆ ಹಾಗೂ ಇನ್ನಿತರ ಸಮಾರಂಭಗಳ ಬಟ್ಟೆಗಳಿಗಾಗಿ ಬನ್ನಿ ಸೆಂಚುರಿ ಫ್ಯಾಷನ್ ಸಿಟಿ, ಇರಿಟಿ, ತಲಶೇರಿ, ಕಣ್ಣೂರ್, ಪಯ್ಯನೂರ್, ಶ್ರೀಕಂಠಪುರಂ, ಸುಲ್ತಾನ್ ಬತ್ತೇರಿ, ಮಾನಂದವಾಡಿ, ತಳಿಪರಂಬ. ಕೂರ್ಗ್ ಹೈಲೈಟ್ ಫರ್ನಿಚರ್ ನ 7ನೇ ವಾರ್ಷಿಕೋತ್ಸವದ ಬಂಪರ್ ಕೊಡುಗೆ. 3+1+1 ವುಡನ್ ಸೋಫಾ ಸೆಟ್ ಕೇವಲ 13,900 ರೂಪಾಯಿಗೆ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ.
2: ಸರ್ವರನ್ನು ಬೆರಗುಗೊಳಿಸುವ ಡಿಸೈನ್ಸ್ ನಲ್ಲಿ ಡೈಮಂಡ್ ಆಭರಣಗಳಿಗಾಗಿ ಲಿಯೋರಾ ಡೈಮಂಡ್ಸ್, ಕುಶಾಲ್ ನಗರ್, ಕೋಣಿಕೊಪ್ಪಲು, ಪಿರಿಯಾಪಟ್ಟಣ.
3: ಮಾನ್ಸೂನ್ ಮೆಗಾ ಡಿಸ್ಕೌಂಟ್ ಸೇಲ್ ಇರಿಟಿಯ ಸುನಿತಾ ಫರ್ನಿಚರ್ ನಲ್ಲಿ ಎಲ್ಲಾ ಫರ್ನಿಚರ್ ಗಳ ಮೇಲೆ ಅಚ್ಚರಿ ಮೂಡಿಸುವ ಅತಿ ಕಡಿಮೆ ಬೆಲೆ. ಪ್ರೀಮಿಯಂ ಫರ್ನಿಚರ್ ಗಳ ಸ್ಪೆಷಲ್ ಕಲೆಕ್ಷನ್ಸ್, ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ, ಸುಲಭ ಕಂತಿನ ಇಎಂಐ ಫೆಸಿಲಿಟಿ. ಸುನಿತಾ ಫರ್ನಿಚರ್, ಉಳಿಯಿಲ್, ಇರಿಟಿ ಹಾಗೂ ತವಕ್ಕರ, ಕಣ್ಣೂರ್.
0: ಮಡಿಕೇರಿಯ ಪ್ರಶಾಂತ್ ಫರ್ನಿಚರ್ ನಲ್ಲಿ ಸ್ಟಾಕ್ ಕ್ಲಿಯರೆನ್ಸ್ ಮೆಗಾ ಡಿಸ್ಕೌಂಟ್ ಸೇಲ್. ಕರ್ಟನ್ಸ್, ಬೆಡ್ ಸ್ಪ್ರೆಡ್, ಮ್ಯಾಟ್ರೆಸ್, ಡೋರ್ ಮ್ಯಾಟ್, ಬಾತ್ರೂಮ್ ಮ್ಯಾಟ್ಸ್ ಇವೆಲ್ಲವೂ ಅಪ್ ಟು 50% ಡಿಸ್ಕೌಂಟ್ ನಲ್ಲಿ. ಅತ್ಯುತ್ತಮ ಕ್ವಾಲಿಟಿಯ ಎಲ್ಲಾ ರೀತಿಯ ಮರದ ಫರ್ನಿಚರ್ ಗಳನ್ನು ನಿಮಗೆ ಬೇಕಾದ ಡಿಸೈನ್ಸ್ ನಲ್ಲಿ, ನಿಮಗೆ ಬೇಕಾದ ಅಳತೆಯಲ್ಲಿ ರೆಡಿ ಮಾಡಿಕೊಡಲಾಗುವುದು. ರೋಸ್ ವುಡ್, ಟೀಕ್ ವುಡ್, ಅಕೇಶಿಯಾ ಮುಂತಾದ ಮರದ ಫರ್ನಿಚರ್ ಗಳಿಗಾಗಿ ಬನ್ನಿ ಪ್ರಶಾಂತ್ ಫರ್ನಿಚರ್, ಇಂಡಸ್ಟ್ರಿಯಲ್ ಏರಿಯಾ, ಮಡಿಕೇರಿ. ARM ಕಿಯಾ ಮೋಟರ್ಸ್ ಇದೀಗ ಕೊಡಗಿನ ಕುಶಾಲನಗರ ಹಾಗೂ ಗೋಣಿಕೊಪ್ಪಲುವಿನಲ್ಲಿ ಹೊಸ ಕಿಯಾ ವಾಹನ ಖರೀದಿ ಮತ್ತು ಸರ್ವಿಸ್ ಲಭ್ಯವಿದೆ. ಪಿಕಪ್ ಹಾಗೂ ಡ್ರಾಪ್ ಸರ್ವಿಸ್ ಕೂಡ ಇದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ತರ್ತಮಾಡ ಪುನೀತ್, ಕಾಲ್ 9606048734.
4: ಮೈಸೂರಿನ ತನಿಷ್ಕ್ ನಲ್ಲಿ ಫೆಸ್ಟಿವಲ್ ಆಫ್ ಡೈಮಂಡ್ಸ್, ಆ ಪ್ರಯುಕ್ತ ನೀವು ಖರೀದಿಸುವ ಡೈಮಂಡ್ ಆಭರಣಗಳ ವ್ಯಾಲ್ಯೂ ಮೇಲೆ ಫ್ಲಾಟ್ 20% ಆಫ್. ನಿಮ್ಮ ಹಳೆಯ ಚಿನ್ನಾಭರಣಗಳನ್ನು ಎಕ್ಸ್ಚೇಂಜ್ ಮಾಡಿ 0% ಕಡಿತದೊಂದಿಗೆ. ಈ ಆಫರ್ ಗಾಗಿ ಬನ್ನಿ ಮೈಸೂರಿನ ಸಬ್ ಅರ್ಬನ್ ಬಸ್ ಸ್ಟ್ಯಾಂಡ್, ಬಿಎನ್ ರೋಡ್ ಹಾಗೂ ಕಾಳಿದಾಸ ರೋಡ್ ನಲ್ಲಿರುವ ತನಿಷ್ಕ್ ಶೋರೂಮ್ಗೆ. ಕಂಡೀಷನ್ಸ್ ಅಪ್ಲೈ. ಸಂಭ್ರಮಗಳನ್ನು ಆಚರಿಸಿ ತನಿಷ್ಕ್ ನ ಟ್ರೆಂಡಿ ಆರ್ನಮೆಂಟ್ಸ್ ನೊಂದಿಗೆ.
0: ಮನೆಯಂತೂ ಸೂಪರ್ ಆಗಿ ಕಟ್ಸಿದೀಯಾ, ಆದ್ರೆ ಇಲ್ಲಿರೋ ಫರ್ನಿಚರ್, ಟಿವಿ, ರೆಫ್ರಿಜರೇಟರ್, ವಾಷಿಂಗ್ ಮಿಷಿನ್ ಮಾತ್ರ ಹಳೇದು. ಎಕ್ಸ್ಚೇಂಜ್ ಮಾಡಿ ಹೊಸ ತಗೊಳ್ಬೋದಲ್ವಾ?
5: ಅದಕ್ಕೆ ಈ ಹಳೇದು ಯಾರು ತಗೋತಾರೆ?
0: ವಿರಾಜಪೇಟೆಯ ಪೂತಾಸ್ ಅಂಡ್ ಆಫರ್ಸ್ ನಲ್ಲಿ ಇವಾಗ ಎಲ್ಲಾ ಫರ್ನಿಚರ್ ಹಾಗೂ ಹೋಮ್ ಅಪ್ಲೈನ್ಸಸ್ ನ ಎಕ್ಸ್ಚೇಂಜ್ ಆಫರ್ ಇದೆ. ಅಲ್ಲೇ ಎಕ್ಸ್ಚೇಂಜ್ ಮಾಡಿ ಹೊಸದನ್ನ ತಗೊಳ್ಳಿ.
4: ಪೂತಾಸ್ ಅಂಡ್ ಆಫರ್ಸ್, ಫರ್ನಿಚರ್ ಅಂಡ್ ಹೋಮ್ ಅಪ್ಲೈನ್ಸಸ್, ವಿರಾಜಪೇಟೆ.
6: ನೋಡು, ಇದೇ ನನ್ನ ಫೇವರೇಟ್ ಸೋಪ್, ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
7: ಭೀಮಾ ಫರ್ನಿಚರ್ ನಲ್ಲಿ ಮಾನ್ಸೂನ್ ಮೆಗಾ ಸೇಲ್. 3-ಡೋರ್ ವಾರ್ಡ್ರೋಬ್, ಫ್ಯಾಮಿಲಿ ಕಾಟ್, ಡ್ರೆಸ್ಸಿಂಗ್ ಟೇಬಲ್, ಕಾಟ್ ಬಾಕ್ಸ್ ಇವೆಲ್ಲವೂ ಸೇರಿದ ಬೆಡ್ರೂಮ್ ಸೆಟ್ ಕೇವಲ 25,990 ರೂಪಾಯಿಗೆ. ಭೀಮಾ ಫರ್ನಿಚರ್, ಬಾಳುಗೋಡು ಜಂಕ್ಷನ್, ಬಿಟ್ಟಂಗಾಲ, ವಿರಾಜಪೇಟೆ.
8: ಸಿನ್ಸ್ 1983 ಭೀಮಾ ಫರ್ನಿಚರ್ ಹೋಲ್ಸೇಲ್ ಅಂಡ್ ರಿಟೇಲ್ ಹಬ್.
9: ರೀ, ನಾನಿನ್ ಯಾವ ಫಂಕ್ಷನ್ ಗೂ ಬರಲ್ಲ ರೀ, ಈ ಹಳೆ ಚಿನ್ನಾಭರಣ ಹಾಕಿ ಹಾಕಿ ಸಾಕಾಯ್ತು.
10: ಬೇಜಾರ್ ಮಾಡ್ಕೋಬಿಡ ಕಣೆ, ಇವಾಗ ವಿಲ್ಕೋದಲ್ಲಿ ಎಕ್ಸ್ಚೇಂಜ್ ಆಫರ್ ಇದೆ. ಈ ಹಳೆ ಚಿನ್ನಾಭರಣ ಎಕ್ಸ್ಚೇಂಜ್ ಮಾಡುವಾಗ ಯಾವುದೇ ಕಡಿತ ಇಲ್ಲದೆ 100% ವ್ಯಾಲ್ಯೂ ಕೊಡ್ತಾರೆ. ಪ್ರತಿ ಖರೀದಿಗೂ ಗಿಫ್ಟ್ ಕೂಡ ಇದೆ.
9: ಹಾಗಾದ್ರೆ ಇವತ್ತೇ ಹೋಗೋಣ.
11: ವಿಲ್ಕೋ ಗೋಲ್ಡ್, ಬೈಚನಹಳ್ಳಿ, ಕುಶಾಲನಗರ.
12: Admissions are open at Coorg Institute of Technology, Ponnampet, Kodagu, for Artificial Intelligence and Data Science, Artificial Intelligence and Machine Learning, Civil Engineering, Computer Science and Electronics and Communication, Mechanical Engineering.

0: ಗೋಲ್ಡ್ ಬೈಚನಹಳ್ಳಿ ಕುಶಾಲನಗರ.
1: Admissions are open at Cook Institute of Technology, Ponnampet, Kodagu for Artificial Intelligence and Data Science, Artificial Intelligence and Machine Learning, Civil Engineering, Computer Science and Electronics and Communication, Mechanical Engineering, Computer Science with Cyber Security. Scholarship will be provided for economically weaker sections and meritorious students. Best sports amenities. For more details, call 9611-55457.
2: ಮಾನ್ಸೂನ್ ಮೆಗಾ ಡಿಸ್ಕೌಂಟ್ ಸೇಲ್ ಇರಿಟಿಯ ಸುನಿತಾ ಫರ್ನಿಚರ್ನಲ್ಲಿ ಎಲ್ಲಾ ಫರ್ನಿಚರ್ಗಳ ಮೇಲೆ ಅಚ್ಚರಿ ಮೂಡಿಸುವ ಅತಿ ಕಡಿಮೆ ಬೆಲೆ. ಪ್ರೀಮಿಯಂ ಫರ್ನಿಚರ್ಗಳ ಸ್ಪೆಷಲ್ ಕಲೆಕ್ಷನ್ಸ್, ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ, ಸುಲಭ ಕಂತಿನ ಇಎಂಐ ಫೆಸಿಲಿಟಿ. ಸುನಿತಾ ಫರ್ನಿಚರ್, ಉಳಿಯಿಲ್ ಇರಿಟಿ ಹಾಗೂ ತವಕ್ಕರ ಕಣ್ಣು.
0: ಮುಳಿಯಾದಲ್ಲಿ ಹಿಂದೆಂದು ಕಂಡು ಕೇಳರಿಯದ ಮಾನ್ಸೂನ್ ಸೇಲ್ ಇದೇ ಜುಲೈ 13ರಿಂದ ಆಗಸ್ಟ್ 14ರವರೆಗೆ. ಚಿನ್ನಾಭರಣಗಳ ವಿಎ ಮೇಲೆ 100% ಆಫ್, ಆಯ್ದ ಚಿನ್ನದ ಆಭರಣಗಳ ಮೇಲೆ ಮೇಕಿಂಗ್ ಚಾರ್ಜ್ ನಲ್ಲಿ 50% ನಿಂದ 100% ಆಫ್. ಚಿನ್ನ, ಬೆಳ್ಳಿ, ವಜ್ರಾಭರಣಗಳ ಅತಿ ಅಮೋಘ ಕಲೆಕ್ಷನ್ಸ್, ಅತ್ಯಧಿಕ ಸೇವಿಂಗ್ಸ್. ಬನ್ನಿ, ಈ ಮುಂಗಾರು ಮಳೆಯ ಸಂಭ್ರಮವನ್ನು ಇಮ್ಮಡಿಗೊಳಿಸಿ ಮುಳಿಯಾದೊಂದಿಗೆ. ಮುಳಿಯ ಗೋಲ್ಡ್ ಅಂಡ್ ಡೈಮಂಡ್ಸ್, ಮಡಿಕೇರಿ, ಗೋಣಿಕೊಪ್ಪಲ್, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು.
3: ವೃದ್ಧಾಪ್ಯವನ್ನು ಗೌರವದಿಂದ ಬದುಕಲು ಮೈಸೂರಿನಲ್ಲಿದೆ ತಾಮರ ರಿಟೈರ್ಮೆಂಟ್ ಹೋಮ್. 100 ಹಾಸಿಗೆ ಸಾಮರ್ಥ್ಯದ ಈ ಸಂಸ್ಥೆಯಲ್ಲಿ ವೈದ್ಯಕೀಯ ಸೇವೆ, ವೈಯಕ್ತಿಕ ಗಮನ, ಎಲ್ಲಾ ಮೂಲಭೂತ ವ್ಯವಸ್ಥೆಗಳೊಂದಿಗೆ ವಯೋಸಹಜ ಆರೋಗ್ಯ ಸಮಸ್ಯೆ ಸೇರಿದಂತೆ ಯಾವುದೇ ಆರೋಗ್ಯ ಸಮಸ್ಯೆ ಇರುವವರನ್ನು ನೋಡಿಕೊಳ್ಳಲಾಗುವುದು. ಮೈಸೂರಿಗೆ ಟ್ರೀಟ್ಮೆಂಟ್ಗಾಗಿ ಬರುವವರಿಗೆ ಉಳಿದುಕೊಳ್ಳುವ ವ್ಯವಸ್ಥೆ ಇದೆ. ಸಂಪರ್ಕಿಸಿ ತಾಮರ ರಿಟೈರ್ಮೆಂಟ್ ಹೋಮ್, ಹೆಬ್ಬಾಳ್, KIADB ಲೇಔಟ್, ಇಂಡಸ್ಟ್ರಿಯಲ್ ಏರಿಯಾ, ಮೈಸೂರು. ಕಾಲ್ 6364-51-8657.
4: ಜಾಹೀರಾತುಗಳು ಪ್ರಸಾರವಾದವು.

ಗಾನ ಲಹರಿ. ಯುವ ಸ್ನೇಹಿತರೆ, ನೀವು ಕೂಡ ಹಾಡ್ತೀರಾ? ಭಕ್ತಿಗೀತೆ, ಭಾವಗೀತೆ, ಜನಪದ ಗೀತೆ, ರಂಗಗೀತೆ, ನಿಮ್ಮಲ್ಲಿರುವಂತಹ ಪ್ರತಿಭೆಯನ್ನ ಹೊರತರುವತ್ತ ನಿಮ್ಮ ಮೆಚ್ಚಿನ ಮಡಿಕೇರಿ ಆಕಾಶವಾಣಿ ಒಂದು ಹೆಜ್ಜೆಯನ್ನ ಇಟ್ಟಿದೆ. ಅದೇ ಕಾರ್ಯಕ್ರಮ ಗಾನಲಹರಿ.

0: ನಿಮಗೆ ತಿಳಿದಿರುವಂತಹ ಹಾಡುಗಳನ್ನ ಹಾಡಿ ಇತರ ಯುವ ಸ್ನೇಹಿತರ ಮನಸ್ಸನ್ನ ಗೆಲ್ಲಬಹುದು. ಅದಕ್ಕಾಗಿ ನೀವು ಮಾಡಬೇಕಿರುವುದು ಇಷ್ಟು. ಸೋಮವಾರದಿಂದ ಶುಕ್ರವಾರದವರೆಗೆ ರಜಾ ದಿನಗಳನ್ನ ಹೊರತುಪಡಿಸಿ ನಿಲಯದ ಮುಖ್ಯಸ್ಥರನ್ನ ಸಂಪರ್ಕಿಸಿ ಕಾರ್ಯಕ್ರಮವನ್ನ ಪ್ರಸ್ತುತಪಡಿಸಲು ದಿನಾಂಕವನ್ನ ಪಡೆಯಬೇಕಾಗುತ್ತದೆ. ಯುವ ಸ್ನೇಹಿತರೆ, ಇದು ನಿಮಗಾಗಿ ಗಾನಲಹರಿ. ಹಾಡುವ ಪ್ರತಿಭೆಗಳಿಗೆ ಒಂದು ಅವಕಾಶ. ಗಾನಲಹರಿ ಯುವ ವಾಣಿ, ಇದು ನಿಮ್ಮ ವಾಣಿ.
1: ಕೇಳುವರೆ ಇದೊಂದು ಪ್ರಕಟಣೆ. ಮಡಿಕೇರಿ ECHS ಪಾಲಿಕ್ಲಿನಿಕ್ ಜುಲೈ 30 ಆಗಸ್ಟ್ 7 ವೈದ್ಯರು ಮಡಿಕೇರಿ ಪಾಲಿಕ್ಲಿನಿಕ್ನಲ್ಲಿ ಲಭ್ಯವಿರುವುದಿಲ್ಲ. ಹಾಗೂ 31 ಜುಲೈ ಮಾಸಿಕ ಲೆಕ್ಕ ತಪಾಸಣೆ ಇರುವುದರಿಂದ ಔಷಧಿ ವಿತರಣೆ ಇರುವುದಿಲ್ಲ ಎಂದು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ.

ಕೆಳಗಡೆ ಸಮಯ ಇನ್ನೇನು 6:30 ಆಗಲಿದೆ. ಮುಂದಿನ ಕಾರ್ಯಕ್ರಮ ರಸವಾರ್ತೆ ಬೆಂಗಳೂರು ಕೇಂದ್ರದಿಂದ.

ರಸವಾರ್ತೆ ವರೆದವರು ವಿಜಯಪುರದ ಕಟ್ಟೆ ಗುರುರಾಜ್, ಓದುತ್ತಿರುವವರು ಹರ್ಷಿತಾ ಟಿಎಲ್. ಪ್ರಿಯ ಶ್ರೋತೃಗಳೇ, ಹೈದರಾಬಾದ್ನ ಚಾರ್ಮಿನಾರ್ ಚೌಕದಲ್ಲಿ ನಿಂತ್ಕೊಂಡ್ರೆ ಟೈಮ್ ಓಡೋದೇ ತಿಳಿಯಲ್ಲ. ಸಮಯ ತೋರಿಸಿಕಂತಲೇ ಚೌಕದ ನಾಲ್ಕು ದಿಕ್ಕಿಗೂ ನಾಲ್ಕು ಗಡಿಯಾರಗಳಿವೆ. ಎಲ್ಲವೂ ಬ್ಯಾಟರಿ ಇಲ್ಲದ ಕೀ ಕೊಡೋ ಗಡಿಯಾರಗಳು. ಇದರಲ್ಲಿ ಗುಲ್ಜಾರ್ ಹೌಜ್ ಕಡೆ ಮುಖ ತಿರುಗಿಸಿಕೊಂಡು ನಿಂತಿರೋ ಗಡಿಯಾರ ಮಾತ್ರ ಅರ್ಧ ಗಂಟೆಗೆ ಒಂದ್ಸಾರಿ ಢಣ್ ಅನ್ನುತ್ತೆ. ಸರಿಯಾಗಿ 135 ವರ್ಷಗಳ ಹಿಂದೆ ಇದನ್ನ ಇಲ್ಲಿ ಸ್ಥಾಪನೆ ಮಾಡಿದ್ದು, ಆಗ್ಲಿಂದ ಈಗ ತನಕ ಗಡಿಯಾರಗಳ ಟೈಮ್ ಚೆನ್ನಾಗಿದೆ, ಅದಕ್ಕೆ ಓಡ್ತಾನೆ ಇದೆ. ಹೀಗೆ ಓಡ್ತಾನೆ ಇರೋದಕ್ಕೆ ಕಾರಣ ಈ ಇಬ್ಬರು, ಮೊಹಮ್ಮದ್ ಗುಲಾಂ ರಬ್ಬಾನಿ ಮತ್ತು ಮಧುಸೂದನ್ ಚಾರಿ. 48 ಗಂಟೆ ಆಗ್ತಾ ಇದ್ದಂಗೆ ಇಬ್ಬರಲ್ಲಿ ಒಬ್ರು ಓಡೋಡಿ ಬಂದು ಈ ಗಡಿಯಾರಗಳಿಗೆ ಕೀ ಕೊಡ್ತಾರೆ. ಟೈಮ್ ಕಿಟ್ಟಾಗ ರಿಪೇರಿ ಮಾಡ್ತಾರೆ. ಕೀ ಕೊಡೋಕೆ ಇವರಿಬ್ರು ಬರೋಬ್ಬರಿ 150 ಕಿರಿದಾದ ಮೆಟ್ಲು ಹತ್ತಬೇಕು. ಕತ್ಲು ಕತ್ಲು, ಪಾರಿವಾಳಗಳ ವಾಸನೆ, ಒಂದ್ಸಲಕ್ಕೆ ಒಬ್ರೇ ಹತ್ತೋಕೆ ಆಗೋದು. ಸುಸ್ತಾದ್ರೆ ಅಂತಲೇ 12 ಕಡೆ ವಿಶ್ರಾಂತಿಗೆ ಕ್ಲಾಕ್ ಟವರ್ ನಲ್ಲಿ ಗೂಡು ಮಾಡಿದ್ದಾರಂತೆ. ಇದರ ಇತಿಹಾಸ ಮಾತ್ರ ರೋಚಕ. 1889 ಹೈದರಾಬಾದ್ ನ ಆಳ್ತಿದ್ದ 6ನೇ ನಿಜಾಮ್ ಮೀರ್ ಮೆಹಬೂಬ್ ಅನ್ನೋರು ಲಂಡನ್ನಿಂದ ಈ ಗಡಿಯಾರನ ತರಿಸಿ ಇದನ್ನ ಇಲ್ಲಿ ಅಳವಡಿಸಿದ್ರು. ಅಲ್ಲಿಂದ ತರಿಸೋಕೆ ಕಾರಣ ಏನಂದ್ರೆ, ಬ್ರಿಟಿಷ್ ವೈಸ್ರಾಯ್ ಪತ್ನಿ ಹೈದರಾಬಾದ್ಗೆ ಬರ್ತಾ ಇದ್ರು, ಈ ಹೆಣ್ಮಗಳನ್ನ ಸ್ವಾಗತಿಸೋಕೆ ಅಂತಲೇ ಈ ಗಡಿಯಾರಗಳನ್ನ ತರಿಸಿದ್ರಂತೆ. ನಮ್ಮ ಮೈಸೂರಿನ ಕೆಆರ್ ಸರ್ಕಲ್ ನಲ್ಲೂ ಇರೋ ಚಿಕ್ಕ ಗಡಿಯಾರ ಬ್ರಿಟಿಷ್ ವೈಸ್ರಾಯ್ ಲಾರ್ಡ್ ಡಫ್ರನ್ ಭೇಟಿ ನೆನಪಿಗೆ ನಮ್ಮ 10ನೇ ಚಾಮರಾಜ್ ಒಡೆಯರ್ ಸ್ಥಾಪನೆ ಮಾಡಿದ್ದು. 135 ವರ್ಷಗಳಿಂದ ಇದು ಕೂಡ ಬ್ಯಾಟರಿ ಇಲ್ಲದೆ ಓಡ್ತಾನೆ ಇದೆ. 10 ದಿನಕ್ಕೊಂದು ಸಲ ಕೀ ಕೊಡ್ತಾರಂತೆ. ಇನ್ನು ಧಾರವಾಡದ ವಿಧಾನಸೌಧ ಗೋಪುರ ಗಡಿಯಾರ 7 ಮಹಡಿ ಮೇಲಿದೆ. ಒಂದ್ಸಲ ಡಣ್ ಅಂದ್ರೆ 3 ಕಿಲೋಮೀಟರ್ ತನಕ ಈಗ್ಲೂ ಕೇಳುತ್ತೆ. ನಮ್ಮ ಸೆಂಟ್ರಲ್ ಕಾಲೇಜು ಗಡಿಯಾರ ಇದೆಯಲ್ಲ, ಇದು ಈಗ್ಲೂ ಬೆಂಗಳೂರು ಜನರ ಕಾಲದ ಜೊತೆ ಓಡ್ತಾನೆ ಇದೆ. ಅಂದ್ರೆ ಇತಿಹಾಸದ ಕತೆ ಹೇಳುವ ಈ ಗಡಿಯಾರಗಳ ಟೈಮ್ ಬಹಳ ಚೆನ್ನಾಗಿದೆ. ಈ ಆನೆಗಳ ಟೈಮು ಸೂಪರು ಸೂಪರು. ಯಾಕಂದ್ರೆ ಜಾಂಬಿಯಾದಲ್ಲಿ ಸೌತ್ ಲುಂಗಾವ ರಾಷ್ಟ್ರೀಯ ಉದ್ಯಾನವನದ ಎಂಪುವೆ ಅನ್ನೋ ಲಾಡ್ಜ್ನ ಸ್ವಾಗತ ಕೋಣೆ ಒಳಕ್ಕೆ ಪ್ರವಾಸಿಗರು ಮಾತ್ರ ಅಲ್ಲ, ಆನೆಗಳು ಬರ್ತಾವೆ. ಆದ್ರೆ ರೂಮ್ ಬುಕ್ ಮಾಡ್ಲಿಕ್ಕಲ್ಲ, ಬದಲಿಗೆ ಅಲ್ಲಿರೋ ಮಾವಿನಕಾಯಿಗಳನ್ನ ತಿಂದು ತೇಗೋಕೆ. ಆನೆ ಸೊಂಡ್ಲು ಹಾಕಿ ತಿಂತ ಇದ್ರು ಕೂಡ ಯಾರು ಕೂಡ ಇದನ್ನ ಓಡಿಸೋದಿಲ್ಲ. ಓಡಿಸೋಕೆ ಅಂದ್ಲೇ ಪಟಾಕಿ ಗಿಟಾಕಿ ಅಂಟಿಸೋದಿಲ್ಲ. ಅದಕ್ಕೆ ಹೇಳಿದ್ದು ಈ ಆನೆಗಳ ಟೈಮು ಚೆನ್ನಾಗಿದೆ ಅಂತ. ಎಂತ ಪ್ರೀತಿ ಮರ್ರೆ, ಅಕ್ಟೋಬರ್ ನಿಂದ ಡಿಸೆಂಬರ್ ತನಕ ಲಾಡ್ಜ್ ರಿಸೆಪ್ಷನ್ ಗಳ ಆನೆಗಳ ಕಾರಿಡಾರ್ ಆಗಿರುತ್ತೆ. 10-15 ಆನೆಗಳು ಗಂಡ ಹೆಂಡತಿ ಮಕ್ಕಳು ಮೊಮ್ಮಕ್ಕಳ ಜೊತೆಗೆ ಗುಡುಗುಡು ಅಂತ ಬಂದು ಹೋಗೋದನ್ನ ನೋಡೋಕೆ ಅಂತಲೇ ಎಷ್ಟೋ ಫ್ಯಾಮಿಲಿಗಳು ಅಲ್ಲಿಗೆ ಬರ್ತಾವಂತೆ. ಆನೆಗಳು ಎಷ್ಟು ಟಿವಿಯಿಂದ ನಡ್ಕೊಂಡು ಬರ್ತಾವೆ ಅಂದ್ರೆ, ಉದ್ಯಾನವನ ನಮ್ದು, ಅದರಲ್ಲಿ ಇರೋ ಲಾಡ್ಜು ನಾವೇ ಕಟ್ಟಿರೋದು ಅನ್ನೋ ಓನರ್ಶಿಪ್ ಸೊಕ್ಕು ಇದ್ರ ಮೈಯಲ್ಲೆಲ್ಲ ಕಾಣ್ತಾ ಇರ್ತಂತೆ. ಸುಮಾರು 30 ವರ್ಷಗಳಿಂದ ಈ ಆನೆಗಳು ಹೀಗೆ ಕಾರಿಡಾರ್ ಅಲ್ಲಿ ಓಡಾಡ್ಕೊಂಡು ಹೋಗ್ತಿವಿ ಅಂತೆ. ಹೀಗೆ ಬಂದಾಗ ಯಾವ ಪ್ರವಾಸಿಗರು ಉಸಿರು ಎತ್ತೋಂಗಿಲ್ಲ. ಆನೆಗಳು ಬಂದು ಹೋಗೋ ತನಕ 50 ಅಡಿ ದೂರದ ರೂಮ್ಗಳ ಕಿಟಕಿಗಳಿಂದಲೇ ಗಜಮುಖನ ನೋಡಿ ಕೃತಾರ್ಥರಾಗ್ಬೇಕು. ಯಾವುದೇ ಕಾರಣಕ್ಕೂ ಕ್ಯಾಮ್ರಾ ತೆಗೆಯುವಂತಿಲ್ಲ, ಫ್ಲಾಶ್ ಲೈಟ್ ಖುಲ್ಲಂ ಖುಲ್ಲ ಬಳಸೋ ಹಂಗಿಲ್ಲ. ಆನೆಗಳು ಕೂಡ ತಾವು ಬಂದ ಕೆಲಸ ಮುಗಿಸಿ ತಮ್ಮ ಪಾಡಿಗೆ ತಾವು ಹೊರಟ್ಬಿಡತ್ವೆ. ಒಂದು ದಿನಕ್ಕೆ ಒಂದ್ಸಾರ್ತಿನೋ ಎರಡು ದಿನಕ್ಕೆ ಒಂದ್ಸಾರ್ತಿಯೋ ಬಂದು ಹೋಗ್ತಾವಂತೆ. ಆನೆ ನಡೆದಿದ್ದೆ ದಾರಿ ಅಂದ್ರೆ ಏನು ಅಂತ ಈ ರಿಸೆಪ್ಷನ್ ನಲ್ಲಿ ಜೀವ ಹಿಡ್ಕೊಂಡು ಕೂತೋರಿಗೆ ಚೆನ್ನಾಗಿ ಗೊತ್ತಿದ್ಯಂತೆ. ನಮ್ ಚಿತ್ರದುರ್ಗ ಅಂದ್ರೆ ಕೋಟೆ, ಕೋಟೆ ಅಂದ್ರೆ ದುರ್ಗಾನಪ್ಪ. ಆದ್ರೆ ಈ ಕೋಟೆಗಿಂತಲೂ ಸಂತೆಗುಡ್ಡ ಬಹಳ ಸೀನಿಯರ್. ಇದರಲ್ಲಿ ಮೇದರು ಪಾಡೆ ಅನ್ನೋ ಬಂಡೆ ಸುಮಾರು 25-30 ಅಡಿ ಅಗಲವಾಗಿದೆ. ಒಂದು ಸಲಕ್ಕೆ 30 ಜನರು ಒಟ್ಟೊಟ್ಟಿಗೆ ಇಲ್ಲಿ ಕೂತ್ಕೊಂಡು ಮಳೆ ಬಿಸಿಲಿನಿಂದ ತಪ್ಪಿಸಿಕೊಳ್ಬಹುದು. ಪ್ರಕೃತಿನೇ ಮಾಡಿಕೊಟ್ಟ ನಿಲ್ದಾಣದಲ್ಲಿ ನಮ್ಮ ಪೂರ್ವಿಕರು ವಾಸವಾಗಿದ್ರಂತೆ. ಆಗ ಸುಮ್ಮನೆ ಕೂತಿರೋದು ಏಕೆ

0: ಬೇಟೆ ಚಿತ್ರಗಳನ್ನ ಬಿಡಿಸಿದ್ದಾರಂತೆ. ಆಯುಧ ಹಿಡಿದು ನಿಂತ ಮಾನವರು, ಯುದ್ಧಕ್ಕೆ ನಿಂತ ಸೈನಿಕರ ಚಿತ್ರಗಳು ಗಮನ ಸೆಳೆಯುತ್ತವೆ. ಹಾಗೆ ಚಾವಣಿಯ ಮೇಲೆ ಕೈ ಕೈ ಹಿಡಿದು ನೃತ್ಯ ಮಾಡುತ್ತಿರೋ ಹೆಂಗಳೆಯರ ಚಿತ್ರಗಳು ನೂರಾರು ಕಥೆಗಳನ್ನ ಹೇಳ್ತವೆ. ಎಲ್ಲವೂ ಶಿಲಾಯುಗಕ್ಕೆ ಸೇರಿದವು. ಕೆಂಪು ಕಾವಿಯಿಂದ ರಚಿಸಿರೋ ಚಿತ್ರಗಳು ಯುಗ ಯುಗಗಳೇ ಸಾಗಿದ್ರೂ ಮಂಕಾಗಿಲ್ಲ. ಮಂಕಾಗಿರುವುದನ್ನೆಲ್ಲ ಡಿಜಿಟಲೀಕರಣ ಮಾಡಿ ಸಂರಕ್ಷಣೆ ಮಾಡಿದ್ದಾರಂತೆ. ಬೆಟ್ಟ ಹತ್ತಿದ್ರೆ ನಮ್ಮ ಫೋರ್ ಫಾದರ್ಸ್ ನ ಇತಿಹಾಸನೇ ತೆರೆದುಕೊಳ್ಳುತ್ತೆ. ಬಯಲು ಚಿತ್ರಾಲಯ ಅಂದ್ರೆ ಈ ಬೆಟ್ಟ. ಬೆಟ್ಟದಿಂದ ಕೆಳ ಇಳಿದ್ರೆ ಬೂದಿಗುಡ್ಡದಲ್ಲಿ ಮೊನ್ನೆಯಷ್ಟೇ ಪಾತ್ರೆ, ಅದೇ ನಮ್ಮ ಫೋರ್ ಫಾದರ್ಸ್ ಗಳು ಊಟ ತಿಂಡಿಗೆ ಬಳಸ್ತಿದ್ದಂತಹ ಪಾತ್ರೆ ಪಗಡೆಗಳು ಸಿಕ್ಕಿವೆ ಅಂತ ಹೇಳಲಾಗ್ತಾ ಇದೆ. ಈ ವಾರದ ರಸವಾರ್ತೆಯನ್ನ ಈ ಕಥೆಯೊಂದಿಗೆ ಮುಗಿಸೋಣ. ಮುಂದಿನ ವಾರ ಮತ್ತೆ ಭೇಟಿಯಾಗೋಣ. ಸಮಗ್ರ ನಿರ್ವಹಣೆ ಬೆಂಗಳೂರು ಆಕಾಶವಾಣಿ ಕೇಂದ್ರದ ಸಹಾಯಕ ನಿರ್ದೇಶಕರಾದ ಸುಹಾಸ್ ಆರ್. ಇದು ಬೆಂಗಳೂರು ಆಕಾಶವಾಣಿ ಕೇಂದ್ರದ ಕೊಡುಗೆ.
1: ಆಕಾಶವಾಣಿ ಮಡಿಕೇರಿ, ಸಮಯ ಈಗ 6:35.
2: ಮಾನ್ಸೂನ್ ಮೆಗಾ ಡಿಸ್ಕೌಂಟ್ ಸೇಲ್ ಇರಿಟಿಯಾ ಸುನಿತಾ ಫರ್ನಿಚರ್ನಲ್ಲಿ ಎಲ್ಲಾ ಫರ್ನಿಚರ್ಗಳ ಮೇಲೆ ಅಚ್ಚರಿ ಮೂಡಿಸುವ ಅತಿ ಕಡಿಮೆ ಬೆಲೆ. ಪ್ರೀಮಿಯಂ ಫರ್ನಿಚರ್ಗಳ ಸ್ಪೆಷಲ್ ಕಲೆಕ್ಷನ್ಸ್, ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ, ಸುಲಭ ಕಂತಿನ ಇಎಂಐ ಫೆಸಿಲಿಟಿ. ಸುನಿತಾ ಫರ್ನಿಚರ್, ಉಳಿಯಿಲ್ ಇರಿಟಿ ಹಾಗೂ ತವಕ್ಕರ ಕಣ್ಣು.
3: ಪುಸ್ತಕದ ಅವಹೇಳನ ಜ್ಞಾನದ ಕೊಲೆ. ಪುಸ್ತಕ ಒಬ್ಬ ಉತ್ತಮ ಗೆಳೆಯನಿದ್ದಂತೆ. ಪ್ರಪಂಚದ ಮಹಾನ್ ವ್ಯಕ್ತಿಗಳೆಲ್ಲ ಪುಸ್ತಕ ಪ್ರೇಮಿಗಳೇ ಆಗಿದ್ದರು. ಉತ್ತಮ ಪುಸ್ತಕಗಳನ್ನು ಸಂಗ್ರಹಿಸಿ ನಮ್ಮ ಜ್ಞಾನ ಸಂಪತ್ತನ್ನು ವೃದ್ಧಿಸಿಕೊಳ್ಳೋಣ.

ಕೇಳುಗರೆ, ಇಂದು ಸಂಜೆ 6:50ಕ್ಕೆ ಕಾರ್ಯಕ್ರಮ ಕೃಷಿ ರಂಗ. ಕೃಷಿ ಮತ್ತು ಪರಿಸರ ಸಂಬಂಧಿ ರಸಪ್ರಶ್ನೆ ಹಾಗೂ ನೇರ ಸಂವಾದದ ಕಾರ್ಯಕ್ರಮ ಕೃಷಿ ಸಿರಿ ಮೂಡಿಬರಲಿದೆ. ರೈತ ಬಾಂಧವರು ಸಂಪರ್ಕಿಸಬೇಕಾದಂಥ ದೂರವಾಣಿ ಸಂಖ್ಯೆ 08272225588. ಕೇಳುಗರೆ, ಸಮಯ ಈಗ 6:37 ಆಗಲಿದೆ. ಇನ್ನು ಮುಂದೆ ಜಾಹೀರಾತುಗಳು, ನಂತರ ಪ್ರದೇಶ ಸಮಾಚಾರ ಬೆಂಗಳೂರು ಕೇಂದ್ರದಿಂದ.

0: ಕೇಳುವರೆ, ಇದೇ ಶುಕ್ರವಾರ ಜುಲೈ 31ರಂದು ಸಾಯಂಕಾಲ 6:50 ಹಲೋ ಕೃಷಿರಂಗ ನೇರ ಪ್ರಸಾರ ಕಾರ್ಯಕ್ರಮದ ವಿಷಯ ಬೆಳೆ ಸಮೀಕ್ಷೆ. ಭಾಗವಹಿಸುವವರು ಶ್ರೀ ಸಿಬಿ ಬಾಲರೆಡ್ಡಿ, ಅಪರ ಕೃಷಿ ನಿರ್ದೇಶಕರು ಬೆಳೆ ಅಭಿವೃದ್ಧಿ ಮತ್ತು ಯೋಜನೆ. ಕರೆ ಮಾಡಲು ಫೋನ್ ಸಂಖ್ಯೆಗಳು 2237 0477, 2237 0478, 2237 4999, STD ಕೋಡ್ 080. ಕೇಳಿ, ಇದೇ ಶುಕ್ರವಾರ ಜುಲೈ 31ರಂದು ಸಾಯಂಕಾಲ 6:50 ಹಲೋ ಕೃಷಿರಂಗ ನೇರ ಪ್ರಸಾರ ಕಾರ್ಯಕ್ರಮದ ವಿಷಯ ಬೆಳೆ ಸಮೀಕ್ಷೆ.
1: ರಾಜ್ಯವ್ಯಾಪಿ ಪ್ರಸಾರವಾಗುವ ಹಲೋ ಕೃಷಿರಂಗ ನೇರ ಫೋನಿನ್ ಕಾರ್ಯಕ್ರಮದ ಪ್ರಾಯೋಜಕರು ರಾಜ್ಯ ಕೃಷಿ ಇಲಾಖೆ. ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.

0: ಚಿತ್ರ ಸಾಹಿತಿಗಳು,
1: ವಾದ್ಯ ಸಂಗೀತಗಾರರು,
0: ಹೀಗೆ ಹತ್ತು ಹಲವು ಮಹಾನ್ ಸಾಧಕರ ಕಾರ್ಯಕ್ರಮಗಳನ್ನು
1: ಹೊತ್ತು ಪ್ರಪಂಚದಾದ್ಯಂತ ಬಿತ್ತರಿಸುವ
0: ನಮ್ಮ ವಾಣಿ ಆಕಾಶವಾಣಿ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು. ತಮಿಳುನಾಡಿಗೆ ನೀರು ಬಿಡುಗಡೆ ಕುರಿತ ಸಿಡಬ್ಲ್ಯೂಆರ್ಸಿ ಆದೇಶ ವಿರುದ್ಧ ಮೇಲ್ಮನವಿ ಸಲ್ಲಿಸಲು ಸರ್ಕಾರ ನಿರ್ಧಾರ. ರಾಜ್ಯದ ವಿವಿಧೆಡೆ ರೈತರು ಸೇರಿದಂತೆ ವಿವಿಧ ಸಂಘಟನೆಗಳಿಂದ ಪ್ರತಿಭಟನೆ. ಕಾವೇರಿ ನೀರು ಬಿಡದಂತೆ ಆಗ್ರಹ. ಚಿತ್ರದುರ್ಗ ಜಿಲ್ಲೆಯನ್ನು ಬರ ಪೀಡಿತ ಎಂದು ಘೋಷಿಸುವಂತೆ ಪ್ರತಿಪಕ್ಷ ನಾಯಕ ಆರ್ ಅಶೋಕ ಸರ್ಕಾರಕ್ಕೆ ಸಲಹೆ. ರಾಜ್ಯದಲ್ಲಿ ಕರಡು ಮತದಾರರ ಪಟ್ಟಿಯಿಂದ 84,31,000 ಮಂದಿಯನ್ನು ಹೊರಗಿಡಲು ಆಯೋಗ ತೀರ್ಮಾನ. ಬೆಂಗಳೂರು ಜಲಮಂಡಳಿಯಿಂದ ಕೃತಕ ಬುದ್ಧಿಮತ್ತೆ ರೋಬೋಟಿಕ್ಸ್ ಆಧಾರಿತ ಸ್ಮಾರ್ಟ್ ನೀರು ನಿರ್ವಹಣೆಗೆ ಚಾಲನೆ. ವಾರ್ತೆಗಳ ವಿವರ. ತಮಿಳುನಾಡಿಗೆ ಕಾವೇರಿ ನೀರು ಬಿಡುವಂತೆ ಸಿಡಬ್ಲ್ಯೂಆರ್ಸಿ ಆದೇಶ ಪ್ರಶ್ನಿಸಿ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರಕ್ಕೆ ಮೇಲ್ಮನವಿ ಸಲ್ಲಿಸಲಾಗುವುದು ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ನವದೆಹಲಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಯಾವುದೇ ಕಾರಣಕ್ಕೂ ತಮಿಳುನಾಡಿಗೆ ನೀರು ಬಿಡುವುದಿಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ. ಬೆಂಗಳೂರಿಗೆ ಆಗಮಿಸಿದ ಬಳಿಕ ಪ್ರತಿಪಕ್ಷ ನಾಯಕರೊಂದಿಗೆ ಈ ಕುರಿತಂತೆ ಚರ್ಚೆ ನಡೆಸಲಾಗುವುದು ಎಂದು ಹೇಳಿದ್ದಾರೆ. ತಮಿಳುನಾಡು ಮುಖ್ಯಮಂತ್ರಿ ಜೋಸೆಫ್ ವಿಜಯ್ ರಾಜ್ಯಕ್ಕೆ ಆಗಮಿಸಲಿದ್ದು ಮಾತುಕತೆ ನಡೆಸಲಾಗುವುದು ಎಂದು ತಿಳಿಸಿದ್ದಾರೆ. ಕಾವೇರಿ ಜಲಾನಯನ ಪ್ರದೇಶದ ಪರಿಸ್ಥಿತಿ ನೋಡುವಂತೆ ತಮಿಳುನಾಡು ಮುಖ್ಯಮಂತ್ರಿಗೆ ಮನವಿ ಮಾಡಿದ್ದು, ಅಗತ್ಯವಿರುವ ಹೆಲಿಕಾಪ್ಟರ್ ವ್ಯವಸ್ಥೆ ಮಾಡಲಾಗುವುದು ಎಂದು ಸ್ಪಷ್ಟಪಡಿಸಿದ್ದಾರೆ.
1: ತಮಿಳುನಾಡು ಕೂಡ ನನ್ನ ಹತ್ರ ಕೆಲವು ವಿಚಾರಗಳನ್ನ ಮಾತಾಡಲಿಕ್ಕೆ ಇಂಗಿತವನ್ನ ವ್ಯಕ್ತಪಡಿಸಿದ್ದಾರೆ. ಚೀಫ್ ಸೆಕ್ರೆಟರಿಗೂ ಲೆಟರ್ ಬರ್ತಿದ್ದಾರೆ, ನನ್ನ ಹತ್ರ ಫೋನಲ್ಲಿ ಮಾತಾಡಿದ್ದಾರೆ, ಆಯ್ತು ಬನ್ನಿ ಅಂತ ನಾನು ಹೇಳಿದ್ದೇನೆ. ಜೊತೆಗೆ ನಾನು ಕೂಡ ನಮ್ಮ ರಾಜ್ಯದ ಕಾವೇರಿ ಜಲ ಪ್ರದೇಶದಲ್ಲಿ ಕೂಡ ನೀವು ನೋಡಿ ಅಂತ ಕೂಡ ಒಂದು ರಿಕ್ವೆಸ್ಟ್ ಮಾಡಿದ್ದೇನೆ. ಅದಕ್ಕೆಲ್ಲ ವೀಕ್ಷಣೆ ಮಾಡಲಿಕ್ಕೆ ಹೆಲಿಕಾಪ್ಟರ್ ವ್ಯವಸ್ಥೆ ಎಲ್ಲ ಮಾಡಿದ್ದೆ ಹೇಳಿ ಬರ್ತೀನಿಂದಾಗ ನಾವು ಅತಿಥಿನ ಗೌರವದಿಂದ ಸ್ವೀಕಾರ ಮಾಡಬೇಕಾದ ಕರ್ತವ್ಯ. ಆಯ್ತು ಬನ್ನಿ ಅಂತ ಹೇಳ್ತೇನೆ, ಅದಕ್ಕೆ ಸಿದ್ಧತೆ ಕೂಡ ನಾನು ಮಾಡಿದ್ದೇನೆ.
0: ತಮಿಳುನಾಡಿಗೆ ಕಾವೇರಿ ನೀರು ಹರಿಸಲು ಕಾವೇರಿ ಜಲ ನಿಯಂತ್ರಣ ಸಮಿತಿ ನೀಡಿರುವ ಆದೇಶದ ಹಿನ್ನೆಲೆಯಲ್ಲಿ ಜಲಸಂಪನ್ಮೂಲ ಸಚಿವ ರಾಮಲಿಂಗಾರೆಡ್ಡಿ ಬೆಂಗಳೂರಿನಲ್ಲಿಂದು ತುರ್ತು ಸಭೆ ನಡೆಸಿದ್ದಾರೆ. ಸಭೆಯಲ್ಲಿ ಅಧಿಕಾರಿಗಳಿಂದ ಕೆಆರ್ಎಸ್ ಅಣೆಕಟ್ಟಿನಲ್ಲಿ ಲಭ್ಯವಿರುವಂತಹ ನೀರಿನ ಬಗ್ಗೆ ಮಾಹಿತಿಯನ್ನು ಪಡೆದುಕೊಂಡಿದ್ದಾರೆ. ಬಳಿಕ ಮಾತನಾಡಿದ ಸಚಿವ ರಾಮಲಿಂಗಾರೆಡ್ಡಿ, ಪ್ರಸ್ತುತ 46 ಟಿಎಂಸಿ ನೀರು ಮಾತ್ರ ಲಭ್ಯವಿದ್ದು, ಇದರಲ್ಲಿ 10 ಜಿಲ್ಲೆಗೆ ಕುಡಿಯಲು ಮಾತ್ರ 12 ಟಿಎಂಸಿ ನೀರು ಬೇಕಾಗಲಿದೆ. ಈ ಹಿನ್ನೆಲೆಯಲ್ಲಿ ಸಿಡಬ್ಲ್ಯೂಆರ್ಸಿ ಆದೇಶ ಪಾಲಿಸಲು ಸಾಧ್ಯವಿಲ್ಲದ ಕಾರಣ ಮೇಲ್ಮನವಿ ಸಲ್ಲಿಸಲು ನಿರ್ಧರಿಸಲಾಗಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ತಮಿಳುನಾಡಿಗೆ ಕೆಆರ್ಎಸ್ ಅಣೆಕಟ್ಟೆಯಿಂದ ನಿತ್ಯ 3,500 ಕ್ಯೂಸೆಕ್ ನೀರನ್ನು ಮುಂದಿನ 15 ದಿನಗಳೊಳಗೆ ಬಿಡಬೇಕೆಂಬ ಕಾವೇರಿ ನೀರು ನಿಯಂತ್ರಣ ಸಮಿತಿ ಆದೇಶದ ವಿರುದ್ಧ ಮಂಡ್ಯ ಜಿಲ್ಲೆಯಲ್ಲಿ ರೈತರು ಮತ್ತು ಕನ್ನಡ ಪರ ಸಂಘಟನೆಗಳ ಹೋರಾಟ ತೀವ್ರಗೊಂಡಿದೆ. ಇಂದು ಪ್ರತಿಭಟನಾ ನಿರತ ಹಲವು ಮಂದಿಯನ್ನು ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಮಂಡ್ಯ ನಗರದ ಜೆಸಿ ವೃತ್ತದಲ್ಲಿ ರೈತ ಸಂಘಟನೆ ಹಾಗೂ ಕನ್ನಡ ಪರ ಸಂಘಟನೆಯ ಹಲವು ಬಣಗಳು ಹಾಗೂ ವಿವಿಧ ರಾಜಕೀಯ ಪಕ್ಷಗಳ ಮುಖಂಡರು ಪ್ರತಿಭಟನೆ ನಡೆಸಿದರು. ಬೆಂಗಳೂರು ಮೈಸೂರು ಹೆದ್ದಾರಿಯನ್ನು ಗಂಟೆಗಟ್ಟಲೆ ತಡೆದ ಪರಿಣಾಮ ಕಿಲೋಮೀಟರ್ ಗಟ್ಟಲೆ ವಾಹನ ದಟ್ಟಣೆ ಉಂಟಾಯಿತು. ಬಳಿಕ ಅನಿವಾರ್ಯವಾಗಿ ಪೊಲೀಸರು ಪ್ರತಿಭಟನಾಕಾರರನ್ನು ವಶಕ್ಕೆ ಪಡೆದರು. ಇನ್ನೊಂದೆಡೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರದಲ್ಲಿ ವಿವಿಧ ಕನ್ನಡ ಪರ ಸಂಘಟನೆಗಳಿಂದ ಪ್ರತಿಭಟನೆ ನಡೆಯಿತು. ರಾಜ್ಯ ಸರ್ಕಾರ ಯಾವುದೇ ಕಾರಣಕ್ಕೂ ನೀರು ಬಿಡಬಾರದು, ಈ ಬಗ್ಗೆ ಮೇಲ್ಮನವಿ ಸಲ್ಲಿಸಲು ರಾಜ್ಯದ ಹಿತ ಕಾಪಾಡಬೇಕೆಂದು ಪ್ರತಿಭಟನಾಕಾರರು ಆಗ್ರಹಿಸಿದ್ದಾರೆ. ಚಿತ್ರದುರ್ಗ ಜಿಲ್ಲೆಯಲ್ಲಿ ತೀವ್ರ ಮಳೆ ಅಭಾವದಿಂದ ಭೀಕರ ಬರ ಪರಿಸ್ಥಿತಿ ತಲೆದೋರಿರುವ ಹಿನ್ನೆಲೆಯಲ್ಲಿ ವಿಧಾನಸಭೆಯ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ ನೇತೃತ್ವದ ಬಿಜೆಪಿ ಬರ ಅಧ್ಯಯನ ನಿಯೋಗವು ಇಂದು ಜಿಲ್ಲೆಯ ವಿವಿಧ ತಾಲೂಕುಗಳಿಗೆ ಭೇಟಿ ನೀಡಿ ಬೆಳೆ ಹಾನಿ ಪರಿಶೀಲನೆ ನಡೆಸಿತು. ಹಿರಿಯೂರು ತಾಲೂಕಿನ ಮೇಟಿಕುರ್ಕೆ ಮತ್ತು ಸೊರಗೊಂಡನಹಳ್ಳಿ ಗ್ರಾಮಗಳಲ್ಲಿ ಒಣಗಿ ಹೋಗಿರುವ ಸೂರ್ಯಕಾಂತಿ, ಶೇಂಗಾ ಹಾಗೂ ಜೋಳದ ಬೆಳೆಗಳನ್ನು ವೀಕ್ಷಿಸಿದ ನಿಯೋಗ ಸಂಕಷ್ಟದಲ್ಲಿರುವಂತಹ ರೈತರಿಂದ ನೇರವಾಗಿ ಮಾಹಿತಿ ಪಡೆಯಿತು. ಬಳಿಕ ಸುದ್ದಿಗಾರರೊಂದಿಗೆ

0: ಮಾತನಾಡಿದ ಪ್ರತಿಪಕ್ಷ ನಾಯಕ ಆರ್ ಅಶೋಕ, ಜಿಲ್ಲೆಯಲ್ಲಿ ಮಳೆ ಇಲ್ಲದೆ ನೆಲ ಬಿರುಕು ಬಿಟ್ಟಿದ್ದು ಶೇಕಡ 81%ರಷ್ಟು ಬಿತ್ತನೆ ಕಾರ್ಯವೇ ನಡೆದಿಲ್ಲ ಎಂದು ವರದಿಯಾಗಿದೆ. ಕೂಡಲೇ ಚಿತ್ರದುರ್ಗ ಜಿಲ್ಲೆಯನ್ನು ಮೊದಲ ಆದ್ಯತೆಯಾಗಿ ಬರ ಪೀಡಿತ ಎಂದು ಘೋಷಿಸುವಂತೆ ರಾಜ್ಯ ಸರ್ಕಾರವನ್ನು ಒತ್ತಾಯಿಸಿದ್ದಾರೆ. ಕೇಂದ್ರದ ಎಸ್ಡಿಆರ್ಎಫ್ ನಿಧಿಗೆ ರಾಜ್ಯ ಸರ್ಕಾರ ತನ್ನ ಪಾಲಿನ ನಿಧಿ ಸೇರಿಸಿ ತಕ್ಷಣವೇ ರೈತರಿಗೆ ಪರಿಹಾರ ವಿತರಿಸಬೇಕು. ಜಾನುವಾರುಗಳಿಗೆ ಮೇವಿನ ಅಭಾವ ತಪ್ಪಿಸಲು ಗೋಶಾಲೆಗಳನ್ನು ತೆರೆಯಲೇಬೇಕು ಹಾಗೂ ಕುಡಿಯುವ ನೀರಿನ ಅಭಾವ ನೀಗಿಸಲು ಪ್ರತಿಯೊಂದು ತಾಲೂಕಿಗೆ ಕನಿಷ್ಠ 50 ಕೋಟಿ ರೂಪಾಯಿ ಅನುದಾನ ಬಿಡುಗಡೆ ಮಾಡಬೇಕು ಎಂದು ಆಗ್ರಹಿಸಿದ್ದಾರೆ. ಚಾಮರಾಜನಗರದ ವಿವಿಧೆಡೆ ಬರ ಅಧ್ಯಯನ ನಡೆಸಿ ಬಿಜೆಪಿ ನಾಯಕ ಛಲವಾದಿ ನಾರಾಯಣಸ್ವಾಮಿ ನೇತೃತ್ವದ ತಂಡ ಜಿಲ್ಲೆಯ ವಿವಿಧೆಡೆ ಬೆಳೆ ಹಾಗೂ ಕೆರೆಗಳ ಸ್ಥಿತಿಗತಿ ವೀಕ್ಷಣೆ ಮಾಡಿದರು. ಚಾಮರಾಜನಗರ ತಾಲೂಕಿನ ಹೆಗೋಠಾರ ಗ್ರಾಮದಲ್ಲಿ ನೀರಿನ ಕೊರತೆ ಉಂಟಾದ ಪರಿಣಾಮ ಒಣಗುತ್ತಿರುವ ಹತ್ತಿ, ಜೋಳ, ಬಾಳೆ ಫಸಲನ್ನು ವೀಕ್ಷಿಸಿದರು. ತಾಲೂಕಿನ ನಂಜೆ ದೇವನಪುರ, ಕಾವುದವಾಡಿ ಸೇರಿದಂತೆ ಇತರೆ ಗ್ರಾಮಗಳ ಜಮೀನುಗಳಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15ಕ್ಕೆ. ರಾಜ್ಯದಲ್ಲಿ ನಡೆಯುತ್ತಿರುವಂತಹ ವಿಶೇಷ ಮತದಾರ ಪಟ್ಟಿ ಪರಿಷ್ಕರಣೆ ಪ್ರಕ್ರಿಯೆಯಲ್ಲಿ 834,31,612 ಮತದಾರರನ್ನು ಮೊದಲ ಕರಡು ಮತದಾರರ ಪಟ್ಟಿಯಿಂದ ಹೊರಗಿಡಲು ಗುರುತಿಸಲಾಗಿದೆ ಎಂದು ರಾಜ್ಯ ಮುಖ್ಯ ಚುನಾವಣಾ ಅಧಿಕಾರಿ ವಿ ಅನ್ಬುಕುಮಾರ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ರಾಜ್ಯದಲ್ಲಿ ಶೇಕಡ 76.99%ರಷ್ಟು ಗಣತಿ ನಮೂನೆಗಳ ಡಿಜಿಟಲೀಕರಣ ನಡೆದಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಮತದಾರರ ನೋಂದಣಾಧಿಕಾರಿಗಳು ಹಾಗೂ ಪಿಎಲ್ಒಗಳು ಎಸ್ಐಆರ್ ಕಾರ್ಯವನ್ನು ಜವಾಬ್ದಾರಿಯುತವಾಗಿ ನಿರ್ವಹಿಸುವಂತೆ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಈ ನಡುವೆ ಬೆಂಗಳೂರು ಕೇಂದ್ರ ವ್ಯಾಪ್ತಿಯಲ್ಲಿ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಕಾರ್ಯದ ಪ್ರಗತಿ ಪರಿಶೀಲನೆ ನಡೆಸಿದ ಅವರು, ಯಾವುದೇ ಲೋಪದೋಷವಿಲ್ಲದಂತೆ ಕಾರ್ಯನಿರ್ವಹಿಸಲು ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದ್ದಾರೆ. ಸಾರ್ವಜನಿಕರಿಗೆ ಅನಾನುಕೂಲವಾಗದಂತೆ ಎಸ್ಐಆರ್ ಕಾರ್ಯ ನಡೆಸಲು ಸೂಚನೆ ನೀಡಿದ್ದಾರೆ. ತಂಡಗಳಾಗಿ ಕಾರ್ಯನಿರ್ವಹಿಸಿ ಎಸ್ಐಆರ್ಗೆ ವೇಗ ನೀಡುವಂತೆ ತಿಳಿಸಿದ್ದಾರೆ. ಬಿಎಲ್ಒಗಳ ಬಾಕಿ ಸಂಭಾವನೆಯನ್ನು ತಕ್ಷಣವೇ ಬಿಡುಗಡೆಗೊಳಿಸಲು ಸೂಚನೆ ನೀಡಿದ್ದಾರೆ. ಬೆಂಗಳೂರು ನಗರದಲ್ಲಿ ಕುಡಿಯುವ ನೀರಿನ ಪರಿಣಾಮಕಾರಿ ನಿರ್ವಹಣೆ, ನೀರಿನ ಸೋರಿಕೆ ಮತ್ತು ಕಲುಷಿತಗೊಳ್ಳುವುದನ್ನು ತಡೆಗಟ್ಟುವ ಜೊತೆಗೆ ಆದಾಯ ಸೋರಿಕೆಯನ್ನು ನಿಯಂತ್ರಿಸುವ ಉದ್ದೇಶದಿಂದ ಬೆಂಗಳೂರು ಜಲಮಂಡಳಿ ಕೃತಕ ಬುದ್ದಿಮತ್ತೆ ಮತ್ತು ರೋಬೋಟಿಕ್ಸ್ ಆಧಾರಿತ ನೂತನ ಪೈಲಟ್ ಯೋಜನೆಗೆ ಚಾಲನೆ ನೀಡಿದೆ. ಖಾಸಗಿ ಸಂಸ್ಥೆಯೊಂದಿಗಿನ ಸಹಯೋಗದಲ್ಲಿ ಜಲಮಂಡಳಿ 1.5 ವರ್ಷದ ಪೈಲಟ್ ಯೋಜನೆ ಜಾರಿಗೊಳಿಸಲಿದೆ. ಯೋಜನೆಯನ್ನು ಮೊದಲ ಹಂತದಲ್ಲಿ ಬೆಂಗಳೂರು ದಕ್ಷಿಣ ವಿಭಾಗದಲ್ಲಿ ಅನುಷ್ಠಾನಗೊಳಿಸಲಾಗುತ್ತಿದೆ. ಯೋಜನೆಗೆ ಸಂಬಂಧಿಸಿದಂತೆ ಇಂದು ಜಲಮಂಡಳಿ ಮತ್ತು ಪಾಲುದಾರ ಸಂಸ್ಥೆಗಳ ನಡುವೆ ಒಪ್ಪಂದಕ್ಕೆ ಸಹಿ ಹಾಕಲಾಯಿತು. ಬಳಿಕ ಮಾತನಾಡಿದ ಜಲಮಂಡಳಿ ಅಧ್ಯಕ್ಷೆ ಡಾ ಎನ್ ಮಂಜುಳಾ, ನಗರದ ನೀರು ಸರಬರಾಜು ಜಾಲವನ್ನು ತಂತ್ರಜ್ಞಾನ ಆಧಾರಿತವಾಗಿ ಮೇಲ್ವಿಚಾರಣೆ ಮಾಡುವುದು ಈ ಯೋಜನೆಯ ಪ್ರಮುಖ ಉದ್ದೇಶ ಎಂದು ತಿಳಿಸಿದ್ದಾರೆ. ಬಾಹ್ಯಾಕಾಶ ಕ್ಷೇತ್ರದಲ್ಲಿ ಕೈಗೊಂಡಿರುವ ನೀತಿ ಸುಧಾರಣೆಗಳ ಬಳಿಕ ದೇಶದಲ್ಲಿ ಖಾಸಗಿ ವಲಯದ ಭಾಗವಹಿಸುವಿಕೆ ಗಣನೀಯವಾಗಿ ಹೆಚ್ಚಿದೆ ಎಂದು ಕೇಂದ್ರ ಸರ್ಕಾರ ತಿಳಿಸಿದೆ. ದಾವಣಗೆರೆ ಸಂಸದೆ ಡಾ ಪ್ರಭಾ ಮಲ್ಲಿಕಾರ್ಜುನ್, ಖಾಸಗಿ ವಲಯದ ಭಾಗವಹಿಸುವಿಕೆಯ ಪ್ರಗತಿ, ಹೂಡಿಕೆ ಬದ್ಧತೆಗಳು, ನೀಡಲಾದ ಅನುಮತಿಗಳು, ಪ್ರಮುಖ ಯೋಜನೆಗಳು, ರಾಷ್ಟೀಯ ಭದ್ರತೆಗೆ ಕೈಗೊಂಡಿರುವ ಸುರಕ್ಷತಾ ಕ್ರಮಗಳು, ಬಾಹ್ಯಾಕಾಶ ನವೋದ್ಯಮಗಳಿಗೆ ದೊರೆಯುತ್ತಿರುವಂತಹ ಬೆಂಬಲ ಹಾಗೂ ಜಾಗತಿಕ ಬಾಹ್ಯಾಕಾಶ ಆರ್ಥಿಕತೆಯಲ್ಲಿ ಭಾರತದ ಪಾಲು ಹೆಚ್ಚಿಸುವ ಕ್ರಮಗಳ ಕುರಿತು ಕೇಳಿದ ಪ್ರಶ್ನೆಗೆ ಕೇಂದ್ರ ಸರ್ಕಾರ ಈ ಉತ್ತರ ನೀಡಿದೆ. 2026ರಲ್ಲಿ ಖಾಸಗಿ ಬಾಹ್ಯಾಕಾಶ ಕ್ಷೇತ್ರಕ್ಕೆ $187 ಮಿಲಿಯನ್ ಹೂಡಿಕೆಯಾಗಿದೆ. ಭಾರತೀಯ ರಾಷ್ಟೀಯ ಬಾಹ್ಯಾಕಾಶ ಉತ್ತೇಜನಕ್ಕೆ ಕೇಂದ್ರ ಸರ್ಕಾರ ಇದುವರೆಗೆ ಸರ್ಕಾರೇತರ ಸಂಸ್ಥೆಗಳಿಗೆ 108 ಅನುಮತಿಗಳನ್ನು ನೀಡಿದೆ ಎಂದು ಸರ್ಕಾರ ಮಾಹಿತಿ ನೀಡಿದೆ. ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಕುರಿತಂತೆ ಗದಗ ಜಿಲ್ಲೆಯಲ್ಲಿ ಈವರೆಗೆ 774,971 ಗಣತಿ ನಮೂನೆಗಳನ್ನು ಡಿಜಿಟಲೀಕರಣಗೊಳಿಸಲಾಗಿದ್ದು ಶೇಕಡ 85.83%ರಷ್ಟು ಪ್ರಗತಿಯಾಗಿದೆ ಎಂದು ಜಿಲ್ಲಾಧಿಕಾರಿ ಸಿಎನ್ ಶ್ರೀಧರ್ ತಿಳಿಸಿದ್ದಾರೆ. ಚಿತ್ರದುರ್ಗ ಜಿಲ್ಲೆಯಲ್ಲಿ ಮತದಾರರ ಪಟ್ಟಿಗಳ ವಿಶೇಷ ಸಮಗ್ರ ಪರಿಷ್ಕರಣೆ ಕಾರ್ಯವು ಭರದಿಂದ ಸಾಗುತ್ತಿದ್ದು ಈವರೆಗೆ ಒಟ್ಟು 12,56,888 ಗಣತಿ ನಮೂನೆಗಳ ಡಿಜಿಟಲೀಕರಣ ಪೂರ್ಣಗೊಂಡಿದೆ ಎಂದು ಜಿಲ್ಲಾಧಿಕಾರಿ ಟಿ ವೆಂಕಟೇಶ್ ಮಾಹಿತಿ ನೀಡಿದ್ದಾರೆ. ವಿಜಯಪುರ ಜಿಲ್ಲೆಯಲ್ಲಿ ಇಲ್ಲಿಯವರೆಗೆ 16,06,566 ಗಣತಿ ನಮೂನೆ

0: ಯೋಜನೆಗಳು ಡಿಜಿಟಲೀಕರಣಗೊಂಡಿವೆ ಎಂದು ವಿಜಯಪುರ ಜಿಲ್ಲಾಧಿಕಾರಿ ಡಾ ಆನಂದ್ ಕೆ ಹೇಳಿದ್ದಾರೆ. ರಾಜ್ಯದಲ್ಲಿ ಅಕ್ರಮವಾಗಿ ನೆಲೆಸಿರುವ ಬಾಂಗ್ಲಾದೇಶದ ವಲಸಿಗರನ್ನು ಗುರುತಿಸಿ ಗಡಿಪಾರು ಮಾಡುವ ನಿಟ್ಟಿನಲ್ಲಿ ಪ್ರಸ್ತುತ ಎಸ್ಐಆರ್ ಪ್ರಕ್ರಿಯೆ ಜಾರಿಯಲ್ಲಿದೆ ಎಂದು ವಿಧಾನಸಭೆಯ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ ಚಿತ್ರದುರ್ಗದಲ್ಲಿ ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ತಮಿಳುನಾಡಿಗೆ ನೀರು ಬಿಡುಗಡೆ ಕುರಿತ ಸಿಡಬ್ಲ್ಯೂಆರ್ಸಿ ಆದೇಶ ವಿರುದ್ಧ ಮೇಲ್ಮನವಿ ಸಲ್ಲಿಸಲು ಸರ್ಕಾರ ನಿರ್ಧಾರ. ರಾಜ್ಯದ ವಿವಿಧೆಡೆ ರೈತರು ಸೇರಿದಂತೆ ವಿವಿಧ ಸಂಘಟನೆಗಳಿಂದ ಪ್ರತಿಭಟನೆ. ಕಾವೇರಿ ನೀರು ಬಿಡದಂತೆ ಆಗ್ರಹ. ಚಿತ್ರದುರ್ಗ ಜಿಲ್ಲೆಯನ್ನು ಬರಪೀಡಿತ ಎಂದು ಘೋಷಿಸುವಂತೆ ಪ್ರತಿಪಕ್ಷ ನಾಯಕ ಆರ್ ಅಶೋಕ ಸರ್ಕಾರಕ್ಕೆ ಸಲಹೆ. ರಾಜ್ಯದಲ್ಲಿ ಕರಡು ಮತದಾರರ ಪಟ್ಟಿಯಿಂದ 84,31,000 ಮಂದಿಯನ್ನು ಹೊರಗಿಡಲು ಆಯೋಗ ತೀರ್ಮಾನ. ಬೆಂಗಳೂರು ಜಲಮಂಡಳಿಯಿಂದ ಕೃತಕ ಬುದ್ಧಿಮತ್ತೆ ರೋಬೋಟಿಕ್ಸ್ ಆಧಾರಿತ ಸ್ಮಾರ್ಟ್ ನೀರು ನಿರ್ವಹಣೆಗೆ ಚಾಲನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35.
1: ಆಕಾಶವಾಣಿ ಮಡಿಕೇರಿ ಕೆಳಗಡೆ ಸಮಯ ಈಗ 6:50 ನಮ್ಮ ಮುಂದಿನ ಕಾರ್ಯಕ್ರಮ ಕೃಷಿ ರಂಗ.

0: ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಕೃಷಿ ಸಿರಿ, ಕೃಷಿ ಮತ್ತು ಪರಿಸರ ಕುರಿತಾದಂಥ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ರೈತ ಬಾಂಧವರಿಗೆಲ್ಲ ಆತ್ಮೀಯ ಸ್ವಾಗತ. ರೈತ ಬಾಂಧವರೇ, ಈ ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸಿ ತಮ್ಮ ಕೃಷಿ ಅನುಭವಗಳನ್ನು ಹಂಚ್ಕೋಬೋದು, ಹಾಗೆಯೇ ತಮ್ಮ ಕೃಷಿ ಜ್ಞಾನವನ್ನು ಕೂಡ ಬೇರೆಯವರಿಗೆ ಹಂಚಬಹುದು. ತಾವು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸೋದಕ್ಕೆ ಕರೆ ಮಾಡಬೇಕಾದಂಥ ನಮ್ಮ ದೂರವಾಣಿ ಸಂಖ್ಯೆ 08-272-22 ಇದು STD ಕೋಡು. ದೂರವಾಣಿ ಸಂಖ್ಯೆ 22-85-58. ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ, 22-85-58. STD ಕೋಡ್ 08-272-22 ಇದು ಮಡಿಕೇರಿಯ STD ಕೋಡ್ ಸಂಖ್ಯೆ. ಈಗ ನಮ್ಮ ಸ್ಟುಡಿಯೋದಲ್ಲಿ ನನ್ನ ಜೊತೆಯಲ್ಲಿ ನಮ್ಮ ಉದ್ಘೋಷಕರಾದಂಥ ವಿನೋದ್ ಮೂಡಗದ್ದೆಯವರು ಕೂಡ ಇದ್ದಾರೆ. ವಿನೋದ್, ನಿಮಗೂ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತ.
1: ಧನ್ಯವಾದಗಳು ಸರ್.
0: ಈಗ ಮಳೆ ಸ್ವಲ್ಪ ಚುರುಕಾಗಿದೆ ಅಂತ ಹೇಳ್ಬೋದು.
1: ಹೌದು,
0: ಜುಲೈ ತಿಂಗಳ ಕೊನೆ ಒಂದು ವಾರವನ್ನು ನಾವು ಪ್ರವೇಶ ಮಾಡಿ ಆಗಸ್ಟ್ ತಿಂಗಳಿಗೆ ಕಾಲಿಡ್ತಾ ಇದ್ದೀವಿ. ಆಗಸ್ಟ್ ತಿಂಗಳಲ್ಲಿ ಒಳ್ಳೆ ಮಳೆ ಬರುತ್ತೆ ಅಂತ ಒಂದು ಮುನ್ಸೂಚನೆ ಇದೆ.
1: ಹೌದು,
0: ಇದು ಒಂದು ರೀತಿ ಎಲ್ಲರಿಗೂ ಆಶಾದಾಯಕವಾದ ಸಂಗತಿ. ಮತ್ತು ಈ ಭತ್ತದ ಕೃಷಿ ಇನ್ನೂ ಪ್ರಾರಂಭವಾಗಿಲ್ಲ ಅನ್ನೋದು ಗೊತ್ತಾಗಿದೆ. ಶೇಕಡ 2ರಷ್ಟು ಮಾತ್ರ
1: ಮಳೆಯಾಗಿದೆ
0: ಅಂತಂದು, ಈ ಮಳೆಯಿಂದ ಸ್ವಲ್ಪ ನೀರು ನಿಂತು ಗದ್ದೆಯಲ್ಲಿ ನೀರು ಸಂಗ್ರಹ ಆದರೆ ಅವರು ಈಗ ಡ್ರಮ್ ಸೀಡ್ರ್ ಮೂಲಕ ಮತ್ತು ಈಗ ನೇರವಾಗಿ ಎರಚ್ತಾರೆ ಕೆಲವರು ಬೀಜವನ್ನು, ಆ ರೀತಿ ಮಾಡೋದ್ರ ಮೂಲಕ ಈಗ ತಕ್ಷಣಕ್ಕೆ ಅವರು ಬಿತ್ತನೆ ಮಾಡ್ಕೋಬೋದು. ಯಾಕೆಂದರೆ ಸಸಿ ಮಡಿ ಮಾಡಿಕೊಂಡು ಮತ್ತೆ ನಾಟಿ ಮಾಡೋದು ಭಾಳ ಸಮಯ ತೆಗೆದುಕೊಳ್ಳುತ್ತೆ. ಈಗ ಈ ಕ್ರಮಗಳೇ ಅವ್ರಿಗಿರೋದು, ಕೈಯಿಂದ ಎರಚೋದು ಅಥವಾ ಡ್ರಮ್ ಸೀಡರ್ನಲ್ಲಿ ಮೊಳಕೆ ಹೊಡೆದಂಥ ಬೀಜಗಳನ್ನು ಬಿತ್ತನೆ ಮಾಡಿ ಅವರು ಭತ್ತದ ಕೃಷಿಯನ್ನು ಮಾಡಬಹುದು ಅಂತ ನಾವು ಈ ಸಂದರ್ಭದಲ್ಲಿ ಹೇಳೋಣ. ಈಗ ಒಂದು ದೂರವಾಣಿ ಕರೆ ಇದೆ, ಸ್ವೀಕರಿಸೋಣ. ಹಲೋ, ಹಲೋ,
2: ನಮಸ್ತೆ.
0: ನಮಸ್ತೆ, ತಾವು?
2: ಹೊಸಕೇರಿ ಅಂತ ಮಾತಾಡ್ತಾ ಇರೋದು.
0: ಹೊಸಕೇರಿ, ತಮ್ಮ ಹೆಸರು?
2: ಗಿರಿಜೇಶ್ ಅಂತ.
0: ಹಾ, ಗಿರಿಜೇಶ್ ಅವರು ಹೇಳಿ. ಗಿರಿಜೇಶ್, ಹೇಳಿ. ಗಿರಿಜೇಶ್ ಅವರು, ಹೇಗಿದೆ ಈ ಸರಿ ಮಳೆ ನಿಮ್ ಕಡೆ?
2: ನಮ್ ಕಡೆ ಮಳೆ ಹೋದ ವರ್ಷದ ಅರ್ಧ
0: ಹೋದ ವರ್ಷದಕ್ಕಿಂತ ಅರ್ಧ ಪಟ್ಟು ಕಡಿಮೆ ಅಂತೀರಾ?
2: ಅರ್ಧ ಪರ್ಸೆಂಟ್ ಬಂದಿದೆ ಅಷ್ಟೇ.
0: ಬಹಳ ಕಡಿಮೆ ಇದೆ,
2: ತುಂಬಾ ಕಡಿಮೆ ಇದೆ.
0: ಮತ್ತೆ ಬೆಳೆ ಹೇಗಿದೆ ಗಿರಿಜೇಶ್ ಅವರು?
2: ಬೆಳೆ ಪರವಾಗಿ ಇರೋದಿದೆ, ಅದ್ ನೆಕ್ಸ್ಟ್ ನಿಲ್ಲುತ್ತೆ ಹೇಳಕ್ ಆಗಲ್ಲ.

0: ವಾಕಿಂಗ್ ನಾರ್ಮಲ್ ಆಗಿದೆ, ಆದ್ರೆ ಅದ್ ಎರಡ್ ಮೂರ್ ಟೈಪ್ ಅಷ್ಟೇ, ಬಸ್ ಮಳೆ ಆಮೇಲೆ ಮಳೆ ಮಳೆ.
1: ಸ್ವಲ್ಪ ಮಾತಾಡಿ ಗಿರಿಜೇಶ್. ಹಲೋ.
0: ಮೂರ್ ಟೈಮ್ ಪ್ರಾಬ್ಲಮ್ ಆಗಿ ಚೆಕಿಂಗ್ ಆಗಿಲ್ಲ ಸರ್. ಹಲೋ.
1: ಹೇಳಿ ಹೇಳಿ ಹೇಳಿ.
0: ಮೂರ್ ಟೈಮ್ ಸೆಟ್ಟಿಂಗ್ ಆಗಿದಲ್ಲ, ಅದು ಒಂದ್ ಸ್ವಲ್ಪ ದಪ್ಪ ಆಗಿದೆ, ಒಂದ್ ಕಿಸಿರ್ ಇದೆ, ಒಂದ್ ಮೀಡಿಯಂ ಈ ತರ ಇದೆ. ಅದು ನೆಕ್ಸ್ಟ್ ಡೇ ಡ್ರಾಪ್ ಆಟ ಆಯ್ತು, ದಪ್ಪದ ಬರೋ
1: ಸ್ವಲ್ಪ ಉದುರ್ತಾ ಇತ್ತ. ಕಾಫಿ ಎಷ್ಟು ಭಾಗ ಅನ್ಸುತ್ತೆ ನಿಮ್ಗೆ ನೋಡಿದಾಗ? ಅದೇ ಈಗ ಹೇಗಿದೆ ಬೆಳೆ?
0: ಬೆಳೆ ಸುಮಾರು ಆಗಿದೆ, ಮಳೆದು ವೈಪರೀತ್ಯದಿಂದ ಒಳ್ಳೆ ಮಳೆ ಬಂದು ಒಂದು ಒಳ್ಳೆ ಬಿಸಿಲು ಬಂದು ಪುನಃ ಮಳೆ ಬಂದ್ರೆ
1: ಯಾಕೆ
0: ಸಡನ್ ಆಗಿ ಜಮೀನು.
1: ಹಲೋ ಹಲೋ. ದೂರ ಸವಾರಣೆ ಸಂಪರ್ಕದಲ್ಲಿ ಕಡಿತ ಉಂಟಾಗಿದೆ, ಮತ್ತೆ ಅವ್ರ ಜೊತೆ ಸಂಪರ್ಕ ಸಾಧಿಸ್ಬೋದು ಅಂತ ಹೇಳೋಣ. ಹೊಸ್ಕೇರಿ ಗಿರಿಜೇಶ್ ಅವರು ನಮಗೆ ನಮ್ಮ ಕಾರ್ಯಕ್ರಮದಲ್ಲೂ ಕೂಡ ಭಾಗವಹಿಸಿದ್ರು ಅವರು. ಮತ್ತೆ ಈಗ ವಿನೋದ್, ಒಂದು ವಿಚಾರ ಅಂತ ಅಂದರೆ ನಮ್ಮ ಕರಿಮೆಣಸು ಬೆಳೆಗಾರರು ಈ ಸಂದರ್ಭದಲ್ಲಿ ಈ ಗಿಡಗಳನ್ನು ನೆಟ್ಟಂಥ ಗುಂಡಿನಲ್ಲಿ ನೀರು ನಿಲ್ಲದಂತೆ ಎಚ್ಚರಿಕೆ ವಹಿಸೋದು ಬಹಳ ಮುಖ್ಯ. ಮತ್ತು ಈ ಸಂದರ್ಭದಲ್ಲಿ ಈ ಕರಿಮೆಣಸಿನಲ್ಲಿ ಈ ಫೈಟಾಪ್ತರ ಸೊರಗು ರೋಗ ಬರೋ ಸಾಧ್ಯತೆ ಇರುತ್ತೆ. ಅದ್ರ ಕಡೆಗೆ ನಮ್ಮ ರೈತ ಬಾಂಧವರು ಎಚ್ಚರಿಕೆಯನ್ನು ವಹಿಸಬೇಕಾಗತ್ತೆ. ಅಂದರೆ ಬುಡದಲ್ಲಿ ನೀರು ನಿಲ್ಲದಂತೆ ಎಚ್ಚರಿಕೆ ವಹಿಸೋದು ಬಹಳ ಮುಖ್ಯ. ನೀರು ಬಸ್ದೋಗೋ ರೀತಿಯಲ್ಲೇ ವ್ಯವಸ್ಥೆಯನ್ನು ಮಾಡ್ಕೋಬೇಕು. ಬಟ್ ಫೈಟಾಪ್ತರ ಸೋಂಕೇನಾದರೂ ಕಂಡುಬಂದರೆ ಅಂತ ಬಳ್ಳಿಗಳನ್ನೇ ಕಿತ್ತಾಕಬೇಕಾಗತ್ತೆ, ಇಲ್ಲಾಂದರೆ ಬೇರೆ ಕಡೆ ಹರಡೋ ಸಾಧ್ಯತೆ ಇರುತ್ತೆ. ಮತ್ತು ಇನ್ನೊಂದೇನು ಅಂತಂದರೆ, ಈಗ ಮೊದಲು ನಾವು ಮುಂಜಾಗ್ರತೆಯಾಗಿ ಈ ಬೋರ್ಡೋ ಮಿಶ್ರಣವನ್ನು ಸಿಂಪರಣೆ ಮಾಡೋದಕ್ಕೆ ಶಿಫಾರಸು ಮಾಡ್ತಾರೆ ನಮ್ಮ ತಜ್ಞರು ಮುಂಜಾಗ್ರತೆಯಾಗಿ. ಆದರೆ ಒಂದ್ಸರಿ ರೋಗ ಬಂತು ಅಂದರೆ ಬೇರೆ ಒಂದು ಶಿಲೀಂದ್ರನಾಶಕವನ್ನು ಅವರು ಸಿಂಪರಣೆ ಮಾಡಬೇಕಾಗತ್ತೆ. ಇದಕ್ಕೋಸ್ಕರ ಒಂದು ಮೆಟಲಾಕ್ಸಿಲ್ ಮ್ಯಾಂಕೋಜೆಬ್ ಅಂತ ಒಂದು ಶಿಲೀಂದ್ರನಾಶಕ ಸಿಗುತ್ತೆ. ಇದನ್ನು 1 ಲೀಟ್ರ್ ನೀರಿಗೆ 1.2 ಗ್ರಾಂ ಪ್ರಮಾಣದಲ್ಲಿ ಬೆರೆಸ್ಕೊಂಡು ಆ ಗಿಡಗಳಿಗೆ ಸೋಂಕು ತಗಲಿರುವಂಥ ಈ ಫೈಟಾಪ್ತರ ಅಂತೀವಲ್ಲ ಎಲೆ ಒಂದು ಗಿಡ ಸೊರಗು ರೋಗ, ಅದರ ಒಂದು ಸೋಂಕು ತಗಲಿರುವಂಥ ಬಳ್ಳಿಗಳಿಗೆ ಸಿಂಪರಣೆ ಮಾಡಬೇಕು. ಮತ್ತು ಅಕ್ಕಪಕ್ಕದ ಒಂದು ಬಳ್ಳಿಗಳಿಗೂ ಕೂಡ ಸಿಂಪರಣೆ ಮಾಡೋದು. ಮಣ್ಣನ್ನು ಕೂಡ ನೆನೆಸ್ಬೇಕಾಗತ್ತೆ ಬುಡಕ್ಕೆ. ಈ ವಿಚಾರವನ್ನು ರೈತ ಬಾಂಧವರು ಗಮನಿಸಬೇಕು. ಕೆಳಗಡೆ ಬಿದ್ದಂಥ ಎಲೆಗಳನ್ನು ಮತ್ತು ಕೊತ್ತುಗಳನ್ನು ತೆಗೆದು ಸ್ವಚ್ಛ ಮಾಡಬೇಕು, ನಾಶ ಮಾಡಬೇಕಾಗತ್ತೆ. ಆಳವಾಗಿ ಒಂದು ಗುಂಡಿ ತೆಗೆದು ಉಗುಳಬೇಕಾಗತ್ತೆ. ಇದು ಒಂದು ಕ್ರಮ. ಮತ್ತೆ ಒಂದು 10 ದಿನಗಳ ನಂತರ ಇದೇ ಸಿಂಪರಣೆಯನ್ನೇ ಕೊಡಬೇಕಾಗತ್ತೆ. ನಾವು ಹೇಳಿದ್ವಲ್ಲ ಮೆಟಲಾಕ್ಸಿಲ್ ಮ್ಯಾಂಕೋಜೆಬ್ಬು 1 ಲೀಟ್ರ್ ನೀರಿಗೆ 1.2 ಗ್ರಾಂ ಪ್ರಮಾಣದಲ್ಲಿ. ಸಾಧಾರಣವಾಗಿ ಒಂದೊಂದು ಬಳ್ಳಿಗೆ 8-10 ಲೀಟ್ರು ದ್ರಾವಣದವರೆಗೂ 5 ಲೀಟ್ರವರೆಗೂ ಹಾಕಬೇಕಾಗತ್ತೆ. ಆ ಪ್ರಮಾಣದಲ್ಲೇ ನಾವು ಬಳಸಬೇಕಾಗತ್ತೆ ಈ ಶಿಲೀಂದ್ರನಾಶಕದ ದ್ರಾವಣವನ್ನು. ಮತ್ತು ಈ ಸೋಂಕನ್ನು ಹರಡೋದನ್ನು ತಪ್ಪಿಸೋದಕ್ಕೆ 1%ರ ಬೋರ್ಡೋ ದ್ರಾವಣವನ್ನು ಕೂಡ ನಾವು ಸಿಂಪರಣೆ ಮಾಡಬೇಕಾಗತ್ತೆ ಬಳ್ಳಿಗಳಿಗೆ. ಅದು ಒಂದು ಮುಂಜಾಗ್ರತಾ ಕ್ರಮ. ಆರೋಗ್ಯವಂತ ಬಳ್ಳಿಗಳಿಗೆ ಈ ರೋಗ ಬರೋದನ್ನು ನಾವು ತಡೆಯೋದಕ್ಕೆ ಅದೊಂದು ಕ್ರಮ. ಈಗ ಒಂದು ದೂರವಾಣಿ ಕರೆಯಿದೆ, ಸ್ವೀಕರಿಸೋಣ. ಹಲೋ.
0: ಹಲೋ
1: ನಮಸ್ಕಾರ.
0: ನಮಸ್ತೆ. ನಮಸ್ತೆ ಸರ್.
1: ನಮಸ್ಕಾರ. ತಾವು?
0: ನಾನು ಮಾಧವ ಚೆಂಬು ಅಂತ ಮಾತಾಡ್ತಿರೋದು.
1: ಮಾಧವ ಚೆಂಬು ಗ್ರಾಮ. ಹೇಳಿ ಮಾಧವ ಅವರು, ಹೇಗಿದೆ ಮಳೆ ನಿಮ್ ಕಡೆ?
0: ಇವಾಗ ಮಳೆ ಹೇಳ್ಬೇಕಾಗಿದ್ರೆ ನಾವು ವರ್ಷ ಪ್ರತಿ ಬರತಕ್ಕಂತ ಮಳೆಯನ್ನು ಹೋಲಿಸಿದ್ರೆ ನಮಗೆ ಇತ್ತೀಚೆಗೆ ಒಂದು 4 ದಿನದ ಹಿಂದೆ ಏನೇನು ಸಹಾಯ ಉಂಟಾಯ್ತು ಸರ್. ಆದರೆ ಇವಾಗ ಬರ್ತಾ ಬರ್ತಾ ಏನಾಯ್ತು ಅಂದ್ರೆ ಮಳೆ ಬಹುಶಃ ನಮ್ಮನ್ನ ಜೀವ ಮಾಡ್ತದೆ ಅಂತ ತುಂಬಾ ಖುಷಿ ಆಯ್ತು ಮನಸ್ಸಿಗೆ. ಯಾಕಂದ್ರೆ ಅದ್ರ ಜೊತೆ ಈಗಿನ ಪರಿಸ್ಥಿತಿನ ನೋಡಿದ್ರೆ ನಾವು ಬೇಸಿಗೆಯಲ್ಲಿ ಯಾರ ಮನೆಗೆ ನೀರಿಗೆ ಹೋಗುವುದು ಅಂತ ತುಂಬಾ ಭಯದಿಂದ ಇದೀವಿ.
1: ಅಂದ್ರೆ ನಮಗೆ ಕುಡಿಯೋದಕ್ಕೆ ನೀರು ಸಿಗುತ್ತೋ ಇಲ್ಲ ಅನ್ನೋ ಪರಿಸ್ಥಿತಿ ಇತ್ತಲ್ಲ.
0: ಖಂಡಿತ ಖಂಡಿತ.
1: ಈಗ ಪರವಾಗಿಲ್ಲ,
0: ದೇವರು ಕೊಟ್ಟು
1: ಪರಿಸ್ಥಿತಿ ಸುಧಾರಿಸಿದೆ ಅಂತೀರಾ?
0: ಖಂಡಿತ ಖಂಡಿತ.
1: ಮತ್ತೆ ಮುಂದಿನ ತಿಂಗಳಲ್ಲೂ ಕೂಡ ಒಳ್ಳೆ ಮಳೆ ಆಗೋ ಒಂದು ಮುನ್ಸೂಚನೆ ಕೂಡ ಸಿಕ್ಕಿದೆ.

0: ರಿಲಿ ಲೆಂಗಿ ಅಂತ ಹೇಳ್ತಾರೆ, ಬರೋದಿಗಳು ಮಳೆ ಬಂದು
1: ಹಲೋ
0: ಬಹುಶಃ ಮಳೆ ಬಂದ್ರೆ ಅಕ್ಟೋಬರ್ ನವೆಂಬರ್ ಮಳೆ ಬೇಕಾಗುತ್ತೆ. ಆದ್ರೆ ಏನಂದ್ರೆ ಈಗಾರು ಮಳೆ ಬಾರದೆ ಆವಾಗ ವಿಪರೀತ ಮಳೆ ಕಾಲು ಮಳೆ ಸೇರಬಹುದು, ಇನ್ನಿತರ ಬೆಳೆಗಳಿಗೆ ಪರಿಸ್ಥಿತಿಗಳು
1: ಕಟ್ಕಟ್ಟಾಗಿ ಬರ್ತಾ ಇದೆ. ಮಾಧವ ಅವರು ನಿಮ್ಮ ಒಂದು ದೂರವಾಣಿ ಹೇಳಿ ಹೇಳಿ ಹೇಳಿ, ನೀವು ಮಾತಾಡುವಾಗ ಸ್ವಲ್ಪ ಹತ್ತಿರಕ್ಕೆ ಇಟ್ಕೊಂಡು ಮಾತಾಡಿ ಫೋನ್ನ. ಸೊ ನಿಮ್ದು ಕಾಫಿ ಎಲ್ಲ ಹೇಗಿದೆ? ಕಾಫಿ ಮತ್ತೆ ಅಡಿಕೆ
0: ಅಡಿಕೆ ಸರ್ ಇವಾಗ ಏನಾಯ್ತಂದ್ರೆ ರೋಗ ಬಂದ್ಬಿಟ್ಟು ತುಂಬಾ ತೊಂದರೆಗಳು ಬಂದ್ಬಿಟ್ಟಿದೆ, ಮತ್ತೆ ಇವಾಗ ಹೊಸ ಹೊಸ ತಳಿಗಳನ್ನ ಪ್ರಾರಂಭ ಮಾಡ್ತಿದ್ದಾರೆ ಸರ್ ಅಡಿಕೆಯಲ್ಲಿ.
1: ಯಾವ ರೋಗ ನೀವು ಹೇಳೋದು
0: ಅಂದ್ರೆ ಈ ಎಲೆ ಚುಕ್ಕಿ ರೋಗ ಹೊರಟು ಬರ್ತಿತ್ತು,
1: ಎಲೆ ಚುಕ್ಕಿ ರೋಗ
0: ಬರ್ತಿತ್ತು. ತದನಂತರ ನೋಡಿ ಹಳದಿ ರೋಗ ಹೊರಟು ಬರ್ತಿತ್ತು. ನೋಡಿ
1: ಹಳದಿ ರೋಗ ಮೊದಲೇ ಬಂದಿದೆ, ಎಲೆ ಚುಕ್ಕಿ ರೋಗ ಈಗೀಗ ಅದರದ್ದು ಪ್ರಾಮುಖ್ಯತೆ
0: ಜಾಸ್ತಿ ಆಗ್ತಿದೆ.
1: ಹೌದೌದು ಅಂದ್ರೆ ಈ ಸರಿ ಸ್ವಲ್ಪ ಒಣ ವಾತಾವರಣ ಇರೋದ್ರಿಂದ ಎಲೆ ಚುಕ್ಕೆ ರೋಗನು ಕೂಡ ಹೆಚ್ಚಾಗೋ ಸಾಧ್ಯತೆ ಇದೆ.
0: ಖಂಡಿತ ಇದೆ ಸರ್, ಖಂಡಿತ ಇದೆ.
1: ಸರಿ, ಈಗ ಒಟ್ಟಾರೆ ಈಗ ಸ್ವಲ್ಪ ಮಳೆ ತೃಪ್ತಿದಾಯಕವಾಗಿ ಬರ್ತಾ ಇದೆ ಅಲ್ವಾ?
0: ಈಗ ತೃಪ್ತಿ ಕೊಡ್ತಿದೆ, ಮುಂದಕ್ಕೆ ಏನಾಗುತ್ತದೆ ಭಗವಂತನ ಒಬ್ಬನೇ ಬಲ್ಲ ಸರ್.
1: ಅದೇ ಅದೇ ಅದೇ ಹೌದು, ಈ ವರ್ಷ ಸ್ವಲ್ಪ ಮುನ್ಸೂಚನೆ ಕೊಟ್ಟಿದ್ರು ಏರ್ಪೇರ್ ಆಗುತ್ತೆ ಅಂತ.
0: ಹೌದು ಹೌದು,
1: ಜೂನ್ನಲ್ಲೂ ಸರಿಯಾಗಿಲ್ಲ, ಜುಲೈನಲ್ಲಿ ಈಗ ಜುಲೈ ಎರಡನೇ ವಾರದಲ್ಲಿ ಸ್ವಲ್ಪ ಬಂತು, ಮತ್ತೆ ಈ ವಾರದಲ್ಲಿ ಮತ್ತೆ ಚೆನ್ನಾಗಿ ಅನಿಸ್ತಾ ಇದೆ.
0: ಅದೇ
1: ಏರ್ಪೇರಿದೆ ಸ್ವಲ್ಪ ಮಳೆ, ನೋಡೋಣ ಒಳ್ಳೇದಾಗುತ್ತೆ ಅಂತ ನಾವು ನಿರೀಕ್ಷಿಸಬಹುದು.
0: ಅಲ್ಲ ಒಂದು ಒಂದು ಖುಷಿ ಅಂದ್ರೆ ಏನಂದ್ರೆ ಚಿತ್ರದುರ್ಗ ತುಮಕೂರು ಈ ಕಡೆಗೆಲ್ಲ ನೋಡಿದ್ರೆ ನಾವೇ ನಾವೇ ಪುಣ್ಯವಂತರು.
1: ಅಲ್ಲಿ ಮಳೆನೇ ಆಗಿಲ್ಲ ಈ ಸದ್ರಿ.
0: ಇಲ್ಲ ಇಲ್ಲ ಸರ್,
1: ಮಳೆ ಇಲ್ಲ ಅಂತ ಹೇಳ್ಬಹುದು.
0: ಖಂಡಿತ ನಮ್ಮ ನಮ್ಮ ಫ್ರೆಂಡ್ಸ್ ಗಳೆಲ್ಲ ಕಾಲ್ ಮಾಡ್ತಿರುವಾಗ ಅವರು ಪಾಪ ಬಡದಾಡ್ಕೊಂಡಿದ್ದಾರೆ.
1: ಮತ್ತೆ ಅಣೆಕಟ್ಟುಗಳಲ್ಲೂ ಕೂಡ ನೀರು ಕೂಡ ಇಲ್ಲ, ಈಗ ಕುಡಿಯೋದಕ್ಕೆ ಬಳಸ್ಕೋಬೇಕು ಅಂತಾನೆ ನಮ್ಮ ಈ ಸೆಂಟ್ರಲ್ ವಾಟರ್ ಕಮಿಷನ್ ಅಂತಾರಲ್ಲ, ಅವರು ಕೂಡ ಒಂದು ತಿಳುವಳಿಕೆ ಕೊಟ್ಟಿದ್ದಾರೆ ಎಲ್ಲ ರಾಜ್ಯಗಳಿಗೆ, ಕುಡಿಯೋ ನೀರಿಗೆ ಆದ್ಯತೆ ಅಲ್ವಾ, ಹಾಗಾಗಿ. ಸರಿ ಮಾಧವ ಅವರು, ಈ ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು.
0: ಬಹಳಷ್ಟು ಖುಷಿ ಆಯ್ತು ಸರ್ ಕರೆಯನ್ನು ಸ್ವೀಕರಿಸಲಿಕ್ಕೆ.
1: ನಮಸ್ಕಾರ ನಮಸ್ಕಾರ. ಈಗ ವಿನೋದ್ ನಾವು ಮಾತಾಡ್ತಾ ಇದ್ವಿ, ಮುಖ್ಯವಾಗಿ ಕರಿಮೆಣಸಿನಲ್ಲಿ ಏನೇನು ಕ್ರಮಗಳನ್ನು ಈ ಸಂದರ್ಭದಲ್ಲಿ ಕೈಗೊಳ್ಳಬೇಕು ಅಂತ. ಇದೇ ಒಂದು ಕ್ರಮಗಳನ್ನು ರೈತ ಬಾಂಧವರು ಮುಂದುವರಿಸ್ಕೊಂಡು ಹೋಗಬೇಕಾಗತ್ತೆ. ಇನ್ನು ಏಲಕ್ಕಿ ಬೆಳೆಗೆ ಬಂದರೆ ಕಟ್ಟೆ ಪೀಡಿತ ಗಿಡಗಳೇನಾದರೂ ಇದ್ದರೆ ಕಿತ್ತು ನಾಶಪಡಿಸೋದು ಬಹಳ ಮುಖ್ಯ, ಏಕೆಂದರೆ ಅದು ಬೇರೆ ಒಂದು ಗಿಡಗಳಿಗೂ ಕೂಡ ಹರಡೋ ಸಾಧ್ಯತೆ ಇರುತ್ತೆ. ಈಗ ದೂರವಾಣಿ ಸಂಪರ್ಕದಲ್ಲಿ ಕಡಿತ ಉಂಟಾಗಿದೆ, ದೂರವಾಣಿ ಕರೆ ಬರಲಿಲ್ಲ. ಇನ್ನೊಂದೇನು ಅಂತ ಅಂದರೆ ಇದು ಮಳೆಗೆ ತುತ್ತಾಗೋದ್ರಿಂದ ಶೇಕಡ ಒಂದರ ಬೋರ್ಡು ದ್ರಾವಣವನ್ನು ಸಿಂಪರಣೆ ಮಾಡಬೇಕಾಗತ್ತೆ, ಗರಿಗಳ ಮೇಲೆ ಮತ್ತು ಬುಡಕ್ಕೆ ಬೀಳೋ ರೀತಿಯಲ್ಲಿ ಸಿಂಪರಣೆ ಮಾಡಬೇಕಾಗತ್ತೆ. ಮತ್ತು ಈ ಸಂದರ್ಭದಲ್ಲಿ ಸ್ವಲ್ಪ ಈ ಗೆಡ್ಡೆ ಕೊಳೆ ರೋಗ ಅಂತೀವಲ್ಲ, ಏನು ಕಂದು ಕೊಳೆ ಕಂದುಗಳು ಕೊಳೆಯೋ ಸಾಧ್ಯತೆಯೂ ಇರುತ್ತೆ. ಈಗ ಒಂದು ದೂರವಾಣಿ ಕರೆ ಇದೆ, ಸ್ವೀಕರಿಸೋಣ. ಹಲೋ
2: ಸರ್, ನಮಸ್ತೆ ಸರ್.
1: ನಮಸ್ಕಾರ, ತಾವು?
2: ಸರ್ ಮಡಿಕೇರಿಯಿಂದ ಶಿವನಂಜು ಮಾತಾಡ್ತಾ ಇದ್ದೀನಿ ಸರ್.
1: ಹೇಳಿ ಶಿವನಂಜು ಅವರೇ.
2: ಸರ್ ಅದೇ ನಮ್ಮಲ್ಲಿ ಶುಂಠಿ ಬೆಳೀತಾ ಇದಾರೆ, ಈಗ 2020 ಬೆಳೆ ಶುಂಠಿ ಬೆಳೀತಾರೆ. ಆಮೇಲೆ ಈಗ ಸದ್ಯಕ್ಕೆ ತಂಬಾಕು ಬೆಳೆದೇ ಇದೆ ಸರ್.
1: ಹೌದೌದೌದು,
2: ಈಗ 2027 ನಾವು ಶುಂಠಿನೇ ಬೆಳಿಬೇಕಂತ ತೀರ್ಮಾನ ಮಾಡಿದೀವಿ ಸರ್.
1: ಅಲ್ಲ ಈಗ ಶುಂಠಿ ಹಸಿ ಶುಂಠಿಗಾಗಿ ಕೇಳ್ತಾ ಇದಾರಲ್ವಾ?
2: ಹಸಿ ಶುಂಠಿ ಕೇಳ್ತಾ ಇದಾರೆ ಸರ್ ಕೆಲವು ಕಡೆ.
1: ಅದು ಎಂತ ಬೆಲೆ ಸರಿಯಾಗಿ ಸಿಗ್ತಾ ಇಲ್ಲ ಅಂತನೂ ನಾವು ಪತ್ರಿಕೆಗಳಲ್ಲಿ ಓದಿದೀವಿ.
2: 4,000 ರೂಪಾಯಿ ಅಂತಾನೆ ಹೇಳ್ತಾ ಇದ್ರಲ್ಲ ಸರ್.
1: ಅಂದ್ರೆ ಎಷ್ಟು ಬಂದ್ರೆ ಗಿಟ್ಬಹುದು ಅಂತೀರಾ ಶಿವನಂಜು ಅವರು?
2: ಸರ್
1: ಎಷ್ಟು ಬಂದ್ರೆ ಗಿಟ್ಬಹುದು ಅಂತೀರಾ?
2: ಅದೇ ಒಂದು 6,000 ರೂಪಾಯಿ ಬರ್ಬೇಕು ಸರ್.
1: 6,000 ಬರ್ಲೇಬೇಕು ಅಂತೀರಾ?
2: ಒಂದು 6 ಆದ್ರೂ ಬರ್ಬೇಕು ಸರ್. 5-6 ಆದ್ರೂ ಇರ್ಬೇಕು ಸರ್.
1: ಈಗ ಸಿಗ್ತಾ ಇರೋದು ಬಹಳ ಕಡಿಮೆ ಅಂತೀರಿ?
2: ಕೆಲವು ಕಡೆ ಕೆಲವು ಸರ್ ಸರಿ 13,000-13,000 ಅಂತ.
1: ಎಷ್ಟು
2: ಕಳೆದ ಸರಿ 13,000 ಅಂತ ಇದ್ರು ಸರ್?
1: ಹೌದೌದು, ಈ ಸರಿ ನೀವು ಹೇಳ್ದಂಗೆ 3.5-4,000
2: ಮೂರುವರೆ 4,000 ರೂಪಾಯಿ ಅಂತೇನೋ ನಿರೀಕ್ಷೆ ಇದೆ ಸರ್.
1: ಖರ್ಚು

0: ಶಿಕ್ಷೆ ಸರಿಯಾಗಿ ಬಿಡುತ್ತೆ.
1: ಹೌದು ಸರ್, ಸರ್ಕಾರದಕ್ಕೆ ಸುಮಾರು ಬೇಕಲ್ಲ ಸರ್, ಅದಕ್ಕೆ ಔಷಧಿ ಹೊಡಿಬೇಕು,
0: ಹೌದು ಹೌದು ಹೌದು ಹೌದು. ಮತ್ತೆ
1: ಸುಮಾರು ಕೆಲಸಗಳು ಕೂಡ ಇದೆಯಲ್ಲ ಸರ್ ಅದರಲ್ಲಿ,
0: ಮಡಿಗಳು ಮಾಡಬೇಕು, ಸೊಪ್ಪೆಲ್ಲ
1: ರೋಗ ಬರದಂತೆ
0: ಹಾಕ್ಬೇಕು.
1: ತಡೆಗಟ್ಟೋ ರೀತಿಯ ಒಂದು ಔಷಧಿ ಹೊಡಿಬೇಕು, ಅದನ್ನ ಚೆನ್ನಾಗಿ ನೋಡ್ಕೋಬೇಕು.
0: ಶುಂಠಿ ಅಲ್ಲದೆ ಇನ್ಯಾವ ಬೆಳೆ ಬೆಳಿತೀರಾ
1: ಸರ್? ಅಷ್ಟು ಅದೇ ತಂಬಾಕು ಶುಂಠಿ
0: ಎರಡನೇ.
1: ಎರಡನೇ ಸರ್.
0: ತಂಬಾಕಿಗೆ ಅಷ್ಟು ಪ್ರೋತ್ಸಾಹ ಸಿಗ್ತಾ ಇಲ್ವಲ್ಲ ಸರ್ಕಾರದಿಂದ ಈಗ?
1: ಪ್ರೋತ್ಸಾಹ ಸಿಗ್ತಾ ಇಲ್ಲ ಸರ್.
0: ಯಾಕೆಂದ್ರೆ ಅದು ಒಂದು ರೀತಿ ಸಿನ್ ಗೂಡ್ ಅಂತಾರೆ, ಪಾಪದ ವಸ್ತು.
1: ಹೌದು ಸರ್, ಆರೋಗ್ಯಕ್ಕೆ ಮಾರಕ ಸರ್ ಅದು.
0: ಆರೋಗ್ಯಕ್ಕೆ ಮಾರಕ, ಪರಿಸರಕ್ಕೂ ಕೆಲವು ಸಂದರ್ಭದಲ್ಲಿ ಹೊಗೆಯಿಂದ ಎಲ್ಲ ಸಮಸ್ಯೆ ಆಗುತ್ತೆ.
1: ಹೌದು ಸರ್,
0: ಹಾಗಾಗಿ ಅದಕ್ಕೆ ಅಷ್ಟು ಪ್ರೋತ್ಸಾಹ ಕೊಡ್ತಾ ಇಲ್ಲ. ಅದಕ್ಕೆ ಬದಲಾಗಿ
1: ಶುಂಠಿ ಮತ್ತೆ ಭತ್ತ ಬೆಳಿಕೊಂಡಿದೀವಿ ಸರ್. ಸ್ವಲ್ಪ ಭತ್ತನು ಕೂಡ ಬೆಳಿತೀವಿ.
0: ಭತ್ತನು ಬೆಳಿತೀರಾ?
1: ಮನೆಗೆ ಆಗೋಷ್ಟು ಒಂದ್ ಸ್ವಲ್ಪ ರಾಗಿನೂ ಬೆಳಕತ್ತೀವಿ ಸರ್.
0: ನೀರಾವರಿ ಆಶ್ರಯ ಇದೆಯಾ ನಿಮಗೆ?
1: ಇದೆ ಇದೆ ಸರ್.
0: ಅಂದ್ರೆ ಈಗ ಭತ್ತ ಏನಾದರೂ ನಾಟಿ ಮಾಡಿದಿರಾ ಅಥವಾ ಇನ್ನು ಮಡಿಯನ್ನ ಮಾಡ್ಕೊಂಡಿರ, ಸಸಿ ಮಡಿ?
1: ಅದೇ ಭತ್ತ ಎಲ್ಲ ಬಂದಿದೆ ಅಂತ ಸರ್.
0: ಅಂದ್ರೆ
1: ನೋಡ್ಬೇಕು ಸರ್ ಇನ್ನು.
0: ನಿಮಗೆ
1: ಜನವರಿ ಮೇಲೆ ಶುಂಠಿ ಬೆಳಿತಾರಂತೆ ಸರ್.
0: ಬೋರ್ ವ್ಯವಸ್ಥೆ ಇರುತ್ತಾ ಭತ್ತಕ್ಕೆ?
1: ಇದೆ ಸರ್, ಇದೆ ಇದೆ.
0: ರಾಗಿಗೆ?
1: ರಾಗಿ ಇನ್ನು ಬೆಳಕತ್ತೀವಿ ಸರ್, ಒಂದ್ 20 ಮೂಟೆ ಬೆಳಕತ್ತೀವಿ ಸರ್.
0: ನಿಮ್ಮ
1: ಮನೆಗೆ ಎಷ್ಟು ಬೇಕು ಅಷ್ಟು ಇಟ್ಕೊಂಡು
0: ಉಳಿದಿದ್ದು ಮಾರಾಟ
1: ಉಳಿದಿದ್ದು ಅವಶ್ಯಕತೆ ಇದ್ರೆ ಮಾರ್ಕತ್ತೀವಿ ಸರ್.
0: ಈಗ ರಾಗಿಗೂ ಒಳ್ಳೆ ಒಳ್ಳೆ ಬೆಲೆ ಸಿಗ್ತಾ ಇದೆ ಈಗ ಶಿವನಂಜಿ ಅವರು.
1: ಸಿಗ್ತಾ ಇದೆ ಸರ್.
0: ಇಂತಿಂತ ತಳಿಗಳು ಅಂತ ಏನಾದ್ರೂ ಜ್ಞಾಪಕ ಇದೆಯಾ ನಿಮಗೆ?
1: ಯಾವ್ದು ಸರ್?
0: ಭತ್ತದಲ್ಲಿ ಯಾವ ತಳಿ ಬಳಸ್ತೀರಾ
1: ಸರ್? ಭತ್ತದಲ್ಲಿ ಒಂದು ತಳಿ ಹೆಸರು ಭತ್ತದಲ್ಲಿ.
0: ಇದು ರಾಗಿನಲ್ಲಿ?
1: ರಾಗಿನಲ್ಲೂ ರಾಗಿನ ಬೆಳಿತಾ ಇದಾರೆ ಸರ್.
0: ರಾಗಿನೂ ಅದು ಮಡಿ ಮಾಡ್ಕೊಂಡೇ ಬೆಳಿತಾರೆ, ಸಸಿ ಮಡಿ
1: ಬೆಳಿತೀವಿ ಸರ್. ಎರಡು ಎಕರೆ ಇದೆ ಸರ್, ಎರಡು ಎಕರೆ ಇದೆ ಸರ್.
0: ಎರಡು ಎಕರೆಯಲ್ಲಿ ಮನೆಗೆ ಎಷ್ಟಾಗುತ್ತೋ ಅಷ್ಟು ಬೆಳ್ಕೊಂಡು.
1: ಮನೆಗೆ ಎಷ್ಟಾಗುತ್ತೋ ಅಷ್ಟು ಬೆಳ್ಕತ್ತೀವಿ ಸರ್.
0: ಈಗ ಸ್ವಲ್ಪ ಮಳೆ ಚುರುಕಾಗಿದೆ, ಅಲ್ಲೂ ಬರ್ತಾ ಇದೆಯಾ ನಿಮ್ಮೂರ ಕಡೆ?
1: ಮಳೆ ಪರವಾಗಿಲ್ಲ ಸರ್.
0: ಪರವಾಗಿಲ್ಲ,
1: ಹುಣಸೂರು ಕಡೆ ಕಡಿಮೆನೆ ಸರ್.
0: ಹುಣಸೂರು ಕಡೆ ಕಡಿಮೆ ಆಗಿದೆ ಅಂದ್ರೆ ಬಯಲುಸೀಮೆ ಎಲ್ಲ ಕಡೆ ಎಲ್ಲ ಕಡಿಮೆನೇನೆ.
1: ಹೌದೌದು,
0: ನಿಮ್ದು ಸ್ವಲ್ಪ ಮಲೆನಾಡಿಗೆ ಹೊಂದ್ಕೊಂಡಿರೋದ್ರಿಂದ ಮಳೆ ಪ್ರಮಾಣ ಇರುತ್ತೆ. ಕುಡಿಯಕ್ ನೀರ್ ಬೇಕು. ಹೌದೌದು, ಧನ್ಯವಾದಗಳು ಶಿವನಂಜಿ ಅವರು ಕರೆ ಮಾಡಿದಕ್ಕೆ ಧನ್ಯವಾದಗಳು. ಈಗ ನಾವು ಏಲಕ್ಕಿ ಬಗ್ಗೆ ಮಾತನಾಡ್ತಾ ಇದ್ವಿ. ಕಟ್ಟೆ ಪೀಡಿತ ಗಿಡಗಳನ್ನ ನಾವು ಕಿತ್ತು ನಾಶಪಡಿಸ್ಬೇಕು ಅಂತ ಒಂದು, ಮತ್ತು ಶೇಕಡ ಒಂದರ ಬೋರ್ಡು ದ್ರಾವಣವನ್ನು ಸಿಂಪಡಣೆ ಮಾಡಬೇಕು ಅಂತ ಈ ಸಂದರ್ಭದಲ್ಲಿ, ಮತ್ತು ಈ ಬುಡುಕು ಕೂಡ ಹಾಕಬೇಕಾಗತ್ತೆ. ಈ ತಾಮ್ರದ ಆಕ್ಸಿಕ್ಲೋರೈಡ್ ಅಂತ ಒಂದು ಸಿಗುತ್ತೆ, ಅದನ್ನು ಒಂದು ಬ್ಯಾರಲ್ ನೀರಿಗೆ ಅರ್ಧ ಕಿಲೋಗ್ರಾಮ್ ಪ್ರಮಾಣದಲ್ಲಿ ಬೆರೆಸ್ಕೊಂಡು ಪ್ರತಿ ಒಂದು ಗಿಡಕ್ಕೆ 3-4 ಲೀಟರ್ನಷ್ಟು ಹಾಕಿ ತೋಯಿಸ್ಬೇಕಾಗತ್ತೆ. ಅದರಿಂದ ಏನಂದರೆ ಈ ಕೊತ್ತುಕೊಳೆ ರೋಗ, ಮತ್ತು ಕಾಯಿ ಕೊಳೆ ರೋಗ, ಮತ್ತು ಅದು ಬುಡಕೊಳೆ ರೋಗ, ಇವನ್ನೆಲ್ಲನೂ ಕೂಡ ನಿರ್ವಹಣೆ ಮಾಡೋದಕ್ಕೆ ಸಾಧ್ಯವಾಗುತ್ತೆ. ಈಗ ಮತ್ತೊಂದು ದೂರವಾಣಿ ಕರೆ ಇದೆ, ಸ್ವೀಕರಿಸೋಣ. ಹಲೋ,
2: ಹಲೋ, ನಮಸ್ತೆ ಸರ್.
0: ನಮಸ್ಕಾರ, ತಾವು?
2: ಗಣೇಶ್ ಕುಮಾರ್.
0: ಗಣೇಶ್ ಕುಮಾರ್ ಅವರು, ಹೇಗೆ ಹೇಳಿ ಗಣೇಶ್ ಕುಮಾರ್ ಅವರು, ಹೇಗಿದೆ ಬೆಳೆಗಳು?
2: ಬೆಳೆಗಳು 9 ದಿವಸ ಆಯ್ತು ಗೊಬ್ಬರ ಕೊಟ್ಟು.
0: ಯಾವುದು, ಕಾಫಿಗ?
2: ಕಾಫಿಗೆ.
0: ಏನೇನು ಕೊಟ್ಟು?
2: ಕಾಫಿಗೆ, ಮಧ್ಯೆ ಮಧ್ಯೆ ಅಡಿಕೆ, ಮತ್ತೆ ಒಳ್ಳೆ ಮೆಣಸು, ಎಲ್ಲ ಎಲ್ಲ ಕಾಫಿ ಇದು ಒಳ್ಳೆ ಮೆಣಸು ಬಳ್ಳಿ ಎಲ್ಲದಕ್ಕೆ ಕೊಟ್ಟಿದ್ದೀನಿ.
0: ಎಲ್ಲದಕ್ಕೂ ಕೊಟ್ಟಿರಿ ಗೊಬ್ಬರ?
2: ಕೊಟ್ಟೆ ಸರ್.
0: ಸ್ವಲ್ಪ ರೇಡಿಯೋದಿಂದ ದೂರ ಬರ್ತೀರಾ ಗಣೇಶ್? ಪ್ರತಿಧ್ವನಿ ಬರ್ತಾ ಇದೆ.
2: ತುಂಬಾ ದೂರ ಇದ್ದೀನಿ ಸರ್.
0: ಆದ್ರೂ ಪ್ರತಿಧ್ವನಿ ಕೇಳಿಸ್ತಲೇ ಇದೆ.
2: ಆಯ್ತಾಯ್ತು ಆಯ್ತಾಯ್ತು.
0: ಕರಿಮೆಣಸಿನಲ್ಲಿ ಏನು ಕೊತ್ತುಗಳೆಲ್ಲ ಈಗ ಚೆನ್ನಾಗಿ ಅಭಿವೃದ್ಧಿ ಆಗ್ತಾ ಇದಾವ?
2: ಚೆನ್ನಾಗಿದೆ ಈ ವರ್ಷ. ಏನು ಮಳೆದು, ಮಳೆ ಇಲ್ಲ ಅಷ್ಟು, 22 ಇಂಚು 16 ಸೆಂಟ್ ಆಯ್ತು ಅಷ್ಟೇ ಇವತ್ತಿಗೆ.
0: ಕಳೆದ ವರ್ಷಕ್ಕೆ ಕೋಲ್ಸಿದ್ರೆ ಹೇಗನ್ಸುತ್ತೆ?
2: ಕಾಲ್ ಭಾಗ ಆಗಿಲ್ಲ ಸರ್.
0: ಕಾಲ್ ಭಾಗನೂ ಆಗಿಲ್ಲ ಅಂತಾರ?
2: ಹೌದು.
0: ಕಾಫಿಗೆ ಗೊಬ್ಬರ ಕೊಟ್ರಿ, ಈಗ ಕರಿಮೆಣಸಿಗೂ ಕೊಟ್ಟಿದ್ದೀರಾ?
2: 9 ದಿವಸ ಆಯ್ತು ಸರ್ ಇವತ್ತು ಗೊಬ್ಬರ ಕೊಟ್ಟು. ಮಂಗಳವಾರ.
0: ಪರವಾಗಿಲ್ಲ ಅನ್ಸುತ್ತಾ ಈಗ ಎಲ್ಲ ಗಿಡಗಳು ಗೆಲುವಾಗಿದೆ?
2: ಚೆನ್ನಾಗಿ ಚೆನ್ನಾಗಿ ಗೊಬ್ಬರ ಕುಡಿತು ಸರ್. 2 ದಿವಸ ಬಿಸಿಲಿತ್ತು, ಅಲ್ಲಿಂದ ಸಿಬ್ಬರು ಮಳೆ ಶುರು ಆಯ್ತು.
0: ಕಾಯಿಗಳೆಲ್ಲ ಚೆನ್ನಾಗಿ ದಪ್ಪ ಆಗ್ತಾ ಇದಾವೆ.
2: ಚೆನ್ನಾಗಿದೆ ಸರ್, ಚೆನ್ನಾಗಿದೆ, ರೋಗ ಏನಿಲ್ಲ.
0: ಚೆನ್ನಾಗಿದೆ ಅಲ್ವಾ? ಎಲ್ಲ ನೆರಳು ನಿರ್ವಹಣೆ ಎಲ್ಲ ಮಾಡಿದ್ರಿ?
2: ನೆರಳು ನಿರ್ವಹಣೆ ಕಷ್ಟ ಸರ್, ಮೇಲೆ ಇದೆ ಅಷ್ಟೇನು ನೆರಳು ಇದೆ.
0: ಮತ್ತೆ ಗಿಡದ

0: ಕಂಬ ಚಿಗುರು ತೆಗೆಯೋದು ಇದೆಲ್ಲ ಮಾಡ್ತಾ ಇದ್ದೀರಿ,
1: ಅದೆಲ್ಲ ಆಗಿದೆ ಆಗಿದೆ ಸರ್.
0: ನೆತ್ತಿ ಬಿಡಿಸೋದು ಇದೆಲ್ಲ ಅದೆಲ್ಲ ಮಾಡಿದಾದ್ಮೇಲೆ ಗೊಬ್ಬರ ಕೊಡಬೇಕಾಗತ್ತಲ್ವಾ?
1: ಹೌದು ಸರ್, ಹಾಗೆ ಮಾಡಿ ಸರ್.
0: ಚೆನ್ನಾಗಿದೆ. ಮತ್ತೆ ಅಡಿಕೆ ಹೇಗಿದೆ?
1: ಅಡಿಕೆ ಸಣ್ಣ ಗಿಡ ಸರ್ ನಮ್ದು, ಎರಡು
0: ಇನ್ನೂ
1: ಮೂರು ವರ್ಷ ಆಯ್ತು ಅಷ್ಟೇ.
0: ಇನ್ನೂ ಒಂದು 5 ವರ್ಷ ಬೇಕಾ ಫಸಲು ಬಿಡೋದಕ್ಕೆ?
1: ಇಲ್ಲ ಸರ್, 2 ವರ್ಷ ಕಳೆದ್ರೆ ಬರ್ಬೋದು ಸರ್.
0: ಇನ್ನೊಂದು 2 ವರ್ಷ ಬರ್ಬೋದು ಅಂತೀರಾ?
1: ಬರ್ಬೋದು.
0: ಈ ಒಂದು ಪ್ರಶ್ನೆ ಗಣೇಶ್ ಕುಮಾರ್, ಈಗ ನಿಮಗೆ
1: ಹೇಳಿ ಸರ್.
0: ಇತ್ತೀಚೆಗೆ ಅಡಿಕೆ ಬೆಳೆಯಲ್ಲಿ ಒಂದು ರೋಗ ಹೆಚ್ಚಾಗಿ ಕಾಣಿಸ್ಕೊಳ್ತಾ ಇದೆ, ಯಾವ ರೋಗ ಅದು?
1: ಅದು ಇದೆಲ್ಲ ಸರ್, ಎಲೆ ಚುಕ್ಕೆ ರೋಗ ಅಲ್ಲ ಸರ್.
0: ಎಲೆ ಚುಕ್ಕೆ ರೋಗ, ಸರಿಯಾಗಿ ಹೇಳಿದ್ರಿ. ಈಗೀಗ ಸ್ವಲ್ಪ ಅದು ಜಾಸ್ತಿ ಹರಡ್ತಾ ಇದೆ.
1: ಹೌದು ಸರ್.
0: ಮೊದಲು ಅಷ್ಟೊಂದು ಮೊದಲು ಇತ್ತು, ಆದರೆ ಇಷ್ಟೊಂದು ಪ್ರಾಮುಖ್ಯತೆ ಪಡೆದಿರಲಿಲ್ಲ. ಆದರೆ ಆ ರೋಗಾಣುಗಳಿಗೆ ಒಂದು ಹಿತಕರವಾದಂಥ ವಾತಾವರಣ ಸಿಕ್ಕಮೇಲೆ ಅದು ಬಹಳ ಪ್ರಬಲವಾದ ರೋಗ ಆಗಿಬಿಟ್ಟಿದೆ ಈಗ. ಅದು ಬಂದಮೇಲೆ ಗರಿಗಳು ಎಲ್ಲ ಇಲ್ಲ, ಆದರೂ ಹೇಳಲಿಕ್ಕಾಗಲ್ಲ. ಅದು ಗಾಳಿ ಮೂಲಕನೂ ಹರಡುತ್ತೆ ಅಂತಾರೆ, ಗಾಳಿ ಮೂಲಕನೇ ಹರಡುತ್ತೆ. ಈಗ ನಮ್ಮ ಕೊಡಗು ಜಿಲ್ಲೆಯಲ್ಲೂ ಅಡಿಕೆ ಬೆಳೆ ಜಾಸ್ತಿ ಆಗ್ತಾ ಇದೆಯಲ್ಲ, ಗದ್ದೆಯಲ್ಲೆಲ್ಲ ಬೆಳೀತಾ ಇದ್ದಾರೆ. ಅಂದರೆ ಈಗ ಈಗ ಸ್ವಲ್ಪ ಮಳೆ ನಿಮ್ಮ ಕಡೆ ಬರ್ತಾ ಇರಬೇಕಲ್ವಾ?
1: ಹೌದು ಸರ್, ಬರ್ತಾ ಇದೆ ಸರ್.
0: ಸೊ
1: ಸ್ವಲ್ಪ ಅದೇ ಒಂದು ದಿವಸಕ್ಕೆ ಒಂದು 1/4 ಇಂಚು, ಅದ್ರ ಮೇಲೆ ಏನಿಲ್ಲ ಸರ್.
0: ಅದೇ ಅದೇ ಅದೇ ಅದೇ ಅಂದರೆ
1: ಹಗಲು ರಾತ್ರಿ ಆಗಿ 1/4 ಇಂಚು ಅಷ್ಟೇ.
0: ಅದೇ ಅತಿಯಾಗಿ
1: ಮಳೆ
0: ಅಲ್ಲ, ಪ್ರತಿದಿನ ಅಷ್ಟು ಬಂದ್ರೂ ಎಷ್ಟೋ ಪರವಾಗಿಲ್ಲ,
1: ಎಷ್ಟೋ ಪರವಾಗಿಲ್ಲ ನಿಜ.
0: ಏಕೆಂದರೆ ಒಂದೇ ದಿನ ಹೆಚ್ಚು ಸುರಿದು ಮತ್ತೆ ಇನ್ನೊಂದು ವಾರ ಗ್ಯಾಪ್ ಕೊಟ್ಟರೆ ಅಷ್ಟು ಅನುಕೂಲ ಆಗಲ್ಲ. ಪ್ರತಿದಿನ
1: ಗದ್ದೆಗಳೆಲ್ಲ ನೀರು ಕಾಣ್ತದೆ ಸರ್, ಎಲ್ಲ ಕಡೆ ಕಾಣೋದ್ರಲ್ಲಿ ಎಲ್ಲ ನೋಡೋದು ನೀರು ಕಾಣ್ತದೆ.
0: ನೀವೇನು ಭತ್ತ ಏನು ಮಾಡಲ್ಲ?
1: ಭತ್ತ ಇಲ್ಲ ಸರ್, ಸ್ವಲ್ಪ ನೀರುಳ್ಳಿ ಗದ್ದೆ, ಅಡಿಕೆ ಅಡಿಕೆ 300 ಗಿಡ.
0: ಸರಿ ಗಣೇಶ್ ಅವರೆ, ಕಾರ್ಯಕ್ರಮಕ್ಕೆ ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು.
1: ತುಂಬಾ ಥ್ಯಾಂಕ್ಸ್.
0: ಗಣೇಶ್ ಕುಮಾರ್ ಅವರಿಗೆ ಧನ್ಯವಾದಗಳನ್ನು ತಿಳಿಸೋಣ. ಈಗ ನಾವು ಈಗ ಹೇಳ್ತಾ ಇದ್ದಂಗೆ ಮತ್ತೆ ಏಲಕ್ಕಿನಲ್ಲಿ ಈ ಎಲೆ ಚುಕ್ಕೆ ರೋಗನೂ ಕೂಡ ಕಾಣಿಸ್ಕೊಳ್ಳುವಂಥ ಸಾಧ್ಯತೆ ಇರುತ್ತೆ ಈ ಮಳೆಗಾಲದಲ್ಲಿ. ಯಾಕೆಂದರೆ ಸ್ವಲ್ಪ ಬಿಸಿಲು ಬರೋದು, ಮಳೆ ಇರೋದು, ಇಂಥ ಸಂದರ್ಭದಲ್ಲಿ ಆ ಗರಿಗಳಿಗೂ ಕೂಡ ಸಿಂಪರಣೆ ಮಾಡಬೇಕಾಗತ್ತೆ. ಇದಕ್ಕೋಸ್ಕರ ನಾವು ಈ ಕಾರ್ಬನ್ ಡೈಸಿಮ್ ಮತ್ತು ಮ್ಯಾಂಕೋಜಬ್ ಇದರ ಒಂದು ಒಂದು ಸಂಯೋಜನೆಯ ಶಿಲೀಂದ್ರನಾಶಕವನ್ನು ಸಿಂಪರಣೆ ಮಾಡಬೇಕಾಗತ್ತೆ. 1 ಲೀಟ್ರ್ ನೀರಿಗೆ 1 ಗ್ರಾಮ್ ಪ್ರಮಾಣದಲ್ಲಿ ಬೆರೆಸ್ಕೊಂಡು ನಾವು ಆ ಗರಿಗಳಿಗೆ ಸಿಂಪರಣೆಯನ್ನು ಮಾಡಬೇಕಾಗತ್ತೆ. ಮತ್ತು ಎಲ್ಲೆಲ್ಲಿ ಕಾಯಿಗಳು ಕೂಡ ಬಲಿಯೋದಕ್ಕೆ ಪ್ರಾರಂಭವಾಗ್ತವೆ ಈ ಏಲಕ್ಕಿನಲ್ಲಿ, ಅದನ್ನು ಕೂಡ ಪ್ರಾರಂಭಿಸ್ಬೇಕು ನೋಡಿ. ಅದು ಪ್ರಾರಂಭಿಸ್ಕೊಂಡು ಅದು ಇನ್ನು ನವಂಬರ್ ಡಿಸೆಂಬರ್ವರೆಗೂ ಆಗಿಂದಾಗೆ ನಾವು ಕೊಯ್ಲು ಮಾಡ್ಕೊಳ್ತಾ ಇರಬೇಕಾಗತ್ತೆ. ಅದು ಒಂದು ಮುಖ್ಯವಾದಂಥ ಒಂದು ಕ್ರಮ. ಈ ಒಂದು ಕ್ರಮಗಳನ್ನು ನಮ್ಮ ರೈತ ಬಾಂಧವರು ಅನುಸರಿಸ್ಬೇಕಾಗತ್ತೆ ಅಡಿಕೆ ಬೆಳೆಯಲ್ಲಿ ಅಂತ ನಾವು ಹೇಳ್ಬೋದು. ಇನ್ನೊಂದು, ಈಗಾಗಲೇ ನಾವು ಮಾತಾಡಿದ್ವಿ, ಮಾರ್ಪಡಿಸಿದ ಹವಾಮಾನ ಆಧಾರಿತ ಬೆಳೆ ವಿಮೆ ಯೋಜನೆಯನ್ನು ಕೊಡಗು ಜಿಲ್ಲೆಗೆ ಸಂಬಂಧಪಟ್ಟ ಹಾಗೆ ಈ ಅಡಿಕೆ ಮತ್ತು ಕರಿಮೆಣಸಿಗೆ ಅನುಷ್ಠಾನ ಮಾಡಲಾಗ್ತಾ ಇದೆ. ಇದಕ್ಕೆ ಈಗ ಪ್ರೀಮಿಯಂ ತುಂಬೋದಕ್ಕೆ ಈ ತಿಂಗಳೇ ಕೊನೆ
2: 31
0: ಕೊನೆಯ ದಿನಾಂಕ ಆಗಿರುತ್ತೆ. ಆದ್ದರಿಂದ ಆಸಕ್ತರು ಆದಷ್ಟು ಇದ್ರ ಬಗ್ಗೆ ಗಮನ ಹರಿಸಿ ಇದಕ್ಕೆ ಒಂದು ಪ್ರೀಮಿಯಮನ್ನು ತುಂಬಬಹುದು. ಯಾಕೆಂದರೆ ಮಳೆ ಏರುಪೇರು ಇದಕ್ಕೆ ಸಂಬಂಧಪಟ್ಟ ಒಂದು ಹವಾಮಾನ ಆಧಾರಿತ ಬೆಳೆ ವಿಮಾ ಯೋಜನೆ. ಅಂದರೆ ಮಳೆ ಹೆಚ್ಚು ಆದ್ರೂ ಪರಿಹಾರ ಸಿಗುತ್ತೆ, ಕಡಿಮೆ ಆದ್ರೂ ಪರಿಹಾರ ಸಿಗುತ್ತೆ. ಮುಖ್ಯವಾಗಿ ಮಳೆ ಒಂದು ಅಳತೆ ಮೇಲೆ ಆಧಾರಿತವಾದಂಥದ್ದು, ಎಲ್ಲೆಲ್ಲಿ ರೈನ್ ಗೇಜ್ಗಳಿದ್ದಾವೆ ಅಂತ ಕಡೆಯಲ್ಲಿ ಇದನ್ನು ಅನುಷ್ಠಾನ ಮಾಡ್ತಾ ಇದ್ದಾರೆ. ಆದ್ದರಿಂದ ರೈತ ಬಾಂಧವರು ಈ ಒಂದು ವಿಮಾ ಯೋಜನೆಗೆ ಅವರು ಒಳಪಟ್ಟು ತಮ್ಮ ಬೆಳೆಗಳನ್ನು ರಕ್ಷಿಸ್ಬೋದು. ಸ್ವಲ್ಪ ಏನಾದರೂ ಬೆಳೆ ಕೈ ಕೊಡ್ತು ಅಂತಂದರೆ ಸ್ವಲ್ಪ ಮಟ್ಟಿಗೆ ಪರಿಹಾರ ಅವ್ರಿಗೆ ಸಿಗುತ್ತೆ ಅಂತ ನಾವು ಹೇಳ್ಬೋದು. ಹಾಗೆಯೇ ಇನ್ನೊಂದು, ಈಗ ಮಳೆಯಾಶ್ರಿತ ಮುಸ್ಕಿನ ಜೋಳಕ್ಕೂ ಕೂಡ ಈ ತಿಂಗಳ 31 ಈ ಪ್ರೀಮಿಯಂ ಕಟ್ಟೋದಕ್ಕೆ ಕೊನೆ ದಿನಾಂಕ. ಯಾರ್ಯಾರು ಈಗ ಸಾಧಾರಣವಾಗಿ ಬಹಳ ಮುಸ್ಕಿನ ಜೋಳ ಬೆಳೆಯುವಂಥ ಪ್ರದೇಶದಲ್ಲಿ ಕೇರಿಗೆ ರೋಗ ಮತ್ತು ಈ ಸೈನಿಕ ಹುಳುವಿನ ಹಾವಳಿ ಕಂಡುಬರ್ತಾ ಇದೆ ಅಂತ ನಾವು ಕೇಳಿದ್ವಿ.

0: ಹಾಗಾಗಿ ಈ ಒಂದು ವಿಮಾ ಮೊತ್ತಕ್ಕೆ ಒಳಪಡೋದು ಒಂದು ರೀತಿ ಒಳ್ಳೆಯದೇನೆ ಅಂತ ಹೇಳ್ಬೋದು. ಯಾಕೆಂದರೆ ಇಲ್ಲಿ ಬೇರೆ ಬೇರೆ ಹಂತಗಳಲ್ಲಿ ಒಂದು ಈ ವಿಮಾ ಮೊತ್ತವನ್ನು ನೀಡಲಾಗುತ್ತೆ. ಕೆಲವು ಸಂದರ್ಭದಲ್ಲಿ ನಾವು ಬಿತ್ತನೆ ಮಾಡೋದಕ್ಕೆ ಆಗೋದಿಲ್ಲ, ಬಿತ್ತನೆ ಮಾಡಿರ್ತೀವಿ, ಬೆಳೆ ಮಧ್ಯಕಾಲದಲ್ಲಿ ಮಧ್ಯಂತರ ಕಾಲದಲ್ಲಿ ಬೆಳೆ ಸರಿಯಾಗಿ ಬರೋದಿಲ್ಲ, ಮಳೆ ಬರದಲ್ಲೇ ಆ ರೀತಿ ಆಗಬಹುದು. ಕೆಲವು ಸಂದರ್ಭದಲ್ಲಿ ಒಂದು ಗೊತ್ತಾದ ಪ್ರದೇಶದಲ್ಲಿ ಒಬ್ಬ ರೈತರಿಗೆ ಸಂಬಂಧಪಟ್ಟ ಪ್ರದೇಶದಲ್ಲೇ ಏನಾದರೂ ಸ್ಥಳೀಯವಾಗಿ ಏನಾದರೂ ಹೆಚ್ಚು ಕಮ್ಮಿಯಾಗಿ ಕಟ್ಟೆ ಒಡೆದು ಏನೋ ಒಂದು ಆಗಿ ಬೆಳೆ ಕೊಚ್ಚೆ ಹೋಗೋದು ಇಂಥದ್ದೆಲ್ಲ ಆಗ್ತಾಯಿರುತ್ತೆ. ಅದಕ್ಕೂ ಅವಕಾಶ ಇದೆ. ಕೊಯ್ಲು ಮಾಡೋದಾದಮೇಲೂ ಕೂಡ 14 ದಿನದವರೆಗೆ ಏನಾದರೂ ನಾವು ಕೆಲವು ಸಂದರ್ಭದಲ್ಲಿ ಜಮೀನಲ್ಲಿ ಬಿಡಬೇಕಾಗತ್ತೆ ಒಣಗೋದಕ್ಕೆ. ಅಂಥ ಸಂದರ್ಭದಲ್ಲಿ ಮಳೆ ಬಂದು ಫಸಲು ನಷ್ಟ ಆದರೆ ಅದಕ್ಕೂ ಕೂಡ ಈ ಕರ್ನಾಟಕ ರೈತ ಸುರಕ್ಷಾ ಪ್ರಧಾನ ಮಂತ್ರಿ ಫಸಲ್ ಭೀಮಾ ಯೋಜನೆ ಅಡಿಯಲ್ಲಿ ಪರಿಹಾರ ಕೊಡೋದಕ್ಕೆ ಒಂದು ಅವಕಾಶ ಇದೆ. ಹಾಗಾಗಿ ರೈತ ಬಾಂಧವರು ಈ ಒಂದು ವಿಮಾ ಯೋಜನೆಗೂ ಕೂಡ ಮುಸ್ಕಿನ ಜೋಳಕ್ಕೆ ಸಂಬಂಧಪಟ್ಟಾಗೆ 31ನೇ ತಾರೀಕು ಕೊನೆಯ ದಿನಾಂಕ ಈ ಒಂದು ತಿಂಗಳದು. ಅದೇ ನೀರಾವರಿ ಭತ್ತ ಮಳೆಯಾಶ್ರಿತ ಭತ್ತಕ್ಕಾದರೆ ಆಗಸ್ಟ್ ತಿಂಗಳ 14ರವರೆಗೂ ಅವಕಾಶ ಇದೆ. ಮುಂದಿನ ತಿಂಗಳ 14ರವರೆಗೂ ಅದನ್ನು ಒಂದು ರೈತ ಬಾಂಧವರು ಪ್ರಯೋಜನ ಪಡ್ಕೋಬೋದು ಅಂತ ಹೇಳೋಣ. ಹಾಗೆಯೇ ಈ ಕೃಷಿ ಪಂಡಿತ ಪ್ರಶಸ್ತಿಗೂ ಕೂಡ ಅರ್ಜಿಗಳನ್ನು ಆಹ್ವಾನಿಸಿದ್ದಾರೆ. ಅದಕ್ಕೆ ಯಾರ್ಯಾರು ಒಂದು ರೀತಿ ಈ ಸಂಶೋಧನಾ ಮನೋಭಾವ ಇರುವಂತಹ ರೈತ ಬಾಂಧವರು ಅರ್ಜಿಗಳನ್ನು ಸಲ್ಲಿಸ್ಬೋದು. ಅವರು ಬೇರೆ ರೈತರಿಗೂ ಕೂಡ ಅನುಕೂಲ ಆಗುವಂಥ ಒಂದು ಅನ್ವೇಷಣೆ ಮಾಡಿರ್ತಾರೆ, ಮತ್ತು ತಮ್ಮಲ್ಲಿರುವಂಥ ಮಾಹಿತಿಯನ್ನು ಬೇರೆ ರೈತರ ಜೊತೆಯಲ್ಲಿ ಹಂಚಿಕೊಳ್ತಾರೆ. ಬೇರೆ ರೈತರು ಕೂಡ ಸುಧಾರಿತ ಪದ್ಧತಿಗಳನ್ನು ಅನುಸರಿಸೋದಕ್ಕೆ ಪ್ರೇರಣೆಯನ್ನು ನೀಡ್ತಾರೆ. ಅಂತಹ ರೈತರನ್ನು ಗುರುತಿಸಿ ಅವರನ್ನು ಒಂದು ಗೌರವಿಸೋದಕ್ಕೆ ನಮ್ಮ ಕೃಷಿ ಇಲಾಖೆಯವರು ಈ ಕೃಷಿ ಪಂಡಿತ ಪ್ರಶಸ್ತಿಯನ್ನು ನೀಡಿ ಗೌರವಿಸ್ತಾರೆ. ಇದಕ್ಕೆ ಅವರು ಈ ಆನ್ಲೈನ್ನಲ್ಲೇ ಅರ್ಜಿಗಳನ್ನು ಸಲ್ಲಿಸಬೇಕಾಗತ್ತೆ. ಇದಕ್ಕಿನ್ನೂ ಆಗಸ್ಟ್ ತಿಂಗಳ ಕೊನೆಯವರೆಗೂ ಕೂಡ ಅವಕಾಶ ಇದೆ. ರೈತ ಬಾಂಧವರು ಇದಕ್ಕೂ ಕೂಡ ಯಾರು ಅರ್ಹರಿರ್ತಾರೆ ಅಂಥವ್ರಿಗೂ ಕೂಡ ಅರ್ಜಿಗಳನ್ನು ಸಲ್ಲಿಸ್ಬೋದು. ಇನ್ನು ಉತ್ಪಾದನೆ ಮತ್ತು ಉತ್ಪಾದಕತೆಯನ್ನು ಹೆಚ್ಚಿಸುವಂಥ ದೃಷ್ಟಿಯಲ್ಲಿ ರೈತರಲ್ಲೇ ಒಂದು ಸ್ಪರ್ಧಾತ್ಮಕ ಮನೋಭಾವವನ್ನು ಬೆಳೆಸುವಂಥ ದೃಷ್ಟಿಯಿಂದ ಬೆಳೆ ಸ್ಪರ್ಧೆಗೂ ಕೂಡ ರೈತ ಬಾಂಧವರು ಅರ್ಜಿಗಳನ್ನು ಸಲ್ಲಿಸ್ಬೋದು. ನಮ್ಮ ಕೊಡಗು ಜಿಲ್ಲೆಗೆ ಮಳೆಯಾಶ್ರಿತ ಭತ್ತ ಆಯ್ಕೆಯಾಗಿದೆ. ರೈತ ಬಾಂಧವರು ಇದರಲ್ಲೂ ಕೂಡ ಭಾಗವಹಿಸ್ಬೋದು. ಹಿಂದೆ ಏನಾದರೂ ಅವರು ತಾಲೂಕು ಮಟ್ಟದಲ್ಲಿ ಭಾಗವಹಿಸಿದರೆ ಬಹುಮಾನ ಪಡ್ಕೊಂಡಿದ್ರೆ ಜಿಲ್ಲಾ ಮಟ್ಟಕ್ಕೆ ಭಾಗವಹಿಸ್ಬೋದು. ಜಿಲ್ಲಾ ಮಟ್ಟದಲ್ಲಿ ಏನಾದರೂ ಅವರು ಪ್ರಶಸ್ತಿ ಪಡೆದಿದ್ರೆ ರಾಜ್ಯ ಮಟ್ಟಕ್ಕೆ ಭಾಗವಹಿಸ್ಬೋದು. ರಾಜ್ಯ ಮಟ್ಟದಲ್ಲಿ ಭಾಗವಹಿಸಿದವರಿಗೆ ಒಂದು ಸ್ವಲ್ಪ ವರ್ಷಗಳು ಒಂದು ಅವರಿಗೆ ಮತ್ತೆ ಭಾಗವಹಿಸೋದಕ್ಕೆ ಅವಕಾಶ ಇರೋದಿಲ್ಲ. ಅದನ್ನೆಲ್ಲ ಅವರು ತಿಳ್ಕೊಬೇಕಾಗತ್ತೆ. ರೈತ ಸಂಪರ್ಕ ಕೇಂದ್ರಕ್ಕೆ ಅವರು ಭೇಟಿ ನೀಡಿ ಇದಕ್ಕೆ ಸಂಬಂಧಪಟ್ಟ ಅರ್ಜಿಗಳನ್ನು ಸಲ್ಲಿಸ್ಬೋದು. ಕಿಸಾನ್ ಪೋರ್ಟಲ್ ಅಂತ ಇದೆ, ಅಲ್ಲಿ ಅವರು ಫುಡ್ಸ್ IDಯನ್ನು ಬಳಸಿಕೊಂಡು ಅರ್ಜಿಗಳನ್ನು ಸಲ್ಲಿಸ್ಬೋದು. ಇದ್ರ ಬಗ್ಗೆ ಅವರು ಹೆಚ್ಚಿನ ಮಾಹಿತಿಗಾಗಿ ನಾವು ಮೊದಲೇ ತಿಳಿಸ್ದಾಗೆ ತಾಲೂಕು ಮಟ್ಟದಲ್ಲಿ ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿ ಇದೆ, ಜಿಲ್ಲಾ ಮಟ್ಟದಲ್ಲಿ ಜಂಟಿ ಕೃಷಿ ನಿರ್ದೇಶಕರ ಕಚೇರಿ, ಮತ್ತು ಹೋಬಳಿ ಮಟ್ಟಗಳಲ್ಲಂತೂ ರೈತ ಸಂಪರ್ಕ ಕೇಂದ್ರಗಳಿದ್ದಾವೆ, ಅಲ್ಲಿ ಅವರು ಸಂಪರ್ಕಿಸಿ ಮಾಹಿತಿಯನ್ನು ಪಡ್ಕೋಬೋದು. ಇನ್ನು ಸ್ವಲ್ಪ ಪೇಟೆ ದಾಣೆ ಕಡೆಗೆ ಗಮನ ಕೊಡ್ಬೋದಲ್ವೇ?
1: ಹಾಂ ಸರ್. ಕಾಫಿ ಮಂಡಳಿಯು ಕ್ರೋಢೀಕರಿಸುವಂತೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿರುವ ಕಚ್ಚಾ ಕಾಫಿ ದರ 50 ಕೆಜಿ ಚೀಲವೊಂದಕ್ಕೆ ಅರಬಿಕಾ ಪಾರ್ಚ್ಮೆಂಟ್ 24,250 ರೂಪಾಯಿಯಿಂದ 25,000 ರೂಪಾಯಿ, ಅರಬಿಕಾ ಚರಿ 13,700 ರೂಪಾಯಿಯಿಂದ 15,300 ರೂಪಾಯಿ, ರೋಬಸ್ಟಾ ಪಾರ್ಚ್ಮೆಂಟ್ 18,000 ರೂಪಾಯಿಯಿಂದ 18,500 ರೂಪಾಯಿ, ರೋಬಸ್ಟಾ ಚರಿ 10,100 ರೂಪಾಯಿಯಿಂದ 11,000 ರೂಪಾಯಿ.
0: ಇನ್ನು ನಮ್ಮ ನಾಳಿನ ಕೃಷಿ ರಂಗದಲ್ಲಿ ನಾವು ಕೃಷಿ ಅನುಭವಗಳನ್ನು ಕುರಿತು ಶಿಕ್ಷಕರಾಗಿರುವಂಥ CS ಸುರೇಶ್ ಅವರ ಕೃಷಿ ಅನುಭವಗಳನ್ನು ತಿಳ್ಕೊಬೋದು ಅಂತ ಹೇಳೋಣ. ಇವತ್ತಿನ ನಮ್ಮ ಕಾರ್ಯಕ್ರಮಕ್ಕೆ ಕರೆ ಮಾಡಿದಂತಹ ಗಣೇಶ್ ಕುಮಾರ್ ಅವರು, ಮತ್ತು ಗಿರಿಜೇಶು, ಮಾಧವ ಚಂಪು ಅವರು, ಮತ್ತು ಶಿವದಂಜು, ಇವರಿಗೆಲ್ಲ ಧನ್ಯವಾದಗಳನ್ನು ತಿಳಿಸ್ತೋಣ. ಮತ್ತು ಈ ಕಾರ್ಯಕ್ರಮವನ್ನು ಕೇಳಿದಂಥ ಎಲ್ಲ ರೈತ ಬಾಂಧವರಿಗೆ ವಂದನೆಗಳನ್ನು ತಿಳಿಸ್ತಾ ನಮ್ಮ ಕಾರ್ಯಕ್ರಮವನ್ನು ಮುಗಿಸೋಣ. ನಮಸ್ಕಾರ.
1: ನಮಸ್ಕಾರ.

0: ಆಕಾಶವಾಣಿ ಮಡಿಕೇರಿ. ನಿಧನ ಸುದ್ದಿ. ಬಾಡಗ ಬಾಣಂಗಾಲ ಗ್ರಾಮ ಜನತಾ ಕಾಲೋನಿ ನಿವಾಸಿ ಅನ್ನಮ್ಮ ಜೋಸೆಫ್ ಇಂದು ನಿಧನರಾದರು. 90 ವರ್ಷ ಪ್ರಾಯದ ಅನ್ನಮ್ಮ ಜೋಸೆಫರ ಅಂತ್ಯಕ್ರಿಯೆ ನಾಳೆ ಸಿದ್ದಾಪುರದ ಸಂತ ಜೋಸೆಫ್ ಚರ್ಚ್ನಲ್ಲಿ ನಡೆಯಲಿದೆ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ
1: ಸುದ್ದಿ ಜೊಂಪೆ. ಪ್ರಾಯೋಜಕರು SGRMS ಟ್ರಾವೆಲ್ಸ್ ಕುಶಾಲನಗರ. August 10 ಉತ್ತರ ಭಾರತದ ಟ್ರಿಪ್ ಅನ್ನು ಆಯೋಜಿಸಿದ್ದು, ಕುಶಾಲನಗರದಿಂದ ರಾತ್ರಿ ಹೊರಟು ಬೆಂಗಳೂರು ವಿಮಾನ ನಿಲ್ದಾಣಕ್ಕೆ ತಲುಪಿ ಅಲ್ಲಿಂದ ವಿಮಾನದಲ್ಲಿ ವಾರಾಣಸಿಗೆ ಬಂದು ಕಾಶಿ, ಪ್ರಯಾಗ್ರಾಜ್, ಅಯೋಧ್ಯ, ಮಥುರಾ, ಆಗ್ರಾ ವಿಶ್ವಪ್ರಸಿದ್ಧ ತಾಜ್ಮಹಲ್, ದೆಹಲಿ ಕೆಂಪುಕೋಟೆ ವೀಕ್ಷಣೆ ಮಾಡಿಕೊಂಡು August 17 ಬೆಂಗಳೂರಿಗೆ ವಾಪಸ್ ಬರುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9448071307.
2: ಸುದ್ದಿ ಜಂಪೆ ಓದುತ್ತಿರುವ ಚೊಕ್ಕಾಡಿ ವಾಣಿ ವೆಂಕಟೇಶ್. ಜಂಪೆನ ವಿವರ. 12ನೇ ಶತಮಾನದಲ್ಲಿ ಬಸವಣ್ಣಾವುಕ್ಕೆ ಶಿವಶರಣ ಹಡಪದ ಅಪ್ಪಣ್ಣವು ಆತ್ಮೀಯರಾಗಿ ಸಮಾಜ ಸುಧಾರಣೆಗೆ ಶ್ರಮಿಸಿಕೊಳ್ಳುತ್ತ ಉಪನ್ಯಾಸಕಿ ಹಂಗೆ ಸಾಹಿತಿ ಕೆಜಯಲಕ್ಷ್ಮಿಯು ತಿಳಿಸಿದಳು. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಇವರ ಕೂಡುಕಟ್ಟಲಿ ಮಡಿಕೇರಿನ ಗಾಂಧಿ ಭವನದಲ್ಲಿ ಇಂದು ನಡೆದ ಶಿವಶರಣ ಶ್ರೀ ಹಡಪದ ಅಪ್ಪಣ್ಣ ಜಯಂತಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅವು ಮಾತಾಡಿದವು. ಶರಣರು 12ನೇ ಶತಮಾನದಲ್ಲಿ ತಮ್ಮ ವಚನಗಳ ಮೂಲಕ ಸಾಮಾಜಿಕ ಬದಲಾವಣೆಯಲ್ಲಿ ಮಹತ್ತರ ಪಾತ್ರ ವಹಿಸಿದಳು. ಆ ನಿಟ್ಟಿನಲ್ಲಿ ಬಸವಣ್ಣನವರೊಟ್ಟಿಗೆ ಹಡಪದ ಅಪ್ಪಣ್ಣನವು ಸಮಾಜದ ಸುಧಾರಣೆಗೆ ದುಡಿದಳು. ಅವರ ಇಷ್ಟದೇವರು ಬಸವಪ್ರಿಯ ಕೂಡಲ ಚನ್ನಬಸವಣ್ಣ ತೇಳುವ ಅಂಕಿತ ನಾಮಲ್ಲಿ 250 ಜಾಸ್ತಿ ವಚನಗಳನ್ನ ಬರೆದಳು. ಆ ನಿಟ್ಟಿನಲ್ಲಿ ವಚನ ಚಳುವಳಿಗೆ ಮಹತ್ತರ ಕೊಟ್ಟಳೋತ ಇವು ಹೇಳಿದವು. ಈ ಸಂದರ್ಭ ಜಿಲ್ಲಾ ಸವಿತಾ ಸಮಾಜದ ಅಧ್ಯಕ್ಷರಾದ KS ದುರೇಶ್, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಾಯಕ ನಿರ್ದೇಶಕರು ಸೇರಿದಂತೆ ಮುಖ್ಯಪಟ್ಟವು ಹಾಜರಿದ್ದವು. ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಕೊಡಗು ಜಿಲ್ಲಾ ಏಡ್ಸ್ ನಿಯಂತ್ರಣ ಘಟಕದ ಕಡೆಯಿಂದ ಪೊಲೀಸ್ ಇಲಾಖೆಯ ಸಿಬ್ಬಂದಿಗಳಿಗಾಗಿ ಸಮಗ್ರ ಆರೋಗ್ಯ ಶಿಬಿರ ಮಡಿಕೇರಿ ಪೇಟೆಯ ಮೈತ್ರಿ ಹಾಲ್ನಲ್ಲಿ ನಡೆದಿದೆ. ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿ ಮಾತನಾಡಿದ ಜಿಲ್ಲಾ ಏಡ್ಸ್ ನಿಯಂತ್ರಣಾಧಿಕಾರಿ ಡಾ ಸನತ್ ಕುಮಾರವು, ಪೊಲೀಸ್ ಸಿಬ್ಬಂದಿ ತಮ್ಮ ಕೆಲಸದ ನಡುವಿನೂ ಆರೋಗ್ಯದ ಬಗ್ಗೆ ವಿಶೇಷ ಕಾಳಜಿ ವಹಿಸಕು, ಬೇರೆ ಬೇರೆ ಕಾಯಿಲೆಗಳ ಬಗ್ಗೆ ಜಾಗೃತಿ ಹೊಂದದರೊಟ್ಟಿಗೆ ಬೇರೆ ಬೇರೆ ತಪಾಸಣೆಯನ್ನು ಆಗಾಗ ಮಾಡಿಸಿಕೊಳ್ಳಕೂತ ಹೇಳಿದವು. DR ಪೊಲೀಸ್ ಇನ್ಸ್ಪೆಕ್ಟರ್ ಗಣೇಶ್ ಅವರು ಮಾತಾಡಿ, ಪೊಲೀಸ್ ಸಿಬ್ಬಂದಿಯ ಆರೋಗ್ಯ ರಕ್ಷಣೆಗಾಗಿ ಇಂಥ ಸಮಗ್ರ ಆರೋಗ್ಯ ಶಿಬಿರಗ ತುಂಬಾ ಉಪಯುಕ್ತ ಆಗಿದ್ದು ಎಲ್ಲಾ ಸಿಬ್ಬಂದಿಗಳು ಇದರ ಪ್ರಯೋಜನ ಪಡ್ಕೊಳ್ಳಕೂತ ಹೇಳಿದವು. ಶಿಬಿರದಲ್ಲಿ TB, ವೈರಲ್ ಹೆಪಟೈಟಿಸ್, ಮಧುಮೇಹ, ರಕ್ತದೊತ್ತಡ ಸೇರಿದಂತೆ ಅಸಾಂಕ್ರಾಮಿಕ ರೋಗಗಳ ತಪಾಸಣೆ ಹಂಗೆ ಸಾಮಾನ್ಯ ಆರೋಗ್ಯ ತಪಾಸಣೆ ನಡೆಸಲಾಯಿತು. ವಿರಾಜಪೇಟೆ 66/33/11 KV ವಿದ್ಯುತ್ ಹಂಚಿಕಾ ಉಪಕೇಂದ್ರದಿಂದ ಹೊರಹೋಗುವ F3 ಪಂಜರಪೇಟೆ ಮಾರ್ಗಲ್ಲಿ July 30 ನಾಳೆ ಬೆಳಿಗ್ಗೆ 9 ಸಾಯಂಕಾಲ 5 ಮುಟ್ಟ ರಿಪೇರಿ ಕೆಲಸ ಮಾಡಿಕ್ಕಿರುವುದರಿಂದ ವಿರಾಜಪೇಟೆ ಪಟ್ಟಣ, ಮಗ್ಗುಲ, ಸುಂಕದಕಟ್ಟೆ, ಮೊಗರಗಲ್ಲಿ, ನೆಹರು ನಗರ, ಶಾಂತಿನಗರ, ಸುಭಾಷ್ ನಗರ, ಕಲ್ಲುಬಾಣೆ, ಪಂಜರಪೇಟೆ ಹತ್ತಿರದ ಜಾಗಗಳಲ್ಲಿ ವಿದ್ಯುತ್ ಹಂಚಿಕೆಯಲ್ಲಿ ವ್ಯತ್ಯಾಸ ಆದತ್ತ ಚೆಸ್ಕಾಂ ಕಾರ್ಯ ಮತ್ತು ಪಾಲನಾ ವಿಭಾಗದ ಕಾರ್ಯನಿರ್ವಾಹಕ ಇಂಜಿನಿಯರ್ ಅವರು ತಿಳಿಸಿದರು. ರಕ್ಷಣಾ ಸಚಿವಾಲಯದ ಕೇಂದ್ರೀಯ ಸೈನಿಕ ಮಂಡಳಿ ಸಶಸ್ತ್ರ ಪಡೆಗಳ ಸಿಬ್ಬಂದಿಗಳ ಮಕ್ಕಳಿಗೆ ಕೇಂದ್ರೀಯ ಮೀಸಲಾತಿ ಕೋಟಾದಡಿಯಲ್ಲಿ MBBS ಹಾಗೆ BDS ಸೀಟುಗಳಿಗೆ ಆನ್ಲೈನ್ ಅರ್ಜಿ ಕರೆದಿದ್ದು ಅರ್ಹತೆ ಇರುವು August 28 ಮುಟ್ಟ KSP ವೆಬ್ಸೈಟ್ಲಿ ಅಗತ್ಯ ದಾಖಲೆಗಳನ್ನ ಅಪ್ಲೋಡ್ ಮಾಡಿ ಆನ್ಲೈನ್ಲಿ ಅರ್ಜಿ ಹಾಕಕ್ಕ ಅರ್ಹತಾ ಮಾನದಂಡಗ ಅಗತ್ಯ ದಾಖಲಾತಿಗ ಮತ್ತೆ ಮಾರ್ಗಸೂಚಿಗಳಿಗಾಗಿ ವೆಬ್ಸೈಟ್ನ ಪಡ್ಕೊಳಕ್ ತಿಳಿಬಿಟ್ಟು ಸೈನಿಕ ಕಲ್ಯಾಣ ಮತ್ತು ಪುನರ್ವಸತಿ ಇಲಾಖೆಯ ಜಂಟಿ ನಿರ್ದೇಶಕರು ತಿಳಿಸಿದರು. ಕೆಳದಿ ಶಿವಪ್ಪ ನಾಯಕ ಕೃಷಿ ಮತ್ತು ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯ ಶಿವಮೊಗ್ಗ ಇದರಡಿಯಲ್ಲಿರುವ ಬ್ರಹ್ಮ ಅವರಲ್ಲಿ 2026-27 ಎರಡು ವರ್ಷಗಳ ಡಿಪ್ಲೊಮೋ ಕೃಷಿ ಕೋರ್ಸ್ಗೆ ಭರ್ತಿಯಾಗದಿರುವ 31 ಸೀಟುಗಳಿಗೆ ಅರ್ಜಿ ಕರೆದಳು. ಡಿಪ್ಲೊಮೋ ಕೃಷಿ ವಿಷಯನ ಕನ್ನಡ ಮಾಧ್ಯಮದಲ್ಲಿ 4 ಪದ್ಧತಿಯಲ್ಲಿ ಬೋಧಿಸಲಾದೆ. 19 ದಾಟದ ಕುಸೀರವು August 6 ವಿಶ್ವವಿದ್ಯಾಲಯದ ವೆಬ್ಸೈಟ್ನ ಅರ್ಜಿಗಳನ್ನ ಡೌನ್ಲೋಡ್ ಮಾಡಿ ತುಂಬಿಸಿ DD ನೊಟ್ಟಿಗೆ ಅಂದೇ ಸಾಯಂಕಾಲದೊಳಗೆ ಅರ್ಜಿ ಕೊಡಕ್ಕ. ಕರ್ನಾಟಕ ಸರ್ಕಾರ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಕಡೆಯಿಂದ ಮಕ್ಕಳ ದಿನಾಚರಣೆ 2026 ನಿಟ್ಟಿನಲ್ಲಿ ಮಕ್ಕ ತಮ್ಮ ಪ್ರಾಣದ ಹಂಗನ ಬಿಟ್ಟು ಹಂಗೆ ಸಮಯ ಪ್ರಜ್ಞೆಯಿಂದ ಬೇರೆಯವರ ಪ್ರಾಣ ರಕ್ಷಣೆಗಾಗಿ ಧೈರ್ಯ ಸಾಹಸ ತೋರಿಸಿದ 6-18 ವರ್ಷದೊಳಗಿನ ಹೈದಂಗಳಿಗೆ ಹೊಯ್ಸಳ ಮತ್ತು ಗೂಡೆಗಳಿಗೆ

0: ಕೆಳದಿ ಚೆನ್ನಮ್ಮ ಶೌರ್ಯ ಪ್ರಶಸ್ತಿ ಹಂಚಿಕೆ ಮಾಡಲಾದೆ. ಪ್ರಕರಣ ತಾರೀಕು 1/8/2025 31/7/2026 ನಡೆದಿರಕು. ಅರ್ಜಿಗಳನ್ನ ಇಲಾಖೆನ ಕಚೇರಿಯಿಂದ ತಕ್ಕಂಡು ತುಂಬಿಸಿ ಆಗಸ್ಟ್ 20 ಕೊಡಕೂತ ಇಲಾಖೆನ ಉಪನಿರ್ದೇಶಕರು ತಿಳಿಸಿಳು. ರಾಷ್ಟ್ರೀಯ ಕಾನೂನು ಸೇವೆಗಳ ಪ್ರಾಧಿಕಾರ ಮತ್ತು ಕರ್ನಾಟಕ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರದ ನಿರ್ದೇಶನದಂಗೆ ಸೆಪ್ಟೆಂಬರ್ 12 ರಾಜ್ಯದಲ್ಲಿ ರಾಷ್ಟ್ರೀಯ ಲೋಕ ಅದಾಲತ್ ನಡೆದಿದೆ. ಅದರಂಗೆ ಜಿಲ್ಲೆಯಲ್ಲಿ ಎಲ್ಲ ನ್ಯಾಯಾಲಯಗಳಲ್ಲಿನೂ ನಡೆಯಕ್ಕಿದ್ದು ಅದರಲ್ಲಿ ನ್ಯಾಯಾಲಯದಲ್ಲಿ ಬಾಕಿ ಇರುವ ಪ್ರಕರಣಗಳನ್ನ ಮತ್ತು ವ್ಯಾಜ್ಯಪೂರ್ವ ಪ್ರಕರಣಗಳನ್ನ ಇತ್ಯರ್ಥಪಡಿಸಿಕೊಳ್ಳಿಕ್ಕೆ ಕುಸಿ ಇರವು. ಮುಂದೆನೆ ಸಂಬಂಧಪಟ್ಟ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಹಂಗೆ ತಾಲೂಕು ಕಾನೂನು ಸೇವಾ ಸಮಿತಿಗಳನ್ನ ಸಂಪರ್ಕ ಮಾಡಿ ಮಾಹಿತಿ ಪಡ್ಕೊಳಕ. ಇಲ್ಲಿಗೆ ಸುದ್ದಿ ಜಂಪೆ ಮುಕ್ತ.
1: ಸುದ್ದಿ ಜುಂಪೆ ಪ್ರಸಾರವಾಯಿತು. ಪ್ರಾಯೋಜಕರು SJRMS ಟ್ರಾವೆಲ್ಸ್, ಕುಶಾಲ್ ನಗರ.
2: ಅಪ್ಪ, 3,000 ಕೊಡಿ.
3: ಯಾಕೆ?
2: ನನ್ನ ಪಾಕೆಟ್ ಮನಿ.
3: ಅರೆ, ಈಗ ಬರೀ 2,000 ಕ್ಯಾಶ್ ಇರೋದು.
2: ಅಪ್ಪ, ಬುಲೆಟ್

0: ಸುದ್ದಿ ಜುಂಪೆ ಪ್ರಸಾರವಾಯಿತು. ಪ್ರಾಯೋಜಕರು SJRMS ಟ್ರಾವೆಲ್ಸ್, ಕುಶಾಲ್ ನಗರ.
1: ಅಪ್ಪ, 3,000 ಕೊಡಿ.
2: ಯಾಕೆ?
1: ನನ್ನ ಪಾಕೆಟ್ ಮನಿ.
2: ಅರೆ, ಈಗ ಬರೀ 2,000 ಕ್ಯಾಶ್ ಇರೋದು?
1: ಅಪ್ಪ, ಬುಲೆಟ್ ಟ್ರೈನ್ ಯುಗದಲ್ಲಿ ಎತ್ತಿನ ಗಾಡಿ ನಡೆಸಿದಿರಾ? ಡಿಜಿಟಲ್ ಪೇಮೆಂಟ್ ಮಾಡಿ. ಹೇ ಅಲ್ಲ, ಹಾ ಸೀದಾ UPI ಪೇಮೆಂಟ್ ಮಾಡಿ, ತುಂಬಾ ಸುಲಭ.
2: ಅರೆ ವಾ, ನನಗೂ ಕಲಿಸು. ನನ್ನ 1,000 ತಗೊಂಡು ಹೋಗು.
1: ನಿಮ್ ಮೊಬೈಲ್ ಕೊಡಿ.
2: ತಗೋ ತಗೋ.
3: ಭಾರತ ಡಿಜಿಟಲ್ ಪೇಮೆಂಟ್ಸ್ ಮಾಡ್ತಿದೆ.
4: ಪ್ರತಿ ವ್ಯವಹಾರ ಈಗ ಸುಲಭ ಆಗಿದೆ.
5: ಜಲಪಾತಗಳು, ಪ್ರೇಕ್ಷಣೀಯ ಸ್ಥಳಗಳಲ್ಲಿ, ಅಪಾಯಕಾರಿಯಾದ ಜಾಗಗಳಲ್ಲಿ ನಿಂತು ಫೋಟೋ ವಿಡಿಯೋ ತೆಗೆಯುವ ದುಸ್ಸಾಹಸಗಳನ್ನು ಯಾವುದೇ ಕಾರಣಕ್ಕೂ ಮಾಡದಿರಿ. ಪ್ರವಾಹ ಅಥವಾ ವೇಗವಾಗಿ ಚಲಿಸುವ ನದಿಗಳನ್ನು, ಹೊಳೆಗಳನ್ನು ಎಂದಿಗೂ ದಾಟಬೇಡಿ. ನದಿ ಜಲಪಾತಗಳು ಮಳೆಗಾಲದಲ್ಲಿ ರಮ್ಯ, ಮನೋಹರ, ಆದರೆ ಅಷ್ಟೇ ಅಪಾಯಕಾರಿ. ಪ್ರವಾಸ, ಟ್ರೆಕಿಂಗ್ ಸಂದರ್ಭದಲ್ಲಿ ಸುರಕ್ಷತೆ ನಿಮ್ಮ ಆದ್ಯತೆಯಾಗಿರಲಿ. ಮಳೆಗಾಲದ ಸುಂದರ ಕೊಡಗು ಸುರಕ್ಷತೆಯೊಂದಿಗೆ. ಪ್ರಕಟಣೆ, ಜಿಲ್ಲಾಡಳಿತ ಹಾಗೂ ಪ್ರವಾಸೋದ್ಯಮ ಇಲಾಖೆ, ಕೊಡಗು ಜಿಲ್ಲೆ.
4: ಅಂದದ ರೂಪಿಗೆ ಚಂದದ ವಿನ್ಯಾಸ. ಕೊಡಗಿನ ದಕ್ಷಿಣ ಕನ್ನಡದ ಸಾಂಪ್ರದಾಯಿಕ ಚಿನ್ನಾಭರಣಗಳಿಗಾಗಿ
6: ಶಾರದಾ ಜುವೆಲ್ಲರ್ಸ್, ಆಪೋಸಿಟ್ ಆಂಜನೇಯ ಟೆಂಪಲ್, ಅರಸ್ ರೋಡ್, ಮೈಸೂರು.
7: ಮುಳಿಯ ಸಿಲ್ವರ್ ಮ್ಯಾರಥಾನ್ 2026, 9 ದಿನಗಳ ಮೆಗಾ ಸಿಲ್ವರ್ ಉತ್ಸವ. June 15 ಸೆಪ್ಟೆಂಬರ್ 14 ₹5,000 ಮೇಲ್ಪಟ್ಟ ಖರೀದಿಗೆ ಅತ್ಯಾಕರ್ಷಕ ಬಹುಮಾನಗಳು. ಹಳೆಯ ಬೆಳ್ಳಿಯ ಆಭರಣಗಳನ್ನು ಎಕ್ಸ್ಚೇಂಜ್ ಮಾಡುವ ಅವಕಾಶ. ಎಲ್ಲಾ ಸಂದರ್ಭದಲ್ಲೂ ಸೈ ಎನಿಸುವ ಕಲೆಕ್ಷನ್ಸ್. ಮುಳಿಯ ಗೋಲ್ಡ್ ಅಂಡ್ ಡೈಮಂಡ್ಸ್, ಮುಳಿಯ ಸಿಲ್ವೇರಿಯಾ, ಮಡಿಕೇರಿ, ಗೋಣಿಗೊಪ್ಪಲು, ಸೋಮವಾರಪೇಟೆ, ಪುತ್ತೂರು, ಬೆಳ್ತಂಗಡಿ, ನೆಲ್ಯಾಡಿ, ಬೆಂಗಳೂರು.
8: ಭಾರತ್ ಎಲೆಕ್ಟ್ರಾನಿಕ್ಸ್ ನಲ್ಲಿ ಮಾನ್ಸೂನ್ ಮೆಗಾ ಡಿಸ್ಕೌಂಟ್ ಸೇಲ್.
9: LED ರೆಫ್ರಿಜರೇಟರ್, ವಾಷಿಂಗ್ ಮಿಷಿನ್, ಕ್ಲೋತ್ ಡ್ರೈಯರ್, ವಾಟರ್ ಹೀಟರ್, ರೂಮ್ ಹೀಟರ್, ಯಾವುದೇ ಎಲೆಕ್ಟ್ರಾನಿಕ್ ವಸ್ತುಗಳ ಖರೀದಿಗೆ 0% ಇಂಟ್ರೆಸ್ಟ್ ನಲ್ಲಿ ಸಾಲ ಸೌಲಭ್ಯ.
8: ಅಪ್ ಟು 40% ಕ್ಯಾಶ್ ಬ್ಯಾಕ್ ಆಫರ್.
9: ಭಾರತ್ ಎಲೆಕ್ಟ್ರಾನಿಕ್ಸ್, ಹಿಲ್ ರೋಡ್, ಮಡಿಕೇರಿ.
10: ಭಾರತ್ ಎಲೆಕ್ಟ್ರಾನಿಕ್ಸ್ ನ ಮತ್ತೊಂದು ಕೊಡುಗೆ ಭಾರತ್ ಹೋಂಡಾ. ಇಲ್ಲಿ ಹೋಂಡಾ ಪವರ್ ಪ್ರಾಡಕ್ಟ್, ಜನರೇಟರ್, ವಾಟರ್ ಪಂಪ್, ಮಲ್ಟಿಪರ್ಪಸ್ ಎಂಜಿನ್, ಹೋಂಡಾ ಪ್ರಾಡಕ್ಟ್ಸ್ ನ ಸೇಲ್ಸ್ ಅಂಡ್ ಸರ್ವಿಸ್ ಗಾಗಿ ಬನ್ನಿ. ಕೊಡಗಿನ ಆಥರೈಸ್ ಡೀಲರ್ ಹಾಗೂ ಡಿಸ್ಟ್ರಿಬ್ಯೂಟರ್ ಭಾರತ್ ಹೋಂಡಾ, ಹಿಲ್ ರೋಡ್, ಮಡಿಕೇರಿ.
11: ಕೊಡಗು ಕುಶಾಲ್ ನಗರ ಸುತ್ತಮುತ್ತ ಇರೋ ಎಲ್ಲಾ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಈ ಒಂದು ನಂಬರ್ ನ ನೋಟ್ ಮಾಡ್ಕೊಳ್ಳಿ. ಯಾಕಂದ್ರೆ ರೆಸಾರ್ಟ್ ಮತ್ತೆ ಡೇ ಔಟ್ ಅಂತ ಬೆಂಗಳೂರು ಮೈಸೂರು ಹೋಗೋರ್ಗೆ ಕೊಡಗು ಕುಶಾಲ್ ನಗರದ ಸಿಪಾಯಿ ರೆಸಾರ್ಟ್ ನಲ್ಲಿ ಜಸ್ಟ್ 999 ಗೆ ಡೇ ಔಟ್ ಅಂದ್ರೆ ಬೆಳಿಗ್ಗೆ 9-5 ಮತ್ತೊಂದು 3-10 ತನಕ ಅಂತ ಎರಡು ಬೆಸ್ಟ್ ಪ್ಯಾಕೇಜ್ ಗಳನ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಇದರಲ್ಲಿ ನಿಮಗೆ ಅನ್ಲಿಮಿಟೆಡ್ ಊಟ, ಅನ್ಲಿಮಿಟೆಡ್ ಆಟ ಅಂತ ಪ್ರತಿಯೊಂದು ಇರುತ್ತೆ. ಹೆಚ್ಚಿನ ಮಾಹಿತಿಗಾಗಿ ಈ ದೂರವಾಣಿ ಸಂಖ್ಯೆಗೆ ಸಂಪರ್ಕಿಸಿ 9591424242.
12: ಗೋಣಿಕೊಪ್ಪಲಿನ ಲಿಯೋರಾ ಗೋಲ್ಡ್ ನ 5th ಆನಿವರ್ಸರಿ ಆಫರ್. ಡೈಮಂಡ್ ಆಭರಣಗಳನ್ನು ಖರೀದಿಸುವಾಗ ಡೈಮಂಡ್ ವ್ಯಾಲ್ಯೂ ಮೇಲೆ 17,777 ರೂಪಾಯಿಗಳ ಡಿಸ್ಕೌಂಟ್. ಲಿಯೋರಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಗೋಣಿಕೊಪ್ಪಲು.
13: ಈಗ ನೀವು ನಿಮ್ಮ ಮೆಚ್ಚಿನ ಮಾರುತಿ ನೆಕ್ಸಾ ವಾಹನಗಳ ಬುಕಿಂಗ್ ಮತ್ತು ಸರ್ವಿಸ್ಗಾಗಿ ಬೇರೆಲ್ಲೂ ಹೋಗಬೇಕಾಗಿಲ್ಲ. ನಿಮ್ಮ ಮನೆ ಬಾಗಿಲಲ್ಲೇ ಈಗ ಎಲ್ಲವೂ ಲಭ್ಯವಿದೆ.
14: ಹೌದು, ಇದೀಗ ಮಾಂಡವಿ ಮೋಟಾರ್ಸ್ ನೆಕ್ಸಾ ಅವರ ಶೋರೂಮ್ ಹಾಗೂ ಸರ್ವಿಸ್ ಸೆಂಟರ್ ಕೊಡಗಿನ ಗೋಣಿಕೊಪ್ಪ, ಸೋಮವಾರಪೇಟೆ ಹಾಗೂ ಕುಶಾಲ ನಗರದಲ್ಲಿ.
13: ಟೆಸ್ಟ್ ಡ್ರೈವ್ ಹಾಗೂ ಬುಕಿಂಗ್ ಆಗಿ ಸಂಪರ್ಕಿಸಿ ಕವನ್ 9606017186.
15: ನೆಕ್ಸಾ
16: ರೀ, ಮದ್ವೆ ಫಂಕ್ಷನ್ಸ್ ಸುಮಾರಿದೆ. ನಿಮ್ಗೆ 5 ಜೊತೆ ಪ್ಯಾಂಟ್ ಶರ್ಟ್ ಒಟ್ಟಿಗೆ ಸ್ಟಿಚ್ ಮಾಡಿಸ್ಬಿಡೋಣ.
17: ಅಯ್ಯಯ್ಯೋ, ಸ್ಟಿಚಿಂಗ್ ಚಾರ್ಜಸ್ ಸುಮಾರಾಗುತ್ತಲ್ವಾ?
16: ಇಲ್ಲ, ವಿರಾಜ್ಪೇಟೆಯ ರೇಮಂಡ್ ಶಾಪ್ ನಲ್ಲಿ ನೀವೆಷ್ಟೇ ಜೊತೆ ಫ್ಯಾಬ್ರಿಕ್ ತಗೊಂಡು ಪ್ಯಾಂಟ್ ಶರ್ಟ್ ಸ್ಟಿಚ್ ಮಾಡಿಸುವಾಗ ಒಂದು ಪೇರ್ ಗೆ ಸ್ಟಿಚಿಂಗ್ ಚಾರ್ಜ್ ಕೊಟ್ರೆ ಸಾಕು, ಉಳಿದಿದ್ದೆಲ್ಲವೂ ಫ್ರೀ. ದ ರೇಮಂಡ್ ಶಾಪ್, ನಿಯರ್ ಕೆನರಾ ಬ್ಯಾಂಕ್, ವಿರಾಜಪೇಟೆ.
18: ISO 9001:2015 ಪ್ರಮಾಣಿತ ಬಿಟ್ಟಂಗಾಲದ ಗ್ರೀನ್ಸ್ ಫರ್ನಿಚರ್ ನಲ್ಲಿ ಮೆಗಾ ಮಾನ್ಸೂನ್ ಆಫರ್. 55,000 ರೂಪಾಯಿ ಖರೀದಿಗೆ 2-door ವಾರ್ಡ್ರೋಬ್ ಫ್ರೀ. 1,00,000 ರೂಪಾಯಿ ಖರೀದಿಗೆ 25,000 ಮೌಲ್ಯದ ಸ್ಪ್ರಿಂಗ್ ಮ್ಯಾಟ್ರೆಸ್ ಫ್ರೀ. ಪ್ರತಿ ಖರೀದಿಗೂ ಗಿಫ್ಟ್, ಸುಲಭ ಕಂತಿನ EMI. ನಾರ್ತ್ ಕೇರಳಾಸ್ ಲಾರ್ಜೆಸ್ಟ್ ಫರ್ನಿಚರ್ ಮ್ಯಾನುಫ್ಯಾಕ್ಚರರ್, ಗ್ರೀನ್ಸ್ ಫರ್ನಿಚರ್, ಬಾಳುಗೋಡು ಜಂಕ್ಷನ್, ಬಿಟ್ಟಂಗಾಲ.
0: ಜಾಹೀರಾತುಗಳು ಪ್ರಸಾರವಾದವು. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ.
19: ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು
5: ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್ ಸ್ಯಾನ್ಸಿಟಿ. ಸ್ಯಾನ್ಸಿಟಿ ಅರ್ಪಿಸುತ್ತಿದೆ ಸ್ಯಾನ್ಸಿಟಿ ನ್ಯೂ ಟೌನ್. ಅಂತಾರಾಷ್ಟ್ರೀಯ ಗುಣಮಟ್ಟದಲ್ಲಿ ಅಭಿವೃದ್ಧಿಪಡಿಸಿದ ಸೈಟ್ಗಳು, ಎಲ್ಲ ಆಧುನಿಕ ಮೂಲಭೂತ ಸೌಕರ್ಯಗಳೊಂದಿಗೆ ಸಿದ್ಧಗೊಂಡಿದೆ. ಪಾರ್ಕ್, STP, ಕ್ಲಬ್ ಹೌಸ್, ಇನ್ಫಿನಿಟಿ ಸ್ವಿಮ್ಮಿಂಗ್ ಪೂಲ್, ನ್ಯಾಷನಲ್ ಹೈವೇಯಿಂದ 100 ದೂರದಲ್ಲಿ ಬ್ಯಾಂಕ್ ಸಾಲ ಸೌಲಭ್ಯ. ವೀಕ್ಷಿಸಿ, ಪರೀಕ್ಷಿಸಿ, ಖರೀದಿಸಿ, ಅದೇ ದಿನ ರಿಜಿಸ್ಟ್ರೇಷನ್ ಮಾಡಿಕೊಳ್ಳಿ. ಕಾಲ್ ಮಾಡಿ 9243002424.
2: ಸುದ್ದಿ ಸಮಾಚಾರ ಓದಿನುಳ್ಳ ನಾಯಕಂಡ ಲಾಂಛನ ಬೋಪಣ್ಣ. 12 ಶತಮಾನತ್ ಬಸವಣ್ಣ ಇಂಗಕ್ಕ್, ಶಿವಶರಣ ಹಡಪದ ಅಪ್ಪಣ್ಣ ಇವು ಆತ್ಮೀಯಂಗಳಾಯ್ತು. ಸಮಾಜ ಸುಧಾರಣೆಕ್ಕೆ ನೈಚಿತಂದು ಉಪನ್ಯಾಸಕಿ ಪಿನ್ಯಾ ಸಾಹಿತಿ ಕೆ ಜಯಲಕ್ಷ್ಮಿ ಅವು ಅಣ್ಣುಚಿ. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಕನ್ನಡ ಪಿನ್ಯಾ ಸಂಸ್ಕೃತಿ ಇಲಾಖೆ ಇಂಗಡ ಕೂಡುಕೂಟತ್ ಮಡಿಕೇರಿರ ಗಾಂಧಿ ಭವನತ್ಲ್ ಇಂದು ನಡೆದ ಶಿವಶರಣ ಶ್ರೀ ಹಡಪದ ಅಪ್ಪಣ್ಣ ಜಯಂತಿ ಕಾರ್ಯಕ್ರಮತ್ಲ್ ಕೂಡಿಯಾಡಿತು. ಅವು ತಕ್ಕ ಬಂದತ್ತು ಶರಣಂಗ 12 ಶತಮಾನತ್ ತಂಗಳ ವಚನತ್ರಮೀದ ಸಾಮಾಜಿಕ ಬದಲಾವಣೆಲು ಬಲ್ಯ ಪಾತ್ರ ಇರ್ತಣಿ ತಿಂಜತ್ತು. ಆ ನಿಟ್ಟಿಲು ಬಸವಣ್ಣ ಇಂಗಡ ಕೂಡ ಕೂಡಿತು ಸಮಾಜ ಸುಧಾರ

0: ನೆಕ್ಕು ಪ್ರಯತ್ನ ಮಾಡಿ ತಂದು ಅವು ಅಣಚಿ ಕಾರ್ಯಕ್ರಮದಲ್ಲಿ ಮುಖ್ಯಪಟ್ಟವು ಕೂಡಿಯಾಡಿ ತಿಂಜತ್ತು. ಜಿಲ್ಲಾ ಆರೋಗ್ಯ ಪಿಂಯ ಕುಟುಂಬ ಕಲ್ಯಾಣ ಇಲಾಖೆ ಕೊಡಗು ಜಿಲ್ಲಾ ಏಡ್ಸ್ ನಿಯಂತ್ರಣ ಘಟಕತ್ರ ಆದನೆಲ್ ಪೊಲೀಸ್ ಇಲಾಖೆರ ಸಿಬ್ಬಂದಿಯಕ್ಕೆ ಸಮಗ್ರ ಆರೋಗ್ಯ ಶಿಬಿರ ಮಡಿಕೇರಿರ ಮೈತ್ರಿ ಹಾಲ್ ನಡೆದತ್ತು. ಕಾರ್ಯಕ್ರಮದಲ್ಲಿ ಡಿಎಆರ್ ಪೊಲೀಸ್ ಇನ್ಸ್ಪೆಕ್ಟರ್ ಗಣೇಶ್ ಪಿಂಯ, ಕೊಡಗು ಜಿಲ್ಲಾ ಏಡ್ಸ್ ನಿಯಂತ್ರಣಾಧಿಕಾರಿ ಡಾಕ್ಟರ್ ಸನತ್ ಕುಮಾರ್ ಇವು ಜಂಟಿ ಆಯಿತು ಉದ್ಘಾಟನೆ ಮಾಡಿಸಿ. ಈ ಸಂದರ್ಭದ ತಕ್ಕ ಬಂದ ಡಾಕ್ಟರ್ ಸನತ್ ಕುಮಾರ್ ಇವು ಪೊಲೀಸ್ ಸಿಬ್ಬಂದಿಯ ತಂಗಡ ಕರ್ತವ್ಯತ್ರ ಒತ್ತಡತ್ರ ನಡುವೆ ಆರೋಗ್ಯತ್ರ ಮೀದ ವಿಶೇಷ ಕಾಳಜಿ ಬಿಚ್ಚೋಂಡು ಎಂದು ಅಣ್ಣಚಿ. ಹೆಚ್ಐವಿ, ಕ್ಷಯರೋಗ, ವೈರಲ್ ಹೆಪಟೈಟಿಸ್ ಕಾಯಿಲೆರ ಮೀದ ಜಾಗೃತಿ ಬಿಚ್ಚೋಂಡು ಕೂಡೇನೆ ಡಯಾಬಿಟೀಸ್ ಅಲ್ಲತೆ ಬಾರೆಂಡ ಮೀದ ತಪಾಸಣೆ ಮಾಡಿಯೋಂಡು ಎಂದು ಅಣ್ಣಚಿ. ಶಿಬಿರತ್ ಪೊಲೀಸ್ ಇಲಾಖೆರ ಅಧಿಕಾರಿಯ ಸಿಬ್ಬಂದಿಯ ಕೂಡಿಯಾಡಿತು ಆರೋಗ್ಯ ತಪಾಸಣೆ ಮಾಡಿಯಂಡತ್ತು. ವಿರಾಜಪೇಟೆ 66 33 11 ಕೆವಿ ವಿದ್ಯುತ್ ವಿತರಣಾ ಉಪಕೇಂದ್ರ ತುಂಜಿ ಪಾಂಜಿಪೋಪ ಎಫ್ ತ್ರೀ ಪಂಜಾರ್ಪೇಟೆ ಮಾರ್ಗದ ಕೆರಸ ಉಳ್ಳಾಂಡ ಮೀದ ವಿರಾಜಪೇಟೆ ಟೌನ್ ಮಗ್ಗುಲ ಸುಂಕದಕಟ್ಟೆ ಮೊಗರಗಲ್ಲಿ ನೆಹರು ನಗರ ಕೆಎಸ್ಆರ್ಟಿಸಿ ಶಾಂತಿನಗರ ವಿದ್ಯಾನಗರ ಸುಭಾಷ್ ನಗರ ನಿಸರ್ಗ ಬಡಾವಣೆ ಮಂಜುನಾಥ ನಗರ ವಿಜಯನಗರ ಕಲ್ಲುಬಾಣೆ ಪಂಜಾರಪೇಟೆ ಪಿಂಯ ಸುತ್ತಮುತ್ತತ್ರ ಪ್ರದೇಶದಲ್ಲಿ ನಾಳೆ ಪೊಲಕ 9:25 ಕತನೆ ಕರೆಂಟ್ ಇಪ್ಪಲೆ ಆನಾಗುಂಡು ಸಾರ್ವಜನಿಕಂಗ ಸಹಕರ್ಜಿಡುವ ನಿಕೆ ಚೆಸ್ಕಾಮ್ರ ಕಾರ್ಯ ಪಿಂಯ ಪಾಲನಾ ವಿಭಾಗತ್ರ ಕಾರ್ಯನಿರ್ವಾಹಕ ಇಂಜಿನಿಯರ್ ಇವು ಕಟ್ಟಂಡಿತು. ಕರ್ನಾಟಕ ಕೊಡುವ ಸಾಹಿತ್ಯ ಅಕಾಡೆಮಿರ ಆದನೆಲು 15ನೇ ಕೊಡುವ ಪುಸ್ತಕ ಪತ್ತಾಯತನ ಕೂರ್ಗ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಪೊನ್ನಂಪೇಟೆಯಲ್ಲಿ ನಾಳೆ ಮಜ್ಜಣ 3:30 ನಡೆತಕ್ಕೆ ಏರ್ಪಾಡು ಮಾಡಿತು. ಕಾರ್ಯಕ್ರಮದಲ್ಲಿ ಮುಖ್ಯಪಟ್ಟ ಬಿಂದುವ ಕೂಡಿಯಾಡುವ ಅಂದು ಅಕಾಡೆಮಿರ ರಿಜಿಸ್ಟ್ರಾರ್ ಅವು ಅರ್ಚಿಟ್ಟಿತು. ರಾಷ್ಟೀಯ ಕಾನೂನು ಸೇವೆಗಳ ಪ್ರಾಧಿಕಾರ ಪಿಂಯ ಕರ್ನಾಟಕ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರದ ನಿರ್ದೇಶಕರನಿಕೆ ಸೆಪ್ಟೆಂಬರ್ 12 ರಾಜ್ಯತ್ರ ಎಲ್ಲಲ್ಲಿ ರಾಷ್ಟೀಯ ಲೋಕ್ ಅದಾಲತ್ ನಡಪ ಅನ್ನನೆ ಕೊಡಗು ಜಿಲ್ಲೆರ ಎಲ್ಲಾ ನ್ಯಾಯಾಲಯದ್ರ ಸೆಪ್ಟೆಂಬರ್ 12 ರಾಷ್ಟೀಯ ಲೋಕ ಅದಾಲತ್ ನಡಪದುಂಡು. ಅವರ ಮಾಹಿತಿಗೆ ಸಹಾಯವಾಣಿ 1501 00 ಅಥವಾ ನಿಂಗಡ ಪಕ್ಕತ್ರ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರತ್ರ ಅಥವಾ ತಾಲೂಕು ಸೇವಾ ಸಮಿತಿರ ಸದಸ್ಯ ಕಾರ್ಯದರ್ಶಿ ಇಂಗಳ ಸಂಪರ್ಕ ಮಾಡಲು ಒಂದು ಕರ್ನಾಟಕ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಎಚ್ ಶಶಿಧರ್ ಶೆಟ್ಟಿ ಅವು ಅರಿಚಿಟ್ಟಿದ್ದು. ಮೈಸೂರು ಎಸ್ಎಸ್ಜೆ ಆಸ್ಪತ್ರೆ ಆದನೆಲು 4 ಮಾಯಮುಡಿ ಗ್ರಾಮದಲ್ಲಿ ಬಣ್ಣೆ ಕಣ್ಣರ ತಪಾಸಣೆ ಪಿಂಯ ಅವಶ್ಯಕತೆ ಉಳ್ಳೆಂಗಕ್ಕೆ ಕನ್ನಡಿ ಕೊಡಪ ಶಿಬಿರ ಏರ್ಪಾಡು ಮಾಡಿತ್ತು. ಮಾಯಮುಡಿ ಸರ್ಕಾರಿ ಸ್ಕೂಲ್ರ ಸಭಾಬಾಡಲು ಶಿಬಿರ ಪೊಲಕ 15:24 ಕತನ ನಡಪ ಸಾರ್ವಜನಿಕಂಗ ಇಂಡ ಪ್ರಯೋಜನತ್ನ ಪಣದುವನ್ನಿಕೆ ಕಟ್ಟಂಡಿತು. ರಕ್ಷಣಾ ಸಚಿವಾಲಯತ್ರ ಕೇಂದ್ರೀಯ ಸೈನಿಕ ಮಂಡಳಿ ಸಶಸ್ತ್ರ ಪಡೆರ ಸಿಬ್ಬಂದಿಯಡ ಮಕ್ಕಕ್ಕೆ ಕೇಂದ್ರೀಯ ಮೀಸಲಾತಿ ಕೋಟತ್ರ ಅಡಿಲು ಎಂಬಿಬಿಎಸ್ ಬಿಡಿಎಸ್ ಸೀಟ್ಗೆ ಆನ್ಲೈನ್ ರಮೀದ ಅರ್ಜಿ ಕಾಕಿತ್ತು. ಅರ್ಹ ಅಭ್ಯರ್ಥಿಯ 28 ವೆಬ್ಸೈಟ್ಲಿ ಅರ್ಜಿನ ಉಡೋಲು ಒಂದು ಸೈನಿಕ ಕಲ್ಯಾಣ ಪುನರ್ವಸತಿ ಇಲಾಖೆರ ಜಂಟಿ ನಿರ್ದೇಶಕಗಳಾದ ಬಿಆರ್ ಶೆಟ್ಟಿ ಅವು ಅರಿಚಿಟ್ಟಿತು. ಇಲ್ಲಿಕ್ಕೆ ಇಂದಿತ್ರ ಸುದ್ದಿ ಸಮಾಚಾರ ತಂದತ್ತು.
1: ಸುದ್ದಿ ಸಮಾಚಾರ ಕೇಳಿದಿರಿ. ಪ್ರಾಯೋಜಕರು ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್ ಸನ್ ಸಿಟಿ.

ಕೆಳಗಡೆ ಸಮಯ ಇನ್ನೇನು 7:34 ಆಗಲಿದೆ. ಇನ್ನು ಮುಂದೆ ಜಾಹೀರಾತುಗಳು, ನಂತರ ಕನ್ನಡದಲ್ಲಿ ವಾರ್ತೆಗಳು ಬೆಂಗಳೂರು ಕೇಂದ್ರದಿಂದ.

0: ಮೂರುವರೆ ಸಾವಿರ ವರ್ಷಗಳ ಇತಿಹಾಸವಿರುವ ಕನ್ನಡ ಭಾಷೆಯನ್ನ ಉಳಿಸಿ ಬೆಳೆಸಿ ಅನ್ನೋದಕ್ಕಿಂತ ಕನ್ನಡ ಭಾಷೆ ಸಂಸ್ಕೃತಿಯನ್ನ ನಿತ್ಯ ಜೀವನ ಹಾಗೂ ವ್ಯವಹಾರಗಳಲ್ಲಿ ಬಳಸೋದು ನಮ್ಮ ಕರ್ತವ್ಯ.
1: ಕನ್ನಡವನ್ನು ಬಳಸೋಣ, ಕನ್ನಡವನ್ನು ಉಳಿಸೋಣ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಚೇತನ್ ಸಿಬಿ. ಮುಖ್ಯಾಂಶಗಳು. ಲೋಕಸಭೆಯಲ್ಲಿಂದು ಸಾರ್ವಜನಿಕ ಪರೀಕ್ಷೆಗಳ ಅಕ್ರಮ ತಡೆಗಟ್ಟುವಿಕೆ ತಿದ್ದುಪಡಿ ಮಸೂದೆ 2026 ಅಂಗೀಕಾರ. ರಾಷ್ಟ್ರೀಯ ಗೌರವಕ್ಕೆ ಅವಮಾನ ತಡೆಗಟ್ಟುವಿಕೆ ತಿದ್ದುಪಡಿ ಮಸೂದೆ 2026 ರಾಜ್ಯಸಭೆ ಅಂಕಿತ. ಹರ್ಮು ಜಲಸಂಧಿಯಲ್ಲಿ ಹಡಗುಗಳ ಮೇಲೆ ದಾಳಿ, ಭಾರತ ಖಂಡನೆ. ಪಾಕಿಸ್ತಾನ ಆಕ್ರಮಿತ ಕಾಶ್ಮೀರದಲ್ಲಿ ಮೃತಪಟ್ಟ ಪ್ರತಿಭಟನಾಕಾರರ ಸಂಖ್ಯೆ 40 ಏರಿಕೆ, ವಿಶ್ವಸಂಸ್ಥೆ ಮಧ್ಯಪ್ರವೇಶ. ವಾರ್ತೆಗಳ ವಿವರ. ಲೋಕಸಭೆಯಿಂದು ಸಾರ್ವಜನಿಕ ಪರೀಕ್ಷೆಗಳ ಅಕ್ರಮ ತಡೆಗಟ್ಟುವಿಕೆ ತಿದ್ದುಪಡಿ ಮಸೂದೆ 2026 ಅಂಗೀಕರಿಸಿತು. ಈ ಮಸೂದೆಯು ಸಾರ್ವಜನಿಕ ಪರೀಕ್ಷೆಗಳ ಅಕ್ರಮ ತಡೆಗಟ್ಟುವಿಕೆ ತಿದ್ದುಪಡಿ ಕಾಯ್ದೆ 2024 ತಿದ್ದುಪಡಿ ಮಾಡಲು ಉದ್ದೇಶಿಸಿದೆ. 10 ವರ್ಷಗಳವರೆಗೆ ಜೈಲು ಶಿಕ್ಷೆ, 10 ಕೋಟಿ ರೂಪಾಯಿಗಳವರೆಗೆ ದಂಡ ಮತ್ತು ಶಿಕ್ಷೆಗೊಳಗಾದ ಅಪರಾಧಿಗಳ ಆಸ್ತಿಗಳನ್ನು ವಶಪಡಿಸಿಕೊಳ್ಳುವಂತಹ ಕಠಿಣ ದಂಡಗಳು ಸೇರಿದಂತೆ ಹಲವಾರು ಮಹತ್ವದ ನಿಬಂಧನೆಗಳನ್ನು ಈ ಶಾಸನ ಒಳಗೊಂಡಿದೆ. ಪ್ರಕರಣಗಳ ತ್ವರಿತ ವಿಲೇವಾರಿಯನ್ನು ಖಚಿತಪಡಿಸಿಕೊಳ್ಳಲು ಪ್ರತಿ ರಾಜ್ಯ ಸರ್ಕಾರ ಮತ್ತು ಕೇಂದ್ರಾಡಳಿತ ಪ್ರದೇಶದ ಆಡಳಿತವು ದೈನಂದಿನ ವಿಚಾರಣೆಗಾಗಿ ವಿಶೇಷ ತ್ವರಿತ ನ್ಯಾಯಾಲಯಗಳನ್ನು ಸ್ಥಾಪಿಸುವುದನ್ನು ಶಾಸನ ಕಡ್ಡಾಯಗೊಳಿಸುತ್ತದೆ. ಪೊಲೀಸ್ ಠಾಣೆಯಲ್ಲಿ ಮಾಹಿತಿಯನ್ನು ದಾಖಲಿಸಿದ ದಿನಾಂಕದಿಂದ 2 ತಿಂಗಳೊಳಗೆ ಅಪರಾಧಗಳ ತನಿಖೆಯನ್ನು ಪೂರ್ಣಗೊಳಿಸಬೇಕು. ಆರೋಪ ಪಟ್ಟಿ ಸಲ್ಲಿಸಿದ 3 ತಿಂಗಳ ಒಳಗೆ ವಿಚಾರಣೆಗಳನ್ನು ಮುಕ್ತಾಯಗೊಳಿಸಬೇಕು. ಮಸೂದೆಯ ಮೇಲಿನ ಚರ್ಚೆಗೆ ಉತ್ತರಿಸಿದ ಕೇಂದ್ರ ಸಿಬ್ಬಂದಿ, ಸಾರ್ವಜನಿಕ ಕುಂದುಕೊರತೆಗಳು ಮತ್ತು ಪಿಂಚಣಿ ಖಾತೆ ರಾಜ್ಯ ಸಚಿವ ಡಾ ಜಿತೇಂದ್ರ ಸಿಂಗ್, ಕಾನೂನನ್ನು ಹೆಚ್ಚು ಕಠಿಣಗೊಳಿಸಲು ಮತ್ತು ತ್ವರಿತ ನ್ಯಾಯವನ್ನು ಖಚಿತಪಡಿಸಿಕೊಳ್ಳಲು ಮಸೂದೆಗೆ ತಿದ್ದುಪಡಿ ತರಲಾಗಿದೆ. ಹೊಸ ಮಸೂದೆಯು ವಿದ್ಯಾರ್ಥಿಗಳು ಮತ್ತು ಯುವಕರ ಕಲ್ಯಾಣವನ್ನು ಕಾಪಾಡುವ ಸರ್ಕಾರದ ಬದ್ಧತೆಯ ಪುನರುಚ್ಚರಿಸುತ್ತದೆ ಎಂದು ಹೇಳಿದ್ದಾರೆ. ಒಂದು ಪ್ರಮುಖ ಮಸೂದೆಯ ಬಗ್ಗೆ ಚರ್ಚೆ ನಡೆಸುತ್ತಿರುವಾಗ ವಿರೋಧ ಪಕ್ಷಗಳು ಸಲಹೆಗಳನ್ನು ನೀಡುವ ಬದಲು ರಾಜಕೀಯ ಮಾಡುತ್ತಿವೆ. ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಅವರು ಅಸಂಸದೀಯ ಭಾಷೆಯನ್ನು ಬಳಸುತ್ತಿದ್ದಾರೆ, ಆದರೆ ಇದು ಸೂಕ್ತವಲ್ಲ, ದುರದೃಷ್ಟಕರ ಎಂದು ಹೇಳಿದ್ದಾರೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ವಿರುದ್ದ ರಾಹುಲ್ ಗಾಂಧಿಯವರ ಆರೋಪಕ್ಕೆ ಉತ್ತರಿಸಿದ ಡಾ ಜಿತೇಂದ್ರ ಸಿಂಗ್, ಪ್ರತಿಭಟನೆ ಸಂದರ್ಭದಲ್ಲಿ ಯಾವುದೇ ಗುಂಡು ಹಾರಿಸಲಾಗಿಲ್ಲ ಮತ್ತು ಅಶ್ರುವಾಯು ಮಾತ್ರ ಬಳಸಲಾಗಿದೆ ಎಂದು ಸರ್ಕಾರ ಪದೇ ಪದೇ ಸ್ಪಷ್ಟಪಡಿಸಿದೆ. ಯಾವುದೇ ಗುಂಡು ಹಾರಿಸಿಲ್ಲವಾದ್ದರಿಂದ ಆದೇಶ ಹೊರಡಿಸುವ ಪ್ರಶ್ನೆ ಉದ್ಭವಿಸಿಲ್ಲ, ಏಕೆಂದರೆ ಅಂಥ ಆದೇಶ ಹೊರಡಿಸುವ ಅಧಿಕಾರ ಸಚಿವರಿಗಿಲ್ಲ, ಮ್ಯಾಜಿಸ್ಟ್ರೇಟರ್ಗೆ ಮಾತ್ರ ಇದೆ ಎಂದು ವಿವರಿಸಿದರು. ಚರ್ಚೆಯಲ್ಲಿ ಭಾಗವಹಿಸಿದ ಲೋಕಸಭೆಯ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ, ದೇಶದಲ್ಲಿ ಶಿಕ್ಷಣ ವ್ಯವಸ್ಥೆಯು ಈಗ ತುಂಬಾ ದುಬಾರಿಯಾಗಿದೆ. ನೀಟ್ ಯುಜಿ ಪರೀಕ್ಷೆಯನ್ನು ನಡೆಸಲು ಖರ್ಚು ಮಾಡುವ ಹಣವು ದೇಶದ ಶಿಕ್ಷಣ ಬಜೆಟ್ಗಿಂತ ಹೆಚ್ಚಾಗಿದೆ ಎಂದು ಅವರು ಆರೋಪಿಸಿದರು. ನೀಟ್ ವಿಷಯದ ಕುರಿತು ವಿದ್ಯಾರ್ಥಿಗಳ ಪ್ರತಿಭಟನೆಯು ಹಿಂಸೆ ಅಥವಾ ದ್ವೇಷವಲ್ಲ, ಬದಲಾಗಿ ಯುವಕರ ಆಳವಾದ ಅಭಿವ್ಯಕ್ತಿಯಾಗಿದೆ ಮತ್ತು ಎಲ್ಲ ರಾಜಕೀಯ ಪಕ್ಷಗಳು ಈ ಅಭಿವ್ಯಕ್ತಿಯನ್ನು ಗೌರವಿಸಬೇಕು ಎಂದು ಹೇಳಿದರು. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರ ವಿರುದ್ಧ ರಾಹುಲ್ ಗಾಂಧಿಯವರ ಹೇಳಿಕೆಗಳಿಗೆ ಕೇಂದ್ರ ಸಂಸದೀಯ ವ್ಯವಹಾರಗಳ ಸಚಿವ ಕಿರಣ್ ರಿಜಿಜು ಅವರು ತೀವ್ರ ಆಕ್ಷೇಪ ವ್ಯಕ್ತಪಡಿಸಿದರು. ತಮ್ಮ ಹೇಳಿಕೆಗಳಿಗೆ ರಾಹುಲ್ ಗಾಂಧಿಯವರು ಸದನದಲ್ಲಿ ಕ್ಷಮೆ ಯಾಚಿಸಬೇಕು ಎಂದು ಒತ್ತಾಯಿಸಿದರು. ಚರ್ಚೆ ಸಮಯದಲ್ಲಿ ಸದನವು 2 ಬಾರಿ ತಾತ್ಕಾಲಿಕ ಮುಂದೂಡಲಾಯಿತು. ಮಸೂದೆಯನ್ನು ಅಂಗೀಕರಿಸಿದ ನಂತರ ಲೋಕಸಭಾಧ್ಯಕ್ಷ ಓಂ ಬಿರ್ಲಾ ಅವರು ಸದನವನ್ನು ನಾಳೆ ಬೆಳಗ್ಗೆ 11 ಗಂಟೆಗೆ ಮುಂದೂಡಿದರು. ರಾಜ್ಯಸಭೆಯು ರಾಷ್ಟೀಯ ಗೌರವಕ್ಕೆ ಅವಮಾನ ತಡೆಗಟ್ಟುವಿಕೆ ತಿದ್ದುಪಡಿ ಮಸೂದೆ 2026 ಅಂಗೀಕರಿಸಿದೆ. ಈ ಮಸೂದೆಯು 1971 ರಾಷ್ಟೀಯ ಗೌರವಕ್ಕೆ ಅವಮಾನ ತಡೆಗಟ್ಟುವಿಕೆ ಕಾಯ್ದೆಗೆ ಮತ್ತಷ್ಟು ತಿದ್ದುಪಡಿ ತರುತ್ತದೆ. ಪ್ರಸ್ತಾವಿತ ಶಾಸನವು ವಂದೇ ಮಾತರಂಗೆ ರಾಷ್ಟ್ರಗೀತೆ ಜನಗಣ ಮನದಂತೆಯೇ ಶಾಸನಬದ್ಧ ರಕ್ಷಣೆಯನ್ನು ನೀಡಲು ಪ್ರಯತ್ನಿಸುತ್ತದೆ. ಅಪರಾಧಗಳಿಗೆ 3 ವರ್ಷಗಳವರೆಗೆ ಜೈಲು ಶಿಕ್ಷೆ, ದಂಡ ಅಥವಾ ಎರಡನ್ನೂ ವಿಧಿಸಬಹುದು. ಮಸೂದೆಯು ಮೇಲಿನ ಚರ್ಚೆಗೆ ಉತ್ತರಿಸಿದಂತಹ ಕೇಂದ್ರ ಗೃಹ ಖಾತೆ ರಾಜ್ಯ ಸಚಿವ ನಿತ್ಯಾನಂದ ರೈ, ಮಸೂದೆಯಲ್ಲಿನ ತಿದ್ದುಪಡಿ ಕೇವಲ ಶಾಸಕಾಂಗ ಬದಲಾವಣೆಯಲ್ಲ, ಇದು ಭಾರತದ ಆತ್ಮ, ರಾಷ್ಟೀಯ ಪ್ರಜ್ಞೆ, ಸಾಂಸ್ಕೃತಿಕ ಪರಂಪರೆ ಮತ್ತು ಸ್ವಾತಂತ್ರ್ಯ ಹೋರಾಟದ ಆದರ್ಶಗಳಿಗೆ ಸಾಮೂಹಿಕ ಬದ್ಧತೆಯನ್ನು ಪ್ರತಿಬಿಂಬಿಸುತ್ತದೆ ಎಂದು ಹೇಳಿದ್ದಾರೆ. 1971 ರಾಷ್ಟೀಯ ಗೌರವಕ್ಕೆ ಅವಮಾನ ತಡೆಗಟ್ಟುವಿಕೆ ಕಾಯ್ದೆಯ ಮೂಲಕ ರಾಷ್ಟ್ರಧ್ವಜ, ಸಂವಿಧಾನ ಮತ್ತು ರಾಷ್ಟ್ರಗೀತೆಗೆ ಗೌರವವನ್ನು ಖಚಿತಪಡಿಸಿಕೊಳ್ಳಲು ನಿಬಂಧನೆಗಳನ್ನು ಮಾಡಲಾಗಿದೆ. ವಂದೇ ಮಾತರಮನ್ನು ಉದ್ದೇಶಪೂರ್ವಕವಾಗಿ ಅವಮಾನಿಸುವುದು ಅಸ್ತಿತ್ವದಲ್ಲಿರುವಂತಹ ಕಾನೂನಿನಡಿಯಲ್ಲಿ ಶಿಕ್ಷಾರ್ಹವಾಗಿರುತ್ತದೆ ಎಂದು ತಿಳಿಸಿದ್ದಾರೆ. ಇದಕ್ಕೂ ಮೊದಲು ಚರ್ಚೆಯನ್ನು ಪ್ರಾರಂಭಿಸಿದ ಬಿಜೆಪಿ ಸಂಸದರಾದಂತಹ ಡಾ ರಾಧಾ ಮೋಹನ್ ದಾಸ್ ಅಗರ್ವಾಲ್, ಕಳೆದ 123 ವರ್ಷಗಳಿಂದ ವಂದೇ ಮಾತರಂ ಹಾಡನ್ನು ಅಗೌರವಿಸಲಾಗುತ್ತಿದೆ, ಈ ಹಾಡಿನಿಂದ ಪ್ರೇರಿತರಾಗಿ ದೇಶದ ಕ್ರಾಂತಿಕಾರಿಗಳು ರಾಷ್ಟ್ರಕ್ಕಾಗಿ ತ್ಯಾಗ ಮಾಡಿದ್ದಾರೆ ಎಂದು ಹೇಳಿದ್ದಾರೆ. ವೈಎಸ್ಆರ್ಸಿಪಿ ಗೊಲ್ಲಾ ಬಾಬುರಾವ್,

0: चेड़िया सुलता देव, आपना संजय सिंह, AIADMK या डॉक्टर एम तंबिदुराई सेरंते इतर चर्चेली भागियागिद्दरु. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15ಕ್ಕೆ. ಜನನ ಮತ್ತು ಮರಣ ನೋಂದಣಿ ತಿದ್ದುಪಡಿ ಮಸೂದೆ 2026ನ್ನು ಲೋಕಸಭೆಯಲ್ಲಿ ಇಂದು ಕೇಂದ್ರ ಗೃಹ ಖಾತೆ ರಾಜ್ಯ ಸಚಿವ ನಿತ್ಯಾನಂದ ರೈ ಮಂಡಿಸಿದರು. 1969ರ ಜನನ ಮತ್ತು ಮರಣ ನೋಂದಣಿ ಕಾಯ್ದೆಗೆ ತಿದ್ದುಪಡಿ ತರಲು ಈ ಮಸೂದೆ ಉದ್ದೇಶಿಸಿದೆ. ಜನನ ಅಥವಾ ಮರಣ ಸಂಭವಿಸಿದ ಬಳಿಕ 1 ವರ್ಷಕ್ಕಿಂತ ಹೆಚ್ಚು ಆದರೆ 2 ವರ್ಷಗಳೊಳಗೆ ನೋಂದಣಾಧಿಕಾರಿಗೆ ವರದಿ ಮಾಡಿದರೆ ಅದರ ಸತ್ಯಾಸತ್ಯತೆ ಪರಿಶೀಲಿಸಿದ ಬಳಿಕ ಜಿಲ್ಲಾಧಿಕಾರಿ, ಉಪವಿಭಾಗಾಧಿಕಾರಿ ಅಥವಾ ಜಿಲ್ಲಾಧಿಕಾರಿಯಿಂದ ಅಧಿಕಾರ ಪಡೆದ ಕಾರ್ಯನಿರ್ವಾಹಕ ಮ್ಯಾಜಿಸ್ಟ್ರೇಟ್ ಅವರ ಅನುಮತಿಯೊಂದಿಗೆ ಮಾತ್ರ ನೋಂದಣಿ ಮಾಡಲು ಮಸೂದೆಯಲ್ಲಿ ಅವಕಾಶ ಕಲ್ಪಿಸಲಾಗಿದೆ. 2 ವರ್ಷಗಳಿಗಿಂತ ಹೆಚ್ಚು ವಿಳಂಬವಾಗಿ ಜನನ ಅಥವಾ ಮರಣ ವರದಿಯಾದರೆ ಪ್ರಥಮ ದರ್ಜೆ ನ್ಯಾಯಾಂಗ ದಂಡಾಧಿಕಾರಿ ಅವರ ಆದೇಶದ ಮೇರೆಗೆ ಮಾತ್ರ ನೋಂದಣಿ ಮಾಡಬಹುದಾಗಿದೆ. ಹಿಂದಿನ ಕಾಯ್ದೆಯಂತೆ ಜನನ ಮತ್ತು ಮರಣ ನೋಂದಣಿ ಕಡ್ಡಾಯವಾಗಿದ್ದು ಜನನ ಮತ್ತು ಮರಣ ಘಟನೆಗಳ ಸಮಯೋಚಿತ ವರದಿಯನ್ನು ಉತ್ತೇಜಿಸುವುದು ಮತ್ತು ವಿಳಂಬ ನೋಂದಣಿಗೆ ಸಂಬಂಧಿಸಿದ ನಿಯಮಗಳನ್ನು ಮತ್ತಷ್ಟು ಕಟ್ಟುನಿಟ್ಟುಗೊಳಿಸುವುದು ನೂತನ ಮಸೂದೆಯ ಉದ್ದೇಶವಾಗಿದೆ. ಕಲ್ಲಿದ್ದಲು ನಿಕ್ಷೇಪ ಹಂಚಿಕೆ ಪ್ರಕರಣದಲ್ಲಿ ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ ಅವರ ವಿರುದ್ದದ ಕ್ರಿಮಿನಲ್ ಪ್ರಕರಣವನ್ನು ಸುಪ್ರೀಂಕೋರ್ಟ್ ಇಂದು ವಿಲೇವಾರಿ ಮಾಡಿದೆ. ಅವರ ವಿರುದ್ದ ಹೊರಡಿಸಿದ್ದ ಸಮನ್ಸ್ ಆದೇಶವನ್ನು ನ್ಯಾಯಾಲಯ ರದ್ದುಗೊಳಿಸಿದೆ. ಸುಪ್ರೀಂಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್, ನ್ಯಾಯಮೂರ್ತಿಗಳಾದಂತಹ ಜಾಯ್ ಮಲ್ಯ ಬಾಗ್ಚಿ ಮತ್ತು ವಿ ಮೋಹನ ಅವರನ್ನು ಒಳಗೊಂಡಂತಹ ನ್ಯಾಯಪೀಠ ಕ್ಲೀನ್ ಚಿಟ್ ನೀಡಿರುವ ಸಿಬಿಐ ಸಲ್ಲಿಸಿದ್ದ ವರದಿಯನ್ನು ಪುರಸ್ಕರಿಸಿ ಅರ್ಜಿಯನ್ನು ವಿಲೇವಾರಿ ಮಾಡಿದೆ. ಜಮ್ಮು ಕಾಶ್ಮೀರದಲ್ಲಿ ಆಷಾಢ ಗುರಿ ಪೌರ್ಣಮಿಯ ಅಂಗವಾಗಿ ಪವಿತ್ರ ಗದೆಯನ್ನು ಇಂದು ಶ್ರೀನಗರದ ಮೈಸುಮಾದ ಐತಿಹಾಸಿಕ ದಶನಾಮಿ ಅಖಾಡದಿಂದ ವಿಧಿವತ್ತವಾಗಿ ಹೊರತರಲಾಯಿತು. ಇದರೊಂದಿಗೆ ಪವಿತ್ರ ಶ್ರೀ ಅಮರನಾಥ ಗುಹಾ ದೇಗುಲದ ವಾರ್ಷಿಕ ಯಾತ್ರೆಗೆ ಚಾಲನೆ ದೊರೆತಿದೆ. ಚರ್ರಿ ಮುಬಾರಕ್ನ ಉಸ್ತುವಾರಿ ಮಹನ್ ದೀಪೇಂದ್ರ ಗಿರಿ ಅವರ ನೇತೃತ್ವದಲ್ಲಿ ಯಾತ್ರೆ ಆರಂಭಗೊಂಡಿದೆ. ಪವಿತ್ರ ಛಡಿಯು ಪಹಲ್ಗಾಮ್, ಚಂದನ್ವಾರಿ, ಶೇಷನಾಗ್ ಮತ್ತು ಪಂಚತರಣಿ ಮಾರ್ಗವಾಗಿ ಸಾಗಿ ಶ್ರಾವಣ ಹುಣ್ಣಿಮೆಯ ರಕ್ಷಾಬಂಧನದಂದು ಅಮರನಾಥ ಗುಹಾ ದೇಗುಲ ತಲುಪಲಿದೆ. ಹಾರ್ಬು ಜಲಸಂಧಿಯಲ್ಲಿ ಹಡಗುಗಳ ಮೇಲಿನ ಇತ್ತೀಚಿನ ದಾಳಿಯನ್ನು ಭಾರತ ತೀವ್ರವಾಗಿ ಖಂಡಿಸಿದೆ. ಈ ಪ್ರದೇಶದಲ್ಲಿ ವಾಣಿಜ್ಯ ಸಾಗಣೆ ಮತ್ತು ನಾಗರಿಕ ಮೂಲಸೌಕರ್ಯಗಳನ್ನು ಗುರಿಯಾಗಿಸಿಕೊಂಡು ದಾಳಿ ನಡೆಯುವುದು ಕೊನೆಗೊಳ್ಳಬೇಕು ಎಂದು ಭಾರತ ಹೇಳಿದೆ. ವಿಶ್ವಸಂಸ್ಥೆಗೆ ಭಾರತದ ಖಾಯಂ ಪ್ರತಿನಿಧಿ ಪರ್ವತನೇನಿ ಹರೀಶ್ ಮಾತನಾಡಿ, ಈ ಪ್ರದೇಶದಲ್ಲಿ ನಡೆಯುತ್ತಿರುವಂತಹ ಸಂಘರ್ಷದಲ್ಲಿ ಸ್ವಲ್ಪ ಸಮಯದ ವಿರಾಮದ ನಂತರ ದಾಳಿಗಳು ಮತ್ತೆ ಪುನರಾರಂಭಗೊಂಡಿವೆ ಮತ್ತು ಹಾಗೆತನ ಹೆಚ್ಚಾಗಿದೆ. ಈ ತಿಂಗಳು ಹರ್ಮು ಜಲ ಸಂಧಿಯ ಮೂಲಕ ಸಾಗಣೆಯ ಸಮಯದಲ್ಲಿ ಜಿಎಫ್ಎಸ್ ಗ್ಯಾಲಕ್ಸಿ, ಎಂಟಿ ಆಲ್ ಬಹಿಯ ಮತ್ತು ಎಂಟಿ ಮೊಂಬಾಸ ಸೇರಿದಂತೆ ಹಲವಾರು ಹಡಗುಗಳ ಮೇಲಿನ ದಾಳಿಯನ್ನು ಭಾರತ ತೀವ್ರವಾಗಿ ಖಂಡಿಸುತ್ತದೆ ಎಂದು ಹೇಳಿದ್ದಾರೆ. ಅಂತಾರಾಷ್ಟೀಯ ಜಲಮಾರ್ಗಗಳ ಮೂಲಕ ಮುಕ್ತ ಮತ್ತು ಅಡೆತಡೆ ಇಲ್ಲದ ಸಂಚರಣೆ ಮತ್ತು ವಾಣಿಜ್ಯವನ್ನು ಪುನಃಸ್ಥಾಪಿಸಬೇಕು ಎಂದು ಅವರು ಒತ್ತಾಯಿಸಿದರು. ಪಾಕಿಸ್ತಾನ ಆಕ್ರಮಿಸಿದ ಕಾಶ್ಮೀರದಲ್ಲಿ ಅಶಾಂತಿ ಉಲ್ಬಣಗೊಂಡಿದ್ದು ಶಾಂತಿಯುತ ಪ್ರತಿಭಟನಾಕಾರರ ಮೇಲೆ ಪಾಕಿಸ್ತಾನಿ ಪಡೆಗಳು ಗುಂಡು ಹಾರಿಸಿವೆ. ಇದರಿಂದಾಗಿ ಇದುವರೆಗೆ ಒಟ್ಟು 40ಕ್ಕೂ ಹೆಚ್ಚು ನಾಗರಿಕರು ಸಾವನ್ನಪ್ಪಿದ್ದು 12ಕ್ಕೂ ಹೆಚ್ಚು ಜನರು ಗಾಯಗೊಂಡಿದ್ದಾರೆ. ಇದು ವಿಶ್ವಸಂಸ್ಥೆಯ ಮಾನವ ಹಕ್ಕುಗಳ ಹೈಕಮಿಷನರ್ ಮಧ್ಯಪ್ರವೇಶಿಸುವಂತೆ ಮಾಡಿದೆ. ಜಂಟಿ ಅವಾಮಿ ಕ್ರಿಯಾ ಸಮಿತಿಯು ಇದೇ 27ರಂದು ರಾವಲಕೋಟ್ನಿಂದ ಮುಜಾಫರಾಬಾದ್ಗೆ ಆಯೋಜಿಸಿದಂತಹ ಶಾಂತಿಯುತ ಪ್ರತಿಭಟನೆಯಲ್ಲಿ ಹತ್ಯೆಗಳಾಗಿವೆ ಎಂದು ಜಮ್ಮು ಕಾಶ್ಮೀರ ಮಾನವ ಹಕ್ಕುಗಳ ಗುಂಪು ವಿಶ್ವಸಂಸ್ಥೆ ಮಾನವ ಹಕ್ಕುಗಳ ಹೈಕಮಿಷನರ್ ಓಲ್ಕರ್ ಟರ್ಕ್ಗೆ ಮನವಿ ಮಾಡಿದೆ. ಅಸ್ಸಾಂನಲ್ಲಿ ಮಳೆಯಿಂದ ಪ್ರವಾಹದ ಪರಿಸ್ಥಿತಿ ನಿರ್ಮಾಣವಾಗಿರುವ ಹಿನ್ನೆಲೆಯಲ್ಲಿ ಪರಿಹಾರ ಕಾರ್ಯಾಚರಣೆ ಕುರಿತು ಅಸ್ಸಾಂ ಮುಖ್ಯಮಂತ್ರಿ ಡಾ ಹಿಮಂತ ಬಿಸ್ವಾ ಶರ್ಮಾ ಅವರೊಂದಿಗೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಚರ್ಚೆ ನಡೆಸಿದ್ದಾರೆ. ಈ ಕುರಿತು ಸಾಮಾಜಿಕ ಜಾಲತಾಣದಲ್ಲಿ ಮಾಹಿತಿ ಹಂಚಿಕೊಂಡಿರುವ ಡಾ ಹಿಮಂತ ಬಿಸ್ವಾ ಶರ್ಮಾ, ಪ್ರವಾಹ ಬಾಧಿತ ಪ್ರದೇಶಗಳ ಪುನರ್ವಸತಿ ಮತ್ತು ಪರಿಹಾರ ಕಾರ್ಯಾಚರಣೆಗಳಿಗೆ ಕೇಂದ್ರದಿಂದ ಎಲ್ಲಾ ರೀತಿಯ ನೆರವು ನೀಡುವುದಾಗಿ ಕೇಂದ್ರ ಗೃಹ ಸಚಿವರು ಭರವಸೆ ನೀಡಿದ್ದಾರೆ ಎಂದು ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಲೋಕಸಭೆಯಲ್ಲಿಂದು ಸಾರ್ವಜನಿಕ ಪರೀಕ್ಷೆಗಳ ಅಕ್ರಮ ತಡೆಗಟ್ಟುವಿಕೆ ತಿದ್ದುಪಡಿ ಮಸೂದೆ 2026 ಅಂಗೀಕಾರ. ರಾಷ್ಟ್ರೀಯ ಗೌರವಕ್ಕೆ ಅವಮಾನ ತಡೆಗಟ್ಟುವಿಕೆ ತಿದ್ದುಪಡಿ ಮಸೂದೆ 2026ಕ್ಕೆ ರಾಜ್ಯಸಭೆ ಅಂಕಿತ. ಹರ್ಮು ಜಲಸಂಧಿಯಲ್ಲಿ ಹಡಗುಗಳ ಮೇಲೆ ದಾಳಿ, ಭಾರತ ಖಂಡನೆ. ಪಾಕಿಸ್ತಾನ ಆಕ್ರಮಿತ ಕಾಶ್ಮೀರದಲ್ಲಿ ಮೃತಪಟ್ಟ

0: ಪ್ರತಿಭಟನಾಕಾರರ ಸಂಖ್ಯೆ 40ಕ್ಕೆ ಏರಿಕೆ, ವಿಶ್ವಸಂಸ್ಥೆ ಮಧ್ಯಪ್ರವೇಶ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05ಕ್ಕೆ.
1: ಆಕಾಶವಾಣಿ ಮಡಿಕೇರಿ, ಸಮಯ ಈಗ 7:45.
2: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
3: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
2: ಕೇವಲ ₹50 ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಹಿಂದೆ KSU.WSSB.Karnataka.GOV.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
4: ಏನು ರಂಗ, ಕೈಗೆ ಬ್ಯಾಂಡೇಜು
5: ಬಿದ್ಬಿಟ್ಟಾಕ? ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
4: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ.
2: ಆಸ್ಪತ್ರೆ ವೆಚ್ಚಕ್ಕೆ ₹50,000 ಸಹಾಯ ಸಿಗುತ್ತೆ.
6: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೇ KSU.WSSB.Karnataka.GOV.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
7: ಕೆಎನ್ಸಿಯಿಂದ ಮಾನ್ಯತೆ ಪಡೆದ ನಿರ್ಮಲಾ ರಮಣಾ ನರ್ಸಿಂಗ್ ಸ್ಕೂಲ್ ಮಗುಲ, ವಿರಾಜಪೇಟೆ. ಇಲ್ಲಿ ಸೆಕೆಂಡ್ ಪಿಯುಸಿ ಪಾಸ್ ಆದ ಅಭ್ಯರ್ಥಿಗಳಿಂದ ಜಿಎನ್ಎಂ ನರ್ಸಿಂಗ್ ತರಬೇತಿಗೆ ಅರ್ಜಿ ಆಹ್ವಾನಿಸಲಾಗಿದೆ. ಉತ್ತಮ ತರಬೇತಿ ಮತ್ತು ಉದ್ಯೋಗಾವಕಾಶವನ್ನು ಕಲ್ಪಿಸಿಕೊಡಲಾಗುತ್ತದೆ. ಸಂಪರ್ಕಿಸಬೇಕಾದ ದೂರವಾಣಿ ಸಂಖ್ಯೆಗಳು 08274256883, ಮೊಬೈಲ್ ನಂಬರ್ 9880995502 ಅಥವಾ 9591595370.
8: ಇದೀಗ ಅತಿ ಕಡಿಮೆ ಬೆಲೆಯಲ್ಲಿ ಉತ್ತಮ ಗುಣಮಟ್ಟದ ಪ್ರಸಿದ್ಧ ಬ್ರಾಂಡೆಡ್ ಕಂಪನಿಗಳ ಟೈಲ್ಸ್, ಗ್ರಾನೈಟ್, ಸ್ಯಾನಿಟರಿ, ಬಾತ್ರೂಮ್ ಫಿಟ್ಟಿಂಗ್ಸ್ ನಮ್ಮ ಬೈಲುಕುಪ್ಪೆಯಲ್ಲಿರುವ ಸಿಜೆ ಬಿಲ್ಡ್ವೇರ್ ನಲ್ಲಿ.
9: 300 ಡಿಸೈನ್ಸ್ ನ ಟೈಲ್ಸ್ ನ ಅತಿ ದೊಡ್ಡ ಶೋರೂಮ್ ಸಿಜೆ ಬಿಲ್ಡ್ವೇರ್.
10: ಸಿಜೆ ಬಿಲ್ಡ್ವೇರ್ ಬೈಲುಕುಪ್ಪೆ, ಕುಶಾಲ್ ನಗರ, ಆಲ್ಸೋ ಅಟ್ ಇರಿಟಿ, ಕಣ್ಣೂರ್, ಚಿರುಪುಯ, ಬೆಳ್ಳರಿಕುಂಡ್, ನೀಲೇಶ್ವರಂ. ಸಿಜೆ ಬಿಲ್ಡ್ವೇರ್, ಟ್ರಸ್ಟ್ ದ ಲೆಗಸಿ.
11: ಪ್ರೀತಿಯ ಶ್ರೋತೃಗಳೇ, ನಿಮ್ಮ ಮೆಚ್ಚಿನ ಮಡಿಕೇರಿ ಆಕಾಶವಾಣಿ ಕೇಂದ್ರದಿಂದ ವಿನೂತನ ಕಾರ್ಯಕ್ರಮಗಳು. ಚಿಣ್ಣರ ಲೋಕ ಕಾರ್ಯಕ್ರಮದಲ್ಲಿ ಪ್ರತಿ ಭಾನುವಾರ 10:00 ಕಲಾಂ ಕನಸು, ಮಕ್ಕಳ ಮನಸ್ಸಿಗದು ಚೆಂದದ ತಿರಿಸು. 10:00 10:15 ದೀಪಾಮೃತ, ಸಹೃದಯತೆಗೊಂದು ಸುಭಾಷಿತ. ಬೆಳಿಗ್ಗೆ 6:10 ಯುವವಾಣಿ ಕಾರ್ಯಕ್ರಮದಲ್ಲಿ ದೀಪಧಾರಿ, ಯಶಸ್ಸಿನ ಹಾದಿಗೊಂದು ದಿಟ್ಟ ಹೆಜ್ಜೆ. ಪ್ರತಿ ಭಾನುವಾರ ಸಂಜೆ 5:00 to 5:15 ಮಹಿಳಾ ಲೋಕ ಕಾರ್ಯಕ್ರಮದಲ್ಲಿ ಪತ್ರಾಧಾರಿತ ಕಾರ್ಯಕ್ರಮ ಬೆಳ್ಳಿ ಬಟ್ಟಲು, ತವರ ನೆನಪುಗಳ ಮೆಲುಕು. ಮಾತು ಮಲ್ಲಿಗೆ, ಒಂದಿಷ್ಟು ಮಾಹಿತಿ ಮನಸ್ಸಿಗೆ. ಪ್ರತಿ ಮಂಗಳವಾರ ಬೆಳಗ್ಗೆ 11:00 to 12:00 ಸಂದೇಶಗಳನ್ನಾಧರಿಸಿದ ನೇರ ಪ್ರಸಾರದ ಕಾರ್ಯಕ್ರಮ. ಮಾತಂದ್ರೆ ಮಾತು, ನೆನೆಯೋಣ ಅಮ್ಮನ ಕೈ ತುತ್ತು, ಮೆರೆಸೋಣ ಆಕಾಶವಾಣಿಯ ಗಮ್ಮತ್ತು. ಪ್ರತಿ ಗುರುವಾರ ಬೆಳಗ್ಗೆ 11:00 to 12:00 ನೇರ ಪ್ರಸಾರದ ಕಾರ್ಯಕ್ರಮದಲ್ಲಿ ಗೀತಮಾಧುರ್ಯ, ಮಿಶ್ರ ಹಾಡುಗಳ ಗಾನಲೋಕ. ಪ್ರತಿ ಶನಿವಾರ ಬೆಳಗ್ಗೆ 11:00 to 12:00 ನೇರ ಪ್ರಸಾರದ ಕಾರ್ಯಕ್ರಮದಲ್ಲಿ ನೈದಿಲೆ ಗಾದೆ ಘಮ, ಪತ್ರಾಧಾರಿತ ವಿಶೇಷ ಕಾರ್ಯಕ್ರಮ ಶನಿವಾರ ಬೆಳಗ್ಗೆ 9:05 ಮಹಿಳಾ ಲೋಕದಲ್ಲಿ ಭಾರವೇನಲ್ಲ ಈ ಬದುಕು, ಸಂದರ್ಶನವನ್ನಾಧರಿಸಿದ ವಿಶೇಷ ಕಾರ್ಯಕ್ರಮ. ಇವೆಲ್ಲ ಕಾರ್ಯಕ್ರಮಗಳು ನಿಮಗಾಗಿ. ಟ್ಯೂನ್ ಮಾಡಿ FM 103.1 MHz ಗಳಲ್ಲಿ ಆಕಾಶವಾಣಿ ಮಡಿಕೇರಿ ಕೇಂದ್ರ.

ಕೇಳುಗರೆ, ಸಮಯ ಈಗ 7:49:35. ಇನ್ನು ಮುಂದೆ ಭಾವಗೀತೆ. ಎಚ್ ಎಸ್ ವೆಂಕಟೇಶ ಮೂರ್ತಿಯವರ ರಚನೆಯನ್ನ ಹಾಡಿದ್ದಾರೆ ರಾಜು ಅನಂತಸ್ವಾಮಿ.

0: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ?
1: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
0: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಹಿಂದೆ KSUWSSB.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
2: ಎಣ್ಣನೇ

ಕನಸು ಒಂದಾಗಿ ನೀನಾಗಿ ಮೂಡಿವೆ. ಹಿಂತಿರುಗಿ ನೋಡದಿರು ಗೆಳತಿ, ಪಯಣಕ್ಕೆ ಜೊತೆಯಾಗಿ ನಾನಿರುವೆ. ನನ್ನಲ್ಲೇ ನೀನು, ನಿನ್ನಲ್ಲೇ ನಾನು, ಒಂದಿಷ್ಟು ಸವಿ ಮಾತ್ರ ಸಾಕಲ್ಲವೇ.

ಕೊಟ್ಟಿರು ಗೆಳತಿ, ನೋವಿನ ನೆರಳು ತಾಗದಂತೆ ಕಾಯುವೆ. ಇಷ್ಟಿಷ್ಟೇ ಅಷ್ಟಷ್ಟೇ ಎಷ್ಟಷ್ಟೇ ಕೊಟ್ಟರು

ಹುಟ್ಟಿದ ಆ ಮೋಹ ಆಹಾ, ಒಂದೊಂದು ಕ್ಷಣವು ಯುಗವಾಗಿದೆ. ಸಾಕು ಬಿಡು ಗೆಳತಿ, ಧನ್ಯತೆಗೆ ಈ ಹೃದಯ ತಲೆಬಾರಿದೆ. ಕಣ್ಣಂಚು ಜಾರಿಸಿದ ಕುಡಿನೋಟ ಎದೆಯೊಳಗೆ ಜರಿಹರಿಸಿ ಚುಮ್ಮೆಂದಿದೆ. ಹಾಗೊಮ್ಮೆ ನೋಡದಿರ

0: ಸಂಗೀತ ನಿರ್ದೇಶಕರು,
1: ಹಿನ್ನೆಲೆ ಗಾಯಕರು,
0: ಚಿತ್ರ ಸಾಹಿತಿಗಳು,
1: ವಾದ್ಯ ಸಂಗೀತಗಾರರು,
0: ಹೀಗೆ ಹತ್ತು ಹಲವು ಮಹಾನ್ ಸಾಧಕರ ಕಾರ್ಯಕ್ರಮಗಳನ್ನು
1: ಹೊತ್ತು ಪ್ರಪಂಚದಾದ್ಯಂತ ಬಿತ್ತರಿಸುವ
0: ನಮ್ಮ ವಾಣಿ ಆಕಾಶವಾಣಿ.

ಸುಧಾರಣೆಗಾಗಿ ಮೂರು ಸ್ಥಳೀಯ ನೌಕಾವರ್ಗಗಳು. ಭಾರತದ ಕಡಲ ಶಕ್ತಿಯು ನೌಕಾ ಕಾರ್ಯಾಚರಣೆಗಳ ಸಂಪೂರ್ಣ ವ್ಯಾಪ್ತಿಯಲ್ಲಿ ರಾಷ್ಟ್ರೀಯ ಹಿತಾಸಕ್ತಿಗಳನ್ನು ರಕ್ಷಿಸುವ ಸಮತೋಲಿತ ನೌಕಾಪಡೆಯ ಮೇಲೆ ಅವಲಂಬಿತವಾಗಿದೆ. ನೀಲಗಿರಿ, ಸಂಧ್ಯಾಕ್ ಮತ್ತು ಅರ್ನಾಲಾ ವರ್ಗಗಳು ಈ ಸಾಮರ್ಥ್ಯದ ಮೂರು ಪ್ರಮುಖ ಆಧಾರ ಸ್ತಂಭಗಳಾಗಿವೆ. ಇತ್ತೀಚೆಗೆ ನಿಯೋಜಿಸಲಾದ ಐಎನ್ಎಸ್ ದ್ರೋಣಗಿರಿ, ಐಎನ್ಎಸ್ ಸಂಶೋಧಕ್ ಮತ್ತು ಐಎನ್ಎಸ್ ಅಗ್ರೆ ಈ ಸ್ಥಳೀಯ ಯುದ್ಧ ನೌಕೆಗಳ ವರ್ಗದ ಸ್ಥಿರವಾದ ವಿಸ್ತರಣೆಯನ್ನು ಪ್ರದರ್ಶಿಸುತ್ತವೆ. ಐಎನ್ಎಸ್ ಮಹೇಂದ್ರಗಿರಿ ಈ ಸಾಮರ್ಥ್ಯವನ್ನು ಮತ್ತಷ್ಟು ಬಲಪಡಿಸುತ್ತದೆ. ಹೆಚ್ಚಿನ ಸ್ಥಳೀಯ ಅಂಶಗಳೊಂದಿಗೆ ನಿರ್ಮಿಸಲಾದ ಈ ವೇದಿಕೆಗಳು ಆತ್ಮನಿರ್ಭರ ಭಾರತವನ್ನು ಸಾಕಾರಗೊಳಿಸುತ್ತವೆ ಮತ್ತು ಭಾರತದ ರಕ್ಷಣಾ ಉತ್ಪಾದನಾ ಪರಿಸರ ವ್ಯವಸ್ಥೆಯನ್ನು ಬಲಪಡಿಸುತ್ತವೆ. ಇವೆಲ್ಲವೂ ಒಟ್ಟಾಗಿ ಕಡಲ ಭದ್ರತೆಯನ್ನು ಹೆಚ್ಚಿಸುತ್ತವೆ, ನೀಲಿ ಆರ್ಥಿಕತೆಯನ್ನು ಬೆಂಬಲಿಸುತ್ತವೆ ಮತ್ತು ಪ್ರಮುಖ ಕಡಲ ಶಕ್ತಿಯಾಗಿ ಭಾರತದ ಸ್ಥಾನವನ್ನು ಬಲಪಡಿಸುತ್ತವೆ. ಭಾರತೀಯ ನೌಕಾಪಡೆಯು ಹಿಂದೂ ಮಹಾಸಾಗರ ಪ್ರದೇಶದ ಪ್ರಾಥಮಿಕ ಭದ್ರತೆಯನ್ನು ಒದಗಿಸುವ ಪಡೆಯಾಗಿದೆ. ಇದು ಸುಮಾರು 11,098 ಕಿಲೋಮೀಟರ್ ಉದ್ದದ ಕರಾವಳಿ ತೀರ, ಸುಮಾರು 2.4 ಮಿಲಿಯನ್ ಚದರ ಕಿಲೋಮೀಟರ್ನ ವಿಶೇಷ ಆರ್ಥಿಕ ವಲಯ ಮತ್ತು ಭಾರತದ ವಹಿವಾಟಿನ ಸುಮಾರು 90% ಪ್ರಮಾಣವನ್ನು ಸಾಗಿಸುವ ಸಮುದ್ರ ಮಾರ್ಗಗಳನ್ನು ರಕ್ಷಿಸುತ್ತದೆ. ಇದನ್ನು ಸಾಧಿಸಲು ಸಮತೋಲಿತ ನೌಕಾಪಡೆಯ ಅಗತ್ಯವಿದೆ. ಇದರಲ್ಲಿ ಪ್ರತಿಯೊಂದು ಯುದ್ಧ ನೌಕೆಯ ವರ್ಗವು ಕಡಲ ಭದ್ರತೆಯ ವಿಶಿಷ್ಟ ಸ್ತರಕ್ಕೆ ಕೊಡುಗೆ ನೀಡುತ್ತದೆ. ಭಾರತದಲ್ಲಿ ಕೇವಲ ಒಂದು ತಿಂಗಳಲ್ಲಿ ಸೇರ್ಪಡೆಗೊಂಡ 4 ಹೊಸ ತಲೆಮಾರಿನ ಸ್ಥಳೀಯ ನೌಕಾ ವೇದಿಕೆಗಳು ಈಗ ಈ ಬಹುಸ್ತರದ ವಿಧಾನಕ್ಕೆ ಜೀವ ತುಂಬಿವೆ. ಸಾಗರದ ಮೇಲ್ಮೈಯಲ್ಲಿ ತಡೆಯೊಡ್ಡುವ ಮತ್ತು ಹೋರಾಡುವ ಸಾಮರ್ಥ್ಯವು ಈ ರಚನೆಯ ಮುಂಚೂಣಿಯಲ್ಲಿದೆ. ಈ ವಿಭಾಗದಲ್ಲಿ ಇತ್ತೀಚಿನವು ನೀಲಗಿರಿ ವರ್ಗದ ಸ್ಟೆಲ್ಟ್ ಫ್ರಿಗೇಟ್ಗಳಾಗಿದ್ದು ಇವುಗಳನ್ನು ಹೆಚ್ಚಿನ ತೀವ್ರತೆಯ ಕಾರ್ಯಾಚರಣೆಗಳಿಗಾಗಿ ಪ್ರಾಜೆಕ್ಟ್ 170 ಅಡಿಯಲ್ಲಿ ನಿರ್ಮಿಸಲಾಗಿದೆ. ಕಡಲ ಶಕ್ತಿಯು ಸಮುದ್ರಗಳ ಆಳವಾದ ತಿಳುವಳಿಕೆಯ ಮೇಲೆಯೂ ಅವಲಂಬಿತವಾಗಿದೆ. ಸಂಧ್ಯಾ ವರ್ಗದ ಸರ್ವೆ ವೆಸಲ್ ದೊಡ್ಡ ಹಡಗುಗಳು ಭಾರತದ ಜಲಗ್ರಾಫಿಕ್ ಸಾಮರ್ಥ್ಯಗಳನ್ನು ಬಲಪಡಿಸುತ್ತವೆ. ಇವು ಸಮುದ್ರದ ತಳವನ್ನು ಮ್ಯಾಪ್ ಮಾಡುತ್ತವೆ, ಸಾಗರದ ತಾಂಶವನ್ನು ಸಂಗ್ರಹಿಸುತ್ತವೆ ಮತ್ತು ಸುರಕ್ಷಿತ ಸಂಚರಣೆಗಾಗಿ ನಿಖರವಾದ ನೌಕಾ ಚಾರ್ಟ್ಗಳನ್ನು ತಯಾರಿಸುತ್ತವೆ. ಈ ಕೆಲಸವು ನೌಕಾ ಕಾರ್ಯಾಚರಣೆಗಳು, ಕಡಲ ವ್ಯಾಪಾರ ಮತ್ತು ನೀಲಿ ಆರ್ಥಿಕತೆಯನ್ನು ಬೆಂಬಲಿಸುತ್ತದೆ ಮತ್ತು ಇದು ಹಿಂದೂ ಮಹಾಸಾಗರ ಪ್ರದೇಶದಾದ್ಯಂತ ವಿಶ್ವಾಸಾರ್ಹ ಜಲಗ್ರಾಫಿಕ್ ಪಾಲುದಾರನಾಗಿ ಭಾರತದ ಸ್ಥಾನವನ್ನು ಬಲಪಡಿಸುತ್ತದೆ. ಕರಾವಳಿಗೆ ಹತ್ತಿರದಲ್ಲಿ ಸಬ್ಮರೀನ್ ವಿರೋಧಿ ಯುದ್ಧವು ರಕ್ಷಣೆಯ ಮುಂದಿನ ಸ್ತರವನ್ನು ರೂಪಿಸುತ್ತದೆ. ಅರ್ನಾಲಾ ವರ್ಗದ ಆಂಟಿ ಸಬ್ಮರೀನ್ ವಾರ್ಫೇರ್ ಶಾಲೋ ವಾಟರ್ ಕ್ರಾಫ್ಟ್ಗಳನ್ನು ತೀರದ ಆಳವಿಲ್ಲದ ನೀರಿನಲ್ಲಿ ಸಬ್ಮರೀನ್ಗಳನ್ನು ಪತ್ತೆ ಹಚ್ಚಲು ಮತ್ತು ತಟಸ್ಥಗೊಳಿಸಲು ವಿನ್ಯಾಸಗೊಳಿಸಲಾಗಿದೆ. ಅವುಗಳ ಮುಖ್ಯ ಪಾತ್ರಗಳ ಜೊತೆಗೆ ಈ ಮೂರು ವರ್ಗಗಳು ಮಾನವೀಯ ನೆರವು, ವಿಪತ್ತು ಪರಿಹಾರ ಮತ್ತು ಹುಡುಕಾಟ ಮತ್ತು ರಕ್ಷಣಾ ಕಾರ್ಯಾಚರಣೆಗಳನ್ನು ಕೈಗೊಳ್ಳಬಲ್ಲವು. ಇವೆಲ್ಲವೂ ಒಟ್ಟಾಗಿ ಭಾರತದ ಸ್ಥಳೀಯ ಹಡಗು ನಿರ್ಮಾಣ ಕಾರ್ಯತಂತ್ರಗಳ ಯಶಸ್ಸನ್ನು ಗುರುತಿಸುತ್ತವೆ. ಇವುಗಳ ಸರಣಿ ಉತ್ಪಾದನೆಯು ಕಡಲ ಭದ್ರತೆಯನ್ನು ಬಲಪಡಿಸುತ್ತದೆ, ಆತ್ಮನಿರ್ಭರ ಭಾರತವನ್ನು ಮುನ್ನಡೆಸುತ್ತದೆ ಮತ್ತು ತನ್ನದೇ ಆದ ಯುದ್ಧ ನೌಕೆಗಳನ್ನು ವಿನ್ಯಾಸಗೊಳಿಸುವ ಮತ್ತು ನಿರ್ಮಿಸುವ ಭಾರತದ ಬೆಳೆಯುತ್ತಿರುವ ಸಾಮರ್ಥ್ಯವನ್ನು ತೋರಿಸುತ್ತದೆ. 21 ಜೂನ್ 2026 ಕೋಲ್ಕತ್ತಾದಲ್ಲಿ ಸ್ಥಳೀಯವಾಗಿ ವಿನ್ಯಾಸಗೊಳಿಸಿದ ಮತ್ತು ನಿರ್ಮಿಸಿದ ಮೂರು ನೌಕಾ ವೇದಿಕೆಗಳನ್ನು ಒಟ್ಟಾಗಿ ನಿಯೋಜಿಸಲಾಯಿತು. ನೀಲಗಿರಿ ವರ್ಗದ ಸ್ಟೆಲ್ತ್ ಫ್ರಿಗೇಟ್, ಐಎನ್ಎಸ್ ದ್ರೋಣಗಿರಿ, ಸಂಧ್ಯಾಕ್ ವರ್ಗದ ಸರ್ವೆ ವೆಸಲ್ ದೊಡ್ಡ ಐಎನ್ಎಸ್ ಸಂಶೋಧಕ್ ಮತ್ತು ಅರ್ನಾಲಾ ವರ್ಗದ ಸಬ್ಮರೀನ್ ವಿರೋಧಿ ಯುದ್ಧದ ಶಾಲೋ ವಾಟರ್ ಕ್ರಾಫ್ಟ್ ಐಎನ್ಎಸ್ ಅಗ್ರೆ. ಈ ಮೂರು ಹಡಗುಗಳನ್ನು ನೌಕಾಪಡೆಯ ಸ್ವಂತ ಯುದ್ಧ ನೌಕೆ ವಿನ್ಯಾಸ ಬ್ಯೂರೋ ವಿನ್ಯಾಸಗೊಳಿಸಿದೆ ಮತ್ತು ರಕ್ಷಣಾ ಸಾರ್ವಜನಿಕ ವಲಯದ ಉದ್ಯಮವಾದ ಕೋಲ್ಕತ್ತಾದ ಗಾರ್ಡನ್ ರೀಚ್ ಶಿಪ್ ಬಿಲ್ಡರ್ಸ್ ಅಂಡ್ ಇಂಜಿನಿಯರ್ಸ್ ಲಿಮಿಟೆಡ್ ತಯಾರಿಸಿದೆ. 11 ಜೂನ್ 2026 ಸ್ಥಳೀಯವಾಗಿ ವಿನ್ಯಾಸಗೊಳಿಸಿದ ಮತ್ತು ನಿರ್ಮಿಸಿದ ಆರನೇ ನೀಲಗಿರಿ ವರ್ಗದ ಸ್ಟೆಲ್ತ್ ಫ್ರಿಗೇಟ್ ಐಎನ್ಎಸ್ ಮಹೇಂದ್ರಗಿರಿಯನ್ನು ವಿಶಾಖಪಟ್ಟಣದಲ್ಲಿ ನಿಯೋಜಿಸಲಾಯಿತು. ಸ್ಟೆಲ್ತ್ ಫ್ರಿಗೇಟ್ಗಳು ಭಾರತೀಯ ನೌಕಾಪಡೆಯ ಮೇಲ್ಮೈ ಯುದ್ಧ ಸಾಮರ್ಥ್ಯದ ಬೆನ್ನೆಲುಬಾಗಿವೆ. ಇವು ವಿಮಾನವಾಹಕ ನೌಕೆಗಳನ್ನು ರಕ್ಷಿಸುತ್ತವೆ, ಪ್ರಮುಖ ಸಮುದ್ರ ಮಾರ್ಗಗಳನ್ನು ಸುರಕ್ಷಿತಗೊಳಿಸುತ್ತವೆ ಮತ್ತು ದೂರದ ಸಮುದ್ರಗಳಲ್ಲಿ ತಮ್ಮ ಶಕ್ತಿಯನ್ನು ಪ್ರದರ್ಶಿಸುತ್ತವೆ. ಆಧುನಿಕ ನೌಕಾ ಯುದ್ಧಕ್ಕಾಗಿ ವಿನ್ಯಾಸಗೊಳಿಸಲಾದ ಇವು ಸುಧಾರಿತ ಶಸ್ತ್ರಾಸ್ತ್ರಗಳು, ಸಂವೇದಕಗಳು ಮತ್ತು ವಾಯುಯಾನ ಸೌಲಭ್ಯಗಳನ್ನು ಸಂಯೋಜಿಸುತ್ತವೆ. ಜೊತೆಗೆ ರೆಡಾರ್, ಇನ್ಫ್ರಾರೆಡ್ ಮತ್ತು ಶಬ್ದ ಸಂಕೇತಗಳನ್ನು ಅತ್ಯುತ್ತಮವಾಗಿಸುವ ಮೂಲಕ ಹೆಚ್ಚಿನ ರಹಸ್ಯವನ್ನು ಕಾಯ್ದುಕೊಳ್ಳುತ್ತವೆ. ಇದು ಶತ್ರುಗಳಿಗೆ ಇವುಗಳನ್ನು ಪತ್ತೆ ಹಚ್ಚುವುದನ್ನು ಕಷ್ಟಕರವಾಗಿಸುವುದಲ್ಲದೆ ಏಕಕಾಲದಲ್ಲಿ ಆಕ್ರಮಣಕಾರಿ ಮತ್ತು ರಕ್ಷಣಾತ್ಮಕ ಕಾರ್ಯಾಚರಣೆಗಳನ್ನು ನಡೆಸಲು ಅನುವು ಮಾಡಿಕೊಡುತ್ತದೆ. ಈ ಸಾಮರ್ಥ್ಯವನ್ನು ವಿಸ್ತರಿಸುವ ನಿಟ್ಟಿನಲ್ಲಿ ಪ್ರಾಜೆಕ್ಟ್ 170 ಅತ್ಯಾಧುನಿಕ ತಲೆಮಾರಿನ ಸ್ಥಳೀಯ ಸ್ಟೆಲ್ತ್ ಫ್ರಿಗೇಟ್ಗಳನ್ನು ಪ್ರತಿನಿಧಿಸುತ್ತದೆ. ನೀಲಗಿರಿ ವರ್ಗವು ಐಎನ್ಎಸ್ ನೀಲಗಿರಿ, ಐಎನ್ಎಸ್ ಹಿಮಗಿರಿ, ಐಎನ್ಎಸ್ ತಾರಾಗಿರಿ, ಐಎನ್ಎಸ್ ಉದಯಗಿರಿ, ಐಎನ್ಎಸ್ ದ್ರೋಣಗಿರಿ

ಎನ್ಎಸ್ ಮಹೇಂದ್ರಗಿರಿ ಮತ್ತು ನಿರ್ಮಾಣ ಹಂತದಲ್ಲಿರುವಂತಹ ವೇಂಧ್ಯಗಿರಿ ಹಡಗುಗಳನ್ನು ಒಳಗೊಂಡಿದೆ. ಮುಂಬೈನ ಮಜಗಾನ್ ಡಾಕ್ ಶಿಪ್ ಯಾರ್ಡ್ ಲಿಮಿಟೆಡ್ 4 ಹಡಗುಗಳನ್ನು ನಿರ್ಮಿಸಿದ್ದರೆ, ಕೋಲ್ಕತ್ತಾದ ಗಾರ್ಡನ್ ರೀಚ್ ಶಿಪ್ ಬಿಲ್ಡರ್ಸ್ ಅಂಡ್ ಇಂಜಿನಿಯರ್ಸ್ ಲಿಮಿಟೆಡ್ 3 ಹಡಗುಗಳನ್ನು ನಿರ್ಮಿಸುತ್ತಿದೆ. ಈ ವರ್ಗದ ಇತ್ತೀಚಿನ ಸೇರ್ಪಡೆಗಳೆಂದರೆ, ಇತ್ತೀಚೆಗೆ 5ನೇ ಹಡಗಾಗಿ ನಿಯೋಜಿಸಲ್ಪಟ್ಟ ಐಎನ್ಎಸ್ ದ್ರೋಣಗಿರಿ ಮತ್ತು ಜುಲೈ 11 2026ರಂದು ವಿಶಾಖಪಟ್ಟಣದಲ್ಲಿ ನಿಯೋಜಿಸಲ್ಪಟ್ಟಂತಹ ಐಎನ್ಎಸ್ ಮಹೇಂದ್ರಗಿರಿ. ಈ ಯುದ್ದ ನೌಕೆಗಳು ಭಾರತದ ಕಡಲ ಭದ್ರತೆಯನ್ನು ಬಲಪಡಿಸುತ್ತವೆ ಮತ್ತು ಹಿಂದೂ ಮಹಾಸಾಗರದಾದ್ಯಂತ ದೇಶದ ಉಪಸ್ಥಿತಿಯನ್ನು ಇನ್ನಷ್ಟು ಗಟ್ಟಿಗೊಳಿಸುತ್ತವೆ. ಪ್ರಾಜೆಕ್ಟ್ 170 ಭಾರತೀಯ ನೌಕಾಪಡೆಯ ಸುಧಾರಿತ ಸ್ಟೆಲ್ತ್ ಫ್ರಿಗೇಟ್ ಕಾರ್ಯಕ್ರಮವಾಗಿದ್ದು, 7 ಮುಂದಿನ ತಲೆಮಾರಿನ ಮಾರ್ಗದರ್ಶಿ ಕ್ಷಿಪಣಿ ಯುದ್ದ ನೌಕೆಗಳನ್ನು ನಿರ್ಮಿಸುವ ಗುರಿಯನ್ನು ಹೊಂದಿದೆ. ಈ ಫ್ರಿಗೇಟ್ಗಳನ್ನು ವಿಮಾನ ವಿರೋಧಿ, ಮೇಲ್ಮೈ ವಿರೋಧಿ ಮತ್ತು ಸಬ್ಮರೀನ್ ವಿರೋಧಿ ಯುದ್ದಗಳು ಸೇರಿದಂತೆ ಬಹು ಕಾರ್ಯಗಳ ಕಾರ್ಯಾಚರಣೆಗಾಗಿ ವಿನ್ಯಾಸಗೊಳಿಸಲಾಗಿದೆ. ಪ್ರಾಜೆಕ್ಟ್ 170 ಯುದ್ದ ನೌಕೆಗಳ ವಿನ್ಯಾಸ ಮತ್ತು ನಿರ್ಮಾಣದಲ್ಲಿ ಸ್ವಾವಲಂಬನೆಯತ್ತ ಭಾರತದ ಬೆಳೆಯುತ್ತಿರುವ ಶಕ್ತಿಯನ್ನು ಪ್ರತಿಬಿಂಬಿಸುತ್ತದೆ. ಪ್ರಾಜೆಕ್ಟ್ 170 ಫ್ರಿಗೇಟ್ಗಳ ಹೊರತಾಗಿ ಭಾರತೀಯ ನೌಕಾಪಡೆಯು ತಲ್ವಾರ್ ವರ್ಗ ಮತ್ತು ಶಿವಲಿಕ್ ವರ್ಗ ಎಂಬ 2 ಹೆಚ್ಚುವರಿ ಸ್ಟೆಲ್ತ್ ನೌಕಾ ವರ್ಗಗಳನ್ನು ಹೊಂದಿದೆ. ತಲ್ವಾರ್ ವರ್ಗವನ್ನು ರಷ್ಯಾದಲ್ಲಿ ವಿನ್ಯಾಸಗೊಳಿಸಿ ನಿರ್ಮಿಸಲಾಗಿತ್ತು. ಇದು ನೌಕಾಪಡೆಯು ತನ್ನ ಮುಂಚೂಣಿ ಯುದ್ದ ನೌಕೆಗಳನ್ನು ವಿದೇಶಗಳಿಂದ ಖರೀದಿಸುತ್ತಿದ್ದ ಕಾಲದ ನೌಕೆಗಳಾಗಿವೆ. ಈ ಪರಿಸ್ಥಿತಿಯು ಭಾರತದ ಮೊದಲ ಸ್ಥಳೀಯವಾಗಿ ವಿನ್ಯಾಸಗೊಳಿಸಿದ ಸ್ಟೆಲ್ತ್ ಫ್ರಿಗೇಟ್ ಆದ ಶಿವಲಿಕ್ ವರ್ಗದ ಆಗಮನದೊಂದಿಗೆ ಬದಲಾಯಿತು. ಇದನ್ನು ನೌಕಾಪಡೆಯ ತ್ವರಿತ ಯುದ್ದ ನೌಕೆ ವಿನ್ಯಾಸ ಬ್ಯೂರೋ ಸೃಷ್ಟಿಸಿತು ಮತ್ತು ಮುಂಬೈನ ಮಜಗಾನ್ ಡಾಕ್ನಲ್ಲಿ ನಿರ್ಮಿಸಲಾಯಿತು. ಪ್ರಾಜೆಕ್ಟ್ 170 ನೀಲಗಿರಿ ವರ್ಗ ಈ ಪರಂಪರೆಯನ್ನು ಉತ್ತಮ ಸಂವೇದಕಗಳು, ಶಸ್ತ್ರಾಸ್ತ್ರಗಳು ಮತ್ತು ಹೆಚ್ಚಿನ ಸ್ಥಳೀಯ ವಿಷಯಗಳೊಂದಿಗೆ ಮುಂದುವರಿಸುತ್ತದೆ. ಇದು ಆತ್ಮನಿರ್ಭರ ಭಾರತ ದೃಷ್ಟಿಕೋನದ ಅಡಿಯಲ್ಲಿ ನೌಕಾಪಡೆಯು ಖರೀದಿದಾರರ ನೌಕಾಪಡೆಯಿಂದ ನಿರ್ಮಾಣಕಾರರ ನೌಕಾಪಡೆಯಾಗಿ ಬದಲಾಗುತ್ತಿರುವುದನ್ನು ದೃಢೀಕರಿಸುತ್ತದೆ. ಸ್ಟೆಲ್ತ್ ತಂತ್ರಜ್ಞಾನವು ಯುದ್ದ ನೌಕೆಯನ್ನು ಸಂಪೂರ್ಣವಾಗಿ ಅದೃಶ್ಯವನ್ನಾಗಿ ಮಾಡುವುದಿಲ್ಲ, ಬದಲಾಗಿ ಅದು ರೇಡಾರ್ ಪರದೆಯ ಮೇಲೆ ನೌಕೆಯ ಗಾತ್ರವನ್ನು ವಾಸ್ತವಕ್ಕಿಂತ ಚಿಕ್ಕದಾಗಿ ತೋರಿಸುವ ಮೂಲಕ ಶತ್ರುಗಳನ್ನು ದಾರಿ ತಪ್ಪಿಸುತ್ತದೆ. ಸರ್ವೆ ನೌಕೆಗಳು ಸಮುದ್ರದ ತಳ ಮತ್ತು ಕರಾವಳಿ ಪ್ರದೇಶಗಳನ್ನು ಮ್ಯಾಪ್ ಮಾಡುವ ಮೂಲಕ ಭಾರತೀಯ ನೌಕಾಪಡೆಯ ಜಲಗ್ರಾಫಿಕ್ ಸಾಮರ್ಥ್ಯವನ್ನು ಬಲಪಡಿಸುತ್ತವೆ. ನಿಖರವಾದ ನೌಕಾ ಚಾರ್ಟ್ಗಳು ಯುದ್ದ ನೌಕೆಗಳು ಮತ್ತು ವ್ಯಾಪಾರಿ ಹಡಗುಗಳ ಸುರಕ್ಷಿತ ಸಂಚರಣೆಯನ್ನು ಖಚಿತಪಡಿಸುತ್ತವೆ. ಇವು ಸಾಗರ ಸಂಪನ್ಮೂಲಗಳ ಸುಸ್ಥಿರ ಬಳಕೆಯ ಮೂಲಕ ನೀಲಿ ಆರ್ಥಿಕತೆಯನ್ನು ಬೆಂಬಲಿಸುತ್ತವೆ. ಈ ಹಡಗುಗಳು ನಿಯಮಿತವಾಗಿ ಮಾನವೀಯ ನೆರವು, ವಿಪತ್ತು ಪರಿಹಾರ ಹಾಗೂ ಹುಡುಕಾಟ ಮತ್ತು ರಕ್ಷಣಾ ಕಾರ್ಯಾಚರಣೆಗಳನ್ನು ಕೈಗೊಳ್ಳುತ್ತವೆ. ಈ ಸಾಮರ್ಥ್ಯವನ್ನು ಉಳಿಸಿಕೊಳ್ಳಲು ಭಾರತೀಯ ನೌಕಾಪಡೆಯು ಸ್ಥಳೀಯವಾಗಿ ನಿರ್ಮಿಸಲಾದ ಸಂಧ್ಯಾಕ್ ವರ್ಗದ ಸರ್ವೆ ನೌಕೆಗಳನ್ನು ಸೇರ್ಪಡೆಗೊಳಿಸುತ್ತಿದೆ. ಈ ವರ್ಗವು ಐಎನ್ಎಸ್ ಸಂಧ್ಯಾಕ್, ಐಎನ್ಎಸ್ ನಿರ್ದೇಶಕ್, ಐಎನ್ಎಸ್ ಇಕ್ಷಕ್ ಮತ್ತು ಐಎನ್ಎಸ್ ಸಂಶೋಧಕ್ ಹಡಗುಗಳನ್ನು ಒಳಗೊಂಡಿದೆ. ಇವುಗಳನ್ನು ಕೋಲ್ಕತ್ತಾದ ಗಾರ್ಡನ್ ರೀಚ್ ಶಿಪ್ ಬಿಲ್ಡರ್ಸ್ ಅಂಡ್ ಇಂಜಿನಿಯರ್ಸ್ ಲಿಮಿಟೆಡ್ ನಿರ್ಮಿಸಿದೆ. ಈ ವರ್ಗದ 4ನೇ ಮತ್ತು ಅಂತಿಮ ಹಡಗಾಗಿ ಐಎನ್ಎಸ್ ಸಂಶೋಧಕ್ ಅನ್ನು ಇತ್ತೀಚೆಗೆ ನಿಯೋಜಿಸಲಾಗಿದೆ. ಇವು ಭಾರತದ ಕಡಲ ವಲಯದ ಜಾಗೃತಿಯನ್ನು ಬಲಪಡಿಸುತ್ತವೆ ಮತ್ತು ಹಿಂದೂ ಮಹಾಸಾಗರದ ಪ್ರದೇಶದಾದ್ಯಂತ ಜಲಗ್ರಾಫಿಕ್ ಸಹಕಾರದಲ್ಲಿ ಭಾರತದ ನಾಯಕತ್ವವನ್ನು ಗಟ್ಟಿಗೊಳಿಸುತ್ತವೆ. ಆಂಟಿ ಸಬ್ಮರೀನ್ ವಾರ್ಫೇರ್ ಶಾಲೋ ವಾಟರ್ ಕ್ರಾಫ್ಟ್ಗಳು ಭಾರತೀಯ ನೌಕಾಪಡೆಯ ಕರಾವಳಿ ರಕ್ಷಣಾ ಸಾಮರ್ಥ್ಯವನ್ನು ಬಲಪಡಿಸುತ್ತವೆ. ಇವು ಕರಾವಳಿಯ ಸಮೀಪವಿರುವ ಆಳವಿಲ್ಲದ ನೀರಿನಲ್ಲಿ ಕಾರ್ಯಾಚರಣೆ ನಡೆಸುವ ಸಬ್ಮರೀನ್ಗಳನ್ನು ಪತ್ತೆಹಚ್ಚಿ ಅವುಗಳನ್ನು ತಟಸ್ಥಗೊಳಿಸುತ್ತವೆ. ಬೃಹತ್ ಯುದ್ದ ನೌಕೆಗಳು ಈ ರೀತಿಯ ಆಳವಿಲ್ಲದ ಪ್ರದೇಶಗಳಲ್ಲಿ ಸಮರ್ಥವಾಗಿ ಚಲಿಸಲು ಸಾಧ್ಯವಾಗುವುದಿಲ್ಲ. ಅಂತಹ ಸಂದರ್ಭದಲ್ಲಿ ಇವುಗಳಂತಹ ಚುರುಕಾದ ನೌಕೆಗಳು ಅತ್ಯಗತ್ಯವಾಗಿವೆ. ಇವು ಕೇವಲ ರಕ್ಷಣಾ ಕಾರ್ಯವಷ್ಟೇ ಅಲ್ಲದೆ ಮಾನವೀಯ ನೆರವು, ವಿಪತ್ತು ಪರಿಹಾರ ಮತ್ತು ಹುಡುಕಾಟ ಹಾಗೂ ರಕ್ಷಣಾ ಕಾರ್ಯಾಚರಣೆಗಳಿಗೂ ಬೆಂಬಲ ನೀಡುತ್ತವೆ. ಈ ನಿರ್ಣಾಯಕ ಕಡಲ ಭದ್ರತಾ ಸ್ತರವನ್ನು ಬಲಪಡಿಸಲು ಭಾರತೀಯ ನೌಕಾಪಡೆಯು ಸ್ಥಳೀಯವಾಗಿ ನಿರ್ಮಿಸಲಾದ ಅರ್ನಾಲಾ ವರ್ಗದ ನೌಕೆಗಳನ್ನು ಸೇರ್ಪಡೆಗೊಳಿಸುತ್ತಿದೆ. ಈ 8 ಹಡಗುಗಳ ವರ್ಗವು ಅರ್ನಾಲಾ, ಆಂಡ್ರೋತ್, ಅಂಜದೀಪ್, ಅಮಿನಿ, ಅಭಯ್, ಅಗ್ರೆ, ಅಕ್ಷಯ್ ಮತ್ತು ಅಜಯ್ ಅನ್ನು ಒಳಗೊಂಡಿದೆ. ಗಾರ್ಡನ್ ರೀಟ್ ಶಿಪ್ ಬಿಲ್ಡರ್ಸ್ ಅಂಡ್ ಇಂಜಿನಿಯರ್ಸ್ ಲಿಮಿಟೆಡ್ ಸಂಸ್ಥೆಯು ಎಲ್ಆಂಟಿ ಶಿಪ್ ಬಿಲ್ಡಿಂಗ್ ಜೊತೆಗೂಡಿ ಈ ಹಡಗುಗಳನ್ನು ನಿರ್ಮಿಸಿದೆ. ಇವು ಹಳೆಯದಾದ ಅಭಯ್ ವರ್ಗದ ಕಾರ್ವೆಟ್ಗಳಿಗೆ ಬದಲಾಗಿ ಬಂದಿವೆ. ಇತ್ತೀಚೆಗೆ ಐಎನ್ಎಸ್ ಅಗ್ರೆ ಈ ವರ್ಗದ 4ನೇ ಹಡಗಾಗಿ ನಿಯೋಜಿಸಲ್ಪಟ್ಟಿದೆ. ಇದರ ಜೊತೆಗೆ ಕೊಚಿನ್ ಶಿಪ್ ಯಾರ್ಡ್ನಲ್ಲಿ ಮಾಹೆ ವರ್ಗದ ನೌಕೆಗಳ ನಿರ್ಮಾಣ ಕಾರ್ಯವೂ ನಡೆಯುತ್ತಿದ್ದು, ಇದರಿಂದ ಒಟ್ಟು ಸಬ್ಮರೀನ್ ವಿರೋಧಿ ಯುದ್ದದ ಶಾಲೋ ವಾಟರ್ ಕ್ರಾಫ್ಟ್ಗಳ ಸಂಖ್ಯೆ 16ಕ್ಕೆ ಏರಲಿದೆ. ಇವು ಭಾರತದ ಕರಾವಳಿ ಜಲ ಪ್ರದೇಶವನ್ನು ಸುರಕ್ಷಿತವಾಗಿರಿಸುತ್ತವೆ ಮತ್ತು ದೊಡ್ಡ ಯುದ್ದ ನೌಕೆಗಳು ತೆರೆದ ಸಮುದ್ರದ ಕಾರ್ಯಾಚರಣೆಗಳ ಮೇಲೆ ಕೇಂದ್ರೀಕರಿಸಲು ಅನುವು ಮಾಡಿಕೊಡುತ್ತವೆ. 77.6 ಮೀಟರ್ ಉದ್ದ ಮತ್ತು 900 ಟನ್ ತೂಕದ ಈ

ನೌಕೆಗಳು ಇಕ್ಕಟ್ಟಾದ ಕರಾವಳಿ ಪ್ರದೇಶಗಳಲ್ಲಿ ಚಲಿಸಲು ಅತ್ಯಂತ ಸೂಕ್ತವಾದ ಗಾತ್ರವನ್ನು ಹೊಂದಿವೆ. ಇವು ಸಾಂಪ್ರದಾಯಿಕ ಪ್ರೊಫೆಲ್ಲರ್ಗಳ ಬದಲು ವಾಟರ್ಜೆಟ್ ವ್ಯವಸ್ಥೆಯನ್ನು ಬಳಸುತ್ತವೆ. ಇದು ಆಳವಿಲ್ಲದ ನೀರಿನಲ್ಲಿ ಹಡಗಿಗೆ ಹೆಚ್ಚಿನ ವೇಗವನ್ನು ಮಾತ್ರವಲ್ಲದೆ ದಿಢೀರ್ ತಿರುವುಗಳನ್ನು ಪಡೆಯುವ ಅದ್ಭುತ ಚುರುಕುತನವನ್ನು ನೀಡುತ್ತದೆ. ಇದು ಶತ್ರು ಸಬ್ಮರೀನ್ಗಳನ್ನು ವೇಗವಾಗಿ ಬೆನ್ನಟ್ಟಲು ನಿರ್ಣಾಯಕವಾಗಿದೆ. 25 ನಾಟ್ ವೇಗವು ಕರಾವಳಿ ಗಸ್ತು ತಿರುಗುವಿಕೆ ಮತ್ತು ಆಕಸ್ಮಿಕ ದಾಳಿಗಳನ್ನು ಎದುರಿಸಲು ಸಾಕಷ್ಟಿದೆ. ಲೈಟ್ ವೈಟ್ ಟಾರ್ಪಿಡೋಗಳು ಮತ್ತು ಆಂಟಿ ಸಬ್ಮರೀನ್ ರಾಕೆಟ್ಗಳು ಶತ್ರು ಸಬ್ಮರೀನ್ಗಳನ್ನು ಸಮುದ್ರದ ಆಳದಲ್ಲಿಯೇ ನಿಷ್ಕ್ರಿಯಗೊಳಿಸಲು ವಿನ್ಯಾಸಗೊಳಿಸಲಾದ ಅತ್ಯಾಧುನಿಕ ಶಸ್ತ್ರಾಸ್ತ್ರಗಳಾಗಿವೆ. ಸಂವೇದಕಗಳು ಶಾಲೋ ವಾಟರ್ ಸೋಲಾರ್ ಆಳವಿಲ್ಲದ ನೀರಿನಲ್ಲಿ ಬರುವ ಸಣ್ಣ ಶಬ್ದವನ್ನು ಪತ್ತೆ ಹಚ್ಚಬಲ್ಲದು. ಈ ಸೋಲಾರ್ ಅನ್ನು ಕಾಂಬ್ಯಾಟ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಜೊತೆ ಜೋಡಿಸಿರುವುದರಿಂದ ಸಬ್ಮರೀನ್ ಪತ್ತೆಯಾದ ತಕ್ಷಣ ಗುರಿಯ ಮೇಲೆ ದಾಳಿ ಮಾಡಲು ಅತ್ಯಂತ ಕಡಿಮೆ ಸಮಯ ಸಾಕು. ಐಎನ್ಎಸ್ ಅರ್ನಾಲ ಭಾರತೀಯ ನೌಕಾಪಡೆಯ ಇತಿಹಾಸದಲ್ಲಿ ಒಂದು ಪ್ರಮುಖ ಮೈಲಿಗಲ್ಲಾಗಿದೆ. ಇದು ವಾಟರ್ ಜೆಟ್ ಪ್ರೊಪಲ್ಷನ್ ತಂತ್ರಜ್ಞಾನವನ್ನು ಹೊಂದಿರುವ ನೌಕಾಪಡೆಯ ಅತಿದೊಡ್ಡ ಯುದ್ಧ ನೌಕೆಯಾಗಿದೆ.

ಸಿಸ್ಟಮ್ ಜೊತೆ ಜೋಡಿಸಿರುವುದರಿಂದ ಸಬ್ಮರೀನ್ ಪತ್ತೆಯಾದ ತಕ್ಷಣ ಗುರಿಯ ಮೇಲೆ ದಾಳಿ ಮಾಡಲು ಅತ್ಯಂತ ಕಡಿಮೆ ಸಮಯ ಸಾಕು. ಐಎನ್ಎಸ್ ಅರ್ನಾಲಾ ಭಾರತೀಯ ನೌಕಾಪಡೆಯ ಇತಿಹಾಸದಲ್ಲಿ ಒಂದು ಪ್ರಮುಖ ಮೈಲಿಗಲ್ಲಾಗಿದೆ. ಇದು ವಾಟರ್ ಜೆಟ್ ಪ್ರೊಪಲ್ಷನ್ ತಂತ್ರಜ್ಞಾನವನ್ನು ಹೊಂದಿರುವ ನೌಕಾಪಡೆಯ ಅತಿದೊಡ್ಡ ಯುದ್ಧ ನೌಕೆಯಾಗಿದೆ. ನೀಲಗಿರಿ, ಸಂಧ್ಯಾ ಮತ್ತು ಅರ್ನಾಲಾ ವರ್ಗದ ಹಡಗುಗಳು ಮುಂಚೂಣಿಯ ನೌಕಾ ಸಾಮರ್ಥ್ಯಕ್ಕಿಂತ ಹೆಚ್ಚಿನದನ್ನು ಒದಗಿಸುತ್ತವೆ. ಇವು ರಾಷ್ಟ್ರೀಯ ಭದ್ರತೆಯನ್ನು ಬಲಪಡಿಸುತ್ತವೆ, ಸ್ವಾವಲಂಬನೆಯನ್ನು ಮುನ್ನಡೆಸುತ್ತವೆ ಮತ್ತು ಭಾರತದ ಕಡಲ ಆಕಾಂಕ್ಷೆಗಳನ್ನು ಬೆಂಬಲಿಸುತ್ತವೆ. ಇವುಗಳ ಪ್ರಭಾವವು ರಕ್ಷಣಾ ಉತ್ಪಾದನೆ, ಉದ್ಯೋಗ, ಕಡಲ ರಾಜತಾಂತ್ರಿಕತೆ, ನೀಲಿ ಆರ್ಥಿಕತೆ ಮತ್ತು ರಕ್ಷಣಾ ರಫ್ತುಗಳವರೆಗೆ ವಿಸ್ತರಿಸಿದೆ. ಈ ಸ್ಥಳೀಯ ಯುದ್ಧ ನೌಕೆಗಳ ವರ್ಗಗಳು ಭಾರತದ ವಿಶಾಲ ರಾಷ್ಟೀಯ ಗುರಿಗಳಿಗೆ ಹೇಗೆ ಕೊಡುಗೆ ನೀಡುತ್ತವೆ ಎಂಬುದನ್ನು ಈಗ ಹೇಳಲಾಗುವಂತಹ ಕೋಷ್ಟಕವು ಉಲ್ಲೇಖಿಸುತ್ತದೆ. ಭಾರತವು ತನ್ನ ಹಿಂದೂ ಮಹಾಸಾಗರದ ನೆರೆಹೊರೆಯನ್ನು ಸುರಕ್ಷಿತಗೊಳಿಸಲು 2015ರಲ್ಲಿ ಸಾಗರ್ ಎಂಬ ದೃಷ್ಟಿಕೋನವನ್ನು ಪ್ರಾರಂಭಿಸಿತು. ಇದು ನಂತರ ವಿಕಸನಗೊಂಡು ವಿಶಾಲವಾದ ಗ್ಲೋಬಲ್ ಸೌತ್ ದೇಶಗಳ ನಡುವೆ ಪಾಲುದಾರಿಕೆಯನ್ನು ಬೆಳೆಸಲು 2025ರಲ್ಲಿ ಮಹಾಸಾಗರನ್ನು ಪ್ರಾರಂಭಿಸುವ ಮೂಲಕ ಜಾಗತಿಕವಾಗಿ ತನ್ನ ವ್ಯಾಪ್ತಿಯನ್ನು ವಿಸ್ತರಿಸಿದೆ. ಈ ಎರಡು ಸಿದ್ಧಾಂತಗಳು ಪ್ರಾದೇಶಿಕ ಭದ್ರತೆಯನ್ನು ಸುಧಾರಿಸಲು, ಸಾಗರ ಆರ್ಥಿಕತೆಯನ್ನು ಬೆಳೆಸಲು ಮತ್ತು ವಿಪತ್ತುಗಳಿಗೆ ಸ್ಪಂದಿಸಲು ಕಾರ್ಯನಿರ್ವಹಿಸುತ್ತವೆ. ನೀಲಗಿರಿ, ಸಂಧ್ಯಾಕ್ ಮತ್ತು ಅರ್ನಾಲಾ ವರ್ಗದ ಹಡಗುಗಳು ಭಾರತದ ನೌಕಾ ಸಾಮರ್ಥ್ಯದ ಸ್ಥಿರ ವಿಕಸನವನ್ನು ಪ್ರತಿಬಿಂಬಿಸುತ್ತವೆ. ಇವು ಒಟ್ಟಾಗಿ ಮೇಲ್ಮೈ ಯುದ್ಧ, ಜಲಗ್ರಾಫಿ ಮತ್ತು ಕರಾವಳಿ ಸಬ್ಮರೀನ್ ವಿರೋಧಿ ಯುದ್ಧ ತಂತ್ರವನ್ನು ಬಲಪಡಿಸುತ್ತವೆ. ಪ್ರತಿ ವರ್ಗವನ್ನು ಭಾರತೀಯ ನೌಕಾಪಡೆಯ ಯುದ್ಧ ನೌಕೆ ವಿನ್ಯಾಸ ಬ್ಯೂರೋ ವಿನ್ಯಾಸಗೊಳಿಸಿದೆ ಮತ್ತು ಭಾರತೀಯ ಹಡಗು ಕಟ್ಟೆಗಳಲ್ಲಿ ನಿರ್ಮಿಸಲಾಗಿದೆ. ಇವು ಸಂಕೀರ್ಣವಾದ ಮುಂಚೂಣಿಯ ಯುದ್ಧ ನೌಕೆಗಳನ್ನು ವಿನ್ಯಾಸಗೊಳಿಸುವ ಮತ್ತು ನಿರ್ವಹಿಸುವಲ್ಲಿ ಭಾರತದ ಬೆಳೆಯುತ್ತಿರುವ ಪರಿಣಿತಿಯನ್ನು ಪ್ರದರ್ಶಿಸುತ್ತದೆ. ಇವುಗಳ ವಿಸ್ತರಿಸುತ್ತಿರುವಂತಹ ಉತ್ಪಾದನೆಯು ರಕ್ಷಣಾ ಉತ್ಪಾದನೆಯಲ್ಲಿ ಸ್ವಾವಲಂಬನೆಯನ್ನು ಮತ್ತಷ್ಟು ಆಳವಾಗಿಸುತ್ತವೆ. ಇವುಗಳ ಕೊಡುಗೆಯು ನೌಕಾ ಕಾರ್ಯಾಚರಣೆಗಳ ಆಚೆಗೆ ವಿಸ್ತರಿಸಿದೆ. ಇವು ಭಾರತೀಯ ಹಡಗು ಕಟ್ಟೆಗಳನ್ನು ಸುಸ್ಥಿರಗೊಳಿಸುತ್ತವೆ, ನೂರಾರು ಎಂಎಸ್ಎಂಇಗಳನ್ನು ಬೆಂಬಲಿಸುತ್ತವೆ ಮತ್ತು ಸಾವಿರಾರು ಕೌಶಲ್ಯಪೂರ್ಣ ಉದ್ಯೋಗಗಳನ್ನು ಸೃಷ್ಟಿಸುತ್ತವೆ. ಇವು ಬದಲಾದ ಕಡಲ ಭದ್ರತೆ ಮತ್ತು ಪ್ರಾದೇಶಿಕ ಸಹಕಾರದ ಮೂಲಕ ಸಾಗರ್ ಮತ್ತು ಮಹಾಸಾಗರ್ ದೃಷ್ಟಿಕೋನಗಳನ್ನು ಮುನ್ನಡೆಸುತ್ತವೆ. ಭಾರತದ ಕಡಲ ಹಿತಾಸಕ್ತಿಗಳು ವಿಸ್ತರಿಸುತ್ತಿರುವಂತೆ ಈ ಸ್ಥಳೀಯ ಯುದ್ಧ ನೌಕೆಗಳ ವರ್ಗಗಳು ರಾಷ್ಟೀಯ ಹಿತಾಸಕ್ತಿಗಳನ್ನು ರಕ್ಷಿಸುತ್ತವೆ ಮತ್ತು ಹಿಂದೂ ಮಹಾಸಾಗರ ಪ್ರದೇಶದಾದ್ಯಂತ ಭಾರತದ ಸ್ಥಾನವನ್ನು ಬಲಪಡಿಸುತ್ತವೆ. ಇದುವರೆಗೂ ಪ್ರಚಲಿತ ವಿದ್ಯಮಾನ ಕೇಳಿದಿರಿ. ಇಂದಿನ ವಿಷಯ ಭಾರತದ ಕಡಲ ಗಡಿಗಳ ಕಾವಲುಗಾರರು, ಯುದ್ಧ ಸಮೀಕ್ಷೆ ಮತ್ತು ಕರಾವಳಿ ರಕ್ಷಣಾ ಕಾರ್ಯಾಚರಣೆಗಳಿಗಾಗಿ ಮೂರು ಸ್ಥಳೀಯ ನೌಕಾ ವರ್ಗಗಳು. ಓದಿದವರು ಚೇತನ್ ಸಿವಿ. ಸಮಗ್ರ ನಿರ್ವಹಣೆ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದಂತಹ ಸುಹಾಸ್ ಆರ್. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಕೊಡುಗೆ.

ಆಕಾಶವಾಣಿ ಬೆಂಗಳೂರು ಸಮಯ ಆಗಿದೆ 10 ಗಂಟೆ. ನಮ್ಮದೇ ಕೇಳಿ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಎಸ್ ಹಿರಣ್ಮಯಿ ಅವರ ಗಾಯನ, ತಬಲಾ ಸಾಥ್, ಪಂಚಾಕ್ಷರಿ ಹಿರೇಮಾಠ್.

ಒಡ್ಡಿದ ಬೊಗಸೆಯಲ್ಲೇ ಬೀಳುವುದು ನಮ್ಮ ಪಾಲಿನದ್ದು ಮಾತ್ರ. ನಮ್ಮದಲ್ಲದ್ದು ಒಂದೊಮ್ಮೆ ಬಿದ್ದರೂ ಬೆರಳ ಸಂದಿಯ ನೀರಿನಂತೆ ಸೋರಿ ಹೋಗುವುದು. ಹಾಗಾಗಿ ಬದುಕು ನೀಡಿದ್ದನ್ನು ಸ್ವೀಕರಿಸೋಣ. ಬಯಸಿದ್ದು ಸಿಗದಿದ್ದಾಗ ಬೀಳದೆ ಭವಿಷ್ಯದ ಭರವಸೆಯಿಂದ ಎದ್ದು ನಿಲ್ಲೋಣ.

0: ಮುಟ್ಟಿ ಒಮ್ಮೆ ಬಾಯಿಲಿಟ್ಟು.
1: ಆಧುನಿಕ ಮಾರುಕಟ್ಟೆಯಲ್ಲಿ ಗ್ರಾಹಕನೇ ರಾಜ. ಹೆಚ್ಚುತ್ತಿರುವ ಸ್ಪರ್ಧೆಯಿಂದಾಗಿ ಕಲಬೆರಕೆ, ಕಾಳಸಂತೆ, ತಪ್ಪು ಮಾಹಿತಿಯಿಂದ ವಂಚನೆಗೆ ಒಳಗಾಗಬೇಡಿ.
2: ಗ್ರಾಹಕ ಕಾನೂನಿನ ಮಾಹಿತಿ ಹಾಗೂ ಅರಿವು ಇರಲಿ, ಜಾಗೃತರಾಗಿರಿ, ಎಚ್ಚರದಿಂದಿರಿ.

ಆಕಾಶವಾಣಿ ಬೆಂಗಳೂರು, ಸಮಯ 10:30. ಇನ್ನು ಮುಂದೆ ಕೇಳಿ ಗೀತ ಚಂದ್ರಿಕೆ, ಕನ್ನಡ ಹಾಗೂ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ. ಮೊದಲಿಗೆ ಮಿಷನ್ ಕಾಶ್ಮೀರ್ ಚಿತ್ರದ ಹಾಡು.

0: ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಇದುವರೆಗೂ ಗೀತ ಚಂದ್ರಿಕೆ ಮೂಡಿ ಬಂತು. ಸಮಯ ಆಗಿದೆ 11:02. ಇನ್ನು ಮುಂದೆ ನಮ್ಮ ನಿಲಯದಿಂದ ನಾಳೆ ಪ್ರಸಾರವಾಗುವ ಕಾರ್ಯಕ್ರಮಗಳ ಪರಿಚಯ. ಬೆಳಿಗ್ಗೆ 6:10 ಕೇಳಿ ಶುಭೋದಯ ಕರ್ನಾಟಕ. 6:30 ಪ್ರಸಾರವಾಗಲಿದೆ ಚಿಂತನ ವಿದ್ಯಾಭರತನ ಹಳ್ಳಿಯವರಿಂದ. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. 6:35 ಕನ್ನಡ ರತ್ನ ಭಂಡಾರ ಪ್ರಸ್ತುತಿ ಬಿಕೆ ಸುಮತಿ. 6:40 ದೇಶಭಕ್ತಿ ಗೀತೆ. 6:45 ಕೇಳಿ ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ. ನ್ಯಾಯವಾಣಿ ಸಹಯೋಗ ನ್ಯಾಯ ಸಂಸ್ಥೆ ನಿರ್ಮಾಣ ಜಾಂಪಣ್ಣ ಆಶಿಹಾಳ್. ಸಮಗ್ರ ನಿರ್ವಹಣೆ ಡಾ ಎಸ್ ಶಂಕರನಾರಾಯಣ. 6:50 ರೈತರಿಗೆ ಸಲಹೆ. 7:15 ಭೂಮಿಕಾ ಮಧುಸೂದನ್ ಹಾಡಿರುವ ಭಾವಗೀತೆಗಳನ್ನು ಕೇಳುವಿರಿ. 7:45 and 8:30 ಚಿತ್ರಗೀತೆಗಳು ಪ್ರಸಾರವಾಗಲಿದೆ. 8:50 ಕಗ್ಗದ ಸಿರಿ ಪರಿಕಲ್ಪನೆ ಮತ್ತು ವಾಚನ ಡಾ ಬಸವರಾಜ ಸಾದರ್ ನಿರ್ಮಾಣ ಎಂ ಶಿವರಾಮ್. 9:05 ಗೀತ ಪಲ್ಲವ. 9:30 ಗಾನಗಂಗೆ. 10:30 ಸುನಹೆಪಲ್. 11:00 ಸಾವಿ ನೆನಪು. ನಾಳೆ ಮಧ್ಯಾಹ್ನ 12:00 ವನಿತಾ ವಿಹಾರದಲ್ಲಿ ಶಿವಮೊಗ್ಗದ ಪ್ರೇರಣಾ ಮಹಿಳಾ ಸಂಘದ ಸದಸ್ಯರಿಂದ ಕಾರ್ಯಕ್ರಮ ವೈವಿಧ್ಯ. ಇದು ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ. 12:35 ಆರೋಗ್ಯ ಸಂಚಿಕೆ. 1:00 ಪ್ರಗತಿ ಪಥ ಪಿಎಂ ವಿಕಸಿತ್ ಭಾರತ್ ಜಿ ರಾಮ್ಜಿ ಮಿಷನ್. ಇದು ಆಕಾಶವಾಣಿ ಹೊಸಪೇಟೆ ಕೇಂದ್ರದ ಕೊಡುಗೆ. 1:20 ಕೇಳಿ ಚಿತ್ರಗೀತೆಗಳು. 1:30 ಚೈತ್ರವನ ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ ಪ್ರಸ್ತುತಿ ಡಾ ಎಎಸ್ ಶಂಕರನಾರಾಯಣ. 2:40 ಸ್ನೇಹ ಭಾರತಿ ಮಲಯಾಳಂ ಕಾರ್ಯಕ್ರಮ ಜಿಮ್ನಾಸ್ಟಿಕ್ ಕೋಚ್ ಜಿತೇಶ್ ಚಂದ್ರನ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಪೊನ್ನುಮಾನ್ ನಿರ್ಮಾಣ ರೋಸಲಿನ್ ಮ್ಯಾಥ್ಯೂ. 5:30 ಗಿರ್ಮೀಟ್. 6:15 ಕನ್ನಡ ರತ್ನ ಭಂಡಾರ. 6:30 ಜಿಲ್ಲಾ ವಾರ್ತಾಪತ್ರ. 6:51 ಕೃಷಿ ರಂಗ. 8:15 ಪಾರ್ಲಿಮೆಂಟ್ ರಿವ್ಯೂ. 9:15 ಜಯಶ್ರೀ ವಿಶ್ವನಾಥ್ ಹಾಡಿರುವ ಭಾವಗೀತೆಗಳನ್ನು ಕೇಳುವಿರಿ. 9:30 ಕನ್ನಡ ಭಾರತಿ ರೂಪಕ ಕಲಾರಸಿಕರ ಸ್ವರ್ಗ ಹಾಸನ. ರಚನೆ ಕೆಎಸ್ ದಿನೇಶ್ ಪ್ರಸ್ತುತಿ ಸುಜಾತಾ ಎಫ್ ತಳವಾರ್ ಮತ್ತು ಪುಟ್ಟಸ್ವಾಮಿ ಪಿ ತರೀಕೆರೆ. ನಂತರ ರೂಪಾ ಹಾಸನ್ ಅವರಿಂದ ಸ್ವರಚಿತ ಕವನಗಳ ವಾಚನ. ಇದು ಆಕಾಶವಾಣಿ ಹಾಸನ ಕೇಂದ್ರದ ಕೊಡುಗೆ. ನಾಳೆ ರಾತ್ರಿ 10:00 ಸಂಸತ್ ಸದನದ ಪ್ರಶ್ನೋತ್ತರ ಕಾರ್ಯಕಲಾಪಗಳ ಧ್ವನಿ ಮುದ್ರಣ ದೆಹಲಿ ಕೇಂದ್ರದಿಂದ. 10:30 ಕೇಳಿ ಗೀತ ಚಂದ್ರಿಕೆ. ಕನ್ನಡ ಹಾಗೂ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಮೆಲೋಡಿ ಟೈಮ್. ಇವಿಷ್ಟು ನಮ್ಮ ನಿಲಯದಿಂದ ನಾಳೆ ಪ್ರಸಾರವಾಗುವ ಕಾರ್ಯಕ್ರಮಗಳ ಪರಿಚಯ. ಸಮಯ ಆಗಿದೆ 11:05. ಇನ್ನು ಇಂಗ್ಲಿಷ್ನಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದಿಂದ.
1: This is Akashvani. The news read by Reshma Tiwari. The Lok Sabha today passed the anti-paper leak bill proposing tougher penalties and fast-track courts to curb exam malpractices. The bill seeks to amend the Public Examinations Prevention of Unfair Means Act 2024. The Public Examinations Prevention of Unfair Means Amendment Bill 2026 incorporates several significant provisions including stringent penalties such as imprisonment for up to 10 years, fines